ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇಂದು ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷ ಆಷಾಢ ಮಾಸದ 8ನೇ ದಿನ, ಅಂದರೆ 2026ನೇ ಇಸವಿಯ ಜೂನ್ ತಿಂಗಳ 29ನೇ ತಾರೀಕು ಸೋಮವಾರ. ಈಗ ಸಮಯ 5:58:40. ನಮ್ಮ ನಿಲಯದ ಬೆಳಗಿನ ದುರ್ಗೋದಯ ಪ್ರಸಾರವನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳ ತರಂಗಾಂತರಗಳಲ್ಲಿ ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಸೀಮಾ ಎಂ ಮಾಡುವ ನಮಸ್ಕಾರಗಳು ಹಾಗೂ ಇಂದಿನ ಪ್ರಸಾರ ಕಾರ್ಯಕ್ಕೆ ಸ್ವಾಗತ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು ಇದೀಗ ಕೇಳಿ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಾಜ್ಯವ್ಯಾಪಿ ಪ್ರಸಾರವಾಗಲಿರುವ ಚಿಂತನ ಕೇಳುವಿರಿ. ದೊಡ್ಡ ಬಾಣಗೆರೆ ಪ್ರಕಾಶ್ ಮೂರ್ತಿ ಅವರಿಂದ ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 6:40 ರೈತರಿಗಾಗಿ ಸಲಹೆ, 6:45 ಭಾವಗೀತೆಯನ್ನು ಕೇಳುವಿರಿ, 6:50 ಆರೋಗ್ಯ ಬಿಂದು, ಕಿಡ್ನಿ ಸ್ಟೋನ್ ಅಥವಾ ಮೂತ್ರನಾಳದಲ್ಲಿ ಕಲ್ಲುಗಳು, ಈ ವಿಷಯದ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ದಿವ್ಯಲಕ್ಷ್ಮಿ. 7:15 ಭಾವತರಂಗ, ಭಾವಗೀತೆಗಳ ಕಾರ್ಯಕ್ರಮ. 7:30 ಸೇವಾ ಮಾಹಿತಿ. 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಸರಣಿ 76. ಭಾಗವಹಿಸುತ್ತಾರೆ ಡಾಕ್ಟರ್ ರೇಷ್ಮಾ, ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 8:30 ಮತ್ತು 9:30 ಚಿತ್ರಗೀತೆಗಳ ಕಾರ್ಯಕ್ರಮ. 9:05 ನಲ್ನುಡಿ ಬದುಕಿಗೊಂದು ಹಿತನುಡಿ, ಮೀರಾ ಸಾಬಿಹಳ್ಳಿ ಶಿವಣ್ಣ ಅವರಿಂದ. 9:10 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 10:00 ಹಲೋ ಕೇಳುಗರೇ ನೇರ ಫೋನ್ ಇನ್ ಕಾರ್ಯಕ್ರಮ, ನಮ್ಮ ವಿಷಯಕ್ಕೆ ನಿಮ್ಮ ಮಾತು, ವಿಷಯ ರಕ್ತದಾನ ಮಾಡಿ ಜೀವದಾನ ನೀಡಿ. 11:00 ಜನಪದ ಗೀತೆಗಳ ಕಾರ್ಯಕ್ರಮ. 11:30 ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ನದಿಗಳು ಅಥವಾ ಜಲಪಾತಗಳ ಪರಿಚಯವನ್ನ ಮಾಡಿಕೊಳ್ಳುವಿರಿ. ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ, ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಪರಿಸರ ರಕ್ಷಣೆ ಹಾಗೂ ಮಹಿಳೆ ಮಾತನಾಡುತ್ತಾರೆ ದಾನೇಶ್ವರಿ ಸಾರಂಗಮಠ. ನಂತರ ರೇಣುಕಾ ರಮಾನಂದ ಅವರಿಂದ ಸ್ವರಚಿತ ಕವನ ವಾಚನ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಹಾಗೂ ಯೋಗ ಕುರಿತು ಮೈಸೂರಿನ ಶ್ರೀರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾಮೇಧಾನಂದ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿಯನ್ನ ಕೇಳುವಿರಿ. ನಮ್ಮ ನಿಲಯದಿಂದ 1:20 ಉಲ್ಲಾಸ ಕಾರ್ಯಕ್ರಮ, 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 3:00 ಸಂಜೆ 5:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 5:30 ಯುವತರಂಗ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕಲಾವಿದೆ ಡಾಕ್ಟರ್ ಅನ್ನಪೂರ್ಣ ಹೆಗಡೆ ಡಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹಿರಿಯೂರು ತಾಲೂಕು ಸೊಂಡೇಕೆರೆ ಗ್ರಾಮದ ಬಸವರಾಜಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾ ಪತ್ರ. ನಮ್ಮ ನಿಲಯದಿಂದ 6:35 ಸೇವಾ ಮಾಹಿತಿ. 6:51 ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 97. ವಿಷಯ ಕೃಷಿಯಲ್ಲಿ ಪರ್ಯಾಯ ಬೆಳೆಗಳು. ಭಾಗವಹಿಸುತ್ತಾರೆ ಎಂ ಶೋಭಾ ಆದ್ರಿಕಟ್ಟೆ, ಪಿಎಂ ಸುಮಾ ಆನಿವಾಳ, ಸಿ ಹೇಮಲತ್ತ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ ಸೋಮೇನಹಳ್ಳಿ. ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. 7:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 8:00 ಜನರಂಜನಿ, ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:45 ವಚನಗಳನ್ನು ಆಲಿಸುವಿರಿ. 9:15 ಭಾವಗೀತೆಗಳನ್ನು ಕೇಳುವಿರಿ. 9:30 ನಾಟಕ ಮುತ್ತಿನ ಬಲೆ, ರಚನೆ ಓಆರ್ ಇಂದುಹಾಸ್, ನಿರ್ದೇಶನ ಡಾಕ್ಟರ್ ಶಶಿಧರ್ ನರೇಂದ್ರ. 10:00 ರಾತ್ರಿ 11:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇದುವರೆಗೂ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: draw in the reverse fixture of the FIH Hockey Pro League in London yesterday. And that is the end of this news bulletin.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳು. ಈಗ ಸಮಯ 6:10:18 ಇದೀಗ ಕೇಳಿ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ.

ಆತ್ಮೀಯ ಕೇಳುಗರೆ, ವಿಷ್ಣುವಿನ ದಶಾವತಾರಗಳ ಮಾಹಿತಿಯನ್ನ ಮುಂದುವರಿಸುತ್ತಾ ಇಂದಿನ ನಮನ ಕಾರ್ಯಕ್ರಮದಲ್ಲಿ ವಿಷ್ಣುವಿನ 8ನೇ ಅವತಾರ ಕೃಷ್ಣನ ಅವತಾರದ ಬಗ್ಗೆ ತಮಗೆ ಕಿರು ಮಾಹಿತಿಯನ್ನ ತಿಳಿಸ್ತೇನೆ. ಧರ್ಮವನ್ನ ಪುನಃಸ್ಥಾಪಿಸಲು ಮತ್ತು ದುಷ್ಟರನ್ನು ಸಂಹರಿಸಲು ವಿಷ್ಣುವು ಕೃಷ್ಣನಾಗಿ ಭೂಲೋಕದಲ್ಲಿ ಅವತರಿಸಿದನು. ಈ ಕೃಷ್ಣ ಅವತಾರವು ಕೇವಲ ಅವತಾರವಲ್ಲದೆ ಭಗವದ್ಗೀತೆಯ ರೂಪದಲ್ಲಿ ಜಗತ್ತಿಗೆ ಜ್ಞಾನ ಮತ್ತು ಕರ್ಮಯೋಗವನ್ನು ಬೋಧಿಸಿದ ದೈವಿಕ ರೂಪವಾಗಿದೆ. ವಿಷ್ಣುವಿನ 10 ಅವತಾರಗಳಲ್ಲಿ ಕೃಷ್ಣನ ಅವತಾರವು ಅತ್ಯಂತ ಪ್ರಮುಖ ಹಾಗೂ ಪೂರ್ಣಾವತಾರವೆಂದು ಹೇಳಲಾಗಿದೆ. ಸಜ್ಜನರನ್ನ ರಕ್ಷಿಸಲು, ಅಧರ್ಮವನ್ನ ನಾಶ ಮಾಡಲು ಶ್ರೀಕೃಷ್ಣನು ದ್ವಾಪರ ಯುಗದಲ್ಲಿ ಅವತರಿಸಿದನು. ಮಾಹಿತಿಯನ್ನ ಮುಂದುವರಿಸ್ತೇನೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಪ್ರಸನ್ನ ಅವರ ರಚನೆಯನ್ನ. ಶಿವನೇ ಶಿವನೇ, ಹರನೇ ಹರನೇ, ಸದಾ ಶಿವನೇ ಈಶ್ವರನೇ ಎಂದು ಹಾಡಿದ್ದಾರೆ ಎಸ್ ಜಾನಕಿ.

ಶ್ರೀಕೃಷ್ಣನು ಮಥುರೆಯಲ್ಲಿ ವಸುದೇವ ಮತ್ತು ದೇವಕಿಯ ಪುತ್ರನಾಗಿ ಜನಿಸಿದನು. ದೇವಕಿಯ ಸಹೋದರನಾದ ಕಂಸನು ತನ್ನ ಮರಣವು ದೇವಕಿಯ ಎಂಟನೇ ಮಗನಿಂದ ಸಂಭವಿಸುತ್ತದೆ ಎಂಬ ಭವಿಷ್ಯವಾಣಿಯನ್ನ ಕೇಳಿ ದೇವಕಿ ಮತ್ತು ವಸುದೇವರನ್ನ ಸೆರೆಮನೆಯಲ್ಲಿಟ್ಟನು. ಶ್ರೀಕೃಷ್ಣನು ಜನಿಸಿದ ನಂತರ ವಸುದೇವನು ಕೃಷ್ಣನನ್ನ ಸುರಕ್ಷಿತವಾಗಿ ಗೋಕುಲಕ್ಕೆ ಕೊಂಡೊಯ್ತಾನೆ. ಶ್ರೀಕೃಷ್ಣನು ನಂದ ಮತ್ತು ಯಶೋದೆಯ ಬಳಿ ಅವರ ಮಗನಾಗಿ ಬೆಳೀತಾನೆ. ಬಾಲ್ಯದಿಂದಲೇ ಕೃಷ್ಣನ ಲೀಲೆಗಳು ಆರಂಭವಾಗುತ್ತೆ. ಗೋಕುಲದಲ್ಲಿ ಶ್ರೀಕೃಷ್ಣನು ತನ್ನ ಬಾಲ ಲೀಲೆಗಳಿಂದ ಎಲ್ಲರ ಮನವನ್ನ ಗೆಲ್ತಾನೆ. ಪೂತಾನ, ತೃಣಾವರ್ತ, ಬಕಾಸುರ, ಅಘಾಸುರ ಮುಂತಾದ ರಾಕ್ಷಸರನ್ನ ಸಂಹಾರ ಮಾಡ್ತಾನೆ. ಕಾಲಿಯ ನಾಗನನ್ನ ಮಣಿಸಿ ಯಮುನಾ ನದಿಯನ್ನ ಶುದ್ಧಗೊಳಿಸುತ್ತಾನೆ. ಹಾಗೆ ಇಂದ್ರನ ಅಹಂಕಾರವನ್ನ ತಗ್ಗಿಸಲು ಗೋವರ್ಧನ ಪರ್ವತವನ್ನ ತನ್ನ ಕಿರು ಬೆರಳಿನಲ್ಲಿ ಎತ್ತಿ ಗೋಕುಲದ ಜನರನ್ನ ರಕ್ಷಣೆ ಮಾಡ್ತಾನೆ. ಹೀಗೆ ಬೆಳೆದ ನಂತರ ಶ್ರೀಕೃಷ್ಣನು ಮಥುರೆಗೆ ತೆರಳಿ ದುಷ್ಟ ರಾಜ ಕಂಸನನ್ನ ಸಂಹರಿಸಿ ಧರ್ಮವನ್ನ ಸ್ಥಾಪನೆ ಮಾಡ್ತಾನೆ. ಮಹಾಭಾರತದ ಯುದ್ಧದಲ್ಲಿ ಪಾಂಡವರ ಪರವಾಗಿ ನಿಂತು ಧರ್ಮದ ವಿಜಯಕ್ಕೆ ಕಾರಣನಾದವನೇ ಶ್ರೀಕೃಷ್ಣ. ಮಹಾಭಾರತದ ಯುದ್ಧದಲ್ಲಿ ಪಾಂಡವರಲ್ಲಿ ಒಬ್ಬನಾದ ಅರ್ಜುನನ ಸಾರಥಿಯಾಗಿ ಶ್ರೀಕೃಷ್ಣ ನಿಲ್ಲುತ್ತಾನೆ. ಜೀವನದ ಶ್ರೇಷ್ಠ ಗ್ರಂಥವಾದ ಭಗವದ್ಗೀತೆಯನ್ನ ಉಪದೇಶವನ್ನ ಮಾಡ್ತಾನೆ. ಈ ಭಗವದ್ಗೀತೆಯಲ್ಲಿ ಕರ್ಮ, ಭಕ್ತಿ, ಜ್ಞಾನ ಮತ್ತು ಧರ್ಮದ ಮಹತ್ವವನ್ನ ಸಾರಿದವನೇ ಶ್ರೀಕೃಷ್ಣ. ಮಾಹಿತಿಯನ್ನ ಮುಂದುವರಿಸ್ತೇನೆ. ಈಗ ಕೇಳಿ, ಸೋಮವಾರ ಮಂಜಯ್ಯಂಗೆ ಪೂಜೆಯ ಸಲ್ಲಿಸೋಣ, ನಮ್ಮೆಲ್ಲ ಪಾಪವ ಕಳೆಯೋಣ ಅಂತ ಹಾಡಿದ್ದಾರೆ ನರಸಿಂಹ ನಾಯಕ್.

ಕೇಳುಕರೆ, ಕೃಷ್ಣ ಅವತಾರದ ಬಗ್ಗೆ ತಮಗೆ ಮಾಹಿತಿಯನ್ನ ನೀಡ್ತಾ ಇದ್ದೆ. ಇನ್ನು ಶ್ರೀಕೃಷ್ಣ ಅವತಾರವು ವಿಷ್ಣುವಿನ ಅತ್ಯಂತ ಮಹತ್ವದ ಅವತಾರಗಳಲ್ಲಿ ಒಂದಾಗಿದೆ. ಕೃಷ್ಣನ ಆದರ್ಶ ಜೀವನ, ಭಗವದ್ಗೀತೆಯ ಉಪದೇಶಗಳು ಮತ್ತು ಧರ್ಮ ರಕ್ಷಣೆಯ ಕಾರ್ಯಗಳು ಇಂದಿಗೂ ಮಾನವ ಕುಲಕ್ಕೆ ಶಾಶ್ವತ ಮಾರ್ಗದರ್ಶಿಯಾಗಿವೆ. ಹಾಗಾದರೆ ನಮ್ಮ ಭಾರತ ಮತ್ತು ಕರ್ನಾಟಕದಲ್ಲಿರುವ ಪ್ರಮುಖ ಶ್ರೀಕೃಷ್ಣನ ದೇವಾಲಯಗಳೆಂದರೆ ಶ್ರೀಕೃಷ್ಣ ಜನ್ಮಭೂಮಿ ದೇವಸ್ಥಾನ ಮಥುರಾ, ದ್ವಾರಕಾಧೀಶ ದೇವಸ್ಥಾನ ದ್ವಾರಕಾ. ಇದು ಭಾರತದ ಚಾರ್ಧಾಮ್ ಯಾತ್ರೆಯ ಪ್ರಮುಖ ಕ್ಷೇತ್ರವಾಗಿದೆ. ಬಾಂಕೆ ಬಿಹಾರಿ ದೇವಸ್ಥಾನ ವೃಂದಾವನ, ಜಗನ್ನಾಥ ದೇವಸ್ಥಾನ ಪುರಿ, ಇಲ್ಲಿಯ ಪ್ರಸಿದ್ಧ ಯಾತ್ರೆ ವಿಶ್ವವಿಖ್ಯಾತವಾಗಿದೆ. ಗುರುವಾಯೂರು ಶ್ರೀಕೃಷ್ಣ ದೇವಸ್ಥಾನ ಕೇರಳ, ಇದು ದಕ್ಷಿಣದ ದ್ವಾರಕಾ ಅಂತಾನೆ ಕರೀತಾರೆ. ಉಡುಪಿಯ ಶ್ರೀಕೃಷ್ಣ ಮಠ ಉಡುಪಿ, ಶ್ರೀ ಇಸ್ಕಾನ್ ಶ್ರೀ ರಾಧಾಕೃಷ್ಣ ದೇವಸ್ಥಾನ ಬೆಂಗಳೂರು, ಶ್ರೀಕೃಷ್ಣ ದೇವಸ್ಥಾನ ಹಂಪಿ, ಶ್ರೀ ಅಪ್ರಮೇಯ ಸ್ವಾಮಿ ದೇವಸ್ಥಾನ ಚನ್ನಪಟ್ಟಣ, ಶ್ರೀ ಗೋಪಾಲಸ್ವಾಮಿ ದೇವಸ್ಥಾನ ಮಂಗಳೂರು. ಇವು ನಮ್ಮ ಭಾರತ ಮತ್ತು ಕರ್ನಾಟಕದಲ್ಲಿರುವಂಥ ಪ್ರಮುಖವಾದ ಶ್ರೀಕೃಷ್ಣನ ದೇವಾಲಯಗಳಾಗಿದೆ. ಇದಾಗಿತ್ತು ಕೇಳುಗರೆ ವಿಷ್ಣುವಿನ ದಶಾವತಾರಗಳಲ್ಲಿ ಪ್ರಮುಖ ಅವತಾರ ಶ್ರೀಕೃಷ್ಣನ ಅವತಾರ. ಕೃಷ್ಣನು

ಬಾಲ್ಯದಲ್ಲಿ ತುಂಟ ಮಗನಾಗಿ, ಗೋಪಿಕೆಯರ ಪ್ರೀತಿಯ ಕನ್ನಯ್ಯನಾಗಿ, ರಾಧೆಯ ಪ್ರೇಮಿಯಾಗಿ, ಅರ್ಜುನನ ಸಾರಥಿಯಾಗಿ ಮತ್ತು ಜಗತ್ತನ್ನು ಮುನ್ನಡೆಸುವ ಜಗದ್ರಕ್ಷಕನಾಗಿ ವಿವಿಧ ಪಾತ್ರಗಳಲ್ಲಿ ಕಾಣಿಸಿಕೊಂಡಂತಹ ಶ್ರೀಕೃಷ್ಣ ಅವತಾರದ ಕುರಿತಾದ ಕಿರುಮಾಹಿತಿ. ಮುಂದಿನ ನಮನ ಕಾರ್ಯಕ್ರಮದಲ್ಲಿ ವಿಷ್ಣುವಿನ ಮತ್ತೊಂದು ದಶಾವತಾರದ ಬಗ್ಗೆ ತಿಳಿಸುತ್ತೇನೆ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಮುಂದಿನ ಭಕ್ತಿಗೀತೆ ಪುರಂದರದಾಸರ ರಚನೆ, ಹಾಡಿದ್ದಾರೆ ವಿದ್ಯಾಭೂಷಣ್. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೇ ನಿನಗೆ ನಮೋ ನಮೋ.

ಇದುವರೆಗೂ ಭಕ್ತಿಗೀತೆಗಳ ಕಾರ್ಯಕ್ರಮ ನಮನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಕೇಳುವಿರಿ.

0: ದೊಡ್ಡ ಬಣಗೆರೆ ಪ್ರಕಾಶ್ ಮೂರ್ತಿ ಅವರಿಂದ.
1: ಬದುಕಿನ ಪ್ರಾಧಿಕಾರದಲ್ಲಿ ನೋವು ನಲಿವುಗಳ ಆಳ್ವಿಕೆ ಇದ್ದೇ ಇರುತ್ತದೆ. ಇವೆರಡರ ಪ್ರತಿಭೆಯೇ ಕಷ್ಟ ಸುಖಗಳಾಗಿ ನೆಲೆ ಹಾಸಿರುತ್ತವೆ. ಅವರವರ ನೀತಿ ನ್ಯಾಯ ಧರ್ಮಕ್ಕನುಗುಣ ನೋವು ನಂತರ ನಲಿವು, ನಲಿವಿನ ನಂತರ ನೋವು, ಅಥವಾ ಕಷ್ಟ ನಂತರ ಸುಖ, ಸುಖದ ನಂತರ ಮತ್ತೆ ಕಷ್ಟ ತಲೆ ಹಾಕಿರುತ್ತವೆ. ಈ ಹಾದಿಯಲ್ಲಿ ಯಾರ ಬುದ್ಧಿಯ ಯಾವ ಜಾಣ್ಮೆಯೂ ಪ್ರಯೋಜನಕ್ಕೆ ಬರುವುದಿಲ್ಲ. ಬಂದುದನ್ನು ಅನುಭವಿಸಲೇಬೇಕು. ಬಾಳದಾರಿಯನ್ನು ನಡೆಯಲೇಬೇಕಾಗಿರುತ್ತದೆ. ಮಾಡಿದ್ದುಣ್ಣೋ ಮಹಾರಾಯ ಎಂಬಂತೆ ಈ ಬಗೆಯ ಅನುಭವಗಳು ಬದುಕಿನ ಹಾದಿಯಲ್ಲಿ ಒಂದು ಬಗೆಯವಲ್ಲ. ನಾನಾ ರೀತಿಯ ಎಡರು ತೊಡರುಗಳನ್ನು ಮಾನವ ತನ್ನ ನಿತ್ಯ ಚಟುವಟಿಕೆಗಳಲ್ಲಿ ಕಾಣಲೇಬೇಕಾಗುತ್ತದೆ. ಮಾನವ ಆಶಾಜೀವಿಯೇ ಹೌದು. ಆದರೂ ತಾಳ್ಮೆಯಿಂದಲೇ ಬಾಳ್ವೆ ಮುಗಿಸಿಕೊಂಡು ಹಾಸಿಗೆ ಇದ್ದಷ್ಟೇ ಕಾಲು ಚಾಚಿಕೊಂಡು ನಿತ್ಯ ಬದುಕನ್ನು ನಡೆಯಬೇಕಾಗುತ್ತದೆ. ಈ ಹಾದಿಯಲ್ಲಿ ನಮ್ಮ ಪೂರ್ವಜರು ಕಂಡು ಕೇಳಿ ನೋಡಿ ಅನುಭವಿಸಿದ ತಮ್ಮ ಸತ್ವಯುತ ಅನುಭವಗಳನ್ನು ಗಾದೆ ಮಾತುಗಳಲ್ಲಿ ಹೊರಹಾಕಿದ್ದಾರೆ. ಇವರಾರು ಹೆಚ್ಚಿನ ಮಟ್ಟದ ವ್ಯಾಸಂಗ ಮಾಡಿ ಪಾಂಡಿತ್ಯದ ಪ್ರೌಢಿಮೆಯನ್ನು ಸಂಪಾದಿಸಿದವರಲ್ಲ. ನಿತ್ಯ ಬದುಕಿನ ಚಟುವಟಿಕೆಗಳಲ್ಲಿ ಅನುಭವಿಸಿದ ಸತ್ವಯುತ ರಸಭರಿತ ನೀತಿ ಪಾಂಡಿತ್ಯವನ್ನು ಈ ಮಾತುಗಳಲ್ಲಿ ಹೊರಹಾಕಿದ್ದಾರೆ. ಗಮನಾರ್ಹ ತಿಳಿವನ್ನು ಬೆಳಕು ಮಾಡಿದ್ದಾರೆ. ಗಾದೆ ಮಾತುಗಳ ಬದುಕು ಸಾಮಾನ್ಯವಾದುದಲ್ಲ, ಅಷ್ಟೇ ವಿಚಾರಾರ್ಹ, ಚೇತನಾರ್ಹ. ಈ ಮಾತುಗಳು ಸಾಮಾನ್ಯನಿಂದ ರಾಜ ಮಹಾರಾಜರವರೆಗೂ ಧೀರೋದ್ಧಾತವಾದ ತಮ್ಮ ನೀತಿಯ ಕಂಪನ್ನು ಚೆಲ್ಲುತ್ತವೆ. ಇದ್ದುದನ್ನು ಇದ್ದ ಹಾಗೆಯೇ ಹೇಳುತ್ತವೆ. ಸತ್ಯ ಚಿತ್ರಣವನ್ನು ಬೆಳಕು ಮಾಡುತ್ತವೆ. ಆಶಾದಾಯಕ ಹಿತಚಿಂತನೆ ಗಾದೆ ಮಾತುಗಳ ಬದುಕಿನಲ್ಲಿ ಹಾಸು ಹೊಕ್ಕವಾಗಿ ದೊರಕುತ್ತದೆ. ನೀತಿ ಚಿಂತನೆಯನ್ನು ಮೂಡಿಸುತ್ತವೆ. ಆಕಾಶ ನೋಡಲು ನೂಕು ನುಗ್ಗಲೇಕೆ ಎಂದು ಸಮಾಧಾನ ಹೇಳಿ ವಿಚಾರ ಸಾಗರವನ್ನೇ ಎದುರು ನಿಲ್ಲಿಸುತ್ತವೆ. ಗಾದೆ ಮಾತು ವೇದಕ್ಕೆ ಸಮಾನ ಎಂಬ ಉನ್ನತ ಸ್ಥಾನಕ್ಕೆ ಪಾತ್ರವೆನಿಸಿವೆ. ಗಂಧದ ಕೊರಡು ತೇದಷ್ಟೂ ಪರಿಮಳ ಎಂಬಂತೆ ತನ್ನ ಬದುಕಿನ ಗುಣ ಗಾಂಭೀರ್ಯತೆ ಮತ್ತು ಸ್ಥಾನಮಾನಗಳನ್ನು ನಿರಂತರ ಉಳಿಸಿಕೊಂಡು ಬರುತ್ತಿವೆ. ನಿಯಮವಿರುವವರನ್ನು ಕಂಡರೆ ಯಮನಿಗೂ ಭಯ, ನಾಲಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದೆ ಎಂಬ ತನ್ನದೇ ಆದ ಅಮೂಲ್ಯ ಸ್ಥಾನವನ್ನು ಗಾದೆಗಳ ಬದುಕು ತನ್ನ ಎಲ್ಲ ಸಮಗ್ರ ಬದುಕಿನಲ್ಲೂ ಸಂಪದ್ವರಿತವಾಗಿ ಬೆಳಕು ಮಾಡಿದೆ. ಗಾದೆ ಮಾತುಗಳ ಪಾವಿತ್ರ್ಯತೆ ಬಹುಮುಖವಾದುದು. ಮಾನವನ ನಡೆನುಡಿಗಳನ್ನು ಪರಿಶುದ್ಧಗೊಳಿಸುತ್ತದೆ. ಆಚಾರ ವಿಚಾರಗಳಲ್ಲಿ ಸ್ವಚ್ಛತೆಯನ್ನು ತೋರುತ್ತದೆ. ಅಪರಾಧವಾಗಿದ್ದುದನ್ನು ಸರಿಪಡಿಸಿಕೊಂಡು ನ್ಯಾಯದ ಹಾದಿಯಲ್ಲಿ ನಡೆಯಲು ಎಚ್ಚರಿಸುತ್ತದೆ. ಧರ್ಮಪರ ಚಿಂತನೆಗೆ ಹತ್ತಿರವಾಗಿಸುತ್ತದೆ. ನಿತ್ಯ ನಡವಳಿಕೆಗಳಲ್ಲಿ ತಲೆ ಹಾಕಿದ್ದ ತಪ್ಪುಗಳನ್ನು ತಿದ್ದಿಕೊಳ್ಳುವ ಪಾಠ ಹೇಳುತ್ತದೆ. ದುಷ್ಟ ಚಟುವಟಿಕೆಗಳನ್ನು ಸಜ್ಜನತೆಯ ಹಾದಿಗೆ ತರುತ್ತದೆ. ಬದುಕಿನ ಹಾದಿಯಲ್ಲಿ ಜಾಗರೂಕತೆ ವಹಿಸಿ ನಡೆಯಲು ನೀತಿ ಪಾಠ ಹೇಳುತ್ತದೆ. ತಪ್ಪಾಗಿದ್ದ ನಡವಳಿಕೆಗಳನ್ನು ಗುರುತಿಸಿ ಬೆರಳು ಮಾಡಿ ತೋರುತ್ತದೆ. ಪರಿಶುದ್ಧ ಸಹಜತೆಯನ್ನು ನೇರವಾಗಿ ಬೆಳಕು ಮಾಡುತ್ತದೆ. ಬದುಕಿನ ವಿವಿಧ ಮುಖದ ಆದರ್ಶತೆಯನ್ನು ನಿರಂತರ ಕಾಪಾಡುತ್ತದೆ. ಮುಂತಾಗಿ ಗಾದೆ ಮಾತಿನ ಬದುಕು ಸರ್ವ ಜನೋಪಕಾರಿ. ಜನಪ್ರಿಯತೆಯನ್ನು ಆದಿಯಿಂದಲೂ ಸಂಪಾದಿಸಿಕೊಂಡಿದೆ. ವಿಶಾಲ ಮನೋಭಾವ ಹೊತ್ತು ವಿಚಾರಶೀಲ ಜಾಗೃತಿಯನ್ನು ಗಾದೆ ಮಾತುಗಳು ಒಡಮೂಡಿಸುತ್ತವೆ. ಗಾದೆಯ ಎಲ್ಲ ಹೆಜ್ಜೆಗಳು ವ್ಯಕ್ತಿ, ಗೃಹ ಮತ್ತು ಸಮಾಜದ ಓರೆ ಕೋರೆಗಳನ್ನು ವಿಮರ್ಶಿಸುತ್ತವೆ. ಇರುವಂತಹ ಸಂಗತಿಯನ್ನು ಇದ್ದ ಹಾಗೆಯೇ ಎದುರಿಡುತ್ತವೆ. ಸಾಗರದಷ್ಟು ಗಾತ್ರದ ಅಭಿಪ್ರಾಯವನ್ನು ಅತೀವ ಸರಳಗೊಳಿಸಿ ಸಾಸಿವೆಯ ಗಾತ್ರದಲ್ಲೇ ಕ್ರೋಢೀಕರಿಸಿ ಬೆಳಕಾಯಿಸುತ್ತವೆ. ನಾಲ್ಕಾರು ಪದಗಳಲ್ಲೇ ಕ್ರೋಢೀಕೃತ ಚಿತ್ರಣವನ್ನು ಎದುರಿಡುತ್ತವೆ. ಗಾಢ ವಸ್ತುವನ್ನು ಸರಳ ಪದಗಳಲ್ಲೇ ಪ್ರಸ್ತುತಪಡಿಸುತ್ತವೆ. ರಾಮಾಯಣ ಮಹಾಭಾರತ ಮಾತ್ರವಲ್ಲದೆ ಚಾರಿತ್ರಿಕ ಹಾಗೂ ಸಾಮಾಜಿಕತೆಯ ಅಸಂಖ್ಯ ಪ್ರಸಂಗಗಳು ಕೂಡ ನಮ್ಮ ಗಾದೆ ಮಾತುಗಳಲ್ಲಿ ತಲೆ ಹಾಕುತ್ತವೆ.

0: ಎತ್ತ ತಿರುಗಿದರೂ ವೈಚಾರಿಕತೆಯ ಬೆರಗು ಮೈತಾಳಿರುತ್ತದೆ. ಮುಂದೆ ಹೊಗಳಿ ಹಿಂದೆ ತಗಲುವ ಸ್ವಭಾವವಿಲ್ಲ. ಮುಖ ನೋಡಿ ಮಣೆ ಹಾಕುವ ಗುಣವಿಲ್ಲ. ಯಾರದೇ ನೀರುಂಬು ವೇರಿತನವಿದ್ದರೂ ನೇರವಾಗಿ ಚಿತ್ರಿಸುತ್ತವೆ. ಅನುಭವಪೂರಿತ ಈ ಮಾತುಗಳಲ್ಲಿ ಬದುಕಿನ ವಿವಿಧ ಚಿತ್ರಗಳನ್ನು ನಾವು ಕಾಣಬಹುದು.
1: ಇದುವರೆಗೆ ದೊಡ್ಡ ಬಣಗೆರೆ ಪ್ರಕಾಶ್ ಮೂರ್ತಿ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ 6:35:36 ಇದೀಗ ಕೇಳಿ ದೇಶಭಕ್ತಿ ಗೀತೆಯನ್ನ. ಹಾಲು ಹಳ್ಳ ಹರಿಯಲಿ, ಬೆಣ್ಣೆ ಬೆಟ್ಟವಾಗಲಿ, ಜೇನು ಮಳೆಯು ಸುರಿಯಲಿ, ತೊಟ್ಟಿಲೊಲಿದು ತೂಗಲಿ ಎನ್ನುವ ಕುವೆಂಪು ಅವರ ರಚನೆಯನ್ನ ಕೇಳೋಣ ಸಮೂಹಗಾನದಲ್ಲಿ.

ಇದೀಗ ಕೇಳಿ ದೇಶಭಕ್ತಿ ಗೀತೆಯನ್ನ. ಹಾಲು ಹಳ್ಳ ಹರಿಯಲಿ, ಬೆಣ್ಣೆ ಬೆಟ್ಟವಾಗಲಿ, ಜೇನು ಮಳೆಯು ಸುರಿಯಲಿ, ತೊಟ್ಟಿಲೊಲಿದು ತೂಗಲಿ ಎನ್ನುವ ಕುವೆಂಪು ಅವರ ರಚನೆಯನ್ನ ಕೇಳೋಣ ಸಮೂಹ ಗಾನದಲ್ಲಿ.

0: ವೈಜ್ಞಾನಿಕವಾಗಿ ಬೋರ್ಡೋಸ್ ಮಿಶ್ರಣವನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಈಗಾಗಲೇ ಮುಂಗಾರು ಮಳೆ ಪ್ರಾರಂಭವಾಗಿದೆ. ಈ ಮಳೆ ಪ್ರಾರಂಭವಾದ ತಕ್ಷಣ ಆಗೋದಕ್ಕಿಂತ ಮುಂಚೆ ಅಥವಾ ಆಗ ಸಂದರ್ಭದಲ್ಲಿ ನಾವು ಅಡಿಕೆ ಗೊನೆಗಳ ಮೇಲೆ ಸುಳಿಗಳ ಮೇಲೆ ಶೇಕಡ 1 ಬೋರ್ಡೋ ದ್ರಾವಣವನ್ನು ಸಿಂಪರಣೆ ಮಾಡಬೇಕು. ಎಲ್ಲರಿಗೂ ಬೋರ್ಡೋ ದ್ರಾವಣದ ಬಗ್ಗೆ ತಿಳಿದಿದೆ, ಆದರೆ ಸಿಂಪರಣೆ ಮಾಡಬೇಕಾದ್ರೆ 1% ಶೇಕಡ 1 ಬೋರ್ಡೋ ದ್ರಾವಣ ಯಾವ ರೀತಿ ತಯಾರು ಮಾಡಿಕೊಂಡು ನಾವು ಸಿಂಪರಣೆ ಮಾಡಬೇಕು ಅನ್ನೋದನ್ನ ಅರ್ಥಪೂರ್ಣವಾಗಿ ತಮಗೆ ತಿಳಿಸಿಕೊಡ್ತೀನಿ. ಬೋರ್ಡೋ ದ್ರಾವಣಕ್ಕೆ ಬೇಕಾದ ಕಚ್ಚಾ ವಸ್ತುಗಳು ಎಂದರೆ ಮೈಲು ತುತ್ತು ಮತ್ತು ಸುಣ್ಣ. 1% ಬೋರ್ಡೋ ದ್ರಾವಣವನ್ನು ಮಾಡಬೇಕಾದರೆ 1 kg ಮೈಲಿ ತುತ್ತನ್ನು 10 L ನೀರಿನಲ್ಲಿ ನೆನೆಯಿಡಿರಿ, ರಾತ್ರಿ ಹೊತ್ತಿನಲ್ಲಿ ನೆನೆಯಿಡಿ. ಅದೇ ರೀತಿ 1 kg ಸುಣ್ಣವನ್ನು, ಅಂದರೆ ಸುಣ್ಣದ ಪ್ರಮಾಣ ಅಥವಾ ಕ್ವಾಲಿಟಿ ಬೇರೆ ಬೇರೆ ಸಂಸ್ಥೆಗಳಿಂದ ಬರೋದರಿಂದ ಅದನ್ನು ನೋಡಿಕೊಂಡು ಹಾಕಬೇಕಾಗತ್ತೆ. ಕಲ್ಲು ಸುಣ್ಣ ಆದರೆ 1 kg ಕಲ್ಲು ಸುಣ್ಣ ಬೇಕಾಗತ್ತೆ, ಅಂದರೆ ಸಮ ಪ್ರಮಾಣ. ಮೈಲ್ ತುತ್ತನೂ 1 kg ಬೇಕಾಗತ್ತೆ, ಸುಣ್ಣನೂ 1 kg ಬೇಕಾಗುತ್ತೆ. ಆದರೆ ಇತ್ತೀಚೆಗೆ ಮ್ಯಾಮ್ಕೋನವ್ರು ಕೊಡ್ತಕ್ಕಂಥ ಸುಣ್ಣ ಉತ್ತಮ ಕ್ವಾಲಿಟಿ ಇರೋದ್ರಿಂದ ಅದು ಕೇವಲ 325 g ಸಾಕಾಗುತ್ತೆ. ಮೈಲ್ ತುತ್ತನ್ನು ನೀವು ಒಂದು ಪ್ಲಾಸ್ಟಿಕ್ ಬಕೆಟ್, ನಾವು ಬೇರೆ ಯಾವುದೇ ಪಾತ್ರೆಗಳು ಇದು ಮೆಟಾಲಿಕ್ ಪಾತ್ರೆಗಳನ್ನು ಬಳಸಬಾರ್ದು. ಮೈಲ್ ತುತ್ತು ತಯಾರಿಕೆಗೆ ಪ್ಲಾಸ್ಟಿಕ್ ಬಕೆಟ್ಗಳನ್ನೇ ಬಳಸಬೇಕಾಗುತ್ತೆ. ಇದು 1 kg ಮೈಲ್ ತುತ್ತನ್ನು 10 L ನೀರಿನಲ್ಲಿ ನೆನೆಸಿಬಿಟ್ಟು ರಾತ್ರಿ ಮಾರನೇ ದಿನ ಸುಣ್ಣವನ್ನು ಅದರ ಜೊತೆಗೆ ಮಿಕ್ಸ್ ಮಾಡಿ. ಅದೇ ರೀತಿ ಸುಣ್ಣನು 1 kg ಸುಣ್ಣವನ್ನು 10 L ನೀರಿನಲ್ಲಿ ಪ್ಲಾಸ್ಟಿಕ್ ಬಕೆಟ್ನಲ್ಲಿ ಮಿಶ್ರಣ ಮಾಡಿ. ಈ ಎರಡೂ ಮಿಶ್ರಣಗಳನ್ನು ಮತ್ತೊಂದು ಬಕೆಟಿಗೆ ಒಟ್ಟು ರಾತ್ರಿ 10 L ನೀರನ್ನು ಆಗಲೇ ಬಳಸಿರ್ತೀರಿ, ಸುಣ್ಣಕ್ಕೂ 10 L ನೀರು ಬಳಸಿರ್ತೀರಿ. ಈಗ ಸಮ ಪ್ರಮಾಣದಲ್ಲಿ 40 L ನೀರನ್ನು ಮೈಲ್ ತುತ್ತಿಗೂ ಹಾಕಿ ಮತ್ತೆ ಸುಣ್ಣದ ಬಕೆಟಿಗೆ ಇರತಕ್ಕಂಥದ್ದು 40 L ಹಾಕಿಬಿಟ್ಟು ಒಟ್ಟು ಅಂದರೆ 50 L ನೀರಿನ ಪ್ರಮಾಣ. ಮೈಲ್ ತುತ್ತಿಗೆ 50 L ನೀರಾಗುತ್ತೆ, ಸುಣ್ಣಕ್ಕೂ 50 L ಆಗುತ್ತೆ. ಅವೆರಡನ್ನು ಮತ್ತೊಂದು ಬಕೆಟ್ನಲ್ಲಿ ಹಾಕ್ಕೊಂಡ್ಬಿಟ್ಟು ಅಂದರೆ ಅಲ್ಲಿಗೆ 100 L ದ್ರಾವಣ ರೆಡಿಯಾಗುತ್ತೆ. ಈ 100 L ದ್ರಾವಣವನ್ನು ನೀವು ತಯಾರು ಮಾಡಿದ ದಿನನೇ ಅವಕ್ಕೆ ಸಿಂಪರಣೆ ಮಾಡಿದರೆ ಮಾತ್ರ ಬಹಳ ಪರಿಣಾಮಕಾರಿಯಾಗಿರುತ್ತದೆ, ತಡ ಮಾಡಬಾರದು. ನೀವು ಸಿಂಪರಣೆ ಮಾಡಿ 2-3 ಕಾಲ ಮಳೆ ಬರದೇ ಇದ್ದರೆ ಹೆಚ್ಚಿನ ಪರಿಣಾಮಕಾರಿಯಾಗಿ ಕೊಳೆ ರೋಗವನ್ನು ಹತೋಟಿ ಮಾಡುತ್ತದೆ. ಈ ನಮಗೆ ಮೈಲ್ ತುತ್ತನ್ನು ತಯಾರು ಮಾಡಬೇಕಾದ್ರೆ ಸುಣ್ಣದ ಪ್ರಮಾಣ ಎಷ್ಟಾಗಬೇಕು ಅನ್ನೋದನ್ನು ಅದರ pH ನೋಡೋದನ್ನು ರಸಸಾರ ಅಂತ ಏನು ಕರಿತೀವೋ ಅದು ಬಹಳ ಮುಖ್ಯವಾಗಿರುತ್ತೆ. ಈ pH ರಸಸಾರವನ್ನು ಯಾವ ರೀತಿ ನಾವು ಪರೀಕ್ಷೆ ಮಾಡಬೇಕಪ್ಪ ಅಂತಂದರೆ ಒಂದು ಚಾಕುವನ್ನು ದ್ರಾವಣದಲ್ಲಿ ಇಟ್ಟಾಗ ಅದು ಕೆಂಪಾದರೆ ಸುಣ್ಣದ ಪ್ರಮಾಣ ಕಡಿಮೆಯಾಗಿದೆ ಅಂತ ತಿಳ್ಕೊಂಡು ಮತ್ತೆ ಅದಕ್ಕೆ ಸುಣ್ಣ ಸೇರಿಸ್ತಾ ಹೋದರೆ ಅದು ಕೆಂಪು ಪ್ರಮಾಣದಿಂದ ಹೊರಗೆ ಬರುತ್ತದೆ. ಆಗ ಅದು ನ್ಯೂಟ್ರಲ್ pH ಅಂದರೆ 6.5-7 pH ನಮಗೆ ಬಂದಾಗ ಅದು ಸಿಂಪರಣೆಗೆ ಯೋಗ್ಯವಾದ ದ್ರಾವಣ ಅಂತ ತಿಳ್ಕೊಂಡು ನಾವು ಮರಗಳಿಗೆ ಸಿಂಪರಣೆ ಮಾಡಬೇಕು. ಸಿಂಪರಣೆ ಮಾಡುವಾಗ ಎಲ್ಲ ಗೊನೆ ಎಲ್ಲ ಭಾಗಕ್ಕೂ ಬೀಳಬೇಕು ಮತ್ತು ಸುಳಿ ಭಾಗಕ್ಕೂ ಬಿದ್ದರೆ ಆವಾಗ ಬರ್ತಕ್ಕಂಥ ಸುಳಿ ಕೊಳೆ ರೋಗ ಅಥವಾ ಕಾಯಿ ಕೊಳೆ ರೋಗನೋ ನಾವು ಏನು ಕರಿತೀವೋ ಅದನ್ನು ನಾವು ನಿರ್ಮೂಲನೆ ಮಾಡೋದು. ಇದರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ದೂರವಾಣಿ ಸಂಖ್ಯೆ 9008618461 ಸಂಪರ್ಕಿಸಿ. ಧನ್ಯವಾದಗಳು.
1: ಇದುವರೆಗೂ ರೈತರಿಗಾಗಿ ಸಲಹೆ ಕೇಳಿದಿರಿ. ಕೇಳುಗರೆ ಗಮನಿಸಿ, ಇಂದು ಸಂಜೆ 6:51 ನಮ್ಮ ನಿಲಯದಿಂದ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 97 ಪ್ರಸಾರವಾಗಲಿದೆ. ವಿಷಯ ಕೃಷಿಯಲ್ಲಿ ಪರ್ಯಾಯ ಬೆಳೆಗಳು. ಭಾಗವಹಿಸುತ್ತಾರೆ ಎಂ ಶೋಭಾ ಆದ್ರಿಕಟ್ಟೆ, ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಹಾಗೂ ಹೆಚ್ ಮಲ್ಲಿಕಾರ್ಜುನ್ ಆರಾಧ್ಯ ಸೋಮೇನಹಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಈಗ ಸಮಯ ಸರಿಯಾಗಿ 6:45 ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 MHz. ಇದೀಗ ಕೇಳಿ ಪ್ರಕಟಣೆಯನ್ನ.
2: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30ರಂದು ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ತಪ್ಪದೇ ನಿಮ್ಮ ಮಕ್ಕಳಿಗೆ ಪೋಲಿಯೋ

0: ಇದುವರೆಗೂ ದೇಶಭಕ್ತಿ ಗೀತೆಯನ್ನ ಕೇಳಿದಿರಿ. ನೂರ ಎರಡು ಪಾಯಿಂಟ್ ಆರು ಮೆಗಾಹರ್ಟ್ಸ್ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಸಮಯ 6:41:21. ಇದೀಗ ಕೇಳಿ ರೈತರಿಗಾಗಿ ಸಲಹೆ.
1: ಸಮಗ್ರ ರೈತ ಬಾಂಧವರಿಗೂ ನಾನು ಶಿವಣ್ಣ ಬಿ ಕೆ ಕೀಟಶಾಸ್ತ್ರ ಪ್ರಾಧ್ಯಾಪಕನು ವಂದನೆಗಳನ್ನು ಹೇಳುತ್ತಾ, ಅಡಿಕೆಗೆ ಬರತಕ್ಕಂಥ ಕೊಳೆ ರೋಗಕ್ಕೆ ನಾವು ಇಂದು

0: ಲಸಿಕೆ ಹಾಕಿಸಿ, ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಈಗ ಕೇಳಿ ಭಾವಗೀತೆಯನ್ನ. ಚನ್ನವೀರ ಕಣವಿ ಅವರ ರಚನೆಯ ಗೀತೆಯನ್ನ ಕೇಳೋಣ, ಬಿಆರ್ ಛಾಯಾ ಅವರ ಧ್ವನಿಯಲ್ಲಿ.

0: ಇದುವರೆಗೂ ಭಾವಗೀತೆಯನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳಲ್ಲಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. ಈಗ ಸಮಯ 6:50 ಇದೀಗ ಕೇಳಿ ಪ್ರಕಟಣೆಯನ್ನ.
1: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30 ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು

0: ಐದು ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ ಎರಡು ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ತಪ್ಪದೇ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ. ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಈಗ ಕೇಳಿ ಆರೋಗ್ಯ ಬಿಂದು. ಕಿಡ್ನಿ ಸ್ಟೋನ್ ಅಥವಾ ಮೂತ್ರನಾಳದಲ್ಲಿ ಕಲ್ಲುಗಳು, ಈ ವಿಷಯದ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ದಿವ್ಯಲಕ್ಷ್ಮಿ.
2: ಕೆಲವು ದಿನಗಳ ಹಿಂದೆ ನಮ್ಮ ಚಿಕಿತ್ಸಾಲಯಕ್ಕೆ ಒಬ್ಬ ವ್ಯಕ್ತಿ ಮಂದಗತಿಯಲ್ಲಿ ನಡೆಯುತ್ತಾ ಬಂದ. ಮುಖದ ಮೇಲೆ ನೋವಿನ ಛಾಯೆ ಇತ್ತು. ಬಂದ ವಿಷಯದ ಬಗ್ಗೆ ವಿಚಾರಿಸಿದಾಗ ಆತ ಹೇಳಿದ ರೀತಿ ಹೀಗಿತ್ತು. ನಾಲ್ಕೈದು ದಿನದಿಂದ ಬಿಟ್ಟು ಬಿಟ್ಟು ಹೊಟ್ಟೆ ನೋವು ಬರ್ತಾ ಇದೆ ಡಾಕ್ಟ್ರೆ. ಒಂದೊಂದು ಸಲ ನೋವು ಸೊಂಟ ಮತ್ತು ಬೆನ್ನು ಹೊಟ್ಟೆಯಿಂದ ಕಾಲಿನವರೆಗೆ ಹರಡ್ತಾ ಇದೆ. ವಾಂತಿ ಕೂಡ ಆಗ್ತಾ ಇದೆ. ಮೂತ್ರ ವಿಸರ್ಜನೆಯ ಸಮಯದಲ್ಲಿ ಉರಿ ಆಗ್ತಾ ಇದೆ. ಏನೋ ತಿಂದಿದ್ದು ಜೀರ್ಣ ಆಗಿಲ್ಲ ಅಂತ ಮನೆ ಬಂದು ಮಾಡಿದ್ದಾಯ್ತು. ಆದ್ರೂ ನೋವು ಹಾಗೇ ಇದೆ. ನಾನೇ ಸ್ಕ್ಯಾನಿಂಗ್ ಮಾಡಿಸ್ಕೊಂಡೆ. ಮೂತ್ರ ಮಾರ್ಗದಲ್ಲಿ ಕಲ್ಲಿದೆ ಅಂತ ಗೊತ್ತಾಯ್ತು. ಈಕೆ ನನ್ನ ಹೆಂಡತಿ. ನನಗೆ ಔಷಧಿ ಕೊಡುವುದರ ಜೊತೆಗೆ ಸ್ವಲ್ಪ ನಿಗಾ ವಹಿಸಿ ತಿನ್ನುವ ಆಹಾರದಲ್ಲಿನ ಕಲ್ಲು ಕಡ್ಡಿಯನ್ನು ಆರಿಸಿ ಹಾಕಿ ಅಡುಗೆ ಮಾಡೋದು ಹೇಗೆ ಅಂತ ಮನದಟ್ಟು ಆಗುವ ಹಾಗೆ ಹೇಳಿ ಇವಳಿಗೆ. ಈ ಘಟನೆಯಿಂದ ತಿಳಿದು ಬರುವಂತಹ ಎರಡು ಮಹತ್ತರವಾದ ವಿಷಯಗಳೇನೆಂದರೆ, ಮೊದಲನೆಯದಾಗಿ ಮೂತ್ರಕೋಶ ಅಥವಾ ಮೂತ್ರ ಜನಕಾಂಗ ಅಥವಾ ಮೂತ್ರ ಮಾರ್ಗದಲ್ಲಿ ಕಂಡು ಬರುವಂತಹ ಕಲ್ಲಿನ ತೊಂದರೆಯಿಂದ ಆಗುವಂತಹ ಲಕ್ಷಣಗಳು. ಎರಡನೆಯದಾಗಿ ತಿನ್ನುವ ಆಹಾರದಲ್ಲಿನ ಕಲ್ಲನ್ನು ಸೇವಿಸಿದಾಗ ಅದು ಮೂತ್ರ ಮಾರ್ಗವನ್ನು ಪ್ರವೇಶಿಸಿ ತೊಂದರೆಯನ್ನುಂಟು ಮಾಡುತ್ತದೆ ಎನ್ನುವುದು ಒಂದು ತಪ್ಪು ಗ್ರಹಣೆ. ಅಶ್ಮ ಎನ್ನುವ ಸಂಸ್ಕೃತ ಪದದ ಅರ್ಥ ಕಲ್ಲು. ಮೂತ್ರಾಶ್ಮರಿ ಎಂದರೆ ಮೂತ್ರ ನಾಳಗಳು ಅಥವಾ ಮೂತ್ರಕೋಶ, ಇವುಗಳಲ್ಲಿ ಕಂಡು ಬರುವಂತಹ ಕಲ್ಲು. ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಅಶ್ಮರಿ ರೋಗವನ್ನು ಎಂಟು ಮಹಾರೋಗಗಳಲ್ಲಿ ಸೇರ್ಪಡೆ ಮಾಡಲಾಗಿದೆ. ಈ ಅಶ್ಮರಿ ರೋಗದ ಕಾರಣಗಳು ಯಾವುದು ಅಂದ ಬಗ್ಗೆ ಗಮನ ಹರಿಸೋಣ. ಮೊದಲನೆಯದಾಗಿ ಬಿಸಿಲಿನಲ್ಲಿ ಅತಿಯಾಗಿ ಅಡ್ಡಾಡುವುದು. ಎರಡನೆಯದಾಗಿ ಬಹಳ ದೂರದವರೆಗೂ ನಡೆದುಕೊಂಡು ಹೋಗುವುದು ಬಿಸಿಲಿನಲ್ಲಿ. ಇವುಗಳ ಜೊತೆಯಲ್ಲಿ ನೀರನ್ನು ಕುಡಿಯದೇ ಇರುವುದು ಮತ್ತು ಋತುವಿಗೆ ಅನುಗುಣವಾಗಿ ಶೋಧನ ಕರ್ಮಗಳನ್ನು ಮಾಡಿಕೊಳ್ಳದಿರುವುದು. ಮತ್ತೊಂದು ಮಹತ್ತರವಾದ ಕಾರಣ ಅಂದ್ರೆ ಶೀತ, ಮಧುರ ರಸ ಅಥವಾ ಸಿಹಿಯಾದ ಮತ್ತು ಜಿಡ್ಡಿನಿಂದ ಕೂಡಿದಂತಹ ವಸ್ತುಗಳ ಅತಿ ಸೇವನೆ ಮತ್ತು ಬೆಳಗಿನ ಹೊತ್ತು ನಿದ್ದೆ ಮಾಡುವುದು. ಮೂತ್ರ ವಿಸರ್ಜನೆ ಮಾಡಬೇಕೆಂಬ ಅನುಭೂತಿಯನ್ನು ತಡೆಹಿಡುವ ಅಭ್ಯಾಸವಿರುವವರು ಇವರಿಗೆಲ್ಲರಿಗೂ ಈ ಮೂತ್ರಾಶ್ಮರಿಯ ತೊಂದರೆ ಕಾಡುವುದು ನಿಶ್ಚಿತ. ಶತಮಾನಗಳ ಹಿಂದೆ ಯಾವ ಸ್ಕ್ಯಾನಿಂಗ್ ಸೌಲಭ್ಯವೂ ಇರಲಿಲ್ಲ. ಆದರೂ ನಮ್ಮ ಪೂರ್ವಜರು ಮೂತ್ರಾಶ್ಮರಿ ಅಂತ ಖಚಿತವಾಗಿ ತಿಳಿದುಕೊಳ್ಳಲು ಆಯಾಸಾತ್ ಅತಿರುಕ್ ಭವೇತ್ ಅಂದರೆ ಅತಿರೇಕವಾಗಿ ಸಂಚರಿಸುವುದು ಅಥವಾ ಅತಿಯಾಗಿ ಯಾನ ಮಾಡುವುದು ಅಂದರೆ ಅಶ್ವ, ಗಜ ಅಥವಾ ಒಂಟೆಯ ಮೇಲೆ ಯಾನ ಮಾಡುವುದರಿಂದ ನೋವು ಉಲ್ಮಣಗೊಳ್ಳುತ್ತದೆ ಎಂದು ತಿಳಿಸಿದ್ದಾರೆ. ಮೂತ್ರಾಶ್ಮರಿಗೆ ಸಂಬಂಧಪಟ್ಟ ನೋವು ಹೊಟ್ಟೆಯ ಯಾವ ಭಾಗದಲ್ಲಿದೆ ಎಂದು ತಿಳಿದಾಗ ಮೂತ್ರಾಶ್ಮರಿ ಮೂತ್ರ ಮಾರ್ಗದ ಯಾವ ಭಾಗದಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಎಂಟು ಮಹಾರೋಗಗಳಲ್ಲಿ ಒಂದಾದ ಮೂತ್ರಾಶ್ಮರಿ ಸುಲಭವಾಗಿ ಚಿಕಿತ್ಸೆಗೆ ಬಗ್ಗುವಂತಹದ್ದಲ್ಲ. ಇತ್ತೀಚೆಗೆ ಉತ್ಪತ್ತಿಯಾದ ಕಲ್ಲು ಅಥವಾ 5-6 mm ಪ್ರಮಾಣದಲ್ಲಿದ್ದರೆ ಮಾತ್ರ ಔಷಧೋಪಚಾರ ಸಾಧ್ಯ. ಕಲ್ಲು ಹಳೆಯದಾಗುತ್ತಾ ಮತ್ತು ಅದರ ಪ್ರಮಾಣ ದೊಡ್ಡದಾದಂತೆಲ್ಲ, ಅಂದರೆ 6 mm ಜಾಸ್ತಿ ಆದಂತೆಲ್ಲ, ಲಿಥೋಟ್ರಿಪ್ಸಿ ಮತ್ತು ಶಸ್ತ್ರಚಿಕಿತ್ಸೆಯ ಇತರ ವಿಧಾನಗಳು ಅದರ ಜೊತೆಗೆ ಔಷಧೋಪಚಾರದ ಪ್ರಯೋಗ ಅವಶ್ಯಕತೆ ಇದೆ. ಆಯುರ್ವೇದ ವೈದ್ಯ ಪದ್ಧತಿಯ ಮೂಲ ಗ್ರಂಥಗಳಾದ ಚರಕ ಸಂಹಿತ, ಸುಶ್ರುತ ಸಂಹಿತ ಮತ್ತು ಅಷ್ಟಾಂಗ ಹೃದಯ, ಇವುಗಳಲ್ಲಿ ಮೂತ್ರಾಶ್ಮರಿಗೆ ಶಸ್ತ್ರಚಿಕಿತ್ಸೆ ಬಗ್ಗೆ ಬಹಳ ದೀರ್ಘವಾಗಿ ವಿವರಣೆ ಕಂಡು ಬಂದಿದೆ. ಈ ಶಸ್ತ್ರಚಿಕಿತ್ಸೆಯ ವಿವರಣೆಯಲ್ಲಿ ಮೂತ್ರ ಜನಕಾಂಗಗಳ ಸುತ್ತಮುತ್ತಲಿನ ಯಾವ ಅಂಗಗಳಿಗೆ ತೊಂದರೆಯಾಗದಂತೆ ಒಂದು ಶಸ್ತ್ರಚಿಕಿತ್ಸೆಯನ್ನು ನಡೆಸಬೇಕು ಎಂಬುದನ್ನು ಬಹಳ ಖಚಿತವಾಗಿ ತಿಳಿಸಲಾಗಿದೆ ಮತ್ತು ಈ ಶಸ್ತ್ರಚಿಕಿತ್ಸೆ ಮಾಡುವ ಮೊದಲು ರಾಜಾಜ್ಞೆಯನ್ನು ಪಡೆಯಬೇಕು ಎಂದು ತಿಳಿಸಿರುವುದು.
1: ಇದುವರೆಗೂ ಆರೋಗ್ಯ ಬಿಂದುವಿನಲ್ಲಿ ಕಿಡ್ನಿ ಸ್ಟೋನ್ ಅಥವಾ ಮೂತ್ರನಾಳದಲ್ಲಿ ಕಲ್ಲುಗಳು, ಈ ವಿಷಯದ ಕುರಿತು ಮಾಹಿತಿಯನ್ನ ನೀಡಿದವರು ಡಾಕ್ಟರ್ ದಿವ್ಯಲಕ್ಷ್ಮಿ. ಆಕಾಶವಾಣಿ ಚಿತ್ರದುರ್ಗ. ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
3: ಸಮಯ 6:05 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
4: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಸೆಷಲ್ಸ್ ದೇಶಸ್ಯ ರಾಷ್ಟ್ರೀಯ ದಿವಸಸ್ಯ ಸ್ವರ್ಣ ಜಯಂತಿ ಸಮಾರೋಹೆ ಮುಖ್ಯ ಅತಿಥಿರೂಪೇಣ ಭಾಗಂ ಗೃಹೀತವಾನ್. ಭಾರತೀಯ ಸೈನಿಕಬಲಸ್ಯ ಅಥ ನೌಸೇನಾಬಲಸ್ಯ ದಲಾನಿ ಅಪಿ ಅಸ್ಮಿನ್ ಪಥಸಂಚಲನ ಕಾರ್ಯಕ್ರಮೆ ಭಾಗಂ ಗೃಹೀತವಂತಃ. अस्मिन् अवसरे श्री मोदी सेशल्स

ಅದಕ್ಕಾಗಿ ನೀವು ಬಳಸಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು ಹೀಗಿದೆ: 9448640273, ಮತ್ತೊಂದು ಸಂಖ್ಯೆ 9141970272. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ.

ಇಂದು ಸಂಜೆ 5:30 ನಮ್ಮ ನಿಲಯದಿಂದ ಯುವತರಂಗ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕಲಾವಿದೆ ಡಾಕ್ಟರ್ ಅನ್ನಪೂರ್ಣ ಹೆಗಡೆ ಡಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 7:02 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಕೇಳುವಿರಿ.

0: ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದ್ಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
1: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಮನ್ ಕಿ ಬಾತ್ ಕೇಂದ್ರ ಪುರಸ್ಕೃತ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆ ವಿಮೆ ಯೋಜನೆಗಳ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದ ಪ್ರಧಾನಮಂತ್ರಿ. ವಿಜಯಪುರ ಜಿಲ್ಲೆ ಮಮದಾಪುರದಲ್ಲಿ 1494 ಎಕರೆ ಜೀವ ವೈವಿಧ್ಯ ತಾಣ. ಕರ್ನಾಟಕದ ವೀರಶೈವ ಲಿಂಗಾಯತ ಮಠಗಳು ತ್ರಿವಿಧ ದಾಸೋಹದ ಮೂಲಕ

0: ಎಲ್ಲರನ್ನೂ ಸಲಹುತ್ತಿವೆ ಸಚಿವ ಈಶ್ವರ್ ಖಂಡ್ರೆ. ಇಂದು ರಾಷ್ಟ್ರೀಯ ಅಂಕಿಅಂಶ ದಿನ. ಈಗ ವಾರ್ತೆಗಳ ವಿವರ. ಕೇಂದ್ರ ಪುರಸ್ಕೃತ ಪಿಎಂ ಸುರಕ್ಷಾ ವಿಮೆ ಯೋಜನೆ ಮೂಲಕ ಸಂಕಷ್ಟಕ್ಕೀಡಾದ ಕುಟುಂಬಗಳಿಗೆ 3,700 ಕೋಟಿಗೂ ಅಧಿಕ ಆರ್ಥಿಕ ಪರಿಹಾರ ಹಾಗೂ ಪಿಎಂ ಜೀವನ್ ಜ್ಯೋತಿ ವಿಮೆ ಯೋಜನೆ ಅಡಿ 22,000 ಕೋಟಿ ರೂಪಾಯಿ ಆರ್ಥಿಕ ನೆರವು 11,00,000 ಕುಟುಂಬಗಳಿಗೆ ದೊರಕಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಆಕಾಶವಾಣಿಯ ಮನ್ ಕಿ ಬಾತ್ನ 135ನೇ ಸಂಚಿಕೆಯಲ್ಲಿ ಅವರು ಈ ವಿಷಯ ತಿಳಿಸಿದರು. ಈ ಕುರಿತು ಒಂದು ವರದಿ.
1: ಕೇಂದ್ರ ಸರ್ಕಾರ ಸಾಮಾಜಿಕ ಹಾಗೂ ಆರ್ಥಿಕ ಭದ್ರತೆ ಯೋಜನೆಗಳ ಮೂಲಕ ದೇಶದ ಕೋಟ್ಯಂತರ ಕುಟುಂಬಗಳ ಹಿತರಕ್ಷಣೆಗೆ ಮುಂದಾಗಿದ್ದು, ಶೂನ್ಯ ಬಂಡವಾಳದ ಬ್ಯಾಂಕ್ ಉಳಿತಾಯ ಖಾತೆ ಹೊಂದಿರುವ ಗ್ರಾಹಕರನ್ನು ಅತ್ಯಂತ ಕಡಿಮೆ ಪ್ರೀಮಿಯಂ ಮೊತ್ತದಲ್ಲಿ ವಿಮೆ ಒದಗಿಸಿ ಸಂಕಷ್ಟದ ಸಮಯದಲ್ಲಿ ಆರ್ಥಿಕ ಪರಿಹಾರದ ಮೂಲಕ ಕುಟುಂಬವನ್ನು ಸುದೃಢಗೊಳಿಸುತ್ತಿದೆ. ಮನ್ ಕಿ ಬಾತ್ ಆಲಿಸಿರುವ ಇಂಡಿಯನ್ ಬ್ಯಾಂಕ್ ಧಾರವಾಡ ಶಾಖೆಯ ಗ್ರಾಹಕ ಸೇವಾ ಸಹಯೋಗಿ ಅಜಿತ್ ಕಾಶಿಕರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಮಾನ್ಯ ಪ್ರಧಾನಮಂತ್ರಿ ಶ್ರೀ ಮೋದಿಜಿ ಅವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಹಾಗೂ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಈ ಎರಡೂ ಕಾರ್ಯಕ್ರಮಗಳು ಜನಸಾಮಾನ್ಯರನ್ನು ಅವರ ಸಂಕಷ್ಟ ಪರಿಸ್ಥಿತಿಯಲ್ಲಿ ತಲುಪುವುದಕ್ಕೆ ಬಹು ಉಪಯೋಗಿಯಾಗಿವೆ. ವಾರ್ಷಿಕ ಕ್ರಮವಾಗಿ 20 ಹಾಗೂ 436 ರೂಪಾಯಿಗಳ ಸಣ್ಣ ಪ್ರೀಮಿಯಂನೊಂದಿಗೆ ಸಂಕಷ್ಟದ ಸ್ಥಿತಿಯಲ್ಲಿ ಗಣನೀಯವಾಗಿ ಸಹಾಯ ಮಾಡುತ್ತವೆ. ವಾರ್ಷಿಕ 20 ರೂಪಾಯಿ ಪ್ರೀಮಿಯಂನೊಂದಿಗೆ ಸುರಕ್ಷಾ ಯೋಜನೆ ದುರ್ಘಟನೆಯಲ್ಲಿ ಅಪಘಾತಕ್ಕೀಡಾಗಿ ಮೃತರಾದವರಿಗೆ 200,000 ವರೆಗೂ ಪರಿಹಾರ ನೀಡುತ್ತದೆ ಹಾಗೂ ಜೀವನ್ ಜ್ಯೋತಿ ಬಿಮಾ ಯೋಜನೆ 436 ರೂಪಾಯಿಗಳ ವಾರ್ಷಿಕ ಪ್ರೀಮಿಯಂನೊಂದಿಗೆ ಸ್ವಾಭಾವಿಕ ಮರಣಕ್ಕೂ ಕೂಡ ವಿಮಾ ಸೌಲಭ್ಯವನ್ನು ಒದಗಿಸುತ್ತದೆ. ನಾವು ಬ್ಯಾಂಕ್ ಉದ್ಯೋಗಿಗಳು ಪ್ರಸ್ತುತ ನಮ್ಮ ಗ್ರಾಹಕರಿಗೂ ಹಾಗೂ ಹೊಸದಾಗಿ ಖಾತೆ ತೆರೆಯುವ ಗ್ರಾಹಕರೆಲ್ಲರಿಗೂ ಕೂಡ ಈ ವಿಮಾ ಸೌಲಭ್ಯವನ್ನು ಪಡೆಯಲು ಮನವೊಲಿಸುತ್ತೇವೆ. ನಾಂದೇಡ್ನ ಬಹದ್ದೂರ್ಪುರ ಗ್ರಾಮಸ್ಥರಂತೆ ನಾವು ಕೂಡ ಈ ಸೌಲಭ್ಯಗಳನ್ನು ಜನಪ್ರಿಯಗೊಳಿಸಿ ಜನಸಾಮಾನ್ಯರಿಗೆ ಸಂಕಷ್ಟದ ಸ್ಥಿತಿಯಲ್ಲಿ ಈ ಸಣ್ಣ ಸಹಾಯವನ್ನು ಮಾಡಬಹುದಲ್ಲವೇ?
1: ವೋಕಲ್ ಫಾರ್ ಲೋಕಲ್ ಎಂಬ ಕರೆಯನ್ನು ಮನ್ ಕಿ ಬಾತ್ ನಲ್ಲಿ ಪುನರುಚ್ಚರಿಸಿದ ಪ್ರಧಾನಮಂತ್ರಿಯವರು ಗಣೇಶೋತ್ಸವದ ಸಂದರ್ಭದಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ವಿಗ್ರಹಗಳನ್ನು ಪ್ರತಿಷ್ಠಾಪಿಸದಂತೆ ಸ್ಥಳೀಯ ಕಲಾವಿದರು ತಯಾರಿಸಿದ ಮಣ್ಣಿನ ವಿಗ್ರಹಗಳನ್ನೇ ಪೂಜಿಸುವಂತೆ ತನ್ಮೂಲಕ ಜಲಮೂಲಗಳನ್ನು ರಕ್ಷಿಸುವಂತೆ ಕರೆ ನೀಡಿದರು. ಮನದ ಮಾತು ಆಲಿಸಿರುವ ಧಾರವಾಡದ ಹೆಸರಾಂತ ಪರಿಸರ ಸ್ನೇಹಿ ಮೂರ್ತಿ ಕಲಾವಿದ ಮಂಜುನಾಥ್ ಹಿರೇಮಠ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
3: ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರು ರಾಷ್ಟ್ರ ಹಿತ, ಪರಿಸರ, ಆತ್ಮನಿರ್ಭರ ಯುವ ಜನತೆ ಬಗ್ಗೆ ಮಾತನಾಡ್ತಾ ಪರಿಸರ ಸಂರಕ್ಷಣೆ ಹಾಗೂ ಜಲಮೂಲಗಳ ಸಂರಕ್ಷಣೆ ವಿಷಯವಾಗಿ ಗಣೇಶನ ಮೂರ್ತಿಗಳನ್ನ ಎಲ್ಲರೂ ಪರಿಸರ ಸ್ನೇಹಿಯಾಗಿ ಮಣ್ಣಿನಿಂದ ತಯಾರಿಸಿದ ಮೂರ್ತಿಗಳನ್ನ ತಾವೆಲ್ಲ ಖರೀದಿ ಮಾಡ್ರಿ, ಅದು ನಮ್ಮ ದೇಶದ ಮಣ್ಣಾಗಿರಬೇಕು ಅನ್ನೋದನ್ನ ಬಹಳ ಒತ್ತಿ ಹೇಳಿದ್ದಕ್ಕ ಬಹಳ ಖುಷಿ ಅನಿಸ್ತು. ಮತ್ತೆ ನಮ್ಮ ಮೂರ್ತಿ ತಯಾರಿಕಾ ಕೆಲಸದಲ್ಲಿ ನಾನು 35 ವರ್ಷ ತೊಡಗಿಸಿಕೊಂಡಿರೋದ್ರಿಂದ ವೈಯಕ್ತಿಕವಾಗಿ ನನಗದು ಹೃದಯಕ್ಕೆ ಹತ್ತಿರವಾದಂತಹ ಮಾತಂತ ಅನಿಸ್ತು. ಬಳಸುವಂತಹ ಬಣ್ಣಗಳು, ಪರಿಸರ ಸ್ನೇಹಿ ಬಣ್ಣಗಳು, ಎಲ್ಲಾ ವಾಟರ್ ಕಲರ್ಸ್. ಅದೇ ರೀತಿಯಾಗಿ ನಮ್ಮ ಧಾರವಾಡದಲ್ಲಿ ಸುಭಾಷ್ ರಸ್ತೆಯಲ್ಲಿ 7 ದಿನಗಳ ಕಾಲ ಸಾರ್ವಜನಿಕ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡ್ತಾರಲ್ಲ, ಆ ಮೂರ್ತಿಯನ್ನ ನಾವು ಕೃತಕವಾದಂತಹ ಟ್ಯಾಂಕ್ ಅನ್ನ ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ಗಣೇಶನ ಇಟ್ಟು ಟ್ರ್ಯಾಕ್ಟರ್ ಇಂದ ನೀರು ಬಿಟ್ಟು ಆ ಗಣೇಶ ಒಂದು 20 ನಿಮಿಷದೊಳಗೆ ಇಡೀ ಗಣಪತಿ ಮೂರ್ತಿ ಕರಗಿ ಬಿಡ್ತೈತಿ. ಆ ಒಂದು ಕರಗಿದ ಮಣ್ಣನ್ನ ಮಾರನೇ ದಿನ ನಾವು ಕೃಷ್ಣ ತುಳಸಿ ಗಿಡಗಳನ್ನ ತಗೊಂಡ್ ಬಂದು ಒಂದೊಂದು ಸಸಿ ನೆಟ್ಟು ಅಲ್ಲಿ ಮಾರ್ಕೆಟ್ಗೆ ಬಂದಂತಹ ಸಾರ್ವಜನಿಕರಿಗೆ ನಾವು ಅದನ್ನ ಹಂಚ್ತೇವೆ. ಅವರು ಸಹ ಅದನ್ನ ಪ್ರಸಾದದ ರೂಪದಲ್ಲಿ ಮನೆಯೊಳಗೆ ಹೋಯ್ದು ಆ ಸಸಿಯನ್ನ ನೆಡ್ತಾರ. ಪ್ರಧಾನಮಂತ್ರಿಗಳು ಹೇಳದಂಗ ದೇವರ ಮೇಲಿರೋ ನಂಬಿಕೆ, ಆ ಒಂದು ದೈವತ್ವ ಭಾವನೆನೂ ಈಡೇರ್ತತಿ. ಜಲಮೂಲಗಳ ರಕ್ಷಣೆಯನ್ನೂ ಸಹ ನಾವು ಅದರಿಂದ ಮಾಡಬಹುದು. ವೋಕಲ್ ಫಾರ್ ಲೋಕಲ್ ಘೋಷಣೆಯನ್ನು ಹೇಳಿದ್ರು ಅವರು, ಸ್ಥಳೀಯ ಕಲಾವಿದರಿಗೆ ಆದ್ಯತೆ ನೀಡೋಣ, ಗಣೇಶನ ರೂಪದಲ್ಲಿ ನಮ್ಮ ದೇಶದ ಮಣ್ಣನ್ನ ಪೂಜಿಸೋಣ ಅನ್ನೋ ಒಂದು ಭಾವನು ಅದರಲ್ಲಿ ಇರೋದನ್ನ ಕೇಳಿ ಬಹಳ ಖುಷಿ ಆಯ್ತು. ಧನ್ಯತೆಯನ್ನ ಅನುಭವಿಸಿದೆ ನಾನು.
0: ಲೋಕಮಾನ್ಯ ತಿಲಕ್ ಟರ್ಮಿನಸ್ ಕೊಯಮತ್ತೂರು ಎಕ್ಸ್ಪ್ರೆಸ್ ರೈಲು ಬೆಂಗಳೂರಿನ ಯಲಹಂಕ ರೈಲು ನಿಲ್ದಾಣದಲ್ಲಿ ಪ್ರಾಯೋಗಿಕ ನಿಲುಗಡೆಗೆ ರೈಲ್ವೆ ಮಂಡಳಿ ಅನುಮೋದಿಸಿದೆ. ಇಂದು ಯಲಹಂಕ ರೈಲು ನಿಲ್ದಾಣಕ್ಕೆ ರೈಲು ಆಗಮಿಸಲಿದ್ದು, ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹಸಿರು ಧ್ವಜ ತೋರಲಿದ್ದಾರೆ ಎಂದು ನೈರುತ್ಯ ರೈಲ್ವೆ ತಿಳಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ

0: ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕು ಮಮದಾಪುರದಲ್ಲಿ 1494 ಎಕರೆ ವಿಸ್ತೀರ್ಣದಲ್ಲಿ ವಿಶಾಲ ಅರಣ್ಯ ಹಾಗೂ ಜೀವವೈವಿಧ್ಯ ತಾಣ ರೂಪುಗೊಳ್ಳುತ್ತಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಾಯು ಗುಣಮಟ್ಟ ಸೂಚ್ಯಾಂಕದಲ್ಲಿ ವಿಜಯಪುರ ಜಿಲ್ಲೆ ಕಡಿಮೆ ಮಾಲಿನ್ಯ ಹೊಂದಿರುವ ಪ್ರದೇಶಗಳ ಪಟ್ಟಿಯಲ್ಲಿ ಗುರುತಿಸಿಕೊಂಡಿದೆ. ವಿಜಯಪುರದ ಇಕ್ಯೂಐ 16 ಹಾಗೂ ಚನ್ನರಾಯಪಟ್ಟಣದ ಇಕ್ಯೂಐ 17 ದಾಖಲಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಜ್ಞಾನಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಶ್ರೀಗಳ ಆಶಯದಂತೆ ನೀರಾವರಿ ಯೋಜನೆಗಳ ಜೊತೆಗೆ ಕೋಟಿ ವೃಕ್ಷ ಅಭಿಯಾನ ಜಿಲ್ಲೆಯ ಪರಿಸರ ಚಿತ್ರಣವನ್ನೇ ಬದಲಿಸಿದೆ ಎಂದು ಸಚಿವ ಎಂಬಿ ಪಾಟೀಲ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ವೀರಶೈವ ಮಠ ಮಾನ್ಯಗಳು ದೇಶದ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿವೆ. ಕರ್ನಾಟಕದ ವೀರಶೈವ ಲಿಂಗಾಯತ ಮಠಗಳು ಆಶ್ರಯ, ಅನ್ನ ಮತ್ತು ಅರಿವು ಎಂಬ ತ್ರಿವಿಧ ದಾಸೋಹದ ಮೂಲಕ ಎಲ್ಲ ಜಾತಿ, ಜನಾಂಗ, ಮತ ಧರ್ಮದವರನ್ನು ಸಲಹುತ್ತಿವೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ರಾಷ್ಟೀಯ ಅಧ್ಯಕ್ಷ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ತಮಿಳುನಾಡಿನ ಸೇಲಂನಲ್ಲಿ ತಮಿಳುನಾಡು ವೀರಶೈವ ಕೌನ್ಸಿಲ್ ಮತ್ತು ಚೀಫ್ ಜಂಗಮ್ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಆಯೋಜಿಸಿದ್ದ ಬಸವ ಜಯಂತ್ಯುತ್ಸವ ಉದ್ಘಾಟಿಸಿ ಮಾತನಾಡಿದರು. ಶರಣರ ವಚನಗಳು ಸಂಸ್ಕಾರ ನೀಡಿ ಜೀವನ ಧರ್ಮ ಸಾರುತ್ತವೆ ಎಂದರು. ಆಡಳಿತಾತ್ಮಕ ದತ್ತಾಂಶ ಸಾಮರ್ಥ್ಯವನ್ನು ಅನ್ಲಾಕ್ ಮಾಡೋಣ ಎಂಬ ಧ್ಯೇಯದೊಂದಿಗೆ ಇಂದು ರಾಷ್ಟೀಯ ಅಂಕಿ ಅಂಶ ದಿನ ಆಚರಿಸಲಾಗುತ್ತಿದೆ. ದೇಶದ ಸಮಾಜೋ ಆರ್ಥಿಕ ಯೋಜನೆ ಮತ್ತು ನೀತಿ ನಿರೂಪಣೆಯಲ್ಲಿ ಅಂಕಿ ಅಂಶಗಳ ಮಹತ್ವವನ್ನು ಪ್ರಚುರಪಡಿಸಲು ಅಂಕಿಅಂಶ ಮತ್ತು ಆರ್ಥಿಕ ಯೋಜನೆ ಪ್ರವರ್ತಕ ಪ್ರೊಫೆಸರ್ ಪ್ರಶಾಂತ್ ಚಂದ್ರ ಮಹಾಲ್ ನೋಬೆಸ್ ಅವರ ಜನ್ಮದಿನದ ಸ್ಮರಣಾರ್ಥ ಇಂದು ರಾಷ್ಟೀಯ ಅಂಕಿ ಅಂಶ ದಿನ ಆಚರಿಸಲಾಗುತ್ತಿದೆ. ಗುಜರಾತ್ ರಾಜ್ಯದ ಅಹಮದಾಬಾದ್ನ ವೀರ್ ಸಾವರ್ಕರ್ ಕ್ರೀಡಾ ಸಮುಚ್ಚಯದಲ್ಲಿ ಜರುಗಿದ 2026 ಏಷ್ಯನ್ ವಾಲಿಬಾಲ್ ಕಾನ್ಫೆಡರೇಷನ್ ಕಪ್ ಕ್ರೀಡಾಕೂಟದಲ್ಲಿ ಭಾರತೀಯ ಪುರುಷರ ವಾಲಿಬಾಲ್ ತಂಡ ಕಂಚಿನ ಪದಕ ಗೆದ್ದಿದೆ. ಇದು ಭಾರತಕ್ಕೆ ಸಂದ ಮೊದಲ ಪದಕವಾಗಿದೆ. ಕೇಂದ್ರ ಕ್ರೀಡಾ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಎಕ್ಸ್ ಮಾಧ್ಯಮದಲ್ಲಿ ಅಭಿನಂದಿಸಿ ಇದು ಐತಿಹಾಸಿಕ ಗೆಲುವು ಎಂದು ಶ್ಲಾಘಿಸಿದ್ದಾರೆ. ಜಿಟಿ ಜಿಟಿ ಮಳೆಯ ಮಧ್ಯೆ ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡ ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್ ಟೂರ್ನಿಯಲ್ಲಿ ಶಿವಮೊಗ್ಗ ಯೋಧಾಸ್ ತಂಡದ ಎದುರು 8 ಜಯ ದಾಖಲಿಸಿತು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ರಾಜನಗರದ ಕೆಎಸ್ಸಿಎ ಕ್ರೀಡಾಂಗಣದಲ್ಲಿ ಭಾನುವಾರ ಮಳೆ ಸುರಿದ ಪರಿಣಾಮ ಪಂದ್ಯವನ್ನು 17 ಓವರ್ಗಳಿಗೆ ಸೀಮಿತಗೊಳಿಸಲಾಗಿತ್ತು. ಶಿವಮೊಗ್ಗ ತಂಡ ನೀಡಿದ 113 ರನ್ಗಳ ಗುರಿಯನ್ನು ಮಂಗಳೂರು ತಂಡ 26 ಎಸೆತಗಳು ಬಾಕಿ ಇರುವಂತೆಯೇ ಗುರಿ ಮುಟ್ಟಿತು. ಈ ಗೆಲುವಿನೊಂದಿಗೆ ಮಂಗಳೂರು ತಂಡ ಅಂಕಪಟ್ಟಿಯಲ್ಲಿ 2 ಸ್ಥಾನಕ್ಕೇರಿದೆ. ಹುಬ್ಬಳ್ಳಿ ರೋಟರಿ ಕ್ಲಬ್ ಹಾಗೂ ಎನ್ಎಂಆರ್ ಫೌಂಡೇಶನ್ ಸಹಯೋಗದಲ್ಲಿ ಸಂಚಾರಿ ಆರೋಗ್ಯ ಸೇವೆ ಮೊಬೈಲ್ ಡಯಾಗ್ನೋಸ್ಟಿಕ್ ವ್ಯಾನ್ಗೆ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯ ಜಿಮ್ಖಾನಾ ಆವರಣದಲ್ಲಿ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್ ಕೇಂದ್ರ ಪುರಸ್ಕೃತ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆ ವಿಮೆ ಯೋಜನೆಗಳ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದ ಪ್ರಧಾನಮಂತ್ರಿ. ವಿಜಯಪುರ ಜಿಲ್ಲೆ ಮಮದಾಪುರದಲ್ಲಿ 1494 ಎಕರೆ ಜೀವವೈವಿಧ್ಯ ತಾಣ. ಕರ್ನಾಟಕದ ವೀರಶೈವ ಲಿಂಗಾಯತ ಮಠಗಳು ತ್ರಿವಿಧ ದಾಸೋಹದ ಮೂಲಕ ಎಲ್ಲರನ್ನೂ ಸಲಹುತ್ತಿವೆ ಸಚಿವ ಈಶ್ವರ್ ಖಂಡ್ರೆ. ಇಂದು ರಾಷ್ಟೀಯ ಅಂಕಿ ಅಂಶ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
4: ಆಕಾಶವಾಣಿ ಚಿತ್ರದುರ್ಗ FM ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು.

ಈಗ ಸಮಯ 7:15:41. ಇದೀಗ ಕೇಳಿ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳೋಣ ನಾಗಭೂಷಣ್ ರಾವ್ ಎಸ್ ಅವರು ರಚಿಸಿರುವಂತಹ ಎಲ್ಲಿಂದ ಬಂತಿ ಹಕ್ಕಿ ಎನ್ನುವ ಗೀತೆಯನ್ನ. ಈ ಭಾವಗೀತೆ ಪ್ರಕೃತಿ ಸೌಂದರ್ಯ ಮತ್ತು ಹಕ್ಕಿಯ ಸ್ವಾತಂತ್ರ್ಯವನ್ನ ಚಿತ್ರಿಸುವ ಸುಂದರ ಕವನವಾಗಿದೆ. ಈ ಗೀತೆಯಲ್ಲಿ ಪ್ರಕೃತಿಯ ಸೌಂದರ್ಯ, ಹಕ್ಕಿಯ ಮಧುರತೆ ಮತ್ತು ಮಾನವನ ಕಲ್ಪನೆಗಳನ್ನ ಇಲ್ಲಿ ವ್ಯಕ್ತಪಡಿಸಲಾಗಿದೆ. ಈ ಗೀತೆಯನ್ನ ಹಾಡಿದ್ದಾರೆ ಅರ್ಚನಾ ಉಡುಪ ಮತ್ತು ಎಂಡಿ ಪಲ್ಲವಿ.

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ಗೌರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ಮುಂದಿನ ಗೀತೆಯನ್ನ ಕೇಳೋಣ. ಎಂಎನ್ ವ್ಯಾಸರಾವ್ ಅವರು ರಚಿಸಿರುವಂತಹ ನಾನು ವೀಣೆ ನೀನು ನಾನು ಕೊಳಲು. ಈ ಗೀತೆಯಲ್ಲಿ ಕವಿಗಳು ಜೀವನದ ಸುಖ ದುಃಖ, ಭಾವನೆಗಳು ಮತ್ತು ಮನದ ನಾದವನ್ನು ವೀಣೆ ಮತ್ತು ಕೊಳಲುಗಳಿಗೆ ಹೋಲಿಕೆಯನ್ನ ಮಾಡಿದ್ದಾರೆ. ಮಾನವನ ಜೀವನದಲ್ಲಿ ಕೆಲವೊಮ್ಮೆ ದುಃಖದ ಗಂಭೀರ ನಾದವೂ ಇರುತ್ತೆ, ಕೆಲವೊಮ್ಮೆ ಸಂತೋಷದ ಮಧುರ ಸಂಗೀತವೂ ಇರುತ್ತೆ. ಈ ಎರಡು ಭಾವನೆಗಳು ಸೇರಿ ಜೀವನವನ್ನ ಸಂಪೂರ್ಣವಾಗಿ ವರ್ಣಿಸುತ್ತವೆ ಅಂತ ಕವಿಗಳು ಇಲ್ಲಿ ಹೇಳಿದ್ದಾರೆ. ಈ ಗೀತೆಯನ್ನು ಹಾಡಿದ್ದಾರೆ ಕೆ ಎಸ್ ನಾಗಚಂದ್ರಿಕಾ.

0: ಇದುವರೆಗೂ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಕೇಳುಗರೇ ಗಮನಿಸಿ, ಇಂದು ಸಂಜೆ 5:30 ಯುವತರಂಗ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕಲಾವಿದೆ ಡಾಕ್ಟರ್ ಅನ್ನಪೂರ್ಣ ಹೆಗಡೆ ಡಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇಂದು ಸಂಜೆ 6:15 ನಮ್ಮ ನಿಲಯದಿಂದ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹಿರಿಯೂರು ತಾಲ್ಲೂಕು ಸೊಂಡೇಕೆರೆ ಗ್ರಾಮದ ಬಸವರಾಜಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. ನೂರ 2.6 ಕಂಪನಾಂಕಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಸಮಯ 7:30:12. ಇದೀಗ ಕೇಳಿ ಸೇವಾ ಮಾಹಿತಿ.
1: ಶುಭ ಸಮಾರಂಭಗಳಿಗೆ ಉತ್ತಮ ದಿನಸಿ ಸಾಮಾನುಗಳಿಗಾಗಿ ಸಂಪರ್ಕಿಸಿ ನಿರಂಜನಾ ಸ್ಟೋರ್ಸ್ ಸಂತೆ ಹುಂಡದ ಬಳಿ ಚಿತ್ರದುರ್ಗ. ಫೋನ್ ಸಂಖ್ಯೆ 9565150515.
2: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು

0: ಸಾಧ್ಯವಾಗದಿದ್ದರೆ ಜೂನ್ 29-30 ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ, ತಪ್ಪದೆ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ, ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕೇಳುಕರೆ, ಇದೊಂದು ಪ್ರಕಟಣೆ. 2026-27 ಸಾಲಿಗೆ ಚಿತ್ರದುರ್ಗ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖಾ ವ್ಯಾಪ್ತಿಯಲ್ಲಿ ಬರುವ ಡಾ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಹೊಸದಾಗಿ ಪ್ರವೇಶಾತಿ ಬಯಸುವ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿದ್ದು, ಸರ್ಕಾರಿ ಮೆಟ್ರಿಕ್ ಪೂರ್ವ ಈ ವಿದ್ಯಾರ್ಥಿಗಳು ಜೂನ್ 30, 2026 ಹಾಗೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ 31-7-2026 ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ. ಪ್ರಯುಕ್ತ ಸಂಬಂಧಪಟ್ಟ ಮೆಟ್ರಿಕ್ ಪೂರ್ವ ಮತ್ತು ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಅರ್ಜಿ ಸಲ್ಲಿಸಲು ಇಲಾಖಾ ಆನ್ಲೈನ್ ವೆಬ್ಸೈಟ್ನಲ್ಲಿ ವೆಬ್ಸೈಟ್ ವಿಳಾಸ www.sw.kar.nic.in ಅರ್ಹ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಹಾಗೂ ಇತರೆ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟ ಆಯಾ ತಾಲೂಕು ಸಮಾಜ ಕಲ್ಯಾಣ ಇಲಾಖಾ ಸಹಾಯಕ ನಿರ್ದೇಶಕರ ಕಚೇರಿ ಅಥವಾ ಹತ್ತಿರದ ವಿದ್ಯಾರ್ಥಿ ನಿಲಯದ ವಾರ್ಡನ್ ಅವರನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.

ಕೇಳುಕರೆ, ಇದೊಂದು ಪ್ರಕಟಣೆ. 2026-27 ಸಾಲಿಗೆ ಅಂಧ ವಿದ್ಯಾರ್ಥಿಗಳ ಪ್ರವೇಶ ಪಡೆಯಲು ಪ್ರಕಟಣೆಯನ್ನು ನೀಡಲಾಗಿದೆ. ವಯೋಮಿತಿ 5-10 ವರ್ಷದ ಒಳಗಡೆ ಇರಬೇಕು. ಹಾಗೆ ಅಭ್ಯರ್ಥಿಯು ದೃಷ್ಟಿಹೀನಾಗಿರಬೇಕು. ಇನ್ನು ಊಟ ವಸತಿಯೊಡನೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಉಚಿತ ಶಿಕ್ಷಣವನ್ನು ನೀಡಲಾಗುವುದು. ಪ್ರವೇಶ ಪಡೆಯಲು ಕೊನೆಯ ದಿನಾಂಕ ಇದೇ ತಿಂಗಳ, ಅಂದರೆ 30/6/2026 ಕೊನೆಯ ದಿನಾಂಕ ಆಗಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಅಧ್ಯಕ್ಷರು ಶ್ರೀ ಶಾರದಾ ದೇವಿ ಅಂಧರ ವಿಕಾಸ ಕೇಂದ್ರ, ಪರಮಹಂಸ ನಗರ, ಅನುಪಿನಕಟ್ಟೆ ರಸ್ತೆ, ಗೋಪಾಲ, ಶಿವಮೊಗ್ಗ ಇಲ್ಲಿಗೆ ಸಂಪರ್ಕಿಸಬಹುದು. ಹಾಗೆ ದೂರವಾಣಿ ಸಂಖ್ಯೆ 0812 ಎಸ್ಟಿಡಿ ಕ್ರಮಾಂಕ, ಹಾಗೆ ಸಂಖ್ಯೆ 222020 ಮತ್ತೊಂದು ಸಂಖ್ಯೆ 2219986. ಸಮಯ ಬೆಳಿಗ್ಗೆ 10ರಿಂದ ಸಂಜೆ 5 ಗಂಟೆಯವರೆಗೆ ತಾವು ಈ ಸಂಖ್ಯೆಗೆ ಸಂಪರ್ಕ ಮಾಡಬಹುದು ಅಥವಾ ನೇರವಾಗಿ ಭೇಟಿಯನ್ನು ಕೂಡ ನೀಡಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.

ಕೇಳುಗರೆ ಗಮನಿಸಿ, ನಮ್ಮ ನಿಲಯದಿಂದ ಇಂದು 9:30 ರಾತ್ರಿ ನಾಟಕ ಪ್ರಸಾರವಾಗಲಿದೆ. ನಾಟಕ ಮುತ್ತಿನ ಬಲೆ, ರಚನಾ ಇಂದು ಆಸ್ ಓಆರ್, ನಿರ್ದೇಶನ ಡಾಕ್ಟರ್ ಶಶಿಧರ್ ನರೇಂದ್ರ. ಇದುವರೆಗೂ ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 7:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ಸೆಷಲ್ಸ್ ಸ್ವಾತಂತ್ರ್ಯದ ಸುವರ್ಣ ಮಹೋತ್ಸವ ಆಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಯುಕೆ ಪ್ರವಾಸ ಸಂಪನ್ನಗೊಳಿಸಿ ಉನ್ನತ ಮಟ್ಟದ ನಿಯೋಗದೊಂದಿಗೆ ಗ್ರೀಸ್ಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಭೇಟಿ. ಅಮೆರಿಕ ಇರಾನ್ ಸಂಘರ್ಷಕ್ಕೆ ತಾತ್ಕಾಲಿಕ ವಿರಾಮ, ನಾಳೆಯಿಂದ ಮಾತುಕತೆ ಆರಂಭಿಸಲು ಸಹಮತ.

ಎಫ್ಐಎಚ್ ಹಾಕಿ ಪ್ರೊ ಲೀಗ್ ಪೆನಾಲ್ಟಿ ಶೂಟೌಟ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ 3-2 ಗೋಲುಗಳ ಜಯ. ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾಕೌಟ್ ಹಂತ, ದಕ್ಷಿಣ ಆಫ್ರಿಕಾ ವಿರುದ್ಧ ಕೆನಡಾಗೆ ಜಯ. ವಾರ್ತೆಗಳ ವಿವರ. ಸೆಷಲ್ಸ್ ದೇಶದ ಸ್ವಾತಂತ್ರ್ಯದ 50ನೇ ವರ್ಷದ ಸುವರ್ಣ ಮಹೋತ್ಸವದ ರಾಷ್ಟೀಯ ದಿನಾಚರಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಗೌರವ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಇದರೊಂದಿಗೆ ಐತಿಹಾಸಿಕ ಗೌರವಕ್ಕೆ ಪಾತ್ರರಾದ ಭಾರತದ ಮೊದಲ ಪ್ರಧಾನಮಂತ್ರಿ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ. ಉಭಯ ದೇಶಗಳ ನಡುವಿನ ನಿಕಟ ಮತ್ತು ವಿಶೇಷ ಪಾಲುದಾರಿಕೆಯ ಅಂಗವಾಗಿ ಭಾರತೀಯ ಭೂಸೇನೆ ಮತ್ತು ನೌಕಾಸೇನೆಯನ್ನೊಳಗೊಂಡ ಜಂಟಿ ರಕ್ಷಣಾ ಪಡೆಯ ತುಕಡಿ ಹಾಗೂ ಭಾರತೀಯ ನೌಕಾಸೇನೆಯ ಬ್ಯಾಂಡ್ ತಂಡ ಅಲ್ಲಿನ ಪೆರೇಡ್ನಲ್ಲಿ ಭಾಗವಹಿಸಿದ್ದವು. ಇದರ ಜೊತೆಗೆ ಭಾರತದ ಸುದೀರ್ಘ ಸ್ನೇಹದ ಸಂಕೇತವಾಗಿ ಭಾರತೀಯ ನೌಕಾಸೇನೆಯ ಐಎನ್ಎಸ್ ತರ್ಕಶ್ ಮತ್ತು ಐಎನ್ಎಸ್ ಇಕ್ಷಕ್ ಯುದ್ದ ನೌಕೆಗಳು ವಿಕ್ಟೋರಿಯಾ ಬಂದರಿನಲ್ಲಿ ತಂಗಿದ್ದವು. ಈ ಐತಿಹಾಸಿಕ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಸೀಶೆಲ್ಸ್ನ ಜನತೆಗೆ ಭಾರತದ ಪರವಾಗಿ ಶುಭ

0: ನಿಯ ಬ್ಯಾಂಡ್ ತಂಡ ಅಲ್ಲಿನ ಪೆರೇಡ್ನಲ್ಲಿ ಭಾಗವಹಿಸಿದ್ದವು. ಇದರ ಜೊತೆಗೆ ಭಾರತದ ಸುದೀರ್ಘ ಸ್ನೇಹದ ಸಂಕೇತವಾಗಿ ಭಾರತೀಯ ನೌಕಾಸೇನೆಯ ಐಎನ್ಎಸ್ ತರ್ಕಶ್ ಮತ್ತು ಐಎನ್ಎಸ್ ಇಕ್ಷಕ್ ಯುದ್ಧ ನೌಕೆಗಳು ವಿಕ್ಟೋರಿಯಾ ಬಂದರಿನಲ್ಲಿ ತಂಗಿದ್ದವು. ಈ ಐತಿಹಾಸಿಕ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಸೀಶಲ್ಸ್ನ ಜನತೆಗೆ ಭಾರತದ ಪರವಾಗಿ ಶುಭ ಹಾರೈಸಿದರು. ಸೀಶಲ್ಸ್ ಅಧ್ಯಕ್ಷ ಪ್ಯಾಟ್ರಿಕ್ ಹೆರ್ಮಿನಿ ಅವರ ಆಹ್ವಾನದ ಮೇರೆಗೆ ಕಳೆದ ಶನಿವಾರ ಸೀಶಲ್ಸ್ ತಲುಪಿದ ಪ್ರಧಾನಿ ಅವರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಮಾರಿಷಸ್ ಪ್ರಧಾನಿ ನವೀನ್ ಚಂದ್ರ ರಾಮಗೋಲಂ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿ ವಲಯದ ನಾಯಕತ್ವಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೀಶಲ್ಸ್ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಗಾರ್ಡಿಯನ್ ಆಫ್ ದಿ ಬ್ಲೂ ಹೊರೈಸನ್ ಗೌರವವನ್ನು ನೀಡಿ ಪುರಸ್ಕರಿಸಲಾಗಿದೆ. ಸೀಶಲ್ಸ್ ಅಧ್ಯಕ್ಷ ಪ್ಯಾಟ್ರಿಕ್ ಹೆರ್ಮನಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಪ್ರಧಾನಿ ಮೋದಿ ಅವರ ಹಸಿರು ದೂರದೃಷ್ಟಿ, ಹವಾಮಾನ ವೈಪರೀತ್ಯದ ವಿರುದ್ಧದ ಹೋರಾಟ ಹಾಗೂ ಕಡಲ ಆರ್ಥಿಕತೆಗೆ ಉತ್ತೇಜನದ ನಿರಂತರ ಶ್ರಮವನ್ನು ಗುರುತಿಸಿ ಈ ಗೌರವ ಸಮರ್ಪಿಸಲಾಗಿದೆ. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಪ್ರಧಾನಿ, ಈ ಗೌರವವನ್ನು ಹವಾಮಾನ ಬದಲಾವಣೆಯ ಸವಾಲುಗಳ ವಿರುದ್ಧ ಹೋರಾಡುತ್ತಿರುವ ಜಾಗತಿಕ ರಾಷ್ಟಗಳಿಗೆ ಸಮರ್ಪಿಸಿದರು. ಈ ಹಿಂದೆ ಅವರಿಗೆ ವಿಶ್ವಸಂಸ್ಥೆಯ ಚಾಂಪಿಯನ್ ಆಫ್ ದಿ ಅರ್ಥ್ ಹಾಗೂ ಸಿಯೋಲ್ ಶಾಂತಿ ಪ್ರಶಸ್ತಿಗಳು ಲಭಿಸಿವೆ. ಹವಾಮಾನ ಬದಲಾವಣೆಯ ವಿರುದ್ಧದ ಹೋರಾಟ ಕೇವಲ ಸರ್ಕಾರಗಳಿಂದ ಸಾಧ್ಯವಿಲ್ಲ, ಸುಸ್ಥಿರ ಜೀವನ ಶೈಲಿ ಪ್ರತಿಯೊಬ್ಬರ ಬದುಕಿನ ಭಾಗವಾಗಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಸೀಶಲ್ಸ್ನಲ್ಲಿ ಮಾರಿಷಸ್ ಪ್ರಧಾನಿ ಡಾ ನವೀನ್ ಚಂದ್ರ ರಾಮಗೋಲಂ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಹಕಾರದ ಕುರಿತು ಮಹತ್ವದ ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಉಭಯ ನಾಯಕರು ಭಾರತ ಮಾರಿಷಸ್ಗೆ ವಿಸ್ತರಿಸಿರುವ ವಿಶೇಷ ಆರ್ಥಿಕ ಪ್ಯಾಕೇಜ್ ಅನುಷ್ಠಾನದಲ್ಲಿ ಆಗಿರುವ ಪ್ರಗತಿಯನ್ನು ಪರಾಮರ್ಶಿಸಿದರು. ಮಾರಿಷಸ್ನ ಸರ್ವತೋಮುಖ ಅಭಿವೃದ್ಧಿ ಮತ್ತು ಪ್ರಗತಿಗೆ ಭಾರತ ನೀಡುವ ಆದ್ಯತೆಯನ್ನು ಪ್ರಧಾನಿ ಮೋದಿ ಪುನರುಚ್ಚರಿಸಿದರು. ಪ್ರಸ್ತುತ ಚಾಲ್ತಿಯಲ್ಲಿರುವ ದ್ವಿಪಕ್ಷೀಯ ಯೋಜನೆಗಳು ಮಾರಿಷಸ್ನ ಆರೋಗ್ಯ ಸೇವೆ, ಪ್ರಾದೇಶಿಕ ಸಂಪರ್ಕ, ಸುಸ್ಥಿರ ಅಭಿವೃದ್ಧಿ ಹಾಗೂ ಕಡಲ ಆರ್ಥಿಕತೆಯ ವೃದ್ಧಿಗೆ ಪ್ರಮುಖ ಕೊಡುಗೆ ನೀಡಲಿವೆ ಎಂದು ಆಶಯ ವ್ಯಕ್ತಪಡಿಸಿದರು. ಭಾರತದ ಮಹಾಸಾಗರ ದೃಷ್ಟಿಕೋನ, ನೆರೆಹೊರೆ ಮೊದಲು ನೀತಿ ಹಾಗೂ ಜಾಗತಿಕ ದಕ್ಷಿಣ ಒಕ್ಕೂಟದ ಹಂಚಿಕೆ ಬದ್ಧತೆಯ ಅಡಿಯಲ್ಲಿ ಭಾರತ ಮಾರಿಷಸ್ ನಡುವಿನ ವರ್ಧಿತ ಕಾರ್ಯತಂತ್ರದ ಪಾಲುದಾರಿಕೆಯ ಮಹತ್ವದ ಬಗ್ಗೆ ಉಭಯ ನಾಯಕರು ಸಹಮತ ವ್ಯಕ್ತಪಡಿಸಿದರು. ಯುಕೆ ಪ್ರವಾಸವನ್ನು ಯಶಸ್ವಿಯಾಗಿ ಸಂಪನ್ನಗೊಳಿಸಿರುವ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಗ್ರೀಸ್ನ ಅಥೆನ್ಸ್ ದೇಶಕ್ಕೆ ಉನ್ನತ ಮಟ್ಟದ ಉದ್ಯಮ ನಿಯೋಗದೊಂದಿಗೆ ಭೇಟಿ ನೀಡುತ್ತಿದ್ದಾರೆ. ಈ ಭೇಟಿ ಉಭಯ ದೇಶಗಳ ನಡುವಿನ ವ್ಯಾಪಾರ, ಹೂಡಿಕೆ ಮತ್ತು ಕಾರ್ಯತಂತ್ರದ ಆರ್ಥಿಕ ಸಹಕಾರವನ್ನು ಬಲಪಡಿಸುವ ಉದ್ದೇಶ ಹೊಂದಿದೆ. ಗ್ರೀಸ್ ಭೇಟಿಯ ಸಂದರ್ಭದಲ್ಲಿ ಈ ನಿಯೋಗ ಅಥೆನ್ಸ್ ಸ್ಟಾರ್ಟ್ಅಪ್ ಬಿಸಿನೆಸ್ ಇನ್ಕ್ಯುಬೇಟರ್ನಲ್ಲಿ ನಡೆಯಲಿರುವ ಪ್ರಸ್ತುತಿಗಳು ಮತ್ತು ನವೋದಯ ಪ್ರದರ್ಶನಗಳಲ್ಲಿ ಭಾಗವಹಿಸಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಇದರ ಜೊತೆಗೆ ಖಾಸಗಿ ವಲಯದ ಸಹಭಾಗಿತ್ವವನ್ನು ಬಲಪಡಿಸಲು ಹಾಗೂ ಹೊಸ ಸಹಯೋಗದ ಅವಕಾಶಗಳನ್ನು ಗುರುತಿಸಲು ಅಥೆನ್ಸ್ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯಲ್ಲಿ ಭಾರತ ಮತ್ತು ಗ್ರೀಸ್ನ ಪ್ರಮುಖ ಉದ್ಯಮಿಗಳೊಂದಿಗೆ ನಿಯೋಗ ದುಂಡು ಮೇಜಿನ ಸಭೆಯನ್ನು ನಡೆಸಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಾರ್ಮುಸ್ ಜಲಸಂಧಿಯ ವಿವಾದ ಹಾಗೂ ಮಿಲಿಟರಿ ಸಂಘರ್ಷ ತಡೆಯುವ ನಿಟ್ಟಿನಲ್ಲಿ ಅಮೆರಿಕ ಮತ್ತು ಇರಾನ್ ದೇಶಗಳು ಪರಸ್ಪರ ದಾಳಿಗಳನ್ನು ನಿಲ್ಲಿಸಲು ಹಾಗೂ ನಾಳೆಯಿಂದ ಕತಾರ್ನ ದೋಹಾದಲ್ಲಿ ಮಾತುಕತೆ ಪುನರಾರಂಭಿಸಲು ಒಪ್ಪಿಕೊಂಡಿವೆ. ಇತ್ತೀಚೆಗೆ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿ ಮತ್ತು ಪ್ರತಿಯಾಗಿ ಬಹ್ರೇನ್, ಕುವೈತ್ನ ಅಮೆರಿಕದ ನೆಲೆಗಳ ಮೇಲೆ ನಡೆದ ಕ್ಷಿಪಣಿ ದಾಳಿಗಳ ನಂತರ ಈ ಕದನ ವಿರಾಮ ಘೋಷಣೆಯಾಗಿದೆ. ಚರ್ಚೆ ಮುಂದುವರಿಯುವವರೆಗೆ ಹಡಗುಗಳ ಮುಕ್ತ ಸಂಚಾರಕ್ಕೆ ಅವಕಾಶ ನೀಡಲು ಉಭಯ ರಾಷ್ಟಗಳು ಸಮ್ಮತಿಸಿವೆ. ಇದೇ ತಿಂಗಳ ಆರಂಭದಲ್ಲಿ ಸಹಿ ಹಾಕಲಾಗಿದ್ದ ತಿಳುವಳಿಕಾ ಪತ್ರದ ಆರ್ಟಿಕಲ್

0: 5 ಕುರಿತಾದ ಭಿನ್ನಾಭಿಪ್ರಾಯವೇ ಪ್ರಸ್ತುತ ಸಂಘರ್ಷಕ್ಕೆ ಕಾರಣವಾಗಿದೆ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ನೇತೃತ್ವದಲ್ಲಿ ಸ್ವಿಟ್ಜರ್ಲೆಂಡ್ನಲ್ಲಿ ನಡೆದ ಮಾತುಕತೆಯಲ್ಲಿ ಅಮೆರಿಕ ಮಿಲಿಟರಿ ಮತ್ತು ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ನಡುವೆ ನೇರ ಸಂಪರ್ಕ ಸ್ಥಾಪಿಸಲು ನಿರ್ಧರಿಸಲಾಗಿತ್ತಾದರೂ ಅದು ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಔಷಧಿಗಳು, ಶಸ್ತ್ರಚಿಕಿತ್ಸಾ ಸಾಮಗ್ರಿಗಳು ಹಾಗೂ ವೈದ್ಯಕೀಯ ಉಪಕರಣಗಳ ಖರೀದಿಯಲ್ಲಿ ಭಾರೀ ಪ್ರಮಾಣದ ಅಕ್ರಮ ಎಸಗಿದ ಆರೋಪದ ಮೇಲೆ ದೆಹಲಿಯ ಭ್ರಷ್ಟಾಚಾರ ನಿಯೋಗದ ಶಾಖೆ ಎಸಿಬಿ ಅಂದಿನ ಆರೋಗ್ಯ ಸೇವೆಗಳ ಮಹಾನಿರ್ದೇಶಕಿ ಡಾಕ್ಟರ್ ವತ್ಸಲಾ ಅಗರ್ವಾಲ್ ಮತ್ತು ಕೇಂದ್ರೀಯ ಖರೀದಿ ಸಂಸ್ಥೆಯ ಉಪಖಾತೆ ನಿಯಂತ್ರಕ ನೀರಜ್ ಚೋಪ್ರಾ ಅವರನ್ನು ಬಂಧಿಸಿದೆ. ಕರಾಚಿಯಲ್ಲಿ ಇತ್ತೀಚೆಗೆ ನಡೆದ ಘಟನೆಗೆ ಸಂಬಂಧಿಸಿದಂತೆ ಪಾಕಿಸ್ತಾನ ಮಾಡಿರುವ ಎಲ್ಲ ಆರೋಪಗಳನ್ನು ಭಾರತ ಸ್ಪಷ್ಟವಾಗಿ ತಿರಸ್ಕರಿಸಿದ್ದು ಅವುಗಳನ್ನು ಸಂಪೂರ್ಣ ಆಧಾರರಹಿತ ಎಂದು ಕರೆದಿದೆ. ಈ ಕುರಿತು ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಪಾಕಿಸ್ತಾನ ಇತರರ ಕಡೆಗೆ ಬೆರಳು ಮಾಡಿ ತೋರಿಸುವ ಬದಲು ತನ್ನದೇ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ತನ್ನದೇ ನೆಲದಲ್ಲಿ ಕಾರ್ಯಾಚರಣೆ ನಡೆಸುತ್ತಿರುವ ಭಯೋತ್ಪಾದನಾ ಮೂಲಸೌಕರ್ಯಗಳ ವಿರುದ್ದ ಪಾಕಿಸ್ತಾನ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದರು. ವೆನೆಸುಲಾದಲ್ಲಿ ಕಳೆದ ಬುಧವಾರ ಸಂಭವಿಸಿದ ಭೀಕರ ಭೂಕಂಪಗಳಿಗೆ ಮೃತಪಟ್ಟವರ ಸಂಖ್ಯೆ 1450ಕ್ಕೆ ಏರಿಕೆಯಾಗಿದೆ ಎಂದು ವೆನೆಸುಲಾ ಶಾಸನಸಭಾಧ್ಯಕ್ಷ ಜಾರ್ಜ್ ರೋಡ್ರಿಗೇಸ್ ತಿಳಿಸಿದ್ದಾರೆ. ರಾಷ್ಟೀಯ ತುರ್ತು ಪರಿಸ್ಥಿತಿಯ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು 7.2 ಮತ್ತು 7.5 ತೀವ್ರತೆಯ ಎರಡು ಪ್ರಬಲ ಭೂಕಂಪಗಳ ನಂತರ ವೆನೆಸುಲಾದಲ್ಲಿ ಇದುವರೆಗೆ 430 ಹಗುರದಿಂದ ಸಾಧಾರಣ ಪ್ರಮಾಣದ ಕಂಪನಗಳು ದಾಖಲಾಗಿವೆ ಎಂದಿದ್ದಾರೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂಡಳಿಯ 16ನೇ ಸಮ್ಮೇಳನದಲ್ಲಿ ಸಮಗ್ರ ಶಿಶು ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಪ್ರಕಾರ ಮೊದಲ 3 ವರ್ಷಗಳು ಸಂಪೂರ್ಣ ಆರೈಕೆ ಪರಿಕಲ್ಪನೆಯಡಿ ಈ ಕಾರ್ಯಕ್ರಮ ಜಾರಿಯಾಗಲಿದೆ. ಜನನದಿಂದ 3 ವರ್ಷದೊಳಗಿನ ಮಕ್ಕಳಿಗೆ ಮನೆ ಹಾಗೂ ಸಮುದಾಯ ಆಧಾರಿತ ಸಮಗ್ರ ಆರೋಗ್ಯ ಸೇವೆ ಒದಗಿಸುವ ಉದ್ದೇಶದಿಂದ ಈಗಿರುವ ಮನೆ ಆಧಾರಿತ ನವಜಾತ ಶಿಶು ಆರೈಕೆ ಮತ್ತು ಮಕ್ಕಳಿಗಾಗಿ ಮನೆ ಆಧಾರಿತ ಆರೈಕೆ ಕಾರ್ಯಕ್ರಮಗಳನ್ನು ವಿಲೀನಗೊಳಿಸಲಾಗುವುದು. ಎಫ್ಐಎಚ್ ಪ್ರೊ ಹಾಕಿ ಲೀಗ್ನಲ್ಲಿ ಭಾರತ ಪುರುಷರ ಹಾಕಿ ತಂಡ ಇಂಗ್ಲೆಂಡ್ ವಿರುದ್ದ ಪಂದ್ಯದಲ್ಲಿ ಪೆನಾಲ್ಟಿ ಶೂಟೌಟ್ನಲ್ಲಿ 3-2 ಗೋಲುಗಳ ಅಂತರದಿಂದ ಗೆಲುವು ಸಾಧಿಸಿದೆ. ಲಂಡನ್ನಲ್ಲಿ ನಿನ್ನೆ ನಡೆದ ಪಂದ್ಯ ನಿಗದಿತ ಅವಧಿಯಲ್ಲಿ ಗೋಲುರಹಿತ ಡ್ರಾನಲ್ಲಿ ಅಂತ್ಯಗೊಂಡಿತು. ಹಾಕಿ ವಿಶ್ವಕಪ್ಗೆ ಮುನ್ನ ಎಫ್ಐಎಚ್ ಪ್ರೊ ಹಾಕಿ ಲೀಗ್ನಲ್ಲಿ ಭಾರತ ಆಡಿದ ಕೊನೆಯ ಪಂದ್ಯ ಇದಾಗಿತ್ತು. ಈ ಗೆಲುವು ತಂಡದ ಆತ್ಮವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸಿದೆ. ಫಿಫಾ ವಿಶ್ವಕಪ್ ನಾಕೌಟ್ ಹಂತದಲ್ಲಿ ಕೆನಡಾ ತಂಡ ದಕ್ಷಿಣ ಆಫ್ರಿಕಾವನ್ನು 1-0 ಗೋಲುಗಳಿಂದ ಮಣಿಸಿ ವಿಶ್ವಕಪ್ ನಾಕೌಟ್ ಹಂತದಲ್ಲಿ ತನ್ನ ಮೊದಲ ಗೆಲುವು ದಾಖಲಿಸಿದೆ. ಅಮೆರಿಕದ ಲಾಸ್ ಏಂಜಲ್ಸ್ನಲ್ಲಿ ನಡೆದ ಪಂದ್ಯದಲ್ಲಿ ಕೆನಡಾ ಸ್ಟೀಫನ್ ಯುಸ್ಟಾಕಿಯೊ ದ್ವಿತೀಯಾರ್ಧದಲ್ಲಿ ಹೆಚ್ಚುವರಿ ಅವಧಿಯ 2ನೇ ನಿಮಿಷದಲ್ಲಿ ನಿರ್ಣಾಯಕ ಗೋಲು ದಾಖಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೀಷಲ್ಸ್ ಸ್ವಾತಂತ್ರ್ಯದ ಸುವರ್ಣ ಮಹೋತ್ಸವ ಆಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಯುಕೆ ಪ್ರವಾಸ ಸಂಪನ್ನಗೊಳಿಸಿ ಉನ್ನತ ಮಟ್ಟದ ನಿಯೋಗದೊಂದಿಗೆ ಗ್ರೀಸ್ಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಭೇಟಿ. ಅಮೆರಿಕ ಇರಾನ್ ಸಂಘರ್ಷಕ್ಕೆ ತಾತ್ಕಾಲಿಕ ವಿರಾಮ, ನಾಳೆಯಿಂದ ಮಾತುಕತೆ ಆರಂಭಿಸಲು ಸಹಮತ. ಎಫ್ಐಎಚ್ ಹಾಕಿ ಪ್ರೊ ಲೀಗ್ ಪೆನಾಲ್ಟಿ ಶೂಟೌಟ್ನಲ್ಲಿ ಇಂಗ್ಲೆಂಡ್ ವಿರುದ್ದ ಭಾರತಕ್ಕೆ 3-2 ಗೋಲುಗಳ ಜಯ. ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾಕೌಟ್ ಹಂತ, ದಕ್ಷಿಣ ಆಫ್ರಿಕಾ ವಿರುದ್ದ ಕೆನಡಾಗೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ 7:45:40 ಇದೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಸರಣಿ 76. ಭಾಗವಹಿಸುತ್ತಾರೆ ಡಾಕ್ಟರ್ ರೇಷ್ಮಾ.
2: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
3: ನಮಸ್ಕಾರ. ನಾನು ಡಾಕ್ಟರ್ ರೇಷ್ಮಾ ವೈದ್ಯ.

0: ಜಿಲ್ಲಾಧಿಕಾರಿ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಚಿತ್ರಹಳ್ಳಿ. ಆರೋಗ್ಯಕರ ಪೇಯ ಹರ್ಬಲ್ ಟೀ. ಇಂದು ನಾವು ಒಂದು ಆರೋಗ್ಯಕರ ಪೇಯದ ಬಗ್ಗೆ ಮಾತನಾಡೋಣ. ತಮಗೆಲ್ಲ ಗೊತ್ತಿರುವಂತೆ ಎಲ್ಲರ ಮುಂಜಾನೆಯ ದಿನಚರಿಯು ಪ್ರಾರಂಭವಾಗುವುದೇ ಚಹಾದ ಸೇವನೆಯೊಂದಿಗೆ. ಚಹಾ ಕೂಡ ಒಂದು ತರಹದ ಔಷಧೀಯ ಕಷಾಯವಾಗಿದೆ. ಇದನ್ನು ಚೇತೋಹಾರಿಯಾಗಿ ಸೇವನೆ ಮಾಡುತ್ತಾ ಬಂದಿದ್ದೇವೆ. ಆದರೆ ಇತ್ತೀಚೆಗೆ ಇದನ್ನು ಕೆಲವರು ಗೀಳಾಗಿ ಬಳಸಿಕೊಂಡಿದ್ದಾರೆ. ಈ ತರಹದ ಚಹಾಗಳನ್ನು ನಾವು ಬೇರೆ ಬೇರೆ ಔಷಧಿಗಳಿಂದ ತಯಾರಿಸಬಹುದಾಗಿದೆ. ತಯಾರಿಸುವ ವಿಧಾನ ಸರಳವಾಗಿದ್ದು, ಯಾವ ತರಹ ನಾವು ಚಹಾ ಸೊಪ್ಪನ್ನು ಹಾಕಿ ಕುದಿಸಿ ಅದಕ್ಕೆ ಹಾಲು ಬೆಲ್ಲವನ್ನು ಸೇರಿಸುತ್ತೇವೋ ಅದೇ ರೀತಿ ಚಹಾ ಸೊಪ್ಪಿನ ಬದಲಾಗಿ ಔಷಧೀಯ ಸಸ್ಯಗಳ ಪುಡಿಗಳನ್ನು, ಎಲೆಗಳನ್ನು, ಚಿಗುರುಗಳನ್ನು, ಬೇರುಗಳನ್ನು ಅಥವಾ ಅದರ ತೊಗಟೆಗಳನ್ನು ಹಾಕಿ ಕುದಿಸಿ ತಯಾರು ಮಾಡಿ ಕುಡಿಯುವುದರಿಂದ ಆರೋಗ್ಯಕ್ಕೆ ಪೂರಕವಾಗಿರುತ್ತದೆ. ಕೆಲವು ಆರೋಗ್ಯಕರ ಚಹಾಗಳನ್ನು ನೋಡುವುದಾದರೆ ದೇಹದ ಪ್ರಕೃತಿಗೆ ಅನುಸಾರವಾಗಿ ಕುಡಿಯಬೇಕಾಗುತ್ತದೆ. ಉದಾಹರಣೆಗೆ, ಬೇಸಿಗೆ ಕಾಲದಲ್ಲಿ ಉಷ್ಣ ಜಾಸ್ತಿ ಆಗಿರುವುದರಿಂದ ಸಾರೀವ ಅಥವಾ ನನ್ನಾರಿ ಈ ಬೇರುಗಳನ್ನು ಚಹಾ ಮಾಡಿ ಕುಡಿಯಬಹುದು. ಹಾಗೆ ಲಾವಂಚ ಮತ್ತು ಗಂಧದ ಚಿಗುರನ್ನು ಚಹಾ ಮಾಡಿ ಕುಡಿಯಬಹುದು. ಇದರಿಂದ ದೇಹ ತಂಪಾಗಿ ಆರೋಗ್ಯವನ್ನು ನೀಡುತ್ತದೆ. ಅದೇ ರೀತಿ ಚಳಿಗಾಲ ಬಂದಿತೆಂದರೆ ಕಫ ಜಾಸ್ತಿಯಾಗುತ್ತದೆ. ಇಂತಹ ದಿನಗಳಲ್ಲಿ ಅಜೀರ್ಣತೆ ಜಾಸ್ತಿಯಾಗುತ್ತದೆ. ಶುಂಠಿ, ಜೀರಿಗೆ ಹಾಗೂ ನಿಂಬೆಹಣ್ಣಿನ ರಸವನ್ನು ಬೆರೆಸಿ ಚಹಾವನ್ನು ತಯಾರಿಸಬಹುದಾಗಿದೆ. ಮಧುಮೇಹ ಇರುವಂತಹ ವ್ಯಾಧಿ ಪೀಡಿತರಲ್ಲಿ ಮೆಂತೆ, ಅಮೃತ ಬಳ್ಳಿ ಚಹಾವನ್ನು ತಯಾರಿಸಿ ಕುಡಿಯಬಹುದು. ಅಧಿಕ ರಕ್ತದೊತ್ತಡ ಇರುವ ವ್ಯಾಧಿ ಪೀಡಿತರು ಬೆಳ್ಳುಳ್ಳಿಯ ಜೊತೆಗೆ ಚಹಾವನ್ನು ತಯಾರಿಸಿ ಹಾಲಿನ ಜೊತೆಗೆ ಕುಡಿಯುವುದರಿಂದ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತದೆ. ಸಂಧಿ ನೋವು, ಕಾಲು ನೋವು ಹಾಗೂ ಮೈಕೈ ನೋವು ಇದ್ದವರು ಲಕ್ಕಿ ಸೊಪ್ಪಿನ ಚಹಾವನ್ನು ಮಾಡಬಹುದು. ಅದೇ ರೀತಿ ದೇಹಕ್ಕೆ ಬಲ ನೀಡಲು ಡ್ರೈ ಫ್ರೂಟ್ಸ್ ಅನ್ನು ರಾತ್ರಿ ನೆನೆಯಿಟ್ಟು ಬೆಳಗ್ಗೆ ಅದನ್ನು ರುಬ್ಬಿ ಹಾಲಿನೊಂದಿಗೆ ಚಹಾ ತಯಾರಿಸಿ ಕುಡಿಯಬಹುದು. ಹಾಗೆ ಜ್ವರ, ಅಜೀರ್ಣತೆ, ಮಲಬದ್ಧತೆ ಇರುವಾಗ ನಾವು ದೊಡ್ಡಪತ್ರೆ ಚಹಾ ಅಥವಾ ತುಳಸಿ ಚಹಾ ಅಥವಾ ಜೀರಿಗೆ ಚಹಾವನ್ನು ಬಿಸಿ ನೀರಲ್ಲಾದರೂ ಹಾಕಿಕೊಂಡು ಚಹಾದ ರೀತಿ ಸೇವಿಸಬಹುದು. ಬ್ರಾಹ್ಮಿ ಚಹಾ ಮಕ್ಕಳ ನೆನಪಿನ ಶಕ್ತಿಗೆ ಹೆಚ್ಚು ಮಾಡಲಿಕ್ಕೆ ಬಿಸಿ ನೀರಿನಲ್ಲಿ ಅದರ ಸೊಪ್ಪನ್ನು ಹಾಕಿ ಅಥವಾ ಉರಗದ ಸೊಪ್ಪು, ಸರಸ್ವತಿ ಸೊಪ್ಪನ್ನು ಹಾಕಿ ಸ್ವಲ್ಪ ಸಮಯದ ನಂತರ ಸೋಸಿ ಕುಡಿಯಬಹುದು. ವಿವಿಧ ರೂಪದ ಸಸ್ಯಗಳನ್ನು ತೆಗೆದುಕೊಂಡು ಚಹಾ ಮಾಡಿದಾಗ ಕಾಯಿಲೆಗಳನ್ನು ವಾಸಿ ಮಾಡಲು, ಔಷಧಿಗಳಿಗೆ ಪೂರಕವಾಗಿ ಕೆಲಸ ಮಾಡಲು ಸಹಾಯವಾಗಿರುತ್ತದೆ. ಕೇವಲ ಈ ತರಹದ ಚಹಾಗಳನ್ನು ತೆಗೆದುಕೊಳ್ಳುವುದು ಚಿಕಿತ್ಸೆಯಾಗುವುದಿಲ್ಲ. ಚಹಾದ ಗೀಳಿನಿಂದ ಹೊರಬರಲು ಸಾಧ್ಯವಾಗುತ್ತದೆ. ಆರೋಗ್ಯವಂತರೂ ಸಹ ದಿನನಿತ್ಯ ಈ ಚಹಾಗಳನ್ನು ಕುಡಿಯಬಹುದು. ಒಂದೇ ತರಹದ ಚಹಾಗಳನ್ನು ಪ್ರತಿದಿನ ತೆಗೆದುಕೊಳ್ಳುವುದಕ್ಕಿಂತ ಬೇರೆ ಬೇರೆಯಾದ ಚಹಾಗಳನ್ನು ಒಂದು ಸೈಕ್ಲಿಂಗ್ ರೀತಿಯಲ್ಲಿ ತೆಗೆದುಕೊಳ್ಳುವುದು ಉತ್ತಮವಾದ ಉಪಾಯ. ಇದರಿಂದ ಸಸ್ಯಗಳಲ್ಲಿರುವ ಪೋಷಕಾಂಶಗಳು ಸಂಪೂರ್ಣವಾಗಿ ರಕ್ತದಲ್ಲಿ ಹೀರಿಕೊಳ್ಳುತ್ತವೆ. ಕೆಲವೊಂದು ಸರಳವಾದ ಚಹಾಗಳನ್ನು ನೋಡೋಣ. ಶುಂಠಿ ಚಹಾ ಕೆಮ್ಮು ನೆಗಡೆಯಲ್ಲಿ, ದಾಸವಾಳದ ಚಹಾ ಬಿಪಿ ಇರುವವರು, ಚಕ್ಕೆಯಿಂದ ತಯಾರಿಸಿದ ಚಹಾ ಮಧುಮೇಹಗಳು, ಗ್ರೀನ್ ಟೀ ಕೊಲೆಸ್ಟ್ರಾಲ್ ಜಾಸ್ತಿ ಇರುವವರು, ಲವಂಗದ ಚಹಾ ಕ್ರಿಮಿಗಳಲ್ಲಿ ಕೊಡಬಹುದು. ಅರಿಶಿನದ ಚಹಾ ಉರಿ ಊತಗಳಲ್ಲಿಯೂ ಕೊಡಬಹುದು. ಪುದೀನಾ ಚಹಾ ಅಜೀರ್ಣದಲ್ಲಿ, ಹೀಗೆ ನಾನಾ ಬಗೆಯ ಚಹಾಗಳನ್ನು ತಯಾರಿಸಬಹುದು. ನಾಳೆಯಿಂದಲೇ ಈ ಪ್ರಯತ್ನವನ್ನು ಮಾಡುತ್ತಿರಲ್ಲವೇ? ಚಹಾದ ಬದಲಾಗಿ ಆರೋಗ್ಯಕರ ಸಸ್ಯ ದ್ರವ್ಯಗಳಿಂದ ಚಹಾವನ್ನು ಕುಡಿದು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ನಮಸ್ಕಾರ.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
2: ಇದುವರೆಗೂ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಸರಣಿ 76 ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಡಾಕ್ಟರ್ ರೇಷ್ಮಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. ಈಗ ಸ್ಟುಡಿಯೋ ಸಮಯ ಆಗಿದೆ 7:50.34. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳು. ಇದೀಗ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭ ಆಯಿತು. ಪ್ರಶ್ನೆಗಾಗಿ ಕಾಯ್ತಾ ಇದ್ದೀರಾ ಅಲ್ವಾ ಸ್ನೇಹಿತರೆ? ಹಾಗಾದ್ರೆ ಕಾರ್ಯಕ್ರಮದಲ್ಲಿನ ಪ್ರಶ್ನೆ ನಿಮಗಾಗಿ ಹೀಗಿದೆ. ಕರ್ನಾಟಕ ಸರ್ಕಾರವು 26 May 2026 ಯಾವ ಕೀಟವನ್ನು ರಾಜ್ಯ ಕೀಟವನ್ನಾಗಿ ಆಯ್ಕೆ ಮಾಡಲಾಗಿದೆ? ಪ್ರಶ್ನೆಯನ್ನೊಮ್ಮೆ ಹೇಳ್ತೀನಿ. ಕರ್ನಾಟಕ ಸರ್ಕಾರವು 26 May 2026 ಯಾವ ಕೀಟವನ್ನು ರಾಜ್ಯ ಕೀಟವನ್ನಾಗಿ ಆಯ್ಕೆ ಮಾಡಿದೆ? ತಮ್ಮ ಉತ್ತರಗಳ ಸಂದೇಶಗಳನ್ನ ನಮ್ಮ ನಿಲಯದ ವಾಟ್ಸಪ್ ಮೊಬೈಲ್ ಸಂಖ್ಯೆ 9488640773 ಈ ಸಂಖ್ಯೆಗೆ 2 ಹಾಡಿನ ಕಾಲಾವಕಾಶದ ಒಳಗೆ ತಮ್ಮ ಸಂದೇಶಗಳನ್ನ ಕಳಿಸಬಹುದು.

ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಶಿವಭಕ್ತ ಮಾರ್ಕಾಂಡಯ್ಯ ಚಿತ್ರದ ಗೀತೆಯನ್ನ ಜಿ ಉದಯಶಂಕರ್ ಅವರ ಸಾಹಿತ್ಯರೋ. ಈ ಗೀತೆಗೆ ಎಂ ರಂಗರಾವ್ ಅವರ ಸಾಹಿತ್ಯವಿದೆ. ಗೀತೆಯನ್ನ ಹಾಡಿದ್ದಾರೆ ರಾಜ್ಕುಮಾರ್ ಭಾರತಿ ಮತ್ತು ಬೆಂಗಳೂರು ಲತಾ.

0: ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಅಮೆರಿಕ ಅಮೆರಿಕ ಚಿತ್ರದ ಗೀತೆಯನ್ನ ಕೇಳೋಣ. ರಾಜೇಶ್ ಕೃಷ್ಣನ್, ಸಂಗೀತ ಕಟ್ಟಿ ಮತ್ತು ರಮೇಶ್ ಚಂದ್ರ ಅವರ ಧ್ವನಿಯಲ್ಲಿ.

ಓಕೆ ಕೇಳುಕರೆ, ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನೊಂದು ಪ್ರಶ್ನೆಯನ್ನು ಕೇಳಿದ್ದೆ. ಅದೇನೆಂದರೆ, ಕರ್ನಾಟಕ ಸರ್ಕಾರವು ಮೇ 26, 2026 ಯಾವ ಕೀಟವನ್ನು ರಾಜ್ಯ ಕೀಟವನ್ನಾಗಿ ಆಯ್ಕೆ ಮಾಡಿದೆ ಅಂತ ನಮ್ಮ ಸಾಕಷ್ಟು ಕೇಳುಗರು ಸಂದೇಶವನ್ನು ಕಳಿಸಿದರೆ ಉತ್ತರ ಹೇಳ್ತೀನಿ. ಮೊದಲು ಯಾರೆಲ್ಲ ಸಂದೇಶವನ್ನು ಕಳಿಸಿದರೆ ಅಂತ ನೋಡ್ತಾ ಹೋಗೋಣ. ನೇತ್ರಾ ನಟ ಚಿತ್ರದುರ್ಗದಿಂದ, ಯಶೋಧ ಎರಳನಾಯ್ಕ ಚಿರತಗುಂಡುವಿನಿಂದ, ಸೋನು ಚಿತ್ರದುರ್ಗದಿಂದ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗ, ಎಚ್ ಸತೀಶ್ ಕುಮಾರ್ ಚಿತ್ರದುರ್ಗ, ವಾಣಿ ಸತೀಶ್ ಚಿತ್ರದುರ್ಗ, ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ, ಹೇಮಮೂರ್ತಿ ಯೋಗ ಶಿಕ್ಷಕಿ ಚಿತ್ರದುರ್ಗದಿಂದ, ಹೊನ್ನೂರಲ್ಲಿ ಹನುಮಂತಾಪುರದಿಂದ, ಮೋನಿಕಾ ಭೂಮಿಕಾ ವಿಷ್ಣು ನಾಯ್ಕ ಚಿರತಗುಂಡುವಿನಿಂದ, ಅಮೃತಾ ರಮೇಶ್ ಚಿತ್ರದುರ್ಗದಿಂದ, ಅನಿತಾ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗ,

ಚಿತ್ರದುರ್ಗದಿಂದ ಹೊಸದುರ್ಗ ದಯಾನಂದ್ ಡಾಕ್ಟರ್ ರವಿ ಹಾಗೆ ಮನೆಯವರು, ಇನ್ನು ಪೂರ್ಣಿಮಾ ಮಹಾಂತೇಶ್ ಅನುರಾಗ ಕನುಮಪ್ಪ ಲೇಔಟ್ ಚಿತ್ರದುರ್ಗದಿಂದ, ಎಸ್ಎಂ ಮೃತ್ಯುಂಜಯ ಸ್ವಾಮಿ ವಿಜ್ಞಾನ ಶಿಕ್ಷಕರು ಮಾಡನಾಯಕನಹಳ್ಳಿಯಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ, ನಾಗಲಕ್ಷ್ಮಿ ಪ್ರಕಾಶ್ ಹಾಗೆ ಪ್ರತೀಕ್ ಮನೆಯವರು ಇವರು ಕೂಡ ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ಸಿದ್ದಲಿಂಗ ಮೂರ್ತಿ ಸಿರಿಗೆರೆಯಿಂದ ಯುವರಾಜ್ ಮತ್ತು ನಿಖಿಲ್ ಅವರು ಉಮಾ ಮಹೇಶ್ವರಿ ದೇವಸ್ಥಾನದ ಎದುರು ಕರುವಿನಕಟ್ಟೆ ಸರ್ಕಲ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆಯಿಂದ ಇನ್ನು ಮುಂದಿನ ಸಂದೇಶ ಬಂದಿದೆ. ಶ್ರೀವಿದ ಗೌತಮ್ ಅವರು ಚಿತ್ರದುರ್ಗದಿಂದ, ಇನ್ನು ಚಿನ್ಮಯ್ ಮಮತಾ ತಿಮ್ಮಾರೆಡ್ಡಿ ಮರಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗ, ಎನ್ಜಿ ಬಸವರಾಜ್ ಅನ್ನಪೂರ್ಣ ಐಯುಡಿಪಿ ಲೇಔಟ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ಷಡಕ್ಷರಪ್ಪಾಪಿ ಉಪನ್ಯಾಸಕರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮುಂದಿನ ಸಂದೇಶ ಬಂದಿದೆ. ಶುಭಾಂಗ್ ಹವೀಶ್ ಅವರು ಬಿವಿಕೆಎಸ್ ಲೇಔಟ್ ಚಿತ್ರದುರ್ಗದಿಂದ ಸಂದೇಶ ಕಳಿಸಿರುವಂಥದ್ದು. ಎನ್ ಮೋಹನ್ ಕುಮಾರ್ ಹೊಸದುರ್ಗ ತಾಲೂಕು ಎನ್ಜಿಹಳ್ಳಿ ಕಬಳ ಗ್ರಾಮದಿಂದ, ಸಂತೋಷ್ ಪಾಟೀಲ್ ಅವರು ಗಲಗಿನಹಟ್ಟಿ ತಾಲೂಕಿನಿಂದ ಗಲಗಿನಹಟ್ಟಿ ತಾಲೂಕು ರಟ್ಟಿಹಳ್ಳಿಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಚಂದನ ಎಸ್ ತರಳುಬಾಳು ನಗರ ಚಿತ್ರದುರ್ಗ, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ನೀಲಮ್ಮ ಮತ್ತೆ ಜ್ಞಾನಸ್ವಾಮಿ ಅವರು ಜಮ್ಮಾಪುರ ಗ್ರಾಮ ಜಗಳೂರಿನಿಂದ, ಸಣ್ಣ ಬೋರಮ್ಮ ಹಾಗೆ ಬೋರಯ್ಯ ಅವರು ಬಚ್ಚಬೋರನಹಟ್ಟಿಯಿಂದ, ಇನ್ನು ನಾಗರಾಜರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಹರಪನಹಳ್ಳಿ ತಾಲೂಕು ಚಿಕಟೇರಿಯಿಂದ ಆದಿಶೆಟ್ರು ಬಸವರಾಜ್ ಅವರು, ಶಶಿಕಲಾ ಸಾಹಿನಾಥ್ ಎಂಕೆ ಹಟ್ಟಿಯಿಂದ, ಡಾಕ್ಟರ್ ಸುನೀಲ್ ಗುಂಡು ಮುಣುಗು ಕೂಡ್ಲಿಗಿ ತಾಲೂಕಿನಿಂದ ಸಂದೇಶ ಕಳಿಸಿರುವಂಥದ್ದು. ಇನ್ನು ಮುಂದಿನ ಸಂದೇಶ ಬಂದಿದೆ. ನಮನ ಗಣೇಶ್ ಕಾರ್ಕಳ ಬಜಗೋಳಿಯಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ಇನ್ನು ಮನಸ್ಫೂರ್ತಿ ಬಿಎನ್ ಜಗದೀಶ್ ಕುಮಾರ್ ಅವರು ಕೊಂಡ್ಲಹಳ್ಳಿಯಿಂದ, ಭಾನುಪ್ರಕಾಶ್ ಅವರು ಲೆಕ್ಕ ಪರಿಶೋಧಕರು ಹಾಗೆ ಇವರ ಮನೆಯವರು ಸಂದೇಶ ಕಳಿಸಿರುವಂಥದ್ದು. ಅರಸೀಕೆರೆ ಹಾಸನ ಜಿಲ್ಲೆಯಿಂದ ಪಂಚಾಕ್ಷರಪ್ಪ ಜಿಬಿ ಶಿಕ್ಷಕರು ಹಿರಿಯೂರಿನಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಅನುರಾಧ ತಿಪ್ಪೇಸ್ವಾಮಿ ಶಿಕ್ಷಕಿ ಸಿಕೆಪುರ ಚಿತ್ರದುರ್ಗದಿಂದ, ಸುರೇಶ್ ಜಿಎಸ್ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ, ಮೋಹನ್ ಕುಮಾರ್ ಭರಮಸಾಗರ ಚಳ್ಳಕೆರೆ ತಾಲೂಕಿನಿಂದ, ವನಿತಾ ತ್ರಿಶೋಲ್ ಶಿವಮೊಗ್ಗದಿಂದ, ಹಾಗೆ ಶಿವಮೊಗ್ಗದಿಂದ ರೋಟರಿ ವಿಜಯ್ ಕುಮಾರ್ ಅವರು ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ಸಲ್ಮಾ ಟೀಚರ್ ತರೀಕೆರೆಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ವಿಶಾಲ ಷಡಕ್ಷರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ, ಇಂದಿರಾ ಜಯಮೂರ್ತಿ ಕೆಳಗೋಟೆಯಿಂದ, ವೇದಮೂರ್ತಿ ಓಕೆ ವೇದ ರಮೇಶ್ ಮೈತ್ರಿ ಈಶ್ವರ ಬಡಾವಣೆ ಚಿತ್ರದುರ್ಗದಿಂದ, ಡಾಕ್ಟರ್ ನಾಗಭೂಷಣ್ ಡಿಎಂ ಅವರು ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಓಕೆ ಮುಂದಿನ ಸಂದೇಶ ಬಂದಿದೆ. ಸುಭಾನ್ ಕೋರಿ ಹಗರಬೊಮ್ಮನಹಳ್ಳಿ ಹಂಪಸಾಗರದಿಂದ, ಡಾಕ್ಟರ್ ಅನಂತರಾಮು ಹಾಗೆ ಲತಾ ಹಾಗೆ ಅವರು ಮನೆಯವರು ಅಯ್ಯಣ್ಣನಪೇಟೆ ಚಿತ್ರದುರ್ಗದಿಂದ, ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರಿನಿಂದ, ಮಾದಪ್ಪ ಹಾಗೂ ಎಂಕೆ ಕೃಷ್ಣ ಕಮಂಡಲಗೊಂದಿಯಿಂದ, ಸ್ವರೂಪ್ ಎನ್ ಧರಣಿ ಚಿತ್ರದುರ್ಗ, ಮೇನಕಾ ಉಮೇಶ್ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೂಡ ಗ್ರಾಮದ ಶ್ರೀಶೈಲ ತೇಲಿ ಹಾಗೆ ಮನೆಯವರು ಕೂಡ ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯಕುಮಾರ್, ಚಿನ್ಮಯ್ ಮಮತಾ ತಿಮ್ಮಾರೆಡ್ಡಿ ಮರಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿರುವಂಥದ್ದು. ಇನ್ನು ಎನ್ ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕು, ಡಿವಿ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗ, ಲೇಖನ ಚಂದ್ರಪ್ಪ ಕಾಲ್ಕೆರೆ ಚಿತ್ರದುರ್ಗ, ಹಾಗೆ ಸವಿತಾ ಓಕೆ ಯಾರಿದು ಸವಿತಾ ದೇವರಾಜ್ ನಚಿಕೇತ್ ಹಾಗೆ ಮನೆಯವರು ಕೂಡ ಕೆಳಗೋಟೆಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಗೀತಾ ಶಶಿಧರ್ ಶಿವಗಂಗಾದಿಂದ, ಇನ್ನು ಸ್ತುತಿ ಸಂದೇಶ ಹಾಗೆ ಮನೆಯವರು ಸಂದೇಶ ಕಳಿಸಿರುವಂಥದ್ದು. ಓಕೆ ಚಿತ್ರದುರ್ಗದಿಂದ ಇಂದು ರಾಜೇಶ್ ಕುಮಾರ್ ಪಿ ಬಿ ಅವರು ಉಪನ್ಯಾಸಕರು ಚಿತ್ರದುರ್ಗ ಎಸ್ಜಿಎಂ ಪಾಲಿಟೆಕ್ನಿಕ್, ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಹರಪನಹಳ್ಳಿ ತಾಲೂಕು ಚಿಕಟೇರಿಯಿಂದ ಕೆಂಚನಗೌಡ ರಮೇಶ್, ಇನ್ನು ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಇನ್ನು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿರುವಂಥದ್ದು ಬೊಂಬೈರಹಳ್ಳಿ ನವೀನ್ ಕುಮಾರ್ ಅವರು, ಹಾಗೆ ಶ್ರೀನಿಧಿ ರಮೇಶ್ ಸುಷ್ಮಿತಾ ಅವರು ಚಿತ್ರದುರ್ಗದಿಂದ, ವಸಂತ್ ಕುಮಾರ್ ಹಾಗೆ ಮನೆಯವರು ದಾವಣಗೆರೆಯಿಂದ, ರಮಾಮಣಿ ಅವರು ಸಂದೇಶವನ್ನು ಕಳಿಸಿರುವಂಥದ್ದು ಸುಳ್ಯ ತಾಲೂಕಿನಿಂದ, ಇನ್ನು ಇಂದ್ರಜಿತ್ ಸಾಯಿನಾಥ್ ಎಂಕೆ ಹಟ್ಟಿಯಿಂದ, ವಾಣಿ ಶಾಂತಕುಮಾರ್ ಸೃಜನ್ ಇವರು ಹಳೆ ಟೌನ್ ಬೀದಿ ವೀರಭದ್ರಸ್ವಾಮಿ ಟೆಂಪಲ್ ಚಳ್ಳಕೆರೆಯಿಂದ, ಇನ್ನು ಮಂಜುನಾಥ್ ಅವರು ಯಾಳಗಿ ಬಸವನ ಬಾಗೇವಾಡಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ವನಜಾಕ್ಷಿ ಲಕ್ಷ್ಮಣ ರೆಡ್ಡಿ ಅವರು ರಾವಲಕುಂಟೆ ಮೊಳಕಾಲ್ಮೂರಿನಿಂದ, ವಿನಯ ಲೇಖನ ವಿನೋಬನಗರ ದಾವಣಗೆರೆ, ಶಿವಮೊಗ್ಗ ಕೃಷಿನಗರದಿಂದ ದೊಡ್ಡಮನೆ ಸವಿತಾ ಹಾಗೆ ಗಣೇಶ್ ಅವರ ಮನೆಯವರು ಕೂಡ ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ಸಂಧ್ಯಾ ಪ್ರಸನ್ನ ಕುಮಾರ್ ಕವಿರಾನಂದ ಮಠದ ರಸ್ತೆ ಚಿತ್ರದುರ್ಗ, ಕೊಟ್ಟೂರಿನಿಂದ ಜವಳಿ ಚಂದ್ರಶೇಖರ್ ಹಾಗೆ ಶಾರದಾ ಅವರು, ಇನ್ನು ಅನಿತಾ ಅನಂತರಾಜು ಗೊರಲಡಕುವಿನಿಂದ, ವಿನಾಯಕ ಮತ್ತು ಕನ್ನಿಕಾ ಅವರು ಚೋರನೂರಿನಿಂದ, ಲಕ್ಷ್ಮೀ ಮಂಜುನಾಥ್ ಅವರು ನಾಗರಬಾವಿ ಬೆಂಗಳೂರಿನಿಂದ, ಗಣೇಶ್ ಕೊಂಡ್ಲಹಳ್ಳಿಯಿಂದ, ಅರುಣಾ ವೀರಭದ್ರ ಹಾಗೆ ಅವರು ಮನೆಯವರು ಚಳ್ಳಕೆರೆಯಿಂದ, ಇನ್ನು ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿ

0: ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರೋಡಿಂದ ರತ್ನ ಬಸವರಾಜ್ ಅವರು ಹಾಗೆ ಮನೆಯವರು ಜನತಾ ಕಾಲೋನಿಯಿಂದ ಸಂದೇಶವನ್ನ ಕಳಿಸಿರುವಂತದ್ದು. ಕೆ ಕೊಂಡ್ಲಹಳ್ಳಿ ಹಾಗೆ ಗುರುಮೂರ್ತಿ ಶಿಕ್ಷಕರು ಇವರು ಗೋನೂರಿನಿಂದ, ಕೆ ಎಂ ಮಹಂತೇಶ್ ಹಾಗೆ ಮನೆಯವರು ಸಂದೇಶವನ್ನ ಕಳಿಸಿರುವಂತದ್ದು, ಮುಸ್ಟೂರಿನಿಂದ ಲತಾ ಸುಹಾಸ್ ಅವರು ಹೊಸಕೋಟೆಯಿಂದ, ಇನ್ನು ಮಂಜುಳಾ ಎಂ ಸಿ ಅವರು ಓಬವನಹಳ್ಳಿ, ಓಕೆ ಮಂಜುಳಾ ಎಂ ಸಿ ಅವರು ಓಬವನಗತಿಹಳ್ಳಿ ಅಂತ ಸಂದೇಶವನ್ನು ಕಳಿಸಿರುವಂಥದ್ದು, ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರ್ಗಿಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು ಶಿವಲಿಂಗಪ್ಪ, ಓಕೆ ಯಾರಿದ್ದು, ಓಕೆ ಶಿವಲಿಂಗಪ್ಪ ಅವರು ಸಹನ ಆಚಾರ್ ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಶಿವಲಿಂಗಪ್ಪ ಬದ್ರೆ ಹಾಗೂ ಬದ್ರೆ ಬನೆಯವರು ಕೂಡ ಸಂದೇಶವನ್ನು ಕಳಿಸಿರುವಂಥದ್ದು ಕಲಬುರಗಿ ಜಿಲ್ಲೆ ಮಾದವನ ಹಿಪ್ಪರ್ಗಿಯಿಂದ. ಇನ್ನು ಕೃಷ್ಣಪ್ಪ ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗದಿಂದ, ಆದ್ಯಂತ ಹರ್ಷಿತ್ ಬಾಪೂಜಿ ನಗರ ಚಿತ್ರದುರ್ಗ, ವಿಜಯಲಕ್ಷ್ಮಿ ಸಾಯಿನಾಥ್ ಅವರು ಸಂದೇಶವನ್ನು ಕಳಿಸಿರುವಂಥದ್ದು, ಬ್ಯಾಂಕ್ ಕಾಲೋನಿಯಿಂದ ಸಾವಿತ್ರಮ ಸುರೇಂದ್ರ ಶೆಟ್ಟಿ ಮನೆಯವರು ಕೂಡ ಸಂದೇಶ ಕಳಿಸಿರುವಂಥದ್ದು, ಜಿಎಚ್ ಆರ್ ಲೇಔಟ್ ಚಿತ್ರದುರ್ಗದಿಂದ ಚಂದ್ರಶೇಖರ್ ಅವರು ಚಂದ್ರವಳ್ಳಿ ನಗರ, ಹಾಗೆ ಟೈಲರ್ ಹನುಮಂತಪ್ಪ ದೇವರಕೊಟ್ಟ, ಉಮೇಶ್ ಪಂಡರಹಳ್ಳಿ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗ, ಹಾಗೆ ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ ಹಾಗೆ ಮನೆಯವರು ಕೂಡ, ಇನ್ನು ನಾಗಲಕ್ಷ್ಮಿ ಚಂದ್ರಶೇಖರ್ ಅವರು ತರೀಕೆರೆಯಿಂದ, ಸಿಎಲ್ ಉಮಾಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆಯ ಬಯಲು ಚಿತ್ರದುರ್ಗ, ಇನ್ನು ವಿಭಾ ದೀಪಕ್ ಬೆಂಗಳೂರಿನಿಂದ, ಉಮಾಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆಯಿಂದ, ಇನ್ನು ಹರಿಹರದಿಂದ ಸುರೇಶ್ ಬೆಣ್ಣೆಯವರು, ನಿರ್ಮಲಾ ಮೂರ್ತಿ ದವಳಗಿರಿ ಬಡಾವಣೆ ಕಾವಾಡಿಗರಹಟ್ಟಿಯಿಂದ ಸಂದೇಶವನ್ನ ಕಳಿಸಿರುವಂಥದ್ದು ಮುತ್ತುರಾಜ್ ಅವರು, ಹಾಗೆ ಕೆ ಶಿವಾನಂದಪ್ಪ ಅವರು ಸವಳಂಗ ನ್ಯೂ ಇಂದ್ರ ಕಾಲೋನಿಯಿಂದ, ಇನ್ನು ಜೆಸಿಎಚ್ ಕೋಂಚಿಗಾರ್ ಅವರು ಭರಮಸಾಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಮಂಜುಳಾ ಮಂಜುನಾಥ್ ಗುಜ್ಜರ್ ದರ್ಜೆ ಕಾಲೋನಿ ಚಿತ್ರದುರ್ಗ, ಹಾಗೆ ಪ್ರಜ್ವಲ್ ನಿಹಾರಿಕಾ ಚಿತ್ರದುರ್ಗ, ಹಾಗೆ ಅನುರಾಧ ಬಸವರಾಜ ರೆಡ್ಡಿ ಐಯುಡಿಪಿ ಲೇಔಟ್ ಚಿತ್ರದುರ್ಗ, ಅಜಯ್ ಸರಸ್ವತಿ ದೊಡ್ಡಪೇಟೆಯಿಂದ, ಶಾಂತಾಚಾರ ಬೆಡಗೇರ ಕೊಕ್ಕನೂರಿನಿಂದ, ಸಿರಿಗೌರಿ ಬಸವ ಮಂಟಪ ರಸ್ತೆ ಚಿತ್ರದುರ್ಗ, ಸುಜಾತ ಮಂಜುನಾಥ್ ಚಿತ್ರದುರ್ಗ, ಮಾಳಪ್ಪನಹಟ್ಟಿ ಅಂಗಡಿ ಮಹೇಶ್ ಹಾಗೆ ಮನೆಯವರು ಕೂಡ, ಎಂಆರ್ ಶ್ರೀಕಂಠನ ಅಗ್ರಹಾರ ಮೈಸೂರು, ಸಿಟಿ ಚಂದ್ರಶೇಖರ್ ವಸಂತ ಕುಮಾರಿ ಅವರು ಹೊಳೆನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ, ಎಬಿ ಶಂಭುಲಿಂಗನ ಗೌಡ ಹರಪನಹಳ್ಳಿ ತಾಲೂಕು ಹಂಪಸಾಗರದಿಂದ, ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ ಶ್ರೀಕಂಠ ಮೂರ್ತಿ, ಓಕೆ ಸ್ಕಂದನ್ ಭಾಸ್ಕರ್ ಅವರು ಮೆದೆಹಳ್ಳಿ ರಸ್ತೆ ಚಿತ್ರದುರ್ಗ, ವಿಜಯಪುರದ ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಜ್, ಹಾಗೆ ಟಿಆರ್ ಸುನಂದ ರಾಜಪ್ಪ ಅವರು ಕೂಡ ಸಂದೇಶವನ್ನು ಕಳಿಸಿರುವಂಥದ್ದು, ಚಳ್ಳಕೆರೆಯಿಂದ ಶಿಲ್ಪಾ ವಿದ್ಯಾನಗರ ಕೂಡ್ಲಿಗಿ ತಾಲೂಕಿನ ಹುಡೇಮ್ನಿಂದ ಶಾಂತಕುಮಾರಿ ಮಂಜುನಾಥ್, ಇನ್ನು ಪ್ರೇಮಾ ನಟರಾಜ್ ನಾಯಕನಹಟ್ಟಿ, ದಾವಣಗೆರೆಯಿಂದ ಚಂದ್ರಿಕಾ ನೇರಳಗುಂಡಿ, ಇನ್ನು ಹರ್ಷಿತಾ ಆರ್ ಓಬಳೇಶ್ ಅವರು ಜಗಳೂರು ತಾಲೂಕಿನಿಂದ, ಭಾವನ ಸಾಯಿನಾಥ್ ಅವರು ಎಂಕೆಹಟ್ಟಿನಿಂದ, ರಾಯಭಾಗ ತಾಲೂಕಿನ ಮುಗುಳಕೋಡದ ಶಿವಲಿಂಗಯ್ಯ ಹಾಗೆ ಅವರ ಮನೆಯವರು ಕೂಡ, ಇನ್ನು ಮುಂದಿನ ಸಂದೇಶ ಬಂದಿದೆ ದಾವಣಗೆರೆ ಪಿಬಿ ಬಡಾವಣೆಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು ಸಾವಿತ್ರಿ ಉಮೇಶ್ ಹಾಗೆ ಮನೆಯವರು, ಇನ್ನು ಪ್ರೇಮ ಪಂಚಾಕ್ಷರಪ್ಪ ಜಿ ಬಿ ಗೌಡಿಹಳ್ಳಿ ಹಾಗೆ ರೂಪಾ ಕೊಟ್ರಪ್ಪ ಹೊಳಲ್ಕೆರೆ ರೋಡ್ ಚಿತ್ರದುರ್ಗ, ಚರಿತ್ ನಾಗ್ ಸ್ನೇಹ ನಾಗಾರ್ಜುನ ಕೊಳ್ಳೆಗಾಲ, ರವಿ ಕೆ ಅಂಬೇಕರ್ ಯೋಗ ಶಿಕ್ಷಕರು ಚಿತ್ರದುರ್ಗ, ಇನ್ನು ವಿಜಯಲಕ್ಷ್ಮಿ ಸಾಯಿನಾಥ್, ಓಕೆ ತಮ್ಮ ಹೆಸರನ್ನು ಹೇಳಿದ್ದೀನಿ, ಓಕೆ ಸಂದೇಶವನ್ನು ಸಾಕಷ್ಟು ಜನ ನಮ್ಮ ಕೇಳುಗರು ಕಳಿಸಿದ್ರು. ಓಕೆ ಎರಡು ಹಾಡಿನ ಕಾಲಾವಕಾಶ ಮುಗಿದಾಯಿತು, ಹಾಗೆ ತಮ್ಮ ಸಂದೇಶಗಳನ್ನ ಕೂಡ ಓದಿದ್ದೀನಿ, ಹಾಗೆ ಪ್ರಶ್ನೆಗೆ ಉತ್ತರವನ್ನು ಕೂಡ ಈಗ ಹೇಳ್ತೀನಿ. ಕರ್ನಾಟಕ ಸರ್ಕಾರವು May 26, 2026 ಜೇನು ನೊಣವನ್ನು ರಾಜ್ಯ ಕೀಟವನ್ನಾಗಿ ಆಯ್ಕೆ ಮಾಡಲಾಗಿದೆ. ಹೌದು ಕೇಳುಗರೆ, ಕರ್ನಾಟಕದ ರಾಜ್ಯ ಕೀಟ ಏಷ್ಯನ್ ಜೇನು ನೊಣ ಆಗಿದೆ. ಈ ಜೇನು ನೊಣವನ್ನು ಆಡು ಭಾಷೆಯಲ್ಲಿ ತುಡುವೆ ಜೇನು ಅಂತ ಕರೀತಾರೆ. ಇದು ಭಾರತ ಸೇರಿದಂತೆ ಏಷ್ಯಾದ ಮೂಲ ನಿವಾಸಿ ಜೇನುನೊಣ. ಹೂವುಗಳಿಂದ ಮಕರಂದ ಮತ್ತು ಪರಾಗವನ್ನು ಸಂಗ್ರಹಿಸಿ ಜೇನು ಉತ್ಪಾದಿಸುತ್ತೆ. ಬೆಳೆಗಳ ಪರಾಗಸ್ಪರ್ಶ ಮಾಡಿ ಕೃಷಿ ಉತ್ಪಾದನೆ ಹೆಚ್ಚಿಸಲು ಹೆಚ್ಚಿನ ಮಹತ್ವದ ಪಾತ್ರವನ್ನು ಇದು ವಹಿಸುತ್ತೆ. ಇದು ಸ್ಥಳೀಯ ಜಾತಿಯ ಜೇನುನೊಣವಾಗಿದ್ದು ಪರಿಸರ ಮತ್ತು ಕೃಷಿಗೆ ಅಮೂಲ್ಯ ಕೊಡುಗೆ ನೀಡುವುದು ಹಾಗೂ ಜೇನು ಸಾಕಾಣಿಕೆ ಹಾಗೂ ಜೀವ ವೈವಿಧ್ಯ ಸಂರಕ್ಷಣೆಯ ಮಹತ್ವದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಜೇನು ನೊಣವನ್ನ ಕರ್ನಾಟಕ ಸರ್ಕಾರವು ರಾಜ್ಯ ಕೀಟವನ್ನಾಗಿ ಆಯ್ಕೆ ಮಾಡಲಾಗಿದೆ. ಓಕೆ ಉತ್ತರ ಗೊತ್ತಾಗಿದೆ ಅಲ್ವಾ? ಹಾಗಾದ್ರೆ ನಮ್ಮ ರಾಜ್ಯದ ಕೀಟ ಯಾವುದು ಅಂದ್ರೆ ಜೇನು ನೊಣ ಅಥವಾ ತುಡುವೆ ಜೇನು ಅಂತಾನೆ ಹೇಳ್ಬೋದು. ಸಂದೇಶ ಕಳಿಸಿದಂತಹ ನಮ್ಮ ಎಲ್ಲಾ ಕೇಳುಗರಿಗೂ ಧನ್ಯವಾದಗಳು.
1: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದ್ರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದು.

0: ನೀವ್ಯಾರು?
1: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
2: ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಗೌರಮ್ಮ ಚಿತ್ರದ ಗೀತೆಯನ್ನ ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ.

ಇದುವರೆಗೂ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ, ಸಮಯ 8:15 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. 102.6 ಕಂಪನಾಂಕಗಳಲ್ಲಿ ಈಗ ಸಮಯ ಸರಿಯಾಗಿ 8:30 ಇದೀಗ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆ, ತೆಂಗಿನ ಮರವು ಪ್ರಕೃತಿಯ ಅಮೂಲ್ಯವಾದ ಕೊಡುಗೆಯಾಗಿದೆ. ಅದರ ಬೇರುಗಳಿಂದ ಹಿಡಿದು ಫಲದವರೆಗೆ ಪ್ರತಿಯೊಂದು ಭಾಗವು ಮಾನವನ ಜೀವನಕ್ಕೆ ಉಪಯುಕ್ತವಾಗಿದೆ. ಆದ್ದರಿಂದಲೇ ತೆಂಗಿನ ಮರವನ್ನ ಕಲ್ಪವೃಕ್ಷ ಅಂತಲೇ ಕರೆಯಲಾಗುತ್ತೆ. ಆಹಾರ, ಆಶ್ರಯ, ಇಂಧನ ಮತ್ತು ಔಷಧೀಯ ಗುಣಗಳನ್ನು ಹೊಂದಿರುವ ತೆಂಗಿನ ಮರವು ಪ್ರಕೃತಿ ನೀಡಿರುವಂತಹ ದೊಡ್ಡ ಕೊಡುಗೆಯಾಗಿದೆ. ಇದೇನಿದು ತೆಂಗಿನ ಮರದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀರಾ? ಹೌದು ಕೇಳುಗ್ರೆ, ತೆಂಗಿನ ಮರದಲ್ಲಿ ಬಿಡುವ ತೆಂಗಿನಕಾಯಿ, ಇದರಲ್ಲಿ ನೀರು ಹೇಗೆ ಉಂಟಾಗುತ್ತೆ ಎನ್ನುವ ಕುತೂಹಲಕರವಾದ ಮಾಹಿತಿಯನ್ನ ಈ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಆರಂಭದಲ್ಲಿ ಒಂದು ಗೀತೆಯನ್ನ ಕೇಳೋಣ. ಹೊಸ ಬೆಳಕು ಚಿತ್ರದ ಗೀತೆಯನ್ನ ಕೇಳಿ. ಜಿ ಉದಯಶಂಕರ್ ಅವರ ಸಾಹಿತ್ಯರು. ಈ ಗೀತೆಗೆ ಎಂ ರಂಗಾರಾವ್ ಅವರ ಸಂಗೀತವಿದೆ. ಗೀತೆಯನ್ನ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ಓಕೆ ಕೇಳುಗರೆ, ತೆಂಗಿನ ಮರವು ತನ್ನ ಬಲವಾದ ಬೇರುಗಳ ಮೂಲಕ ಭೂಮಿಯಲ್ಲಿರುವ ನೀರು ಮತ್ತು ಖನಿಜಗಳನ್ನು ಹೀರಿಕೊಳ್ಳುತ್ತೆ. ಹೀರಿಕೊಂಡ ಈ ನೀರು ಮರದ ಕಾಂಡಗಳಲ್ಲಿರುವ ವಿಶೇಷ ನಾಳಗಳ ಮೂಲಕ ಅತ್ಯಂತ ಎತ್ತರದಲ್ಲಿರುವ ಕಾಯಿಗಳನ್ನು ತಲುಪುತ್ತೆ. ಕಾಯಿಯೊಳಗೆ ಸೇರಿದ

ಈ ನೀರನ್ನ ವಿಜ್ಞಾನದ ಭಾಷೆಯಲ್ಲಿ ಲಿಕ್ವಿಡ್ ಎಂಡೋಸ್ಪರ್ಮ್ ಅಂತಾನೆ ಕರೀತಾರೆ. ಹೌದು ಕೇಳುಗರೆ, ಈ ನೀರು ಲಿಕ್ವಿಡ್ ಎಂಡೋಸ್ಪರ್ಮ್ ಆಗಿ ಬದಲಾಗುತ್ತೆ. ಇದು ಕಾಯಿಯ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಅಲ್ಲಿಗೆ ತೆಂಗಿನ ಮರವು ತನ್ನ ಆಳವಾದ ಬೇರುಗಳಿಂದ ತನ್ನ ಕಾಯಿಗಳಿಗೆ ನೀರುಗಳನ್ನು ಪಡೆದುಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಮಾಹಿತಿಯನ್ನ ಮುಂದುವರಿಸ್ತೇನೆ. ಈಗ ಕೇಳಿ ಜೊತೆ ಜೊತೆಯಲ್ಲಿ ಚಿತ್ರದ ಗೀತೆಯನ್ನ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಇರೋ ಈ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ. ಗೀತೆಗೆ ಧ್ವನಿಯಾಗಿದ್ದಾರೆ ಸೋನು ನಿಗಮ್ ಮತ್ತು

ಹೋಗ್ತೇನೆ. ಈಗ ಕೇಳಿ ಜೊತೆ ಜೊತೆಯಲ್ಲಿ ಚಿತ್ರದ ಗೀತೆಯನ್ನ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯರು. ಈ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ. ಗೀತೆಗೆ ಧ್ವನಿಯಾಗಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್.

2772 ಸ್ಥಿರ ದೂರವಾಣಿ ಸಂಖ್ಯೆ 2956 49, ಎಸ್ಟಿಡಿ ಕ್ರಮಾಂಕ 08194. ಕರೆ ಮಾಡಿ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಕೇಳುಗರೆ, ತೆಂಗಿನ ಕಾಯಿಯಲ್ಲಿ ನೀರು ಹೇಗೆ ಬರುತ್ತೆ ಅನ್ನುವಂತಹ ಒಂದು ಕುತೂಹಲಕರವಾದ ಮಾಹಿತಿಯನ್ನ ತಮಗೆ ನೀಡ್ತಾ ಇದ್ದೆ. ಇನ್ನು ಈ ಕಾಯಿ ಏನಿದೆ ಸಂಪೂರ್ಣವಾಗಿ ಬಲಿಯುವ ಮುನ್ನ, ಅಂದರೆ ಎಳನೀರಿನ ಹಂತದಲ್ಲಿ ಇದು ಕಾಯಿಯಲ್ಲಿ ದ್ರವವು ಹೆಚ್ಚಾಗಿರುತ್ತೆ. ಕಾಯಿ ಬಲಿತಂತೆ ಈ ನೀರು ನಿಧಾನವಾಗಿ ಗಟ್ಟಿಯಾಗಿ ಬಿಳಿ ಕೊಬ್ಬರಿಯಾಗಿ ಮಾರ್ಪಡುತ್ತೆ. ತೆಂಗಿನಕಾಯಿ ಬೆಳೆಯುವಾಗ ಅದರೊಳಗಿನ ಕೋಶಗಳು ಸಕ್ಕರೆ, ವಿಟಮಿನ್ಗಳು, ಖನಿಜಗಳು ಹಾಗೂ ಇತರ ಪೋಷಕಾಂಶಗಳು ಈ ದ್ರವದಲ್ಲಿ ಸಂಗ್ರಹಿಸಲ್ಪಡುತ್ತೆ. ಹೀಗಾಗಿ ಈ ಎಳನೀರು ಸಿಹಿಯಾದ ರುಚಿ ಮತ್ತು ಪೌಷ್ಟಿಕ ಗುಣಗಳನ್ನು ಪಡೆಯುತ್ತೆ. ತೆಂಗಿನಕಾಯಿ ಬೆಳೆದಂತೆ ಕೂಡ ನೀರು ಕೂಡ ಕಮ್ಮಿಯಾಗ್ತಾ ಹೋಗುತ್ತೆ. ಮಾಹಿತಿಯನ್ನು ಮುಂದುವರಿಸ್ತೇನೆ. ಮುಂದಿನ ಗೀತೆಯನ್ನು ಕೇಳಿ. ಮುಸ್ಸಂಜೆ ಮಾತು ಚಿತ್ರದಿಂದ ಕವಿರಾಜ್ ಅವರ ಸಾಹಿತ್ಯರು. ಈ ಗೀತೆಗೆ ವಿ ಶ್ರೀಧರ್ ಅವರ ಸಂಗೀತವಿದೆ. ಗೀತೆಯನ್ನು ಹಾಡಿದ್ದಾರೆ ಕಾರ್ತಿಕ್.

ಕೇಳುಕರೇ ಗಮನಿಸಿ, ಇಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಕೇಳುಕರೇ ನೇರ ಫೋನಿನ ಕಾರ್ಯಕ್ರಮ ನಮ್ಮ ವಿಷಯಕ್ಕೆ ನಿಮ್ಮ ಮಾತು. ಇವತ್ತಿನ ವಿಷಯ ರಕ್ತದಾನ ಮಾಡಿ ಜೀವದಾನ ನೀಡಿ. ಈ ವಿಷಯದ ಕುರಿತು ನೀವು ಕೂಡ ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಬಹುದು. ಅದಕ್ಕಾಗಿ ನೀವು ಬಳಸಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640073, ಮತ್ತೊಂದು ಸಂಖ್ಯೆ 9141970.

ಹೌದು ಕೇಳುಕರೆ, ಹಾಗಾಗಿ ಈ ಎಳನೀರು ಏನಿದೆ ಇದು ಕೇವಲ ಸಾಮಾನ್ಯ ನೀರಲ್ಲ. ಇದರಲ್ಲಿ ಪೊಟಾಷಿಯಂ, ಸೋಡಿಯಂ, ಮ್ಯಾಗ್ನೀಷಿಯಂ ಹಾಗೆ ಮುಂತಾದ ಖನಿಜಗಳು ಹಾಗೂ ನೈಸರ್ಗಿಕ ಸಕ್ಕರೆಯನ್ನು ಹೊಂದಿರುತ್ತೆ. ಆದ್ದರಿಂದನೇ ಎಳನೀರು ಕುಡಿಯೋದ್ರಿಂದ ಇದು ದೇಹಕ್ಕೆ ತ್ವರಿತ ಶಕ್ತಿ ಮತ್ತು ನೀರಿನ ಸಮತೋಲನವನ್ನ ಒದಗಿಸುತ್ತೆ ಅಂತಲೇ ಹೇಳಲಾಗುತ್ತೆ. ಮಾಹಿತಿಯನ್ನು ಮುಂದುವರಿಸ್ತೇನೆ. ಮುಂದಿನ ಗೀತೆಯನ್ನು ಕೇಳಿ. ಗಂಗಾ ಕಾವೇರಿ ಚಿತ್ರದಿಂದ ಕೆ ಕಲ್ಯಾಣವರ ಸಾಹಿತ್ಯ ಮತ್ತು ಸಂಗೀತ ಇರುವಂತಹ ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

ಕೇಳುಗರೇ ಗಮನಿಸಿ, ಇಂದು ಸಂಜೆ 6:51 ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 97 ಪ್ರಸಾರವಾಗಲಿದೆ. ವಿಷಯ ಕೃಷಿಯಲ್ಲಿ ಪರ್ಯಾಯ ಬೆಳೆಗಳು. ಭಾಗವಹಿಸುತ್ತಾರೆ ಎಂ ಶೋಭಾ ಆದ್ರಿಕಟ್ಟೆ, ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಹಾಗೂ ಹೆಚ್ ಮಲ್ಲಿಕಾರ್ಜುನ್ ಆರಾಧ್ಯ ಸೋಮೇನಹಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಇನ್ನು ಕೇಳುಗರೆ, ಒಟ್ಟಾರೆಯಾಗಿ ನಾವು ಹೇಳೋದೇನೆಂದರೆ, ಈ ಎಳನೀರು ಏನಿದೆ, ಇದು ತೆಂಗಿನ ಮರವು ಮಣ್ಣಿನಿಂದ ಹೀರಿಕೊಂಡ ನೀರು ಮತ್ತು ಪೋಷಕಾಂಶಗಳ ಸಂಯೋಜನೆಯಿಂದ ತೆಂಗಿನ ಕಾಯಿಯ ಒಳಗೆ ಸ್ವಾಭಾವಿಕವಾಗಿ ರೂಪುಗೊಳ್ಳುವಂತಹ ಪೌಷ್ಟಿಕ ದ್ರವ ಅಂತಲೇ ಹೇಳ್ಬೋದು. ಇದು ಪ್ರಕೃತಿಯ ಅತ್ಯಂತ ಆರೋಗ್ಯಕರ ಪಾನೀಯಗಳಲ್ಲಿ ಒಂದಾಗಿದೆ. ತೆಂಗಿನ ಮರವು ಕೇವಲ ಆರ್ಥಿಕವಾಗಿ ಮಾತ್ರವಲ್ಲ, ಧಾರ್ಮಿಕ ಸಾಂಸ್ಕೃತಿಕವಾಗಿಯೂ ಕೂಡ ಅತ್ಯಂತ ಮಹತ್ವದ್ದಾಗಿದೆ ಅಂತಲೇ ಹೇಳಬಹುದು. ಹಾಗಾಗಿ ತೆಂಗಿನ ಮರವನ್ನು ಕಲ್ಪವೃಕ್ಷ, ಶ್ರೀಫಲ ಅಂತಲೇ ಕರೀತಾರೆ. ಇದಾಗಿತ್ತು ಕೇಳುಗರೆ, ಬೇರುಗಳಿಂದ ಹಿಡಿದು ಫಲದವರೆಗೆ ಪ್ರತಿಯೊಂದು ಭಾಗವು ಮಾನವನ ಜೀವನಕ್ಕೆ ಉಪಯುಕ್ತವಾಗಿರುವ ತೆಂಗಿನ ಮರದ ತೆಂಗಿನ ಕಾಯಿಯಲ್ಲಿ ನೀರು ಹೇಗೆ ಬರುತ್ತೆ ಎನ್ನುವಂತಹ ಕುತೂಹಲಕರವಾದ ಮಾಹಿತಿಯ ಕುರಿತಾದ ಮಾಹಿತಿ. ಈ ಮಾಹಿತಿ ತಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸುತ್ತಾ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಆ ಭಯಚಿತ್ರದ ಗೀತೆಯನ್ನ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯರು ಅಂತ ಈ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ. ಗೀತೆಯನ್ನ ಹಾಡಿದ್ದಾರೆ ಸುನೀತಾ ಗೋಪರಾಜು.

0: ಈಗ ಸ್ಟುಡಿಯೋ ಸಮಯ ಆಗಿದೆ 9:05. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳಲ್ಲಿ. ಇದೀಗ ಕೇಳಿ ಕೆಲವು ಪ್ರಕಟಣೆಗಳು.
1: ಶ್ರೀರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿಗೆ ಸಾಥ್ ಶ್ರೀರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ್ ಚರಿತ ಮಾನಸ್ ಸೋಮವಾರ ಸೆ ಶುಕ್ರವಾರ ಸುಬಹ 7 ಬಜೆ ಔರ್ ದೊಪಹರ್ 12:30 ಬಜೆ ಡಿಡಿ ನ್ಯಾಷನಲ್ ಔರ್ ವೇವ್ಸ್ ಓಟಿಟಿ ಪರ್.

ಕೇಳುಕರೆ ಗಮನಿಸಿ, ಇದೊಂದು ಪ್ರಕಟಣೆ. 2026-27 ಸಾಲಿಗೆ ಚಿತ್ರದುರ್ಗ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖಾ ವ್ಯಾಪ್ತಿಯಲ್ಲಿ ಬರುವ ಡಾ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಹೊಸದಾಗಿ ಪ್ರವೇಶ ಬಯಸುವ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ. ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳಿಗೆ 30/6/2026 ಅಂದರೆ ನಾಳೆಯೇ ಕೊನೆಯ ದಿನಾಂಕ ಆಗಿರುತ್ತೆ. ಇನ್ನು ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ 31/7/2026 ಮುಂದಿನ ತಿಂಗಳು ಈ ದಿನದವರೆಗೆ ಅವಕಾಶ ಕೂಡ ಇರುತ್ತೆ. ಪ್ರಯುಕ್ತ ಸಂಬಂಧಪಟ್ಟ ಮೆಟ್ರಿಕ್ ಪೂರ್ವ ಮತ್ತು ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಅರ್ಜಿ ಸಲ್ಲಿಸಲು ಇಲಾಖಾ ಆನ್ಲೈನ್ ವೆಬ್ಸೈಟ್ನಲ್ಲಿ ವೆಬ್ಸೈಟ್ ವಿಳಾಸ www.sw.kar.nic.in ನಲ್ಲಿ

ಅರ್ಹ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಹಾಗೂ ಇತರೆ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟ ಆಯಾ ತಾಲೂಕು ಸಮಾಜ ಕಲ್ಯಾಣ ಇಲಾಖಾ ಸಹಾಯಕ ನಿರ್ದೇಶಕರ ಕಚೇರಿ ಅಥವಾ ಹತ್ತಿರದ ವಿದ್ಯಾರ್ಥಿ ನಿಲಯದ ವಾರ್ಡನ್ನವರನ್ನ ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಕೇಳುಕರೆ, ಇದೊಂದು ಪ್ರಕಟಣೆ. 2026-27 ಸಾಲಿಗೆ ಅಂಧ ವಿದ್ಯಾರ್ಥಿಗಳ ಪ್ರವೇಶದ ಬಗ್ಗೆ ಪ್ರಕಟಣೆಯನ್ನ ನೀಡಲಾಗ್ತಾ ಇದೆ. ವಯೋಮಿತಿ 5-10 ವರ್ಷದ ಒಳಗಡೆ ಇರಬೇಕು, ಹಾಗೆ ಅಭ್ಯರ್ಥಿಯು ದೃಷ್ಟಿಹೀನರಾಗಿರಬೇಕು. ಊಟ ವಸತಿಯೊಡನೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಉಚಿತ ಶಿಕ್ಷಣವನ್ನ ನೀಡಲಾಗುವುದು. ಈ ಶಿಕ್ಷಣದಲ್ಲಿ ಕಂಪ್ಯೂಟರ್ ಶಿಕ್ಷಣ, ಸಂಗೀತ, ತಬಲಾ, ನೃತ್ಯ, ಯಕ್ಷಗಾನ, ಕ್ರೀಡೆಗಳಲ್ಲಿ ತರಬೇತಿಗಳನ್ನು ನೀಡಲಾಗುವುದು. ಹಾಗೆ ಹೈನುಗಾರಿಕೆ, ತೋಟಗಾರಿಕೆಯಲ್ಲೂ ಸಹ ತರಬೇತಿಗಳನ್ನು ನೀಡಲಾಗುವುದು. ಪ್ರವೇಶ ಪಡೆಯಲು ಕೊನೆಯ ದಿನಾಂಕ 30/6/2026, ಅಂದರೆ ನಾಳೆಯೇ ಕೊನೆಯ ದಿನಾಂಕ ಆಗಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ವಿಳಾಸ ಹೀಗಿದೆ: ಅಧ್ಯಕ್ಷರು ಶ್ರೀ ಶಾರದೇವಿ ಅಂಧರ ವಿಕಾಸ ಕೇಂದ್ರ, ಪರಮಹಂಸನಗರ, ಅನುಪಿನಕಟ್ಟೆ ರಸ್ತೆ, ಗೋಪಾಳ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ ಹೀಗಿದೆ: 2220-20. ಮತ್ತೊಂದು ಸಂಖ್ಯೆ 2219986, ಎಸ್ಟಿಡಿ ಕ್ರಮಾಂಕ 08182. ಸಮಯ ಬೆಳಗ್ಗೆ 10:00 to 5:00 ಕರೆ ಮಾಡಿ ತಾವು ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.

ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಕೇಳುಗರೆ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಮ್ಮ ವಿಷಯಕ್ಕೆ ನಿಮ್ಮ ಮಾತು. ವಿಷಯ: ರಕ್ತದಾನ ಮಾಡಿ ಜೀವದಾನ ನೀಡಿ. ಈ ಕುರಿತು ನೀವು ಕೂಡ ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಬಹುದು. ಅದಕ್ಕಾಗಿ ನೀವು ಬಳಸಬೇಕಾದ ನಿಲಯದ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಸ್ಥಿರ ದೂರವಾಣಿ ಸಂಖ್ಯೆ 295649, ಎಸ್ಟಿಡಿ ಕ್ರಮಾಂಕ 08194. ಕರೆ ಮಾಡಿ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.

0: ಇದುವರೆಗೂ ಪ್ರಕಟಣೆಗಳನ್ನ ಕೇಳಿದಿರಿ. ನೂರ ಎರಡು ಪಾಯಿಂಟ್ ಆರು ಕಂಪನಾಂಕಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಸಮಯ ಸರಿಯಾಗಿ 9:05:23. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ನಲ್ನುಡಿ, ನಮ್ಮ ದಿನಚರ್ಯೆಗೊಂದು ಹಿತ ನುಡಿ, ಅದುವೇ ನಲ್ನುಡಿ.
2: ಜನ್ಮಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದದ್ದು ಮಾನವ ಜನ್ಮ. ಏಕೆಂದರೆ ಈ ಲೋಕದಲ್ಲಿ ಸಕಲ ಚರಾಚರ ಜೀವಿಗಳಲ್ಲೆಲ್ಲ ಶಿಖರಪ್ರಾಯವಾದದ್ದು ಮಾನವ ಜನ್ಮ. ಬೇರಾವ ಜೀವಿಗೂ ಇಲ್ಲದ ಅಪಾರವಾದ ಬುದ್ಧಿಶಕ್ತಿ ಮಾನವನಿಗಿದೆ. ನಮ್ಮ ಹಿಂದೂ ಧರ್ಮ ಸೇರಿದಂತೆ ಜೈನ ಬೌದ್ಧ ಧರ್ಮಗಳು ಮಾನವನ ಜನ್ಮದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುತ್ತವೆ. ಜೈನ ಧರ್ಮದ ಪ್ರಕಾರ ಮಾನವ ಅವನು ಮಾಡಿದ ಪಾಪ ಪುಣ್ಯಗಳಿಗೆ ಅನುಗುಣವಾಗಿ ಜನ್ಮಾಂತರಗಳನ್ನು ಪಡೆಯುತ್ತಾನೆ. ಅವನ ಪಾಪ ಹೆಚ್ಚಾಗಿದ್ದಲ್ಲಿ ಅವನಿಗೆ ಪ್ರಾಣಿ ಜನ್ಮ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಪಾಪ ಕ್ಷೀಣಿಸುತ್ತಾ ಪುಣ್ಯದ ಕಡೆ ಸಾಗಿದಾಗಲೇ ಅವನಿಗೆ ಮಾನವ ಜನ್ಮ ಪ್ರಾಪ್ತವಾಗುತ್ತದೆ ಎಂದು ಅವರ ಪುರಾಣ ಪುಣ್ಯಕಥೆಗಳು ಹೇಳುತ್ತವೆ. ಹೀಗಾಗಿ ಹುಟ್ಟಿನಲ್ಲೆಲ್ಲ ಶ್ರೇಷ್ಠವಾದದ್ದು ಮಾನವನ ಹುಟ್ಟು. ಮಾನವ ಪ್ರಾಣಿಗಳಿಗಿಂತ ತುಂಬಾ ಮುಂದುವರೆದ ವ್ಯಕ್ತಿ. ಮಾನವನೂ ಒಬ್ಬ ಪ್ರಾಣಿಯೇ, ಆದರೂ ಅವನದು ಎಲ್ಲ ಪ್ರಾಣಿಗಳಿಗಿಂತಲೂ ಮುಂದುವರೆದ ವಿಕಾಸಗೊಂಡ ಬುದ್ಧಿ. ಅವನು ಸೃಜನಶೀಲನಾದ ವ್ಯಕ್ತಿ. ಹೊಸದನ್ನು ಶೋಧಿಸಬಲ್ಲ, ಅಪೂರ್ವಾದ್ದನ್ನು ಬರೆಯಬಲ್ಲ, ಕವಿ ಮನಸ್ಸಿನವನು. ಅದಕ್ಕೆ ಮಾನವನನ್ನು ಬುದ್ಧಿಜೀವಿ ಎಂದು ಕೂಡ ಕರೆಯುತ್ತಾರೆ. ಇಂಥ ಶ್ರೇಷ್ಠ ಜನ್ಮ ಪಡೆದ ನರನನ್ನು ಪುರಂದರದಾಸರು ಮಾನವ ಜನ್ಮ ದೊಡ್ಡದು ಎಂದು ಕೊಂಡಾಡಿರುವುದರಲ್ಲಿ ಯಾವ ಹೆಚ್ಚುಗಾರಿಕೆಯೂ ಇಲ್ಲ. ಇಡೀ ಜಗತ್ತನ್ನೇ ತನ್ನ ಇಷ್ಟಕ್ಕೆ ತಕ್ಕಂತೆ ಮಣಿಸಬಲ್ಲ, ಕುಣಿಸಬಲ್ಲ ಮಾಂತ್ರಿಕ ಶಕ್ತಿ ಮಾನವನಿಗಿದೆ. ಮಾನವನ ಮಿದುಳು ಸೃಷ್ಟಿಕರ್ತ ಬ್ರಹ್ಮನನ್ನೂ ನಾಚಿಸಬಲ್ಲ, ಪ್ರತಿ ಬ್ರಹ್ಮ ಸ್ವರೂಪದ ಕಂಪ್ಯೂಟರ್ ಅನ್ನು ಸೃಷ್ಟಿಸಬಲ್ಲದು. ಇವತ್ತಿನ ವಿಜ್ಞಾನದ ಎಲ್ಲ

0: ಕೊಡುಗೆಗಳು ಮಾನವನ ಪ್ರಯತ್ನದ ಸಾಧನೆಯ ಫಲ. ಇಂಥ ಶ್ರೇಷ್ಠ ಜನ್ಮ ಪಡೆದ ಮಾನವ ತನ್ನ ಹುಟ್ಟನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ಹುಟ್ಟೋದೇಕೆ, ಸಾಯೋದೇಕೆ, ಏನಾದರೂ ಸಾಧಿಸಿ ಹೋಗೋಕೆ ಎಂಬ ಕವಿವಾಣಿಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಅಲ್ಲಿಗೆ ಮಾನವ ಜನ್ಮ ಸಾರ್ಥಕವಾದಂತೆ. ಆದರೆ ಇಂದು ಮಾನವ ದಿಕ್ಕಿನತ್ತ ಯಾವ ದಿಕ್ಕಿನತ್ತ ಸಾಗುತ್ತಿದ್ದಾನೆ? ತನ್ನನ್ನೇ ತಾನು ನಾಶಪಡಿಸಿಕೊಳ್ಳಬಲ್ಲ ಭಸ್ಮಾಸರ ಸಂಸ್ಕೃತಿಯತ್ತ ಸಾಗುತ್ತಿದ್ದಾನೆ. ಇಡೀ ಮನುಕುಲವನ್ನೇ ನಾಶಪಡಿಸಬಲ್ಲ ಪ್ರಳಯಾಂತಕಾರಿ ಬಾಂಬುಗಳನ್ನು ಸೃಷ್ಟಿಸುತ್ತಿದ್ದಾನೆ. ಇಡೀ ಜಗತ್ತನ್ನೇ ತನ್ನ ಕಪಮುಷ್ಟಿಯಲ್ಲಿ ಹಿಡಿಯುವ ಪ್ರಯತ್ನದಲ್ಲಿ ಮಾನವನಾದ ಇವನು ಮಾನವೀಯತೆಯನ್ನೇ ಕಳೆದುಕೊಳ್ಳುತ್ತಿದ್ದಾನೆ. ಅವನ ಯುದ್ಧದಾಹ ಎರಡು ಮಹಾಯುದ್ಧಗಳ ನಂತರವೂ ತೀರದೆ ಈ ಮಾನವ ಇತಿಹಾಸದಿಂದ ಪಾಠ ಕಲಿಯಲು ತಯಾರಿಲ್ಲ ಎಂಬುದು ಅರ್ಥವಾಗುತ್ತದೆ. ವ್ಯಕ್ತಿಗತ ಪ್ರತಿಷ್ಠೆಗೋಸ್ಕರ ಸರ್ವನಾಶ ಮಾಡುವ ಮನುಕುಲವನ್ನೇ ತೊಡೆದು ಬಿಡಬಲ್ಲ ರಾಕ್ಷಸನಾಗುತ್ತಿದ್ದಾನೆ. ಅವನ ಸೃಜನಶೀಲತೆ ಸರ್ವನಾಶಕ್ಕೆ ಸಹಾಯಕವಾಗುತ್ತಿದೆ. ಪ್ರಕೃತಿಯ ಮೇಲೆ ನಡೆಸುತ್ತಿರುವಂತಹ ಮಾನವನ ಅತ್ಯಾಚಾರವಂತೂ ಕೊನೆಯಲ್ಲದ್ದು. ಅರಣ್ಯಗಳನ್ನೆಲ್ಲ ಬೋಳಿಸಿ ಬರಡು ಮಾಡಿ ಇಂದು ಆಕಾಶದತ್ತ ಮಳೆಗಾಗಿ ನೋಡುವಂತೆ ಮಾಡಿದ್ದಾನೆ. ಸುಂದರವಾದ ಪರಿಸರವನ್ನು ತನ್ನ ಸ್ವಾರ್ಥ ಸಾಧನೆಗೆ ಮಲಿನಗೊಳಿಸುತ್ತಾ ಕೊಳಕು ಸಂಸ್ಕೃತಿಯನ್ನು ಸೃಷ್ಟಿಸುತ್ತಿದ್ದಾನೆ. ಮಹಾಮುನಿ ನದಿಗಳಿಗೆ ತನ್ನ ಬೇಡವಾದ ತ್ಯಾಜ್ಯವನ್ನೆಲ್ಲ ಸುರಿದು ಹಾಳು ಮಾಡುತ್ತಿದ್ದಾನೆ. ತನ್ನ ಸ್ವಾರ್ಥಕ್ಕೋಸ್ಕರ ಜಲಚರಗಳನ್ನು, ಪ್ರಾಣಿಗಳನ್ನು ಕೊಲ್ಲುತ್ತಿದ್ದಾನೆ. ಪ್ರಕೃತಿಯ ಸಮತೋಲನವನ್ನು ಕೆಣಕುತ್ತಿದ್ದಾನೆ. ವಿಷಯುಕ್ತ ರಾಸಾಯನಿಕಗಳಿಂದ ಪರಿಸರಕ್ಕೆ ವಿಷ ಸೇರಿಸುವ ವಿಷಕಂಠನಾಗುತ್ತಿದ್ದಾನೆ. ಅವನ ಯುದ್ಧೋನ್ಮಾದದ ಅಟ್ಟಹಾಸಕ್ಕೆ ಕೊನೆಯಿಲ್ಲ. ಭಯೋತ್ಪಾದನೆ ಒಂದು ಪಿಡುಗು ಎಂಬಂತೆ ಇಂದು ಪ್ರಪಂಚವನ್ನು ಕಾಡುತ್ತಿದೆ. ಇಡೀ ಪ್ರಪಂಚದ ನೆಮ್ಮದಿಯನ್ನು ಕೆಡಿಸುತ್ತಿದೆ. ಗಡಿಗಳಲ್ಲಿ ನಡೆಯುತ್ತಿರುವ ಭಯೋತ್ಪಾದನೆಯಿಂದ ಮಾನವ ಶಕ್ತಿ ಹರಣವಾಗುತ್ತಿರುವುದು ಎಂಥವರನ್ನು ಕಂಗೆಡುವಂತೆ ಮಾಡುತ್ತಿದೆ. ಈ ಮಾನವ ನಿಜಕ್ಕೂ ತನಗೆ ದೊರೆತ ಮಾನವ ಜನ್ಮದ ಸಾರ್ಥಕತೆಯತ್ತ ಯೋಚಿಸುತ್ತಿಲ್ಲದಿರುವುದು ಅತ್ಯಂತ ಖೇದನೀಯ ವಿಷಯವೇ ಸರಿ. ತನ್ನದೇ ಆದ ಆದರ್ಶ ಸಿದ್ಧಾಂತಗಳ ಮರೀಚಿಕೆಯಲ್ಲಿ ಮೈಮರೆಯುತ್ತಿದ್ದಾನೆ. ಅವನ ಹೃದಯದಲ್ಲಿ ಮಾನವೀಯತೆ ಬತ್ತಿ ಹೋಗಿದೆ. ಅದಕ್ಕೆ ಕವಿ ಹೇಳಿರುವುದು, ನೀನು ಏನಾದರೂ ಆಗು, ಮೊದಲು ಮಾನವನಾಗು ಎಂದು. ಮಾನವ ಈ ಬಗ್ಗೆ ಗಂಭೀರವಾಗಿ ಚಿಂತಿಸಬೇಕಾಗಿದೆ. ಮಾನವ ಆಧುನಿಕನಾಗುತ್ತಾ ತನ್ನ ಆದಿಮಾನವ ಸ್ಥಿತಿಯಿಂದ ಅಥವಾ ಮನಸ್ಸಿನೊಳಗಿನ ಹಿಂಸೆಯಿಂದ ಮುಕ್ತನಾಗಿಲ್ಲವೇನೋ ಎನಿಸುತ್ತದೆ. ನಿಜಕ್ಕೂ ಮಾನವನ ಬದುಕಿನಲ್ಲಿ ಇಂಥ ಪರಿವರ್ತನೆ ಆಗಬೇಕಾಗಿದೆ. ಕುವೆಂಪು ಪ್ರತಿಪಾದಿಸುವ ಮನುಜಮತ ವಿಶ್ವಪಥ ವಿಶ್ವಮಾನವ ಪರಿಕಲ್ಪನೆಗಳು ಇಂದಿನ ತುರ್ತು ಅಗತ್ಯಗಳೂ ಆಗಿವೆ. ಅವರ ವಿಶ್ವಮಾನವ ಗೀತೆ ಅನಿಕೇತನದಲ್ಲಿ ಮಾನವ ಎಲ್ಲ ಬಂಧನಗಳನ್ನು ಮೀರುವ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಯುದ್ಧವಿಲ್ಲದ ಲೋಕದತ್ತ ವಿಶ್ವಭ್ರಾತೃತ್ವದತ್ತ ಸಾಗುವ ಆಶಯಗಳೇ ಇಂದಿನ ಮಂತ್ರಗಳಾಗಬೇಕಾಗಿದೆ. ಇದನ್ನು ಹೇಳುವವರಾರು, ಹೇಳಿದರೂ ಕೇಳುವವರಾರು? ಬಹಳ ಹಿಂದೆಯೇ ಪುರಂದರದಾಸರು ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಎಂಬ ಕರೆಯನ್ನು ಕೊಟ್ಟಿದ್ದಾರೆ. ನಮ್ಮ ದೇಹದಲ್ಲಿರುವ ಕಣ್ಣು, ಕಿವಿ, ನಾಲಿಗೆ, ಮೂಗು, ಚರ್ಮಗಳೆಂಬ ಪಂಚೇಂದ್ರಿಯಗಳನ್ನು ನಾವು ಪಡೆದಿರುವಾಗ ಇವುಗಳ ಸದುಪಯೋಗ ಮಾಡಿಕೊಳ್ಳಬೇಕು. ಕಿವಿ ಕೆಟ್ಟದ್ದನ್ನು ಕೇಳದಂತೆ, ಕಣ್ಣು ಕೆಟ್ಟದ್ದನ್ನು ನೋಡದಂತೆ, ನಾಲಿಗೆ ಕೆಟ್ಟದ್ದನ್ನು ಮಾತನಾಡದಂತೆ ಬಳಸಿಕೊಳ್ಳಬೇಕು. ಆಗಲೇ ಇಂದ್ರಿಯಗಳಿಗೊಂದು ಸಾರ್ಥಕತೆ ಪ್ರಾಪ್ತವಾಗುತ್ತದೆ. ಯತ್ಪರಾರ್ಥಂ ಇದಂ ಶರೀರಂ ಎಂಬಂತೆ ಬೆಲೆ ಕಟ್ಟಲಾಗದ ಗಟ್ಟಿಮುಟ್ಟಾದ ಕೈಕಾಲುಗಳನ್ನು ಪಡೆದಿರುವಾಗ ಅವುಗಳನ್ನು ಕೇವಲ ತಮ್ಮ ಸ್ವಪ್ರಯೋಜನಕ್ಕೆ ಬಳಸಿಕೊಳ್ಳದೆ ಸರ್ವರಿಗೂ ಸಹಕಾರಿಯಾಗುವಂತೆ ಬಳಸಿಕೊಳ್ಳಬೇಕು. ಸರ್ವೇ ಜನ ಸುಖಿನೋ ಭವಂತು ಎಂಬುದೇ ನಮ್ಮ ಜೀವನದ ಧ್ಯೇಯವಾಗಬೇಕು. ಇದು ಬಿಟ್ಟು ಹೆಣ್ಣು ಹೊನ್ನಿಗಾಗಿ ಹಂಬಲಿಸಿ ಜೀವನವನ್ನೇ ಹಾಳು ಮಾಡಿಕೊಂಡರೇನು ಬಂತು? ಇಲ್ಲಿ ಇರುವವರೆಗೂ ಸಾಧ್ಯವಾದಷ್ಟು ಪರರಿಗೆ ಉಪಕಾರಿಯಾಗಿ ಬದುಕಬೇಕು. ಕ್ಷಣಿಕವಾದ ಆಸೆಗಳಿಗೆ ನಮ್ಮನ್ನು ಬಲಿಕೊಡದೆ ಉದಾತ್ತ ಆದರ್ಶ ಧ್ಯೇಯಗಳಿಗೆ ಬದುಕಬೇಕು. ದೊಡ್ಡದಾದ ಈ ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು.
1: ಇದುವರೆಗೂ ನಲ್ನುಡಿ ಬದುಕಿಗೊಂದು ಹಿತನುಡಿ ಮೀರಾ ಸಾಬಿಹಳ್ಳಿ ಶಿವಣ್ಣ ಅವರಿಂದ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಈಗ ಸಮಯ ಆಗಿದೆ 9:10:37. ನಿಲಯದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ 102.6 ಕಂಪನಾಂಕಗಳಲ್ಲಿ. ಇದೀಗ ಕೇಳಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.

ಈಗ ಕೇಳಿ ಪಂಡಿತ್ ಶಿವಕುಮಾರ್ ಶರ್ಮಾ ಅವರಿಂದ ಸಂತೂರ್ ವಾದನ, ರಾಗ ಜೋಗ್, ತಬಲಾ ಸಹವಾದನ ಕಾಶಿನಾಥ್ ಮಿಶ್ರಾ ಅವರಿಂದ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಶಿವಕುಮಾರ್ ಶರ್ಮಾ ಅವರಿಂದ ಸಂತೂರ್ ವಾದನ ಕೇಳಿದಿರಿ. ರಾಗ ಜೋಗ್ ತಬಲಾ ಸಹವಾದನ ಕಾಶಿನಾಥ್ ಮಿಶ್ರಾ ಅವರಿಂದ.

ಈಗ ಸ್ಟುಡಿಯೋ ಸಮಯ ಆಗಿದೆ 9:30:34. ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ 102.6 ಕಂಪನಾಂಕಗಳಲ್ಲಿ. ಇದೀಗ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ದಿನದ ಕಾರ್ಯಕ್ರಮದ ಕುರಿತು ನಮ್ಮ ಕೇಳುಗರು ಕಳಿಸಿರುವಂತಹ ಸಂದೇಶಗಳನ್ನ ಕೂಡ ನೋಡೋಣ ಅಂತ ಹೇಳ್ತಾ ಆರಂಭದಲ್ಲಿ ಒಂದು ಗೀತೆಯನ್ನ ಕೇಳೋಣ. ಸಾರಥಿ ಚಿತ್ರದ ಗೀತೆಯನ್ನ ಕೇಳಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯರೋ ಈ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ. ಗೀತೆಗೆ ಧ್ವನಿಯಾಗಿದ್ದಾರೆ ವಿಜಯಪ್ರಕಾಶ್ ಮತ್ತು ಶಮಿತಾ ಮಲ್ನಾಡ್.

ಓಕೆ ಕೇಳುಗರೆ, ನಮ್ಮ ಈ ದಿನದ ಕಾರ್ಯಕ್ರಮದ ಕುರಿತಾಗಿ ನಮ್ಮ ಕೇಳುಗರು ಕಳಿಸಿರುವಂತಹ ಸಂದೇಶಗಳನ್ನ ನೋಡೋಣ. ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ? ರಾಷ್ಟ್ರೀಯ ಕ್ಯಾಮರಾ ದಿನದ ಸ್ಮರಣೆ ಅನ್ನೋ ಒಂದು ಸಂದೇಶವನ್ನ ಕಳಿಸಿರುವಂತದ್ದು ಬೋಪ್ಪ ವೆಂಕಟೇಶ್ ಬೋಧನ ಹೊಸಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ. ಇವರು ಪ್ರಕೃತಿಯ ಸೌಂದರ್ಯವನ್ನ ಸೆರೆ ಹಿಡಿದು ಕಣ್ಮನ ಸೆಳೆಯುವ ಕ್ಯಾಮರಾ ಪರಿಸರದ ಮನುಜರ ನಡುವಣ ಸಮನ್ವಯತೆ ಸಾಧಿಸುವುದು ಪರಸ್ಪರ ಅನ್ನೋ ಒಂದು ಸಂದೇಶವನ್ನು ಕಳಿಸಿದರೆ, ಜೊತೆಗೆ ಕಣ್ಣು ಮಿಟುಕುವಷ್ಟರಲ್ಲಿ ನಿನ್ನೆಯ ತಾಂತ್ರಿಕತೆಯ ಮೋಹಕ ಮಾಯಾಲಾಂಧ್ರ ಈ ಅದಮ್ಯ ಚೇತನ ಛಾಯಾಗ್ರಹಣ ಕಲೆ ನೋಡಿ ಬೆರಗಾದ ಬಾನಿನ ಮಧುಚಂದ್ರ ಅನ್ನೋ ಒಂದು ಕವನದ ರೀತಿ ಇದೆ ಈ ಒಂದು ಸಂದೇಶ. ತಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ತಂದೆ ತಾಯಿಯ ಮನೆಯಲ್ಲಿ ಮಕ್ಕಳಿಗಿರುವಷ್ಟು

ಸ್ವಾತಂತ್ರ್ಯ ಮಕ್ಕಳ ಮನೆಯಲ್ಲಿ ತಂದೆ ತಾಯಿಗೆ ಇರೋದಿಲ್ಲ, ಇದು ಬದುಕಿನ ಕಟು ಸತ್ಯ ಅಲ್ಲವೇ ಅಂತ ಹೇಳ್ತಾ ಇದ್ದಾರೆ. ಹೊನ್ನೂರ ಅಲ್ಲಿ ಹನುಮಂತಾಪುರದಿಂದ ಶುಭ ಮುಂಜಾನೆ, ಶುಭವ ತರಲಿ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಸತ್ಯವಾದಂತ ಮಾತು. ತಮಗೂ ಕೂಡ ಧನ್ಯವಾದ ಸಂದೇಶವನ್ನ ಕಳಿಸಿದ್ದಕ್ಕಾಗಿ. ಹಾಗೆ ಮುಂದಿನ ಸಂದೇಶ, ಐತಿಹಾಸಿಕ ಕೋಟೆನಾಡು ಗಂಡುಗಲಿ ಮದಕರ ನಾಯಕರಾಳಿದ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ್, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ, ಡಾಕ್ಟರ್ ಅಕುಲ್ ಮಹೇಶ್ ಚಂದ್ರ, ಬಿವಿಕೆಎಸ್ ಲೇಔಟ್ ಚಿತ್ರದುರ್ಗ. ಸೀಮಾ ಮೇಡಂ ಬೆಳಗಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ವಿಷ್ಣುವಿನ ದಶಾವತಾರಗಳಲ್ಲಿ ಒಂದಾದ ಎಂಟನೇ ಅವತಾರ ಕೃಷ್ಣನ ಅವತಾರದ ಬಗ್ಗೆ ನೀವು ನೀಡಿದ ವಿವರಗಳು, ಪೌರಾಣಿಕ ಮಹತ್ವ ಮಾಹಿತಿ ಹಿನ್ನೆಲೆ ತುಂಬಾ ವಿವರವಾಗಿ ಅರ್ಥಪೂರ್ಣವಾಗಿ ಮೂಡಿಬಂತು. ಭಕ್ತಿಗೀತೆಗಳು, ಹಾಗೆ 7:50 ಚಿತ್ರಗೀತೆಗಳು, 7:30 ಚಿತ್ರಗೀತೆಗಳು ತುಂಬಾ ಮಧುರವಾಗಿ ಮೂಡಿಬಂದವು. ಇನ್ನು ಕಲ್ಪವೃಕ್ಷ, ತೆಂಗಿನ ಮರ, ಎಳನೀರು, ತೆಂಗಿನ ಕಾಯಿಯ ಬಗ್ಗೆ ನೀವು ನೀಡಿದ ಮಾಹಿತಿ ಉಪಯುಕ್ತಕರವಾಗಿತ್ತು. ಇನ್ನು ನಲ್ನುಡಿ ತುಂಬಾ ಚೆನ್ನಾಗಿ ಮೂಡಿಬಂತು, ಧನ್ಯವಾದಗಳು ನಿಮಗೆ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದ ಸಂದೇಶವನ್ನ ಕಳಿಸಿದ್ದಕ್ಕಾಗಿ.

7:50 ಚಿತ್ರಗೀತೆಗಳು, 7:30 ಚಿತ್ರಗೀತೆಗಳು ತುಂಬಾ ಮಧುರವಾಗಿ ಮೂಡಿಬಂದವು. ಇನ್ನು ಕಲ್ಪವೃಕ್ಷ, ತೆಂಗಿನ ಮರ, ಎಳನೀರು, ತೆಂಗಿನ ಕಾಯ ಬಗ್ಗೆ ನೀವು ನೀಡಿದ ಮಾಹಿತಿ ಉಪಯುಕ್ತಕರವಾಗಿತ್ತು. ಇನ್ನು ನಲ್ನುಡಿ ತುಂಬಾ ಚೆನ್ನಾಗಿ ಮೂಡಿಬಂತು, ಧನ್ಯವಾದಗಳು ನಿಮಗೆ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದ ಸಂದೇಶವನ್ನ ಕಳಿಸಿದ್ದಕ್ಕಾಗಿ. ಓಕೆ, ಮುಂದಿನ ಸಂದೇಶ ಯಾರ್ದು ಅಂತ ನೋಡೋಣ. ಶುಭ ಮುಂಜಾನೆ ಮೇಡಮ್, ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಬಿಸಿ ಬಿಸಿ ಕಾಫಿ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ತಮಗೂ ಕೂಡ ಶುಭ ಮುಂಜಾನೆ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಕಾಫಿ ಕೂಡ ಆಯಿತು. ಇನ್ನು ನಿಮ್ಮ ಎಲ್ಲ ಉತ್ತಮ ಮಾಹಿತಿಗಳೊಂದಿಗೆ 8:30 ಪ್ರಸಾರವಾದ ಎಳನೀರಿನ ಮಾಹಿತಿ ಅರ್ಥಪೂರ್ಣವಾಗಿತ್ತು. ಯಾಕೆಂದ್ರೆ ನಾವು ಇಲ್ಲಿಯವರೆಗೂ ತೆಂಗಿನಕಾಯಿ ನೀರಿನ ಕುಡಿತಾ ಇದ್ವಿ. ಅದು ಹೇಗೆ ಉತ್ಪತ್ತಿ ಆಗುತ್ತೆ ಎಂಬುದನ್ನು ನಾವು ಯೋಚನೆಯನ್ನ ಮಾಡಿರಲಿಲ್ಲ. ಮತ್ತು ಈ ತೆಂಗಿನ ಮರದಿಂದ ಏನೆಲ್ಲ ಲಾಭಗಳಿವೆ ಅಂದರೆ, ನಮಗೆ ತಂಪು ನೀಡಲು ಎಳನೀರು, ಅಡುಗೆ ಮಾಡಲು ಕೊಬ್ಬರಿ, ಕಾಯಿ ಚಿಪ್ಪುಗಳು, ಗರಿಗಳು, ಒಲೆ ಉರಿಸಲು ಮತ್ತು ತೆಂಗಿನ ಗರಿ ಕಡ್ಡಿಗಳು, ಹಾಗೆ ಓಕೆ ಪರೀಕ್ಷೆಗಳಿಗೆ ತೆಂಗಿನ ಮರ ಪೂರ್ತಿ ಒಣಗಿದ ಮೇಲೆ ಅದರಲ್ಲಿ ಓಕೆ ಕಟ್ ಮಾಡಿ ಮನೆಗಳಿಗೆ ಕೂಡ ಹಾಕಬಹುದು. ಇನ್ನು ಒಂದು ಒಳ್ಳೆ ವಿಷಯವನ್ನು ನಮ್ಮೆಲ್ಲರಿಗೆ ಮಾಹಿತಿ ನೀಡಿದ್ರಿ. ಜೊತೆಗೆ ಸುಮಧುರ ಚಿತ್ರಗೀತೆಗಳು, ಹಾಗೆ ನಿಮ್ಮ ಉತ್ತಮ ನಿರೂಪಣೆ, ಇವೆಲ್ಲವೂ ನಮ್ಮ ಮನಸ್ಸಿಗೆ ತುಂಬ ಖುಷಿ ಕೊಟ್ಟವು. ಧನ್ಯವಾದಗಳು, ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ಚಿಕ್ಕಪ್ಪ ಶಾರದಾ, ರಾಮೇಶ್ವರ, ಶಿವಮೊಗ್ಗದಿಂದ. ತಮಗೂ ಕೂಡ ಧನ್ಯವಾದ ಸಂದೇಶವನ್ನ ಕಳಿಸಿದ್ದಕ್ಕಾಗಿ. ಇನ್ನು ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿ, ಹೆಡ್ ಪೋಸ್ಟ್ ಆಫೀಸ್ ಹೊಳಲ್ಕೆರೆ ರೋಡಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ನಮಸ್ತೆ ಮೇಡಮ್, ಇವತ್ತಿನ ಬೆಳಗಿನ ಜಾವದಲ್ಲಿ ನಿಮ್ಮ ನಿರೂಪಣೆಯಿಂದ ಬಂದಂಥ ಭಕ್ತಿಗೀತೆಗಳ ಜೊತೆಗೆ ಅಡಿಕೆಯಲ್ಲಿನ ಕೊಳೆ ರೋಗದ ಮತ್ತು ಆರೋಗ್ಯ ಬಿಂದುವಿನಲ್ಲಿ ಮೂತ್ರಕೋಶಕ್ಕೆ ಸಂಬಂಧಿಸಿದಂತೆ ಹಾಗೆ ಮಾಹಿತಿ ಜೊತೆಗೆ ಭಾವಗೀತೆಗಳನ್ನ ಕೇಳ್ತಾ ಚಿತ್ರಗೀತೆಗಳ ಮೂಲಕ ಇವತ್ತಿನ ವಿಷಯಗಳ ಮೂಲಕ ತಿಳಿದು ಹಾಗೆ ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ನಡೆಸಿಕೊಡ್ತಾರ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದ ಸಂದೇಶ ಕಳಿಸಿದ್ದಕ್ಕಾಗಿ. ಇನ್ನು ಮುಂದಿನ ಸಂದೇಶ ಬಂದಿದೆ. ಮೀರಾ ನಾಡಿಕ್, ಉಪನ್ಯಾಸಕಿ, ಚಿತ್ರದುರ್ಗ. ಬೆಳಗಿನ ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ. ನಮನ ಹಾಗೂ ಚಿಂತನದಲ್ಲಿ ಸುಖ ದುಃಖಗಳ ಸ್ವೀಕಾರ, ಗಾದೆ ಮಾತುಗಳ ಬದುಕಿನ ಅನ್ವಯಿಸುವಿಕೆ ಅರ್ಥಪೂರ್ಣವಾಗಿತ್ತು. ಹಾಗೆ ಮೂತ್ರಕೋಶದಲ್ಲಿ ಕಲ್ಲು ಹಾಗೂ ಪರಿಹಾರದ ಮಾಹಿತಿ ಉತ್ತಮವಾಗಿತ್ತು. ಆಯುರ್ಧಾರದಲ್ಲಿ ಗಿಡಮೂಲಿಕೆಗಳ ಚಹಾದ ಕುರಿತ ಮಾಹಿತಿ ಉತ್ತಮವಾಗಿತ್ತು. ಮತ್ತು ನಲ್ನುಡಿ ಕೂಡ ಅರ್ಥಪೂರ್ಣವಾಗಿತ್ತು. ಒಟ್ಟಾರೆ ಎಲ್ಲ ಕಾರ್ಯಕ್ರಮ ಸುಂದರವಾಗಿ ಮೂಡಿ ಬರ್ತಾ ಇದೆ, ಕೇಳ್ತಾ ಇದ್ದೇವೆ. ಧನ್ಯವಾದಗಳು ತಮಗೆ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದ ಸಂದೇಶವನ್ನು ಕಳಿಸಿದ್ದಕ್ಕಾಗಿ. ಓಕೆ, ಮುಂದಿನ ಗೀತೆಯನ್ನು ಕೇಳೋಣ. ಒಡೆಯ ಚಿತ್ರದಿಂದ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯರು ಈ ಗೀತೆಯನ್ನು ಹಾಡಿದ್ದಾರೆ. ಸೋನು ನಿಗಮ್ ಮತ್ತು ಅನುರಾಧ ಭಟ್, ಸಂಗೀತ ಅರ್ಜುನ್ ಜನ್ಯ ಅವರದ್ದು.

ಓಕೆ ಕೇಳುಗರೆ, ಮುಂದಿನ ಸಂದೇಶ ಯಾರ್ದು ಅಂತ ನೋಡೋಣ. ಜಿಎಸ್ ಚಂದನಾ, ತರಳುಬಾಳು ನಗರ, ಚಿತ್ರದುರ್ಗ. ಶುಭ ಮುಂಜಾನೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಶುಭ ಮುಂಜಾನೆ. ಬೆಳಗಿನ ನಮನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣನ ಬಗ್ಗೆ, ಹಾಗೆ ಕೃಷ್ಣನ ದೇವಸ್ಥಾನಗಳು ಎಲ್ಲಿವೆ ಎಂಬುದರ ಮಾಹಿತಿ, ಹಾಗೆ ಚಿಂತನ ಕಾರ್ಯಕ್ರಮ, ಹಾಗೆ ಅರ್ಥಪೂರ್ಣ ನುಡಿಗಳು, ಇನ್ನು ರೈತರಿಗೆ ಸಲಹೆ, ಹಾಗೆ ಇನ್ನು ಆರೋಗ್ಯ ಬಿಂದುವಿನಲ್ಲಿ ಬಂದಂತಹ ಕಾರ್ಯಕ್ರಮ, ಭಾವಗೀತೆಗಳು, ಭಕ್ತಿಗೀತೆಗಳು, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜೇನುಹುಳದ ಬಗ್ಗೆ, ಇನ್ನು ಆಯುರ್ಧಾರದಲ್ಲಿ ಓಕೆ ಯಾವ ಟೀ ಆರೋಗ್ಯಕ್ಕೆ ಉತ್ತಮ, ಇನ್ನು 8:30 ಚಿತ್ರಗೀತೆಯಲ್ಲಿ ಎಳನೀರಿನ ಬಗ್ಗೆ ಮತ್ತು ಓಕೆ ನಲ್ನುಡಿಯ ಬಗ್ಗೆ, ನಲ್ನುಡಿ ಬಗ್ಗೆ ಇರುವಂತಹ ಬಂದಂಥ ಮಾಹಿತಿ ಸೊಗಸಾಗಿ ಮೂಡಿ ಬಂತು. ಪ್ರಸಾರಕ್ಕೆ ತಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದ ಸಂದೇಶ ಕಳಿಸಿದ್ದಕ್ಕಾಗಿ. ಬೆಳಗಿನ ವಂದನೆಗಳು ಮೇಡಮ್ ಅಂತ ಹೇಳ್ತಾ ಇರೋದು ಪ್ರತಿಭಾ ರಾಘವೇಂದ್ರ ಚೋರನೂರಿನಿಂದ. ಬೆಳಗಿನ ನಮನ ಭಕ್ತಿಗೀತೆಗಳು ಮತ್ತು ಚಿತ್ರಗೀತೆಗಳು ಚೆನ್ನಾಗಿದ್ವು. ಇನ್ನು 8:30 ತೆಂಗಿನ ಬಗ್ಗೆ ಮಾಹಿತಿ ಚೆನ್ನಾಗಿ ತಿಳಿಸಿದ್ರಿ, ಧನ್ಯವಾದ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ತಮಗೂ ಕೂಡ ಧನ್ಯವಾದ. ಎಂದಿನಂತೆ ಒಂದು ಗಾದೆ ಮಾತು, ವಿವಿಧ ರೋಗಗಳಿಗೆ ಮದ್ದು ಇದೆ ಆದರೆ ಹೊಟ್ಟೆ ಉರಿಗೆ ಇಲ್ಲ. ಹಾಗೆ ಕನ್ನಡ ವಿಚಾರ, ಡಾಕ್ಟರ್ ಯು ಆರ್ ಅನಂತ ಮೂರ್ತಿಯವರ ತಂದೆ ತೀರಿಕೊಂಡ ಸಂದರ್ಭದಲ್ಲಿ 3,500 ಸಾಲ ಇತ್ತಂತೆ. ನಂತರ ನಿಧಾನವಾಗಿ ಅನಂತ ಮೂರ್ತಿ ತೀರಿಸಿದರಂತೆ ಅಂತ ಮದ್ದು ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದ ತಮ್ಮ ಸಂದೇಶಕ್ಕೆ. ಇನ್ನು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಸುಜಾತ ಆರ್ ಗಣೇಶ್, ಲಿಖಿತಾ ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕಾ, ಓಕೆ ವಿಮರ್ಶ, ರಾಜಾಜಿನಗರ, ಬೆಂಗಳೂರು. ತಮಗೂ ಕೂಡ ವೆರಿ ಗುಡ್ ಮಾರ್ನಿಂಗ್. ಇನ್ನು ಸಿಟಿ ಚಂದ್ರಶೇಖರ್, ವಸಂತಕುಮಾರಿ, ಅತ್ತಿ ಚೋಡೇನಹಳ್ಳಿ, ಹೊಳೆ ನರಸೀಪುರ ತಾಲೂಕು, ಹಾಸನ ಜಿಲ್ಲೆ, ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ನಮಸ್ಕಾರ. ಉತ್ತಮ, ಆಕರ್ಷಕ, ಅರ್ಥಪೂರ್ಣ ಕಾರ್ಯಕ್ರಮಗಳು ನಮ್ಮ ಚಿತ್ರದುರ್ಗ ಆಕಾಶವಾಣಿಗೆ ಜೈ ಅನ್ನೋ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ತಮಗೂ ಕೂಡ ಧನ್ಯವಾದ ಸಂದೇಶವನ್ನು ಕಳಿಸಿದ್ದಕ್ಕಾಗಿ. ಇನ್ನು ರೂಪಾ ಪರಮೇಶ್, ರಕ್ಷಿತಾ, ಧನ್ಯ, ಪಿಎಸ್ಎಂ ಲೇಔಟ್, ಚಿತ್ರದುರ್ಗ. ನಮಸ್ತೆ ಶುಭೋದಯ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ನಮಸ್ತೆ ಶುಭೋದಯ. ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಯುಕ್ತ ಮಾಹಿತಿಗಳು, ಕಲ್ಪವೃಕ್ಷ, ತೆಂಗಿನ ಮರದ ಮಾಹಿತಿ, ಇನ್ನು ನಲ್ನುಡಿ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಮೇಡಮ್. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ತುಂಬ ಸೊಗಸಾಗಿ ನಡೆಸ್ಕೊಡ್ತಾ ಇದ್ದೀರಾ ಮೇಡಮ್. ಎಲ್ಲ ಗೀತೆಗಳು ಸೂಪರ್ ಮೇಡಮ್, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ತಮಗೂ ಕೂಡ ಧನ್ಯವಾದ ಸಂದೇಶ ಕಳಿಸಿದ್ದಕ್ಕಾಗಿ. ಇನ್ನು ಮುಂದಿನ ಸಂದೇಶ ಬಂದಿದೆ. ಶೋಭಾ, ಯೋಗ ಶಿಕ್ಷಕಿ, ಜಿಸಿಆರ್ ಬಡಾವಣೆ, ಚಿತ್ರದುರ್ಗ. ಬೆಳಗಿನ ನಮಸ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ನಮಸ್ತೆ. ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬಂದವು. ಕನ್ನಡ ಚಿತ್ರಗೀತೆಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಮೇಡಮ್. ಬೆಳಗಿನ ಶುಭೋದಯಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ತಮಗೂ ಕೂಡ ಬೆಳಗಿನ ಶುಭೋದಯಗಳು.

ಓಕೆ, ಮುಂದಿನ ಸಂದೇಶ ಯಾರ್ದು ಅಂದ್ರೆ, ನಮಸ್ತೆ ಆಕಾಶವಾಣಿಗೆ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಶುಭೋದಯ. ಬೆಳಿಗ್ಗೆ ಪ್ರಸಾರವಾಗುವ ನುಡಿಮುತ್ತು ನಮನ ಭಕ್ತಿಗೀತೆ ಭಾವಗೀತೆ ಹಾಗೆ ಆರೋಗ್ಯ ಬಿಂದು ಇನ್ನು ಎಳನೀರು ಬಗ್ಗೆ ಮಾಹಿತಿ ಬಹಳ ಅದ್ಭುತವಾಗಿ ತಿಳಿಸಿಕೊಟ್ರಿ, ಧನ್ಯವಾದಗಳು ಸೀಮಾ ಮೇಡಮ್ ಅಂತ ಹೇಳ್ತಾ ಇರೋದು ಮಾಳಪ್ಪನ ಹಟ್ಟಿ ಅಂಗಡಿ ಮಹೇಶ್, ಸರೋಜಾ, ಸಂಜಯ್, ಧನ್ಯ, ಮುದಿಮಲ್ಲಪ್ಪ ಮತ್ತೆ ಕಸ್ತೂರಮ್ಮ ಅವರು. ಓಕೆ, ತಮಗೂ ಕೂಡ ಧನ್ಯವಾದ ಸಂದೇಶವನ್ನ ಕಳಿಸಿದ್ದಕ್ಕಾಗಿ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಗೀತಾ ಚಿತ್ರದ ಈ ಗೀತೆಯನ್ನ. ಜಿ ಉದಯಶಂಕರ್ ಅವರ ಸಾಹಿತ್ಯರು, ಈ ಗೀತೆಗೆ ಇಳಯರಾಜ ಅವರ ಸಂಗೀತವಿದೆ. ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಈ ಊರಿನ ಜನಕ್ಕೂ ಆ ಊರಿನ ಜನಕ್ಕೂ ಹಿಂದಿನಿಂದ ದ್ವೇಷ, ಒಬ್ಬರನ್ನೊಬ್ಬರು ಕೊಲ್ಲುವಷ್ಟು ಆಕ್ರೋಶ. ಹೀಗಿದ್ರು ಆ ಪ್ರೇಮಿಗಳು ಹೆದರಲಿಲ್ಲ. ದಿನ ರಾತ್ರಿ ಊರೆಲ್ಲ ಮಲಗಿದ ಮೇಲೆ ಹಗ್ಗದ ಸೇತುವೆ ಮೇಲೆ ಇಬ್ಬರು ಸೇರ್ತಿದ್ರು.

ಓಕೆ ಸ್ನೇಹಿತರೆ, ಮುಂದಿನ ಸಂದೇಶ ಯಾರ್ದು ಅಂತ ನೋಡೋಣ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕುಡ ಗ್ರಾಮದಿಂದ ಶ್ರೀಶೈಲ ತೇಲಿ, ಆದಿತ್ಯ ಶಿವಲೀಲ ತೇಲಿ ಮತ್ತೆ ಮನೆಯವರು ಸಂದೇಶವನ್ನ ಕಳಿಸಿರುವಂತದ್ದು. ನಮಸ್ಕಾರ ಆತ್ಮೀಯ ನಿರೂಪಕರಾದ ಸೀಮಾ ಮೇಡಮ್ಗೆ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ನಮಸ್ಕಾರ. ಭಕ್ತಿ ಹಾಡುಗಳ ಜೊತೆಗೆ ದೇವಾಲಯದ ಮಾಹಿತಿ, ಪ್ರಶ್ನೆ, ಇನ್ನು ಕಲ್ಪವೃಕ್ಷದ ಮಾಹಿತಿ ಜೊತೆ ಚಿತ್ರಗೀತೆಗಳು ತುಂಬಾ ಸೊಗಸಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದ ಸಂದೇಶ ಕಳಿಸಿದ್ದಕ್ಕಾಗಿ. ಇನ್ನು ನಿಮ್ಮ ಮುಂಜಾನೆಯ ಕಾರ್ಯಕ್ರಮಕ್ಕೆ ಶುಭಾಶಯಗಳು. ಇಂದಿನ ನಿಮ್ಮ ಕಾರ್ಯಕ್ರಮವು ಎಲ್ಲರಲ್ಲೂ ಸಕಾರಾತ್ಮಕತೆ ಮತ್ತು ಸಂತೋಷವನ್ನ ತುಂಬಿದೆ ಎಂದು ಆಶಿಸುತ್ತೇನೆ. ಶುಭ ಮುಂಜಾನೆ ಅಂತ ಹೇಳ್ತಾ ಇದ್ದಾರೆ ಡಿಎಲ್ ಪೂಜಾರಿ ಸಾ, ಕನ್ನೋಳಿ, ತಾಲೂಕ್ ಸಿಂದಗಿ. ಓಕೆ, ತಮಗೂ ಕೂಡ ಶುಭ ಮುಂಜಾನೆ. ಧನ್ಯವಾದ ಕೂಡ ಹಾಗೆ ತಮಗೆ ಸಂದೇಶವನ್ನ ಕಳಿಸಿದ್ದಕ್ಕಾಗಿ. ಇನ್ನು ಮುಂದಿನ ಸಂದೇಶ ಬಂದಿದೆ. ಪ್ರಭಾಕರಯ್ಯ ಚೈತ್ರ ಎನ್ ಮಠದ್ ಹಂಪನೂರು ಗ್ರಾಮ, ಚಿತ್ರದುರ್ಗ ತಾಲೂಕು, ಕಲ್ಲಿನ ಕೋಟೆಯ ನಮ್ಮ ಹೆಮ್ಮೆಯ ಆಕಾಶವಾಣಿ ಚಿತ್ರದುರ್ಗದ ಸಿಬ್ಬಂದಿಗಳು ಹಾಗೂ ನಿರೂಪಕರಾದ ಸೀಮಾ ಮೇಡಮ್ಗೆ ಸೋಮವಾರ ಮುಂಜಾನೆಯ ವಂದನೆಗಳು. ಇಂದಿನ ನಿಮ್ಮ ನಿರೂಪಣೆ ಚೆನ್ನಾಗಿದೆ, ಧನ್ಯವಾದಗಳು ಅನ್ನೋ ಒಂದು ಸಂದೇಶವನ್ನ ಕಳಿಸಿದ್ದಾರೆ. ತಮಗೂ ಕೂಡ ಶುಭ ಮುಂಜಾನೆ, ಹಾಗೆ ತಮ್ಮ ಸಂದೇಶಕ್ಕೂ ಕೂಡ ಧನ್ಯವಾದ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಡ್ರಾಮಾ ಚಿತ್ರದ ಗೀತೆಯನ್ನ. ಯೋಗರಾಜ್ ಭಟ್ ಅವರ ಸಾಹಿತ್ಯರು. ಈ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ. ಗೀತೆಗೆ ಧ್ವನಿಯಾಗಿದ್ದಾರೆ ಸೋನು ನಿಗಮ್.

0: ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ 102.6 ಕಂಪನಾಂಕಗಳಲ್ಲಿ. ಈಗ ಸಮಯ 10:20. ಇದೀಗ ಕೇಳಿ ಹಲೋ ಕೇಳುಗರೆ ನೇರ ಫೋನ್ ಇನ್ ಕಾರ್ಯಕ್ರಮ. ನಮ್ಮ ವಿಷಯಕ್ಕೆ ನಿಮ್ಮ ಮಾತು. ಇವತ್ತಿನ ವಿಷಯ ರಕ್ತದಾನ ಮಾಡಿ ಜೀವದಾನ ನೀಡಿ. ಈ ವಿಷಯದ ಕುರಿತು ನೀವು ಕೂಡ ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಬಹುದು. ಅದಕ್ಕಾಗಿ ನೀವು ಬಳಸಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9141971272. ಸ್ಥಿರ ದೂರವಾಣಿ ಸಂಖ್ಯೆ 29564949. ಎಸ್ಟಿಡಿ ಕ್ರಮಾಂಕ 08194. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಓಕೆ, ನಮ್ಮ ಈ ದಿನದ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ಕಾವ್ಯ. ಗುಡ್ ಮಾರ್ನಿಂಗ್ ಕಾವ್ಯ.
1: ವೆರಿ ಗುಡ್ ಮಾರ್ನಿಂಗ್ ಸೀಮಾ.
0: ಇವತ್ತಿನ ವಿಷಯ ರಕ್ತದಾನ ಮಾಡಿ ಜೀವದಾನ ನೀಡಿ ಅಂತ. ಅಂದ್ರೆ ಇತ್ತೀಚೆಗೆ ನಾವು ಇದೇ ತಿಂಗಳಲ್ಲಿ ಜೂನ್ 14 ವಿಶ್ವ ರಕ್ತದಾನ ದಿನದ ಸಂದರ್ಭವನ್ನು ಆಚರಣೆ ಮಾಡಿದ್ದೀವಿ. ಹಾಗಾಗಿ ಅದಕ್ಕೆ ಸೂಕ್ತವಾಗೋ ರೀತಿಯಲ್ಲಿ ನಮ್ಮ ಗ್ರಾಹಕರ ನಮ್ಮ ಕೇಳುಗರಿಗೆ ಒಂದಿಷ್ಟು ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ನಾವು ಈ ದಿನ ಈ ಕಾರ್ಯಕ್ರಮವನ್ನು ಮಾತಾಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಈ ವಿಷಯವನ್ನು,
1: ಇವತ್ತಿನ ವಿಷಯ ಬಹಳ ಪ್ರಸ್ತುತವಾಗಿ ಇರುವಂತದ್ದು ರಕ್ತದಾನ ಮಾಡುವಂಥದ್ದು. ದಾನಗಳಲ್ಲೇ ಮಹಾದಾನ ಅಂತೇಳಿ ಹೇಳ್ತಾರೆ. ಪ್ರತಿಯೊಬ್ಬರ ಒಂದು ಜೀವವನ್ನ ಉಳಿಸೋದಕ್ಕೆ ಈ ರಕ್ತದಾನ ಅನ್ನೋದು ಸಹಕಾರಿಯಾಗಿರುತ್ತೆ.
0: ಖಂಡಿತವಾಗ್ಲೂ
1: ಯಾರಿಗೆ ಯಾವಾಗ ಎಂತಹ ಸಮಯದಲ್ಲಿ ರಕ್ತದ ಅವಶ್ಯಕತೆ ಇರುತ್ತೋ ನಮ್ಗೆ ತಿಳಿದಿರೋದಿಲ್ಲ. ಆದ್ರೆ ನಾವು ಮುಂಚಿತವಾಗಿ ಈ ರಕ್ತವನ್ನ ದಾನ ಮಾಡಿದ್ರೆ ಅದು ಅಲ್ಲಿ ಬಳಕೆಗೆ ಬರುತ್ತೆ.
0: ಹೌದು, ಖಂಡಿತ.
1: ಈ ರಕ್ತದಾನ, ಹಾಗೆ ನೀವು ಹೇಳಿರೋ ಹಾಗೆ ಶೀರ್ಷಿಕೆ ಜೀವದಾನ ಮಾಡಿ ಅನ್ನೋ ಹಾಗೆ, ಖಂಡಿತ ಒಂದು ಹನಿ ರಕ್ತ ಅನ್ನು ಕೂಡ ವೇಸ್ಟ್ ಮಾಡ್ದಲೆ ಅದನ್ನ ನಾವು ದಾನ ಮಾಡಿದ್ದೆ ಆದ್ರೆ ಖಂಡಿತ ಅದು ಒಬ್ಬರ ಜೀವವನ್ನ ಉಳಿಸುವಂತದ್ದು.
0: ಖಂಡಿತವಾಗ್ಲೂ ಈ ರಕ್ತದಾನ ಏನಿದೆ ಇದು ಮಾನವೀಯತೆಯ ಅತ್ಯುನ್ನತ ಸೇವೆಗಳಲ್ಲಿ ಒಂದಾಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಈಗ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವ ರಕ್ತವನ್ನ ಇನ್ನೊಬ್ಬರ ಜೀವಗಳನ್ನ ಉಳಿಸೋದಕ್ಕೋಸ್ಕರ ನೀಡಬಹುದು ನಾವು. ಅಂದ್ರೆ ರಕ್ತವನ್ನ ಕೃತಕವಾಗಿ ಉತ್ಪಾದನೆ ಮಾಡೋದಕ್ಕೆ ಬರೋದಿಲ್ಲ,
1: ಸಾಧ್ಯನೇ ಇಲ್ಲ.
0: ಹಾಗಾಗಿ ಈ ರಕ್ತ ಏನಿದೆ ಇನ್ನೊಬ್ಬರಿಗೆ ದಾನ ಮಾಡಿದಾಗ್ಲೆ ಕೂಡ

0: ನಾವು ಒಂದು ಒಂದು ಯೂನಿಟ್ ರಕ್ತವನ್ನ ನಾವು ದಾನ ಮಾಡೋದ್ರಿಂದ ಮೂರು ಜೀವಗಳನ್ನ ಉಳಿಸಬಹುದು ಅಂತ ಹೇಳ್ತಾರೆ.
1: ಹೌದು ಸೀಮಾ ಅವರೇ, ನೀವು ಹೇಳಿದ್ರಿ ಕೃತಕವಾಗಿ ರಕ್ತವನ್ನ ಉತ್ಪಾದಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮನುಷ್ಯ ಎಷ್ಟೆಲ್ಲ ಕಂಡುಹಿಡಿದಿದ್ದಾನೆ. ನಾವೀಗ ಆಧುನಿಕ ಪ್ರಪಂಚದ ನಾಗಾಲೋಟದಲ್ಲಿ ಇದ್ವಿ. ಯಾವುದೇ ವಿಷಯವನ್ನ ತಗೊಳ್ಳಿ ಅದರಲ್ಲಿ ನಮಗೆ ಸರಿಸಾಟಿ ಇಲ್ಲ ಅನ್ನೋ ಮಟ್ಟಕ್ಕೆ ಮುಂದಕ್ಕೆ ಹೋಗ್ತಾ ಇದೀವಿ.
0: ಆದ್ರೆ
1: ನಮ್ಮ ದೇಹದಲ್ಲೇ ಉತ್ಪತ್ತಿಯಾಗುವಂತಹ ರಕ್ತಕ್ಕೆ ಇನ್ನೊಂದು ಕೃತಕ ಮಾದರಿಯನ್ನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ.
0: ಖಂಡಿತವಾಗ್ಲೂ
1: ಬಹುಶಃ ನಮ್ಮ ಒಂದು ಮಾನವೀಯತೆಯನ್ನ ಮನುಷ್ಯತ್ವವನ್ನ ಕಾಪಾಡಿಕೊಳ್ಳೋದಕ್ಕೆ ದೇವರು ಕೊಟ್ಟಿರುವಂತಹ ಒಂದು ವರ ಅಂತಾನೆ ಭಾವಿಸಬಹುದು.
0: ಖಂಡಿತವಾಗ್ಲೂ ಈಗ ನಾವೇನು ಒಂದು ಅಪಘಾತ ಸಮಯ ಇರ್ಬೋದು, ಇನ್ನು ಶಸ್ತ್ರಚಿಕಿತ್ಸೆ, ಹಾಗೆ ಹೆರಿಗೆ ಸಮಯದಲ್ಲಿ ಅಥವಾ ಕ್ಯಾನ್ಸರ್ ಕಾಯಿಲೆಯಿಂದ ಹಾಗೆ ಇನ್ನು ಇತರ ಗಂಭೀರ ಕಾಯಿಲೆಗಳಿಂದ ಬಳಲ್ತಾ ಇರುವಂತಹ ರೋಗಿಗಳಿಗೆ ರಕ್ತದ ಅವಶ್ಯಕತೆ ಇರುತ್ತೆ. ನಾವು ಸಾಮಾನ್ಯವಾಗಿ ನೋಡ್ತಿರ್ತೀವಿ ಅಪಘಾತವಾದಾಗ ಉಳಿತಾ ಇದ್ರು, ಆದ್ರೆ ರಕ್ತ ಯಾರು ನೀಡ್ಲಿಲ್ಲ ಹಾಗಾಗಿ ಮರಣ ಹೊಂದಿದ್ರು ಅಂತ ಎಷ್ಟೋ ಕಡೆ ನಾವು ನೋಡ್ತೀವಲ್ವ. ಹಾಗಾಗಿ ಈ ಒಂದು ರಕ್ತದಾನ ಏನಿದೆ ಇದೊಂದು ಒಂದು ಜೀವ ಉಳಿಸೋದಕ್ಕೆ ಇರುವಂತಹ ಒಂದು
1: ಖಂಡಿತ ಹಾಗೆ ಕಾರ್ಯಕ್ರಮದಲ್ಲಿ ರಕ್ತದಾನ ಮಾಡೋದ್ರಿಂದ ಆಗುವಂತಹ ಪ್ರಯೋಜನ
0: ಎಲ್ಲದರ ಬಗ್ಗೆ
1: ರಕ್ತದಾನ ಮಾಡಬೇಕಾದ್ರೆ ಏನೆಲ್ಲ ಎಚ್ಚರಿಕೆಗಳನ್ನ ತಗೋಬೇಕು, ಹಾಗೆ ರಕ್ತದ ಮಾದರಿಗಳು ಇದೆಲ್ಲದರ ಬಗ್ಗೆ ಮಾತಾಡೋಣ. ಒಂದು ಕರೆ ಇದ್ರೆ ಸ್ವೀಕರಿಸೋಣ.
0: ಖಂಡಿತ ಮಾತಾಡೋಣ.
1: ಹಲೋ ನಮಸ್ತೆ.
2: ಹಲೋ
1: ನಮಸ್ತೆ, ನಿಮ್ಮ ಹೆಸರು?
2: ನಮಸ್ತೆ, ನಳಿನಿ ಸತೀಶ್, ಸಂಗಮೇಶ್ವರ ಲೇಔಟ್.
1: ಓಕೆ ನಳಿನಿ ಅವರೇ, ಕಾರ್ಯಕ್ರಮದ ಮೊದಲ ಕರೆ, ಹಾಗೆ ವಿಷಯ ಕೂಡ ತಿಳಿದಿದೆ ಅಂತ ಭಾವಿಸ್ತೀವಿ.
2: ಹಾ ಗೊತ್ತಾಗಿದೆ, ಬ್ಲಡ್ ಡೊನೇಟ್ ಮಾಡೋ ವಿಷಯ ಇದೆ ಇದರಲ್ಲಿ.
1: ಹೌದು
2: ಹೌದು, ನಮ್ಮ ಅಪ್ಪಾಜಿ ಯಾವಾಗ್ಲೂ ಹೇಳ್ತಾ ಇದ್ರು ನಾವು ಬ್ಲಡ್ ಎಷ್ಟು ಡೊನೇಟ್ ಮಾಡ್ತೀವಿ ಅಷ್ಟು ನಮ್ಮಲ್ಲಿ ಉತ್ಪತ್ತಿ ಆಗುತ್ತೆ ಅಂತ. ಅದು ಒಂದ್ ಕಡೆಗೆ ಇರ್ಲಿ, ಯಾಕೆ ಬ್ಲಡ್ ನಾವು ಡೊನೇಟ್ ಮಾಡೋದ್ರಿಂದ ಒಂದು ಮನುಷ್ಯತ್ವ ಅನ್ನೋದೊಂದಿರುತ್ತೆ, ಮತ್ತೆ ಒಂದು ಜೀವ ಉಳಿದಂಗಾಗುತ್ತೆ. ನೀವ್ ಇತ್ತೀಚೆಗೆ ಹೇಳಿದ್ರಿ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಹೆರಿಗೆ ಟೈಮ್ ನಲ್ಲಿ ಆಗಿರ್ಬೋದು, ಮತ್ತೆ ಅದು ನಾನಾ ಕಾರಣದಲ್ಲಿ ಅರ್ಜೆಂಟ್ ಆಗಿ ಬ್ಲಡ್ ಬೇಕಾಗಿರುತ್ತೆ, ಓ ಗ್ರೂಪ್ ಎ ಬಿ ಈ ತರ ಬೇಕಾಗಿರುತ್ತೆ. ಸೊ ಆ ಸಮಯದಲ್ಲಿ ಮತ್ತೆ ಬ್ಲಡ್ ಕೊಡ್ಲೇಬೇಕಂತ ಪ್ರಸಂಗ ಬಂದಾಗ ಖಂಡಿತ ಕೊಡ್ಲೇಬೇಕಾಗುತ್ತೆ, ಯಾಕಂದ್ರೆ ಒಂದು ಜೀವ ಉಳಿಯುತ್ತೆ. ಸೊ ಹಾಗಾಗಿ ಖಂಡಿತ ಕೊಡ್ಬೇಕಾಗುತ್ತೆ. ನಮ್ ಯಜಮಾನರು ಕೂಡ ಕೊಡ್ತಾರೆ ಯಾವಾಗ್ಲೂ ಬ್ಲಡ್ ಡೊನೇಟ್ ಮಾಡ್ತಾ ಇರ್ತಾರೆ, ಆರ್ ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಅಂತ ಮಾಡ್ತಾರೆ. ಅಂಡ್ ನಮ್ ಮಗ ಕೂಡ ಮಾಡ್ತಾ ಇರ್ತಾನೆ ಹಂಗೆ, ಆರ್ ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಅಂತಂದು ಮಾಡ್ತಾ ಇರ್ತಾರೆ. ಸೊ ಒಂದು ಜೀವ ಉಳಿಯುತ್ತೆ ಖಂಡಿತ, ನೀವ್ ಹೇಳ್ದಾಗೆ ಒಂದು ಜೀವ ಉಳಿಯುತ್ತೆ. ಏನೋ ಕೆಲವ್ ಹೇಳ್ತಾರಲ್ವ, ಅಯ್ಯೋ ಬ್ಲಡ್ ಸಿಕ್ ಬಿಟ್ಟಿದ್ರೆ ಉಳಿದು ಬಿಡ್ತಾ ಇದ್ರಪ್ಪ, ಬ್ಲಡ್ ಸಿಕ್ಕಿದ್ರೆ ಉಳಿದು ಬಿಡ್ತಿದ್ರಪ್ಪ, ಈ ಮಾತನ್ನ ನಾವು ಕೇಳಿದೀವಿ. ಸೊ ಹಾಗಾಗಿ ಏನು ನಾವು ಏನ್ ಮನುಷ್ಯತ್ವ ಅಂತ ನಾವ್ ಇಟ್ಕೊಂಡ್ರದಿಂದ ಖಂಡಿತ ಬ್ಲಡ್ ಕೊಡ್ಬೇಕು, ಕೊಟ್ಟಷ್ಟು ನಮ್ಗೆ ಉತ್ಪತ್ತಿ ಆಗುತ್ತೆ ಅನ್ನೋದು ಒಂದ್ ಕಡೆಗಾದ್ರೆ ಒಬ್ರು ಜೀವ ಉಳಿಸಿದ್ವಿ ಅನ್ನೋದೊಂದು ಹೆಮ್ಮೆನೂ ಆಗುತ್ತೆ, ಸಮಾಧಾನನೂ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಕೂಡ ಆಗಿದೆ.
1: ಖಂಡಿತ ನಳಿನಿ ಅವರೇ, ಅದೊಂದು ಸಾರ್ಥಕ್ಯದ ಭಾವ ಅಂತಾನೆ ಹೇಳ್ಬಹುದು.
2: ಹೌದು, ಯಾಕೆಂದ್ರೆ ಇದರಲ್ಲಿ ಏನು ನಮ್ಗೆ ಯಾವ ಇದ್ರ ಏನು ಸ್ತ್ರೀ ಸಂಪತ್ತು ಬರೋದಿಲ್ಲ ನಮ್ಗೆ, ಏನಪ್ಪ ಒಂದು ಮನುಷ್ಯತ್ವ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮನುಷ್ಯನ್ಗೆ. ಹಾಗಾಗಿ ಕೊಡೋದ್ರಿಂದ ನಮ್ಗೆ ಏನಪ್ಪ ನಮ್ಗೂ ಸಮಾಧಾನ ಆಗುತ್ತೆ, ಒಂದು ಜೀವ ಉಳಿತು ಅನ್ನೋದನ್ನು ನಮ್ಗೆ ಸಮಾಧಾನ ಆಗುವಂತ ವಿಷಯ, ಅವ್ರ ಫ್ಯಾಮಿಲಿ ಮ್ಯಾಟರ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾನು ಸಮಾಧಾನ ಆಗುತ್ತೆ ಪಾಪ.
1: ಹೌದು ಹೌದು, ಓಕೆ ನಳಿನಿ ಅವರೇ, ಒಳ್ಳೆ ಅಭಿಪ್ರಾಯ ತಿಳಿಸಿದ್ರಿ, ಧನ್ಯವಾದ ನಿಮ್ಗೆ.
2: ಥ್ಯಾಂಕ್ ಯು,
0: ಥ್ಯಾಂಕ್ ಯು.
1: ಓಕೆ ಖಂಡಿತ, ಇವ್ರು ಹೇಳೋ ಹಾಗೇನೆ ನಾವು ರಕ್ತವನ್ನ ದಾನ ಮಾಡೋದ್ರಿಂದ ಒಬ್ಬ ವ್ಯಕ್ತಿಯ ಜೀವ ಉಳಿಯುತ್ತೆ ಅನ್ನೋದು ಎಷ್ಟು ನಿಜನೋ ಹಾಗೆ ಒಂದು ಕುಟುಂಬಕ್ಕೆ ಒಂದು
0: ಆಸರೆ. ಹೌದು ಖಂಡಿತವಾಗ್ಲು,
1: ಅವರು ಯಾರನ್ನ ನೆಚ್ಚಿ ಬದುಕ್ತಾ ಇರ್ತಾರೋ ಅಥವಾ ಯಾರಿಗೆ ಆಸರೆ ಆಗಿರ್ತಾರೋ ನಮಗೇನು ತಿಳಿದಿರೋದಿಲ್ಲ, ಆದ್ರೆ ನಮಗೆ ತಿಳಿದಲೇ ಮಾಡುವಂತಹ ಒಂದು ಸಹಾಯ ಒಂದು ಕುಟುಂಬವನ್ನ ಕೂಡ ಉಳಿಸುವಂತಹ ಸಾಧ್ಯತೆ ಇರುತ್ತೆ.
0: ಹೌದು ಖಂಡಿತವಾಗ್ಲು,
1: ಈ ರಕ್ತದಾನ ಅನ್ನೋದು ಬಹಳ ಶ್ರೇಷ್ಠವಾಗಿ
0: ಶ್ರೇಷ್ಠವಾಗಿರುವಂತದ್ದು. ಹೌದು ಖಂಡಿತ, ಇನ್ನು ಆರೋಗ್ಯವಂತ ವ್ಯಕ್ತಿ ಸ್ವಯಂ ಪ್ರೇರಿತವಾಗಿ ರಕ್ತದಾನವನ್ನ ಮಾಡಬೇಕು. ಕೆಲವರು ಒತ್ತಾಯ ಪೂರ್ವಕವಾಗಿ ಅಲ್ಲ, ಕೆಲವರಿಗೆ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡ್ತಾ ಇರ್ತಾರೆ, ಮೂರ್ ತಿಂಗಳಿಗೊಮ್ಮೆ ಆರ್ ತಿಂಗಳಿಗೊಮ್ಮೆ, ಅಂದ್ರೆ ಅವರು ಆರೋಗ್ಯವಂತರಾಗಿರ್ತಾರೆ. ಆರೋಗ್ಯ ತಪಾಸಣೆಯನ್ನ ನಡೆಸಿಕೊಂಡು ವೈದ್ಯರು ಸೂಚಿಸಿದಾಗ ನೀವು ರಕ್ತವನ್ನ ದಾನ ಮಾಡೋದಕ್ಕೆ ಅರ್ಹ ಒಂದು ಆರೋಗ್ಯ ಹೊಂದಿದ್ದೀರಾ.
1: ರಕ್ತದಾನ ಮಾಡಿದ ನಂತರದಲ್ಲಿ ದೇಹ ಏನು ಹೊಸದಾಗಿ ರಕ್ತ ಕಣಗಳನ್ನ ಉತ್ಪಾದನೆ ಮಾಡುತ್ತೆ, ಅದರಿಂದ ವ್ಯಕ್ತಿ ತುಂಬಾ ಚಟುವಟಿಕೆಯಿಂದ ಇರ್ತಾರಂತೆ. ಅವ್ರ ದೇಹ ಉಲ್ಲಾಸಿತವಾಗಿರುತ್ತೆ, ಬಹಳ ಚುರುಕಾಗಿರೋ ಸ್ವಭಾವ ಅವ್ರದ್ದಾಗಿರುತ್ತಂತೆ.
0: ಹೌದು,
1: ರಕ್ತದಾನ ಮಾಡೋದ್ರಿಂದ ಅದು ಆಗುವಂತಹ ಪ್ರಯೋಜನ ಅಂತಾನೆ ಹೇಳ್ಬಹುದು.
0: ಹೌದು, ಅಂದ್ರೆ ಕೆಲವರು ಅನ್ಕೊಂಡಿರ್ತಾರಲ್ಲ ಕಾವ್ಯ, ಅಯ್ಯೋ ರಕ್ತದಾನ ಮಾಡ್ಬಿಟ್ರೆ ನಮ್ ದೇಹದಲ್ಲಿ ರಕ್ತ ಕಮ್ಮಿ ಆಗ್ಬಿಡುತ್ತೆ, ನಮಗೆ ಕಾಯಿಲೆ ಬಂದ್ಬಿಡುತ್ತೆ, ಆ ರೀತಿ ಒಂದು ತೊಂದರೆ ಆಗುತ್ತೆ ಅನ್ನೋ ಒಂದು ತಪ್ಪು ತಿಳುವಳಿಕೆಯನ್ನ ತಿಳ್ಕೊಂಡಿರ್ತಾರೆ. ಅದ್ರ ಬದಲು ರಕ್ತದಾನವನ್ನ ಮಾಡೋದ್ರಿಂದ ನಮ್ಮ ಆರೋಗ್ಯ ಕೂಡ ವೃದ್ಧಿ ಆಗುತ್ತೆ ಅಂತಾನೆ ಹೇಳ್ಬಹುದು. ಕರೆ ಬರ್ತಿದೆ, ಮಾತಾಡೋಣ. ಹಲೋ

0: హలో
1: హలో నమస్తే
0: హలో మేడం మరి
2: హలో ಓಕೆ ಕರೆ ಕಟ್ ಆಗಿದೆ ಮತ್ತೊಮ್ಮೆ ಪ್ರಯತ್ನಿಸಿ ನೋಡೋಣ ಮುಂದಿನ ಕರೆ
1: ಇಲ್ಲ ಕರೆಯಲ್ಲಿ ಯಾಕೋ ವ್ಯತ್ಯಯ ಆಗಿದೆ ಇನ್ನು ರಕ್ತದಾನದ ಬಗ್ಗೆ ಮಾತಾಡ್ತಾ ಇದ್ದೀವಿ ಇನ್ನು ನಾವು ಹೇಳ್ತಾ ಇದ್ವಿ ತಪ್ಪು ತಿಳುವಳಿಕೆಯನ್ನ ತಿಳ್ಕೊಂಡಿರ್ತಾರೆ ರಕ್ತದಾನ ಮಾಡೋದ್ರಿಂದ ಓಕೆ ಕರೆ ಬರ್ತಾ ಇದೆ ಮಾತಾಡೋಣ ಹಲೋ
0: ಹಲೋ
1: ನಮಸ್ತೆ
0: ನಮಸ್ಕಾರಗಳು ಇಬ್ರು ಮೇಡಮ್ ಅವರಿಗೆ ನಮಸ್ಕಾರಗಳು ನನ್ನ ಹೆಸರು ಚಿಕ್ಕಪ್ಪ ಶಿವಮೊಗ್ಗದಿಂದ ಮಾತಾಡ್ತಿರೋದು ಮೇಡಮ್ ಅವರೇ ಹೇಗಿದ್ದೀರಾ ತಿಂಡಿ ಆಯ್ತಾ
1: ನಮಸ್ಕಾರ ತಂಬು ಕೂಡ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಚಿಕ್ಕಪ್ಪ ಅವರೇ
0: ಖಂಡಿತವಾಗ್ಲೂ ದೇವ್ರ ದಯದಿಂದ ಚೆನ್ನಾಗೇ ಇದ್ದೀರಿ ಮೇಡಮ್
2: ಅವರೇ ಇವತ್ತಿನ ವಿಷಯದ ಬಗ್ಗೆ ಏನ್ ಹೇಳ್ತೀರಾ ಚಿಕ್ಕಪ್ಪ ಅವರೇ
0: ವಿಷಯ ಒಳ್ಳೆ ವಿಷಯ ತಂದಿದ್ದೀರಾ ಮೇಡಮ್ ಅವರೇ ಪ್ರತಿಯೊಬ್ಬರಿಗೂ ಬೇಕಾದಂತ ವಿಷಯ ಇದು ಈಗ ರಕ್ತದಾನ ಮಾಡೋದ್ರಿಂದ ಪ್ರತಿಯೊಂದು ಜೀವಕ್ಕೂ ಸಹಾಯ ಮಾಡ್ದಂಗಾಗುತ್ತೆ ಎಷ್ಟೋ ಜನಗಳು ರಕ್ತ ಇಲ್ದೇನೆ ಅಲ್ಲಿ ಇಲ್ಲಿ ಪರದಾಡ್ತಿರ್ತಾರೆ ಅಂತವ್ರಿಗೆ ಯಾರಾದ್ರೂ ರಕ್ತ ಕೊಡೋರು ಇದ್ರೆ ದಯಮಾಡಿ ಎಲ್ಲಾ ರಕ್ತ ಕೊಡೋದ್ರಿಂದ ಒಳ್ಳೇದು ಒಂದ್ಸಲ ರಕ್ತ ಕೊಟ್ರೆ ಏನು ಸಮಸ್ಯೆ ಆಗೋದಿಲ್ಲ ಯಾಕೆ ಅಂತಂದ್ರೆ ನಾವು ರಕ್ತ ಕೊಟ್ಟಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತೆ ಅದು ರಿಫ್ರೆಶ್ ಆಗ್ತಾ ಇರುತ್ತೆ ಹಾಗಾಗಿ ರಕ್ತ ಕೊಡೋದ್ರಿಂದ ಯಾವ್ದು ಸಮಸ್ಯೆ ಇಲ್ಲ ಕೆಲವರು ರಕ್ತ ಕೊಟ್ರೆ ಏನಾದ್ರು ಆಗ್ಬೋದು ಅನ್ನೋ ತರ ಯೋಚನೆ ಮಾಡ್ತಿರ್ತಾರೆ ಆ ತರ ಯೋಚನೆ ಮಾಡೋಂತ ಅವಶ್ಯಕತೆ ಇಲ್ಲ ಈ ಗುಪ್ತ ರೋಗ ಒಂದ್ ಹೊರತುಪಡಿಸಿ ಎಲ್ಲರೂ ರಕ್ತವನ್ನ ಕೊಡ್ಬೋದು ಏನು ಸಮಸ್ಯೆ ಆಗಲ್ಲ ಮತ್ತೆ ನೋಡ್ರಿ ಒಂದು ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ಮನೆಯಲ್ಲಿ ನಾನು ನನ್ನ ಹೆಂಡತಿ ನನ್ನ ಎರಡು ಮಕ್ಕಳದ್ದು ಗ್ರೂಪ್ ಒ ಗ್ರೂಪ್ ಆಗಿದೆ
2: ಯೂನಿವರ್ಸಲ್ ಗ್ರೂಪ್ ಅಂತಾನೆ ಹೇಳ್ತಾರೆ ಒ ಪಾಸಿಟಿವ್
0: ಹೌದು ಮೇಡಮ್ ಅವರೇ ಒಂದು ಚೇಂಜ್ ಇಲ್ಲ ನಾಲ್ಕು ಜನದ ಒ ಗ್ರೂಪ್ ಆಗ್ಬಿಟ್ಟಿದೆ ಮತ್ತೆ ನಾನು ಕೂಡ ರಕ್ತ ಕೊಡಕ್ ಹೋಗಿದ್ದೆ ಅಪ್ಪ ನೀನು ತಳ್ಳಿಗದ್ಯಾ ಏನ್ ರಕ್ತ ಕೊಡ್ತೀಯಪ್ಪ ಅಂತ ಕೇಳಿದ್ರು ನೋಡಿ ಸರ್ ಪ್ರಯತ್ನ ಮಾಡ್ರಿ ತಗೊಂಡದ್ರೆ ತಗೊಳ್ರಿ ನನ್ಗೇನು ಅಭ್ಯಂತರ ಇಲ್ಲ ಅಂತಂದೆ ಇಲ್ಲಪ್ಪ ಮತ್ತೆ ಬೆಸ್ಟ್ ಅವಾಗ ಕೊಡಂತ ಈಗ ನಿನ್ನ
1: ತಳ್ಳಿಗದ್ಯಾ
0: ಹಾಗಾಗಿ ಬೇಡ ಅಂತ ಹೇಳಿದ್ರು ಹಾಗಾಗಿ ರಕ್ತ ಯಾರಾದ್ರೂ ಕೇಳಿದ್ರೆ ನಾನ್ ಕೊಡಕ್ ರೆಡಿ ಇರುತ್ತೇನೆ ಯಾವಾಗ್ಲಾದ್ರು
2: ಖಂಡಿತ ಒಳ್ಳೆ ಉದ್ದೇಶ ಇದೆ ಚಿಕ್ಕಪ್ಪ ಅವರೇ ನಿಮ್ಮ ದೇಹದಲ್ಲಿ ಎಷ್ಟು ಪ್ರಮಾಣದಲ್ಲಿ ರಕ್ತ ಇದೆ ಅನ್ನೋದನ್ನ ಪರೀಕ್ಷೆ ಮಾಡಿ
1: ಹೌದು ವೈದ್ಯರ ಸಲಹೆ
2: ಕೊಡೋದಕ್ಕೆ ಮುಂದಾಗಬಹುದು ಸಮಸ್ಯೆ
0: ಖಂಡಿತ ಪ್ರತಿಯೊಬ್ರು ಮುಂದೆ ಬರ್ಬೇಕು ಮೇಡಮ್ ಅವ್ರಿಗೆ ಎಷ್ಟೋ ಜನಗಳು ಆಕ್ಸಿಡೆಂಟ್ ಅಲ್ಲಿ ಆಗ್ಲಿ ಒಂದು ಹೆರಿಗೆ ಸಮಯದಲ್ಲಿ ಆಗ್ಲಿ ಎಷ್ಟು ಜನಗಳಿಗೆ ರಕ್ತದ ಒಂದು ಅವಶ್ಯಕತೆ ಇರುತ್ತೆ ಅದನ್ನೆಲ್ಲ ನಾವು ಯೋಚನೆ ಮಾಡಿ ನಾವು ರಕ್ತ ಕೊಡೋದ್ರಿಂದ ಒಂದು ಜೀವ ಉಳಿಸಿದಂಗ ಆಗುತ್ತೆ ಪ್ರತಿಯೊಬ್ರು ಮುಂದ್ ಬರ್ಲಿ ಅಂತ ನಾನು ಈ ಮೂಲಕ ಕೇಳಕ್ ಇಷ್ಟಪಡ್ತೇನೆ ಮೇಡಮ್ ಅವರೇ ನಾನು ಕೂಡ ರಕ್ತ ಕೊಡಲು ಮುಂದಿದ್ದೇನೆ
2: ಓಕೆ ಓಕೆ ಒಳ್ಳೆ ಒಂದು ವಿಚಾರವನ್ನ ಹೇಳಿದ್ರಿ ಹಾಗೆ ಒಳ್ಳೆ ನಿರ್ಧಾರ ಕೂಡ ನಿಮ್ಮದು ಒಳ್ಳೇದಾಗ್ಲಿ ಚಿಕ್ಕಪ್ಪ ಅವರೇ ಧನ್ಯವಾದ
0: ಧನ್ಯವಾದಗಳು ನನಗೆ ಅವಕಾಶ ಮಾಡಿಕೊಟ್ಟ ನಿಮಗೆ ಧನ್ಯವಾದಗಳು ಮೇಡಮ್ ಅವರೇ ನಮಸ್ಕಾರ
2: ಖಂಡಿತ ಅವರೇ ಪ್ರತಿಯೊಬ್ಬರು ಕೂಡ ಈ ರೀತಿ ನಿರ್ಧಾರ ತಗೋಬೇಕು
1: ಹೌದು ಅಲ್ವಾ ಸ್ವಯಂ ಪ್ರೇರಿತವಾಗಿ ನಿರ್ಧಾರ ತಗೋಬೇಕು
2: ಸಮಸ್ಯೆ ಯಾವಾಗ ಯಾರಿಗೆ ಹೇಗೆ ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಪ್ರತಿಯೊಬ್ಬರು ಕೂಡ ಸ್ವಯಂ ನಿರ್ಣಯ ಮಾಡಿಕೊಂಡು ನಾನು ಕೂಡ ರಕ್ತದಾನ ಮಾಡ್ತೀನಿ
1: ಹೌದು
2: ಆ ರೀತಿ ನಿರ್ಧಾರ ಮಾಡಿದ್ಮೇಲೆ ಒಮ್ಮೆ ಅವರು ಆರೋಗ್ಯ ತಪಾಸಣೆಯನ್ನ ಮಾಡಿಸ್ಬೇಕಾಗುತ್ತೆ
1: ಖಂಡಿತ
2: ಜೊತೆಗೆ ರಕ್ತ ಪರೀಕ್ಷೆಯನ್ನ ಮಾಡಿಸೋದ್ರಿಂದ ನಾವು ರಕ್ತದಾನ ಮಾಡ್ತೀವಿ ಅಂದ್ರೆ ಫಸ್ಟ್ ನಮ್ಮ ರಕ್ತ ಪರೀಕ್ಷೆಯನ್ನ ಮಾಡ್ತಾರೆ
1: ನಮ್ಮ ರಕ್ತದ ಗುಂಪು ಯಾವುದು ಅಂತ
2: ಅದು ತಿಳಿಯುತ್ತೆ ಅದರ ಜೊತೆಗೆ ರಕ್ತದ ಪ್ರಮಾಣ
1: ಎಷ್ಟಿದೆ ಅಂತ
2: ನಮ್ಮ ರಕ್ತ ಶುದ್ಧವಾಗಿದೆಯಾ ಅಂದ್ರೆ ನಮ್ಮ ರಕ್ತಕ್ಕೆ ಯಾವುದೇ ರೀತಿಯಾದಂತಹ ಕಾಯಿಲೆಯ ಸೋಂಕಿಲ್ವಾ ಅನ್ನೋದು ನಮ್ಗೆ ತಿಳಿಯುತ್ತೆ
1: ಖಂಡಿತವಾಗ್ಲೂ ನಾನು ಹೇಳೋಣ ಅಂತಿದ್ದೆ ಕಾವ್ಯ ನಿನಗೆ ಖಂಡಿತ ರಕ್ತ ದಾನ ಮಾಡೋದ್ರಿಂದ ನಮ್ಮ ಆರೋಗ್ಯ ಹೇಗಿದೆ ಅನ್ನೋ ಒಂದು ವಿಚಾರ ಕೂಡ ನಮಗೆ ತಿಳಿಯುತ್ತೆ
2: ಹೌದು ಅದರ ಜೊತೆಗೆ ನಾವ್ ಯಾರಿಗೆ ಆಗ್ಲಿ ರಕ್ತದಾನ ಮಾಡ್ತೀವಿ ಅಂದ್ಮೇಲೆ ಮೊದಲು ನಮ್ಮ ಆರೋಗ್ಯದ ಬಗ್ಗೆ ನಮಗೆ ಉತ್ತಮವಾಗಿದೆ ಅನ್ನೋ ದೃಢೀಕರಣ ಇರಬೇಕು
1: ಹೌದು
2: ಕೆಲವೊಮ್ಮೆ ಏನಾಗುತ್ತೆ ಅವಸರದಲ್ಲಿ ನಾವು ಮಾಡುವಂತಹ ರಕ್ತದಾನ ಇರುತ್ತೆ ಅಲ್ವಾ ನಮಗೆ ತಿಳಿದಿರೋದಿಲ್ಲ ನಮ್ಮ ರಕ್ತದಲ್ಲಿ ಸೋಂಕಿದೆ
1: ಹೌದು
2: ಅದು ನಾವು ರಕ್ತದಾನ ಮಾಡಿದಾಗ ಯಾವ ವ್ಯಕ್ತಿ ಆ ರಕ್ತವನ್ನ ಸ್ವೀಕರಿಸ್ತಾರೆ ಅಲ್ವಾ ಆ ದೇಹಕ್ಕೂ ಕೂಡ ವರ್ಗಾವಣೆ ಆಗುತ್ತೆ
1: ಖಂಡಿತವಾಗ್ಲು ಕರೆ ಬರ್ತಾ ಇದೆ ಮಾತಾಡೋಣ
2: ಖಂಡಿತ
1: ಹಲೋ ಹಲೋ ನಮಸ್ತೆ
0: ಹಲೋ
1: ನಮಸ್ತೆ
0: ನಮಸ್ತೆ ಮೇಡಮ್ ಇಬ್ಬರಿಗೂ ನಮಸ್ತೆ ಮೇಡಮ್ ಪ್ರತಿಭಾ ರಾಘವೇಂದ್ರ ಚೋರ್ನಿಂದ
1: ಓಕೆ ಪ್ರತಿಭಾ ರಾಘವೇಂದ್ರ ಅವರಿಗೆ ವಿಷಯ ಗೊತ್ತಾಗಿದೆಯಾ
0: ಹೌದು ಮೇಡಮ್ ರಕ್ತದಾನ ಮಾಡಿ ಜೀವ ಉಳಿಸಿ ರಕ್ತದಾನ 40 ಲಕ್ಷ ವಾಕ್ಯಗಳನ್ನು ಮೇಡಮ್
1: ಹೇಳಿ
0: ರಕ್ಷಿಸಿ ಜೀವವನ್ನು ಮತ್ತೆ ರಕ್ಷಿಸಿಕೊಳ್ಳಿ ನಿಮ್ಮನ್ನು ನನ್ನೂ ಕೂಡ ಆರೋಗ್ಯ ಕೊಳ್ಳಿ ರಕ್ತ ಕೊಟ್ಟಂತ ಇದ್ರೆ ಹಳೆ ನೀರು ಹೋಗಿ ಮಳೆಯ ಹೊಸ ನೀರು ಬಂದಾಗ ಅಲ್ಲಿರ್ತಕ್ಕಂಥ ಕೊಚ್ಚ ಪ್ರದೇಶ ಹಿಂಗೆ ಶುದ್ಧವಾಗುತ್ತೆ ನಮ್ಮಲ್ಲಿರ್ತಕ್ಕಂಥ ಆರೋಗ್ಯಕರವಾದ ರಕ್ತವನ್ನು ಬೇರೆಯವ್ರು ನೀಡೋದ್ರ ಮುಖಾಂತರ ಮತ್ತೆ ಹೊಸ ರಕ್ತ ಉತ್ಪಾದನೆ ಆಗ್ಲಿಕ್ಕೆ ದಾರಿ ಮಾಡ್ಕೊಟ್ಟಂಗಾಗುತ್ತೆ ನಮ್ಮ ಜೀವ ಕೂಡ ರಕ್ಷಿಸಿಕೊಡ್ತೇವೆ ಬರೀ ಅವ್ರನ್ನ ರಕ್ಷಣೆ ಮಾಡೋದಲ್ಲ ಇದನ್ನ ಎರಡೂ ಇದೆ ಇನ್ನಪ್ಪ ಅಂದ್ರೆ ಉಪಯುಕ್ತವಾದದ್ದು ಇದು ಮೌಲ್ಯಯುತವಾದದ್ದು ಉಪಯುಕ್ತ ಮಾಹಿತಿ ತಿಳ್ಕೊಳೋದು ಉಪಯುಕ್ತವಾದ ಮಾತಾಡೋದು

0: ಇದು ಉಪಯುಕ್ತವಾದ ಒಂದು ಕಾರ್ಯನ ಅದು. ಹಾಗಾಗಿ ಮೌಲ್ಯಯುತವಾದಂತ ಹೌದು ಇದು. ಈ ದಾನವೂ ಹೌದು, ದೇವ್ರು ಕೊಟ್ಟಂತ ವರವೂ ಹೌದು. ನಿಮಗೆ ನಾವು ದಾನ ಮಾಡ್ರಿ, ಇದು ರಕ್ತದಾನ ಮಾಡ್ರಿ ಅಂತೀವಿ. ಆ ದಾನ ಮಾಡ್ಲಿಕ್ಕೆ ಕೈಯಲ್ಲಿ ಶಕ್ತಿ ಇರ್ಬೇಕು, ತನ್ನಲ್ಲಿ ಏನಾದ್ರು ಇರ್ಬೇಕಲ್ಲ, ಅದು ದೇವ್ರು ಕೊಟ್ಟಿರ್ತಕ್ಕಂಥ ವರ ನಮಗೆ. ಅದನ್ನ ಸದ್ಯೋಗಿಸ್ಕೊಳ್ಳೋಣ. ನಾನಾ ಕಾರಣಗಳಿಗೆ ರಕ್ತವನ್ನು ವಹಿಸ್ತೀವಿ. ಒಂದು ಜಗಳ ಮಾಡಿದಾಗ, ಒಂದು ಹೊಡೆದಾಟ ಮಾಡಿದಾಗ, ಬೇರೆ ಬೇರೆ ರೀತಿಯಲ್ಲಿ ಮೇಲೆ ಏನೊಂದು ಹಾರುವಾಗ, ಈ ಜಗಳ ಕೆಳಗಡೆ ಬಿದ್ದು ಒಂದು ಕಲ್ಲಿಗೆ ಬಿದ್ದಾಗ ಒಂದು ರಕ್ತವನ್ನು ಸೋರಿಸ್ತಿರುತ್ತೆ. ಈ ರೀತಿಯಾದ ವ್ಯರ್ಥ ಪ್ರಯತ್ನಗಳಿಗೆ, ವ್ಯರ್ಥ ಕಾರ್ಯಗಳಿಗೆ ನಾವು ರಕ್ತವನ್ನು ವಹಿಸಬಹುದು. ಇಲ್ಲಿ ರಕ್ತದಾನವನ್ನು ಬಳಸಿದೆ, ನಾವು ಮಾನವೀಯತೆಯನ್ನು ಬಳಸಿದೆ, ನಾವು ಎಲ್ಲರಿಗೂ ಅನುಕೂಲ ಆಗುತ್ತೆ, ನಮಗೂ ಅನುಕೂಲ ಆಗುತ್ತೆ. ಇದನ್ನ ಸದ್ಯಪಡಿಸಿಕೊಳ್ಳಿ ಅಂತ ನಮ್ಮ ಇದನ್ನು
1: ಖಂಡಿತ. ಓಕೆ, ಒಂದು ಎಂದಿನಂತೆ ರಕ್ತದಾನದ ವಿಷಯಕ್ಕೂ ಕೂಡ ಒಂದು ಮಾಹಿತಿಯನ್ನ ನೀಡಿದ್ರಿ. ಓಕೆ ರಾಘವೇಂದ್ರ ಅವರೇ, ನೀವು ಕೂಡ ರಕ್ತದಾನ ಮಾಡ್ತಾ ಇರ್ತೀರಾ? ಖಂಡಿತ, ಎಷ್ಟು ಸ್ಮರಿಸ್ತೀವಿ ಅಲ್ವಾ ಕುಟುಂಬದವರು ಮತ್ತು ನೀವಾದ್ರೂ ರಕ್ತದಾನ ಮಾಡಿರೋ ವ್ಯಕ್ತಿಯನ್ನ, ಬಹಳ ನೆನಪಿಸುವಂತದ್ದು. ನಮ್ಮ ಇವತ್ತಿನ ಉಳಿವಿಕೆಗೆ ಅವರು ಕಾರಣ ಆಗಿರ್ತಾರೆ. ನಿಮ್ಗೆ ಸ್ವತಃ ರಕ್ತವನ್ನ ತಗೊಂಡಿರೋ ಒಂದು ಅನುಭವ ಇದೆ, ರಕ್ತದಾನ ಸ್ವೀಕರಿಸಿದ್ರೆ ಹಾಗೆ ರಕ್ತದಾನ ಕೂಡ ಮಾಡಿದಿರಾ ಅಂತ
0: ಹೇಳಿದ್ರಿ.
1: ಓಕೆ, ಒಳ್ಳೇದು. ಧನ್ಯವಾದ ರಾಘವೇಂದ್ರ ಅವರೇ. ಓಕೆ, ಶುಭ ದಿನ. ಓಕೆ, ಇವರಿಗೊಂದು ಒಳ್ಳೆ ಅನುಭವ, ರಕ್ತವನ್ನ ದಾನ ಕೂಡ ಮಾಡಿದ್ದಾರೆ, ಹಾಗೆ ತಾವು ಕೂಡ ರಕ್ತವನ್ನ ಸ್ವೀಕರಿಸಿದ್ದಾರೆ. ಆ ರಕ್ತ ಸ್ವೀಕರಿಸಬೇಕಾದ್ರೆ ಅಂದ್ರೆ ಕೆಲವೊಮ್ಮೆ ಅಂತ ಸಿಚುವೇಶನ್ ಬಂದಿರುತ್ತೆ, ಏನೋ ಒಂದು ಅಪಘಾತ ಆದಾಗ ನಮ್ಮ ಒಂದು ರಕ್ತದ ಗುಂಪಿಗೆ ಮ್ಯಾಚ್ ಆಗುವಂತ ರಕ್ತ ಬೇಗ ಸಿಗೋದಿಲ್ಲ. ಅವಾಗ ನಾವ್ ಎಷ್ಟು ಚಡಪಡಿಸಿರ್ತೀವಲ್ವಾ. ಹಾಗಾಗಿ ನಾವೊಂದು ಒಳ್ಳೆ ಒಂದು ಅಭ್ಯಾಸ ಅಂದ್ರೆ ನಮ್ಮ ಆರೋಗ್ಯ ಸ್ಥಿತಿಯನ್ನ ನೋಡಿಕೊಂಡು ಎಷ್ಟು ತಿಂಗಳಿಗೋ, 3 ತಿಂಗಳಿಗೆ, 6 ತಿಂಗಳಿಗೆ ಹೀಗೆ ರಕ್ತವನ್ನ ದಾನ ಮಾಡೋದ್ರಿಂದ ಅದನ್ನ ಶೇಖರಿಸಿಡ್ಬೋದು. ಹಾಗಾಗಿ ಒಂದೊಮ್ಮೆ ಯಾರಿಗಾದ್ರೂ ಏನಾದ್ರೂ ತೊಂದರೆ ಆದಲ್ಲಿ ನಾವು ಅದನ್ನ ಪರೋಕ್ಷವಾಗಿ ಅವರಿಗೆ ಸಹಾಯ ಮಾಡ್ದಂಗ.
2: ಖಂಡಿತ. ಹಾಗೇನೆ ಸೀಮಾ ಅವರೇ, ನೀವು ಗಮನಿಸಿರ್ಬೋದು ಈಗೆಲ್ಲ ಹುಟ್ಟುವಂತಹ ಮಕ್ಕಳಿಗೆ ಹುಟ್ಟಿದ ಮರುಕ್ಷಣನೇ ರಕ್ತದ ಗುಂಪು ಯಾವ್ದು
1: ಗೊತ್ತಾಗುತ್ತೆ.
2: ಹಿಂದಿನ ಜಮಾನದಲ್ಲಿ ಹಾಗಿರ್ಲಿಲ್ಲ. ಏನಾದ್ರೂ ಒಂದು ಅಪಘಾತ ಆಗಿ ಯಾವುದೋ ಒಂದು ಸರ್ಜರಿ ಆಗುವಂತಹ
1: ಸಂದರ್ಭದಲ್ಲಿ
2: ರಕ್ತದ ಗುಂಪು ಯಾವ್ದು, ಯಾವ್ದು ಅಗತ್ಯ ಇದೆ ಅನ್ನೋದು ತಿಳಿತಾ
1: ಇತ್ತು.
2: ಆದ್ರೆ ಈಗ ಪರಿಸ್ಥಿತಿ ಹಾಗಿಲ್ಲ. ಹಾಗಾಗಿ ಮೊದಲೇ ನಮ್ಗೆ ತಿಳಿದಿರೋದ್ರಿಂದ ನಮ್ಮ ಆರೋಗ್ಯವನ್ನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳುವಂತದ್ದು ಅಥವಾ ರಕ್ತದ ಮಾದರಿಯನ್ನ ತಿಳಿದಿರುವಂತದ್ದು
1: ಒಳ್ಳೇದು.
2: ಕೆಲವು ರಕ್ತದ ಗುಂಪುಗಳಿದೆ, ಆ ರಕ್ತ ಸಿಗೋದೇ ತುಂಬಾ ವಿರಳ. ಅಂತವರಿಗೆ ಹೆಚ್ಚಿನದಾಗಿ ಡಾಕ್ಟರ್ಗಳೇ ಸಲಹೆ ಮಾಡ್ತಾರೆ, ನೀವು ನಿಮ್ಮ ರಕ್ತವನ್ನ ವ್ಯರ್ಥ ಮಾಡ್ಕೋಬೇಡಿ, ಗಾಯಗಳಿಗೆ ಒಳಗಾಗ್ಬೇಡಿ, ಅಪಘಾತ ಮಾಡ್ಕೋಬೇಡಿ ಅನ್ನುವಂತಹ ಸಲಹೆಯನ್ನ ಕೂಡ ಕೊಡ್ತಾರೆ. ಕಾರಣ ಏನು ಅಂದ್ರೆ ಆ ಮಾದರಿ ಬೇಗ ಸಿಗೋದಿಲ್ಲ. ಇವ್ರು ಹೇಳಿದ್ರು ಚಿಕ್ಕಪ್ಪ ಅವರು, ನಮ್ಮ ಮನೇಲಿ ಎಲ್ರದು ಓ ಪಾಸಿಟಿವ್ ಅಂತ ಹೇಳಿ, ಅದು ಯೂನಿವರ್ಸಲ್ ಬ್ಲಡ್ ಗ್ರೂಪ್. ಬಹಳಷ್ಟು ಜನ ನೀವು ಶೇಕಡ ನೀವು ಒಂದು ಗುಂಪಿನಲ್ಲಿ ಇದ್ದವ್ರನ್ನ ನೀವು ಪ್ರಶ್ನಿಸಿದ್ರೆ ಹೇಳೋದು ಓ ಪಾಸಿಟಿವ್ ಅಂತ. ಹಾಗಾಗಿ ಕೆಲವೊಂದಷ್ಟು ರಕ್ತದ ಮಾದರಿಗಳಿದೆ, ಅದ್ರ ಬಗ್ಗೆ ಕೂಡ ನಾವು ಮಾತಾಡೋಣ
1: ಕಾರ್ಯಕ್ರಮದಲ್ಲಿ. ಕೇಳಿ ಯಾರೇ ಕೂಗಾಡಲಿ ಚಿತ್ರದ ಈ ಗೀತೆಯನ್ನ.

0: ಓಕೆ ಕಾವ್ಯ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ರಕ್ತದಾನ ಮಾಡಿ ಜೀವದಾನ ನೀಡಿ ಅನ್ನೋ ಒಂದು ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ. ಕಾರ್ಯಕ್ರಮದಲ್ಲಿ ಒಂದು ಮೊಬೈಲ್ ಸಂಖ್ಯೆಗಳನ್ನ ಮತ್ತೊಮ್ಮೆ ಹೇಳೋಣ. ನೀವು ಕರೆ ಮಾಡಬೇಕಾದ ನಿಲಯದ ಸಂಖ್ಯೆಗಳು ಹೀಗಿದೆ: 9141970272, ಸ್ಥಿರ ದೂರವಾಣಿ ಸಂಖ್ಯೆ 29564949, ಎಸ್ಟಿಡಿ ಕ್ರಮಾಂಕ 08194. ಈ ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ಕೂಡ ನಮ್ಮೊಂದಿಗೆ ಮಾತನಾಡಬಹುದು. ಇನ್ನು ನಾವು ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದ್ವಿ, ಇದೇ ತಿಂಗಳ ಜೂನ್ 14ರಂದು ನಾವು ವಿಶ್ವ ರಕ್ತದಾನ ದಿನವನ್ನು ಆಚರಣೆ ಮಾಡಿದ್ದೀವಿ ಅಂತ. ಹಾಗಾದ್ರೆ ಈ ದಿನವನ್ನು ಯಾಕೆ ಆಚರಣೆ ಮಾಡಿದ್ವಿ ಅನ್ನೋದನ್ನು ನೋಡೋದಾದ್ರೆ, ಈ ಒಂದು ಪ್ರಸಿದ್ಧ ವೈದ್ಯರು ಹಾಗೆ ಜೀವಶಾಸ್ತ್ರಜ್ಞರು ಹಾಗೆ ರೋಗ ನಿರೋಧಕ ಶಾಸ್ತ್ರಜ್ಞರಾದಂತಹ ಕಾರ್ಲ್ ಲ್ಯಾಂಡ್ ಸ್ಟೈನರ್ ಅನ್ನೋಂತಹ ವ್ಯಕ್ತಿ ಏನಿದ್ದಾರೆ, ಇವರು ನಮ್ಮ ಈಗೇನು ನಾವು ಬ್ಲಡ್ ಗ್ರೂಪ್ ಅಂತ ಹೇಳ್ತೀವಲ್ಲ, ರಕ್ತದ ಗುಂಪುಗಳನ್ನ ಕಂಡುಹಿಡಿದವರೇ ಇವರು. ಅಂದ್ರೆ ಹೇಗೆ ಯಾವ ವ್ಯಕ್ತಿಯ ಯಾವ ಬ್ಲಡ್ ಗ್ರೂಪ್ ಇರುತ್ತೆ ಅನ್ನೋದನ್ನ ಕಂಡುಹಿಡಿದ್ದಾರೆ. ಹಾಗಾಗಿ ಇವರ ಜನ್ಮದಿನದ ನೆನಪಿಗೋಸ್ಕರನೇ ನಾವು ವಿಶ್ವ ರಕ್ತದಾನ ದಿನ ಅನ್ನೋದನ್ನ ನಾವು ಆಚರಣೆಯನ್ನ ಮಾಡ್ತೀವಿ.
1: ಓಕೆ, ಒಳ್ಳೆ ಮಾಹಿತಿ ಸೀಮಾ. ಅವರ ಜೊತೆಗೆ ಪ್ರತಿ ವರ್ಷ ನಮ್ಮ ದೇಶದಲ್ಲಿ 1ನೇ ಅಕ್ಟೋಬರ್ ರಾಷ್ಟ್ರೀಯ ರಕ್ತದಾನ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ. ಪ್ರತಿ ವರ್ಷ ಅಕ್ಟೋಬರ್ 1ರಂದು ಖಂಡಿತವಾಗ್ಲೂ ಪ್ರತಿಯೊಂದು ವಿಷಯಕ್ಕೂ ಕೂಡ ಈ ರಕ್ತದಾನ ಮಾಡೋದು ಎಷ್ಟು ಮುಖ್ಯ ಅನ್ನೋದರ ಜಾಗೃತಿ ಮೂಡಿಸುವ ಸಲುವಾಗಿನೇ ಈ ದಿನವನ್ನ ಕೂಡ ಆಚರಣೆ ಮಾಡೋದು. ಹಾಗೆ ಇವತ್ತಿನ ಕಾರ್ಯಕ್ರಮದ

0: ಉದ್ದೇಶ ಕೂಡ ಅದೇ ಆಗಿರುವಂತದ್ದು.
1: ಹೌದು,
0: ರಕ್ತದಾನ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ, ಹಾಗೆ ರಕ್ತದಾನ ಮಾಡಿ ಒಂದು ಜೀವವನ್ನ
1: ಉಳಿಸುವ
0: ಸಾರ್ಥಕ್ಯದ ಕೆಲಸ ಅನ್ನೋ ಕಾರಣಕ್ಕೋಸ್ಕರ ಈ ವಿಷಯವನ್ನ ನಾವು ಕೂಡ ಆಯ್ಕೆ ಮಾಡ್ಕೊಂಡಿದ್ದೆ.
1: ಖಂಡಿತವಾಗ್ಲೂ ಈಗ ತಾನೇ ಹೇಳಿದ್ವಿ ನಾವು ರಕ್ತದ ಗುಂಪುಗಳನ್ನ ಕಂಡು ಹಿಡಿದಿದ್ದಾರೆ ಇವರು ಅಂತ. ಹಾಗಾದ್ರೆ ಹೇಳು ಕಾವ್ಯ, ಯಾವೆಲ್ಲ ರಕ್ತದ ಗುಂಪುಗಳನ್ನ ನಮ್ಮ ಕೇಳುಗರಿಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ?
0: ಓಕೆ, ಖಂಡಿತ ಈ ರಕ್ತದ ಗುಂಪುಗಳ ಬಗ್ಗೆ ಹೇಳ್ಬೇಕಾದ್ರೆ ನಮಗೊಂದಿಷ್ಟು ಇಂಗ್ಲಿಷ್ ನ ವರ್ಣಮಾಲೆ ನೆನಪಾಗುತ್ತೆ.
1: ಹೌದು, ಖಂಡಿತ. ಹೌದು,
0: ನಾವ್ ಯಾವಾಗ್ಲೂ ಹೇಳ್ತೀವಿ ಶಾಲೆಗೆ ಹೋಗ್ಬೇಕಾದ್ರೆ ಎಬಿಸಿಡಿ
1: ಕಲ್ತಿಯ ಅಂತ. ಹೌದು,
0: ಕನ್ನಡ ಅಕ್ಷರದನ್ನು ಹೇಳ್ತೀವಿ,
1: ಹೇಳ್ತೀವಿ
0: ಜೊತೆಗೆ ಇದನ್ನ ಕೂಡ.
1: ಹೌದು ಹೌದು,
0: ಅದರಲ್ಲಿ ಎ ಬಿ ಅನ್ನೋ ಅಕ್ಷರ ಜೊತೆಗೆ
1: ಓ ಅನ್ನೋ ಅಕ್ಷರ ಬಹಳ ಮುಖ್ಯ ಆಗಿರುತ್ತೆ.
0: ರಕ್ತದ ಮಾದರಿಯನ್ನ ಗುರುತಿಸೋದಕ್ಕೆ ಈ ಅಕ್ಷರಗಳನ್ನ ಬಳಕೆ ಮಾಡಲಾಗಿದೆ.
1: ಹೌದು,
0: ಒಟ್ಟಾರೆ 8 ಮಾದರಿಯಲ್ಲಿ ನೋಡಬಹುದು ಈ ರಕ್ತದ ಗುಂಪುಗಳನ್ನ. ಮೊದಲನೇದಾಗಿ ಹೇಳೋದಾದ್ರೆ ಎ ಪಾಸಿಟಿವ್ ಅಂತ ಹೇಳುವಂತದ್ದು, ಹಾಗೆ ಎ ನೆಗೆಟಿವ್ ಅನ್ನೋದು, ಅದರ ಜೊತೆಗೆ ಬಿ ಪಾಸಿಟಿವ್, ಬಿ ನೆಗೆಟಿವ್. ಈ ಎರಡೂ ಗುಂಪುಗಳನ್ನ ಸೇರಿಸಿ ಒಂದು ರಕ್ತದ ಗುಂಪು ಎ ಬಿ ಪಾಸಿಟಿವ್ ಮತ್ತೆ ಎ ಬಿ ನೆಗೆಟಿವ್. ಇವಿಷ್ಟು 6 ಮಾದರಿಗಳಾದ್ಮೇಲೆ ನಂತರದಲ್ಲಿ ಬರೋದೇನೆ ಯೂನಿವರ್ಸಲ್
1: ಬ್ಲಡ್ ಗ್ರೂಪ್,
0: ಒ ಪಾಸಿಟಿವ್ ಹಾಗೇನೆ ಒ ನೆಗೆಟಿವ್.
1: ಹಾ, ಖಂಡಿತ. ಹಾಗೆ ಈ ರಕ್ತದ ಗುಂಪು ಏನಿದೆ, ಇವರು ಈ ಗುಂಪುಗಳಲ್ಲಿ ಈ 8 ಮಾದರಿ ಏನ್ ಹೇಳಿದಿರಾ, ಅದರಲ್ಲಿ ಯಾರು ಯಾರಿಗೆ ರಕ್ತದಾನ ಮಾಡಬಹುದು?
0: ಹೌದು, ಇದು ಬಹಳ ಮುಖ್ಯ,
1: ಬಹಳ ಮುಖ್ಯ ಆಗಿರುತ್ತೆ. ನಾವು ಸಾಮಾನ್ಯವಾಗಿ ತಿಳ್ಕೊಂಡಿರ್ಬೇಕಾಗುತ್ತೆ ಇದನ್ನ. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ನಮಗೆ ರಕ್ತದಾನ ಮಾಡೋ ಇಚ್ಛೆ ಇರುತ್ತೆ ಏನಾದ್ರೂ ಒಂದು ತೊಂದರೆ ಆದಾಗ, ಆಗ ನಮಗೆ ಕೆಲವೊಮ್ಮೆ ನಮ್ಮ ಬ್ಲಡ್ ಗ್ರೂಪ್ ಗೊತ್ತಿರೋದಿಲ್ಲ, ಇನ್ನೊಂದು ನಾವು ಕೊಡುವಂತ ಬ್ಲಡ್ ರೋಗಿಗೆ
0: ಹೊಂದಾಣಿಕೆ
1: ಆಗೋದಿಲ್ಲ.
0: ಹೌದು, ಹಾಗಾಗಿ ಕೇಳ್ತಾರೆ ಎಷ್ಟೋ ಜನ, ಬ್ಲಡ್ ಬ್ಯಾಂಕ್ ಅಲ್ಲಿ ಎಷ್ಟೊಂದು ರಕ್ತ ಇದೆ ಆದ್ರೆ ನಮಗೆ
1: ಕೊಡ್ತಾ ಇಲ್ಲವಲ್ಲ ಅಂತ ಕೇಳ್ತಾರೆ. ಹೌದು,
0: ನಮಗೆ ಅಗತ್ಯ ಇರುವಂತಹ ರಕ್ತದ ಗುಂಪು ಅಲ್ಲಿದ್ರೆ
1: ಖಂಡಿತವಾಗ್ಲೂ ಕೊಡ್ತಾರೆ,
0: ಅಲ್ಲಿ ಅದನ್ನ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ ಸೀಮಾ, ಹಾಗಾದ್ರೆ ಈ 8 ರಕ್ತದ ಗುಂಪುಗಳು ಯಾವ್ಯಾವ ರಕ್ತದ ಗುಂಪಿಗೆ ಹೊಂದಾಣಿಕೆ ಆಗುತ್ತೆ ಅನ್ನೋದನ್ನ ತಿಳಿಸಿ.
1: ಓಕೆ, ಇನ್ನು ಎ ಪಾಸಿಟಿವ್ ಬ್ಲಡ್ ಗ್ರೂಪ್ ಏನಿದ್ದಾರೆ, ಇವರು ಎ ಪಾಸಿಟಿವ್ಗೆ ಮಾತ್ರ ರಕ್ತವನ್ನ ನೀಡಬಹುದು. ಹಾಗೆ ಎ ಬಿ ನೆಗೆಟಿವ್ ಏನಿದ್ದಾರೆ, ಇವರು ಎ ಬಿ ನೆಗೆಟಿವ್ ಮತ್ತೆ ಎ ಬಿ ಪಾಸಿಟಿವ್ಗೆ ರಕ್ತವನ್ನು ದಾನವನ್ನು ಮಾಡಬಹುದು. ಹಾಗೆ ಬಿ ಪಾಸಿಟಿವ್, ಇವರು ಬಿ ಪಾಸಿಟಿವ್ ಮತ್ತೆ ಎ ಬಿ ಪಾಸಿಟಿವ್ಗಳಿಗೆ ರಕ್ತವನ್ನು ದಾನ ಮಾಡಬಹುದು. ಇನ್ನು ಬಿ ನೆಗೆಟಿವ್ ಇವರೇನಿದ್ದಾರೆ, ಇವರು ಬಿ ನೆಗೆಟಿವ್ಗೆ ಹಾಗೆ ಬಿ ಪಾಸಿಟಿವ್ಗೆ, ಎ ಬಿ ನೆಗೆಟಿವ್ ಹಾಗೆ ಎ ಬಿ ಪಾಸಿಟಿವ್ಗೂ ಕೂಡ ರಕ್ತವನ್ನು ನೀಡಬಹುದು. ಇನ್ನು ಎ ಪಾಸಿಟಿವ್, ಇವರು ಎ ಪಾಸಿಟಿವ್ ಮತ್ತೆ ಎ ಬಿ ಪಾಸಿಟಿವ್ಗೂ ಕೂಡ ರಕ್ತವನ್ನು ನೀಡಬಹುದು. ಹಾಗೆ ಎ ನೆಗೆಟಿವ್ ರಕ್ತದ ಗುಂಪನ್ನು ಹೊಂದಿರುವಂತರು ಎ ನೆಗೆಟಿವ್, ಎ ಪಾಸಿಟಿವ್, ಎ ಬಿ ನೆಗೆಟಿವ್ ಹಾಗೆ ಎ ಬಿ ಪಾಸಿಟಿವ್ಗೂ ಕೂಡ ರಕ್ತವನ್ನು ನೀಡಬಹುದು. ಹಾಗೆ ಒ ಪಾಸಿಟಿವ್ ಈ ವ್ಯಕ್ತಿಗಳೇನಿದ್ದಾರೆ, ಇವರು ಒ ಪಾಸಿಟಿವ್, ಎ ಪಾಸಿಟಿವ್, ಬಿ ಪಾಸಿಟಿವ್ ಹಾಗೆ ಎ ಬಿ ಪಾಸಿಟಿವ್ಗೂ ಕೂಡ ರಕ್ತವನ್ನು ನೀಡಬಹುದು. ಹಾಗೆ ನೀವು ಹೇಳ್ದಂಗೆ ಯೂನಿವರ್ಸಲ್ ಬ್ಲಡ್ ಗ್ರೂಪ್ ಅಂತ ಏನು ಹೇಳಿದ್ರಿ, ಓ ನೆಗೆಟಿವ್, ಇವರು ಎಲ್ಲ ಒಂದು ರಕ್ತದ ಏನಿದೆ ಗುಂಪುಗಳಿಗೆ ರಕ್ತವನ್ನ ದಾನ ಮಾಡಬಹುದು.
0: ಖಂಡಿತ, ಯೂನಿವರ್ಸಲ್ ಬ್ಲಡ್ ಗ್ರೂಪ್ ಓ ಪಾಸಿಟಿವ್ ಆಗಿರುತ್ತೆ, ಅದಕ್ಕೆ ನೆಗೆಟಿವ್ ಆಗಿರೋ ಗ್ರೂಪ್ ಓ ನೆಗೆಟಿವ್.
1: ಹೌದು ಹೌದು,
0: ವಿಶೇಷತೆ ಅಂದ್ರೆ ಈ ಓ ನೆಗೆಟಿವ್ ನವರು ಎಲ್ರಿಗೂ ಕೂಡ ರಕ್ತದಾನ ಮಾಡಬಹುದು, ಆದ್ರೆ ಅವರಿಗೆ ಅವಶ್ಯಕತೆ ಬಿದ್ದಾಗ ಅವರಿಗೆ ಬೇಕಾಗುವಂತಹ ರಕ್ತ ಓ ನೆಗೆಟಿವ್.
1: ಬೇರೆ
0: ಯಾವ ರಕ್ತದ ಮಾದರಿ ಕೂಡ ಇವರಿಗೆ
1: ಹೊಂದಾಣಿಕೆ ಆಗೋದಿಲ್ಲ. ಹೌದು,
0: ಹಾಗಾಗಿ ನಮ್ಮ ರಕ್ತದ ಗುಂಪು ಯಾವುದು ಅನ್ನೋದನ್ನ
1: ತಿಳ್ಕೊಂಡಿರ್ಬೇಕು.
0: ಅಗತ್ಯ ಬಿದ್ದಾಗ ಯಾರಿಗೆ ಯಾವ ರಕ್ತದ ಗುಂಪಿನ ಅಗತ್ಯ ಇದೆ ಅನ್ನುವಂತಹ ಮಾಹಿತಿಯೊಂದಿಗೆ ನಾವು ರಕ್ತದಾನವನ್ನ ಮಾಡ್ಬೇಕು.
1: ಖಂಡಿತವಾಗ್ಲೂ, ಯಾವ ರೀತಿ ಅಂದ್ರೆ ನಮ್ಮ ಗ್ರೂಪ್ ಏನಿದೆ ಅದಕ್ಕೆ ಹೊಂದಾಣಿಕೆ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ರೆ ಖಂಡಿತವಾಗ್ಲೂ ನಾವು ರಕ್ತದಾನವನ್ನ ಮಾಡಬಹುದು ಅಂತಾನೆ ಹೇಳ್ಬೋದು.
0: ಓಕೆ, ಹಾಗೇನೆ ಈ ರಕ್ತದಾನ ಮಾಡೋದಕ್ಕೂ ಮುನ್ನ ಒಂದಷ್ಟು ನಿಯಮಗಳನ್ನ ಪಾಲಿಸಬೇಕು, ಹೆಚ್ಚಿನದೇನಲ್ಲ. ನಾವು ತುರ್ತು ಸಂದರ್ಭಗಳಲ್ಲಿ ಹೋಗಿ ರಕ್ತದಾನ ಮಾಡುವಂತಹ ಸನ್ನಿವೇಶಗಳು ಬೇರೆ ಇರುತ್ತೆ, ಆದ್ರೆ ಕೆಲವೊಮ್ಮೆ ಈ ರಕ್ತದಾನ ಶಿಬಿರಗಳನ್ನ ಸಂಘ ಸಂಸ್ಥೆಗಳು ಆಯೋಜನೆ ಮಾಡುವಂತದ್ದು ಅಥವಾ ಆಸ್ಪತ್ರೆಗಳಲ್ಲಿ ಅದನ್ನ ಆಯೋಜಿಸಿರ್ತಾರೆ, ಅಂತಹ ಸಂದರ್ಭದಲ್ಲಿ ನಾವೊಂದಷ್ಟು ಮುನ್ನೆಚ್ಚರಿಕೆಗಳನ್ನ ಪಾಲಿಸಬೇಕಾಗುತ್ತೆ. ನಾವ್ ಎಷ್ಟೇ ಆರೋಗ್ಯವಂತ ವ್ಯಕ್ತಿ, ಸದೃಢ ವ್ಯಕ್ತಿ ಆಗಿದ್ರೂ ಕೂಡ ಈ ನಿಯಮಗಳನ್ನ ಪಾಲಿಸೋದು
1: ಉತ್ತಮವಾಗಿರುತ್ತೆ.
0: ಅಂದ್ರೆ ಈ ರಕ್ತದಾನ ಮಾಡೋ ದಿನದಂದು ಒಂದಷ್ಟು ಪೌಷ್ಟಿಕ ಆಹಾರವನ್ನ ಸೇವನೆ ಮಾಡಬೇಕು, ಹಾಗೆ ಯಾವುದೇ ಕಾರಣಕ್ಕೂ ಕೂಡ ಖಾಲಿ ಹೊಟ್ಟೆಯಲ್ಲಿ ರಕ್ತದಾನವನ್ನ
1: ಮಾಡಬಾರದು.
0: ಈ ವಿಷಯ ಬಹಳ ಚೆನ್ನಾಗಿ ನೆನ್ಪಿಟ್ಕೊಂಡ್ಬೇಕು. ಸಾಕಷ್ಟು ಜನ ರಕ್ತದಾನ ಮಾಡಿದಾಗ ಹೆದರುವಂತಹ ವಿಷಯನೇ ಇದು, ತಲೆ ಸುತ್ತ ಬರುತ್ತೆ, ರಕ್ತದಾನ ಮಾಡಿದ ತಕ್ಷಣ ನನಗೆ ಸುಸ್ತಾಗುತ್ತೆ ಅಂತೆಲ್ಲ ಹೇಳ್ತಾರೆ. ಬಹುಶಃ ಅವರು ಒಂದು ಖಾಲಿ ಹೊಟ್ಟೆಯಲ್ಲಿ ಏನನ್ನ ಆಹಾರವನ್ನ ಸೇವಿಸ್ತಲೇನೆ ಅವರು ರಕ್ತದಾನವನ್ನ ಮಾಡಿದ್ರೆ ಅವರಿಗೆ ಈ ರೀತಿಯಾದಂತಹ ಲಕ್ಷಣಗಳು ಕಂಡುಬರುತ್ತೆ.
1: ಹಾಗೆ ವಯಸ್ಸಿನ ಮಿತಿ ಒಂದು ಹೇಳ್ಬಿಡೋಣ ಕಾವ್ಯ.
0: ಖಂಡಿತ,
1: 18-65 ವರ್ಷದ

0: ಒಳಗಿರುವಂತಹ ಆರೋಗ್ಯವಂತ ವ್ಯಕ್ತಿಗಳು ಯಾರೇ ಆದರೂ ಕೂಡ ರಕ್ತವನ್ನ ದಾನ
1: ಮಾಡಬಹುದು. ಹಾಗೆ ರಕ್ತದಾನಕ್ಕೆ ಮುನ್ನ ಮತ್ತೆ ರಕ್ತದಾನ ಮಾಡಿದ ನಂತರದಲ್ಲಿ ಸಾಕಷ್ಟು ನೀರು ಅಥವಾ ಹಣ್ಣಿನ ರಸವನ್ನ ಕುಡಿಬೇಕು.
0: ಹೌದು,
1: ಕಾರಣ ಏನು ಅಂದ್ರೆ ಇದು ದೇಹದಲ್ಲಿ ದ್ರವದ ಪ್ರಮಾಣವನ್ನ ಹೆಚ್ಚಿಗೆ ಮಾಡುತ್ತೆ.
0: ಖಂಡಿತ,
1: ನಮ್ಗೆ ಏನು ರಕ್ತವನ್ನ ಕೊಟ್ಟಿರ್ತೀವಿ ಅಲ್ವಾ, ಅದಕ್ಕೆ ಪೂರಕವಾಗಿ ಅದು ಫಿಲ್ ಆಗ್ತಾ ಬರುತ್ತೆ. ಹಾಗಾಗಿ ನೀರು ಮತ್ತೆ ಹಣ್ಣಿನ ರಸವನ್ನ ಸೇವಿಸೋದು ಉತ್ತಮ ಆಗಿರುತ್ತೆ. ಓಕೆ, ಕರೆ ಸ್ವೀಕರಿಸೋಣ.
0: ಹಲೋ, ಹಲೋ, ನಮಸ್ತೆ. ಹಲೋ,
1: ನಮಸ್ತೆ.
0: ನಮಸ್ತೆ, ತಮ್ಮ ಹೆಸರು?
1: ಹಲೋ,
0: ಹಲೋ.
1: ಓಕೆ,
0: ಕರೆಯಲಿದ್ದ ಸ್ವೀಕರಿಸಿದರೆ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ.
1: ಓಕೆ, ಕೆಳಗರೆ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕಾರ್ಯಕ್ರಮವನ್ನ ಆಲಿಸ್ತಾ ಇರಿ. ಸ್ವೀಕರಿಸಿದ ತಕ್ಷಣ ನೀವು
0: ಮಾತಾಡಬಹುದು.
1: ಓಕೆ ಸೀಮಾ ಅವರೇ, ನಾವು ಹೇಳ್ತಾ ಇದ್ವಿ ರಕ್ತದಾನ ಮಾಡ್ಬೇಕಾದ್ರೆ
0: ಏನೆಲ್ಲ ಒಂದು ಮುನ್ನೆಚ್ಚರಿಕೆಗಳನ್ನ ತಗೋಬೇಕು ಅಂತ.
1: ಹಾಗೆ ವಿಶ್ರಾಂತಿಯನ್ನ ಮಾಡಬೇಕು.
0: ಹೌದು,
1: ರಕ್ತದಾನ ಮಾಡೋ ಅಂತಹ ಹಿಂದಿನ ದಿನ ರಾತ್ರಿ ಕನಿಷ್ಠ 6-7 ಗಂಟೆಗಳ ಕಾಲ ನಿದ್ದೆಯನ್ನ ಮಾಡಿರ್ಬೇಕು.
0: ಹೌದು,
1: ನಿದ್ದೆ ಅಂತ ಹೇಳ್ತೀವಿ ಅದು ಸೋಮಾರಿತನದ ಲಕ್ಷಣ ಅಂತ ಹೇಳುವಂತದ್ದು.
0: ಆದ್ರೆ
1: ರಾತ್ರಿ ಹೊತ್ತಲ್ಲಿ ನಾವು ಏನು ಸಂಪೂರ್ಣ ಪೂರ್ಣ ಪ್ರಮಾಣದಲ್ಲಿ 6-7 ಗಂಟೆಯ ಸಮಯ ನಿದ್ದೆ ಮಾಡಿದ್ರೆ ನಮ್ಮ ದೇಹಕ್ಕೆ ವಿಶ್ರಾಂತಿ ದೊರಕುತ್ತೆ, ಹಾಗೆ ಹೊಸ ಚೈತನ್ಯ ಕೂಡ ಬರುತ್ತೆ. ಹಾಗಾಗಿ ನಾವು ನಿದ್ದೆಯನ್ನ ಚೆನ್ನಾಗಿ ಮಾಡಿರ್ಬೇಕು ರಕ್ತದಾನವನ್ನ ಮಾಡುವುದಕ್ಕೂ ಮುನ್ನ. ಅದರ ಜೊತೆಗೆ ಯಾವುದೇ ರೀತಿಯಾದಂತಹ ಔಷಧಿಯನ್ನ ತೆಗೆದುಕೊಳ್ಬಾರ್ದು. ಮತ್ತೆ ವೈದ್ಯರಿಗೆ ಹಾಗೆ ರಕ್ತ ನಿಧಿಯನ್ನ ಸ್ವೀಕರಿಸುವಂತಹ ಸಿಬ್ಬಂದಿಗೆ ಮೊದಲೇ ನಮ್ಮ ಆರೋಗ್ಯದ ಸ್ಥಿತಿಯನ್ನ
0: ತಿಳಿಸಿರ್ಬೇಕು.
1: ನಮ್ಗೆ ಏನಾದ್ರೂ ಸಮಸ್ಯೆ ಇದ್ರೆ, ಬಿಪಿ ಇದೆ, ಶುಗರ್ ಇದೆ, ಅಥವಾ ಇನ್ಯಾವುದೋ ಸಮಸ್ಯೆ
0: ಹೇಳಬೇಕು,
1: ಹೀಗಿದೆ ನಾವ್ ಏನ್ ಮಾಡಬಹುದು ಅನ್ನುವಂತಹ ಸಲಹೆಯನ್ನ ಅವರಿಂದ ತಗೋಬೇಕಾಗುತ್ತೆ.
0: ಹೌದು,
1: ಇದಿಷ್ಟು ರಕ್ತದಾನ ಮಾಡೋದಕ್ಕಿಂತ ಮುಂಚೆ ಅನುಸರಿಸಬೇಕಾಗಿರುವಂತಹ ನಿಯಮಗಳು.
0: ಹೌದು, ಮತ್ತೆ ಇನ್ನೊಂದು ಏನ್ ಗೊತ್ತಾ ಕಾವ್ಯ, ಈಗ ಕೆಲವೊಬ್ಬರಿಗೆ ತಪ್ಪು ತಿಳುವಳಿಕೆ, ರಕ್ತದಾನ ಅಂದ್ರೆ ನಾನು ರಕ್ತ ಕೊಡಕ್ ಹೋಗಿದ್ದೀನಿ ಅಂದ್ರೆ ನಾನು ಒಂದು ಬಾಟ್ಲ್ ರಕ್ತ ತಗೊಂಡ್ಬಿಡ್ತಾರೆ ಅನ್ನೋ ಒಂದು ತಪ್ಪು ತಿಳುವಳಿಕೆಯನ್ನ ತಗೊಂಡಿರ್ತಾರೆ. ಇದು ತಪ್ಪು, ಕೇವಲ ತಗೊಳ್ಳೋದು ಒಂದೇ ಒಂದು ಯೂನಿಟ್ ಮಾತ್ರ. ಈ ಯೂನಿಟ್ ಏನಿದೆ, ಈ ಒಂದು ಯೂನಿಟ್ ಅಲ್ಲಿ ಕೆಂಪು ರಕ್ತ ಕಣ ಹಾಗೆ ಪ್ಲಾಸ್ಮಾ ಮತ್ತೆ ಪ್ಲೇಟ್ಲೆಟ್ಗಳಾಗಿ ಅದನ್ನ ಬೇರ್ಪಡೆ ಮಾಡಿಬಿಟ್ಟು ಸಾಕಷ್ಟು ಜನರಿಗೆ, 3ಕ್ಕಿಂತ ಹೆಚ್ಚು ಜನರಿಗೆ ಇದನ್ನ ದಾನ ಮಾಡಬಹುದು ಅಂತಾನೆ ಹೇಳ್ಬೋದು.
1: ಒಳ್ಳೆ ಮಾಹಿತಿ. ಹಾಗೆ ಈ ರಕ್ತದಾನ ಮಾಡಿದ ನಂತರದಲ್ಲಿ ಏನ್ ಮಾಡ್ಬೇಕು? ಬಹಳಷ್ಟು ಜನ ನಾನು ಆರೋಗ್ಯವಾಗಿದ್ದೀನಿ, ಸದೃಢವಾಗಿದ್ದೀನಿ, ನನಗೆ ಏನು
0: ಸಮಸ್ಯೆ ಆಗೋದಿಲ್ಲ
1: ಅಂತೇಳಿ ತಕ್ಷಣ ಕೆಲಸ ಕಾರ್ಯಗಳಿಗೆ ತೊಡಕೊಳ್ತಾರೆ.
0: ಹಾಗೆ
1: ಮಾಡಬಾರ್ದು. ರಕ್ತದಾನ ಮಾಡಿದ ತಕ್ಷಣಕ್ಕೆ ಓಡಾಡಬಾರ್ದು. ಹಾಗೆ 10-15 ನಿಮಿಷಗಳ ಕಾಲ ಕುಳಿತು ವಿಶ್ರಾಂತಿ ತಗೊಳ್ಳೋದು ಅಥವಾ ಮಲಗಿ ವಿಶ್ರಾಂತಿ
0: ತಗೊಳ್ಳೋ
1: ಕೆಲಸವನ್ನ ಮಾಡ್ಬೇಕು. ಹಾಗೆ ದಿನವಿಡೀ ಹೆಚ್ಚು ದೈಹಿಕ ಶ್ರಮವನ್ನ ಮಾಡಬಾರ್ದು. ತೂಕ ಇರುವಂತಹ ವಸ್ತುಗಳನ್ನ ಎತ್ತುವಂಥದ್ದು ಅಥವಾ ಯಾವುದೇ ರೀತಿಯಾದಂತಹ ಅತಿಯಾದ ಕೆಲಸದಲ್ಲಿ ತೊಡಗುವಂಥದ್ದನ್ನ ಮಾಡಬಾರ್ದು. ಜೊತೆಗೆ ಮುಖ್ಯವಾಗಿ ಯಾವುದೇ ರೀತಿಯಾದಂತಹ ದುಶ್ಚಟಗಳಿದ್ರೆ ಅದನ್ನ ಆಚರಿಸಬಾರ್ದು. ಅಂದ್ರೆ ಧೂಮಪಾನ ಮಾಡುವಂಥದ್ದು, ಮದ್ಯಪಾನ ಸೇವಿಸುವಂಥದ್ದು, ಇದೆಲ್ಲದರಿಂದ ಕನಿಷ್ಠ ಅಂದ್ರೂ 24 ಗಂಟೆಗಳ ಕಾಲ ದೂರ ಇರಬೇಕು. ಹಾಗೆ ಮಾಡಿದ್ರೆ ಖಂಡಿತ ಅವರು ರಕ್ತದಾನ ಮಾಡಿದ್ದು ಕೂಡ ಸಾರ್ಥಕ ಆಗುತ್ತೆ, ಹಾಗೆ ಅವರ ಆರೋಗ್ಯ ಕೂಡ ಉತ್ತಮ ರೀತಿಯಲ್ಲಿ ಸುಧಾರಣೆ ಆಗೋದಕ್ಕೆ ಅನುಕೂಲ ಆಗುತ್ತೆ. ಇದಿಷ್ಟು ನಿಯಮಗಳು, ಇದನ್ನ ಪಾಲಿಸಿ ಅವರು ಕೂಡ ರಕ್ತದಾನ ಮಾಡಿದ್ರೆ ಅದು ಖಂಡಿತ ಒಳ್ಳೆಯ ಕೆಲಸನೇ ಆಗಿರುವಂತದ್ದು.
0: ಹೌದು, ಸಮಾಜಕ್ಕೂ ಕೂಡ ಇದರಿಂದ ತುಂಬಾ ಒಳ್ಳೇದಾಗುತ್ತೆ. ಅಂದ್ರೆ ಈಗ ನಾವು ರಕ್ತದಾನ ಮಾಡೋದ್ರಿಂದ, ಈಗ ನಾವು ಹೇಳಿದ್ವಿ ಮುಂಚೆನೆ, ಅಪಘಾತ, ಶಸ್ತ್ರಚಿಕಿತ್ಸೆ, ಹಾಗೆ ಹೆರಿಗೆ ಸಮಯದಲ್ಲಿ ತಾಯಂದ್ರಿಗೆ, ಹಾಗೆ ಗಂಭೀರ ಕಾಯಿಲೆಯಿಂದ ಬಳತಿರೋ ರೋಗಿಗಳಿಗೆ ಕೂಡ ಜೀವ ಉಳಿಸೋಕೆ ಸಹಾಯ ಆಗುತ್ತೆ. ಹಾಗೆ ನಾವು ಮುಂಚೆನೆ ಹೇಳ್ದಂಗೆ ರಕ್ತವನ್ನ ಕೃತಕವಾಗಿ ತಯಾರು ಮಾಡಕ್ ಸಾಧ್ಯ ಆಗೋದಿಲ್ಲ, ಹಾಗಾಗಿ ರಕ್ತವೇ ಜೀವ ಉಳಿಸುವ ಏಕೈಕ ಮೂಲ ಅಂತಾನೆ ಹೇಳ್ಬೋದು. ಇನ್ನು ಮುಂದಿಂದ ಹೇಳೋದಾದ್ರೆ, ರಕ್ತದಾನದಿಂದಾಗಿ ನಮ್ಮ ಸಮಾಜದಲ್ಲಿ ಒಂದು ಮಾನವೀಯತೆ ಹಾಗೆ ಸೇವಾ ಮನೋಭಾವ ಅನ್ನೋದು ಕೂಡ ಬೆಳೆಯುತ್ತೆ. ನಾವೀಗ ಮುಂಚೆ ಎಲ್ಲ ಏನಾಗ್ತಿತ್ತು ಕಾವ್ಯ, ಏನಾದ್ರೂ ಅಪಘಾತ ಆದಾಗ ರಕ್ತ ಸಿಗೋದು ತುಂಬಾ ತೊಂದರೆ ಆಗ್ತಿತ್ತು, ಬೇಗನೂ ಸಿಗ್ತಾ ಇರ್ಲಿಲ್ಲ. ಈಗ ಟೆಕ್ನಾಲಜಿ ಅನ್ನೋದು ತುಂಬಾ ಮುಂದೋಗಿದೆ. ಈಗ ನಮಗೊಂದು ಬ್ಲಡ್ ಗ್ರೂಪ್ ತುಂಬಾ ಅವಶ್ಯಕತೆ ಇದ್ದಾಗ ನಾವೇನ್ ಮಾಡ್ತೀವಿ, ನಮ್ಮ ಮೊಬೈಲ್ಗಳಲ್ಲಿ ಹಾಕ್ತೀವಿ ಗ್ರೂಪಿಗೆ, ನಮಗೆ ಇಂಥ ಒಂದು ಬ್ಲಡ್ ಬೇಕಾಗಿದೆ ಎಂದಾಗ ಆದಷ್ಟು ಬೇಗ ಅರೇಂಜ್ ಆಗುವಂತ ಸ್ಥಿತಿಯಲ್ಲಿ ನಾವಿದ್ದೀವಿ.
1: ಖಂಡಿತ, ಅದಕ್ಕೋಸ್ಕರನೇ ರಕ್ತದಾನ ಮಾಡುವಂತಹ ದಾನಿಗಳು ಏನಿರ್ತಾರೆ ಅಲ್ವಾ, ಅವರದೇ ಒಂದು
0: ಗ್ರೂಪ್ ಅನ್ನ ಮಾಡ್ಕೊಂಡಿರ್ತಾರೆ.
1: ಅದರಲ್ಲೂ ಕೂಡ ಅವರು ಅದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರೆ, ಯಾರಿಗಾದ್ರೂ ತುರ್ತಾಗಿ ರಕ್ತ ಬೇಕಿದ್ದಲ್ಲಿ ನಮ್ಮನ್ನ ಸಂಪರ್ಕಿಸಿ ಅಂತ.
0: ಸಂಪರ್ಕಿಸಿ ಖಂಡಿತ
1: ಆ ರೀತಿಯಾಗಿ ಕೂಡ ನಾವು ಸಹಾಯವನ್ನ ಪಡೆದುಕೊಳ್ಬಹುದು. ಅಥವಾ ಏನು ಆಸ್ಪತ್ರೆಗಳಲ್ಲಿರುವಂತಹ ಬ್ಲಡ್ ಬ್ಯಾಂಕ್ ಅಲ್ಲಿ ಇರುವಂತಹ ರಕ್ತದಿಂದ ಸಹಾಯವನ್ನ ಪಡಿಬಹುದು. ಅಥವಾ ನಮ್ಮ ಸಂಬಂಧಿಗಳಲ್ಲಿ

0: ಸ್ನೇಹಿತರಲ್ಲಿ ಕೂಡ ನಾವು ರಕ್ತವನ್ನ
1: ಪಡೆದುಕೋಬಹುದು. ನಾವು ಹೀಗೆ ನಿಯಮಿತವಾಗಿ ರಕ್ತದಾನ ಮಾಡೋದ್ರಿಂದ ಆಸ್ಪತ್ರೆಗಳಲ್ಲಿ ಏನು ರಕ್ತದ ಕೊರತೆ ಏನಿರುತ್ತೆ ಅದು ಉಂಟಾಗೋದಿಲ್ಲ. ನಿಯಮಿತವಾಗಿ ರಕ್ತದ ವ್ಯವಸ್ಥೆ ಇರುತ್ತೆ. ಆಗ ಯಾವ್ದಾದ್ರು ಒಂದು ಸಮಯದಲ್ಲಿ ಇದು ಉಪಯೋಗಕ್ಕೆ ಬರುತ್ತೆ. ಮುಂದಿನ ಕರೆ. ಹಲೋ, ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ, ತಮ್ಮ ಹೆಸರು?
2: ವೇದಮೂರ್ತಿ
1: ಹೇಳಿ. ವೇದಮೂರ್ತಿ ಅವರೇ,
2: ಪ್ರೋಗ್ರಾಮ್ ತುಂಬಾ ಚೆನ್ನಾಗಿದೆ, ಧನ್ಯವಾದಗಳು ಮೇಡಮ್.
1: ಓಕೆ, ಥ್ಯಾಂಕ್ ಯು. ಹೇಳಿ.
2: ಈ ರಕ್ತದಾನ ದಿನ ಎರಡಿದೆ ಮೇಡಮ್? ಒಂದೇ
1: ಎರಡಿದೆ. ವಿಶ್ವದಾದ್ಯಂತ ಜೂನ್ 14ನೇ ತಾರೀಕು ಆಚರಣೆ ಮಾಡ್ತೀವಿ.
0: ಅಕ್ಟೋಬರ್ 1 ನಮ್ಮ ದೇಶದಲ್ಲಿ ರಾಷ್ಟ್ರೀಯ ರಕ್ತದಾನ ದಿನ ಅಂತ ಆಚರಣೆ
2: ಮಾಡುವುದು.
1: ಜೂನ್ 14 ಈಗಾಗ್ಲೇ ಆಚರಣೆ ಮಾಡ್ಬಿಟ್ಟಿದೀವಿ ನಾವು.
2: ಅಕ್ಟೋಬರ್
1: 1 ರಾಷ್ಟ್ರೀಯ
0: ಆಚರಣೆ ಅದು.
2: ನಾವೇನು ಯಾರಿಗೂ ರಕ್ತದಾನ ಮಾಡಿಲ್ಲ, ಯಾಕಂದ್ರೆ ನನ್ನ ಮೈಗೆ ರಕ್ತ ಇಲ್ಲ ಹಂಗಾಗಿದೆ. ಆಮೇಲೆ ಇನ್ನೊಂದು ಗ್ರೂಪ್ ಕೇಳಿ ಮೇಡಮ್, ಅದೇ ಬಂಗ ಗ್ರೂಪ್ ಅಂತ, ಅದು ಒಂದಿದೆಯಾ ರಕ್ತ ಗುಂಪಿನಲ್ಲಿ? ಬಾಂಬೆ ಗ್ರೂಪ್ ಅಂತ.
1: ಬಾಂಬೆ ಗ್ರೂಪ್,
0: ಖಂಡಿತ. ಇದ್ರ ಬಗ್ಗೆ ನಮಗೆ ಹೊಸ ಮಾಹಿತಿ ವಿಷಯ, ಅದ್ರ ಬಗ್ಗೆ ತಿಳಿಸಿ.
2: ಅಂದ್ರೆ
1: ಈಗ ನಾವು ಹೇಳಿರೋ ಮಾದರಿಗಳಲ್ಲೇನಾದ್ರು ಅದನ್ನ
0: ಇರುವಂತದ್ದಾಗಿ
2: ಸಪರೇಟ್ ಹೇಳಿದಾನೆ, ಅದು ಗೊತ್ತಾಗ್ತಾ ಇಲ್ಲ.
0: ಓಕೆ, ಅಲ್ಲ, ನೀವು ಪೇಪರ್ ಅಲ್ಲಿ ಇರುವಂತಹ ಮಾಹಿತಿ
2: ಅಂದ್ರೆ ಗುಂಪು 1952 ಪತ್ತೆ ಆಯ್ತು ಮೇಡಮ್ ಅದು.
0: ಅಲ್ಲ, ಅದರಲ್ಲಿ ಇರುವಂತಹ ಮಾಹಿತಿ ಈ ಬಾಂಬೆ ಬ್ಲಡ್ ಗ್ರೂಪ್ ಯಾವ ವ್ಯಕ್ತಿಗಳಲ್ಲಿ ಕಂಡು ಬಂದಿದೆ ಆತರ ಏನಾದ್ರೂ ತಿಳಿಸಿದಾರಾ?
2: ಇದು ಆಂಟಿ ಎಚ್ ಅಂತ, ಆಂಟಿಜಿನ್ ಅಂತ ಗುಂಪಿ ಸೇರಿದ್ರು ಅಂತ ಇದೆ ಮೇಡಮ್ ಇದು. ಹಾಗಾಗಿ ಇದು ಇಂದೋರ್ನಲ್ಲಿ 52 ಸ್ವಚ್ಛವಾಗಿತ್ತು.
0: ಓಕೆ, ಹೊಸ ಮಾಹಿತಿ ವೇದಮೂರ್ತಿ ಅವರೇ. ನೋಡೋಣ ಮುಂದಿನ ದಿನದಲ್ಲಿ ನಾವು ಕೂಡ ಒಂದಷ್ಟು ಇದ್ರ ಬಗ್ಗೆ ಮಾಹಿತಿ
2: ಇಟ್ಕೊಂಡಿದ್ದು.
0: ಒಳ್ಳೇದು. ಹೇಳಿ, ರಕ್ತದಾನ ಮಾಡೋದು ಎಷ್ಟು ಶ್ರೇಷ್ಠ ಅಂತ ನಿಮ್ಮ ಭಾವನೆ ಕೇಳಿಸ್ತಾ ಇದೆಯಾ? ಓಕೆ, ಇವತ್ತಿನ ವಿಷಯಕ್ಕೆ ಸಂಬಂಧಿಸಿದಂತೆ ಏನ್ ಹೇಳ್ತೀರಾ ಅಂತ ಕೇಳಿದ್ವಿ.
2: ಮೇಡಮ್, ಇದು ಬಹಳ ಅದ್ಭುತ ದಾನಗಳಲ್ಲಿ ಶ್ರೇಷ್ಠ ದಾನ ಅನ್ಬೋದು, ಯಾಕಂದ್ರೆ ಇವತ್ತಿನ ಇದರಲ್ಲಿ ಆಕ್ಸಿಡೆಂಟ್ ಬಹಳ ಆಗ್ತಿದ್ದಾವೆ. ಅಲ್ಲಿ ರಕ್ತ ಸೋರೋದ್ರೆ ಅವ್ರ ಜೀವನ ಮುಗಿಸಿರಲ್ಲ, ಯಾಕಂದ್ರೆ ಆಕ್ಸಿಡೆಂಟ್ ಮಾಡಿದ ವ್ಯಕ್ತಿ ಹಂಗೆ ಒಂದೊಂದ್ಸಲ ಹಂಗೆ ಬಿಟ್ಟು ಹೋಗ್ಬಿಡ್ತಾನೆ. ರಕ್ತ ಸೋರೋ ಜೀವ ಹೊರಟೋಗ್ತಾ, ಅದು ಒಳ್ಳೇದಿರ್ತೋ ಕೆಟ್ಟ ಇರ್ತಾವ ಏನ್ ರಕ್ಕಕ್ ಬರಲ್ಲ ಯಾವ್ದು. ಹಾಗಾಗಿ ರಕ್ತದಾನ ಮಾಡುವಂತವ್ರು ಮಾಡಿದ್ರೆ ಬಹಳ ಒಳ್ಳೇದು. ಅದು ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಈ ಶ್ರೇಷ್ಠ ದಾನಕ್ಕೆ ಹೋದ್ರೆ ಒಳ್ಳೇದು ಅಂತ ಅನ್ಸುತ್ತೆ ಮೇಡಮ್. ಅದೇ
1: ಒಳ್ಳೆ ಮಾಹಿತಿಯನ್ನ ಹಂಚ್ಕೊಂಡ್ರಿ. ಧನ್ಯವಾದ ಕರೆ ಮಾಡಿದಕ್ಕೆ.
2: ಧನ್ಯವಾದಗಳು ಮೇಡಮ್, ಧನ್ಯವಾದಗಳು.
1: ಓಕೆ, ಮಾಹಿತಿಯನ್ನ ಮುಂದುವರ್ಸೋಣ. ಒಂದು ಗೀತೆಯನ್ನ ಕೇಳಿ ಬರೋಣ.

0: ಓಕೆ ಕಾವ್ಯ, ರಕ್ತದಾನ ಮಾಡಿ ಜೀವದಾನ ನೀಡಿ ಅನ್ನೋ ಒಂದು ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಹಾಗಾದ್ರೆ ಈಗ ಆರೋಗ್ಯವಂತ ವ್ಯಕ್ತಿಗಳು ಅಂದ್ರೆ ಮಹಿಳೆ ಇರ್ಬೋದು ಪುರುಷರಿರ್ಬೋದು, ಎಷ್ಟು ದಿನಗಳಿಗೆ ಎಷ್ಟು ತಿಂಗಳಿಗೆ ರಕ್ತದಾನವನ್ನ ಮಾಡ್ಬೋದು ಅಂತ ನೋಡೋದಾದ್ರೆ ಪುರುಷರು ಪ್ರತಿ 3 ತಿಂಗಳಿಗೊಮ್ಮೆ ರಕ್ತದಾನವನ್ನ ಮಾಡ್ಬೋದು, ಹಾಗೆ ಮಹಿಳೆಯರು 4 ತಿಂಗಳಿಗೊಮ್ಮೆ ರಕ್ತದಾನವನ್ನ ಮಾಡ್ಬೋದು. ಅಂದ್ರೆ ಇವರ ಹಿಮೋಗ್ಲೋಬಿನ್ ಮಟ್ಟ ಏನಿದೆ ಅದನ್ನ ನೋಡಿಕೊಂಡು ರಕ್ತದಾನವನ್ನ ಮಾಡ್ಬೋದು. ಖಂಡಿತ,
1: ಸಾಮಾನ್ಯವಾಗಿ ಹೇಳುವಂತದ್ದು 3 ತಿಂಗಳಿಗಿಂತ 6 ತಿಂಗಳಿಗೊಮ್ಮೆ ಮಾಡಿದ್ರೆ ಹೆಚ್ಚು ಹೇಳುವಂತದ್ದು.
0: ಆರೋಗ್ಯ ದೃಷ್ಟಿಯಿಂದ
1: ಅವರು ತುಂಬಾ ಆರೋಗ್ಯವಂತರಾಗಿದ್ದು ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಿನದಾಗಿದ್ದಲ್ಲಿ ಅವರು 3 ತಿಂಗಳಿಗೊಮ್ಮೆ ಖಂಡಿತವಾಗ್ಲೂ ಕೂಡ ರಕ್ತದಾನವನ್ನ ಮಾಡಬಹುದು.
0: ಖಂಡಿತವಾಗ್ಲೂ ಇನ್ನು ಮತ್ತೆ ಅವರು ಆರೋಗ್ಯ ತಪಾಸಣೆಯಲ್ಲಿ ಅವರು ರಕ್ತದಾನ ಮಾಡಬಹುದು ಅಂತ ವೈದ್ಯರು ದೃಢಪಡಿಸಬೇಕು, ಆಗ ಮಾತ್ರ ರಕ್ತದಾನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ.
1: ಹೌದು, ಈ ಮೊದಲೇ ಮಾತಾಡುದ್ವಲ್ವ ಸೀಮಾ, ತುರ್ತು ಪರಿಸ್ಥಿತಿಯಲ್ಲಿ ಕೆಲವೊಮ್ಮೆ ಮುನ್ನೆಚ್ಚರಿಕೆಗಳಿಲ್ಲದೆ ಒಂದು ಆಘಾತಕ್ಕೆ ಒಳಗಾಗಿರ್ತಾರೆ, ವ್ಯಕ್ತಿಯನ್ನ ಉಳಿಸ್ಕೊಳ್ಬೇಕು ಅನ್ನೋಂತಹ ಆತಂಕ ಅವರಲ್ಲಿರುತ್ತೆ. ಅಂತಹ ಸಂದರ್ಭದಲ್ಲಿ ತಕ್ಷಣಕ್ಕೆ ರಕ್ತದಾನವನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ, ಯಾವುದೇ ರೀತಿ ತಪಾಸಣೆ ಮಾಡ್ತಾರೆ. ಆದ್ರೂ ಕೂಡ ವೈದ್ಯಕೀಯ ವಲಯದಲ್ಲಿ ಅದೆಲ್ಲದರ ತಪಾಸಣೆ ಮಾಡಿನೇ ಅವರು ರಕ್ತವನ್ನ ಸ್ವೀಕರಿಸುವಂತದ್ದು.
0: ಹೌದು,
1: ಅಂತಹ ಸಂದರ್ಭದಲ್ಲೂ ಕೂಡ ಕೆಲವೊಮ್ಮೆ ಎಲ್ಲೋ ಅಪ್ಪಿ ತಪ್ಪಿ ನಮ್ಮ ರಕ್ತದಲ್ಲಿ ಸೋಂಕೇನಾದ್ರೂ ಇದ್ರೆ ಅದು ಬಹಳ ಸಮಸ್ಯೆ ಆಗುತ್ತೆ. ನಾವು ಅವರಿಗೆ ನಿಜವಾಗ್ಲೂ ಕೂಡ ಸಹಾಯ ಮಾಡಿನೂ ಕೂಡ ಅದು ಪ್ರಯೋಜನ ಇಲ್ಲದ ಹಾಗೆ ಆಗುವಂತದ್ದು. ಹಾಗಾಗಿ ನಮ್ಮ ಆರೋಗ್ಯದ ಬಗ್ಗೆ ನಮ್ಗೆ ಹೆಚ್ಚಿನದಾಗಿ ಗೊತ್ತಿರಬೇಕಾಗುತ್ತೆ.
0: ಖಂಡಿತ.
1: ಇನ್ನು ಈ ರಕ್ತದಾನ ಮಾಡೋದ್ರಿಂದ ಅನುಕೂಲಗಳನ್ನ ಈಗಾಗಲೇ ನಮ್ಮ ಕೇಳುಗರು ಕೂಡ ಹೇಳ್ತಾ ಇದ್ದಾರೆ, ಆರೋಗ್ಯಕ್ಕೆ ಒಳ್ಳೇದು ಅಂತ. ಯಾವ ರೀತಿ
0: ಒಳ್ಳೇದು
1: ಅದನ್ನ ವಿವರಿಸಿ ಹೇಳೋದಾದ್ರೆ, ರಕ್ತದಲ್ಲಿನ ಕಬ್ಬಿಣದ ಅಂಶವನ್ನ ಸಮತೋಲನದಲ್ಲಿಡಲು ಸಹಾಯ
0: ಆಗುತ್ತೆ
1: ರಕ್ತವನ್ನ ದಾನ ಮಾಡೋದ್ರಿಂದ. ಇದರಿಂದ ಹೃದಯಾಘಾತದ ಅಪಾಯ ಕಡಿಮೆ ಆಗುತ್ತೆ. ಇತ್ತೀಚಿನ ದಿನದಲ್ಲಿ ಹೆಚ್ಚಿನದಾಗಿ ನಾವು ಕೇಳ್ತಾ ಇದ್ದೀವಿ, ತುಂಬಾ ಏನು ವಯಸ್ಸಿನಲ್ಲಿ ಇರುವಂತಹವರೇ, ಏನು ಮಧ್ಯ ವಯಸ್ಸು ಅಥವಾ ಯುವಕರಿಗೆ ಹೃದಯಾಘಾತದಿಂದ. ಹಾಗಾಗಿ ಈ ರಕ್ತದಾನವನ್ನ ಮಾಡೋದ್ರಿಂದ ಈ ಹೃದಯಾಘಾತದ ಸಮಸ್ಯೆಯನ್ನ ತಡಿಬಹುದು ಅಂತೇಳಿ ಹೇಳುವಂತದ್ದು. ಇನ್ನು ಒಂದು ಬಾರಿ ರಕ್ತದಾನ ಮಾಡಿದ್ರೆ ದೇಹ ಸುಮಾರು 650 ಕ್ಯಾಲರಿಯನ್ನ ಸುಡುತ್ತೆ. ಅಂದ್ರೆ ನಮ್ಮ ದೇಹದಲ್ಲಿ ಕೊಬ್ಬಿದೆ ಅಂತ ಭಾವಿಸ್ತೀವಿ ಅಲ್ವಾ,
0: ಕೊಬ್ಬನ್ನ ಕರಗಿಸೋದಕ್ಕೆ
1: ಅಪ್ರಯೋಜನ ಆಗಿರುವಂತದ್ದು. ಇನ್ನು ರಕ್ತದಾನ ಮಾಡಬೇಕಾದ್ರೆ ಈಗಾಗಲೇ ಮಾತಾಡ್ತಾ ಇರೋ ಹಾಗೇನೆ ಹಿಮೋಗ್ಲೋಬಿನ್, ಬಿಪಿ ಮತ್ತು ಇತರೆ ಸೋಂಕುಗಳ ಪರೀಕ್ಷೆಯನ್ನ ಉಚಿತವಾಗಿ
0: ನಡೆಸ್ತಾರೆ. ಹೌದು,
1: ನಮ್ಮ ಆರೋಗ್ಯದ ಸ್ಥಿತಿ ನಮಗೆ
0: ತಿಳಿಯುವಂತಹ ಸಾಧ್ಯ ಆಗಿರುತ್ತೆ. ಹೌದು,
1: ಹಾಗೆ ಒಬ್ಬರ ಜೀವವನ್ನ ಉಳಿಸಿದ್ದೇವೆ ಎಂಬ ಆತ್ಮತೃಪ್ತಿ ಅನ್ನೋದು ಸಿಗುವಂತದ್ದು.
0: ಖಂಡಿತವಾಗ್ಲೂ
1: ಬೆಲೆನೇ ಕಟ್ಟಕ್ಕಾಗ್ತಲೇ ಇರುವಂತದ್ದು ಅಲ್ವಾ, ಅಂತಹ ಒಂದು ಆತ್ಮತೃಪ್ತಿ ಅನ್ನೋದು ಈ ರಕ್ತದಾನ ಮಾಡೋದ್ರಿಂದ ನಮಗೆ ಸಿಗುವಂತದ್ದು.
0: ಹಾಗಾಗಿ
1: ಈ ಎಲ್ಲದರ ಬಗ್ಗೆ ನಮಗೊಂದಷ್ಟು ಗೊತ್ತಿರ್ಬೇಕಾಗುತ್ತೆ, ಮಾಹಿತಿ.
0: ಹಾಗೆ
1: ರಕ್ತದಾನ ಮಾಡೋದ್ರಿಂದ ಆಗುವಂತಹ ಪ್ರಯೋಜನಗಳೇನು,
0: ರಕ್ತದಾನ
1: ಮಾಡಿದ ನಂತರದಲ್ಲಿ ಏನೆಲ್ಲ ನಾವು ಮುನ್ನೆಚ್ಚರಿಕೆಗಳನ್ನ ತಗೋಬೇಕು, ಇದೆಲ್ಲದನ್ನ ಪಾಲಿಸಿದ್ದೆ ಆದ್ರೆ ನೀವು ಹೇಳ್ತಾಗೇನೆ 3 ತಿಂಗಳಿಗೊಮ್ಮೆ ರಕ್ತದಾನವನ್ನ ಮಾಡಬಹುದು.
0: ಹೌದು, ಖಂಡಿತವಾಗ್ಲೂ. ಹಾಗೆ ಹೊಸ ರಕ್ತ ಕಣಗಳ ಉತ್ಪತ್ತಿಗೆ ಕೂಡ ಉತ್ತೇಜನ ನೀಡುತ್ತೆ. ಅಂದ್ರೆ ನಮ್ಮ ಬ್ಲಡ್ ಏನಿದೆ ಹೊಸದಾಗಿ ಉತ್ಪತ್ತಿ ಆಗುತ್ತೆ, ಮತ್ತೆ ನಾವು ಇನ್ನೂ ಸದೃಢವಾಗ್ತೀವಿ ಅಂತಾನೆ ಹೇಳ್ಬೋದು. ಹಾಗೆ ಕೆಲವೊಬ್ಬರಿಗೆ ಒಂದು ಭಾವನೆ ಇರುತ್ತೆ, ನಾನು ಇವಾಗ ರಕ್ತ ಕೊಟ್ಟಿದ್ದೆ

0: ನನ್ನ ರಕ್ತ ಮತ್ತೆ ನನಗೆ ಯಾವಾಗ ಎಷ್ಟು ದಿನಕ್ಕೆ ಇದು ರಿಕವರಿ ಆಗುತ್ತೆ ಅನ್ನೋ ಒಂದು ಯೋಚನೆ ಇರುತ್ತೆ. ಕೆಲವರಿಗೆ ಕೊಡಬೇಕು, ಸಹಾಯ ಮಾಡಬೇಕು ಅನ್ನೋ ಮನಸ್ಥಿತಿ ಇರುತ್ತೆ. ಅವಾಗ ಇವೆಲ್ಲ ಸಣ್ಣ ಪುಟ್ಟ ಗೊಂದಲಗಳಿರುತ್ತೆ. ಇದನ್ನ ನೋಡೋದಾದ್ರೆ 24 hours ಅಂದ್ರೆ 24 ಗಂಟೆಯಿಂದ 48 ಗಂಟೆಯ ಒಳಗಾಗಿ ನಮ್ಮ ಏನಿದೆ ರಕ್ತದಾನ ಮಾಡಿರುವಂತಹ ದೇಹದಲ್ಲಿ ಪುನಃ ರಕ್ತ ಉತ್ಪತ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು.
1: ಮೊತ್ತ ಏನು ರಕ್ತದಾನ ಮಾಡಿದ ನಂತರದಲ್ಲಿ ತಕ್ಷಣಕ್ಕೆ ಒಂದಷ್ಟು ಹಣ್ಣಿನ ರಸವನ್ನ ಕೊಡುವಂತದ್ದು, ನೀರನ್ನ ಹೆಚ್ಚಾಗಿ ಸೇವಿಸಿ
0: ಮಾಡಬಹುದು.
1: ಈ ನಿಯಮಗಳನ್ನ ಪಾಲಿಸಿದ್ದೆ ಆದ್ರೆ ನೀವು ಹೇಳ್ದ ಹಾಗೆ 1 ಅಥವಾ 2 ದಿನದಲ್ಲಿ ನಮ್ಮ ರಕ್ತ ಅನ್ನೋದು ಮರು ಉತ್ಪತ್ತಿ ಆಗೋದಕ್ಕೆ
0: ಸಹಕಾರಿಯಾಗುತ್ತೆ ಖಂಡಿತವಾಗ್ಲು.
1: ಹಾಗೇನೆ ಈ ರಕ್ತದವನ್ನ ರಕ್ತದಾನ ಮಾಡ್ಬೇಕಾದ್ರೆ ನಾವೆಲ್ಲ ಗಮನಿಸ್ತೀವಿ, ಈಗ ನಾವು ಬಹಳಷ್ಟು ಬಾರಿ ಹೇಳಿದ್ವಿ ಕೃತಕವಾಗಿ ಸೃಷ್ಟಿಸೋದಕ್ಕೆ
0: ಸಾಧ್ಯ ಇಲ್ಲ ಅಂತ.
1: ಹಾಗೆ ಮನುಷ್ಯರಲ್ಲಿ ಸಾಕಷ್ಟು ಭಿನ್ನತೆಯನ್ನ ನಾವು ಕಾಣ್ತೀವಿ ಅಲ್ವಾ ಸೀಮಾ?
0: ಹೌದು, ಖಂಡಿತ.
1: ರೂಪದಲ್ಲಿರಬಹುದು,
0: ಆಕಾರದಲ್ಲಿ, ಗುಣದಲ್ಲಿ,
1: ಎಲ್ಲದರಲ್ಲೂ. ಆದ್ರೆ ನಮ್ಮೆಲ್ಲರ ದೇಹದಲ್ಲಿ ಹರಿಯುವಂತಹ ರಕ್ತದ ಬಣ್ಣ ಮಾತ್ರ
0: ಕೆಂಪಾಗಿರುತ್ತೆ. ಹೌದು,
1: ಎಷ್ಟೊಂದು ವಿಶೇಷ ಅನ್ನಿಸುತ್ತೆ ಅಲ್ವಾ?
0: ಹೌದು, ಖಂಡಿತವಾಗ್ಲಿ. ಇದನ್ನ ಸಾಕಷ್ಟು ಸರಿ ಕೆಲವೊಬ್ರು ಉದಾಹರಣೆ ಕೊಡ್ತಾ ಇರ್ತಾರೆ. ನಾವು ಯಾವ್ದ್ರನ್ನು ಭೇದ ಮಾಡೋದಕ್ ಹೋಗ್ತಿವಿ, ಆದ್ರೆ ನಮ್ಮ ರಕ್ತದವನ್ನ ಭೇದ ಮಾಡೋದಕ್ ಆಗೋದಿಲ್ಲ, ಸಾಧ್ಯ ಇಲ್ಲ ಅಂತಾನೆ ಹೇಳ್ತಾರೆ.
1: ಬಣ್ಣ ಕೂಡ
0: ಹೌದು ಕೆಂಪಾಗಿರುತ್ತೆ.
1: ನಾವೆಲ್ಲರೂ ಕೂಡ ಇದೊಂದ್ ರೀತಿ ನಮ್ಗೆ ಮಾನವೀಯತೆ, ಮನುಷ್ಯತ್ವದ ಪಾಠವನ್ನ ಕಲಿಸುವಂತದ್ದು.
0: ಹೌದು,
1: ನಾಗರಿಕ ಸಮಾಜದಲ್ಲಿ ನಾವು ಹೇಗೆ ಬೆರೆತು ಬದುಕಬೇಕು ಅನ್ನೋದಕ್ಕೆ ಈ ಬಣ್ಣ ಕೂಡ ಒಂದು ಉದಾಹರಣೆ.
0: ಹೌದು, ಅದ್ರ ಜೊತೆಗೆ ನಾವು ನಮ್ಮ ಜನರಿಗೆ ಒಂದ್ ಸ್ವಲ್ಪ ಜಾಗೃತಿಯನ್ನ ಮೂಡಿಸ್ಬೇಕು ಈ ರಕ್ತದಾನದ ಬಗ್ಗೆ. ಕೇವಲ ಆ ದಿನದ ಆಚರಣೆಗಾಗಿ ನಾವು ಮಾಡೋದಲ್ಲ, ಪ್ರತಿಯೊಂದು ಕಡೆ ನಾವು ಅಂದ್ರೆ ರಕ್ತದಾನ ಮಾಡೋದ್ರಿಂದ ಒಂದು ಕಿರು ಲೈನಲ್ಲಿ ಸಾಲುಗಳಲ್ಲಿ ಬರೆದು ನಮ್ಮ ಜನರು ಓದೋ ರೀತಿ ಇದ್ರೆ, ಅಂದ್ರೆ ಜಾಗೃತಿಯನ್ನ ಮೂಡಿಸೋದ್ರಿಂದ ಅವರಲ್ಲೂ ಕೂಡ ರಕ್ತದಾನ ಮಾಡುವಂತಹ ಒಂದು ಮನೋಭಾವ ಬೆಳೆಯುತ್ತೆ. ಅಂದ್ರೆ ನಾವು ಕೂಡ ಒಬ್ಬರಿಗೆ ಸಹಾಯ ಆಗ್ಬೋದಲ್ವಾ ಅನ್ನೋದು ಅವರಿಗೂ ಸಹ ತಿಳಿಯುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ನಾವು ಸಾಮಾನ್ಯವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರಕ್ತದಾನದ ಒಂದು ಸಪರೇಟ್ ಆಗಿರುವಂತಹ ಒಂದು ಬ್ಯಾಂಕ್, ಬ್ಲಡ್ ಬ್ಯಾಂಕ್
1: ಇರುತ್ತೆ. ಅಕಸ್ಮಾತ್ ಅವರ ಒಂದು ಆಸ್ಪತ್ರೆಯಲ್ಲಿ ಅದು ಲಭ್ಯ ಇಲ್ಲ ಅಂದ್ರೂ ಕೂಡ ಹತ್ತಿರದ ಆಸ್ಪತ್ರೆಗೆ ಸಂಪರ್ಕಿಸೋದಕ್ಕೂ ಕೂಡ ತಿಳಿಸ್ತಾರೆ.
0: ಹಲೋ,
1: ಕಾರ್ಯಕ್ರಮದಲ್ಲಿ
2: ನಮಸ್ತೆ.
1: ನಮಸ್ತೆ, ನಿಮ್ಮ ಹೆಸರು ಹೇಳಿ.
2: ಶಿವಮೊಗ್ಗದಿಂದ ರೋಟರಿ ವಿಜಯ್ ಕುಮಾರ್ ಮೇಡಮ್.
1: ಓಕೆ, ವಿಜಯ್ ಕುಮಾರ್ ಅವರು ಕಾರ್ಯಕ್ರಮ ಕೇಳ್ತಾ ಇದೀರಾ ವಿಜಯ್ ಕುಮಾರ್ ಅವರೇ?
2: ಕಾರ್ಯಕ್ರಮ ಕೇಳ್ತಾ ಇದೀವಿ, ತುಂಬಾ ಚೆನ್ನಾಗಿ ಮಾಹಿತಿಯೊಂದಿಗೆ ಬರ್ತಾ ಇದೆ. ನಾವು ಒಬ್ಬ ರಕ್ತದಾನಿ, ಎಬಿ ನೆಗೆಟಿವ್, ನಮ್ದು 47 ಸಾರಿ ಕೊಟ್ಟಿದೀವಿ. ಶಿವಮೊಗ್ಗದಲ್ಲಿ ನಮ್ದು
1: ಸ್ವಯಂಪ್ರೇರಿತ
2: ರಕ್ತದಾನಿಗಳ ಸೇವಾ ಸಂಸ್ಥೆ ಇದೆ.
1: ಖಂಡಿತ. ನಿಮ್ಮ ವಯಸ್ಸು ಎಷ್ಟು?
2: ನಮ್ದು ಈಗ ಮೇಡಮ್
1: 60 years.
0: 60 ವರ್ಷದಲ್ಲಿ ನೀವು 47 ಬಾರಿ ರಕ್ತವನ್ನ ನೀಡಿದಿರಾ?
2: ಹೌದೌದು, ಕೊಟ್ಟಿದ್ದೀನಿ. ನಾಗರಿಕ ಸನ್ಮಾನ ಆಗಿದೆ, ಸ್ಟೇಟ್ ಅವಾರ್ಡ್ ಆಗಿದೆ, ಮತ್ತೆ ಎಲ್ಲಾ ಕಡೆ ಮೇಡಮ್ ಶಾಲಾ ಕಾಲೇಜುಗಳಲ್ಲಿ ಅವೇರ್ನೆಸ್ ಮೂಡಿಸ್ತಾನೆ ಇದೀವಿ. ಹಿಂದಿರುವ ಸಾಕಷ್ಟು ಜನರಿಗೆ ರಕ್ತದಾನ ಮಾಡೋದ್ರಿಂದ ಮೂಢನಂಬಿಕೆಯಿಂದ ವೀಕ್ ಆಗ್ತಾರೆ, ಹಾಗೆ ಅಂತಾರೆ. ಇತ್ತೀಚಿನ ಒಂದು ವಿಶ್ವ ಆರೋಗ್ಯ ಸಂಸ್ಥೆ ವರದಿ ಪ್ರಕಾರ ರಕ್ತದಾನ ಮಾಡೋದ್ರಿಂದ ಹೃದಯಾಘಾತ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ, ಬುದ್ಧಿ ಶಕ್ತಿ ಚುರುಕಾಗಿರುತ್ತೆ, ಕೊಲೆಸ್ಟ್ರಾಲ್ ಅಂಶ ಕಮ್ಮಿ ಆಗುತ್ತೆ, ಸದಾ ಲವಲವಿಕೆಯಿಂದ ಇರ್ತೀವಿ. ಮತ್ತೆ ಈಗ ಒಂದ್ಸರಿ ನಾವು ಬ್ಲಡ್ ಅನ್ನ ಡೊನೇಟ್ ಮಾಡಿದ್ರೆ 4 ಜನರು ಪ್ರಾಣ ಉಳಿಸ್ಕೊಂಡು, ಮೊದಲಿಗೆ ಒಂದ್ ಯೂನಿಟ್ಗೆ ಒಂದು ರೌಂಡ್ ಆಗ್ತಾ ಇತ್ತು. ಹಾಗಾಗಿ ಯಾರು ರಕ್ತದಾನದ ಬಗ್ಗೆ ಬೇರೆ ತರ ತಿಳ್ಕೊಳ್ಬೇಡ. ಮತ್ತೆ ಕೃತಕವಾಗಿ ರಕ್ತವನ್ನ ಉತ್ಪಾದನೆ ಮಾಡಕ್ ಆಗೋದಿಲ್ಲ, ನಿಮಗೆಲ್ಲ ಗೊತ್ತಿದೆ. ದಾನಿಗಳು ದೇಹದಿಂದನೇ ತಗೋಬೇಕು. ಸಮಾಜದಲ್ಲಿ ಏನಾದ್ರೂ ನಿಜವಾದ ಹೀರೋಗಳು ಇದ್ರೆ ರಕ್ತದಾನಿಗಳು.
1: ಅದು
2: ರಕ್ತ ಬೇಕಾದ ರಕ್ತ ಯಾರಿಗೆ ಅವಶ್ಯಕತೆ ಇರುತ್ತೆ ಆ ಮನೆಯಲ್ಲಿ ಅದರ ಬೆಲೆ ಗೊತ್ತಾಗೋದು. ಹಾಗಾಗಿ ಪ್ರತಿಯೊಬ್ರು ನಮಗೆ ರಕ್ತ ಬೇಕಂದಾಗ ನಾವು ಬೇಗ ಡೋನರ್ ಕರ್ಕೊಂಡು ಕೊಡ್ಬೇಕು. ಯಾಕಂದ್ರೆ ರಕ್ತ ಕೊರತೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಇದೆ. ಸಕಾಲದಲ್ಲಿ ರಕ್ತ ಸಿಗೋದಿಲ್ಲ, ಸಾಕಷ್ಟು ಜನ ಪ್ರಾಣ ಉಡ್ತಾನೆ, ಮೇಜರ್ ಸಾಲ್ಸಿಮಿಯ ಈ ತರದೆಲ್ಲ ಸಮಸ್ಯೆಗಳನ್ನ ಸಾಕಷ್ಟು ಬ್ಲಡ್ ನಾವು ಕೊಡ್ತಾನೆ ಇದೀವಿ. ನಾವು ಒಂದು ಬ್ಲಡ್ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡೋದ್ರಿಂದ ಇದಕ್ಕೆ ಹಲವಾರು ಕ್ಯಾಂಪ್ಗಳಲ್ಲಿ ಸಾಕಷ್ಟು ಜನ, ಮತ್ತೆ ಮಕ್ಕಳು ನೋಡ್ತಾ ಇದ್ದಾರಲ್ಲ, ಮೊನ್ನೆ ಒಂದು ಇಂಜಿನಿಯರ್ ಕಾಲೇಜಲ್ಲಿ ಕ್ಯಾಂಪ್ ಮಾಡಿದಾಗ ಸಾಕಷ್ಟು ಜನ ಹೆಣ್ಮಕ್ಳು ಒಳ್ಳೆ ದಷ್ಟಪುಷ್ಟವಾಗಿದ್ದಾರೆ, ಅವರಿಗೆ ಬ್ಲಡ್ ಹೆಮೋಗ್ಲೋಬಿನ್ ಕಮ್ಮಿ
0: ಕಮ್ಮಿ
2: ಎಲ್ಲ ಹಾಳಾಗ್ಬಿಟ್ರು. ನಾವು ನೋಡಿ ನಾವು ಎಷ್ಟು ಚೆನ್ನಾಗಿದೀವಿ ಅಂತ ಅವಾಗ ಅವರಿಗೆ ನಾವು ಸ್ಪೆಷಲ್ ಕ್ಲಾಸ್ ಮಾಡಿದ್ವಿ. ಪಿಜಾ ಬರ್ಗರ್ ಪಾನಿಪುರಿ ಎಲ್ಲ ಬಿಟ್ಟು ಚೆನ್ನಾಗಿ ಮೊಳಕೆ ಕಾಳು ಪೌಷ್ಟಿಕಾಂಶದ ಆಹಾರ ತಗೊಳ್ಳಿ, ಚೆನ್ನಾಗಿ ನಿದ್ದೆ ಮಾಡಿ ಈ ತರದೆಲ್ಲ ಹೇಳಿದಾಗ ನೆಕ್ಸ್ಟ್ ಇನ್ನು 6 ತಿಂಗಳಿಗೆ ಅವ್ರು ರೆಡಿ ಆಗ್ತಾರೆ.
1: ಉತ್ತಮ ಸಲಹೆ ಅಂತ.

0: ಹೇಳ್ಬೋದು. ಇವತ್ತಿನ ಪೀಳಿಗೆ ಏನಿದೆ ಅಲ್ವಾ, ಆಹಾರ ಕ್ರಮವನ್ನ ಪಾಲಿಸದಲೇನೆ ಆರೋಗ್ಯವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ವಿಜಯ್ ಅವರೇ, ನೀವು 47 ಬಾರಿ ನೀವು ರಕ್ತವನ್ನ ದಾನ ಮಾಡಿದೀರಾ ಅಂತ ಹೇಳಿದ್ರಿ, ಬಹಳ ಮಹತ್ಕಾರಿ ಅಂತಾನೆ ಹೇಳ್ಬಹುದು. ಹಾಗೇನೆ ನಾವು ಈಗ ಹೇಳಿದ್ವಿ ರಕ್ತದಾನ ಮಾಡೋದ್ರಿಂದ ಆಗೋ ಅನುಕೂಲಗಳು, ಹಾಗೆ ಏನೆಲ್ಲ ಎಚ್ಚರಿಕೆಗಳನ್ನ ತಗೋಬೇಕಾಗುತ್ತೆ ಅಂತೇಳಿ. ಆದ್ರೆ ಇಷ್ಟು ಬಾರಿ ನೀವು ರಕ್ತದಾನ ಮಾಡಿ ವಾಸ್ತವವಾಗಿ ಅನುಭವವನ್ನ ಹೊಂದಿದ್ದೀರಾ, ಹಾಗಾಗಿ ರಕ್ತದಾನ ಮಾಡೋದಕ್ಕಿಂತ ಮುಂಚೆ ಅಥವಾ ರಕ್ತದಾನ ಮಾಡಿದ ನಂತರದಲ್ಲಿ ನೀವು ಯಾವ ರೀತಿ ಪ್ರಿಕಾಷನ್ ನ ತಗೊಳ್ತೀರಾ?
1: ಮೇಡಮ್, ರಕ್ತದಾನ ಮಾಡೋದ್ರಿಂದ ಮಾಡಿದ ಮೇಲೆ ಅದಕ್ಕೆ ಬಹಳ ಪ್ರಿಕಾಷನ್ ಬೇಡ. ಒಂದೇ ಸ್ವಲ್ಪ ಮಾಮೂಲಿ ನಾವು ರೆಸ್ಟ್ ಆಗ್ ತಗೊಂತೀವಿ, ಮತ್ತೆ ನಿಮಗೆ ಇಮ್ಮಿಡಿಯೇಟ್ ಅಲ್ಲಿ ಜ್ಯೂಸ್ ಕೊಡ್ತಾರೆ, ನಮ್ಮ ಫುಡ್ ಎಲ್ಲ ನಾವೇ ಪ್ರಿಪೇರ್ ಮಾಡಿ ಕೊಡ್ತಾರೆ, ನಮ್ಮ ಫುಡ್ ಎಲ್ಲ ಕೊಡ್ತಾರೆ. ಮತ್ತೆ ನಮ್ಗೆ ಆತ್ಮವಿಶ್ವಾಸ ಇರ್ಬೇಕು ಮೇಡಮ್, ಅಯ್ಯೋ ರಕ್ತ ಕೊಟ್ಬಿಟ್ಟು ಹಂಗಾಯ್ತು ಹಿಂಗಾಯ್ತು ಅಂದ್ರೆ ಏನಾಗೋದಿಲ್ಲ. ನಮ್ಮ ಬಾಡಿನ ನಾವು ಡ್ರಾ ಮಾಡೋದು ಕೇವಲ 300-350 ml ಮಾತ್ರ. ಅದ್ರಿಗೆ ಯಾರು ಅದ್ರ ಬಗ್ಗೆ ಗಾಬರಿ ಪಡೋದೇ ಬೇಡ, ಯಾವ ತರದ ಸಂಶಯ ಇಲ್ಲ, ಅದ್ರ ಬಗ್ಗೆ ಗಾಬರಿ ಪಡೋದ್ ಬೇಡ. ಮತ್ತೆ ನಿಮಗೆ ಇಮ್ಮಿಡಿಯೇಟ್ ನೀವು ಕೊಟ್ಟಂತ ಬ್ಲಡ್ ನಮಗೆ ಕರೆಕ್ಟ್ ಒಂದು ವಾರದಲ್ಲೇ ನಿಮ್ಗೆ ಕನೆಕ್ಟ್ ಆಗ್ಬಿಡುತ್ತೆ. ಡಾಕ್ಟರ್ ಹೇಳ್ತಾರೆ ಒಂದ್ ಏನಂದ್ರೆ ನಿಮ್ಗೆ ಇದಾಗುತ್ತೆ ಅಂತ, ನಮಗೆ ಅದ್ರ ಬಗ್ಗೆ ಏನಿಲ್ಲ. ಕೊಟ್ಟಾಗ ಆದಂತ ಖುಷಿ ನಮ್ಗೆ. ನಾವು ಎಂತ ಎಮರ್ಜೆನ್ಸಿ ಅಂದ್ರೆ ನಮ್ಗೆ ಸ್ಟೋರಿ ಹೇಳಿದ್ರೆ, ನಮ್ ಬ್ಲಡ್ ನಮ್ಗೆ ಗೊತ್ತಿದ್ದಿಲ್ಲ, ಡಾಕ್ಟರ್ ವಿದ್ಯಾ ಚಿನವಲ್ ಅಂತ ಅವರು ತೀರೋದ್ರು, ನಮ್ಮ ಇದನ್ನ ಗುರುತಿಸಿ ಒಂದು ಭಾರಿ ಎಮರ್ಜೆನ್ಸಿ ಇರೋಂತ ಪೇಷಂಟ್, ಒಂದು 3 ವರ್ಷದ ಮಗುವಿಗೆ, ಗರ್ಭಿಣಿ ಸ್ತ್ರೀಯರಿಗೆ, ಈ ತರದನ್ನ ಕರೆದು ನಮಗೆ ಡೊನೇಷನ್ ಕೊಟ್ಟಾಗ ಅವರು ನಮ್ಮನ್ನ ನಮಗೆ ಕಾಲಿ ಕಾಲಿಗೆ ಮೊಳಕಾಕ್ಬಿಟ್ಟು. ನಮಗೆ ಇಷ್ಟೆಲ್ಲ ಒಂದು ನಮ್ಮ ದೇಹದಲ್ಲಿ ಇರೋಂತ ಒಂದು ಅಮೂಲ್ಯವಾದ ರಕ್ತ ಕೊಟ್ಟು ಇಷ್ಟೆಲ್ಲ ಒಂದು ಬೆಲೆ ಇದೆ, ಇಷ್ಟೆಲ್ಲ ಇದಕ್ಕೊಂದು ಗೌರವ ಇದೆ ಅನ್ನೋದು ಅವತ್ತು ನಿಮಗೆ ಗೊತ್ತಾಯ್ತು. ಹಾಗಾಗಿ ನಮ್ಮ ಈಗ ಜಿಲ್ಲೆಯಲ್ಲಿ ಸುಮಾರು 110-115 ಬಾರಿ ರಕ್ತದಾನ ಮಾಡ್ಲಿದ್ದಾರೆ ಮೇಡಮ್. ಪ್ರತಿ ದಿವಸ ಇದೇ ಕೆಲಸ ಮಾಡ್ತೇವೆ. ಶಿವಮೊಗ್ಗದಲ್ಲಿ ಯಾಕೆ ಹೇಳಿದ್ರು, ನಿಮಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಶಿವಮೊಗ್ಗದಲ್ಲಿ ನಮಗೆ ಕಾಲ್ ಮಾಡಿ, ನಮ್ಮ ನಂಬರ್ ಇರ್ತದೆ, ನಿಮಗೆ ರಕ್ತದಾನ ಒದಗಿಸ್ಕೊಡಂತ ಕೆಲಸ ನಾವು ಮಾಡ್ತೇವೆ. 9481
0: 0-51-98 ಈ ಸಂಖ್ಯೆ.
1: ಓಕೆ,
0: ಶಿವಮೊಗ್ಗದ ಸುತ್ತಮುತ್ತ ಯಾರಿಗೆ ರಕ್ತದ ಅವಶ್ಯಕತೆ ಬಿದ್ರು
2: ಅಂದ್ರೆ ಬೇರೆ ಊರಿನಲ್ಲಿದ್ರು ನೀವು ಅವರಿಗೆ ಒಂದು ಅರೇಂಜ್ ಮಾಡುವಂತ ಕೆಲಸವನ್ನ ಮಾಡ್ತೀರಾ?
0: ಬಹಳ ಒಳ್ಳೆ ಮಾಹಿತಿ. ಹಾಗೆ ನೀವ್ ಎಂತಹ ಒಂದು ಸಮಾಜ ಮುಖಿಯಾದಂತಹ
2: ಕೆಲಸವನ್ನ
0: ಮಾಡ್ತಾ ಇದ್ದೀರಾ, ಬಹಳ ಶ್ಲಾಘನೀಯವಾದದ್ದು.
1: ನೀವು ಖಂಡಿತ ಇರುತ್ತೆ, ಬಹಳ ಒಳ್ಳೆ ಕಾರ್ಯಕ್ರಮ. ಯಾಕಂದ್ರೆ ಅದ್ರ ಬಗ್ಗೆ ಜಾಗೃತಿ ಬೇಕಲ್ಲ ಮೇಡಮ್, ಜನರಿಗೆ ಅವೇರ್ನೆಸ್ ಇರಬೇಕು. ನೀವು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಮಾಹಿತಿ ಕೊಡ್ತಾ ಇದ್ದೀರಾ, ಇದರಿಂದ ಜಾಗೃತಿ ಆಗುತ್ತೆ. ಯಾಕಂದ್ರೆ ಜನ ಮುಂದ್ ಬರ್ತಾರೆ, ಇಲ್ಲಾಂತಂದ್ರೆ ಮನೆಯಲ್ಲಿ ಅಯ್ಯೋ ನೀನ್ ರಕ್ತ ಕೊಡ್ತೀಯ ಹಂಗಾಗ್ತಿ ಹಿಂಗಾಗ್ತಿ ಅಂತಾರೆ. ನಿಮ್ ಕಾರ್ಯಕ್ರಮದಿಂದ ಅವೇರ್ನೆಸ್ ಆಗುತ್ತೆ, ಮತ್ತೆ ಸಾಕಷ್ಟು ಜನ ಮುಂದ್ ಬರ್ತಾರೆ. ಅದು ನಮ್ಮ ರಕ್ತದ ಕೊರತೆ ಇಲ್ಲಂಗಾಗುತ್ತೆ, ಒಂದು ಆರೋಗ್ಯವಂತ ಸಮಾಜ ನಿರ್ಮಾಣ ಆಗುತ್ತೆ. ಮಾಧ್ಯಮಗಳು ಈ ತರದ ಕೆಲಸ ಮಾಡೋ
0: ಉಪಯುಕ್ತ ಮಾಹಿತಿ. ಹಾಗೇನೆ ಜನತೆಗೆ, ಯುವ ಜನತೆಗೆ ಒಂದಷ್ಟು ಸಲಹೆ ಕೂಡ ಕೊಟ್ಟಿದ್ದೀರಿ,
2: ಅಂದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಸೂಕ್ತವಾದ ಕರೆ ಅಂತಾನೆ ಹೇಳ್ಬೋದು.
0: ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ. ಓಕೆ,
2: 47 ಬಾರಿ ಅಂದ್ರೆ ಅಲ್ಲ, ಅವ್ರು ಹೇಳದ್ ನೋಡಿದ್ರೆ ಇನ್ನು 115 ಬಾರಿ ಕೊಟ್ಟಿದ್ದಾರೆ ಅಂತ.
0: ಹೌದು,
2: ಅವರು ಶಿವಮೊಗ್ಗದಲ್ಲಿ ಇಂತಾರೆ, ಅದ್ರಲ್ಲಿ 47 ಬಾರಿ ಇವ್ರು ತುಂಬಾ ಹೆಚ್ಚಿನ ಸಲನೆ ಅನ್ಬೋದಲ್ವಾ?
0: ಏನು, ನಾವು ಸಮಾಜ ಸೇವೆ ಮಾಡಬೇಕು ಅನ್ನೋಂತಹ ಮನಸ್ಥಿತಿ ರೀತಿಯಾದಂತಹ ಒಂದು ಕಾರ್ಯಕ್ರಮಕ್ಕೆ ಸಾಧ್ಯ ಆಗುತ್ತೆ. ಅವ್ರು ಹೇಳಿದ್ರು ನಾವೀಗ ಸಾಕಷ್ಟು ಮಾಹಿತಿ ಕೊಡ್ತಾ ಇದೀವಿ
2: ಸಿಂಹ,
0: ಆದ್ರೂ ಕೂಡ ಒಂದು ಮಾಹಿತಿ ನಾವು ಹೇಳಿರ್ಲಿಲ್ಲ, ಆತ್ಮವಿಶ್ವಾಸ ಇರಬೇಕು
2: ಅಂತ. ಅದನ್ನ ವಿಜಯಕುಮಾರ್ ಅವರು ಹೇಳಿದ್ರು.
0: ಹೌದು, ನಾವು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ಆತ್ಮವಿಶ್ವಾಸ ಅನ್ನೋದು ಬಹಳ ಮುಖ್ಯ. ಅದರಲ್ಲೂ ಕೂಡ ರಕ್ತದಾನ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಆತ್ಮವಿಶ್ವಾಸ ಎಷ್ಟು ಅಚಲವಾಗಿ ಗಟ್ಟಿಯಾಗಿರುತ್ತೋ ಅಷ್ಟು ಬೇಗ ನಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ.
2: ಖಂಡಿತವಾಗಿ
0: ಅದನ್ನ ಅವರು ನೆನಪಿಸಿದ್ರು, ಒಳ್ಳೆ ಮಾಹಿತಿ.
2: ಇದಲ್ದೆ ಕಾವ್ಯ, ಕೇವಲ ನಾವು ರಕ್ತದಾನ ಅಂತಾನೆ ಅಲ್ಲ, ಮುಂದಿನ ದಿನಗಳಲ್ಲಿ ನಾವು ಅಂಗಾಂಗ ದಾನದ ಬಗ್ಗೆ ಕೂಡ ಮಾತಾಡೋಣ. ಈಗಿನ ದಿನಮಾನಗಳಲ್ಲಿ ಇದೆಲ್ಲ ತುಂಬಾನೇ ಉಪಯುಕ್ತ, ಹಾಗೆ ನಮ್ಮ ಕೇಳುಗರಿಗೆ ಒಂದಿಷ್ಟು ಜಾಗೃತಿಯನ್ನ ಮೂಡಿಸುವಂತ ಕೆಲಸವನ್ನ ಕೂಡ ಆಗುತ್ತೆ. ಕೆಲವರಿಗೆ ಕೆಲವೊಂದು ವಿಷಯಗಳಲ್ಲಿ ಗೊಂದಲ ಇರುತ್ತೆ. ಈಗ ವಿಜಯಕುಮಾರ್ ಅವ್ರು ಹೇಳಿದ್ರು ಯಾವ ರೀತಿ ಅಂದ್ರೆ ರಕ್ತದಾನ ನೀಡಿದಾಗ ಹೇಗಾಗುತ್ತೆ, ಎಷ್ಟು ದಿನದಲ್ಲಿ ರಿಕವರಿ ಆಗುತ್ತೆ, ಅದನ್ನ ರಕ್ತದಾನ ಮಾಡಿದವರ ಮಾತಿಂದ ಕೇಳಿದಾಗ್ಲೇನೆ ಎಲ್ಲರಿಗೂ ಕೂಡ ಒಂದು ಗೊತ್ತಾಗುವಂತದ್ದು.
0: ಅವರು ಒಂದು ಉದಾಹರಣೆಯಲ್ಲೂ ಹೇಳಿದ್ರು, ಇತ್ತೀಚೆಗಷ್ಟೇ ಒಂದು ಕಾಲೇಜಿಗೆ ಭೇಟಿ ಕೊಟ್ಟಾಗ ಅಲ್ಲಿರುವಂತಹ ಹೆಣ್ಣು ಮಕ್ಕಳ ರಕ್ತವನ್ನ ಅಂದ್ರೆ ಹಿಮೋಗ್ಲೋಬಿನ್ ಪ್ರಮಾಣವನ್ನ ಪರೀಕ್ಷಿಸಿದಾಗ ಅವರೆಲ್ಲ ಆರೋಗ್ಯವಾಗಿದ್ದಾರೆ.

0: ಅದರ ಅದರ ಪ್ರಮಾಣ ಕಡಿಮೆ ಇದೆ. ಕಾರಣ ಅವರು ಸೇವಿಸ್ತಾ ಇರುವಂತಹ ಆಹಾರ
1: ಪದ್ಧತಿ.
0: ಈಗ ನಾವು ಇದರ ಬಗ್ಗೆ ಹೆಚ್ಚಿನದಾಗಿ ಗಮನವನ್ನ ಕೊಡ್ಬೇಕಾಗುತ್ತೆ.
1: ಖಂಡಿತವಾಗ್ಲೂ
0: ಬಹುಶಃ ಪಾನಿಪುರಿ ಗೋಬಿ ಇವೆಲ್ಲ ತಿಂದಲಿರೋ ವಿರಳ ಇರುವಂತವ್ರು ವಿರಳ. ಹಾಗಾಗಿ ಏನು ಈ ಜಂಕ್ ಫುಡ್ ತಿಂತೀವಿ ಅಲ್ವಾ, ಇದು ನಾಲಿಗೆಗಷ್ಟೇ
1: ರುಚಿ ಹಾಗೆ ಆರೋಗ್ಯಕ್ಕಲ್ಲ.
0: ಈ ವಿಷಯ ಎಲ್ರಿಗೂ ಗೊತ್ತಿರುತ್ತೆ ಸೀಮಾ,
1: ಹೌದು
0: ನಮ್ಮನ್ನು ಒಳಗೊಂಡಂತೆ.
1: ಹೌದು ಖಂಡಿತವಾಗಿ.
0: ಆದ್ರೆ ಅದರ ಅಭ್ಯಾಸವನ್ನ ಕಡಿಮೆ ಮಾಡ್ಕೋಬೇಕು.
1: ಹೌದು,
0: ಉತ್ತಮ ಆಹಾರ ಸೇವನೆ ಮಾತ್ರ ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡೋದಕ್ಕೆ ಸಾಧ್ಯ ಆಗುತ್ತೆ.
1: ಹೌದು,
0: ಯಾವಾಗಲೂ ಒಮ್ಮೆ ಇಂತಹ ಆಹಾರವನ್ನ ಸೇವಿಸಿದ ತಕ್ಷಣ ನಮ್ಮ ಆರೋಗ್ಯ ಹದಗೆಡೋಲ್ಲ. ಆದ್ರೆ ನಮ್ಮ ದಿನನಿತ್ಯದ ಊಟದಲ್ಲಿ ಇದೇ ಭಾಗ ಆಗೋದ್ರೆ ಆರೋಗ್ಯ ಕೈ ಕೆಡೋದು ಗ್ಯಾರಂಟಿ ಆಗಿರುತ್ತೆ. ಹಾಗಾಗಿ ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನ ನಾವೆಲ್ಲರೂ ಕೂಡ ಹರಿಸಬೇಕು ಅನ್ನೋದು ಒಳ್ಳೆ ಮಾತು.
1: ಒಳ್ಳೆ ಮಾತು. ಮುಂದಿನ ಕರೆ ಮಾತಾಡೋಣ.
0: ಓಕೆ,
1: ಹಲೋ.
2: ನಮಸ್ತೆ ಮೇಡಮ್. ಅರೆ
1: ನಮಸ್ತೆ.
2: ಅವಾಗ ಒಂದ್ ಮಾಹಿತಿ ನಿಮ್ಗೆ ಹೇಳೋಣ ಅಂತ ಹೇಳಿದಾಗ ಮತ್ತೆ ಹೋಗ್ಬಿಟ್ಟು ಮಂಜಿ ಕೊಟ್ಬಾಕಾಶೆ ಅಂತ
1: ಹೇಳಿ.
2: ಮಧ್ಯ ಅಂತ ಮೇಡಮ್, ಅದೇ ರಕ್ತ ದಾನದ ಬಗ್ಗೆ ಈ ಜೀವ ವಿಜ್ಞಾನ ಸಂಶೋಧಕರು ಒಂದೇ 1996 ತಮಿಳುನಾಡಿನಲ್ಲಿ ರಕ್ತ ಸಂಶೋಧನೆಗಾಗಿ ಬಂದಿತ್ತೆ ಮೇಡಮ್. ಅದೇ ಆ ಊರಿನ ಹೆಸರು ಜ್ಯೋತಿ ಮಾಣಿಕಮ್ಮ ಅಂತ. ಆವಾಗ ಆ ಊರಿನ ಒಬ್ಬ ಬಿಂದಿನೇರೆ ಭಕ್ತನದಲ್ಲಿ ಇದ್ದದ್ದು ಒಬ್ಬ ಬಿಂದಿನೇರು ಡಾಕ್ಟರಾಗಿದ್ದರು. ಅಲ್ಲಿ ಬಂದು ಅವರು ರಕ್ತ ಕೊಟ್ಬಿಡ್ತಾರೆ. ಆ ರಕ್ತ ಟೆಸ್ಟ್ ಮಾಡಿದ್ರೆ ವರ್ಲ್ಡ್ ಫೇಮಸ್ ನೂರು ವಿಜ್ಞಾನಿಗಳು ಅವ್ರ ವಂಶದ ರಕ್ತ DNA 65,000 ವರ್ಷ ಎಲ್ಲ ಹಿಂದೆ ಅಂತ ಕಂಡುಹಿಡಿತಾರೆ ಮೇಡಮ್. ಅವ್ರೆ ರಕ್ತ ಕೊಟ್ಟಿದ್ರಿಂದ ಅದು ವರ್ಲ್ಡ್ ಫೇಮಸ್ ಆಗಿ ಇಡೀ ಇಂಡಿಯಾಕ್ಕೆ ಅದು ಮನೆ ಭಾರತ ಮೂಲದ ದೇಶದ ಮೂಲ ದೇಶದ ಮೊದಲ ಮಾನವ ಅಂತ ಘೋಷಣೆ ಆಗುತ್ತೆ.
1: ಅವರು ರಕ್ತ ನೀಡಿದ ಸಂದರ್ಭದಲ್ಲಿ ಅವರ DNA ಟೆಸ್ಟ್ ಮಾಡಿದಾಗ ಈ ಒಂದು DNA ಟೆಸ್ಟ್ ಇಂದ ಅವರು ತುಂಬಾ ಹಳೆಯ ಅಂದ್ರೆ ಒಂದು ಮೊದಲ ವ್ಯಕ್ತಿ ಅಂತ ಇವರು ಏನು ಹೇಳ್ತಿದ್ದಾರೆ ಆ ಒಂದು ಲೇಖನದಲ್ಲಿ ಇದೆ.
2: ಜನರ
1: ಅಂದ್ರೆ ರಕ್ತ ದಾನ ಮಾಡೋದ್ರಿಂದ ಆ ಒಂದು ವಿಷಯ ಮಾಹಿತಿ ಲಭ್ಯ ಆಯ್ತು
2: ಅನ್ನೋ ಒಂದು ಮಾಹಿತಿ. ಅವಾಗ ಅಲ್ಲಿ ಜನ ಅವ್ರನ್ನ ಆಡ್ಕೊಂತಾರೆ, ಇದು ಆಫ್ರಿಕಾದ ಮೊದಲ ಮಂಗಳ ಅಂತ ಆಡ್ಕೊಂಡಾರ. ಎಂತೆಂತ ಜನ ಇದೆ ನೋಡಿ.
1: ಓಕೆ, ಧನ್ಯವಾದ ವೇದಮೂರ್ತಿ ಅವರಿಗೆ.
2: ಧನ್ಯವಾದಗಳು ಮೇಡಮ್.
1: ಓಕೆ, ಒಂದು ಇನ್ನೊಂದು ಸಂಶಯ ಏನಿರುತ್ತೆ, ಅದೇ ನಾವು ಹೇಳಿದ್ರು ವಿಜಯ್ ಕುಮಾರ್ ಅವರು ಕೇವಲ ರಕ್ತದಾನ ಮಾಡುವಾಗ ತಗೊಳ್ಳೋ ರಕ್ತದ ಮಿತಿ ಏನಪ್ಪಾ ಅಂದ್ರೆ 350-450 ml. ಇದನ್ನ ನಮ್ಮ ಕೇಳುಗರಿಗೆ ಹೇಳ್ಬೇಕು, ಯಾಕಂದ್ರೆ ಕೆಲವೊಮ್ಮೆ ತಪ್ಪು ಭಾವನೆ ತಪ್ಪು ಕಲ್ಪನೆ ಇರುತ್ತೆ ಎಷ್ಟು ತಗೊಂತಾರೆ ನಮ್ಮ ದೇಹದಲ್ಲಿ ರಕ್ತವನ್ನ.
0: ಹೆಚ್ಚಿನದಾಗಿ ರಕ್ತವನ್ನ
1: ತಗೊಳ್ಳೋದಿಲ್ಲ.
0: ಒಂದು ಜೀವವನ್ನ ಉಳಿಸುವ ಉದ್ದೇಶ ಹೊಂದಿರ್ತಾರೆ ಹೊರತು ಇನ್ನೊಂದು ಜೀವಕ್ಕೆ
1: ಹಾನಿ ಮಾಡುವಂತ ಉದ್ದೇಶ
0: ಹೊಂದಿರೋದಿಲ್ಲ. ಹಾಗಾಗಿ ಅವರ ಆರೋಗ್ಯ ಎಷ್ಟಿದೆ ಅನ್ನೋದನ್ನ ಗಮನಿಸಿನೇ ಅವರಿಂದ ರಕ್ತವನ್ನ ಸ್ವೀಕರಿಸುವ.
1: ಹೌದು, ಖಂಡಿತವಾಗ್ಲೂ.
0: ಹಾಗಾಗಿ ಅದರ ಬಗ್ಗೆ ಹೆಚ್ಚಿನ ಗೊಂದಲಗಳನ್ನ
1: ಇಟ್ಕೊಳ್ಳೋಂತ ಅಗತ್ಯತೆ ಇಲ್ಲ
0: ಅಂತಾನೆ ಹೇಳ್ಬಹುದು.
1: ಹಾಗೆ ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ಕೂಡ ಒಂದು ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮಾಡಿದೀವಿ ಅಂತ ಅನ್ಕೊಂತೀನಿ ಅಲ್ವಾ ಕಾವ್ಯ?
0: ಖಂಡಿತವಾಗ್ಲು. ರಕ್ತದಾನ ಮಹಾದಾನ ಶ್ರೇಷ್ಠದಾನ.
1: ಹೌದು,
0: ಅದರ ಜೊತೆಗೆ ಒಂದ್ ಮಾತನ್ನ ಹೇಳೋದಾದ್ರೆ ರಕ್ತದಾನ ಮಾಡೋದು ಸುರಕ್ಷಿತ ಮತ್ತು ವೈಜ್ಞಾನಿಕ ಪ್ರಕ್ರಿಯೆ. ಅದರಿಂದ ಭಯ ಪಡುವಂತಹ ಅವಶ್ಯ ಇಲ್ಲ. ಎಲ್ಲರೂ ಕೂಡ ರಕ್ತದಾನ ಮಾಡಬಹುದು. ನೀವ್ ಹೇಳ್ದ ಹಾಗೇನೆ ಹೆಣ್ಮಕ್ಳು ಅಥವಾ ಗಂಡ್ಮಕ್ಳು ಯಾರೇ ಆದ್ರೂ ಕೂಡ ಆರೋಗ್ಯವಂತರು ಈ ರಕ್ತದಾನವನ್ನ
1: ಮಾಡಬಹುದು.
0: ಪ್ರತಿ 3 ತಿಂಗಳಿಗೊಮ್ಮೆ ಅಥವಾ ದೇಹಕ್ಕೆ ಅನುಗುಣವಾಗಿ 6 ತಿಂಗಳಿಗೊಮ್ಮೆ ಈ ರಕ್ತದಾನವನ್ನ ಮಾಡಬಹುದಾಗಿರುತ್ತೆ. ಓಕೆ, ಇದುವರೆಗೂ ಒಂದಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರೊಂದಿಗೆ ನಾವು ಕೂಡ ಹಂಚಿಕೊಂಡಿದ್ದೀವಿ. ಹಾಗೆ ನಮ್ಮ ಕೇಳುಗರು ಕೂಡ ಉಪಯುಕ್ತ
1: ಕಾರ್ಯಕ್ರಮದ ಕೊನೆ ಕರೆ ಅನ್ಸುತ್ತೆ ಮಾತಾಡ್ಬಿಡೋಣ.
0: ಓಕೆ,
1: ಹಲೋ ಹಲೋ ನಮಸ್ತೆ.
0: ಓಕೆ,
1: ಹಲೋ ಹಲೋ ನಮಸ್ತೆ.
3: ನಮಸ್ತೆ, ನಾ ಸೋಮನಾಥ್ ಅಂತ ಹೇಳಿ ಮುದ್ರಂಜಿ ತಾಲೂಕಿಂದ.
1: ಹೇಳಿ ಸೋಮನಾಥ್ ಅವರೇ.
3: ಒಳ್ಳೆ ಟಾಪಿಕ್ ಆರಿಸ್ಕೊಂಡಿದ್ರೆ ಅದಕ್ಕೋಸ್ಕರ ಧನ್ಯವಾದಗಳು.
1: ನೋಡಿ,
3: ನಾನು ಈಗ ಈ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರ ಕೇಳ್ತಾ ಇರುವಂತ ಎಲ್ಲ ಆರೋಗ್ಯವನ್ನು ಸದ್ಯಕ್ಕೆ ನಾನು ತಿಳ್ಕೊಳ್ಳೋದು ಏನಂದ್ರೆ, ನೀವು 3 ತಿಂಗಳಿಗೊಮ್ಮೆ ಆಗ್ಲಿ ಅಥವಾ 6 ತಿಂಗಳಿಗೊಮ್ಮೆ ಆಗ್ಲಿ ಅದು ಆಗಿರೋದ್ರೆ ಕನಿಷ್ಠ ಪಕ್ಷ 9 ತಿಂಗಳು ವರ್ಷಕ್ಕೆ ಸರ್ತಿ ಆಗ್ಲಿ ರಕ್ತದಾನ ಮಾಡ್ಕೊಂಡು ಹೋದ್ರೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಅದೇ ನೀರು ಈ ಹೊಸ

0: ನೀರು ಬಂದಾಗ ಹೇಗೆ ನದಿಯಲ್ಲಿ ಒಂದು ಹೊಸ ಭ್ರಮ ಹೇಗಿರ್ತದೆ, ಹಾಗೆ ನಮ್ಮ ದೇಹದಲ್ಲಿ ಹೊಸ ರಕ್ತ ಸೃಷ್ಟಿ ಆದಾಗ ಆರೋಗ್ಯ ಅಂತ ಮನುಷ್ಯ ಆಗ್ತದೆ. ಆತ ನೋಡಿ, ನಾನು ನನಗೆ 58 ವರ್ಷ ವಯಸ್ಸು, ನಾನು ರಕ್ತದಾನ ಮಾಡ್ತೇನೆ ಅಂದ್ರೆ ನನಗೆ ಅವಕಾಶ ಇಲ್ಲ ಈಗ, ಯಾಕಂದ್ರೆ ನಿಮಗೆ ಥೈರಾಯ್ಡ್ ಬಂದಿದೆ. ಥೈರಾಯ್ಡ್ ಇರುವವರ ರಕ್ತ ತೋದಿಲ್ಲ ಅಂತೆ.
1: ಹೌದು, ಸೋಮನಾಥ್ ಅವರೇ, ಖಂಡಿತವಾಗ್ಲು ನಿಮ್ಮಿಂದ ಸಾಧ್ಯ ಆಗ್ದಲೇ ಇದ್ರು ನಿಮ್ಮ ಸ್ನೇಹಿತರ ವಲಯದಲ್ಲಿ ಅಥವಾ
2: ನೀವು ಜಾಗೃತಿ ಅರಿವು ಮೂಡಿಸಬಹುದು ತಾವು ಕೂಡ.
1: ಓಕೆ ಸೋಮನಾಥ್ ಅವರೇ, ಧನ್ಯವಾದ.
2: ಧನ್ಯವಾದ ಕರೆ ಮಾಡಿದಕ್ಕೆ.
0: ಆದ್ರೆ ಕೊಡುವಂತ ಒಂದು ಮನಸ್ಸುಗಳನ್ನ ಸೃಷ್ಟಿ ಮಾಡಬೇಕಾಗಿರೋದು
1: ಖಂಡಿತ
2: ನಮ್ಮ ಕರ್ತವ್ಯವಾಗಿರುತ್ತೆ.
1: ಸೋಮನಾಥ್ ಅವರೇ, ಸಮಯದ ಖಂಡಿತವಾಗ್ಲು ಕೆಲವೊಮ್ಮೆ ಹೀಗಾಗುತ್ತೆ, ಅವರಿಗೆ ಇಚ್ಛೆ
2: ಇರುತ್ತೆ,
1: ಸಮಯ ಆರೋಗ್ಯ ಇರೋದಿಲ್ಲ. ಸಿಮಾ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು
2: ಉಪಯುಕ್ತ ಮಾಹಿತಿಯನ್ನ ನಾವು ಕೂಡ ನಮಗೆ ತಿಳಿದಷ್ಟು ಹೇಳಿದ್ವಿ, ನಮ್ಮ ಕೇಳುಗರು ಕೂಡ ಅವರ ಒಂದು ಮಾಹಿತಿಯನ್ನ ಕೂಡ ನಮ್ಮೊಂದಿಗೆ ಹಂಚಿಕೊಂಡ್ರು. ಕರೆ ಮಾಡಿದಂತಹ ನಮ್ಮ ಎಲ್ಲ ಕೇಳುಗರಿಗೂ ಧನ್ಯವಾದಗಳನ್ನ ತಿಳಿಸೋಣ. ಇದುವರೆಗೂ ಹಲೋ ಕೇಳುಗರೇ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ವಿಷಯಕ್ಕೆ ನಿಮ್ಮ ಮಾತು. ಇವತ್ತಿನ ವಿಷಯ, ರಕ್ತದಾನ ಮಾಡಿ ಜೀವದಾನ ನೀಡಿ. ತಾಂತ್ರಿಕ ಸಹಕಾರ ತ್ಯಾಗರಾಜ್ ಡಿಪಿ, ಕಾರ್ಯಕ್ರಮ ನಡೆಸಿಕೊಟ್ಟವರು ನಾನು ಎಂ ಸೀಮಾ,
1: ಹಾಗೆ ನಾನು ಡಿ ಕಾವ್ಯ.
2: ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು.
1: ಆಕಾಶವಾಣಿ ಚಿತ್ರದುರ್ಗ 102.6 MHz ನಿಲಯದ ದುರ್ಗೋದಯ ಪ್ರಸಾರದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಈಗ ಸಮಯ 11:30. ಆತ್ಮೀಯ ಕೇಳುಗರೇ, ಇನ್ನು ಮುಂದೆ ಜನಪದ ಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
3: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30 ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ, ತಪ್ಪದೇ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ, ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 6:15 ನಮ್ಮ ನಿಲಯದಿಂದ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹಿರಿಯೂರು ತಾಲೂಕು ಸೊಂಡೇಕೆರೆ ಗ್ರಾಮದ ಬಸವರಾಜಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. ಮುಂದಿನ ಜನಪದ ಗೀತೆ

0: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ನಮನ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿಭಾವದ ಧಾರೆ. ನಮನ ನಮನ ನಮನ.
1: ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ.
2: ಇಂದು ಸಂಜೆಯ 5:30 ನಮ್ಮ ನಿಲಯದಿಂದ ಯುವ ತರಂಗ ಯುವಜನರಿಗಾಗಿ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕಲಾವಿದೆ ಡಾಕ್ಟರ್ ಡಿ ಅನ್ನಪೂರ್ಣ ಹೆಗಡೆ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಕೇಳಿ ಇಂದು ಸಂಜೆ 5:30 ಯುವ ತರಂಗ ಯುವಜನರಿಗಾಗಿ ಕಾರ್ಯಕ್ರಮ.

ಇಂದು ಸಂಜೆ 6:51 ನಮ್ಮ ನಿಲಯದಿಂದ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು 97ನೇ ಭಾಗ ಪ್ರಸಾರವಾಗಲಿದೆ. ವಿಷಯ ಕೃಷಿಯಲ್ಲಿ ಪರ್ಯಾಯ ಬೆಳೆಗಳು. ಭಾಗವಹಿಸುತ್ತಾರೆ ಪಿಎಂ ಶೋಭಾ ಆತ್ರಿಕಟ್ಟಿ, ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಹಾಗೂ ಹೆಚ್ ಮಲ್ಲಿಕಾರ್ಜುನ್ ಆರಾಧ್ಯ ಸೋಮೇನಹಳ್ಳಿ. ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಈ ಕಾರ್ಯಕ್ರಮದ ಬಳಿಕ ಮಾರುಕಟ್ಟೆ ಧಾರಣೆ, ಹವಾಮಾನ ವರದಿ, ಜನಪದ ಗೀತೆ ಹಾಗೂ ರೈತರಿಗೆ ಸಲಹೆ ಕೇಳುವಿರಿ. ಕೇಳಿ ಇಂದು ಸಂಜೆ 6:51 ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮವನ್ನ ಕಿಳುಗುರೆ ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ದುರ್ಗೋದಯ ಪ್ರಸಾರದಲ್ಲಿ ಜನಪದ ಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ

ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.

ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ

ಇದುವರೆಗೂ ಜನಪದ ಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 11:25:20. ಇದೀಗ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಕರಿಯಪ್ಪ ಎಂಬ ವ್ಯಕ್ತಿ ದಿನಾಂಕ 3/3/2026 ಹೊಸದುರ್ಗ ತಾಲೂಕು ರಾಮಜ್ಜನಹಳ್ಳಿಯಿಂದ ಕಾಣೆಯಾಗಿರುತ್ತಾರೆ. ಚಹರೆ ಹೇಗಿದೆ? ಸುಮಾರು 5 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಕೋಲು ಮುಖ, ಎಣ್ಣೆಗೆಂಪು ಮೈಬಣ್ಣ ಹೊಂದಿದ್ದು ಕನ್ನಡ ಭಾಷೆಯನ್ನ ಮಾತನಾಡುತ್ತಾರೆ. ಕಾಣೆಯಾದ ಸಂದರ್ಭದಲ್ಲಿ ಕೆಂಪು ನೀಲಿ ಬಣ್ಣದ ಪಂಚೆ, ಕೆಂಪು ಟವಲ್ ಹಾಗೂ ಬಿಳಿ ಬಣ್ಣದ ಅಂಗಿಯನ್ನ ಧರಿಸಿರುತ್ತಾರೆ. ಕರಿಯಪ್ಪ ಎಂಬ ಸುಮಾರು 65 ವರ್ಷದ ವ್ಯಕ್ತಿಯ ಬಗ್ಗೆ ಮಾಹಿತಿ ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ. ಸಿದ್ದಮ್ಮ ಎಂಬ 30 ವರ್ಷದ ಮಹಿಳೆ May 23, 2024 ಕೂಡ್ಲಿಗಿ ತಾಲೂಕು ಸಿದ್ದಾಪುರ ಗೊಲ್ಲರಹಟ್ಟಿಯಿಂದ ಕಾಣೆಯಾಗಿರುತ್ತಾರೆ. ಚಹರೆ ಹೇಗಿದೆ? ಸುಮಾರು 5.4 ಅಡಿ ಎತ್ತರ, ತೆಳುವಾದ ಮೈಕಟ್ಟು, ಗೋಧಿ ಮೈಬಣ್ಣ ಹೊಂದಿದ್ದು ಕೋಲು ಮುಖ ಹೊಂದಿರುತ್ತಾರೆ. ಕನ್ನಡ ಭಾಷೆಯನ್ನ ಮಾತನಾಡುತ್ತಾರೆ. ಕಾಣೆಯಾದ ಸಂದರ್ಭದಲ್ಲಿ ಹಸಿರು ಬಣ್ಣದ ಸೀರೆ ಮತ್ತು ರವಿಕೆ ಧರಿಸಿರುತ್ತಾರೆ. ಸಿದ್ದಮ್ಮ ಎಂಬ 30 ವರ್ಷದ ಮಹಿಳೆಯ ಬಗ್ಗೆ ಮಾಹಿತಿ ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನಲ್ಲಿ ದಿನಾಂಕ 2/10/2025 ಚಂದ್ರಣ್ಣ ಎಂಬ 68 ವರ್ಷದ ವ್ಯಕ್ತಿ ಕಾಣೆಯಾಗಿರುತ್ತಾರೆ. ಚಹರೆ ಹೇಗಿದೆ? ದುಂಡು ಮುಖ, ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಬಣ್ಣ ಹೊಂದಿದ್ದು ಸುಮಾರು 5 ಅಡಿ ಎತ್ತರವಿರುತ್ತಾರೆ. ಕಾಣೆಯಾದ ಸಂದರ್ಭದಲ್ಲಿ ಬಿಳಿ ಬಣ್ಣದ ತುಂಬು ತೋಳಿನ ಶರ್ಟ್, ಬಿಳಿ ಪಂಚೆ ಮತ್ತು ಸಿಮೆಂಟ್ ಬಣ್ಣದ ಶಾಲ್ ಧರಿಸಿರುತ್ತಾರೆ. ಚಂದ್ರಣ್ಣ ಎಂಬ ಸುಮಾರು 68 ವರ್ಷದ ವ್ಯಕ್ತಿಯ ಬಗ್ಗೆ ಮಾಹಿತಿ ಸಿಕ್ಕಲ್ಲಿ ಮೊಳಕಾಲ್ಮೂರು ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲು ತಿಳಿಸಲಾಗಿದೆ. ಚಿಕ್ಕಪ್ಪ ಎಂಬ ಸುಮಾರು 80 ವರ್ಷದ ವೃದ್ಧರು ಹೊಳಲ್ಕೆರೆಯಿಂದ ದಿನಾಂಕ 2/17/2026 ಕಾಣೆಯಾಗಿರುತ್ತಾರೆ. ಚಹರೆ ಹೀಗಿದೆ: ಕೋಲು ಮುಖ, ಸಾಧಾರಣ ಮೈಕಟ್ಟು, ಸುಮಾರು 5 ಅಡಿ ಎತ್ತರವನ್ನ ಹೊಂದಿದ್ದು ಎಣ್ಣೆಗೆಂಪು ಮೈಬಣ್ಣ ಹೊಂದಿರುತ್ತಾರೆ. ಕಾಣೆಯಾದ ಸಂದರ್ಭದಲ್ಲಿ ಬಿಳಿ ಬಣ್ಣದ ತುಂಬು ತೋಳಿನ ಶರ್ಟ್, ಬಿಳಿ ಬಣ್ಣದ ಪಂಚೆ ಹಾಗೂ ನೀಲಿ ಬಣ್ಣದ ಟವಲ್ ಧರಿಸಿರುತ್ತಾರೆ. ಚಿಕ್ಕಪ್ಪ ಎಂಬ 80 ವರ್ಷದ ವ್ಯಕ್ತಿಗೆ ಕನ್ನಡ ಭಾಷೆಯನ್ನ ಮಾತನಾಡುತ್ತಾರೆ. ಈ ವ್ಯಕ್ತಿಯ ಬಗ್ಗೆ ಮಾಹಿತಿ ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ. ತಿಮ್ಮಪ್ಪ ಎಂಬ ವ್ಯಕ್ತಿಯು 2026 ಏಪ್ರಿಲ್ 29

ಕಾಣೆಯಾಗಿರುತ್ತಾರೆ. ಚಹರೆ ಹೀಗಿದೆ. ಸುಮಾರು 5 ಅಡಿ ಸಾಧಾರಣ ಮೈಕಟ್ಟು ಹೊಂದಿದ್ದು ಕೋಲುಮುಖ ಎಣ್ಣೆಗೆಂಪು ಮೈಬಣ್ಣ ಹೊಂದಿರುತ್ತಾರೆ. ಕಾಣೆಯಾದ ಸಂದರ್ಭದಲ್ಲಿ ಬಿಳಿ ಬಣ್ಣದ ಹಾಗೂ ನೀಲಿ ಬಣ್ಣದ ಚುಕ್ಕೆಗಳಿರುವ ತುಂಬು ತೋಳಿನ ಶರ್ಟ್ ಹಾಗೆ ನೀಲಿ ಬಣ್ಣದ ಪಂಚೆಯನ್ನ ಧರಿಸಿರುತ್ತಾರೆ. ತಿಮ್ಮಪ್ಪ ಎಂಬ 45 ವರ್ಷದ ವ್ಯಕ್ತಿಯ ಬಗ್ಗೆ ಮಾಹಿತಿ ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ.

ರಕ್ಷಿತಾ ಎಂಬ 21 ವರ್ಷದ ಯುವತಿ ಮೇ 12, 2026 ಶಿವಕುಮಾರ ಸ್ವಾಮಿ ಬಡಾವಣೆ 2ನೇ ಹಂತ ಕೆಇಬಿ ಕಾಂಪೌಂಡ್ ಪಕ್ಕ ದಾವಣಗೆರೆಯಿಂದ ಕಾಣೆಯಾಗಿರುತ್ತಾರೆ. ರಕ್ಷಿತಾರ ಚಹರೆ ಹೀಗಿದೆ. ಕೋಲುಮುಖ, ಗೋಧಿ ಮೈಬಣ್ಣ, ದೃಢವಾದ ಮೈಕಟ್ಟು ಹೊಂದಿದ್ದು ಸುಮಾರು 5.4 ಅಡಿ ಎತ್ತರವಿರುತ್ತಾರೆ. ಕನ್ನಡ, ಹಿಂದಿ ಹಾಗೂ ತೆಲುಗು ಭಾಷೆಯನ್ನ ಮಾತನಾಡುತ್ತಾರೆ. ಕಾಣೆಯಾದ ಸಂದರ್ಭದಲ್ಲಿ ಗುಲಾಬಿ ಬಣ್ಣದ ಚೂಡಿದಾರ್, ಕಪ್ಪು ಬಣ್ಣದ ಪ್ಯಾಂಟ್ ಹಾಗೂ ಕಪ್ಪು ಬಣ್ಣದ ವೇಲ್ ಧರಿಸಿರುತ್ತಾರೆ. ರಕ್ಷಿತಾ ಎಂಬ 21 ವರ್ಷದ ಯುವತಿಯ ಬಗ್ಗೆ ಮಾಹಿತಿ ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಇದುವರೆಗೂ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 MHz. ಏಕ ಸಮಯ 11:30 ಇದೀಗ ಮಾಹಿತಿ ಕಣಜ ಮಾಲಿಕೆಯಲ್ಲಿ ನದಿಗಳು ಅಥವಾ ಜಲಪಾತಗಳ ಪರಿಚಯ. ಕೇಳುಗರೆ, ಇಂದಿನ ಮಾಹಿತಿ ಕಣಜ ಮಾಲಿಕೆಯಲ್ಲಿ ಜಲಪಾತದ ಪರಿಚಯವನ್ನ ಮಾಡಿಸೋಣ ಅಂತೇಳಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿನ ನದಿಗಳು ಹಾಗೂ ಜಲಪಾತಗಳ ಬಗ್ಗೆ ತಿಳಿಯೋದು ಅಂದರೆ ತುಂಬಾ ಆಸಕ್ತಿದಾಯಕ ವಿಷಯವಾಗಿರುತ್ತೆ. ಕಾರಣ ಕರ್ನಾಟಕವು ಹಲವು ನದಿಗಳ ತವರು ಹಾಗೆ ಅದ್ಭುತ ಜಲಪಾತಗಳ ನಾಡು ಎಂದೇ ಪ್ರಸಿದ್ಧಿಯಾಗಿದೆ. ಹಾಗಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ದಟ್ಟ ಕಾಡಿನ ನಡುವೆ ಇರುವ ಬುರುಡೆ ಜಲಪಾತದ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ ಸ್ನೇಹಿತರೆ. ಏನಿದು ಬುರುಡೆ ಜಲಪಾತ, ಹೆಸರೇ ಒಂದಷ್ಟು ವಿಚಿತ್ರ ಹಾಗೂ ವಿಶೇಷ ಅನ್ನಿಸ್ತಾ ಇದೆ ಅಲ್ವಾ ಸ್ನೇಹಿತರೆ? ಹೆಸರು ಒಂದಿಷ್ಟು ವಿಚಿತ್ರ ಎನಿಸಿದ್ರೂ ಈ ಜಲಪಾತದ ತಾಣ ಮಾತ್ರ ರೋಮಾಂಚಕಾರಿಯಾಗಿರುವಂಥದ್ದು. ಈ ಜಲಪಾತದ ಪರಿಚಯವನ್ನು ನಿಮಗೆ ಮಾಡಿಸ್ತೇನೆ ಒಂದು ಗೀತೆಯ ನಂತರದಲ್ಲಿ. ಈಗ ಕೇಳೋಣ ಶ್ರೀಗಂಧ ಚಿತ್ರದ ಹಾಡನ್ನ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತಕ್ಕೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್.

ಸ್ನೇಹಿತರೆ, ಮಾಹಿತಿ ಕಣಜ ನದಿಗಳು ಅಥವಾ ಜಲಪಾತಗಳ ಮಾಲಿಕೆಯಲ್ಲಿ ಬುರುಡೆ ಜಲಪಾತದ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೇನೆ ಅಂತ ಹೇಳಿದ್ದೆ ನಿಮಗೆ. ಹೌದು, ಈ ಬುರುಡೆ ಜಲಪಾತ ಹೆಸರು ಕೂಡ ವಿಶೇಷವಾಗಿರುವಂಥದ್ದು, ಈ ಒಂದು ಸ್ಥಳ ಕೂಡ ವಿಶೇಷವಾಗಿರುವಂಥದ್ದೇ. ಈ ಬುರುಡೆ ಜಲಪಾತ ಸುಮಾರು 90 ಮೀಟರ್ ಎತ್ತರದಿಂದ ದುಮ್ಮಿಕ್ಕುವ ಈ ಜಲಪಾತ ಅಘನಾಶಿನಿ ನದಿಯ ಉಪನದಿಯಾದ ಇಳ್ಳಿ ಮನೆ ಹಳ್ಳ ಎಂಬ ಸಣ್ಣ ತೊರೆಯಿಂದ ಉಂಟಾಗುತ್ತೆ. ಇಲ್ಲಿ ದುಮ್ಮಿಕ್ಕುವ ನೀರು ನಂತರ ಅಘನಾಶಿನಿ ನದಿಯನ್ನ ಸೇರುವಂಥದ್ದು. ಹೀಗೆ ಈ ಜಲಪಾತದ ಪ್ರಕ್ರಿಯೆ ನಡೀತಾ ಹೋಗುತ್ತೆ. ಇನ್ನು ಈ ಹೆಸರಿನ ವಿಶೇಷತೆ ಬಗ್ಗೆ ಹೇಳೋದಾದ್ರೆ, ಬುರುಡೆ ಜಲಪಾತಕ್ಕೆ ಸಾಮಾನ್ಯವಾಗಿ ಇಳ್ಳಿ ಮನೆ ಜಲಪಾತ ಅಂತಾನೆ ಮೊದಲಿನಿಂದಲೂ ಕರಿತಾ ಇದ್ದದ್ದು. ಆದರೆ ಈ ಇಳ್ಳಿ ಮನೆ ಎಂಬ ಹಳ್ಳಿ ಇರೋದಕ್ಕೆ ಕಾರಣದಿಂದಲೇ ಈ ಹೆಸರು ಬಂದಿದೆ ಅಂತಾನೂ ಹೇಳ್ತಾರೆ. ಈ ಬುರುಡೆ ಜಲಪಾತ ಎಂಬ ಹೆಸರು ಬರೋದಕ್ಕೆ ಕಾರಣ ಏನು ಅಂದರೆ, ಮಳೆಗಾಲದಲ್ಲಿ ನೀರು ಅತಿ ವೇಗವಾಗಿ ಬಂಡೆಗಳ ಮೇಲೆ ಅಪ್ಪಳಿಸಿದಾಗ ಬರುವಂತಹ ಶಬ್ದ ಮತ್ತು ಮಂಜಿನಂತಹ ವಾತಾವರಣದಿಂದಾಗಿ ಈ ಒಂದು ಜಲಪಾತಕ್ಕೆ ಬುರುಡೆ ಜಲಪಾತ ಎಂಬ ಹೆಸರು ಬಂದಿದೆ ಅಂತ ಕೂಡ ಹೇಳಲಾಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಹಾಗಾದರೆ ಈ ಜಲಪಾತ ಹೇಗೆ ರಚನೆಯಾಯಿತು, ಈ ಜಲಪಾತಕ್ಕೆ ಹೋಗುವಂತಹ ಚಾರಣದ ಹಾದಿ ಹೇಗಿದೆ, ಈ ಎಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ತೇನೆ. ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಬೆಳ್ಳಿ ಮೋಡಗಳು ಚಿತ್ರದ ಹಾಡು. ರಾಜು ಕೆವಿಯವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಜಾನಕಿ ಹಾಗೂ ಮನು.

ಓಕೆ ಕೇಳುಗರೆ, ಬುರುಡೆ ಜಲಪಾತದ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ತಾ ಇದ್ರಿ. ಈ ಜಲಪಾತಕ್ಕೆ ಚಾರಣ ಮಾಡಬೇಕಾದ್ರೆ ಹೇಗೆ, ಅದರ ಹಾದಿ ಏನು ಅಂತೆಲ್ಲ ಯೋಚಿಸ್ತಾ ಇದ್ದೀರಾ? ಅದರ ಮಾಹಿತಿಯನ್ನ ಕೊಡ್ತೇನೆ. ಅದಕ್ಕೂ ಮೊದಲು ಈ ಜಲಪಾತದ ರಚನೆಯ ಬಗ್ಗೆ ತಿಳಿಯೋಣ. ಈ ಬುರುಡೆ ಜಲಪಾತ ಒಂದೇ ಹಂತದಲ್ಲಿ ಬೀಳುವ ಜಲಪಾತವಲ್ಲ, ಬದಲಾಗಿ ಬಂಡೆಗಳ ಮೇಲೆ ಹಂತ ಹಂತವಾಗಿ ಸುಮಾರು 5-6 ಸ್ತರಗಳಲ್ಲಿ ಇದು ಕೆಳಕ್ಕೆ ಧುಮ್ಮಿಕ್ಕುತ್ತೆ. ಹಾಗಾಗಿನೇ ಇಲ್ಲಿ ಬರುವಂತಹ ಶಬ್ದವು ಕೂಡ ಒಂದಷ್ಟು ವಿಶೇಷವಾಗಿ ವಿಚಿತ್ರವಾಗಿ ಅನ್ನಿಸುತ್ತೆ. ಹಾಗೇನೆ ಅದಕ್ಕೋಸ್ಕರ ಇದಕ್ಕೆ ಬುರುಡೆ ಜಲಪಾತ ಅಂತ ಹೇಳಿ ಕರೆಯುವಂಥದ್ದು. ಇನ್ನು ಈ ಜಲಪಾತಕ್ಕೆ ಹೋಗುವಂತಹ ಹಾದಿ ಹೇಗಿರುತ್ತೆ? ಸಿದ್ದಾಪುರದಿಂದ ಸುಮಾರು 28 ಕಿಲೋಮೀಟರ್ ದೂರದಲ್ಲಿರುವ ಈ ಜಲಪಾತವನ್ನು ಸಿದ್ದಾಪುರ ಕುಮಟಾ ಮಾರ್ಗದ ಮಧ್ಯೆ ಅಳ್ಳಿಮಕ್ಕಿ ಎಂಬಲ್ಲಿಂದ ಮಾರ್ಗ ಬದಲಿಸಿಕೊಂಡು ಸುಮಾರು 3 ಕಿಲೋಮೀಟರ್ ಬುದಗುತ್ತಿ ಎಂಬ ಹಳ್ಳಿಯವರೆಗೆ ವಾಹನದಲ್ಲಿ ಸಾಗಬೇಕು. ನಂತರ ಜಲಪಾತದ ಬುಡಕ್ಕೆ ತಲುಪಲು ಸುಮಾರು 2-3 ಕಿಲೋಮೀಟರ್ ದಟ್ಟ ಕಾಡಿನ ಕಡಿದಾದ ಹಾದಿಯಲ್ಲಿ ಸಾಗಬೇಕಾಗುತ್ತೆ. ಇಂತಹ ಜಲಪಾತವನ್ನು ನೋಡಬೇಕು ಅಂದರೆ ಒಂದಷ್ಟು ಕಸರತ್ತನ್ನು ಮಾಡಲೇಬೇಕು ಅಲ್ವಾ ಸ್ನೇಹಿತರೆ? ಒಟ್ಟಾರೆ ಈ ಕಷ್ಟಕರವಾದ ಹಾದಿಯನ್ನು ಸವಿಸಿದ್ದಾದ್ಮೇಲೆ ಈ ಸುಂದರವಾದ ಜಲಪಾತವನ್ನು ಸವಿಬಹುದು. ಹಾಗೇನೆ ಈ ಜಲಪಾತದ ಸೌಂದರ್ಯವನ್ನು ಸವಿಯೋದಕ್ಕೆ ಹೋಗಬೇಕಾದ್ರೆ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಅನುಸರಿಸಬೇಕು. ಜೊತೆಗೆ ಈ ಜಲಪಾತಗಳ ಬಳಿ ಹೆಚ್ಚಿನದಾದಂತಹ ಜಾಗೃತಿಯನ್ನು ಕೂಡ ಹೊಂದಿರಬೇಕಾಗುತ್ತೆ. ಓಕೆ ಸ್ನೇಹಿತರೆ, ಈ ಬುರುಡೆ ಜಲಪಾತಕ್ಕೆ ಭೇಟಿ ನೀಡೋದಕ್ಕೆ ಯಾವ ಸಮಯ ಸೂಕ್ತ ಅದರ ಬಗ್ಗೆ ಕೂಡ ತಿಳಿಸ್ತೇನೆ. ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಪುರುಷೋತ್ತಮ ಚಿತ್ರದ ಹಾಡನ್ನ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿರುವ ಈ ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿದೆ.

0: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
1: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
0: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
2: ಕಪ್ಪ, ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
0: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ ಏರ್ ಪ್ರೋಗ್ರಾಮ್ বাংলা ভাষায় এখন ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন।

0: वाहती धारा।
1: अथ मराठी भाषा न्यूज ऑन AIR ऐप मध्ये उपलब्ध आहे।
2: और बिहार के सभी भाषा के कार्यक्रम को सुन।
3: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
1: राघम 24x7 DTH वाहिनी, FM रेनबो, विविध भारती मत्तु भारतद एल्ला आकाशवाणी केंद्र मत्तु 8 दूरदर्शनद चानल्गळु न्यूज ऑन AIR नल्लि लभ्य। ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ. ಓಕೆ ಸ್ನೇಹಿತರೆ, ಬುರುಡೆ ಜಲಪಾತಕ್ಕೆ ಚಾರಣದ ಹಾದಿ ನಿಮಗೀಗ ತಿಳಿದಿದೆ. ಇನ್ನು ಯಾವ ಸಮಯ ಸೂಕ್ತವಾಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಯೋಣ. ಈ ಬುರುಡೆ ಜಲಪಾತದ ಮನೋಹರ ದೃಶ್ಯವನ್ನ ಸವಿಯಲು ಅಕ್ಟೋಬರ್ನಿಂದ ಜನವರಿ ತಿಂಗಳು ಅತ್ಯಂತ ಸೂಕ್ತ ಅಂತ ಹೇಳ್ತಾರೆ. ಕಾರಣ ಮಳೆಗಾಲ ಜೂನ್ನಿಂದ ಇನ್ನೇನು ಆರಂಭ ಆಗಿದೆ, ಕೆಲವು ಕಡೆ ಮಳೆ ಬರ್ತಾ ಇದೆ, ಇನ್ನು ಕೆಲವು ಕಡೆ ಆಗ್ತಾ ಇಲ್ಲ ಸ್ನೇಹಿತರೆ. ಓಕೆ, ಈ ಮಳೆಗಾಲದ ಸಂದರ್ಭ ಜೂನ್ನಿಂದ ಸೆಪ್ಟೆಂಬರ್ ಅವಧಿಯಲ್ಲಿ ನದಿ ಮೈದುಂಬಿ ಹರಿಯುವುದರಿಂದ ಜಲಪಾತ ಭವ್ಯವಾಗಿ ಕಾಣುತ್ತೆ. ಆದರೆ ಕಾಡಿನ ಹಾದಿ ತುಂಬಾ ಜಾರುವಿಕೆಯಿಂದ ಕೂಡಿರುತ್ತೆ, ಹಾಗಾಗಿ ಕಾಡಿನಲ್ಲಿ ಹೋಗುವಂತಹ ಹಾದಿ ಕೂಡ ಕಠಿಣವಾಗಿರುತ್ತೆ. ಹಾಗಾಗಿನೇ ಈ ಅಕ್ಟೋಬರ್ನಿಂದ ಜನವರಿ ತಿಂಗಳ ಸಮಯ ಸೂಕ್ತ ಅಂತ ಹೇಳ್ತಾರೆ. ಆದರೆ ನಿಜವಾಗ್ಲೂ ಕೂಡ ನೀರು, ನದಿಯ ನೀರು ಜಲಪಾತವಾಗಿ ಬೋರ್ ಕರೆಯೋದನ್ನು ನೋಡಬೇಕು ಅಂದರೆ ಈ ಸಮಯ ಕೂಡ ಸೂಕ್ತವಾಗಿರುತ್ತೆ. ಹಾಗೆ ಸ್ನೇಹಿತರೆ, ಒಂದು ಹೆಚ್ಚಿನದಾದಂತಹ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು, ಅದೇ ಜಿಗಣೆಗಳ ಕಾಟಕ್ಕೆ ಸಂಬಂಧಿಸಿದಂತೆ. ಹೌದು, ಈ ಮಳೆಗಾಲದ ಸಮಯದಲ್ಲಿ ಕಾಡಿನಲ್ಲಿ ಜಿಗಣೆಗಳ ಕಾಟ ಹೆಚ್ಚಾಗಿರುತ್ತೆ, ಅದರ ಬಗ್ಗೆ ಕೂಡ ಒಂದಷ್ಟು ಎಚ್ಚರಿಕೆ ಇರಬೇಕು. ಇನ್ನು ಚಳಿಗಾಲವಾದ ಅಕ್ಟೋಬರ್ನಿಂದ ಜನವರಿ ಹೆಚ್ಚಿನವಾದಂತಹ ಸೂಕ್ತ ಸಮಯ ಆಗಿರುತ್ತೆ. ನೀರಿನ ಹರಿವು ಕೂಡ ಹಿತವಾಗಿರುತ್ತೆ, ಅದರ ಜೊತೆಗೆ ಹವಾಮಾನವೂ ಕೂಡ ಚಾರಣಕ್ಕೆ ಪೂರಕವಾಗಿರುತ್ತೆ. ಓಕೆ ಸ್ನೇಹಿತರೆ, ಯಾವ ಸಮಯ ಸೂಕ್ತ ಅನ್ನೋದು ಗೊತ್ತಾಗಿದೆ. ಹಾಗೆ ಈ ಬುರುಡೆ ಜಲಪಾತಕ್ಕೆ ಸಾಗುವಂತಹ ಹಾದಿ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸಿದ್ದೀನಿ. ಒಟ್ಟಾರೆ ನಮ್ಮ ಕರ್ನಾಟಕ ರಾಜ್ಯದ ಅದ್ಭುತ ಜಲಪಾತಗಳಲ್ಲಿ ಈ ಬುರುಡೆ ಜಲಪಾತ ಕೂಡ ಒಂದಾಗಿರುವಂಥದ್ದು. ನಿಮಗೇನಾದರೂ ಬಿಡುವಿದ್ರೆ ಒಮ್ಮೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ದಟ್ಟ ಕಾಡಿನ ನಡುವೆ ಇರುವಂತಹ

ಸಹ ಈ ಬುರುಡೆ ಜಲಪಾತಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಬಳಿಕ ನಮ್ಮ ಕೇಳುಗರು ಕೂಡ ಒಂದಷ್ಟು ಸಂದೇಶಗಳನ್ನ ಕಳಿಸಿದ್ದಾರೆ, ಅದನ್ನ ಕೂಡ ನಿಮಗೆ ತಿಳಿಸ್ತೇನೆ. ಏನೋ ಈಗ ಕೇಳಿ ಮುಳ್ಳಿನ ಗುಲಾಬಿ ಚಿತ್ರದ ಹಾಡು. ಜಿ ಉದಯಶಂಕರ್ ಹಾಡಿರುವ ಈ ಗೀತೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಧ್ವನಿಯಾಗಿದ್ದಾರೆ.

ಓಕೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಸುಮಧುರ ಗೀತೆಯನ್ನ ಕೇಳ್ತಾ ಇದ್ದೀರಾ. ಹಾಗೆ ಕಾರ್ಯಕ್ರಮವನ್ನ ಆಲಿಸ್ತಾ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಇರುವಂತಹ ಸಂದೇಶಗಳನ್ನ ಕೂಡ ಕಳಿಸಿದ್ದೀರಾ. ಆ ಸಂದೇಶಗಳನ್ನೊಮ್ಮೆ ನೋಡೋಣ. ಇನ್ನು ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಸುಜಾತ ಆರ್ ಗಣೇಶ್, ಲಿಖಿತ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕಾ, ಓಕೆ ವಿಮರ್ಶ್ ರಾಜಾಜಿನಗರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ತಿಳಿಸಿದ್ದಾರೆ. ಓಕೆ ಧನ್ಯವಾದ. ಇನ್ನು ಮುಂದಿನ ಸಂದೇಶ, ನಮಸ್ಕಾರ, ಜಾನಪದ ಹಾಡುಗಳು ಮಾಹಿತಿ ಕಣಜ, ಒಳ್ಳೆ ಮಾಹಿತಿ ಅಂತ ಹೇಳ್ತಾ ಇದ್ದಾರೆ ಅಮೃತ ರಮೇಶ್ ಚಿತ್ರದುರ್ಗದಿಂದ. ಓಕೆ ಧನ್ಯವಾದ. ಇನ್ನು ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ ಇವರು ಹೇಳ್ತಾ ಇದ್ದಾರೆ, ಇವತ್ತಿನ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಬುರುಡೆ ಜಲಪಾತದ ಹೆಸರಿನ ವಿಶೇಷತೆ ಬಗ್ಗೆ, ಹಾಗೆ ಅಲ್ಲಿಗೆ ಹೋಗುವ ಮಾರ್ಗಗಳನ್ನು ಮತ್ತೆ ಸೊಬಗಿನ ಚಾರಣದ ಅನುಭವವನ್ನು ವಿಸ್ತಾರವಾಗಿ ತಿಳಿಸಿದ ಸುಮಧುರ ಚಿತ್ರಗೀತೆಗಳನ್ನು ಪ್ರಸಾರ ಮಾಡಿದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು, ಶುಭ ದಿನ ಅಂತೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ ಧನ್ಯವಾದ. ಇನ್ನು ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ, ಮಾಹಿತಿ ಕಣಜದಲ್ಲಿ ಸ್ಥಳ ಪರಿಚಯದಲ್ಲಿ ಓಕೆ ಇದು ನದಿಗಳು ಜಲಪಾತಗಳ ಪರಿಚಯ, ಇದರಲ್ಲಿ ಬುರುಡೆ ಜಲಪಾತದ ಬಗ್ಗೆ ಉತ್ತಮವಾದ ಮಾಹಿತಿ ಹಾಗೆ ಉತ್ತಮ ನಿರೂಪಣೆ ಹಾಗೆ ಹಾಡುಗಳು ಕೂಡ ಚೆನ್ನಾಗಿದ್ವು, ಧನ್ಯವಾದ, ಹೃದಯಪೂರ್ವಕ ವಂದನೆ ಅಂತ ಕೂಡ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ ಇನ್ನು ಮುಂದಿನ ಸಂದೇಶ, ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಮಹಾಂತೇಶ್ ಸಂದೇಶ ಕಳಿಸಿದ್ದಾರೆ, ಜಾನಪದ ಗೀತೆ ಒಂದಕ್ಕಿಂತ ಒಂದು ಚೆನ್ನಾಗಿದ್ದು, ಇನ್ನು ಮಾಹಿತಿ ಕಣಜದಲ್ಲಿ ಕರ್ನಾಟಕದ ಬುರುಡೆ ಜಲಪಾತದ ಬಗ್ಗೆ ನೀಡಿದ ಮಾಹಿತಿ ವಿಸ್ತಾರವಾಗಿ ಚೆನ್ನಾಗಿತ್ತು, ನೋಡಲು ಎಷ್ಟು ಸುಂದರನೋ ಅಷ್ಟೇ ಅಪಾಯಕಾರಿ ಅಂತ ಕೇಳಿದ್ದೀವಿ ಮೇಡಮ್ ಅಂತ ಕೂಡ ಒಂದು ಮಾಹಿತಿಯನ್ನು ಹೇಳಿದ್ದಾರೆ, ಧನ್ಯವಾದ ನಿಮಗೆ. ಇನ್ನು ಪ್ರಭಾಕರಯ್ಯ ಚೈತ್ರ ಎನ್ಮಠದ್ ಹಂಪನೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಇವರು ಕೂಡ ಮಾಹಿತಿ ಚೆನ್ನಾಗಿತ್ತು, ಧನ್ಯವಾದ ಅಂತ ಹೇಳಿದ್ದಾರೆ. ಹಾಗೆ ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರದಿಂದ ಕೂಡ ಸಂದೇಶವನ್ನು

0: ಕಳಿಸಿ ಉಪಯುಕ್ತ ಮಾಹಿತಿ ಅಂತ ಹೇಳಿದ್ದಾರೆ. ಹೆಣ್ಣು ಚಿನ್ಮಯಿ, ಮಮತಾ ತಿಮ್ಮಾರೆಡ್ಡಿ, ಮರುಳ ಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇವರು ಕೂಡ ಬುರುಡೆ ಜಲಪಾತದ ಮಾಹಿತಿ ವಿವರಣೆ ಚೆನ್ನಾಗಿತ್ತು, ಧನ್ಯವಾದ ಅಂತ ಹೇಳಿ ತಿಳಿಸಿದ್ದಾರೆ. ಓಕೆ ಸ್ನೇಹಿತರೆ, ಸಂದೇಶ ಕಳಿಸಿ ಹಂಚಿಕೊಂಡಂತಹ ಎಲ್ಲ ಕೇಳುಗರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ನದಿಗಳು ಜಲಪಾತಗಳ ಮಾಹಿತಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಆಕಾಶವಾಣಿ ಚಿತ್ರದುರ್ಗ, ಸಮಯ 12 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ, ನಂತರ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಿಹಾರ ಕೇಳುವಿರಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ವತಿಯಿಂದ ರಾಜ್ಯಾದ್ಯಂತ ಖೇತ್ ಬಚಾವೋ ಆಂದೋಲನ ಆಯೋಜಿಸಲಾಗಿದೆ. ದೀರ್ಘಕಾಲಿಕ ಸುಸ್ಥಿರ ಕೃಷಿ ಹಾಗೂ ಮಣ್ಣಿನ ಆರೋಗ್ಯ ಸಂರಕ್ಷಣೆಯ ಅಭಿಯಾನವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಈ ತಿಂಗಳ 1ರಂದು ಮಧ್ಯಪ್ರದೇಶದ ರಾಮಸಿಯಾ ಗ್ರಾಮದಲ್ಲಿ ಉದ್ಘಾಟಿಸಿದ್ದರು. ಈ ಅಭಿಯಾನ ನಾಳೆ ಕೊನೆಗೊಳ್ಳಲಿದೆ. ರಾಜ್ಯದ ವಿವಿಧೆಡೆಗಳಲ್ಲಿ ಕೃಷಿ ಇಲಾಖೆ ಹಾಗೂ ಕೃಷಿ ವಿಜ್ಞಾನ ಕೇಂದ್ರಗಳು ಕೃಷಿ ಅಧಿಕಾರಿ ಹಾಗೂ ವಿಜ್ಞಾನಿಗಳ ಮೂಲಕ ಕೇಂದ್ರ ಸರ್ಕಾರದ ಕೃಷಿಪರ ಯೋಜನೆಗಳು, ವಿಮೆ ಸೌಲಭ್ಯಗಳು ಹಾಗೂ ಮಣ್ಣಿನ ಆರೋಗ್ಯ ಸೇರಿದಂತೆ ಸೂಕ್ತ ರಸಗೊಬ್ಬರಗಳ ಬಳಕೆ ಕುರಿತು ಮಾಹಿತಿ ನೀಡಿದರು. ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕು ಉತ್ತಂಗಿ, ಮೈಲಾರ, ಮಗಳ ಇಟಗಿ ಸೇರಿದಂತೆ ಒಟ್ಟು 25 ಗ್ರಾಮ ಪಂಚಾಯಿತಿಗಳಲ್ಲಿ ಆಯೋಜಿತ ಖೇತ್ ಬಚಾವೋ ಅಭಿಯಾನದಲ್ಲಿ ಸಾವಿರಾರು ರೈತರು ಪಾಲ್ಗೊಂಡು ಅಭಿಯಾನದ ಪ್ರಯೋಜನ ಪಡೆದರು. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹೂವಿನ ಹಡಗಲಿ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಾದ ಕೆಟಿ ಮಂಜುನಾಥ್.
2: ಹೂವಿನ ಹಡಗಲಿಯಲ್ಲಿ ಖೇತ್ ಬಚಾವೋ ಆಂದೋಲನವನ್ನು ನಾವು ಮಾಡಿದ್ದು ನಮ್ಮ ತಾಲೂಕಿನ 25 ಗ್ರಾಮ ಪಂಚಾಯತಿಗಳಲ್ಲಿ ರೈತ ಬಾಂಧವರಿಗೆ ಮೊದಲನೆಯದಾಗಿ ಮಣ್ಣಿನ ಆರೋಗ್ಯ ಮತ್ತು ಪೋಷಕಾಂಶ ನಿರ್ವಹಣೆಯ ಬಗ್ಗೆ ವಿಸ್ತೃತವಾಗಿ ಕೃಷಿ ವಿಜ್ಞಾನಿಗಳಿಂದ ತಿಳಿಸಲಾಯಿತು. ನಂತರ ರಾಷ್ಟ್ರೀಯ ಅಭಿಯಾನಗಳ ಪ್ರಚಾರಗಳನ್ನ ದ್ವಿದಳ ಧಾನ್ಯಗಳ ಆತ್ಮ ನಿರ್ಭರ ಅಭಿಯಾನ ಮತ್ತೆ ಖಾದ್ಯ ತೈಲ ಎಣ್ಣೆ ಕಾಳುಗಳ ಅಭಿಯಾನ ಆಗಿರಬಹುದು ಮತ್ತು ಸರ್ಕಾರಿ ಯೋಜನೆಗಳ ಪಿಎಂ ಕಿಸಾನ್ ಮುಂತಾದ ಯೋಜನೆಗಳ ಬಗ್ಗೆ ತಿಳಿಸಲಾಯಿತು. ಯೂರಿಯಾ, ಡಿಎಪಿ ಗೊಬ್ಬರಗಳ ಆನ್ಲೈನ್ ವಿತರಣಾ ವ್ಯವಸ್ಥೆ ಬಗ್ಗೆ ಜನರಿಗೆ ಅರಿವು ಮೂಡಿಸಲಾಯಿತು. ಈ ಎಲ್ಲ ವಿಷಯಗಳನ್ನು ನಮ್ಮ ತಾಲೂಕಿನ 25 ಗ್ರಾಮ ಪಂಚಾಯಿತಿಗಳಲ್ಲಿ ನಾವು ಪ್ರಸ್ತುತಪಡಿಸಿದ್ದೇವೆ.
1: ಇಂದು ರೈತಾಪಿ ವರ್ಗದ ಮೊದಲ ಹಬ್ಬ ಕಾರ ಹುಣ್ಣಿಮೆ ಹಿನ್ನೆಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಗಣ್ಯರು ನಾಡಿನ ಜನತೆಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 300 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಮೇಲ್ಸೇತುವೆ 7 ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರ ಅನುಮೋದಿಸಿದೆ. ಅನುದಾನ ಮಂಜೂರಾಗಿದ್ದು ಶೀಘ್ರ ಎಲ್ಲ ಕಾಮಗಾರಿಗಳು ಆರಂಭವಾಗಲಿವೆ ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದ್ದಾರೆ. ಕೇಂದ್ರ ಭೂಸಾರಿಗೆ ಖಾತೆ ಸಚಿವ ನಿತಿನ್ ಗಡ್ಕರಿ ಹಾಗೂ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಅವರ ಸಹಕಾರದಲ್ಲಿ 20,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹೆದ್ದಾರಿ ಮತ್ತು ರೈಲ್ವೆ ಕಾಮಗಾರಿಗಳಿಗೆ ಅನುದಾನ ದೊರಕಿದ್ದು ಶಿವಮೊಗ್ಗ ಜಿಲ್ಲೆ ಅಭಿವೃದ್ಧಿ ಪಥದಲ್ಲಿ ಮುನ್ನುಗ್ಗುತ್ತಿದೆ ಎಂದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಹಿನ್ನೆಲೆ ನಾಳೆಯಿಂದ ಜುಲೈ 29ರವರೆಗೆ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಗೆ ಪ್ರೀಫಿಲ್ಡ್ ಎನ್ಯುಮರೇಷನ್ ಫಾರ್ಮ್ಗಳನ್ನು ನೀಡಲಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 6 ಮತದಾರರ ನೋಂದಣಾಧಿಕಾರಿಗಳು, 12 ಸಹಾಯಕ ಮತದಾರರ ನೋಂದಣಾಧಿಕಾರಿಗಳು, 1,445 ಮತಗಟ್ಟೆ ಮಟ್ಟದ ಅಧಿಕಾರಿ ಬಿಎಲ್ಒಗಳು ಹಾಗೂ 144 ಬಿಎಲ್ಒ ಮೇಲ್ವಿಚಾರಕರನ್ನು ನೇಮಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಯಾದ ಬೆನ್ನಲ್ಲೇ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಒಟ್ಟು 22,186 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ. ಈ ಮೂಲಕ ಕಲ್ಯಾಣ ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದಲ್ಲಿ ಖಾಲಿ ಇರುವ 32,177 ಹುದ್ದೆಗಳು ಭರ್ತಿಯಾಗಲಿವೆ ಎಂದು ಮುಖ್ಯಮಂತ್ರಿಯವರು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಬಾಗಲಕೋಟೆ ನವನಗರದ ಘಟಕ 2ರಲ್ಲಿ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ

0: 10 ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾದ ಬೃಹತ್ ಉದ್ಯಾನವನವನ್ನು ಶಾಸಕ ಉಮೇಶ್ ಮೇಟಿ ಲೋಕಾರ್ಪಣೆಗೊಳಿಸಿದರು. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಸಮರ್ಪಕ ಸರಬರಾಜು ಆಗಬೇಕು, ಮೇವು ಬಿತ್ತನೆ ಬೀಜಗಳ ಪೂರೈಕೆಗೆ ಯಾವುದೇ ಸಮಸ್ಯೆ ಉಂಟಾಗದಂತೆ ಕ್ರಮ ವಹಿಸಬೇಕು ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಾಡೋಜ ಡಾ ಚನ್ನವೀರ ಕಣವಿಯವರು ಕನ್ನಡ ಕಾವ್ಯಲೋಕದ ಮುಕುಟಮಣಿಯಾಗಿ ಕನ್ನಡ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದ್ದರು ಎಂದು ಹಿರಿಯ ಸಾಹಿತಿ ನಾಡೋಜ ಡಾ ಕುಂ ವೀರಭದ್ರಪ್ಪ ಹೇಳಿದರು. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹಾ ದೇಶಪಾಂಡೆ ಸಭಾಭವನದಲ್ಲಿ ಆಯೋಜಿತ ನಾಡೋಜ ಚನ್ನವೀರ ಕಣವಿ ಮತ್ತು ಶಾಂತಾದೇವಿ ಕಣವಿ ದತ್ತಿ ಅಂಗವಾಗಿ ಕಾವ್ಯ ಮತ್ತು ಕಥೆ ಸ್ಪರ್ಧೆಯ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ರಾಜ್ಯಾದ್ಯಂತ ಆಯೋಜನೆಗೊಂಡಿದೆ. ರಾಯಚೂರು ಜಿಲ್ಲೆಯಲ್ಲಿ 5 ವರ್ಷದೊಳಗಿನ ಒಟ್ಟು 248,323 ಮಕ್ಕಳಿಗೆ ಲಸಿಕೆ ನೀಡಲಾಗಿದೆ ಎಂದು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಎಂಎನ್ ನಂದಿತಾ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
1: ಆಕಾಶವಾಣಿ ವನಿತಾ ವಿಹಾರ. ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಪರಿಸರ ರಕ್ಷಣೆ ಹಾಗೂ ಮಹಿಳೆ ಮಾತನಾಡುತ್ತಾರೆ ದಾನೇಶ್ವರಿ ಸಾರಂಗ್ಮ. ನಂತರ ರೇಣುಕಾ ರಮಾನಂದ್ ಅವರಿಂದ ಸ್ವರಚಿತ ಕವಿತಾ ವಾಚನ. ಮೊದಲಿಗೆ ಕೇಳೋಣ ಪರಿಸರ ರಕ್ಷಣೆ ಹಾಗೂ ಮಹಿಳೆ ಮಾತನಾಡುತ್ತಾರೆ ದಾನೇಶ್ವರಿ ಸಾರಂಗ್ಮಠ್ ಅವರು.
2: ಪರಿಸರ ಮಾಲಿನ್ಯ ಇಂದು ವ್ಯಕ್ತಿಯ ಒಂದು ಸಮಾಜ ಅಥವಾ ಒಂದು ರಾಷ್ಟ್ರದ ಸಮಸ್ಯೆಯಾಗಿಲ್ಲ, ವಿಶ್ವ ಸಮಸ್ಯೆಯಾಗಿ ಪರಿಣಮಿಸಿದೆ. ಪರಿಸರ ಮಾಲಿನ್ಯವನ್ನು ನಿಯಂತ್ರಿಸದಿದ್ದರೆ ಇಡೀ ಜಗತ್ತು ಶುದ್ಧ ಗಾಳಿ ಕುಡಿಯುವ ನೀರು ಇಲ್ಲದೆ ನಾಶವಾಗುವ ಸಂದರ್ಭ ಬರಬಹುದಾಗಿದೆ. ಮಾನವನ ಅತಿ ಆಸೆಯಿಂದಾಗಿ ಇಂದು ವಾಯು ಜಲ ನೆಲ ಎಲ್ಲವೂ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಲಿನಗೊಂಡಿದೆ. ಅಭಿವೃದ್ಧಿಯ ನೆಪದಲ್ಲಿ ಪರಿಸರ ನಾಶವಾಗುತ್ತಿದೆ, ಭೂಮಿ ಸವೆಯುತ್ತಿದೆ, ಋತುಮಾನಗಳಲ್ಲಿ ವ್ಯತ್ಯಾಸ ಉಂಟಾಗುತ್ತಿದೆ, ಭೂಮಿಯ ಉಷ್ಣಾಂಶ ಹೆಚ್ಚುತ್ತಿದೆ, ಅರಣ್ಯಗಳು ನಾಶವಾಗುತ್ತಿವೆ. ಮಿತಿ ಮೀರಿದ ಭೋಗಲಾಲಸೆಗಾಗಿ ಸಂಪನ್ಮೂಲಗಳನ್ನು ಅತಿಯಾಗಿ ಬಳಸಿಕೊಳ್ಳುತ್ತಿರುವುದೇ ನಿಸರ್ಗದ ನಾಶಕ್ಕೆ ಕಾರಣವಾಗಿದೆ. ಜಗತ್ತು ಪರಿಸರ ಮಾಲಿನ್ಯದಿಂದಾಗಿ ಎಂಥ ಆಪತ್ತಿನಲ್ಲಿದೆ ಎನ್ನುವುದನ್ನು ಮರೆಮಾಚಿ ಅಭಿವೃದ್ಧಿಯನ್ನು ವೈಭವೀಕರಿಸುತ್ತಿದ್ದೇವೆ. ಕಾಡಿದ್ದರೆ ಮಾತ್ರ ನಾಡು, ಕಾಡುಗಳಿಂದಲೇ ಮನುಷ್ಯನ ನಾಗರಿಕತೆ ಬೆಳೆದಿದ್ದು ಮತ್ತು ಬೆಳೆಯುವುದು. ವೃಕ್ಷಗಳು ಭೂಲೋಕದ ಕಲ್ಪವೃಕ್ಷಗಳೆಂದು ಹೇಳಬಹುದು. ಮರಳಿಂದ ಮನುಷ್ಯ ಶುದ್ಧ ಗಾಳಿ, ಶುದ್ಧ ನೀರು, ಔಷಧಿ ಮೊದಲಾದ ಹಲವಾರು ಜೀವನಾವಶ್ಯಕ ವಸ್ತುಗಳನ್ನು ಪಡೆಯುತ್ತಿದ್ದಾನೆ. ಇಂದು ಪರಿಸರ ಪ್ರಜ್ಞೆಯ ಬಗ್ಗೆ ಭಾಷಣ, ಘೋಷಣೆ, ಮೆರವಣಿಗೆ ಮುಂತಾದವುಗಳನ್ನು ನಡೆಸುತ್ತಿದ್ದೇವೆ. ಆದರೆ ನಾವು ಒಂದು ಗಿಡವನ್ನು ನೆಟ್ಟು ಮರವನ್ನಾಗಿ ಬೆಳೆಸಿದ್ದೇವೆಯೇ ಎಂಬ ಪ್ರಶ್ನೆಗೆ ನಮ್ಮಲ್ಲಿ ಉತ್ತರ ಇಲ್ಲವಾಗಿದೆ. ಪರಿಸರ ಪ್ರಜ್ಞೆ ಎಂಬುದು ಪರಿಸರವಾದಿಗಳಿಗೆ, ಸರ್ಕಾರಕ್ಕೆ, ಅರಣ್ಯ ಇಲಾಖೆಗೆ ಮಾತ್ರ ಸಂಬಂಧಿಸಿದ ವಿಷಯವಲ್ಲ. ವಿಶ್ವದ ಪ್ರತಿಯೊಬ್ಬ ಪ್ರಜೆಯಲ್ಲಿಯೂ ಮೂಡಿ ಪರಿಸರವನ್ನು ಸಂರಕ್ಷಿಸಿ ಅದನ್ನು ಬೆಳೆಸುವುದು ಅವನ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಸಾಲು ಮರದ ತಿಮ್ಮಕ್ಕ ಜೀವಂತ ನಿದರ್ಶನ. ಅಜ್ಞಾತ ಕರ್ಮಯೋಗಿಯಾಗಿ ಈಕೆ ಮಾಗಡಿ ತಾಲೂಕಿನ ಹುಲಿಕಲ್ ಕುದೂರು ರಸ್ತೆಯಲ್ಲಿ 3 ಕಿಲೋಮೀಟರ್ ವರೆಗೂ ಎರಡೂ ಬದಿಯಲ್ಲಿ 284 ಆಲದ ಸಸಿಗಳನ್ನು ನೆಟ್ಟು ನಿತ್ಯ ನೀರು ಹೊತ್ತು ಬೆಳೆಸಿದ್ದಾಳೆ. ಪರಿಸರ ರಕ್ಷಣೆಯ ಕಾರ್ಯದಲ್ಲಿ ಈಕೆ ಆದರ್ಶಪ್ರಾಯವಾಗಿದ್ದಾಳೆ. ತಿಮ್ಮಕ್ಕ ಹುಟ್ಟಿದ ಸ್ಥಳ ಗುಬ್ಬಿ ಹೋಗಳ್ಳಿ ಸಮೀಪ ಕುಕ್ಕೇನಹಳ್ಳಿ. ಚಿಕ್ಕರಂಗಯ್ಯ ಮತ್ತು ವಿಜಯಮ್ಮ ಎಂಬ ದಂಪತಿಗಳಿಗೆ ಎರಡನೇ ಮಗಳಾಗಿ ಜನಿಸಿದ್ದ ತಿಮ್ಮಕ್ಕ ಮನೆಯಲ್ಲಿ ಕಡು ಬಡತನವಿದ್ದರೂ ಪರೋಪಕಾರ, ಕರುಣೆ, ಪ್ರೀತಿ, ಸಹಕಾರ ಈ ಉತ್ತಮ ಗುಣಗಳೆಲ್ಲವೂ ತಿಮ್ಮಕ್ಕನಲ್ಲಿ ತುಂಬಿದ್ದವು. ತಿಮ್ಮಕ್ಕನಿಗೆ ವಿವಾಹವಾಯಿತು. ಕೈ ಹಿಡಿದ ಬಿಕ್ಕಲು ಚಿಕ್ಕಯ್ಯ ಗುಣವಂತನಾಗಿದ್ದ. ಕೂಲಿ ಮಾಡಿ ಸಂಸಾರ ನಿರ್ವಹಿಸಬೇಕಾಗಿತ್ತು. ತಿಮ್ಮಕ್ಕ ಅನ್ಯರ ಹೊಲಗದ್ದೆಗಳಲ್ಲಿ ಪೈರು ನಾಟಿ ಮಾಡುವುದು, ಕಳೆ ಕೀಳುವುದು ಮಾಡಿ ದಿನಗೂಲಿ ಸಂಪಾದಿಸುತ್ತಿದ್ದಳು. ಈ ದಂಪತಿಗಳಿಗೆ ಎಷ್ಟು ಕಾಲಾದರೂ ಮಕ್ಕಳಾಗಲಿಲ್ಲ. ಈ ಕೊರತೆ ಅವರನ್ನು ವ್ಯಥೆಗೆ ಈಡು ಮಾಡಿತ್ತು. ಆಗ ಗಂಡ ಹೆಂಡತಿಯರಿಬ್ಬರಿಗೆ ಬಂದ ವಿಷಯವೆಂದರೆ ಗಿಡಮರಗಳನ್ನು ಬೆಳೆಸಿ ರಕ್ಷಿಸುವುದೇ ತಮ್ಮ ಗುರಿಯ

ಸ್ಥಾಪಿಸಬೇಕೆಂದು ತೀರ್ಮಾನಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ಲಿಗೆ ಹೋಗುವ 3 ಕಿಲೋಮೀಟರ್ ರಸ್ತೆಯ ಉದ್ದಕ್ಕೂ ಎರಡೂ ಬದಿಗಳಲ್ಲಿ ಹೆಮ್ಮರವಾಗಿ ನಿಂತಿರುವ 284 ಮರಗಳು ಬಿಕ್ಕಲು ಚಿಕ್ಕಯ್ಯ ಹಾಗೂ ತಿಮ್ಮಕ್ಕ ಪ್ರೀತಿಯಿಂದ ನೆಟ್ಟು ನೀರೆರೆದು ಪೋಷಿಸಿದ ಮಕ್ಕಳು. ಅವರ ಪಾಲಿಗೆ ಸಂತಾನವಿಲ್ಲದ ಕೊರತೆಯನ್ನು ನೀಗಿಸಿ ತಾವು ಪೋಷಿಸಿದ ಮರಗಳೇ ತಮ್ಮ ಪ್ರೀತಿಯ ಮಕ್ಕಳೆಂದು ಭಾವಿಸಿ ಸಂಭ್ರಮಿಸಿದರು. 3 ಕಿಲೋಮೀಟರ್ ದೂರದಿಂದ ನೀರು ತಂದು ಹಾಕಿದ್ದಾರೆ. ಈಚಲು ಕಡ್ಡಿಯನ್ನು ಸೀಳಿ ಗಿಡಗಳ ಸುತ್ತ ಬೇಲಿ ಹಾಕಿ 10 ವರ್ಷಗಳ ಕಾಲ ನಿರಂತರವಾಗಿ ಗಿಡಗಳನ್ನು ಕಾಪಾಡಿದರು. ಇವರ ಅಪಾರ ಶ್ರಮದಿಂದಾಗಿ ಗಿಡಗಳು ಬೆಳೆದು ಹೆಮ್ಮರಗಳಾಗಿ ನಿಂತಾಗ ತಮ್ಮ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಂಡರು. ಮಕ್ಕ ದಂಪತಿಗಳು ಯಾರ ನೆರವು ಪ್ರೋತ್ಸಾಹಗಳಿಲ್ಲದೆ ಸ್ವಯಂ ಪ್ರೇರಣೆಯಿಂದ ಪವಿತ್ರವಾದ ಪರಿಸರ ಸೇವೆಯನ್ನು ಕೈಗೊಂಡು ಸಮಾಜಕ್ಕೆ ಅತ್ಯಮೂಲ್ಯ ಕಾಣಿಕೆ ನೀಡಿದ್ದಾರೆ. ಇವರ ಈ ನಿಸ್ವಾರ್ಥ ಸೇವೆ ಸಮಾಜಕ್ಕೆ ಸರ್ವಕಾಲಕ್ಕೂ ಆದರ್ಶಪ್ರಾಯವಾಗಿದೆ. ತಿಮ್ಮಕ್ಕನ ಅಮೂಲ್ಯ ಸೇವೆಯನ್ನು ಗುರುತಿಸಿ ಈಕೆಗೆ ಅನೇಕ ಸನ್ಮಾನ ಪ್ರಶಸ್ತಿಗಳು ಲಭಿಸಿವೆ. ಪಂಪಾವತಿ ಪರಿಸರ ಪ್ರಶಸ್ತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ, ವನಮಾತೆ ಪ್ರಶಸ್ತಿ, ಮಾಗಡಿ ವ್ಯಕ್ತಿ ಪ್ರಶಸ್ತಿ, ಶ್ರೀ ಮಾತಾ ಪ್ರಶಸ್ತಿ, ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪುರಸ್ಕಾರ, ಎಚ್ ಹೊನ್ನಯ್ಯ ಸಮಾಜ ಸೇವಾ ಪ್ರಶಸ್ತಿ, ಕರ್ನಾಟಕ ಪರಿಸರ ಪ್ರಶಸ್ತಿ, ಮಹಿಳಾರತ್ನ ಪ್ರಶಸ್ತಿ, ಸಾಧನಾ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಮೊದಲಾದ ಪ್ರಮುಖ ಪ್ರಶಸ್ತಿಗಳು ಈಕೆಗೆ ಲಭಿಸಿವೆ. ಆಕಾಶವಾಣಿ ದೂರದರ್ಶನಗಳು ತಿಮ್ಮಕ್ಕನ ಸಂದರ್ಶನ ಪಡೆದು ಸಾಕ್ಷ್ಯಚಿತ್ರಗಳನ್ನು ನಿರ್ಮಿಸಿವೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನಾಡೋಜ ಪ್ರಶಸ್ತಿ ನೀಡಿ ಗೌರವಿಸಿದೆ. ವೃಕ್ಷ ಮಾತೆ, ಪರಿಸರ ಪ್ರೇಮಿ, ಪ್ರಕೃತಿ ಮಾತೆ ಮೊದಲಾದ ಬಿರುದುಗಳಿಗೆ ಭಾಜನರಾದ ಸಾಲುಮರದ ತಿಮ್ಮಕ್ಕ ಮಾಡಿರುವ ಅದ್ಭುತ ಸಾಧನೆ ಆ ಮೂಲಕ ಸಮಾಜಕ್ಕೆ ಮಾರ್ಗದರ್ಶನವಾಗಿದೆ. ಪ್ರತಿಯೊಬ್ಬರೂ ಮರ ಬೆಳೆಸುವುದನ್ನು ಪವಿತ್ರ ಕಾಯಕವನ್ನಾಗಿ ಮಾಡಿಕೊಂಡಾಗ ಪರಿಸರ ರಕ್ಷಣೆಯಾಗಿ ಜೀವ ವೈವಿಧ್ಯ ಉಳಿಯುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕನಿಷ್ಠ 1 ಗಿಡ ನೆಟ್ಟು ಬೆಳೆಸಬೇಕೆಂದು ಸಾಲುಮರದ ತಿಮ್ಮಕ್ಕ ಸಂದೇಶ ನೀಡಿದ್ದಾರೆ. ರೈಟ್ ಟು ಲವ್ಲಿಹುಡ್ ಪ್ರಶಸ್ತಿ ಪಡೆದ ದಿಟ್ಟ ಹೋರಾಟಗಾರ್ತಿ ವಂದನಾ ಶಿವ ಚಿಪ್ಕೋ ಚಳವಳಿಯಲ್ಲಿ ಭಾಗವಹಿಸುವ ಮೂಲಕವೇ ಎಲ್ಲರ ಗಮನ ಸೆಳೆದಿದ್ದರು. ಬಡ ರೈತರ ಪರ ಹೋರಾಟ, ಪರಿಸರ ಸಂರಕ್ಷಣೆ, ವಿಶ್ವಬ್ಯಾಂಕ್ ಮತ್ತು ಅಂತಾರಾಷ್ಟೀಯ ಹಣಕಾಸು ನಿಧಿಯ ವ್ಯಾಪಾರ ನೀತಿಗಳ ವಿರುದ್ದ ಹಾಗೂ ಮಾನವೀಯತೆ ಮರೆತು ಲಾಭವನ್ನೇ ಮುಖ್ಯ ಗುರಿಯಾಗಿರಿಸಿ ಕೋಟ್ಯಂತರ ರೂಪಾಯಿ ವಹಿವಾಟು ನಡೆಸುವ ಬಹುರಾಷ್ಟೀಯ ಕಂಪನಿಗಳ ವಿರುದ್ದ ದನಿ ಎತ್ತಿದ ದಿಟ್ಟ ಮಹಿಳೆ ವಂದನಾ ಶಿವ. ವಂದನಾ ಶಿವ ಅವರು 1952 ನವೆಂಬರ್ 2 ಉತ್ತರಾಖಂಡದ ಡೆಹರಾಡೂನಿನಲ್ಲಿ ಹುಟ್ಟಿದರು. ತಂದೆ ಅರಣ್ಯ ಸಂರಕ್ಷಣಾಧಿಕಾರಿ, ತಾಯಿ ಪರಿಸರದ ಬಗ್ಗೆ ವಿಶೇಷ ಕಾಳಜಿ ಹೊಂದಿದ್ದ ಶಾಶಿಕ್ಷಕಿ. ತಂದೆ ತಾಯಿಗಳ ಪರಿಸರ ಪ್ರೇಮ, ಹಿಮಾಲಯದ ನಿಸರ್ಗದ ರಮಣೀಯತೆ ಹಾಗೂ ಅಲ್ಲಿನ ವಿಸ್ಮಯ ಹುಟ್ಟಿಸುವ ಜೀವ ವೈವಿಧ್ಯ ಎಲ್ಲವೂ ವಂದನಾ ಶಿವ ಅವರ ಹೃದಯದಲ್ಲಿ ತುಂಬಿಕೊಂಡಿತ್ತು. ವಂದನಾ ಶಿವ ಭೌತಶಾಸ್ತ್ರದಲ್ಲಿ ಪದವಿ ಗಳಿಸಿ ಆ ಬಳಿಕ ಕೆನಡಾದ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮುಂದುವರಿಸಿ ಸ್ನಾತಕೋತ್ತರ ಪದವಿ ಪಡೆದರು. ಭಾರತಕ್ಕೆ ಹಿಂದಿರುಗಿದ ಇವರು ಬೆಂಗಳೂರಿಗೆ ಬಂದು ಅಲ್ಲಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ವಿಜ್ಞಾನ, ತಂತ್ರಜ್ಞಾನ, ಪರಿಸರ ರಕ್ಷಣೆಯ ಬಗ್ಗೆ ಸಂಶೋಧನೆ ನಡೆಸಿದರು. ಅವರು ಯಾವುದೇ ದೊಡ್ಡ ಉದ್ಯೋಗವನ್ನು ನಡೆಸಿಕೊಂಡು ಹೋಗದೆ ಸಮಾಜ ಸೇವೆಯನ್ನೇ ತಮ್ಮ ಜೀವನದ ಪರಮ ಗುರಿಯನ್ನಾಗಿ ಮಾಡಿಕೊಂಡರು. ಬೌದ್ಧಿಕ ಹಕ್ಕುಗಳು, ಜೀವ ವೈವಿಧ್ಯ, ಜೈವಿಕ ತಂತ್ರಜ್ಞಾನ ಮೊದಲಾದ ಕ್ಷೇತ್ರಗಳಲ್ಲಿ ವಂದನಾ ಶಿವ ಅವರು ರೈತರಲ್ಲಿ, ಜನತೆಯಲ್ಲಿ ಎಚ್ಚರ ಹುಟ್ಟಿಸಲು ಹೋರಾಟ ನಡೆಸಿದರು. ಕೃಷಿ ಮತ್ತು ಆಹಾರ ಕ್ಷೇತ್ರದಲ್ಲಾಗುತ್ತಿರುವ ಮಾರ್ಪಾಟುಗಳ ವಿರುದ್ಧ ದನಿ ಎತ್ತಿದರು. 1981 ಡೂನ್ ಕಣಿವೆಯ ಸುತ್ತಮುತ್ತ ನಡೆಯುತ್ತಿದ್ದ ಅಕ್ರಮ ಗಣಿಗಾರಿಕೆಯ ಕುರಿತು ವರದಿ ಸಲ್ಲಿಸಿದರು. ಇದು ಅವರು ಪರಿಸರದ ವಿರುದ್ಧ ನಡೆಸಿದ ಮೊದಲ ಹೋರಾಟವಾಗಿತ್ತು. ಅವರು ವಿಜ್ಞಾನ, ತಂತ್ರಜ್ಞಾನ ಮತ್ತು ಪರಿಸರ ಸಂಶೋಧನಾ ಪ್ರತಿಷ್ಠಾನವನ್ನು ಸ್ಥಾಪಿಸಿದರು. ಸಮೂಹದ ಪ್ರತಿನಿಧಿಗಳಲ್ಲಿ ಅವರು ತಜ್ಞರಾಗಿದ್ದರು. 1984 ಕರ್ನಾಟಕದಲ್ಲಿ ತೆರೆದೋರಿದ ಭೀಕರ ಕ್ಷಾಮ ಕಂಡ ಮೇಲೆ ನಮ್ಮಲ್ಲಿರುವ ವ್ಯವಸಾಯ ಪದ್ಧತಿಯೇ ನ್ಯೂನತೆಗಳಿಂದ ಕೂಡಿದೆ ಎಂದು ಅವರು ತಿಳಿಸಿದರು. ಅದೇ ವರ್ಷ ಪಂಜಾಬ್ನಲ್ಲಿಯೂ ಬರಗಾಲವಿದ್ದು ಜೊತೆಗೆ ಘರ್ಷಣೆ, ಹಿಂಸಾಚಾರ, ಭಯೋತ್ಪಾದನೆಗಳು ಹುಟ್ಟಿದ್ದವು. ಇವು ಹಸಿರು ಕ್ರಾಂತಿಗೆ ಅಡ್ಡ ಪರಿಣಾಮಗಳೆಂದು ಅವರು ವಾದಿಸಿದರು. ಕರ್ನಾಟಕ ಮತ್ತು ಪಂಜಾಬ್ ರಾಜ್ಯಗಳನ್ನು ಉದಾಹರಿಸಿ ಹಸಿರು ಕ್ರಾಂತಿಯ ಅಪಾಯಗಳನ್ನು ವಿವರಿಸಿ ವಿಶ್ವಸಂಸ್ಥೆಯ ಮುಂದಿಟ್ಟರು. ಅಭಿವೃದ್ಧಿ ನೆಪದಲ್ಲಿ ಕೈಗಾರಿಕೆಗಳನ್ನು ಹೆಚ್ಚು ಹೆಚ್ಚಾಗಿ ಸ್ಥಾಪನೆ ಮಾಡುವ ಸಂದರ್ಭದಲ್ಲಿ ರೈತರಿಂದ ಬೇಸಾಯದ ಯೋಗ್ಯ ಭೂಮಿಯನ್ನು ಇಟ್ಟುಕೊಳ್ಳುವ ಸಲುವಾಗಿ ವಹಿವಾಟು ನಡೆಸುವ ಬಹುರಾಷ್ಟೀಯ ಕಂಪನಿಗಳ ವಿರುದ್ಧ ಧ್ವನಿ ಎತ್ತಿದ ಧೀರ ಮಹಿಳೆ ವಂದನಾ ಶಿವ. ಇವರು ಜೀವ ವೈವಿಧ್ಯವನ್ನು ನಾಶಪಡಿಸುವುದನ್ನು ತೀವ್ರವಾಗಿ ವಿರೋಧಿಸಿದರು ಮತ್ತು ಇದರಿಂದಾಗುವ ಅನಾಹುತಗಳನ್ನು, ಮುಗ್ಧ ರೈತಾಪಿ ಜನರಿಗೆ ಉಂಟಾಗುವ ತೊಂದರೆಗಳನ್ನು ಅವರು ತಿಳಿಸಿದರು. ವಂದನಾ ಶಿವ ಅವರು ಜೀವ ವೈವಿಧ್ಯದ ಉಳಿವಿಗಾಗಿ ನಡೆಸಿದ ಹೋರಾಟಗಳು ಪ್ರಮುಖವಾಗಿವೆ. ಭಾರತ ಬೇಸಾಯ ಹಾಗೂ ಆಹಾರ ಪದ್ಧತಿಯ ಮೇಲೆ ಜಾಗತೀಕರಣದಿಂದ ಉಂಟಾದ ಬದಲಾವಣೆಗಳಿಂದ ಆದ ಪರಿಣಾಮಗಳ ಬಗ್ಗೆ ಸಾರ್ವಜನಿಕ

ಧಾರ್ಮಿಕ ಚರ್ಚೆ ವಿಚಾರ ಸಂಕೀರ್ಣಗಳನ್ನು ನಡೆಸಿದರು. ವಂದನಾ ಶಿವ ಡೆಹರಾಡೂನಿನಲ್ಲಿ ನವಧಾನ್ಯ ಬೀಜ ವಿದ್ಯಾಪೀಠವನ್ನು ಸ್ಥಾಪಿಸಿದ್ದಾರೆ. ಪೀಠಕ್ಕೆ ಸಂಬಂಧಿಸಿದ ಹೊಲದಲ್ಲಿ ಇಂದು 250 ಬಗೆಯ ಅಕ್ಕಿ ಮತ್ತು 800 ವಿವಿಧ ಸಸಿಗಳನ್ನು ಬೆಳೆಯಲಾಗುತ್ತಿದೆ. ಬೇಸಾಯಗಾರರು ಅಗತ್ಯವಾಗಿ ನೋಡಲೇಬೇಕಾದ ಸ್ಥಳವಾಗಿದೆ. ವಂದನಾ ಶಿವ ಅವರು ಬಂಜರು ಭೂಮಿಯಲ್ಲಿ ಈ ಪವಾಡವನ್ನು ಮಾಡಿ ತೋರಿಸಿದ್ದಾರೆ. ಇಂದು ಭಾರತದ 16 ರಾಜ್ಯಗಳಲ್ಲಿ ನವಧಾನ್ಯ ವಿಸ್ತರಿಸಿದೆ. 54 ಬೀಜ ಬ್ಯಾಂಕುಗಳ ಸ್ಥಾಪನೆಗೆ ನೆರವಾಗಿದೆ. ಬಿತ್ತನೆ ಬೀಜಗಳಲ್ಲಿ ಸ್ವಾವಲಂಬನೆ ಸಾಧಿಸಲು 5 ಲಕ್ಷಕ್ಕೂ ಹೆಚ್ಚು ಬೇಸಾಯಗಾರರಿಗೆ ತರಬೇತಿ ನೀಡಿದೆ. 1995 ಪೇಟೆಂಟ್ ಕಾಯ್ದೆ ಜಾರಿಗೆ ಬಂದ ಮೇಲೆ ರೈತರ ಬದುಕಿನಲ್ಲಿ ಕೃಷಿ ಕ್ಷೇತ್ರದಲ್ಲಿ ಆಗಿರುವ ಬದಲಾವಣೆಗಳಿಗೆ ವಂದನಾ ಶಿವ ಕೊಟ್ಟಿರುವ ಕಾರಣಗಳು ಚರ್ಚೆಗೆ ಅರ್ಹವಾಗಿವೆ. ಪೇಟೆಂಟ್ ಕಾಯ್ದೆಗಳು ಬೃಹತ್ ಕಂಪನಿಗಳಿಗೆ ಮಾತ್ರ ಸಹಾಯವಾಗಿದ್ದು ಸಾಮಾನ್ಯ ರೈತರಿಗೆ ಅವರಿಂದ ಯಾವ ಸಹಾಯವೂ ಇಲ್ಲವೆಂದು ಅವರು ತಿಳಿಸುತ್ತಾರೆ. ಇದರಿಂದಲೇ ರೈತರ ಆತ್ಮಹತ್ಯೆ ಹೆಚ್ಚಾಗುತ್ತಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕುಲಾಂತರಿ ತಳಿ ತಂತ್ರಜ್ಞಾನದ ವಿರುದ್ಧ ವಂದನಾ ಶಿವ ಅವರು ನಿರಂತರ ಹೋರಾಟ ನಡೆಸುತ್ತಿದ್ದಾರೆ. ತಳಿ ತಂತ್ರಜ್ಞಾನ ಪರಿಸರ ಮತ್ತು ಮನುಷ್ಯನ ಆರೋಗ್ಯದ ಮೇಲೆ ಬೀರುವ ಕೆಟ್ಟ ಪರಿಣಾಮಗಳನ್ನು ಜನತೆಗೆ ವಿವರಿಸಿದ್ದಾರೆ. ವಂದನಾ ಶಿವ ಅವರು ಜೀವ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಉಳಿಸಿಕೊಳ್ಳಲು ವೈವಿಧ್ಯತೆಗಾಗಿ ಮಹಿಳೆ ಎಂಬ ಚಳವಳಿ ಆರಂಭಿಸಿದರು. ಇಂಟರ್ನ್ಯಾಷನಲ್ ಫೋರಂ ಆನ್ ಗ್ಲೋಬಲೈಸೇಷನ್ ಎಂಬ ಸಂಸ್ಥೆಯ ಸದಸ್ಯೆಯಾಗಿ ಆಹಾರದ ಹಕ್ಕುಗಳಿಗೆ ನಡೆದ ಚಳವಳಿಯಲ್ಲಿ ವಂದನಾ ಶಿವ ಅವರ ಪಾತ್ರ ಹಿರಿದಾಗಿತ್ತು. ವಂದನಾ ಶಿವ ಅವರು ಹಲವಾರು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. 1993 ಇವರಿಗೆ ಪ್ರತಿಷ್ಠಿತ ರೈಟ್ ಟು ಲೆವ್ಲಿಹುಡ್ ಪ್ರಶಸ್ತಿ ಸಂದಿತು. ವಿಶ್ವಸಂಸ್ಥೆ ನೀಡುವ ಗ್ಲೋಬಲ್ 500 ಪ್ರಶಸ್ತಿ ವಿಶ್ವಸಂಸ್ಥೆಯು ಭೂಮಿಯ ಸಂರಕ್ಷಣೆಗಾಗಿ ಬದ್ಧತೆಯ ಹೋರಾಟಕ್ಕಾಗಿ ನೀಡಲಾಗುವ ಅಂತಾರಾಷ್ಟ್ರೀಯ ಆರ್ಥಡೇ ಪ್ರಶಸ್ತಿಗಳು ಇವರಿಗೆ ದೊರಕಿವೆ. ನೆದರ್ಲ್ಯಾಂಡ್ಸ್ನ ಪರಿಸರ ಸಂರಕ್ಷಣಾ ಪ್ರಶಸ್ತಿ, ಆರ್ಡರ್ ಆಫ್ ದಿ ಗೋಲ್ಡನ್ ಆರ್ಕ್, ಡೆಹರಾಡೂನಿನ ಫ್ರೈಡ್ ಆಫ್ ಡೂನ್, ಡೆನ್ಮಾರ್ಕಿನ ದಿ ಗೋಲ್ಡನ್ ಪ್ಲಾಂಟ್ ಪ್ರಶಸ್ತಿ, ಭಾರತದ ಮಹಿಳಾ ಆಂದೋಲನಕ್ಕಾಗಿ ಸ್ಪೈನ್ ದೇಶ ನೀಡಿದ ಅಲ್ಫಾನ್ಸೋ ಕೋಮಿನ್ ಪ್ರಶಸ್ತಿ, ಇಟಲಿಯ ಅಧ್ಯಕ್ಷರ ಪದಕ, ಥೈಲ್ಯಾಂಡಿನ ರಾಜಕುಮಾರಿ ನೀಡಿದ ಸ್ಮಾರಕ ಪದಕ, ಆಸ್ಟ್ರಿಯಾ ಸರ್ಕಾರದ ಹೋರಿಜಾನ್ ಪ್ರಶಸ್ತಿಗಳು ಇವರಿಗೆ ಪ್ರಾಪ್ತವಾಗಿವೆ. ದಿ ವರ್ಲ್ಡ್ ಅಕಾರ್ಡಿಂಗ್ ಟು ಮೆನ್ಸಾಂಟೋ ಎಂಬ ಚಿತ್ರದಲ್ಲಿಯೂ ಇವರು ಪಾತ್ರಧಾರಿಗಳಾಗಿದ್ದರು. ವಂದನಾ ಶಿವ ಉತ್ತಮ ಬರಹಗಾರಿಯೂ ಆಗಿದ್ದರು. ಪರಿಸರ ರಕ್ಷಣೆ, ಕೃಷಿ ಕ್ಷೇತ್ರ, ಮಹಿಳಾವಾದ ಈ ವಿಷಯಗಳನ್ನು ಕುರಿತು ಹಲವು ಕೃತಿಗಳನ್ನು ರಚಿಸಿದ್ದಾರೆ. ಸ್ಟೋಲನ್ ಹಾರ್ವೆಸ್ಟ್, ಬಯೋಪೈರಸಿ, ದಿ ಪ್ಲಂಡರ್ ಆಫ್ ನೇಚರ್ ಅಂಡ್ ನಾಲೆಜ್, ದಿ ವಯಲೆನ್ಸ್ ಆಫ್ ಗ್ರೀನ್ ರೆವಲ್ಯೂಷನ್, ಥರ್ಡ್ ವರ್ಲ್ಡ್ ಅಗ್ರಿಕಲ್ಚರ್, ಇಕಾಲಜಿ ಅಂಡ್ ಪಾಲಿಟಿಕ್ಸ್, ವಾಟರ್ ವಾರ್ಸ್, ಬಯೋಪಾಲಿಟಿಕ್ಸ್, ಬಯೋಡೈವರ್ಸಿಟಿ ಇವುಗಳಲ್ಲಿ ಪ್ರಮುಖಗಳಾಗಿವೆ. ಗಾಂಧೀಜಿ ಬಿಟ್ಟು ಹೋಗಿರುವ 3 ಮಂತ್ರಗಳು ನಮ್ಮ ಬಳಿ ಇವೆ. ಸ್ವದೇಶಿ, ಸ್ವರಾಜ್ಯ ಮತ್ತು ಸತ್ಯಾಗ್ರಹ, ಇವೇ ನಮ್ಮ ಆಸ್ತಿ. ಈ 3 ಮಂತ್ರಗಳಿಂದಲೇ ರೈತರು ತಮ್ಮ ಕೃಷಿ ಹಕ್ಕುಗಳಿಗಾಗಿ ಹೋರಾಡಬೇಕೆಂದು ವಂದನಾ ಶಿವ ನುಡಿದಿದ್ದಾರೆ. ಪರಿಸರ ಉಳಿವಿಗಾಗಿ ತನ್ನ ಜೀವನವನ್ನೇ ಮೀಸಲಾಗಿಟ್ಟ ಮತ್ತು ರಾಷ್ಟ್ರಕ್ಕಾಗಿ ಮನುಕುಲದ ಶ್ರೇಯೋಭಿವೃದ್ಧಿಗಾಗಿ ಈಗಲೂ ಹೋರಾಡುತ್ತಿರುವ ಮತ್ತೊಬ್ಬ ಧೀರ ಮಹಿಳೆ ಮೇಧಾ ಪಾಟ್ಕರ್. ನರ್ಮದಾ ಕಣಿವೆಯ ಆದಿವಾಸಿ ಹಾಗೂ ಗ್ರಾಮೀಣ ಜನರ ನೆಮ್ಮದಿಯ ಬದುಕಿಗಾಗಿ, ಹಕ್ಕುಗಳಿಗಾಗಿ ಹೋರಾಟ ನಡೆಸುತ್ತಿರುವ ಅದ್ಭುತ ಮಹಿಳಾ ಚೇತನ ಮೇಧಾ ಪಾಟ್ಕರ್. ಮೇಧಾ ಪಾಟ್ಕರ್ ಎಂದರೆ ಸತ್ಯ, ಸಾಮಾಜಿಕ ನ್ಯಾಯಗಳಿಗಾಗಿ ಹೋರಾಟ ನಡೆಸುವ ಧೀರ ಮಹಿಳೆ ಎಂದು ಇಡೀ ದೇಶದ ಪ್ರಸಿದ್ಧರಾಗಿದ್ದಾರೆ. ಮೇಧಾ ಪಾಟ್ಕರ್ ಮುಂಬೈನ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ನಲ್ಲಿ ಸಮಾಜಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. ಅನಂತರ ಹಲವಾರು ಸ್ವಯಂ ಸೇವಾ ಸಂಸ್ಥೆಗಳೊಂದಿಗೆ ಸೇರಿ ರಚನಾತ್ಮಕ ಕಾರ್ಯಗಳನ್ನು ನಿರ್ವಹಿಸಿದರು. ಪೂರ್ವ ಗುಜರಾತ್ನಲ್ಲಿರುವ ಆದಿವಾಸಿ ಜಿಲ್ಲೆಗಳಲ್ಲಿ ಅವರು 2 ವರ್ಷಗಳವರೆಗೆ ಕೆಲಸ ಮಾಡಿದರು. ಪಾಟ್ಕರ್ ತಮ್ಮ PhD ಅಧ್ಯಯನವನ್ನು ನಿಲ್ಲಿಸಿ ತಮ್ಮ ಬದುಕಿನ ಉದ್ದೇಶವನ್ನು ತಾವು ಸಾಗಬೇಕಾದ ಮಾರ್ಗವನ್ನು ನಿರ್ಧರಿಸಿದರು. ಗುಜರಾತ್ ಸರ್ಕಾರ ಕೆಲವು ಬೃಹತ್ ಅಣೆಕಟ್ಟುಗಳನ್ನು ನಿರ್ಮಿಸುವ ನಿರ್ಧಾರವನ್ನು ಮಾಡಿತು. ಆದರೆ ನೆರೆ ರಾಜ್ಯಗಳಾದ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ಅವುಗಳನ್ನು ವಿರೋಧಿಸಿದವು. ಆದರೆ ಗುಜರಾತ್ ಸರ್ಕಾರ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಆ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ನರ್ಮದಾ ಜಲ ವಿವಾದ ಮಂಡಳಿಯ ಮುಂದೆ ವಾದ ಮಾಡಿ ಅನುಮತಿ ಕೇಳಿತು. ಜಲಮಂಡಳಿ ಸರ್ಕಾರ ಮುಂದಿಟ್ಟ ಅಂದರೆ 30 ಪ್ರಮುಖ ಅಣೆಕಟ್ಟುಗಳು, 3,000 ಸಣ್ಣ ಅಣೆಕಟ್ಟುಗಳು ಎಲ್ಲವಕ್ಕೂ ಅನುಮತಿ ನೀಡಿತು. ಮೇಧಾ ಪಾಟ್ಕರ್ ತಮ್ಮ ಕೆಲವು ಸಹೋದ್ಯೋಗಿಗಳೊಂದಿಗೆ ನರ್ಮದಾ ಕಣಿವೆ ಪ್ರದೇಶದಲ್ಲಿ ಪ್ರವಾಸ ಮಾಡಿ ಪರಿಶೀಲಿಸಿದರು. ಸರ್ದಾರ್ ಸರೋವರ್ ಯೋಜನೆಗೆ ಅಗತ್ಯವಾಗಿದ್ದ ಮೂಲಭೂತ ಕರ್ತವ್ಯಗಳನ್ನು ಗುಜರಾತ್ ಸರ್ಕಾರ ನಿರ್ವಹಿಸಿರಲಿಲ್ಲ. ಈ ಅಣೆಕಟ್ಟಿನ ನಿರ್ಮಾಣದಿಂದ ಪರಿಸರದ ಹಾನಿಯಾಗುವುದಲ್ಲದೆ ಜನಜೀವನಕ್ಕೆ ಅಪಾರ ತೊಂದರೆಯುಂಟಾಗುತ್ತದೆ. ಸಾಮಾನ್ಯ ಜನರ ಹಕ್ಕುಗಳ ಉಲ್ಲಂಘನೆಯಾಗುತ್ತಿರುವುದು ಸ್ಪಷ್ಟವಾಗಿ ಕಾಣುತ್ತು. ಈ ಎಲ್ಲ ಕಾರಣಗಳಿಗಾಗಿ ಮೇಧಾ ಪಾಟ್ಕರ್ ಈ ಯೋಜನೆಗಳನ್ನು ವಿರೋಧಿಸುವ ಜನಪರ ಆಂದೋಲನವನ್ನು ಹುಟ್ಟುಹಾಕಿದರು. ಈ ಯೋಜನೆಗೆ ಹಣದ ನೆರವು ನೀಡಬಾರದೆಂದು ವಿಶ್ವಬ್ಯಾಂಕಿಗೆ ಮನವಿಸಿದರು. ಪ್ರಯೋಜನ ಕಂಡುಬಾರದಿದ್ದಾಗ ಪಾಟ್ಕರ್ ಜನರನ್ನು ಸಂಘಟಿಸಿ ಮಧ್ಯಪ್ರದೇಶದಿಂದ ಅಣೆಕಟ್ಟು ನಿರ್ಮಾಣ ಸ್ಥಳದವರೆಗೆ 36

0: ಪ್ರಯತ್ನಗಳ ಸುದೀರ್ಘ ಜಾಥಾ ಹೊರಟರು. ಈ ಸಂದರ್ಭದಲ್ಲಿ ಸರ್ಕಾರದ ಯೋಜನೆಗಳ ಬಗ್ಗೆ ಕುಲಂಕುಷವಾಗಿ ಚರ್ಚಿಸಿ ಮುಂದೆ ಆಗಬಹುದಾದ ತೊಂದರೆ ಅಪಾಯಗಳನ್ನು ಅವರಿಗೆ ಮನದಟ್ಟು ಮಾಡಲಾಯಿತು. ಚಳುವಳಿ ಅಹಿಂಸಾತ್ಮಕವಾಗಿದ್ದರೂ ಪೊಲೀಸರ ಬಲಪ್ರಯೋಗದಿಂದ ಚಳುವಳಿಗೆ ಅಡ್ಡಿಯಾದರೂ ಚಳುವಳಿಯ ಉದ್ದೇಶಗಳು ಹಾಗೂ ಸರ್ಕಾರದ ಧೋರಣೆಗಳ ಬಗ್ಗೆ ಮತ್ತಷ್ಟು ವಾದ ವಿವಾದಗಳು ನಡೆಯುವಂತಾಯಿತು. 1989ರಲ್ಲಿ ಈ ಚಳಿಗೆ ನರ್ಮದಾ ಬಚಾವೋ ಆಂದೋಲನ ಎಂದು ಹೆಸರಿಸಲಾಯಿತು. ವಿಶ್ವಬ್ಯಾಂಕ್ ನಿರಂಕುಶ ಮನೋಭಾವವನ್ನು ಅರಿತಿದ್ದ ಪಾಟ್ಕರ್ ಅದರ ಆರ್ಥಿಕ ಹೇರಿಕೆಯ ವಿರುದ್ಧ ಹೋರಾಡಲು ನರ್ಮದಾ ಉಳಿಸಿ ಚಳುವಳಿಯ ಸ್ವರೂಪವನ್ನು ತೀವ್ರಗೊಳಿಸಿ ಬಲಿಷ್ಠಗೊಳಿಸಿದರು. ಈ ಬೃಹತ್ ಆಂದೋಲನವು ಯಶಸ್ವಿಯಾಗಿ ಮೇಧಾ ಪಾಟ್ಕರ್ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಜೀವದ ಹಂಗು ತೊರೆದು ಹಲವಾರು ಬಾರಿ ದೀರ್ಘಕಾಲದ ಉಪವಾಸ ಸತ್ಯಾಗ್ರಹಗಳನ್ನು ನಡೆಸಿದರು. ರಾಜ್ಯ ಸರ್ಕಾರ ಬೆಚ್ಚಿಬಿದ್ದು ಎಚ್ಚರಗೊಂಡಿತು. ವಿಶ್ವಬ್ಯಾಂಕ್ ಸರ್ದಾರ್ ಸರೋವರ ಯೋಜನೆಯಿಂದ ಹಿಂದೆ ಸರಿಯಿತು. ಮೇಧಾ ಪಾಟ್ಕರ್ ಅವರ ಹೋರಾಟಕ್ಕೆ ದೊರೆತ ದೊಡ್ಡ ಗೆಲುವೆಂದರೆ ಸುಪ್ರೀಂಕೋರ್ಟ್ ಇಡೀ ಯೋಜನೆಯನ್ನೇ ಸ್ಥಗಿತಗೊಳಿಸುವಂತೆ ಆದೇಶ ನೀಡಿತು. ಗುಜರಾತ್ ಸರ್ಕಾರ ಮತ್ತೊಂದು ಸಮಗ್ರ ಯೋಜನೆಯನ್ನು ರೂಪಿಸುವವರೆಗೂ ಸರ್ದಾರ್ ಸರೋವರ ಯೋಜನೆಯ ನಿರ್ಮಾಣದ ಎಲ್ಲ ಕಾರ್ಯಗಳನ್ನು ನಿಲ್ಲಿಸುವಂತೆ ಸೂಚಿಸಿತು. ಮೇಧಾ ಪಾಟ್ಕರ್ ಯಾವ ಕಾರಣಕ್ಕೂ ಹೋರಾಟವನ್ನು ನಿಲ್ಲಿಸದೆ ಜನರನ್ನು ಸಂಘಟಿಸಿ ಮುಂದುವರೆದರು. ದೇಶದ ಜನತೆಯಿಂದ ಅಪಾರ ಬೆಂಬಲ ಪಡೆದರು. 1999 ವಿಶ್ವ ವಾಣಿಜ್ಯ ಒಕ್ಕೂಟವನ್ನು ವಿರೋಧಿಸಲು ಸಿಯಾಟಲ್ ಮತ್ತು ವಾಷಿಂಗ್ಟನ್ಗೆ ಹೋದರು. ವಿಶ್ವಬ್ಯಾಂಕ್ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಯ ವಿರುದ್ಧ ಪ್ರೇಗ್ನಲ್ಲಿ ನಡೆದ ಚಳುವಳಿಗಳಲ್ಲಿ ಇವರು ಭಾಗವಹಿಸಿದರು. ನರ್ಮದಾ ಬಚಾವೋ ಆಂದೋಲನದ ಜೊತೆಗೆ ಮೇಧಾ ಪಾಟ್ಕರ್ ಜನಪರವಾದ ಚಳುವಳಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಟಾಟಾ ಕಂಪನಿಗೆ ಪಶ್ಚಿಮ ಬಂಗಾಳ ಸಣ್ಣ ಕಾರುಗಳ ಉತ್ಪಾದನೆಗಾಗಿ ಸಿಂಗೂರು ಗ್ರಾಮದಲ್ಲಿ ಜಮೀನು ನೀಡಿತ್ತು. ಆ ಪ್ರದೇಶದ ಜನ ಇದನ್ನು ತೀವ್ರವಾಗಿ ವಿರೋಧಿಸಿದ್ದರೂ ಸರ್ಕಾರ ಜನಾಭಿಪ್ರಾಯಕ್ಕೆ ಬೆಲೆ ಕೊಡದಿದ್ದರಿಂದ ಮೇಧಾ ಪಾಟ್ಕರ್ ಜನಪರವಾಗಿ ನಿಂತರು. ಆದರೆ ಪೊಲೀಸರು ಅವರನ್ನು ಬಂಧಿಸಿದರು. ಮೇಧಾ ಪಾಟ್ಕರ್ ಅವರು ನಡೆಸಿದ ಸದುದ್ದೇಶ ಪೂರಿತ ಚಳುವಳಿಗಳನ್ನು ಗುರುತಿಸಿ ಅವರಿಗೆ ಅನೇಕ ಪ್ರಶಸ್ತಿಗಳು ಲಭಿಸಿದವು. ಮೇಧಾ ಪಾಟ್ಕರ್ ಅವರಿಗೆ 1991-92ರಲ್ಲಿ ಗೋಲ್ಡ್ಮನ್ ಪರಿಸರ ಪ್ರಶಸ್ತಿ ದೊರಕಿತು. ಬಿಬಿಸಿಯಿಂದ ಗ್ರೀಸ್ ರಿಬ್ಬನ್ ಪ್ರಶಸ್ತಿ, ಅಮ್ನೆಸ್ಟಿ ಇಂಟರ್ನ್ಯಾಷನಲ್ನಿಂದ ಮಾನವ ಹಕ್ಕುಗಳ ರಕ್ಷಕ ಪ್ರಶಸ್ತಿ, ವಿಜಿಲ್ ಇಂಡಿಯಾ ಮೂವ್ಮೆಂಟ್ ಪ್ರಶಸ್ತಿ, ಎಂಎ ಥಾಮಸ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಪ್ರಶಸ್ತಿ, ದೀನಾನಾಥ್ ಮಂಗೇಶ್ಕರ್ ಪ್ರಶಸ್ತಿ, ಮಹಾತ್ಮ ಫುಲೆ ಪ್ರಶಸ್ತಿ, ಚಿತ್ರದುರ್ಗದ ಬೃಹನ್ಮಠ ನೀಡುವ ಬಸವಶ್ರೀ ಪ್ರಶಸ್ತಿ ಮೊದಲಾದ ಪ್ರಮುಖ ಪ್ರಶಸ್ತಿಗಳು ಇವರಿಗೆ ಲಭಿಸಿದವು. ಮೇಧಾ ಪಾಟ್ಕರ್ ಹೇಳುತ್ತಾರೆ, ಈಗ ನನ್ನ ಜೀವ, ಮಾನವತಾ ಹಕ್ಕುಗಳು, ನೈಸರ್ಗಿಕ ಸಂಪನ್ಮೂಲಗಳು, ಪರಿಸರ ಮತ್ತು ಅಭಿವೃದ್ಧಿಯ ಈ ಕುರಿತೇ ಆಗಿದೆ. ಇಂದಿನ ಪರಿಸ್ಥಿತಿಯಲ್ಲಿ ಅತ್ಯಗತ್ಯವಾಗಿರುವ ಪರಿಸರ ಪ್ರಜ್ಞೆಯನ್ನು ಸಮರ್ಥವಾಗಿ ಮೂಡಿಸುವುದರಲ್ಲಿ ಮೇಧಾ ಪಾಟ್ಕರ್ ಅವರ ಕಾರ್ಯ ಚಟುವಟಿಕೆಗಳು ಸ್ಫೂರ್ತಿದಾಯಕವಾಗಿವೆ. ಹೀಗೆ ಪರಿಸರದ ಉಳಿವಿಗಾಗಿ ಮತ್ತು ಪರಿಸರದ ಶ್ರೇಯೋಭಿವೃದ್ಧಿಗಾಗಿ ಇನ್ನೂ ಹಲವಾರು ಮಹಿಳಾ ಮಣಿಗಳು ತಮ್ಮ ತನು ಮನ ಜೀವನವನ್ನು ಅರ್ಪಿಸಿದ್ದಾರೆ ಮತ್ತು ಅರ್ಪಿಸುತ್ತಿದ್ದಾರೆ. ಪಶು, ಪ್ರಾಣಿ, ಪಕ್ಷಿ ಮತ್ತು ನಮ್ಮ ಸಲುವಾಗಿ ಪರಿಸರದ ಉಳಿವಿಗಾಗಿ ನಾವು ವೈಯಕ್ತಿಕವಾಗಿ ಅಲ್ಪವನ್ನಾದರೂ ಮಾಡಲು ಕಂಕಣ ಬದ್ಧರಾಗೋಣ ಅಲ್ಲವೇ?
1: ಪರಿಸರ ರಕ್ಷಣೆ ಹಾಗೂ ಮಹಿಳೆ, ಈ ಕುರಿತು ಮಾತನಾಡಿದವರು ದಾನೇಶ್ವರಿ ಸಾರಂಗ್ಮಠ್ ಅವರು. ಈಗ ಕೇಳೋಣ ರೇಣುಕಾ ರಮಾನಂದ್ ಅವರಿಂದ ಸ್ವರಚಿತ ಕವಿತಾ ವಾಚನ.
2: ಕವನದ ಶೀರ್ಷಿಕೆ ಇನ್ನೇನು ಇತ್ತು ಹೇಳು ನಮ್ಮಿಬ್ಬರ ಮಧ್ಯೆ. ಯಾರಿಗೆ ಗೊತ್ತು, ನಾವಿಬ್ಬರು ಇಂದು ಭೇಟಿಯಾದರೂ ಆಗಬಹುದು. ಈ ಹಾಳು ಮಧ್ಯಾಹ್ನಗಳೆಲ್ಲ ಕರಗಿ ಹತ್ತಿಯಷ್ಟು ಹಗುರಾಗಿ ಬೂರುಗದ ಹೂಗಳಂತೆ ನಮ್ಮಿಬ್ಬರ ಮಧ್ಯೆ ಹಾರಾಡಬಹುದು. 20 ವರ್ಷ ನಾನಿನ್ನ ನೋಡದೆ, ಗಂ ಎನ್ನುವ ಕೆಲವು ಕಡುಕಪ್ಪು ರಾತ್ರಿಗಳಲ್ಲಿ ಕನಸಿಗೆ ಬಂದದ್ದು ಬಿಟ್ಟರೆ ಈ ಕೆಲಸದ ಮಧ್ಯೆ ನೀನು ಮಸುಕು ಮಸುಕು. ಹುರಿಗೊಳಿಸಿ ಬಿಲ್ಲಿನಂತಿದ್ದ ನಿನ್ನ ಬೆನ್ನೀಗ ಕೊಂಚವಾದರೂ ಬಾಗಿರಬಹುದು. ತಲೆ ಸ್ವಲ್ಪ ಬೋಳಾಗಿರಬಹುದು. ಚಾಳೀಸು ಬಂದ ಕಣ್ಣ ಕೆಳಗಿನ ಕುಡಿಮೀಸೆ ಕಪ್ಪು ಬಿಳುಪಿನ ಚಿತ್ರವಾಗಿರಬಹುದು. ತೀವ್ರ ನಿಗಾ ಘಟಕದಲ್ಲಿ ಮಲಗಿ ಬಂದಾಗಿನಿಂದ ನನಗೂ ಕೊಂಚ ಮಂಡಿನೋವು, ತೂಕ ಕಡಿಮೆ ಮಾಡಿಕೊಳ್ಳಿ ಎಂದಾಗಲೆಲ್ಲ ವೈದ್ಯರು ನಿನ್ನ ನೆನಾಗಿ 2 ದಿನ ಸೌತೆಕಾಯಿ ತಿಂದು ಊಟ ಬಿಡುತ್ತೇನೆ, ಮತ್ತೆ ಯಥಾವತ್ತು ಹಿಂದಿನಂತೆ ಚಿಕನ್ ತಂದೂರಿ, ಬಂಗುಡೆ ಫ್ರೈ ಅಂದಾದರೂ ನಾನಿನ್ನ ದೂರದಿಂದ ಕದ್ದು ನೋಡಿದ್ದಷ್ಟೇ. ನೀನು ತೇಪೆ ಹಾಕಿದ ಬೈಸಿಕಲ್ಲಿನ ಹವಾ ನೋಡುವ ನೆಪ ಮಾಡಿ ಮುರ್ಕಿಯಲ್ಲಿ ದೃಷ್ಟಿ ಕೂಡಿಸಿದ್ದಷ್ಟೇ. ಇವಕ್ಕೂ ಮೀರಿ ಹೇಳಿಕೊಳ್ಳುವಂಥದ್ದು ಇನ್ನೇನು ಇತ್ತು ಹೇಳು ನಮ್ಮಿಬ್ಬರ ಮಧ್ಯೆ. ಅಲ್ಲೆಲ್ಲೋ ಮಹಾನಗರಗಳಲ್ಲಿ ಇಲ್ಲಿಂದ ಹೋದವರೇ ಲಿವ್ ಇನ್ ರಿಲೇಷನ್ಶಿಪ್ಪಿನಲ್ಲಿರುತ್ತಾರಂತೆ. ಬದಲಾಗುತ್ತಿರುವುದು ಕಾಲವು, ಮನುಷ್ಯನು ಎಂದು ಚಿಂತಿಸುತ್ತಲೇ ಪುಳಕ ರೋಮಾಂಚನಗಳೆಲ್ಲ ಸತ್ತು ಮತ್ತೆ ಮತ್ತೆ ಅಂದುಕೊಳ್ಳುತ್ತಿದ್ದೇನೆ, ಅಪ್ಪಿತಪ್ಪಿ ನಾವಿಬ್ಬರು ಇಂದು ಭೇಟಿಯಾದರೂ ಆಗಬಹುದು. 20 ವರ್ಷಗಳ ನಂತರ ಕೆನ್ನೆಗಳಲ್ಲಿ ಇನ್ನೊಮ್ಮೆ ಓಕುಳಿ ನೀರು ಚಲ್ಲಾಡಬಹುದು.

ಕವನದ ಶೀರ್ಷಿಕೆ ಪದ್ಯ ಬರೆಯುವುದು ಬಿಟ್ಟು ಬಿಟ್ಟೆ. ಸತ್ಯ ಸುಳ್ಳು ಎರಡನ್ನೂ ಬೆರೆಸಿ ಒಂದಿಷ್ಟು ಪದ್ಯ ಬರೆದೆ ನಿನ್ನ ಬಗ್ಗೆ. ನೀನಾಗ ಊರು ಬಿಟ್ಟು ಓಡಿ ಹೋಗಿದ್ದೆ. ಚಿನ್ನಿ ದಾಂಡು ಮರಕು ಈ ಕಣ್ಣು ಮುಚ್ಚಾಲೆ ಆಡುವಾಗ ಇಲ್ಲದ ಪ್ರೀತಿ ನೀನೆಲ್ಲೋ ದೇಶಾಂತರಕ್ಕೆ ಹೋದ ಮೇಲೆ ಅಂಕುರಿಸಿ ಚಂದ್ರ ತಾರೆ ಎಂದೆಲ್ಲ ಕನವರಿಸುವಂತೆ ಮಾಡಿ ನನ್ನ ತಲೆಡಿಸಿತೆಂದು ಊರವರೆಲ್ಲ ನಗಾಡಿಕೊಂಡರು. ತಂಗಾಳಿ ಬೆಳದಿಂಗಳು ಎಂದೆಲ್ಲ ಸುಳ್ಳು ಸುಳ್ಳೆ ಇನ್ನೊಂದಿಷ್ಟು ಬರೆದು ರಾಶಿ ಹಾಕಿಕೊಂಡೆ. ಓಡಿ ಹೋದವನ ಬಗ್ಗೆ ಪದ್ಯರಿಯುವುದನ್ನು ಬಿಡು ಎಂದು ಮನೆ ಮಂದಿಯೆಲ್ಲ ಮುಖಗಂಟಿಕ್ಕಿ ಮಾತು ಬಿಟ್ಟರು. ಒಂದೇ ಹೊತ್ತು ಒಂದಿಷ್ಟು ಊಟ ಹಾಕಿದರು. ತರಹೇವಾರಿ ಕುದುರೆ ಜುಟ್ಟನ ಹೆಣ್ಣುಗಳ ಹಿಂದೆ ನೀ ಖಾನೇ ಸುಮಾರಿ ಕೂತಿದ್ದಿ ಎಂಬ ಸುದ್ದಿ ಬಂತು. ನಾ ನಂಬಲಿಲ್ಲ. ಉಪ್ಪು ಮೂಟೆ ಆಡುವಾಗ ತಪ್ಪಿಯೂ ನೀ ನನಗೆ ಒಂದಾದರೂ ಮುತ್ತು ಕೊಟ್ಟಿಯೋ ಓಡಿ ಹೋದ ನೆನಪಿಲ್ಲ. ಪದ್ಯವನ್ನೇ ತಿಂದು ಕುಡಿದು ಉಸಿರಾಡಿ ಒಂದಷ್ಟು ದಿನ ಚೆನ್ನಾಗಿರೋಣವೆಂದುಕೊಂಡಿದ್ದೆ. ಎಲ್ಲೂ ಫಲಕಾರಿಯಾಗದೆ ನಿನ್ನ ಊರಿಗೆ ಹೊತ್ತುಕೊಂಡು ಬರುತ್ತಿದ್ದಾರೆಂಬ ವಾರ್ತೆ ಬಂತು. ದಿನ ಎಣಿಸುತ್ತಿದ್ದಾನಂತೆ, ಇಂದೋ ನಾಳೆಯೋ ಅಂತೆ. ತನ ನನ್ನೆದುರಿಗೆ ಮಾತಾಡಿಕೊಂಡರು. ಕಾಲೆಳೆಯುತ್ತಾ ನಡುಗುತ್ತಾ ನಡುರಾತ್ರಿ ಹೋಗಿ ಗಲ್ಲ ಹೊಕ್ಕಿದ ನಿನ್ನ ನೋಡಿ ಬಂದೆ. ಒಟ್ಟು ನಕ್ಷತ್ರಗಳಂತಹ ಉಲ್ಕೆಗಳಂತಹ ಪದ್ಯಗಳನ್ನು ಇದು ನಿನ್ನ ದಿಂಬಡಿಗಿಟ್ಟು ಬಂದದ್ದು ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಅಂದುಕೊಂಡಿದ್ದೆ. ನಿಮ್ಮವು ಒಳ್ಳೆಯ ಪದ್ಯಗಳು, ಹೊತ್ತಿಗೆ ಒದಗಿದವು. ಕೀವು ಒರೆಸಲು ವಾಂತಿ ಬಳಿಯಲು ತುಂಬಾ ಲಾಗೂ ಬಿದ್ದವು ಎಂತ ಆಸ್ಪತ್ರೆಯವರು ಮನೆಗೇ ಬಂದು ಫಲತಾಂಬೂಲ ನೀಡಿ ಸನ್ಮಾನಿಸಿದರು. ದಿನಪತ್ರಿಕೆಗಳಿಗೆಲ್ಲ ಸುದ್ದಿ ಮಾಡಿದರು. ತಿಂದು ಕುಡಿದು ಉಸಿರಾಡಿಕೊಳ್ಳೋಣವೆಂದರೆ ಪದ್ಯಗಳೂ ಇಲ್ಲ. ಎರಡು ಹೊತ್ತಿನ ಊಟದ ಷರತ್ತು ಹಾಕಿ ರಾಜಿಯಾದೆ. ನಿನ್ನ ಶವಯಾತ್ರೆ ಮನೆ ಮುಂದೆ ಹೊರಟ ದಿನ ಮತ್ತೆ ತರತರದ ನಳಪಾಕಗಳೆಲ್ಲ ಆರಂಭವಾದವು. ಪದ್ಯ ಶೀರ್ಷಿಕೆ ಪೇಪರ್ ಹುಡುಗ. ಮೂರು ಪೇಪರ್ರು ಕಣ್ಣಾಡಿಸಿ ಮುಗಿಸಲು 30 ನಿಮಿಷವಾದ್ರೂ ಬೇಕು. ಹೇಳಬೇಕು ಹುಡುಗನಿಗೆ, ನಾಳೆಯಿಂದ ಒಂದೇ ಪೇಪರು ಸಾಕು. ಓದಲು ಪುರುಸೊತ್ತಿಲ್ಲ. ಮನೆ ತುಂಬಾ ರದ್ದಿಯೋ ರದ್ದಿ. ಈಗೀಗ ಹಳೆ ಪೇಪರ್ ಖಾಲಿ ಸೀಸಾದವರು ಬರುವುದಿಲ್ಲ. ಬಂದರೂ ಒಟ್ಟುಗೂಡಿಸಿ ಗೇಟು ದಾಟಿ ವ್ಯವಹರಿಸಲು ವ್ಯವಧಾನವಿಲ್ಲ. ಮುಂಜಾನೆ 5:45 ಧೊಪ್ಪನೆ ತೊಪ್ಪೆಯಂತೆ ಬಿದ್ದ ಪೇಪರ್ನ ಸದ್ದಿನೊಂದಿಗೆ ಮುದಿ ಸೈಕಲಿನ ಕ್ಷೀಣ ಬೆಲ್ಲಿನ ದನಿ. ಕದ ತೆರೆಯದೆಯೂ ಊಹಿಸಬಲ್ಲೆ. ಮತ್ತದೇ ಬಿಗ್ ಬಿಯ ಮುಖಚಿತ್ರದ ಬೆನ್ನರಿದ ಟೀಶರ್ಟು, ಯಾರೋ ಧರ್ಮೇಂದ್ರನ ಜಮಾನಾದವರು ತೊಟ್ಟು ಬಿಟ್ಟ ನೂಲು ಜೋಲುವ ಬೆಲ್ ಬಾಟಮ್ ಪ್ಯಾಂಟು. ಇನ್ನೊಮ್ಮೆ ಬೆಲ್ಲು. ಅರೆತೆರೆದ ಕದಕ್ಕೆ ಉತ್ತರ, ಅಕ್ಕ. ನಸುಕಿನ ಮೂರಕ್ಕೆ ಕಣ್ತೆರೆದ ಅವನ ಇನ್ನೂ ನಿದ್ರೆಯ ಜೊಂಪು, ಜೊತೆಗೆ ಆಸೆ ಕಾತರ ಇನ್ನೇನು. ವರಾತವಂತೂ ಬಿಲ್ಕುಲ್ ಇದ್ದಂತಿಲ್ಲ. ಗಂಟಲಿಗೆ ಬಂದ ನಿನ್ನೆಯ ನಿಶ್ಚಯ ಇಂದು ಮಾತಾಗುವುದಿಲ್ಲ. ಮೂರನ್ನೂ ಹಾಕು. ನನ್ನ ಧ್ವನಿಗೆ ನನ್ನ ಜೊತೆ ಅವನಿಗೂ ಅಚ್ಚರಿ. ಕೈಗಿತ್ತು ಕುಣಿಯುತ್ತಾ ಬೆನ್ನು ತಿರುಗಿಸಿ ಹೊರಟ ಅದೇ ಬಾಯಿ ಬಿಟ್ಟ ಟೀಶರ್ಟಿಗೆ ಕೆಂಪು ಹಳದಿ ಹಸಿರ ಚಿತ್ತಾರದ ಲಹರಿ. ನಾಳೆ ತಾರೀಕು 1. ಒಮ್ಮೆ ಇನ್ನೊಮ್ಮೆ ಮತ್ತೊಮ್ಮೆ ಬೆಲ್ಲಿಗೆ ಕಾಯುತ್ತಿದ್ದೇನೆ. ಅಕ್ಕ, ಡೇಲಿ ವೀಕ್ಲಿ ಜೊತೆ ಮಂತ್ಲಿನೂ ತಂದಿದ್ದೀನಿ. ಯಾವುದಾದ್ರೂ ಬೇಕಾ? ಪದ್ಯದ ಶೀರ್ಷಿಕೆ ಸಂಬಾರ ಬಟ್ಟಲ ಕೊಡಿಸು. ಸಮುದ್ರ ಬಡಿದ ಸಿಡಿಲನ್ನೂ ತೂಗಿ ಜೋಗುಳ ಹಾಡುತ್ತದೆ. ಸುರಿವ ಮಳೆಯಲ್ಲೂ ಬಿಯದೆ ತುಳುಕುತ್ತಿರುತ್ತದೆ. ಹೊಳೆ ಹಳ್ಳ ಝರಿ ತೊರೆ ಇಡಿಕಿರಿದು ಬೆಮರುವ ಊರುಗಳು, ನೀರಡಿಸಿ ನಕಶಿಕಾಂತ ಉರಿಯುವ ಬೇಚೈನು ಬೇಸಿಗೆ, ಹಿಸ್ಸೆ ಮಾಡಿಕೊಂಡು ಹೊಯ್ಯುವ ಮಳೆಗೆ 6 ತಿಂಗಳು ಅರೆಹೊಟ್ಟೆ, ಯುಗಾದಿಗೆ 3 ದಿನವಿರುವಾಗ ಬೇವು ಚಿಗುರಿ ಬೆಲ್ಲದ ನೆನಪು ಮಾಡಲಾರಂಭಿಸುತ್ತದೆ, ನೆಟಿಕೆ ಮುರಿಯಲು ಮಾತ್ರ ಶಕ್ತವಿರುವ ಹಳೆಯ ಹಪ್ಪುದುಕಿ ದಂಡೆ, ಉಪರಾಟಿ ಮಾಡಿ ಕುಡುಗಿದರೆ ಬರೀ ಹೊಯ್ಗೆ. ಸಂತರ್ಪಣೆಯ ಅಡಿಗೆಗೆ ಹೋಗಿ ಬಂದ ಮೇಲೆ ಅನ್ನ ಸಾರು ಪಾಯಸ ಬೂಂದೆ ಉಂಡಿ ಬಿಡಿಸಿ ವಿಹಾರಕ್ಕೆಂದು ಬಂದವರಿಗೆ ಬಡಿಸಿ ಅರೆ ನಾಳೆಯೂ ಉಳಿಯುತ್ತದೆ ಎಂದು ಮೂರೇ ಹಲ್ಲಲ್ಲಿ ಕಿಸಿಯುತ್ತಿರುತ್ತದೆ. ಯಾರು ಹೇಳಿದರು ನಾನು ಗುರುತು ಹಿಡಿಯಲಿಲ್ಲವೆಂದು? ನೀನು ಕಿನಾರೆ ಗಾಳಿಯಲ್ಲವೇ? ಬಾ ಇಲ್ಲಿ ಕುತುಕೋ. ಬಸ್ ಸ್ಟ್ಯಾಂಡು ಕ್ಯಾಂಟೀನಿನ ದೋಸೆ ನೆನಪು ಮಾಡಿಕೊಂಡು ರೇವೆಯಲ್ಲಿ ಒಂದು ವೃತ್ತ ಹಾಕು. ಸಾಂಬಾರಿನ ಬಟ್ಟಲ್ಲಿಡಲು ಪಕ್ಕ ಸಣ್ಣದೊಂದು ವರ್ತುಲ. ನೊರೆ ನೊರೆ ತೆರೆ ತೇಲಿ ಇಲ್ಲಿಯವರೆಗೆ ಬರುವುದಿಲ್ಲ ಸುಮ್ಮನಿರು. ದೋಸೆ ಎಂದರೆ ಅದಕ್ಕೆ ಅಷ್ಟಕ್ಕಷ್ಟೇ. ಅದೆಂತದು ಇದೆಂತದು ಕೇಳುತ್ತಾ ತಿರುಗುತ್ತಿದ್ದ ಪರಾವಲಂಬಿ ಜೀವನೀನು. ಈಗ ಹೀಗೆ ಸುಮ್ಮನೆ ಬಾಯಿ ಕಳೆದುಕೊಂಡು ಕುಳ್ಳಬೇಡ. ಬಂದಿಲ್ಲಿ ಹೊಕ್ಕುಳ ಮೇಲೆ ಮಲಗು. ಸುಳಿಗೆ ಸಿಕ್ಕ ವಾಮಕುಕ್ಷಿ ಹಡಗುಗಳ ಸದ್ದು ಕೇಳಿಸಿಕೋ. ಒಂಟಿ ಮುರ್ದುಕನ ಪುಟ್ಟ ಪಾತಿದೋಣಿಗೆ ಮೀನು ಸಿಗಿಸು. ಅಂತಿಮದಲ್ಲಿ ಬೇಕಿದ್ದರೆ ಕಳ್ಳ ಮಾನವಂತನ ಹುಚ್ಚು ಹಿಡಿದ ನನ್ನ ರಟ್ಟೆ ಹಿಡಿದು ಅಲೆಗಪ್ಪಳಿಸಿ 10 ಸಾರಿ ಕುಸುಬಿ ದಬಾ ದಬಾ ಬಡಿದು ಚೀರುವಂತೆ ಅಲ್ಲಲ್ಲ ಇಷ್ಟು ದಿದ್ದು ಕಾರುವಂತೆ ಮುರಿ ಹಿಂಡಿ ಒಣಹಾಕು. ಅಡಿಗೆ ಗಿಡಿಗೆ ಮಾಡಿಕೊಂಡು ಊರವರಿಗೆಲ್ಲ ಬಡಿಸಿಕೊಂಡು ದೂಸರಾ ಮಾತಾಡದೆ ತೆಪ್ಪಗೆ ಬಾಳ್ವೆ ಮಾಡುತ್ತೇನೆ. ಈ ಉಗಾದಿಗೆ ನನಗೊಂದು ಸಂಪದ್ಭರಿತ ಸಂಬಾರ ಬಟ್ಟಲ ಕೊಡಿಸು.

0: ಇದುವರೆಗೂ ರೇಣುಕಾ ರಮಾನಂದ್ ಅವರಿಂದ ಸ್ವರಚಿತ ಕವಿತಾ ವಾಚನ ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದೆ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಸಮಯ 12:30 ಇದೀಗ ಕೆಲವು ಪ್ರಕಟಣೆಗಳು.
1: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
2: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟುಬಲ್ಲೆನು ನಾನು ಜಾಣೆ.
3: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
4: ಸೂರ್ಯ ಬಂದನೆ
5: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
6: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
7: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
8: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
9: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
1: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ. ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂನಲ್ಲಿ.
0: ಎರಡ್ ಸಾವಿರದ 2026-27 ಸಾಲಿಗೆ ಚಿತ್ರದುರ್ಗ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖಾ ವ್ಯಾಪ್ತಿಯಲ್ಲಿ ಬರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಬಾಲಕ ಹಾಗೂ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಹೊಸದಾಗಿ ಪ್ರವೇಶಾತಿ ಬಯಸುವ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸರ್ಕಾರಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳು 30 June 2026 ಒಳಗೆ ಹಾಗೂ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು 31 July 2026 ಒಳಗೆ ಅರ್ಜಿಯನ್ನು ಸಲ್ಲಿಸಲು ಆಹ್ವಾನಿಸಲಾಗಿದೆ. ಸಂಬಂಧಪಟ್ಟ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಅರ್ಜಿ ಸಲ್ಲಿಸಲು ಇಲಾಖಾ ವೆಬ್ಸೈಟ್ www.sw.kar.nic.in ಅರ್ಹ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಹಾಗೂ ಇತರೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟ ಆಯಾ ತಾಲೂಕು ಸಮಾಜ ಕಲ್ಯಾಣ ಇಲಾಖಾ ಸಹಾಯಕ ನಿರ್ದೇಶಕರ ಕಚೇರಿ ಅಥವಾ ಹತ್ತಿರದ ವಿದ್ಯಾರ್ಥಿ ನಿಲಯದ ವಾರ್ಡನ್ ಅನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.
1: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:30 ಯುವತರಂಗ ಯುವಜನರಿಗಾಗಿ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕಲಾವಿದೆ ಡಾ ಡಿ ಅನ್ನಪೂರ್ಣ ಹೆಗಡೆ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಇದುವರೆಗೂ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 12:35 ಆರೋಗ್ಯ ಸಂಚಿಕೆ, 1:00 ಪ್ರಗತಿಪಥ, 1:10 ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳನ್ನು ಕೇಳುವಿರಿ.

ರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾಮೇಧಾನಂದ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಎನ್ ಕೇಶವಮೂರ್ತಿ.

0: ಸ್ವಾಮಿ ಮಹಾ ಮೇಧಾನಂದ ಜೀವರೇ ನಮಸ್ಕಾರ.
1: ನಮಸ್ಕಾರ.
0: ತಾವು ಇವತ್ತಿನ ದಿವಸ ಸ್ವಾಮಿ ವಿವೇಕಾನಂದ ಅವರ ದೃಷ್ಟಿಯಲ್ಲಿ ಯೋಗ ಮತ್ತು ಯೋಗಕ್ಕಿರುವಂತಹ ಪ್ರಾಮುಖ್ಯತೆ, ವಿಶೇಷವಾಗಿ ತಮ್ಮ ರಾಮಕೃಷ್ಣಾಶ್ರಮ ಯೋಗವನ್ನು ಪ್ರಚಾರ ಮಾಡೋ ನಿಟ್ಟಿನಲ್ಲಿ ಅಥವಾ ಯೋಗ ಶಿಕ್ಷಣವನ್ನು ನೀಡುವಲ್ಲಿ ಏನು ಕ್ರಮವನ್ನು ವಹಿಸ್ತಾ ಇದೆ, ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಆರಂಭದಲ್ಲಿ ಸಾಮಾನ್ಯವಾಗಿ ಯೋಗ ಅಂದರೆ ಜನ ಹೇಳೋದು ಯೋಗಾಸನಗಳನ್ನೇ. ಸ್ವಾಮಿ ವಿವೇಕಾನಂದರ ದೃಷ್ಟಿಯಲ್ಲಿ ಯೋಗ ಅಂದರೆ ಏನು, ಅವರ ವಿಚಾರಧಾರೆ ಏನಿತ್ತು?
1: ಹೌದು, ಸಾಮಾನ್ಯವಾಗಿ ದೇಹದ ವ್ಯಾಯಾಮ ಅದು ಯೋಗಾಸನ ಅಂತೀವಿ, ಜನ ಅಷ್ಟನ್ನೇ ಯೋಗ ಅಂತ ನಿಲ್ಲಿಸ್ಬಿಡ್ತಾರೆ. ಆದರೆ ಯೋಗ ಅಂದರೆ ಸಮಗ್ರ ಮಾನವ ವಿಕಾಸದ ವಿಜ್ಞಾನ. ಯೋಗ ಅನ್ನೋ ಪದಕ್ಕೆ ಅರ್ಥ ಹೀಗೆ ಬರುತ್ತೆ, ಒಂದಾಗೋದು ಅಥವಾ ಸಂಯೋಗ ಅಂತ. ಇದನ್ನು ಎರಡು ಹಂತದಲ್ಲಿ ಅರ್ಥ ಮಾಡ್ಕೋಬೋದು. ಮೊದಲನೇದಾಗಿ, ನಮ್ಮ ಸಾಮಾನ್ಯ ಜೀವನದಲ್ಲಿ ನಾವು ನೋಡ್ತೀವಿ, ಮನಸ್ಸು ಒಂದು ದಿಕ್ಕಿನಲ್ಲಿ ಯೋಚಿಸ್ತಾ ಇರುತ್ತೆ, ಹೃದಯ ಮತ್ತೊಂದನ್ನು ಬಯಸ್ತಾ ಇರುತ್ತೆ, ಕೈಕಾಲು ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಯೋಗ ನಮ್ಮ ಚಿಂತನೆ, ಭಾವನೆ ಮತ್ತು ಕ್ರಿಯೆಗಳ ನಡುವೆ ಏಕತೆಯನ್ನು ತರುತ್ತೆ. ಅದು ಮೊದಲನೇ ಹಂತ. ಎರಡನೇ ಹಂತ, ನಮ್ಮ ನಿಜ ಸ್ವರೂಪ ಒಂದಂಗೆ ಒಂದಾಗುವುದು. ನಮ್ಮ ನಿಜ ಸ್ವರೂಪ ಅಂದರೆ ಆತ್ಮಸ್ವರೂಪಿಗಳು, ನಾವು ಪರಮಸತ್ಯದೊಂದಿಗೆ ಒಂದಾಗುವುದು. ಇದು ಮೇಲ್ಮಟ್ಟದ ಅಥವಾ ಒಳಮಟ್ಟದ ಒಂದು ಒಳಾರ್ಥ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಪ್ರತಿಯೊಂದು ಜೀವಾತ್ಮವೂ ಅವ್ಯಕ್ತ ಬ್ರಹ್ಮವೇ. ನಮ್ಮೊಳಗಿರುವ ಈ ದಿವ್ಯತೆಯನ್ನು ವ್ಯಕ್ತಪಡಿಸೋದೇ ಜೀವನದ ಪರಮ ಗುರಿ. ಆದ್ದರಿಂದ ಯೋಗ ಅಂತಂದರೆ ಮನುಷ್ಯನಲ್ಲಿರುವ ಶಕ್ತಿ, ಜ್ಞಾನ, ಪ್ರೀತಿ, ಪಾವಿತ್ರ್ಯತೆ ಮತ್ತು ದಿವ್ಯತೆ ಇವನ್ನು ಹೊರತರುವ ಒಂದು ಸಾಧನೆ, ಅದು ಯೋಗ. ಸ್ವಾಮಿ ವಿವೇಕಾನಂದರು ಹೇಳ್ತಿದ್ರು, ನಾನು ಯೋಗವನ್ನು ಗುಹೆಗಳಿಂದ, ಕಾಡುಗಳಿಂದ, ಆಶ್ರಮಗಳಿಂದ ಹೊರತಂದು ಮಾನವ ಜೀವನದ ಮಧ್ಯದಲ್ಲಿ ಸ್ಥಾಪಿಸ್ತೀನಿ ಅಂತ. ಯೋಗ ಅಂದರೆ ಆಧ್ಯಾತ್ಮಿಕತೆ ಅಂತಲೂ ಉಂಟು. ಅರೆ, ಏನದರ ಅರ್ಥ? ಸ್ವಾಮಿ ವಿವೇಕಾನಂದರ ಪ್ರಕಾರ ಆಧ್ಯಾತ್ಮಿಕತೆ ಅಂದರೆ ಜಗತ್ತಿನಿಂದ ವಿಮುಖವಾಗೋದಲ್ಲ, ಓಡ್ ಹೋಗೋದಲ್ಲ. ನಾವು ಯೋಚಿಸುವ ರೀತಿಯನ್ನು, ಪ್ರೀತಿಸುವ ರೀತಿಯನ್ನು, ಕೆಲಸ ಮಾಡುವ ರೀತಿಯನ್ನು ಮತ್ತು ಇತರರನ್ನು ನೋಡುವ ರೀತಿಯನ್ನು ಪರಿವರ್ತಿಸುವುದೇ ಆಧ್ಯಾತ್ಮಿಕತೆ. ಅದಕ್ಕೆ ಸಾಧನೆಯೇ ಯೋಗ.
0: ಸ್ವಾಮಿ ವಿವೇಕಾನಂದರ ಯೋಗದ ಪ್ರತಿಪಾದನೆಯಲ್ಲಿ ಏನು ವಿಶೇಷತೆ ಇದೆ ಅಂತೀರಿ ಸ್ವಾಮೀಜಿ?
1: ಸ್ವಾಮಿ ವಿವೇಕಾನಂದರು ಹೊಸದಾಗಿ ಯೋಗವನ್ನು ಏನು ಸೃಷ್ಟಿ ಮಾಡಲಿಲ್ಲ. ಇದು ಭಾರತದ ಪ್ರಾಚೀನ ಯೋಗ ವಿದ್ಯೆ. ಅದನ್ನು ಆಧುನಿಕ ಯುಗದ ಭಾಷೆಯಲ್ಲಿ ವೈಜ್ಞಾನಿಕ ಮತ್ತು ಪ್ರಾಯೋಗಿಕ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರು ನಮಗೆ ವಿವರಿಸಿದರು. ಇದಕ್ಕೆ ಕೆಲವು ಮುಖ್ಯ ಅಂಶಗಳಿವೆ. ಮೊದಲನೇದಾಗಿ, ಯೋಗವು ಸಾರ್ವತ್ರಿಕ. ಅದು ಒಂದು ಧರ್ಮಕ್ಕೋ, ಒಂದು ದೇಶಕ್ಕೋ, ಅಥವಾ ಒಂದು ಜಾತಿ ಅಥವಾ ಸಮುದಾಯಕ್ಕೋ ಸೀಮಿತವಾದದ್ದಲ್ಲ ಯೋಗ. ಅದೀಗ ಎಲ್ರಿಗೂ ಸ್ಪಷ್ಟವಾಗಿ ಅರ್ಥ ಆಗಿದೆ, ಇಂಟರ್ನ್ಯಾಷನಲ್ ಯೋಗ ಡೇ ಅಂತಲೂ ನಾವು ಆಚರಿಸ್ತೀವಿ. ಎರಡನೇದು, ಯೋಗ ಅನುಭವ ಆಧಾರಿತ. ಕೇವಲ ಯಾವುದೋ ಸಿದ್ಧಾಂತವನ್ನು ನಂಬೋದಲ್ಲ, ಯಾರೋ ಒಬ್ಬ ಗುರುಗಳನ್ನು ನಂಬೋದಲ್ಲ. ಯೋಗ ಹೇಳುತ್ತೆ, ಸಾಧನೆ ಮಾಡು, ಅನುಭವಿಸು, ಸತ್ಯವನ್ನು ನೀನೇ ಅರಿತುಕೋ ಅಂತ ಹೇಳುತ್ತೆ. ಇದು ಯೋಗದ ಒಂದು ಪ್ರಮುಖ ಸಂದೇಶ. ಇನ್ನೊಂದು, ಯೋಗವು ತಾರ್ಕಿಕ

ಮತ್ತು ವೈಜ್ಞಾನಿಕ. ಇದು ಒಂದು ವಿಧಾನವನ್ನು ಅನುಸರಿಸಿ ಅದರ ಪರಿಣಾಮವನ್ನು ಮನಸ್ಸಿನಲ್ಲಿ ಮತ್ತು ಜೀವನದಲ್ಲಿ ನಾವು ಪರಿಶೀಲಿಸಬಹುದು. ಯಾರು ಬೇಕಾದರೂ ಎಕ್ಸ್ಪೆರಿಮೆಂಟ್ ಮಾಡಿ ಅವ್ರ ಜೀವನದಲ್ಲಿ ಇದನ್ನು ಅನುಭವಿಸ್ಬೋದು. ಯೋಗದಿಂದ ಬರೋದಿದು. ಇನ್ನೊಂದು, ಯೋಗ ಜೀವನಕ್ಕೆ ಒಂದು ಉಪಾಯ. ಅದು ನಮಗೆ ಶಾಂತಿಯನ್ನು ತರುತ್ತೆ, ಬಲಿಷ್ಠರನ್ನಾಗಿ ಮಾಡುತ್ತೆ, ಪವಿತ್ರತೆಯನ್ನು ಗೊಳಿಸುತ್ತೆ ಮನಸ್ಸನ್ನು, ಏಕಾಗ್ರತೆ ಬೆಳೆಸುತ್ತೆ ಮತ್ತು ಸಹೃದರನ್ನಾಗಿ ಮಾಡುತ್ತೆ. ಮನುಷ್ಯರಿಗೆ ಬೇಕಿರೋದಿದೆ. ಕಡೆಯದಾಗಿ ಹೇಳೋದಾದರೆ, ಯೋಗ ಜೀವನದಿಂದ ಓಡಿ ಹೋಗೋ ಮಾರ್ಗ ಅಲ್ಲ, ಮನೆ, ಶಾಲೆ,

0: ಭಾರತದೊಂದಿಗೆ ಹೇಗೆ ಸಮನ್ವಯಗೊಳಿಸಿದ್ರು ಅಂತೀರಿ?
1: ಇದು ಸ್ವಾಮಿ ವಿವೇಕಾನಂದರ ಒಂದು ದೊಡ್ಡ ಕೊಡುಗೆ ನಮಗೆ. ಯೋಗ ಅನ್ನೋದು ಕೆಲವು ಶಾಸ್ತ್ರಗಳಲ್ಲಿತ್ತು, ಆ ಶಾಸ್ತ್ರ ಸಂಸ್ಕೃತದಲ್ಲಿತ್ತು, ಮಠಗಳಲ್ಲಿ ಮಾತ್ರ ಇದು ಗೊತ್ತಿತ್ತು. ವೇದಾಂತವೂ ಹಾಗೆ ಕೆಲವು ಮಠಗಳಲ್ಲಿ ಮಾತ್ರ ಸೀಮಿತವಾಗಿ ಕೂತಿತ್ತದು. ಸ್ವಾಮಿ ವಿವೇಕಾನಂದರು ಮಾಡಿದ ಒಂದು ವಿಶೇಷ ಒಂದು ಕೊಡುಗೆ ನಮಗೆ ಅಂತಂದರೆ ವೇದಾಂತ ಮತ್ತು ಯೋಗವನ್ನು ಸಮನ್ವಯಗೊಳಿಸಿದ್ದು. ವೇದಾಂತ ತತ್ವವನ್ನು ನೀಡುತ್ತೆ, ಯೋಗ ಆ ತತ್ವವನ್ನು ಅನುಭವಿಸುವ ಸಾಧನೆಯನ್ನು ನೀಡುತ್ತೆ. ವೇದಾಂತ ನಮ್ಮ ನಿಜಸ್ವರೂಪ ದುರ್ಬಲವಲ್ಲ, ನಾವು ಪಾಪಪೂರ್ಣರಲ್ಲ, ನಾವು ಅಸಹಾಯಕರಲ್ಲ ಅಂತ ಹೇಳುತ್ತೆ. ನಮ್ಮ ನಿಜಸ್ವರೂಪ ಆತ್ಮ, ಶುದ್ಧ ಬುದ್ಧ ಮುಕ್ತ ಮತ್ತು ದಿವ್ಯ ಆತ್ಮ. ಆದರೆ ಈ ದಿವ್ಯತೆ ಅಜ್ಞಾನ, ಭಯ, ಸ್ವಾರ್ಥ, ಆಸಕ್ತಿ, ಅಹಂಕಾರ ಮತ್ತು ಮನಸ್ಸಿನ ಚಂಚಲತೆಯಿಂದ ಮುಚ್ಚೋಗಿರುತ್ತೆ. ಯೋಗ ಸಾಧನೆ ಈ ಆವರಣಗಳನ್ನು ತೆಗೆಯುತ್ತೆ. ಸರಳವಾಗಿ ಹೇಳೋದಾದರೆ ವೇದಾಂತ ನಾವು ನಿಜವಾಗಿ ಯಾರು ಅಂತ ತಿಳಿಸುತ್ತೆ. ಯೋಗ ಅದನ್ನು ಅನುಭವಿಸುವ ವಿಧಾನವನ್ನು ತಿಳಿಸಿಕೊಡುತ್ತೆ. ವೇದಾಂತ ದರ್ಶನವನ್ನು ನೀಡುತ್ತೆ, ಯೋಗ ಶಿಸ್ತು ಮತ್ತು ಸಾಧನೆಯನ್ನು ನೀಡುತ್ತೆ. ನಮ್ಮೊಳಗಿನ ದಿವ್ಯತೆಯನ್ನು ಅರಿತಾಗ ಇತರರೊಳಗೂ ಅದೇ ದಿವ್ಯತೆ ಇದೆ ಅನ್ನೋ ಅರಿವು ನಮ್ಮಲ್ಲಿ ಮೂಡುತ್ತೆ. ಅದರಿಂದ ವೇದಾಂತದ ಅನುಭವ ಸಹಜವಾಗಿ ಸಮಾನತೆ, ಗೌರವ, ಪ್ರೀತಿ, ಕರುಣೆ ಮತ್ತು ಸೇವೆಗೆ ದಾರಿ ಮಾಡಿಕೊಡುತ್ತೆ. ಹೀಗೆ ಯೋಗ ಮತ್ತು ವೇದಾಂತದ ಸಮನ್ವಯ ಮಾಡಿದ್ರು. ಇದರಿಂದ ಯೋಗಕ್ಕೂ ಒಳ್ಳೆಯದಾಯಿತು, ವೇದಾಂತಕ್ಕೂ ಒಳ್ಳೆಯದಾಯಿತು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಇದನ್ನು ಪ್ರಾಕ್ಟಿಕಲ್ ವೇದಾಂತ. ವೇದಾಂತ ಜನ ಮಾತಾಡ್ತಿದ್ರು, ಜನಸಾಮಾನ್ಯರು ಮಾತಾಡ್ತಾರೆ, ಆದರೆ ಅನುಷ್ಠಾನಕ್ಕೆ ಬರ್ತಿರಲಿಲ್ಲ. ಕೂತು ಗಂಟೆಗಟ್ಟಲೆ ಶಾಸ್ತ್ರ ಓದಿ ಪ್ರವಚನ ಕೊಟ್ಟು ಇಡೀ ಸೃಷ್ಟಿಯೇ ಪರಮಾತ್ಮ ಅಂತ ವ್ಯಾಖ್ಯಾನ ಮಾಡಿದವರು ಆಚೆ ಬಂದು ಕೂಡಲೇ ಅಸ್ಪೃಶ್ಯತೆಯನ್ನು ಅಭ್ಯಾಸ ಮಾಡ್ತಿದ್ರು. ಇವನು ನೀಚ, ಇವನು ಶೂದ್ರ ಅಂತ. ಸ್ವಾಮೀಜಿ ಹೇಳಿದ್ರು ವೇದಾಂತ ಮಾತಿನಲ್ಲೇ ನಿಂತೋಯ್ತಲ್ಲ, ಅನುಷ್ಠಾನಕ್ಕೆ ಬರಲಿಲ್ವಲ್ಲ, ಅದಕ್ಕೆ ಅದನ್ನು ಪ್ರಾಕ್ಟಿಕಲ್ ವೇದಾಂತ ಅಂತ ಸ್ವಾಮೀಜಿ ಕೊಟ್ಟಿದ್ದು. ಅದು ಪ್ರಾಕ್ಟಿಕಲ್ ಆಗಿದ್ದು ಯೋಗದಿಂದ.
0: ಸ್ವಾಮಿ ವಿವೇಕಾನಂದರು ನಾಲ್ಕು ರೀತಿಯ ಯೋಗಗಳ ಬಗ್ಗೆ ಮಾತಾಡ್ತಾರೆ, ನಾಲ್ಕು ಮಾರ್ಗಗಳ ಅಗತ್ಯ ಏನು ಅಂತ ಹೇಳ್ತೀರಿ?
1: ನೋಡಿ, ಎಲ್ಲ ಮನುಷ್ಯರು ಒಂದೇ ಸ್ವಭಾವದವರಲ್ಲ. ಕೆಲವರಲ್ಲಿ ಬುದ್ಧಿಶಕ್ತಿ ಮುಖ್ಯವಾಗಿರುತ್ತೆ, ಕೆಲವರಲ್ಲಿ ಭಾವನೆ ಪ್ರಬಲವಾಗಿರುತ್ತೆ, ಕೆಲವರು ಕ್ರಿಯಾಶೀಲರು, ಇನ್ನು ಕೆಲವರು ಧ್ಯಾನ ಮತ್ತು ಏಕಾಗ್ರತೆಯ ಕಡೆಗೆ ಸಹಜವಾಗಿ ಆಕರ್ಷಿತರಾಗ್ತಾರೆ. ಆದ್ದರಿಂದ ಸ್ವಾಮಿ ವಿವೇಕಾನಂದರು ನಾಲ್ಕು ಮುಖ್ಯ ಯೋಗಗಳನ್ನು ಸಮನ್ವಯವಾಗಿ ವಿವರಿಸಿದರು. ಮತ್ತೆ ಹೇಳ್ತೀನಿ, ಇದು ವಿವೇಕಾನಂದರು ಕಂಡು ಹಿಡಿದಿದ್ದಲ್ಲ, ಭಗವದ್ಗೀತೆಯಲ್ಲಿದೆ. ಅದನ್ನು ನಮಗೆ ಮಾಡರ್ನ್ ಟರ್ಮಿನಾಲಜಿಯಲ್ಲಿ ಕೊಟ್ಟವರು ಸ್ವಾಮಿ ವಿವೇಕಾನಂದರು. ಕರ್ಮಯೋಗ ಅಂದರೆ ನಿಸ್ವಾರ್ಥ ಕರ್ಮದ ಮಾರ್ಗ, ಭಕ್ತಿಯೋಗ ಪ್ರೀತಿ ಮತ್ತು ಭಕ್ತಿಯ ಮಾರ್ಗ, ರಾಜಯೋಗ ಮನಸ್ಸಿನ ನಿಯಂತ್ರಣ ಮತ್ತು ಧ್ಯಾನದ ಮಾರ್ಗ, ಜ್ಞಾನಯೋಗ ವಿಚಾರ ಮತ್ತು ವಿವೇಕದ ಮಾರ್ಗ. ಇದು ನಾಲ್ಕು ಬೇರೆ ಬೇರೆ ಧರ್ಮಗಳಲ್ಲ, ಮಾನವ ವ್ಯಕ್ತಿತ್ವದ ನಾಲ್ಕು ಆಯಾಮಗಳನ್ನು ಬೆಳೆಸುವ ನಾಲ್ಕು ವಿಧಾನಗಳು, ಸೂತ್ರಗಳು. ಸ್ವಾಮೀಜಿ ಹೇಳ್ತಿದ್ರು ತತ್ವಜ್ಞಾನಿಯ ಬುದ್ಧಿ, ಭಕ್ತನ ಹೃದಯ, ಯೋಗಿಯ ಏಕಾಗ್ರತೆ ಮತ್ತು ಸೇವಕನ ಕಾರ್ಯಶೀಲತೆ, ಇದೆಲ್ಲ ಒಬ್ಬ ವ್ಯಕ್ತಿಯಲ್ಲಿ ಬೆಳೆಯಬೇಕು. ಆಗ ಅವನು ಹಾರ್ಮೋನಿಯಸ್ ಪರ್ಸನಾಲಿಟಿ, ಸಮನ್ವಯವಾದ ಒಂದು ವ್ಯಕ್ತಿತ್ವವನ್ನು ಅವನು ಬೆಳೆಸ್ಕೋತಾನೆ. ಅಂದರೆ ತಲೆ, ಹೃದಯ, ಕೈ ಮತ್ತು ಇಚ್ಛಾಶಕ್ತಿ ಎಲ್ಲವೂ ಸಮತೋಲನವಾಗಿ ಬೆಳಿಬೇಕು. ಅದರಿಂದ ನಾಲ್ಕು ಯೋಗಗಳನ್ನು ಅಭ್ಯಾಸ ಮಾಡಬೇಕು.
0: ಇವತ್ತಿನ ಜೀವನಕ್ಕೆ ರಾಜಯೋಗ ಅಂತ ತಾವೇನು ಪ್ರಸ್ತಾಪ ಮಾಡಿದ್ರಲ್ಲ ಸರ್, ಇದರ ಒಂದು ಪ್ರಾಯೋಗಿಕ ಉಪಯೋಗ ಏನಿರಬಹುದು ಅಂತ ಹೇಳ್ತೀರಿ?
1: ರಾಜಯೋಗ ನೇರವಾಗಿ ಮನಸ್ಸಿನ ಕುರಿತು ಮಾತನಾಡೋದು. ಇವತ್ತು ನಮಗೆ ತಿಳಿದಿರೋ ಹಂಗೆ ಮನುಷ್ಯನ ಮನಸ್ಸು ಚಂಚಲವಾಗಿದೆ, ಆತಂಕ ಇದೆ, ಒತ್ತಡ ಇದೆ, ಭಾವನಾತ್ಮಕ ಅಸ್ಥಿರತೆ ಇದೆ, ಮೊಬೈಲ್ ಮತ್ತು ಸಾಮಾಜಿಕ ಮಾಧ್ಯಮಗಳ ವ್ಯಸನ ಇದಿದೆ, ಮತ್ತು ಏಕಾಗ್ರತೆ ಕೊರತೆ ಎಲ್ಲರಲ್ಲೂ ಕಾಣ್ತಾ ಇದೆ. ಶಾಲಾ ಮಕ್ಕಳಿಂದ ಕಚೇರಿಯಲ್ಲಿ ಕೆಲಸ ಮಾಡುವವರವರೆಗೂ, ರೈತರಿಗೂ ಕೂಡ ಏಕಾಗ್ರತೆ ಶಕ್ತಿಯ ಒಂದು ಕೊರತೆ ಕಾಣ್ತಾ ಇದೆ. ನಾವು ಹೊರಗಿನಿರುವ ತಂತ್ರಜ್ಞಾನವನ್ನು ನಿಯಂತ್ರಿಸಲು ಕಲಿತಿದ್ದೀವಿ, ಆದರೆ ನಮ್ಮ ಗಮನವನ್ನು, ನಮ್ಮ ಆಲೋಚನೆಗಳನ್ನು ಮತ್ತು ನಮ್ಮ ಪ್ರತಿಕ್ರಿಯೆಗಳನ್ನು ನಿಯಂತ್ರಿಸಲು ಕಷ್ಟಪಡ್ತಾ ಇದ್ದೀವಿ. ಸ್ವಾಮಿ ವಿವೇಕಾನಂದರ ಪ್ರಕಾರ ಮನಸ್ಸೇ ಒಂದು ಸಾಧನೆ, ಒಂದು ಇನ್ಸ್ಟ್ರೂಮೆಂಟ್. ಅದು ಇದನ್ನು ಸರಿಯಾಗಿ ತರಬೇತಿಗೊಳಿಸಿದರೆ, ಟ್ರೈನ್ ಮಾಡಿದ್ರೆ ಆ ಸಾಧನೆ ನಮ್ಮ ಮಿತ್ರನಾಗಿ ಕೆಲಸ ಮಾಡುತ್ತೆ, ಇಲ್ಲ ಅಂದರೆ ಅದು ನಮ್ಮ ಶತ್ರು ಆಗುತ್ತೆ. ಇದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನಿನ್ನ ಮನಸ್ಸೇ ನಿನ್ನ ಮಿತ್ರ, ನಿನ್ನ ಮನಸ್ಸೇ ನಿನ್ನ ಶತ್ರು. ಈ ನಿಯಂತ್ರಣವಿಲ್ಲದ ಮನಸ್ಸು ನಮಗೆ ಬಂಧನಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ರಾಜಯೋಗ ನಮಗೆ ಹೇಳ್ಕೊಡುತ್ತೆ, ನಿಯಮಬದ್ಧವಾದ ಜೀವನ, ಇಂದ್ರಿಯಗಳ ಸಂಯಮ, ಆಲೋಚನೆಗಳ ಅರಿವು ಮತ್ತು ನಿಯಂತ್ರಣ, ಏಕಾಗ್ರತೆ, ಧ್ಯಾನ

0: ಭಾವನಾತ್ಮಕ ಪ್ರತಿಕ್ರಿಯೆಗಳ ಮೇಲೆ ನಿಯಂತ್ರಣ, ಇದಿಷ್ಟು ಹೇಳ್ಕೊಡುತ್ತೆ ರಾಜಯೋಗ ನಮಗೆ. ಸಾಮಾನ್ಯ ವ್ಯಕ್ತಿಯ ರಾಜಯೋಗ ಸಾಧನೆ ಹೀಗೆ ಶುರುವಾಗ್ಬೋದು. ಕೆಲವು ನಿಮಿಷಗಳ ಮೌನದಿಂದ ಆರಂಭವಾಗ್ಬೋದು, ಕೆಲವೇ ನಿಮಿಷಗಳು ಮೌನವಾಗಿ ಕೂತ್ಕೊಳ್ಳೋದು. ಮಾತಾಡದಿರೋದು ಅಂತಲ್ಲ, ಮನಸ್ಸು ಎರಡು ಕೆಲಸ ಮಾಡುತ್ತೆ ನಿರಂತರವಾಗಿ. ನಿರಂತರವಾಗಿ ಆಲೋಚನೆಗಳನ್ನು ಸೃಷ್ಟಿ ಮಾಡುತ್ತೆ, ಮಾತನಾಡ್ತಿರುತ್ತೆ. ಹೊರಗಡೆ ಅವನು ಯಾರ ಜೊತೆ ಮಾತಾಡದಿದ್ರು ಮನಸ್ಸಿನಲ್ಲೇ ಅವನು ಮಾತಾಡ್ತಾ ಇರ್ತಾನೆ. ಆ ಮಾತನ್ನು ನಿಲ್ಲಿಸ್ಬೇಕು, ಚಾಟರಿಂಗ್ ಮೈಂಡ್ ಅಂತಾರೆ ಅದನ್ನು. ಅದೊಂದು ಕೆಲವು ನಿಮಿಷಗಳು ಆ ಆಲೋಚನೆಗಳನ್ನು, ಆ ಮಾತನಾಡುವ ಆ ಒಂದು ಕ್ರಿಯೆಯನ್ನು ಗಮನಿಸಿದಾಗ ಅದು ನಿಧಾನಕ್ಕೆ ಕಮ್ಮಿ ಆಗ್ತಾ ಬರುತ್ತೆ, ನಿಂತ್ಕೊಳ್ಳುತ್ತೆ. ಈ ಒಂದು ಅಭ್ಯಾಸದಿಂದ ಶುರು ಮಾಡ್ಬೋದು. ಉಸಿರಾಟದ ಕಡೆ ಗಮನ ನೀಡೋದು, ಅದನ್ನು ಮಾಡಿದಾಗಲೂ ಮನಸ್ಸು ಹತೋಟಿಗೆ ಬರುತ್ತೆ. ನಮ್ಮ ಋಷಿ ಮುನಿಗಳು ಕಂಡ ಸತ್ಯ ಇದು, ಮನಸ್ಸಿಗೂ ಉಸಿರಾಟಕ್ಕೂ ನೇರ ಸಂಬಂಧ ಇದೆ. ಮನಸ್ಸು ಉದ್ವೇಗಗೊಂಡಾಗ, ಯಾವುದೇ ಕಾರಣಕ್ಕಾಗಲಿ, ಭಯದಿಂದಲೋ ಕೋಪದಿಂದಲೋ ಉದ್ವೇಗಗೊಂಡಾಗ ಉಸಿರಾಟ ಏರುಪೇರಾಗುತ್ತೆ. ಅದನ್ನು ಋಷಿಗಳು ಹೇಳಿದ್ರು, ಉಸಿರಿಗೂ ಮತ್ತು ಮನಸ್ಸಿಗೂ ನೇರ ಸಂಬಂಧ ಇದೆ. ಅದನ್ನು ರಿವರ್ಸ್ ಇಂಜಿನಿಯರಿಂಗ್ ಮಾಡಿದ್ರು. ಈ ಉಸಿರಾಟವನ್ನು ನಿಯಂತ್ರಣ ಮಾಡೋದ್ರಿಂದ ಮನಸ್ಸನ್ನು ನಿಯಂತ್ರಿಸ್ಬೋದು ಅಂತ. ಇದನ್ನೇ ನಾವು ಪ್ರಾಣಾಯಾಮ ಅನ್ನೋದು. ಪ್ರಾಣಾಯಾಮ ಬರೀ ಆರೋಗ್ಯಕ್ಕೆ ಒಳ್ಳೆಯದಾಗತ್ತೆ ಅಂತಲೇ ಮಾಡ್ತಾರೆ, ಅದು ಅದರ ಮುಖ್ಯ ಉದ್ದೇಶ ಅಲ್ಲ. ಆರೋಗ್ಯ ಚೆನ್ನಾಗಾಗತ್ತೆ, ಆದರೆ ಆರೋಗ್ಯ ಶರೀರ ಚೆನ್ನಾಗಿದ್ದ ಮಾತ್ರಕ್ಕೆ ಮನಸ್ಸು ಚೆನ್ನಾಗಿಲ್ಲ ಅಂದರೆ ಹೇಗೆ? ಮನಸ್ಸನ್ನು ಚೆಂದ ಮಾಡಿಸ್ಬೇಕು ಅಂತಂದರೆ ಪ್ರಾಣಾಯಾಮದ ಅಭ್ಯಾಸ, ಮತ್ತು ಒಂದೇ ಕೆಲಸವನ್ನು ಏಕಾಗ್ರತೆಯಿಂದ ಮಾಡೋದು, ಆಮೇಲೆ ಪ್ರತಿಕ್ರಿಯಿಸೋದಕ್ಕೆ ಮುಂಚೆ ಕ್ಷಣಕಾಲ ನಿಲ್ಲೋದು, ಇದೆಲ್ಲ ರಾಜಯೋಗದ ಪ್ರಾರಂಭಿಕ ಅಭ್ಯಾಸ. ಏನಾರು ಹೇಳಿದ ತಕ್ಷಣ ಥಟ್ ಅಂತ ಉತ್ತರ ಕೊಟ್ಬಿಡೋದು, ಅದಕ್ಕೆ ಒಂದು ರಿಯಾಕ್ಷನ್ ಮಾಡಿಬಿಡೋದು, ರೆಸ್ಪಾನ್ಸ್ ಮಾಡಬೇಕು ನಾವು. ಆ ರೆಸ್ಪಾನ್ಸ್ ಮಾಡಲಿಕ್ಕೆ ಒಂದು ಗ್ಯಾಪ್ ಕ್ರಿಯೇಟ್ ಮಾಡಬೇಕು. ರಾಜಯೋಗ ಅದನ್ನು ಹೇಳ್ಕೊಡುತ್ತೆ, ತಡಿ ತಡಿ ಆಮೇಲೆ ಮಾತಾಡು ಅಂತ. ಆಮೇಲೆ ಮನಸ್ಸನ್ನು ಬಲವಂತವಾಗಿ ಒತ್ತು ಹಾಕೋದಲ್ಲ ಇದು, ಅದನ್ನು ಅರ್ಥ ಮಾಡ್ಕೋಬೇಕು, ಅದಕ್ಕೆ ತರಬೇತಿ ಕೊಡಬೇಕು, ಸರಿಯಾದ ದಿಕ್ಕಿನಲ್ಲಿ ನಡೆಸಬೇಕು. ಇದು ರಾಜಯೋಗ ಹೇಳ್ಕೊಡುತ್ತೆ ನಮಗೆ.
1: ಕರ್ಮಯೋಗ ಅಂತಿರಲ್ಲ, ಹಾಗಂದರೆ ಏನು? ಈಗ ನಾವು ಸಾಮಾನ್ಯವಾಗಿ ಪ್ರತಿನಿತ್ಯ ಕೆಲವು ಕರ್ಮಗಳನ್ನು ಮಾಡೇ ಮಾಡ್ತೀವಲ್ಲ, ಅದೇ ಕರ್ಮಯೋಗವೇ?
0: ಕರ್ಮಯೋಗ ಅಂದರೆ ಕರ್ಮ ಮಾಡುತ್ತಾ ಕರ್ಮದ ಬಂಧನಕ್ಕೆ ಒಳಗಾಗದೆ ಇರುವ ಒಂದು ಕಲೆ. ಎಲ್ಲರೂ ಕೆಲಸ ಮಾಡಬೇಕು, ಕೆಲಸ ಮಾಡದೆ ಯಾರೂ ಬದುಕಂಗಿಲ್ಲ. ಆದರೆ ಮಾಡುವ ಕೆಲಸ ಬಂಧನಕಾರಿ ಆಗಬಾರ್ದು, ಆ ಒಂದು ಕಲೆಯನ್ನು ಕಲಿಯೋದಕ್ಕೆ ಕರ್ಮಯೋಗ ಅನ್ನೋದು. ಕೆಲಸ ಬಂಧನಕ್ಕೆ ಯಾವಾಗ ಕಾರಣ ಆಗುತ್ತೆ? ಅಹಂಕಾರದಿಂದ ಮಾಡಿದಾಗ, ಅದರ ಹಿಂದೆ ಸ್ವಾರ್ಥವಿದ್ದಾಗ, ಒಂದು ಬೇರೆಯವ್ರ ಜೊತೆಗೆ ಹೋಲಿಕೆ ಮಾಡಿಕೊಂಡಾಗ, ಹೊಟ್ಟೆ ಕಿಚ್ಚಿದ್ರೆ, ಹೆಸರು ಪ್ರತಿಷ್ಠೆ ಇವುಗಳ ಮೇಲೆ ಆಸೆ ಇದ್ದರೆ, ಫಲದ ಆಕಾಂಕ್ಷೆ ಜಾಸ್ತಿ ಇದ್ದಾಗ ಆತಂಕ ಬರುತ್ತೆ, ಕರ್ಮ ಬಂಧನಕಾರಿಯಾಗುತ್ತೆ. ಕರ್ಮ ಇಲ್ಲದೇ ಇರುವಂತಿಲ್ಲ, ಆದರೆ ಬಂಧನಕಾರಿ ಆಗದಂಗೆ ಕೆಲಸ ಮಾಡಬೇಕು. ಆಗ ಹೇಗೆ ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಕೆಲಸವನ್ನು ಕರ್ತವ್ಯ ಬುದ್ಧಿಯಿಂದ, ಶ್ರದ್ಧೆಯಿಂದ, ಕುಶಲತೆಯಿಂದ, ನಿಸ್ವಾರ್ಥ ಮನೋಭಾವದಿಂದ ಮಾಡಿದಾಗ ಅದು ಕರ್ಮಯೋಗವಾಗುತ್ತೆ. ಅದೇ ಕೆಲಸ ಅದನ್ನು ಕರ್ತವ್ಯ ಬುದ್ಧಿಯಿಂದ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು, ಕುಶಲತೆಯಿಂದ ಮಾಡಬೇಕು, ನಿಸ್ವಾರ್ಥ ಮನೋಭಾವದಿಂದ ಮಾಡಬೇಕು. ಇದನ್ನು ಹೇಳ್ಕೊಡುತ್ತೆ ಕರ್ಮಯೋಗ. ಅಂದರೆ ಫಲದ ಬಗ್ಗೆ ಆಲೋಚನೆ ಮಾಡಬಾರದು ಅಂತಂದರೆ ನಿರ್ಲಕ್ಷ್ಯ ಮಾಡೋದಲ್ಲ, ಆ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡಬೇಕು, ಆಯೋಜಿಸಬೇಕು, ನಡೆಸ್ಕೊಡಬೇಕು, ಸಂಪೂರ್ಣ ಶ್ರಮ ಹಾಕಬೇಕು, ನಮ್ಮ ಸಾಮರ್ಥ್ಯದ ಮಟ್ಟಿಗೆ ಶ್ರೇಷ್ಠವಾಗಿ ಅದರ ಕೆಲಸವನ್ನು ನಿರ್ವಹಿಸಬೇಕು. ಆದರೆ ಯಶಸ್ಸು ಅಥವಾ ವಿಫಲತೆ ನಮ್ಮ ಮನಃಶಾಂತಿಯನ್ನು ನಾಶ ಮಾಡದಂತೆ ನೋಡ್ಕೋಬೇಕು. ಹೀಗೆ ಮಾಡಲಿಕ್ಕೆ ಕರ್ಮಯೋಗಿ ತನಗೆ ತಾನೇ ಕೇಳ್ಕೊತಾನೆ, ನನ್ನ ಕರ್ತವ್ಯವೇನು, ಅದನ್ನು ಇನ್ನಷ್ಟು ಚೆನ್ನಾಗಿ ಹೇಗೆ ಮಾಡೋದು, ಈ ಕೆಲಸದಿಂದ ಯಾರಿಗೆ ಉಪಯೋಗವಾಗುತ್ತೆ. ನೋಡಿ, ಕರ್ತವ್ಯದ ಪ್ರಜ್ಞೆನೇ ನಮ್ಮಲ್ಲಿ ಕೆಲವು ಸತಿ ಜಾಗೃತವಾಗಿರಲ್ಲ. ಪ್ರತಿಯೊಂದು ಸಂಬಂಧದಿಂದಲೂ ಕರ್ತವ್ಯಗಳು ಬರುತ್ತೆ. ಆ ಕರ್ತವ್ಯಗಳನ್ನು ಅರಿತು ಅದನ್ನು ನಿಭಾಯಿಸಬೇಕು. ನಿಭಾಯಿಸಬೇಕಾದ್ರೆ ಅದರಲ್ಲಿ ಹಿಂದೆ ಸ್ವಾರ್ಥ ಇರಬಾರ್ದು, ಅಹಂಕಾರ ಇರಬಾರ್ದು. ಅದನ್ನು ನಾನು ನಿಭಾಯಿಸಿದ ಮೇಲೆ ಆಕಾಂಕ್ಷೆ ಇರಬಾರ್ದು, ಇಂಥ ಫಲನೇ ಬರಬೇಕು ಅಂತ. ಕೆಲವು ಸತಿ ಬರುತ್ತೆ, ಕೆಲವು ಸತಿ ಬರಲ್ಲ. ಅದರಲ್ಲಿ ಸಮಚಿತ್ತದಿಂದ ಇರಬೇಕು. ಸ್ವಾಮಿ ವಿವೇಕಾನಂದರು ಮಾನವ ಸೇವೆಯನ್ನು ಆಧ್ಯಾತ್ಮಿಕ ಸಾಧನೆಯ ಮಟ್ಟಕ್ಕೆ ತಗೊಂಡು ಹೋದರು. ಅವ್ರು ಹೇಳ್ತಾರೆ, ಕರ್ಮಯೋಗ ಈಸ್ ಆಲ್ಸೋ ಆನ್ ಇಂಡಿಪೆಂಡೆಂಟ್ ಪಾತ್. ನೀನು ಸತ್ಯದ ಅನ್ವೇಷಣೆಗೆ ಕರ್ಮಯೋಗವು ಒಂದು ಸಾಧನ. ಇಲ್ಲಿ ಕರ್ಮ ಅನ್ನೋ ಪದಕ್ಕೆ ಅರ್ಥ ಸಾಂಪ್ರದಾಯಿಕವಾಗಿ ಬರೋದು ರಿಚುವಲ್ ವರ್ಷಿಪ್ ಅಂತ. ಇಲ್ಲಿ ನಾವು ಅದನ್ನು ಆ ಅರ್ಥದಲ್ಲಿ ತಗೊಳ್ಳಲ್ಲ. ಮಾಡುವ ಎಲ್ಲ ಕೆಲಸವೂ ಕರ್ಮವೇ. ಕರ್ಮ ಅಂದರೆ ಇನ್ನೂ ಒಳಗೆ ಹೋಗಿ ನಾವು ಅರ್ಥೈಸಬೇಕು ಅಂತಂದರೆ, ಕರ್ಮ ಶಕ್ತಿಯ ರೂಪಾಂತರವಷ್ಟೇ. ಕರ್ಮ ಅಂದರೆ ಶಕ್ತಿಯ ರೂಪಾಂತರ. ಆ ಶಕ್ತಿ ಪ್ರಕೃತಿಯಿಂದ ಪಡೆದಿದ್ದೀವಿ, ಆ ಶಕ್ತಿಯೇ ನಮ್ಮಲ್ಲಿ ಶರೀರವಾಗಿದೆ. ಆ ಶಕ್ತಿಯೇ ಈಗ ಮಾತನಾಡಲಿಕ್ಕೆ, ನನ್ನ ಆಲೋಚನೆ ಮಾಡಲಿಕ್ಕೆ ನನಗೆ ಆಸ್ವಾದ ಮಾಡಿಕೊಟ್ಟಿದೆ. ಆ ಶಕ್ತಿ ನನ್ನದಲ್ಲ, ಅದು ಪ್ರಕೃತಿಯ ಶಕ್ತಿ. ಅದನ್ನು ನಾನು ಬರೀ ರೂಪಾಂತರ ಮಾಡ್ತಾ ಇದ್ದೀನಿ. ರೂಪಾಂತರ ಮಾಡಿದ ಮಾತ್ರಕ್ಕೆ ಅದು ನಂದು ಅಂತಾಗಲ್ಲ.

0: ಪ್ರಕೃತಿಯಿಂದ ಪಡೆದ ಶಕ್ತಿಯನ್ನು ಪ್ರಕೃತಿಯ ಒಳಿತಿಗಾಗಿಯೇ ನಿಸ್ವಾರ್ಥ ಭಾವದಿಂದ ನಿರಹಂಕಾರವಾಗಿ ನಾನು ಅದನ್ನು ರೂಪಾಂತರಗೊಳಿಸಿದಾಗ ಅದು ಕರ್ಮಯೋಗ ಆಗುತ್ತೆ. ಅದನ್ನು ಹೇಗೆ ರೂಪಾಂತರಗೊಳಿಸ್ಬೇಕು? ಸ್ವಾಮೀಜಿ ಹೇಳಿದ್ರು, ಮಾನವನ ಸುಮ್ಮನೆ ಸೇವೆ ಅಂತನೂ ಅಲ್ಲ, ಅದು ಮಾನವನ ಪೂಜೆ ಅಂತ ಮಾಡಿದ್ರು. ಶಿವಜ್ಞಾನೆ ಜೀವಸೇವಾ ಅಂತ ಸ್ವಾಮೀಜಿ ಒಂದು ತತ್ವ ಕೊಟ್ಟರು. ನಿನ್ನ ಸಹಮಾನವರನ್ನು ನೀನು ಸೇವೆ ಮಾಡೋ, ಯಾವ ಭಾವದಿಲ್ಲ ಮಾಡ್ತೀಯಾ, ಅವನು ಶಿವನೇ. ಶಿವ ಅಂದರೆ ರಾಮ ಅನ್ನಿ, ಕೃಷ್ಣ ಅನ್ನಿ, ಚಾಮುಂಡಿ ಅನ್ನಿ, ಅಲ್ಲ ಅನ್ನಿ, ಗಾಡ್ ಅನ್ನಿ, ದೇವರೊಬ್ಬನೇ. ದೇವರಿಗೆ ನಾನು ಸೇವೆ ಮಾಡ್ತಾ ಇದ್ದೀನಿ ಅನ್ನೋ ಭಾವದಿಂದ ಮಾಡಿದಾಗ ಆ ಕರ್ಮ ಪೂಜೆಯಾಗುತ್ತೆ, ಮನಸ್ಸನ್ನು ಪವಿತ್ರಗೊಳಿಸುತ್ತೆ. ಕಣ್ಮುಚ್ಚಿ ಧ್ಯಾನ ಮಾಡೋದಷ್ಟೇ ಯೋಗ ಅಲ್ಲ, ಕಣ್ಣು ತೆರೆದು ಕರ್ತವ್ಯವನ್ನು ನಿಸ್ವಾರ್ಥವಾಗಿ ಮಾಡೋದು ಯೋಗವೇ.
1: ಸ್ವಾಮಿ ವಿವೇಕಾನಂದರ ಬೋಧನೆಯಲ್ಲಿ ಭಕ್ತಿಯೋಗದ ಸ್ಥಾನ ಏನು ಅಂತೀರಿ?
0: ಭಕ್ತಿಯೋಗ ಅಂದರೆ ನಮ್ಮ ಭಾವನಾತ್ಮಕ ಶಕ್ತಿಯನ್ನು ದೇವರ ಕಡೆಗೆ ತಿರುಗಿಸುವ ಒಂದು ಸಾಧನೆ. ಮನುಷ್ಯ ಪ್ರೀತಿ ಇಲ್ಲದೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಪ್ರೀತಿ ಹಲವಾರು ಬಾರಿ ಸ್ವಾರ್ಥಪೂರ್ಣವಾಗುತ್ತೆ, ಸ್ವಾಮಿತ್ವ ಭಾವ, ಓನರ್ಶಿಪ್ ಅದು ಬಂದ್ಬಿಡುತ್ತೆ. ಅದು ಇಲ್ಲ ಅಂದರೆ ಅತಿಯಾಗಿ ಅವಲಂಬನೆಯನ್ನು ಮಾರ್ಪಾಟಾಗ್ಬಿಡುತ್ತೆ. ಭಕ್ತಿಯೋಗ ಪ್ರೀತಿಯನ್ನು ಶುದ್ಧಗೊಳಿಸುತ್ತೆ, ವಿಶಾಲಗೊಳಿಸುತ್ತೆ. ಪ್ರಾರ್ಥನೆ, ಪೂಜೆ, ಜಪ, ದೇವರ ಸ್ಮರಣೆ, ಭಜನೆ ಮತ್ತು ಶರಣಾಗತಿಯ ಮೂಲಕ ಹೃದಯ ಶುದ್ಧವಾಗುತ್ತೆ, ತಿಳಿಯಾಗುತ್ತೆ, ಮೃದುವಾಗುತ್ತೆ, ಸ್ಥಿರವಾಗುತ್ತೆ ಮತ್ತು ಸ್ವಾರ್ಥದಿಂದ ಮುಕ್ತವಾಗುತ್ತೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಸ್ವಾರ್ಥವೇ ಪರಮ ಪಾಪ, ಸ್ವಾರ್ಥವೇ ಪರಮ ಪಾಪ. ಆ ಸ್ವಾರ್ಥದಿಂದ ಮುಕ್ತವಾಗಲಿಕ್ಕೆ ಭಕ್ತಿ ತುಂಬ ಸಹಾಯಕಾರಿಯಾಗುತ್ತೆ. ಸ್ವಾಮಿ ವಿವೇಕಾನಂದರ ದೃಷ್ಟಿಯಲ್ಲಿ ಭಕ್ತಿ ದುರ್ಬಲತೆಯಲ್ಲ, ನಿಜವಾದ ಭಕ್ತಿ ಧೈರ್ಯ, ಪವಿತ್ರತೆ, ಆತ್ಮವಿಶ್ವಾಸ ಮತ್ತು ನಿರ್ಭೀತಿಯನ್ನು ಕೊಡುತ್ತೆ. ಭಕ್ತನು ಮೊದಲಿಗೆ ದೇವರನ್ನು ಒಂದು ನಿರ್ದಿಷ್ಟ ರೂಪದಲ್ಲಿ ಪ್ರೀತಿಸ್ಬೋದು, ಕೃಷ್ಣನ ರೂಪದಲ್ಲೋ ರಾಮನ ರೂಪದಲ್ಲೋ, ಆದರೆ ಕ್ರಮೇಣ ಆ ಪ್ರೀತಿ ಎಲ್ಲ ಜೀವಿಗಳ ಕಡೆಗೆ ವಿಸ್ತರಿಸಬೇಕು. ಅದು ಭಕ್ತಿಯೋಗದ ಒಂದು ಗುರಿ.
1: ಸಾಮಾನ್ಯ ಜೀವನದಲ್ಲಿ ಜ್ಞಾನಯೋಗದ ಪಾತ್ರ ಏನು ಅಂತೀರಿ ಸ್ವಾಮೀಜಿ?
0: ಜ್ಞಾನಯೋಗ ಅಂದರೆ ವಿಚಾರ ಮತ್ತು ವಿವೇಕದ ಮಾರ್ಗ. ಅದು ಕೆಲವು ಮೂಲಭೂತ ಪ್ರಶ್ನೆಗಳನ್ನು ಕೇಳುತ್ತೆ. ನಾನು ಯಾರು? ಇದು ಉಪನಿಷತ್ತಿನ ಒಂದು ಮೂಲಭೂತ ಪ್ರಶ್ನೆ. ನಾನು ಯಾರು? ನಮ್ಮ ನಾನು ಅನ್ನುವ ಒಂದು ಅರಿವು, ಅಸ್ತಿತ್ವ ಹೊರಗಡೆ ಹಂಚಿ ಹರಿದೋಗಿದೆ. ನಾನು ಯಾವುದೋ ಒಂದು ಸೈಟಿನ ಓನರು, ಒಂದು ಕಾರಿನ ಓನರು, ಒಂದು ಪೊಸಿಷನ್ನಿನ ಒಂದು ಮಾಲೀಕ, ಈ ಹಣದ ಮಾಲೀಕ, ಇಲ್ಲಿಗೆ ಸಿಕ್ಕಾಕೊಂಡಿರುತ್ತೆ ನಾನು ಅನ್ನೋದು. ಅಲ್ಲಿಂದ ಒಳಗೆ ಬಂದು ನಾನು ಶರೀರ ಅಂತ ನಿಂತ್ಕೊಂಡಿರುತ್ತೆ. ನನ್ನ ವಿಚಾರಧಾರೆಗಳು ಓನರ್ ನಾನು ಅಂತ ಕೂತ್ಕೊಂಡಿರುತ್ತೆ. ಅದನ್ನೆಲ್ಲ ಬಿಟ್ಟು ಒಳಗೆ ಹೋಗಿ ಪ್ರಶ್ನೆ ಕೇಳೋದು, ನಾನು ಯಾರು? ಇವೆಲ್ಲ ಬಿಟ್ಟು ನಾನು ಯಾರು? ನಾನು ಕೇವಲ ದೇಹ ಮತ್ತು ಬದಲಾಗುವ ಮನಸ್ಸೇ? ಯಾವುದು ಶಾಶ್ವತ, ಯಾವುದು ಅಶಾಶ್ವತ? ಯಾವುದು ನಿಜವಾದ ಸಂತೋಷವನ್ನು ನೀಡುತ್ತೆ? ನಿಜವಾದ ಸ್ವಾತಂತ್ರ್ಯ ಎಂದರೆ ಏನು? ಈ ಪ್ರಶ್ನೆಗಳೆಲ್ಲ ಜ್ಞಾನಯೋಗ ನಮಗೆ ಹೇಳ್ಕೊಡುತ್ತೆ. ಪ್ರಾಯೋಗಿಕ ಜೀವನದಲ್ಲಿ ಜ್ಞಾನಯೋಗ ವಿವೇಕವನ್ನು ಬೆಳೆಸುತ್ತೆ. ವಿವೇಕ ಅಂದರೆ ಹಿತಕರವಾದದ್ದು ಮತ್ತು ಕೇವಲ ಕ್ಷಣಿಕವಾಗಿ ಪ್ರಿಯವಾದದ್ದು. ಇದು ಕಠೋಪನಿಷತ್ತಿನಲ್ಲಿ ಬರುತ್ತೆ. ಯಾವುದು ಹಿತಕರ, ಯಾವುದು ಈ ಕ್ಷಣಿಕವಾಗಿ ತನಗೆ ಪ್ರಿಯವಾದದ್ದು, ಈ ಎರಡರ ನಡುವೆ ಇರುವ ವ್ಯತ್ಯಾಸವನ್ನು ತಿಳಿಸುತ್ತೆ ಜ್ಞಾನಯೋಗ. ಸತ್ಯ ಮತ್ತು ತೋರಿಕೆಯ ನಡುವಿನ ವ್ಯತ್ಯಾಸವನ್ನು ತಿಳಿಸುತ್ತೆ. ಕ್ಷಣಿಕ ಭಾವನೆ ಮತ್ತು ನಮ್ಮ ನಿಜವಾದ ಸ್ವರೂಪದ ನಡುವಿನ ವ್ಯತ್ಯಾಸವನ್ನು ತಿಳಿಸುತ್ತೆ. ಜ್ಞಾನಯೋಗ ಸ್ಪಷ್ಟ ಚಿಂತನೆ, ಸ್ವತಂತ್ರ ನಿರ್ಣಯ ಶಕ್ತಿ ಮತ್ತು ಅಂಧಾನುಕರಣದಿಂದ ಮುಕ್ತಿಯನ್ನು ನೀಡುತ್ತೆ. ಅದರ ಉನ್ನತ ಅನುಭವವೆಂದರೆ ಅಸ್ತಿತ್ವದ ಏಕತೆ, ಎಲ್ಲ ಜೀವಿಗಳಲ್ಲೂ ಅದೇ ಚೈತನ್ಯವಿದೆ ಎನ್ನುವ ಅರಿವು ನಮಗೆ ಜ್ಞಾನಯೋಗದಿಂದ ಪಡಿಬೋದು.
1: ರಾಜಯೋಗ, ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ನಾಲ್ಕು ಯೋಗದ ಬಗ್ಗೆ ನಾವು ಮಾತಾಡಿದ್ವಿ. ಇದರಲ್ಲಿ ಯಾವುದಾದ್ರೂ ಒಂದನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕಾ ಅಥವಾ ನಾಲ್ಕರಲ್ಲೂ ಒಬ್ಬ ಮನುಷ್ಯ ಸಾಧನೆ ಮಾಡಬಹುದು ಅಂತೀರ?
0: ಸ್ವಾಮಿ ವಿವೇಕಾನಂದರ ಪ್ರಕಾರ ನಾಲ್ಕನ್ನು ಸಾಧನೆ ಮಾಡಬೇಕು ನಾವು. ಯಾಕೆ ಅಂದರೆ ಪ್ರತಿಯೊಬ್ಬರೂ ನಮ್ಮ ಸ್ವಭಾವಕ್ಕೆ ಸೂಕ್ತವಾದ ಒಂದು ಯೋಗದಿಂದ ಆರಂಭಿಸ್ಬೋದು. ಆದರೆ ಎಲ್ಲವನ್ನು ಸಮನ್ವಯವಾಗಿ ಬೆಳೆಸಿಲ್ಲ ಅಂದರೆ ನಮ್ಮ ವ್ಯಕ್ತಿತ್ವ ಸಂಪೂರ್ಣವಾಗಿ ವಿಕಾಸವಾಗಲ್ಲ. ಕೇವಲ ಯೋಚಿಸುವ ಮನುಷ್ಯ ಶುಷ್ಕ ಬುದ್ಧಿಯವನಾಗ್ಬೋದು ಜ್ಞಾನ ಮಾರ್ಗದಲ್ಲಿ ಹೋಗಿ. ಕೇವಲ ಭಾವಿಸುವ ಮನುಷ್ಯ ಅತಿಭಾವುಕನಾಗ್ಬೋದು, ಸೆಂಟಿಮೆಂಟಲಿಸಂ ಅಂತೀವಿ ಭಕ್ತಿಯೋಗದಲ್ಲಿ. ಕೇವಲ ಕೆಲಸ ಮಾಡೋನು ಚಂಚಲನಾಗ್ಬೋದು ಅಥವಾ ಅಹಂಕಾರಿಯಾಗ್ಬೋದು ಬೇರೆ ಎಲ್ಲ ಸಪೋರ್ಟ್ ಇಲ್ಲದೇ ಇದ್ದರೆ. ಕೇವಲ ಧ್ಯಾನ ಮಾಡುವವನು ಸಮಾಜದ ಜವಾಬ್ದಾರಿಯಿಂದ ದೂರ ಆಗ್ಬೋದು. ಸ್ವಾಮೀಜಿ ಹೇಳ್ತಾರೆ ಇದು ಯಾವುದು ಸರಿ ಹೋಗಲ್ಲ. ಸಂಪೂರ್ಣ ವಿಕಾಸ, ಆಲ್ರೌಂಡ್ ಡೆವಲಪ್ಮೆಂಟ್ ಅಂತೀವಿ ನಾವು. ಅದಾಗಬೇಕು ಅಂತಂದರೆ ನಾಲ್ಕು ಯೋಗಗಳನ್ನು ನಾವು ಸಮತೋಲನಗೊಳಿಸಿ ಪ್ರಾಕ್ಟೀಸ್ ಮಾಡಬೇಕು.

0: ಜ್ಞಾನಯೋಗ ದಿಕ್ಕು ನೀಡುತ್ತೆ ನಮಗೆ, ಭಕ್ತಿಯೋಗ ಹೃದಯವನ್ನು ತೆರೆಯುತ್ತೆ, ರಾಜಯೋಗ ಏಕಾಗ್ರತೆಯನ್ನು ನೀಡುತ್ತೆ, ಕರ್ಮಯೋಗ ಅದನ್ನು ಜೀವನದಲ್ಲಿ ವ್ಯಕ್ತಗೊಳಿಸುತ್ತೆ. ದಿನನಿತ್ಯ ಸ್ವಲ್ಪ ಅಧ್ಯಯನ ಮತ್ತು ವಿಚಾರ, ಸ್ವಲ್ಪ ಪ್ರಾರ್ಥನೆ, ಕೆಲವು ನಿಮಿಷಗಳ ಧ್ಯಾನ, ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡೋದು ಮತ್ತು ಸಾಧ್ಯವಾದಷ್ಟು ಸೇವೆ ಮಾಡೋದು, ಇದು ಸಮಗ್ರ ಯೋಗ ಸಾಧನೆ ಅಂತ ಹೇಳ್ಬೋದು.
1: ವಿದ್ಯಾರ್ಥಿಗಳಿಗೆ ಸ್ವಾಮಿ ವಿವೇಕಾನಂದರ ಯೋಗ ಕುರಿತಾದಂತಹ ಚಿಂತನೆಗಳು ಹೇಗೆ ಉಪಯುಕ್ತ ಆಗಬಹುದು ಅಂತೀರಿ ಸ್ವಾಮೀಜಿ?
0: ಇಂದಿನ ವಿದ್ಯಾರ್ಥಿಗಳಿಗೆ ಗಮನ ಚಂಚಲತೆ, ಸ್ಪರ್ಧೆ, ಪರೀಕ್ಷೆಯ ಒತ್ತಡ, ಆತ್ಮವಿಶ್ವಾಸದ ಕೊರತೆ ಮತ್ತು ಭವಿಷ್ಯದ ಅನಿಶ್ಚಿತತೆ ಇದನ್ನು ಎದುರಿಸ್ತಾ ಇದ್ದಾರೆ ಎಲ್ಲರೂ. ಸ್ಕೂಲು ಮಿಡಲ್ ಸ್ಕೂಲ್ಗೆ ಬರ್ತಾ ಇದ್ದಂಗೆ ಅವರಿಗೆ ಸಾಕಷ್ಟು ಒತ್ತಡ ಹೇರಿಬಿಟ್ಟಿದ್ದೀವಿ ನಾವು. ಸ್ವಾಮಿ ವಿವೇಕಾನಂದರ ಯೋಗ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ನಾಲ್ಕು ರೀತಿಯಲ್ಲಿ ಸಹಾಯ ಮಾಡುತ್ತೆ. ಮೊದಲನೆಯದು ಏಕಾಗ್ರತೆ. ಸ್ವಾಮೀಜಿ ಏಕಾಗ್ರತೆಯನ್ನೇ ಶಿಕ್ಷಣದ ಸಾರ ಅಂತ ಹೇಳ್ತಾ ಇದ್ರು. ಏಕಾಗ್ರ ಮನಸ್ಸು ವೇಗವಾಗಿ ಕಲಿಯುತ್ತೆ ಮತ್ತು ಚೆನ್ನಾಗಿ ನೆನಪಿಟ್ಕೊಳ್ಳುತ್ತೆ. ಸ್ವಾಮೀಜಿ ಹೇಳ್ತಾರೆ, ಮನುಷ್ಯನಿಗಿರುವ ನಿಜವಾದ ವ್ಯತ್ಯಾಸ ಏಕಾಗ್ರತೆ ಶಕ್ತಿಯಲ್ಲಿರುವ ವ್ಯತ್ಯಾಸ. ಆ ಏಕಾಗ್ರತೆ ಶಕ್ತಿ ಹಾಳು ಮಾಡಲಿಕ್ಕೆ ಏನು ಬೇಕೋ ಅದೆಲ್ಲ ನಮ್ಮ ಸಮಾಜದಲ್ಲಿ ಈಗಿದೆ. ನಾವು ಮಕ್ಕಳನ್ನು ಬೈಬಾರ್ದು ಸರಿ ಓದ್ತಿಲ್ಲ ಅಂತ. ಆ ಮಕ್ಕಳಿಗೆ ಅಂಥ ವಾತಾವರಣ, ಹಾಳಾಗೋ ವಾತಾವರಣ ಮಾಡಿಕೊಟ್ಟಿರೋರು ನಾವು ಹಿರಿಯರೇ. ಅದು ಎಕಾನಮಿಯಿಂದ ಬಂದಿದ್ದೋ ಹೇಗೆ ಬಂದಿದ್ದೋ ಅದನ್ನು ಸರಿ ಮಾಡಬೇಕು ಅಂತಂದರೆ ಏಕಾಗ್ರತೆ ಬಗ್ಗೆ ನಾವು ಹೇಳ್ಕೊಡ್ಬೇಕು. ಶಕ್ತಿ ಮತ್ತು ಆತ್ಮವಿಶ್ವಾಸ ಎರಡನೇದು ಸ್ವಾಮೀಜಿ ವಿದ್ಯಾರ್ಥಿಗಳು ಹೇಳ್ಕೊಡೋದು. ನಾನು ದುರ್ಬಲ, ನನಗೆ ಸಾಧ್ಯವಿಲ್ಲ, ನನಗಾಗಲ್ಲ ಅಂತ ಹೇಳ್ತಾ ಇದ್ದರೆ ನಾವು ಏನು ಹೇಳ್ತಾ ಇರ್ತೀವೋ ಹಾಗೆ ಆಗಿಬಿಡುತ್ತೆ. ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ. ವಿದ್ಯಾರ್ಥಿಗೆ ನಾವು ಹೇಳ್ಕೊಡ್ಬೇಕು, ನಿನ್ನಲ್ಲಿರುವ ಆತ್ಮಶಕ್ತಿಯನ್ನು ಜಾಗೃತಗೊಳಿಸ್ಕೋಬೇಕು ನೀನು ಅಂತ. ಇದು ವಿದ್ಯಾರ್ಥಿಗಳಿಗೆ ನಾವು ವೇದಾಂತ ಹೇಳ್ಕೊಡ್ಬೇಕು ಅಂತಿಲ್ಲ, ಪಾಸಿಟಿವ್ ಸೈಕಾಲಜಿ ಅಂತ ಈಗಾಗಲೇ ತುಂಬ ಅದು ಪ್ರಚಲಿತವಾಗಿದೆ ಎಲ್ಲ ಕಡೆ. ಯು ಕ್ಯಾನ್ ಡೂ ಇಟ್, ಐ ಕ್ಯಾನ್ ಡೂ ಇಟ್ ಅಂತ. ಒಂದು ಶಾಲೆ ಹೆಸರೇ ನೋಡಿದೆ, ಐ ಕ್ಯಾನ್ ಸ್ಕೂಲ್ ಅಂತಲೇ ಅದಕ್ಕೆ ಹೆಸರಿಟ್ಟಿದ್ದಾರೆ. ನಾನು ಮಾಡಬಲ್ಲೆ, ಅದೊಂದು ಆತ್ಮವಿಶ್ವಾಸ. ಸ್ವಾಮೀಜಿ ಹೇಳ್ತಾರೆ, ನೀವು ಇರೋ ಎಲ್ಲ ದೇವತೆಗಳನ್ನು ದೇವರುಗಳನ್ನು ನಂಬಿ, ನಿಮ್ಮನ್ನು ನೀವು ನಂಬದೇ ಇದ್ದರೆ ನೀವು ದೇವರನ್ನು ನಂಬಿಲ್ಲ ಅಂತಲೇ ಅರ್ಥ. ಇವರನ್ನೇ ಥೀಸ್ಟ್ ಅಂತ ಹೇಳ್ತಾರೆ. ಅದರಿಂದ ನಮ್ಮಲ್ಲಿ ಆತ್ಮವಿಶ್ವಾಸ ಬೆಳೆಸಬೇಕು. ಅದನ್ನು ಬೆಳೆಸಲಿಕ್ಕೆ ವಿದ್ಯಾರ್ಥಿಗಳಿಗೆ ಸ್ವಾಮೀಜಿಯವರು ತುಂಬ ಇದಕ್ಕೆ ಟೀಚಿಂಗ್ಸ್ ಕೊಟ್ಟಿದ್ದಾರೆ. ಎರಡನೇದು ಕ್ಯಾರೆಕ್ಟರ್, ಚಾರಿತ್ರ್ಯ. ಶಿಕ್ಷಣ ಅಂದರೆ ಮಾಹಿತಿ ಸಂಗ್ರಹಣೆ ಅಲ್ಲ, ನಿಸ್ವಾರ್ಥಪರತೆ, ಪ್ರಾಮಾಣಿಕತೆ, ಶಿಸ್ತು, ಧೈರ್ಯ, ಜವಾಬ್ದಾರಿ ಮತ್ತು ಇತರರ ಬಗ್ಗೆ ಕಾಳಜಿ. ಕ್ಯಾರೆಕ್ಟರ್ ಅಂದರೆ ಇದು. ನಾವು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಟ್ಬಿಡ್ತೀವಿ, ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ ಹೇಳ್ತೀವಿ. ಅದು ಚಾರಿತ್ರ್ಯತೆ ಅಂದರೆ ಏನೋ ಇದಿರಬೇಕು. ಐದು, ನಿಸ್ವಾರ್ಥಪರತನಾಗಿರಬೇಕು, ಪ್ರಾಮಾಣಿಕನಾಗಿರಬೇಕು, ಶಿಸ್ತುಬದ್ಧನಾಗಿರಬೇಕು, ಧೈರ್ಯಶಾಲಿಯಾಗಿರಬೇಕು, ಜವಾಬ್ದಾರಿ ತಗೊಳ್ಳುವ ಒಂದು ಹೊಣೆಗಾರಿಕೆ ತಗೊಳ್ಳುವ ಮನಸ್ಸಿರಬೇಕು, ಶಕ್ತಿ ಬೆಳೆಸಿರಬೇಕು, ಇತರರ ಬಗ್ಗೆ ಕಾಳಜಿ ಇರಬೇಕು. ಮಕ್ಕಳಿಗೆ ಇದನ್ನು ಹೇಳಿಕೊಟ್ಟಾಗ ಅವರು ಉತ್ತಮ ವ್ಯಕ್ತಿಗಳಾಗಿ ಬೆಳೀತಾರೆ. ಮತ್ತು ಜೀವನದ ಉದ್ದೇಶ. ಈಗ ಯಾವುದೇ ವಿದ್ಯಾರ್ಥಿನೇ ಕೇಳಿದ್ರೆ ಯಾಕೆ ಇಷ್ಟು ಕಷ್ಟಪಟ್ಟು ಓದ್ತಿದ್ಯಾ ಅಂದರೆ ಸಾಮಾನ್ಯವಾಗಿ ಬರೋದು ಉತ್ತರ, ಮಾರ್ಕ್ಸ್ ಪಡಿಬೇಕಲ್ಲ, ಮಾರ್ಕ್ಸ್ ಯಾಕೆ ಬೇಕು, ಒಳ್ಳೆ ಕಾಲೇಜಲ್ಲಿ, ಒಳ್ಳೆ ಇನ್ಸ್ಟಿಟ್ಯೂಷನಲ್ಲಿ, ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಸೀಟ್ ಬೇಕಲ್ಲ, ಅಲ್ಲಿ ಯಾಕೆ ಓದಬೇಕು, ಒಳ್ಳೆ ಕೆಲಸ ಬೇಕಲ್ಲ, ಒಳ್ಳೆ ಕೆಲಸ ಅಂದರೆ ಏನು, ಒಳ್ಳೆ ಸಂಬಳ. ಮಾರ್ಕ್ಸ್ ಈಸ್ ಈಕ್ವಲ್ ಟು ಮನಿ ಅಂತ ಆಗಿಬಿಟ್ಟಿದೆ. ನಾನು ಓದ್ತಾ ಇರೋದು ಹಣ ಸಂಪಾದನೆ ಮಾಡಲಿಕ್ಕಲ್ಲ, ಹಣ ಸಂಪಾದನೆ ಒಂದು ಬೈ ಪ್ರಾಡಕ್ಟ್. ನಾನು ಓದ್ತಾ ಇರೋ ಉದ್ದೇಶ ಜ್ಞಾನ ಸಂಪಾದನೆಗೆ. ಇದು ನಾವು ಹೇಳ್ಬಿಡ್ಬೋದು ಎಲ್ರಿಗೂ ಗೊತ್ತು ಅಂತ, ಅರಿವಿರೋಲ್ಲ. ಜ್ಞಾನ ಸಂಪಾದನೆ ಯಾಕೆ ಮಾಡ್ತಾ ಇದ್ದೀನಿ, ಸಮಾಜದಿಂದ ಇಷ್ಟೊಂದು ತಗೋತಾ ಇದ್ದೀನಲ್ಲ, ಅದನ್ನು ಹಿಂತಿರುಗಿ ಕೊಡಬೇಕು. ನಾನು ಹಿಂತಿರುಗಿ ಕೊಡಲಿಕ್ಕೆ ಜ್ಞಾನ ಇರಬೇಕು, ಆ ಜ್ಞಾನ ಪಡೀಲಿಕ್ಕೆ ನಾನೀಗ ಕಷ್ಟಪಟ್ಟು ಓದ್ತಾ ಇದ್ದೀನಿ ಅಂತ. ವಿವೇಕಾನಂದರು ಮೈಸೂರು ಬಂದು ಉಳಿದಿದ್ದರು ಇಲ್ಲಿ 1892. ನಂತರ ಮೈಸೂರು ಮಹಾರಾಜರ ಜೊತೆಗೆ ತುಂಬ ವಿಚಾರ ವಿನಿಮಯ ಎಲ್ಲ ನಡೆದಿತ್ತು. ಮೈಸೂರು ಮಹಾರಾಜರು ಸ್ವಲ್ಪ ಹಣ ಸಹಾಯ ಕೊಟ್ಟಿದ್ದರು ವಿದೇಶಕ್ಕೆ ಹೋಗಲಿಕ್ಕೆ. ಅಮೆರಿಕದಿಂದ 1895 ಮೈಸೂರು ಮಹಾರಾಜರಿಗೆ ಒಂದು ಪತ್ರ ಬರೀತಾರೆ ಸ್ವಾಮೀಜಿ, ದೊಡ್ಡ ಪತ್ರ. ದೇವಾನರು ಶೇಷಾದ್ರಿಯವರಿಗೂ ಬರೆದಿದ್ದರು, ಮಹಾರಾಜರಿಗೂ ಬರೆದಿದ್ದರು. ಮಹಾರಾಜರು ಬರೆದ ಪತ್ರದಲ್ಲಿ ಒಂದು ವಾಕ್ಯ ಇದೆ, ಮೈ ನೋಬಲ್ ಪ್ರಿನ್ಸ್, ದಿಸ್ ಲೈಫ್ ಈಸ್ ಶಾರ್ಟ್, ದಿ ವ್ಯಾನಿಟೀಸ್ ಆಫ್ ದಿ ವರ್ಲ್ಡ್ ಆರ್ ಟ್ರಾನ್ಸಿಯೆಂಟ್, ಬಟ್ ದೇ ಅಲೋನ್ ಲೀವ್ ಹೂ ಲೀವ್ ಫಾರ್ ಅದರ್ಸ್, ದ ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್. ರಾಜರೇ, ಮಹಾರಾಜರೇ, ಯಾರು ಇತರರಿಗಾಗಿ ಬದುಕಿದ್ದಾರೋ ಅವರೇ ನಿಜವಾಗ್ಲೂ ಬದುಕಿರೋದು. ತನಗೋಸ್ಕರ ತಾನು ಯಾರು ಬದುಕಿರ್ತಾನೋ ಅವನು ಬದುಕಿದ್ದು ಸತ್ತಂಗೆ ಅಂತ. ವಿದ್ಯಾರ್ಥಿಗಳಿಗೆ ನಾವು ಹೇಳ್ಕೊಡ್ಬೇಕಿರೋದು ಇದೇ ವಿಷಯ. ನೀನು ಓದ್ತಿರೋದು ಸಮಾಜಕ್ಕೆ ಹಿಂತಿರುಗಿ ಕೊಡಲಿಕ್ಕೆ. ಯಾಕೆ ಕೊಡಬೇಕು, ಸಮಾಜದಿಂದ ತಗೊಂಡೇ ಬದುಕೋದು ನಾವೆಲ್ಲರೂ. ನಾವು ಹಾಕಿರೋ ಉಡುಪಿನಿಂದ ಹಿಡಿದು ನಾವು ಹಾಕೋ ಸ್ಪೆಕ್ಸ್ ಆಗಲಿ, ನಡೆಯೋ ರಸ್ತೆ ಆಗಲಿ, ಹಾಕೋ ಚಪ್ಪಲಿ ಆಗಲಿ, ಎಲ್ಲ ಬೇರೆಯವರ ಶ್ರಮದಿಂದ ಬಂದಿರೋದು ಫಲ. ಅಷ್ಟು ಜನರ ಶ್ರಮ ಫಲವನ್ನು ತಗೊಂಡ ಮೇಲೆ ಹಿಂತಿರುಗಿ ಕೊಡಬೇಕು. ಇದು ನಾನು

0: ಕೊಡ್ತಾರುವ ನಿಜವಾದ ಉದ್ದೇಶ ಇದು ಯೋಗದಿಂದ ಸ್ವಾಮೀಜಿ ಹೇಳ್ಕೊಡ್ತಾರೆ. ಸೊ ವಿದ್ಯಾರ್ಥಿಗಳಿಗಾಗಿ ಒಂದು ಕೆಲವು ಸರಳ ಅಭ್ಯಾಸಗಳಿರುತ್ತೆ. ನಿಯಮಿತವಾದ ಸಮಯಕ್ಕೆ ಏಳೋದು ಮತ್ತು ಮಲಗೋದು, ಪ್ರತಿದಿನ ಕೆಲವು ನಿಮಿಷ ಮೌನ ಅಥವಾ ಪ್ರಾರ್ಥನೆ ಮಾಡೋದು, ಮೊಬೈಲನ್ನು ದೂರ ಇಟ್ಟು ಏಕಾಗ್ರವಾಗಿ ಓದೋದು, ದೈಹಿಕ ವ್ಯಾಯಾಮ, ಶಿಕ್ಷಕರು ಮತ್ತು ಪೋಷಕರಿಗೆ ಗೌರವ, ಪ್ರತಿದಿನ ಕನಿಷ್ಠ ಒಂದು ಉಪಕಾರದ ಕೆಲಸ, ಸೇವೆ ಕೆಲಸ, ಇದಿಷ್ಟನ್ನು ಮಾಡಿದಾಗ ವಿದ್ಯಾರ್ಥಿ ಒಬ್ಬ ಒಳ್ಳೆ ನಾಗರಿಕನಾಗಿ ಬೆಳೀತಾನೆ.
1: ಗೃಹಿಣಿಯರು, ಗೃಹಸ್ಥರು, ಕುಟುಂಬದ ಜವಾಬ್ದಾರಿ ಮಧ್ಯೆ ಯೋಗವನ್ನು ಅಭ್ಯಾಸ ಮಾಡಬಹುದೇ?
0: ಖಂಡಿತ.
2: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ಸ್ವಾಮಿ ವಿವೇಕಾನಂದ ಹಾಗೂ ಯೋಗ ಕುರಿತು ಮೈಸೂರಿನ ಶ್ರೀರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾಮೇಧಾನಂದ ಸ್ವಾಮೀಜಿ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರೊಂದಿಗೆ ಎನ್ ಕೇಶವಮೂರ್ತಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿಪಥ.
4: ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಕಲಬುರಗಿಯ ಪತ್ರಕರ್ತೆಯಾದ ಸರೋಜಿನಿ ಆರ್ ಯಮಕನ ಮರಡಿ ಅವರಿಂದ ಭಾಷಣ.
5: ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಕೇಂದ್ರ ಸರ್ಕಾರವು ರೈತರ ಬೆಳೆಗಳಿಗೆ ವಿಮಾ ರಕ್ಷಣೆ ಒದಗಿಸುವ ಉದ್ದೇಶದಿಂದ 2016 ಜಾರಿಗೊಳಿಸಿತು. ನೈಸರ್ಗಿಕ ವಿಕೋಪದಿಂದ ರೈತರಿಗೆ ಬೆಳೆ ಕೈಕೊಟ್ಟಾಗ ಪರಿಹಾರ ಧನ ನೀಡುವುದೇ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಭಾರತವು ಕೃಷಿ ಪ್ರಧಾನ ದೇಶ. ಇಲ್ಲಿನ ಕೃಷಿ ಕ್ಷೇತ್ರವು ಬಹುತೇಕ ಪ್ರಕೃತಿಯನ್ನು ಅವಲಂಬಿಸಿದೆ. ಸಕಾಲಕ್ಕೆ ಮಳೆ ಬಂದರೆ ರೈತರು ಬಂಪರ್ ಬೆಳೆ ಬೆಳೆಯಬಹುದು. ಮಳೆ ಬಾರದಿದ್ದರೆ ಇಲ್ಲವೇ ಅನಿರೀಕ್ಷಿತ ನೈಸರ್ಗಿಕ ವಿಕೋಪಗಳು, ಹವಾಮಾನ ವೈಪರೀತ್ಯದಿಂದಾಗಿ ಅತಿವೃಷ್ಟಿ, ಕೀಟಬಾಧೆ ಮತ್ತು ರೋಗಗಳಿಂದಾಗಿ ಬೆಳೆ ಹಾನಿಯಾಗುವುದು ಸಾಮಾನ್ಯ. ಇಂಥ ಸಂದರ್ಭದಲ್ಲಿ ಸಂಕಷ್ಟದಲ್ಲಿರುವ ರೈತರಿಗೆ ಆರ್ಥಿಕ ಬೆಂಬಲವನ್ನು ನೀಡಲು ಸರ್ಕಾರವು ವಿಮಾ ಪರಿಹಾರವನ್ನು ಒದಗಿಸುವ ಉದ್ದೇಶದಿಂದ ದೇಶದಲ್ಲಿ ಫಸಲ್ ಬಿಮಾ ಯೋಜನೆಯನ್ನು ಅನುಷ್ಠಾನಗೊಳಿಸಿತು. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಮೂಲಕ ಜಾರಿಗೆ ಬಂದಿರುವ ಈ ಯೋಜನೆಯು ರೈತರಿಗೆ ಸಮಗ್ರ ಹಣಕಾಸು ರಕ್ಷಣೆ ಒದಗಿಸುವ ಗುರಿ ಹೊಂದಿದೆ. ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳು ಈ ಯೋಜನೆಯ ಉಸ್ತುವಾರಿ ವಹಿಸಿಕೊಂಡಿವೆ. ಈ ಯೋಜನೆಯ ಮುಖ್ಯ ಉದ್ದೇಶಗಳು ಏನು ಎಂದರೆ, ರೈತರ ಬೆಳೆ ನಷ್ಟವನ್ನು ಕಡಿಮೆ ಮಾಡಿ ಅವರಿಗೆ ಕ್ರಾಪ್ ಇನ್ಸೂರೆನ್ಸ್ ಮೂಲಕ ಆರ್ಥಿಕ ನೆರವು ಕಲ್ಪಿಸುವುದು ಹಾಗೂ ಕೃಷಿಯನ್ನು ಹೆಚ್ಚು ಸುರಕ್ಷಿತವಾಗಿ ಮತ್ತು ಸ್ಥಿರವಾಗಿಸುವುದಾಗಿದೆ. ಅದು ಹೇಗೆ ಎಂಬುದನ್ನು ಇಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಈ ಯೋಜನೆಯು ಕೃಷಿ ವಲಯದಲ್ಲಿ ಸುಸ್ಥಿರ ಉತ್ಪಾದನೆಯನ್ನು ಬೆಂಬಲಿಸುವ ಧ್ಯೇಯವನ್ನು ಹೊಂದಿದೆ. ರೈತರು ಸ್ಥಿರವಾದ ಆದಾಯವನ್ನು ಹೊಂದಿರುವಾಗ ಅವರು ಉತ್ತಮ ಕೃಷಿ ಪದ್ಧತಿಗಳಲ್ಲಿ ಹೂಡಿಕೆ ಮಾಡಬಹುದು. ಹೀಗೆ ಹಲವಾರು ಪ್ರಯೋಜನಗಳನ್ನು ಅವರು ಪಡೆಯಬಹುದು. ರೈತರು ಕೃಷಿಯನ್ನು ನಿರಂತರವಾಗಿ ಮುಂದುವರಿಸಲು ಉತ್ತೇಜನ ನೀಡುವುದು, ಕೃಷಿ ಸಾಲ ಪಡೆದ ರೈತರ ಹಿತವನ್ನು ಕಾಪಾಡುವುದು, ಬರ ಮತ್ತು ಪ್ರವಾಹ, ಚಂಡಮಾರುತ, ಬೆಂಕಿ ಅವಘಡ, ಕೀಟಬಾಧೆ, ಸ್ಥಳೀಯ ವಿಪತ್ತುಗಳಾದ ಆಲಿಕಲ್ಲು ಮಳೆ, ಕಾಡು ಪ್ರಾಣಿಗಳಿಂದ ಹಾನಿ, ಭೂಕುಸಿತ, ಇಂಥ ಮೊದಲಾದ ಪ್ರಕೃತಿ ವಿಕೋಪಗಳಿಂದಾಗುವ ಬೆಳೆ ನಷ್ಟದ ಹಾನಿಯನ್ನು ಭರಿಸುವುದು ಈ ಫಸಲ್ ಬಿಮಾ ಯೋಜನೆಯ ಮುಖ್ಯ ಗುರಿಯಾಗಿದೆ. ಇನ್ನು ಯಾರೆಲ್ಲ ವಿಮೆ ಮಾಡಿಸಬೇಕು ಹಾಗೂ ಮಾನದಂಡಗಳೇನು ಎಂಬುದನ್ನು ನೋಡೋಣ. ಈ ಯೋಜನೆಯ ವ್ಯಾಪ್ತಿಗೆ ಬರುವ ನಿರ್ದಿಷ್ಟ ಪ್ರದೇಶಗಳಲ್ಲಿ ಅಧಿಸೂಚಿತ ಬೆಳೆಗಳನ್ನು ಬೆಳೆಯುವ ಎಲ್ಲಾ ರೈತರು, ಎಂದರೆ ಭೂ ಮಾಲೀಕ ರೈತರು, ಪಾಲುದಾರ ರೈತರು ಮತ್ತು ಗೇಣಿ ರೈತರು ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಸಬಹುದು. ಈ ಹಾನಿಗೆ ವೈಯಕ್ತಿಕ ಜಮೀನಿನ ಆಧಾರದ ಮೇಲೆ ಪರಿಹಾರವನ್ನು ನೀಡಲಾಗುತ್ತದೆ. ಮೊದಲು ರೈತರು ಸರ್ಕಾರ ನಿಗದಿಪಡಿಸುವ ಅಂತಿಮ ದಿನದೊಳಗೆ ನೋಂದಣಿ ಮಾಡಿಸಬೇಕು. ಸಾಮಾನ್ಯವಾಗಿ ಮುಂಗಾರು ಅಂದರೆ ಖರೀಫ್ ಬೆಳೆಗಳಿಗೆ ಜೂನ್ ಜುಲೈ ತಿಂಗಳಲ್ಲಿ ಬೆಳೆ ವಿಮೆ ಮಾಡಿಸಲು ಅರ್ಜಿ ಸಲ್ಲಿಸಬಹುದು. ಹಿಂಗಾರು ರಬ್ಬಿ ಬೆಳೆಗಳಿಗೆ ಅಕ್ಟೋಬರ್ ಡಿಸೆಂಬರ್ ತಿಂಗಳಲ್ಲಿ ನೋಂದಣಿ ಮಾಡಿಸಬೇಕಾಗುವುದು. ಈ ಕುರಿತು ನಿಖರವಾಗಿ ರೈತರು ತಮ್ಮ ತಮ್ಮ ಜಿಲ್ಲೆಯ ಕೃಷಿ ಇಲಾಖೆ, ಬ್ಯಾಂಕ್ ಅಥವಾ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಪ್ರಕಟಿಸಿರುವ ದಿನಾಂಕವನ್ನು ಪರಿಶೀಲಿಸಿ ನೋಂದಣಿ ಮಾಡಿಸಬೇಕು. ಒಟ್ಟಾರೆ ಪ್ರತಿ ಹಂಗಾಮಿಗೆ ಬಿತ್ತನೆಯ ವೇಳೆ ಬೆಳೆ ವಿಮೆ ಮಾಡಿಸಿದರೆ ಮಾತ್ರ ಪರಿಹಾರ ಪಡೆಯಲು ಸಾಧ್ಯವಾಗುವುದು. ಇನ್ನು ಅರ್ಜಿ ಸಲ್ಲಿಸುವುದು ಹೇಗೆ ಎಂದರೆ, ಅರ್ಹ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳು, ಜಿಲ್ಲಾ ಅಥವಾ ತಾಲೂಕು ಕೃಷಿ ಇಲಾಖೆ, ಗ್ರಾಮ ಮಟ್ಟದ ಅಧಿಕಾರಿ ಅಥವಾ ಬೆಳೆ ವಿಮೆ ಮಾಡಿಸಿದ ಬ್ಯಾಂಕ್ ಶಾಖೆ ಇಲ್ಲವೇ ಸಾಮಾನ್ಯ ಸೇವಾ ಕೇಂದ್ರ ಮತ್ತು ಸಂಬಂಧಿತ ವಿಮಾ ಕಂಪನಿಯ ಕಚೇರಿಯನ್ನು ಸಂಪರ್ಕಿಸಿ ನೋಂದಾಯಿಸಿಕೊಳ್ಳಬಹುದು ಹಾಗೂ ಬೆಳೆ ಹಾನಿಯ ದೂರು ಕೂಡ ಸಲ್ಲಿಸಬಹುದು. ಇನ್ನು ಆನ್ಲೈನ್ ಅರ್ಜಿ ಸಲ್ಲಿಸುವವರು

0: ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟ್ pmfby.gov.in ಗೆ ಭೇಟಿ ನೀಡಬಹುದು. ಇಲ್ಲವೇ ಸಂರಕ್ಷಣಾ ಪೋರ್ಟಲ್ ಮೂಲಕ ವಿಮೆಗೆ ನೋಂದಣಿ ಮಾಡಿಸಬಹುದು. ಈ ಪೋರ್ಟಲ್ ಮೂಲಕ ತಾವು ಪಾವತಿಸಬೇಕಾದ ಪ್ರೀಮಿಯಂ ಮೊತ್ತದ ವಿವರ ಹಾಗೂ ಹೆಚ್ಚಿನ ಮಾಹಿತಿಯನ್ನು ಕೂಡ ಇಲ್ಲಿ ಪರಿಶೀಲಿಸಬಹುದು. ಅಥವಾ ಕೃಷಿ ರಕ್ಷಕ ಸಹಾಯವಾಣಿ 1444 7 ಈ ಸಂಖ್ಯೆಗೆ ಕರೆ ಮಾಡಿ ಬೆಳೆ ಹಾನಿಯ ಮಾಹಿತಿ ಇಲ್ಲವೇ ದೂರು ಕೂಡ ನೀಡಬಹುದು. ಇನ್ನು ರೈತರು ವಿಮಾ ಕಂತು ಹಣ ಎಷ್ಟು ಸಲ್ಲಿಸಬೇಕಾಗುತ್ತದೆ ಎಂದರೆ ಅದು ಬೆಳೆಗಳ ಆಧಾರದ ಮೇಲೆ ನಿಗದಿಯಾಗಿರುತ್ತದೆ. ಈ ನಿಗದಿತ ರೈತರ ಪಾಲಿನ ಪ್ರೀಮಿಯಂ ಹೊರತುಪಡಿಸಿ ಉಳಿದ ಪ್ರೀಮಿಯಂ ಮೊತ್ತವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಭರಿಸುತ್ತವೆ. ಮುಖ್ಯವಾಗಿ ಫಸಲ್ ಬಿಮಾ ಯೋಜನೆಯಡಿ ಎಲ್ಲಾ ಆಹಾರ ಧಾನ್ಯ, ಎಣ್ಣೆಕಾಳುಗಳು ಮತ್ತು ವಾರ್ಷಿಕ ವಾಣಿಜ್ಯ ತೋಟಗಾರಿಕೆ ಬೆಳೆಗಳಿಗೆ ಸಮಗ್ರ ವಿಮಾ ರಕ್ಷಣೆ ಸಿಗುತ್ತದೆ. ಇದಕ್ಕಾಗಿ ರೈತರು ಅತಿ ಕಡಿಮೆ ವಿಮಾ ಕಂತು ಪಾವತಿಸಬೇಕಾಗುವುದು. ಖರೀಫ್ ಬೆಳೆ ಎಂದರೆ ಮುಂಗಾರು ಬೆಳೆಗಳಾದ ಭತ್ತ, ಜೋಳ, ರಾಗಿ, ತೊಗರಿ, ಮೆಕ್ಕೆಜೋಳ, ಶೇಂಗಾ, ಸೋಯಾಬೀನ್ಗೆ ವಿಮೆ ಕಂತು ಶೇಕಡ 2% ಇದ್ದರೆ ರಬಿ ಎಂದರೆ ಹಿಂಗಾರು ಬೆಳೆಗಳಾದ ಗೋಧಿ, ಕಡಲೆ, ಅಗಸೆ, ಸಾಸಿವೆ, ಬಾರ್ಲಿ ಇವುಗಳಿಗೆ ಕೇವಲ ಶೇಕಡ 1.5% ಸಂದಾಯ ಮಾಡಬೇಕು ಮತ್ತು ವಾಣಿಜ್ಯ ಹಾಗೂ ತೋಟಗಾರಿಕೆ ಬೆಳೆಗಳಿಗೆ ಶೇಕಡ 5% ವಿಮಾ ಮೊತ್ತವನ್ನು ರೈತರು ಪಾವತಿಸಬೇಕು. ಉದಾಹರಣೆ, ಖರೀಫ್ ಬೆಳೆಗೆ 50,000 ರೂಪಾಯಿ ವಿಮಾ ಮೊತ್ತ ನಿಗದಿಯಾಗಿದ್ದರೆ ರೈತರು ಶೇಕಡ 2% ಅಂದರೆ 1,000 ರೂಪಾಯಿಗಳು ಮಾತ್ರ ವಿಮಾ ಕಂತು ಪಾವತಿಸಬೇಕು. ಹೀಗಾಗಿ ರೈತರಿಗೆ ಎಲ್ಲಾ ಬೆಳೆಗಳಿಗೆ ಕಡಿಮೆ ವೆಚ್ಚದಲ್ಲಿ ವಿಮಾ ಸೌಲಭ್ಯ ದೊರೆತು ಸಮಗ್ರ ರಕ್ಷಣೆ ಸಿಗುತ್ತದೆ. ಅಲ್ಲದೆ ಸಮಗ್ರ ನಷ್ಟ ಪರಿಹಾರ ಕೂಡ ಸಿಗುತ್ತದೆ. ಇದು ಬಿತ್ತನೆಯಿಂದ ಹಿಡಿದು ಕೊಯ್ಲಿನವರೆಗೆ ಹಂತಗಳಲ್ಲಿ ಹಾನಿಯಾದಾಗ ಅನ್ವಯಿಸುತ್ತದೆ. ಬರಗಾಲ, ಪ್ರವಾಹ, ಬಿತ್ತನೆಗೆ ಪ್ರಕೃತಿಯಿಂದ ಅಡ್ಡಿಯಾಗಿ ಬಿತ್ತನೆ ಮಾಡದಿದ್ದರೆ ಹಾಗೂ ಬಿತ್ತನೆ ನಂತರ ಅತಿವೃಷ್ಟಿ ಇಲ್ಲವೇ ಅನಾವೃಷ್ಟಿಯಿಂದ ಮೊಳಕೆಯಲ್ಲೇ ನಾಶವಾದರೂ ಕೂಡ ರೈತರಿಗೆ ಪರಿಹಾರ ಲಭಿಸುವುದು. ಪ್ರತಿಕೂಲ ಹವಾಮಾನದಿಂದಾಗಿ ಬಿತ್ತನೆ ಮಾಡಲು ಸಾಧ್ಯವಾಗದ ರೈತರು ವಿಮಾ ಮೊತ್ತದ ಶೇಕಡ 25% ಪರಿಹಾರಕ್ಕೆ ಅರ್ಹರಾಗಿರುತ್ತಾರೆ. ಕಟಾವಿನ ನಂತರ ಗದ್ದೆಯಲ್ಲಿ ಒಣಗಲು ಇಟ್ಟ ಬೆಳೆ ಬೆಂಕಿ, ಮಳೆ, ಬಿರುಗಾಳಿಯಿಂದ ಹಾನಿಯಾದರೆ ಹಾಗೂ ಸುಗ್ಗಿಯ ನಂತರದ ನಷ್ಟಕ್ಕೂ ಕೂಡ ಪರಿಹಾರ ಹಣ ಸಿಗುತ್ತದೆ. ಈ ಮೊದಲು ರೈತರು ಬ್ಯಾಂಕ್ ಅಥವಾ ಸಹಕಾರಿ ಸಂಸ್ಥೆಯಿಂದ ಬೆಳೆ ಸಾಲ ಪಡೆದಿದ್ದರೆ ಬೆಳೆ ವಿಮೆಗೆ ಅವರನ್ನು ಕಡ್ಡಾಯವಾಗಿ ಒಳಪಡಿಸಲಾಗುತ್ತಿತ್ತು. ಆದರೆ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ಸಾಲ ಪಡೆದಿರಲಿ ಅಥವಾ ಪಡೆಯದೇ ಇರಲಿ ಆಸಕ್ತ ಎಲ್ಲಾ ರೈತರು ವಿಮಾ ಕಂತು ಪಾವತಿಸಿ ಯೋಜನೆಗೆ ಸೇರಬಹುದು. ಈ ಯೋಜನೆಯಡಿ ನೋಂದಣಿ ಸಾಮಾನ್ಯವಾಗಿ ಸ್ವಯಂ ಪ್ರೇರಿತವಾಗಿದೆ. ಒಟ್ಟು ಫಲಾನುಭವಿಗಳಲ್ಲಿ ಶೇಕಡ 55% ರೈತರು ಸಾಲ ಪಡೆಯದೇ ಅಂದರೆ ಸ್ವ ಇಚ್ಛೆಯಿಂದ ನೋಂದಣಿ ಮಾಡಿದ ರೈತರಾಗಿದ್ದಾರೆ. 2014-15 3,71,00,000 ರೈತರ ಅರ್ಜಿಗಳು ನೋಂದಣಿಯಾಗಿದ್ದರೆ 2024-25 15,10,00,000 ಏರಿಕೆ ಕಂಡಿದೆ. ಸಾಲ ಪಡೆಯದ ರೈತರ ಅರ್ಜಿಗಳ ಸಂಖ್ಯೆಯು 2,00,000 to 5,22,00,000 ಹೆಚ್ಚಾಗಿದೆ. ಕೋಟ್ಯಾಂತರ ರೈತರಿಗೆ ಅನುಕೂಲ ಕಲ್ಪಿಸಿರುವ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಕೆಲ ಬದಲಾವಣೆ ಮಾಡಿ ಮತ್ತಷ್ಟು ಅವಕಾಶಗಳನ್ನು ಈ ವರ್ಷ ನೀಡಿದೆ. 2026 ಮುಂಗಾರು ಹಂಗಾಮಿನಿಂದ ಜಾರಿಗೆ ಬರುವಂತೆ ಕಾಡು ಪ್ರಾಣಿಗಳ ದಾಳಿ ವಿಮೆ ಎಂದರೆ ಆನೆ, ಕಾಡು ಹಂದಿ, ಜಿಂಕೆ ಮತ್ತು ಮಂಗಗಳ ದಾಳಿಯಿಂದಾದ ಹಾನಿ ಮತ್ತು ಭತ್ತದ ಗದ್ದೆ ಜಲಾವೃತಗೊಂಡು ನಷ್ಟವಾದರೆ ವಿಮಾ ವ್ಯಾಪ್ತಿಯಲ್ಲಿ ಸೇರಿಸಲಾಗಿದೆ. ಈ ಬದಲಾವಣೆಯು ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಿರುವ ಮತ್ತು ಪ್ರವಾಹ ಪೀಡಿತ ರಾಜ್ಯಗಳಾದ ಕರ್ನಾಟಕ, ಒಡಿಶಾ, ಛತ್ತೀಸ್ಗಢ, ಜಾರ್ಖಂಡ್, ಮಧ್ಯಪ್ರದೇಶ, ಕೇರಳ, ತಮಿಳುನಾಡು, ಉತ್ತರಾಖಂಡ್, ಹಿಮಾಲಯ, ಅಸ್ಸಾಂ, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರದಂತಹ ರಾಜ್ಯಗಳ ರೈತರಿಗೆ ಇದು ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ. ರೈತರು ಬೆಳೆ ಹಾನಿಯಾದ 72 ಗಂಟೆಯೊಳಗೆ ಅಂದರೆ 3 ದಿನದೊಳಗೆ ಮಾಹಿತಿ ನೀಡಬೇಕು. ಅಗತ್ಯ ದಾಖಲೆಗಳಾದ ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರ, ಜಮೀನು ದಾಖಲೆಗಳು ಮತ್ತು ಬೆಳೆ ವಿವರಗಳೊಂದಿಗೆ ರೈತರು ಕ್ರಾಪ್ ಇನ್ಸೂರೆನ್ಸ್ ಆಪ್ ಮೂಲಕ ಜಿಯೋ ಟ್ಯಾಗ್ ಮಾಡಿದ ಫೋಟೋಗಳೊಂದಿಗೆ ವರದಿ ಸಲ್ಲಿಸಬೇಕು. ಈಗ ತಂತ್ರಜ್ಞಾನವನ್ನು ಬಳಸುವುದರಿಂದ ಬೆಳೆ ಹಾನಿ ಮೌಲ್ಯಮಾಪನ ಪರಿಶೀಲನೆ ತ್ವರಿತಗೊಂಡು ಪರಿಹಾರವೂ ಬೇಗ ಸಿಗುತ್ತಿದೆ. ಸಿಸಿಇ ಅಗ್ರಿ ಆಪ್ ಮೂಲಕ ರಾಷ್ಟ್ರೀಯ ಬೆಳೆ ವಿಮಾ ಪೋರ್ಟಲ್ಗೆ ನೇರವಾಗಿ ಮಾಹಿತಿ ಅಪ್ಲೋಡ್ ಮಾಡುವುದರಿಂದ ಪಾರದರ್ಶಕ ಇಳುವರಿ ಮೌಲ್ಯಮಾಪನ ನಡೆಸಲು ಸಾಧ್ಯವಾಗುತ್ತದೆ.
1: ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಕಲಬುರಗಿಯ ಪತ್ರಕರ್ತೆಯಾದ ಸರೋಜಿನಿ ಆರ್ ಯಮಕನ ಮರಡಿ ಅವರಿಂದ ಭಾಷಣ ಕೇಳಿದಿರಿ.
2: ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಶೌರ್ಯ ಪ್ರಶಸ್ತಿ ಪ್ರದಾನ ಮಾಡಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಪ್ರಧಾನಿ ನರೇಂದ್ರ ಮೋದಿ ಸೀಶೆಲ್ಸ್ ಪ್ರವಾಸ, ಭಾರತೀಯ ಸಮುದಾಯದೊಂದಿಗೆ ಮಾತುಕತೆ, ಹಿಂದೂ ದೇವಾಲಯಕ್ಕೆ ಭೇಟಿ. ಅಯೋಧ್ಯೆ ರಾಮಮಂದಿರ ದೇಣಿಗೆ ಅಕ್ರಮ ಆರೋಪ, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯ ತುರ್ತು ವಿಚಾರಣೆ ನಿರಾಕರಿಸಿದ ಸುಪ್ರೀಂಕೋರ್ಟ್. ಅಸ್ಸಾಂನಲ್ಲಿ ಪ್ರವಾಹ, 22,000ಕ್ಕೂ ಹೆಚ್ಚು ಮಂದಿಗೆ ಸಂಕಷ್ಟ, ರೈಲ್ವೆ ಸೇತುವೆ ಭಾಗಶಃ ಕುಸಿತ. ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾಕೌಟ್ ಹಂತ, ಇಂದು ರಾತ್ರಿ ಬ್ರೆಜಿಲ್ ಜಪಾನ್ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಭಾರತದ ಸಶಸ್ತ್ರ ಪಡೆಗಳು, ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳು ಮತ್ತು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಪೊಲೀಸ್ ಸಿಬ್ಬಂದಿಯ ಅಪ್ರತಿಮ ಸಾಹಸ ಹಾಗೂ ಶೌರ್ಯವನ್ನು ಗೌರವಿಸುವ ನಿಟ್ಟಿನಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ 2026ರ ಎರಡನೇ ರಕ್ಷಣಾ ಗೌರವ ಸಮಾರಂಭದಲ್ಲಿ ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಈ ಸಮಾರಂಭ ಇಂದು ಸಂಜೆ 5 ಗಂಟೆಗೆ ನಡೆಯಲಿದೆ. ಸಶಸ್ತ್ರ ಪಡೆಗಳು ಮತ್ತು ಇತರ ಭದ್ರತಾ ಸಂಸ್ಥೆಗಳ ಸಿಬ್ಬಂದಿ ತೋರಿದ ಅಸಾಧಾರಣ ಶೌರ್ಯದ ಕಾರ್ಯಗಳನ್ನು ಗುರುತಿಸಿ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತಿದೆ. ಜಮ್ಮು ಮತ್ತು ಕಾಶ್ಮೀರ, ಈಶಾನ್ಯ ಭಾರತ ಹಾಗೂ ದೇಶದ ಗಡಿಭಾಗಗಳಲ್ಲಿ ಭಯೋತ್ಪಾದನೆ, ದಂಗೆಗಳು ಮತ್ತು ಶತ್ರುಗಳ ಬೆದರಿಕೆಗಳ ವಿರುದ್ದ ಭಾರತವು ನಡೆಸುತ್ತಿರುವ ನಿರಂತರ ಹೋರಾಟವನ್ನು ಈ ಪ್ರಶಸ್ತಿಗಳು ಪ್ರತಿಬಿಂಬಿಸುತ್ತವೆ. ಇದರ ಜೊತೆಗೆ ವಾಯುಯಾನ, ಕಡಲ ಕಾರ್ಯಾಚರಣೆಗಳು ಮತ್ತು ಮಾನವೀಯ ನೆರವು ಹಾಗೂ ರಕ್ಷಣಾ ಕಾರ್ಯಾಚರಣೆಗಳ ವೇಳೆ ಪ್ರದರ್ಶಿಸಲಾದ ಅಸಾಧಾರಣ ಧೈರ್ಯವನ್ನು ಈ ಪ್ರಶಸ್ತಿಗಳ ಮೂಲಕ ಗೌರವಿಸಲಾಗುತ್ತಿದೆ. ಸೀಶೆಲ್ಸ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ವಿಕ್ಟೋರಿಯಾದಲ್ಲಿ ಸೀಶೆಲ್ಸ್ನಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯವನ್ನು ಭೇಟಿ ಮಾಡಿದರು. ಬಳಿಕ ಪ್ರಧಾನಿ ವಿಕ್ಟೋರಿಯಾದ ಕ್ವಿನ್ಸಿ ರಸ್ತೆಯಲ್ಲಿರುವ ಅರುಳ್ ಮಿಹು ನವಶಕ್ತಿ ವಿನಯಗಾರ್ ದೇವಾಲಯಕ್ಕೆ ಭೇಟಿ ನೀಡಿದರು. ಈ ದೇವಾಲಯ 1992ರಲ್ಲಿ ನಿರ್ಮಿಸಲಾಗಿದ್ದು ದ್ರಾವಿಡ ಶೈಲಿ ಗೋಪುರ ಹೊಂದಿದೆ ಹಾಗೂ ಇಲ್ಲಿ ಭಗವಾನ್ ಗಣೇಶನ ಆರಾಧನೆ ನಡೆಯುತ್ತದೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಪೀಸ್ ಪಾರ್ಕ್ನಲ್ಲಿರುವ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿದರು. ನಿನ್ನೆ ಅವರು ಸೀಶೆಲ್ಸ್ ದೇಶದ ಸ್ವಾತಂತ್ರ್ಯದ 50ನೇ ವರ್ಷದ ಸುವರ್ಣ ಮಹೋತ್ಸವದ ರಾಷ್ಟೀಯ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಇದೀಗ ಪ್ರಧಾನಿ ಸೀಶೆಲ್ಸ್ ಪ್ರವಾಸವನ್ನು ಸಂಪನ್ನಗೊಳಿಸಿ ಮರಳಿ ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ದೇಣಿಗೆ ಮತ್ತು ಕಾಣಿಕೆಗಳ ನಿರ್ವಹಣೆಯಲ್ಲಿ ನಡೆದಿದೆ ಎನ್ನಲಾದ ಆರ್ಥಿಕ ಅಕ್ರಮಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದ ಉಸ್ತುವಾರಿಯಲ್ಲಿ ತನಿಖೆ ನಡೆಸಬೇಕು ಎಂದು ಕೋರಿದ್ದ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯ ತುರ್ತು ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ನಿರಾಕರಿಸಿದೆ. ನ್ಯಾಯಮೂರ್ತಿಗಳಾದ ಎಂಎಂ ಸುಂದರೇಶ್ ಮತ್ತು ಶೀಲ್ನಾಗ್ ಅವರ ಪೀಠ ಪ್ರಕರಣದ ತುರ್ತು ಅಗತ್ಯವನ್ನು ಪ್ರಶ್ನಿಸಿತು ಹಾಗೂ ಬೇಸಿಗೆ ರಜೆಯ ನಂತರ ನ್ಯಾಯಾಲಯ ಪುನರಾರಂಭಗೊಂಡ ತಕ್ಷಣವೇ ಅರ್ಜಿಯನ್ನು ಪಟ್ಟಿ ಮಾಡಲು ಆದೇಶಿಸಿದೆ. ವಕೀಲ ನರೇಂದ್ರ ಕುಮಾರ್ ಗೋಸ್ವಾಮಿ ಅವರು ಸಲ್ಲಿಸಿರುವ ಈ ಅರ್ಜಿಯಲ್ಲಿ ದೇವಸ್ಥಾನದ ದೇಣಿಗೆಯ ದಾಖಲೆಗಳು ಮತ್ತು ಸಿಸಿಟಿವಿ ದೃಶ್ಯಾವಳಿಗಳನ್ನು ತಕ್ಷಣವೇ ಸಂರಕ್ಷಿಸಲು ಹಾಗೂ ರಾಷ್ಟೀಯ ಪ್ರಾಮುಖ್ಯತೆಯ ದೇವಸ್ಥಾನಗಳ ಕಾಣಿಕೆಗಳ ನಿರ್ವಹಣೆಯಲ್ಲಿ ಪಾರದರ್ಶಕತೆ ತರಲು ಸಾಂವಿಧಾನಿಕ ಸುರಕ್ಷತಾ ಕ್ರಮಗಳನ್ನು ರೂಪಿಸುವಂತೆ ಕೋರಲಾಗಿದೆ. ಕೇಂದ್ರ ಸರ್ಕಾರ ಜನ ವಿಶ್ವಾಸ ನಿಬಂಧನೆಗಳ ತಿದ್ದುಪಡಿ ಕಾಯ್ದೆ 2026ರ ಮೂಲಕ ಕಾನೂನು ಮಾಪನಶಾಸ್ತ್ರ ಕಾಯ್ದೆ 2009ರ ಅಡಿಯಲ್ಲಿ ಇಂಪ್ರೂವ್ಮೆಂಟ್ ನೋಟಿಸ್ ಮೆಕ್ಯಾನಿಸಂ ಅಂದರೆ ಸುಧಾರಣಾ ಸೂಚನಾ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಗ್ರಾಹಕರ ಹಿತಾಸಕ್ತಿಗಳನ್ನು ಕಾಯ್ದುಕೊಳ್ಳುವುದರ ಜೊತೆಗೆ ಸ್ವಯಂ ಪ್ರೇರಿತ ನಿಯಮ ಪಾಲನೆ ಉತ್ತೇಜಿಸುವುದು, ಅನಗತ್ಯ ಮೊಕದ್ದಮೆಗಳನ್ನು ಕಡಿಮೆ ಮಾಡುವುದು ಮತ್ತು ಉದ್ಯಮ ಸ್ನೇಹಿ ವಾತಾವರಣ ನಿರ್ಮಿಸುವುದು ಈ ಸುಧಾರಣೆಯ ಮುಖ್ಯ ಉದ್ದೇಶವಾಗಿದೆ. ಈ ವ್ಯವಸ್ಥೆಯಡಿ ಪ್ರಮುಖವಾಗಿ ಮೊದಲ ಬಾರಿಗೆ ಸಣ್ಣಪುಟ್ಟ ಲೋಪದೋಷಗಳನ್ನು ಎಸಗುವ ಉತ್ಪಾದಕರು, ಆಮದುದಾರರು, ಪ್ಯಾಕರ್ಗಳು, ವರ್ತಕರು ಮತ್ತು ಎಂಎಸ್ಎಂಇ ಸೇರಿದಂತೆ ಇತರೆ ನಿಯಂತ್ರಿತ ಸಂಸ್ಥೆಗಳಿಗೆ ಶಿಕ್ಷೆ ವಿಧಿಸುವ ಮುನ್ನ ತಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು ಶಿಕ್ಷೆ ಅಥವಾ ದಂಡ ವಿಧಿಸುವ ಬದಲಿಗೆ ಒಂದು ಪೂರ್ವ ಎಚ್ಚರಿಕೆಯ ರೂಪದಲ್ಲಿ ಒಂದು ಸುವರ್ಣ ಅವಕಾಶ ನೀಡಲಾಗುತ್ತದೆ. ಆದರೆ ಈ ಸುಧಾರಣೆ ಗ್ರಾಹಕ ರಕ್ಷಣೆಯನ್ನು ಯಾವುದೇ ರೀತಿಯಲ್ಲೂ ದುರ್ಬಲಗೊಳಿಸುವುದಿಲ್ಲ ಎಂದು ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಅಸ್ಸಾಂ ಮತ್ತು ನೆರೆಯ ಅರುಣಾಚಲ ಪ್ರದೇಶದಲ್ಲಿ ಸುರಿಯುತ್ತಿರುವ ನಿರಂತರ ಮಳೆಯಿಂದಾಗಿ ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿ ತಲೆದೋರಿದ್ದು 6 ಜಿಲ್ಲೆಗಳ 22,000 ಹೆಚ್ಚು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಸ್ಥಳೀಯ ಅಧಿಕಾರಿಗಳು ತಿಳಿಸಿದ್ದಾರೆ. ಅಸ್ಸಾಂ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಪ್ರಕಾರ ಧೇಮಾಜಿ, ನಲ್ವಾರಿ, ದಿಬ್ರುಗಢ್, ಚಿರಂಗ್, ಲಖಿಂಪುರ್ ಮತ್ತು ಕೋಕ್ರಾಜಾರ್ ಜಿಲ್ಲೆಗಳು ಪ್ರವಾಹಕ್ಕೆ ಹಾನಿಗೊಳಗಾಗಿವೆ. ಅದರಲ್ಲೂ ಧೇಮಾಜಿ ಜಿಲ್ಲೆಯಲ್ಲಿ ಪ್ರವಾಹ ತೀವ್ರವಾಗಿದ್ದು 15,000 ಹೆಚ್ಚು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಟ್ಟು 96 ಹಳ್ಳಿಗಳು ಜಲಾವೃತಗೊಂಡಿದ್ದು ಸುಮಾರು 1,690 ಹೆಕ್ಟೇರ್ ಕೃಷಿ ಭೂಮಿ ಮತ್ತು 48,000 ಹೆಚ್ಚು ಜಾನುವಾರುಗಳು ತೊಂದರೆಗೊಳಗಾಗಿವೆ. ಶಿವಸಾಗರ ಜಿಲ್ಲೆಯ ದಿಜಾಂಗ್ ನದಿಯು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಮತ್ತೊಂದೆಡೆ ಭಾರೀ ಮಳೆ ಮತ್ತು ನದಿದಂಡೆಯ ಸವೆತದಿಂದಾಗಿ ಧೇಮಾಜಿ ಜಿಲ್ಲೆಯ ಸಿಮೆನ್ ನದಿಯ ರೈಲ್ವೆ ಸೇತುವೆಯ ಕಂಬವೊಂದು ಅಸ್ಥಿರಗೊಂಡು ಸೇತುವೆ ಭಾಗಶಃ ಕುಸಿದಿದೆ. ಮಳೆ ಮುಂದುವರಿಯುತ್ತಿರುವುದರಿಂದ ಕಟ್ಟೆಚ್ಚರ ವಹಿಸಲು ಜಿಲ್ಲಾಡಳಿತಗಳಿಗೆ ಸೂಚಿಸಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ 3 ಜುಲೈ ಆರಂಭವಾಗಲಿರುವ ವಾರ್ಷಿಕ ಶ್ರೀ ಅಮರನಾಥಜಿ ಯಾತ್ರೆಗೆ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿವೆ. ಯಾತ್ರೆಯು ಸುಗಮವಾಗಿ ಮತ್ತು ಸುರಕ್ಷಿತವಾಗಿ ಸಾಗುವಂತೆ ನೋಡಿಕೊಳ್ಳಲು ಅಗತ್ಯವಿರುವ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಅಧಿಕೃತವಾಗಿ ಯಾತ್ರೆ ಆರಂಭವಾಗುವ ಮುನ್ನ ಭದ್ರತಾ ವ್ಯವಸ್ಥೆಗಳು, ವಾಹನಗಳ ಬೆಂಗಾವಲು ಪಡೆ, ಸಂಚಾರ ಮತ್ತು ಒಟ್ಟಾರೆ ಸನ್ನದ್ಧತೆಯನ್ನು ಪರಿಶೀಲಿಸುವ ನಿಟ್ಟಿನಲ್ಲಿ ಒಂದು ಪೂರ್ಣ ಪ್ರಮಾಣದ ತಾಲೀಮು ನಡೆಸಲಾಯಿತು ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಒಡಿಶಾದ ಪವಿತ್ರ ಕ್ಷೇತ್ರವಾದ ಪುರಿಯ ಶ್ರೀ ಜಗನ್ನಾಥ ದೇವಾಲಯದಲ್ಲಿ ಇಂದು ಮುಂಜಾನೆ ಸಾಂಪ್ರದಾಯಿಕ ಸಡಗರ ಮತ್ತು ವೈಭವದೊಂದಿಗೆ ಭಗವಾನ್ ಜಗನ್ನಾಥ್, ಬಲಭದ್ರ ಮತ್ತು ದೇವಿ ಸುಭದ್ರಾ ಅವರ ಪವಿತ್ರ ದೇವಸ್ಥಾನ ಯಾತ್ರೆ ನಡೆದಿದ್ದು ಲಕ್ಷಾಂತರ ಭಕ್ತರು ಪುರಿ ನಗರಕ್ಕೆ ಹರಿದು ಬಂದಿದ್ದಾರೆ. ವಿಶ್ವಪ್ರಸಿದ್ಧ ರಥಯಾತ್ರೆಗೂ ಮುನ್ನ ನಡೆಯುವ ಈ ವಾರ್ಷಿಕ ಧಾರ್ಮಿಕ ಆಚರಣೆ ದೇವಸ್ನಾನ ಪೂರ್ಣಿಮೆಯ ಪವಿತ್ರ ದಿನದಂದು ನಡೆಯುತ್ತದೆ. ಇಂದು ಮುಂಜಾನೆ ದೇವತೆಗಳ ವಿಗ್ರಹಗಳನ್ನು ಭವ್ಯ ಮೆರವಣಿಗೆಯ ಮೂಲಕ ಸ್ನಾನ ಮಂಟಪಕ್ಕೆ ತರಲಾಯಿತು. ಅಲ್ಲಿ ವೇದಘೋಷ, ಶಂಖನಾದ ಮತ್ತು ಭಕ್ತಿ ಸಂಗೀತದ ನಡುವೆ ದೇವಸ್ಥಾನದ ಪವಿತ್ರ ಚಿನ್ನಬಾವಿಯಿಂದ ತರಲಾದ 108 ಕಳಸಗಳ ಪೂಜಿತ ತೀರ್ಥದಿಂದ ದೇವತೆಗಳಿಗೆ ಮಂಗಳ ಸ್ನಾನ ಮಾಡಿಸಲಾಯಿತು. ಯುಕೆ ಪ್ರವಾಸವನ್ನು ಯಶಸ್ವಿಯಾಗಿ ಸಂಪನ್ನಗೊಳಿಸಿರುವ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಗ್ರೀಸ್ನ ಅಥೆನ್ಸ್ ದೇಶಕ್ಕೆ ಉನ್ನತ ಮಟ್ಟದ ಉದ್ಯಮ ನಿಯೋಗದೊಂದಿಗೆ ಭೇಟಿ ನೀಡುತ್ತಿದ್ದಾರೆ. ಈ ಭೇಟಿ ಉಭಯ ದೇಶಗಳ ನಡುವಿನ ವ್ಯಾಪಾರ, ಹೂಡಿಕೆ ಮತ್ತು ಕಾರ್ಯತಂತ್ರದ ಆರ್ಥಿಕ ಸಹಕಾರವನ್ನು ಬಲಪಡಿಸುವ ಉದ್ದೇಶ ಹೊಂದಿದೆ. ಗ್ರೀಸ್ ಭೇಟಿಯ ಸಂದರ್ಭದಲ್ಲಿ ಈ ನಿಯೋಗವು ಅಥೆನ್ಸ್ ಸ್ಟಾರ್ಟ್ಅಪ್ ಬಿಸಿನೆಸ್ ಇನ್ಕ್ಯುಬೇಟರ್ನಲ್ಲಿ ನಡೆಯಲಿರುವ ಪ್ರಸ್ತುತಿಗಳು ಮತ್ತು ನವೋದ್ಯಮ ಪ್ರದರ್ಶನಗಳಲ್ಲಿ ಭಾಗವಹಿಸಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಹೋಸ್ಟನ್ನಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ನಾಕೌಟ್ ಹಂತದ 32ರ ಸುತ್ತಿನ ಪಂದ್ಯದಲ್ಲಿ ಬ್ರೆಜಿಲ್ ಮತ್ತು ಜಪಾನ್ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಇಂದು ಭಾರತೀಯ ಕಾಲಮಾನ ಮಧ್ಯರಾತ್ರಿ 2 ಅಮೆರಿಕದ ಬಾಸ್ಟನ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ 32ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಜರ್ಮನಿ ಮತ್ತು ಪೆರಾಗ್ವೆ ತಂಡಗಳು ಮುಖಾಮುಖಿಯಾಗಲಿವೆ. ಅಮೆರಿಕದ ಕ್ಯಾಲಿಫೋರ್ನಿಯಾದ ಪುಲ್ಲರ್ಟನ್ನಲ್ಲಿ ನಡೆಯುವ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ ಪಂದ್ಯದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ ಚೀನಾ ತೈಪೆಯ ಸೂ ಲಿ ಯಾಂಗ್ ವಿರುದ್ದ 15-21, 21-16, 9-21 ಅಂತರದಲ್ಲಿ ಪರಾಭವಗೊಂಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಶೌರ್ಯ ಪ್ರಶಸ್ತಿ ಪ್ರದಾನ ಮಾಡಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು. ಪ್ರಧಾನಿ ನರೇಂದ್ರ ಮೋದಿ ಸೀಶೆಲ್ಸ್ ಪ್ರವಾಸ, ಭಾರತೀಯ ಸಮುದಾಯದೊಂದಿಗೆ ಮಾತುಕತೆ, ಹಿಂದೂ ದೇವಾಲಯಕ್ಕೆ ಭೇಟಿ. ಅಯೋಧ್ಯೆ ರಾಮಮಂದಿರ ದೇಣಿಗೆ ಅಕ್ರಮ ಆರೋಪ, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯ ತುರ್ತು ವಿಚಾರಣೆ ನಿರಾಕರಿಸಿದ ಸುಪ್ರೀಂಕೋರ್ಟ್. ಅಸ್ಸಾಂನಲ್ಲಿ ಪ್ರವಾಹ, 22,000 ಹೆಚ್ಚು ಮಂದಿಗೆ ಸಂಕಷ್ಟ, ರೈಲ್ವೆ ಸೇತುವೆ ಭಾಗಶಃ ಕುಸಿತ. ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾಕೌಟ್ ಹಂತ, ಇಂದು ರಾತ್ರಿ ಬ್ರೆಜಿಲ್ ಜಪಾನ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಆಕಾಶವಾಣಿ ಚಿತ್ರದುರ್ಗ 102.6 ಮೆಗಾಹರ್ಟ್ಸ್ಗಳು. ಸಮಯ 1:20:20. ಮದಕರಿ ಪ್ರಸಾರದಲ್ಲಿ ಇದೀಗ ಉಲ್ಲಾಸ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾವಗೀತೆಗಳು, ಕರುಣಾಳು ಬಾಬೆಳಕ್ಕೆ ಹಾಗೂ ಆರೋಗ್ಯ ಬಿಂದುವನ್ನ ಕೇಳುವಿರಿ. ಇಂದಿನ ಉಲ್ಲಾಸ ಕಾರ್ಯಕ್ರಮದಲ್ಲಿ ಬಿಆರ್ ಛಾಯಾ ಹಾಡಿರುವ ಭಾವಗೀತೆಗಳನ್ನ ಆಲಿಸುವಿರಿ. ಕೆಳಗರೆ ಕಾರ್ಯಕ್ರಮದಲ್ಲಿ ನಿಮಗೊಂದು ಪ್ರಶ್ನೆ ಹೇಗಿದೆ? ಭಾರತದ ಮೊದಲ ಖಾಸಗಿ ಚಿನ್ನದ ಗಣಿ ಯೋಜನೆ ಎಲ್ಲಿ ಜಾರಿಗೆ ತರಲಾಗಿದೆ ಅನ್ನೋದೇ ನಿಮಗೆ ಕೇಳ್ತಾ ಇರುವಂತಹ ಪ್ರಶ್ನೆಯಾಗಿದೆ. ಪ್ರಶ್ನೆ ಮತ್ತೊಮ್ಮೆ ಕೇಳಿಸಿಕೊಳ್ಳಿ. ಭಾರತದ ಮೊದಲ ಖಾಸಗಿ ಚಿನ್ನದ ಗಣಿ ಯೋಜನೆಯನ್ನ ಯಾವ ರಾಜ್ಯದಲ್ಲಿ ಅಥವಾ ಯಾವ ಸ್ಥಳದಲ್ಲಿ ಜಾರಿಗೆ ತರಲಾಗಿದೆ ಅನ್ನೋದೇ ನಿಮಗೆ ಕೇಳ್ತಾ ಇರುವಂತಹ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ಸಂದೇಶ ಕಳಿಸೋದ್ರ ಮೂಲಕ ನಿಮ್ಮ ಉತ್ತರವನ್ನ ತಲುಪಿಸಬಹುದು. ಅಂದಹಾಕೆ ಕೇಳುಗರೆ, ನಿಮಗೆ ಒಂದು ಭಾವಗೀತೆಯ ಸಮಯವನ್ನ ಕೊಡ್ತಾ ಇದ್ದೇನೆ ಈ ಪ್ರಶ್ನೆಗೆ ಉತ್ತರಿಸೋದಕ್ಕೆ. ಓಕೆ ಸ್ನೇಹಿತರೆ, ನಿಮ್ಮ ಉತ್ತರಗಳನ್ನ ತಲುಪಿಸೋದಕ್ಕೆ ಆರಂಭಿಸಿ ಅಂತ ಹೇಳ್ತಾ ಪ್ರಶ್ನೆ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ಭಾರತದ ಮೊದಲ ಖಾಸಗಿ ಚಿನ್ನದ ಗಣಿ ಯೋಜನೆಯನ್ನ ಯಾವ ಸ್ಥಳದಲ್ಲಿ ಆರಂಭಿಸಲಾಗಿದೆ ಅನ್ನೋದೇ ನಿಮಗೆ ಕೇಳಿರುವಂತಹ ಪ್ರಶ್ನೆಯಾಗಿದೆ. ಓಕೆ ಸ್ನೇಹಿತರೆ, ಕಾರ್ಯಕ್ರಮದ ಆರಂಭದಲ್ಲಿ ಈಗ ಕೇಳೋಣ

ಶುಭ ಸಮಾರಂಭಗಳಿಗೆ ಉತ್ತಮ ದಿನಸಿ ಸಾಮಾನುಗಳಿಗಾಗಿ ಸಂಪರ್ಕಿಸಿ ನಿರಂಜನಾ ಸ್ಟೋರ್ಸ್ ಸಂತೆ ಹುಂಡದ ಬಳಿ ಚಿತ್ರದುರ್ಗ. ಫೋನ್ ಸಂಖ್ಯೆ 9565150515. ಓಕೆ, ಕೆಳಗರೆ ಉಲ್ಲಾಸ ಕಾರ್ಯಕ್ರಮದ ಆರಂಭದಲ್ಲಿಯೇ ನಿಮಗೊಂದು ಪ್ರಶ್ನೆಯನ್ನ ಕೇಳಿದ್ದೆ. ಭಾರತ ದೇಶದ ಮೊದಲ ಖಾಸಗಿ ಚಿನ್ನದ ಗಣಿ ಯೋಜನೆಯನ್ನ ಎಲ್ಲಿ ಜಾರಿಗೊಳಿಸಲಾಗಿದೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದೆ. ಓಕೆ, ನಮ್ಮ ಸ್ನೇಹಿತರು ಕೂಡ ಪ್ರಶ್ನೆಗೆ ಉತ್ತರವನ್ನ ಕಳಿಸಿದ್ದಾರೆ. ಓಕೆ, ಯಾರೆಲ್ಲ ಉತ್ತರಿಸೋದಕ್ಕೆ ಪ್ರಯತ್ನಿಸಿದ್ದೀರೋ ಅವರ ಸಂದೇಶಗಳನ್ನ ಇದೀಗ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ. ಓಕೆ, ನಮಗೆ ಸಂದೇಶ ಕಳಿಸಿರೋರ ಹೆಸರನ್ನ ಈಗ ನೋಡ್ತಾ ಹೋಗೋದಾದ್ರೆ, ಓಕೆ, ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ? ಹೆಚ್ ಸತೀಶ್ ಕುಮಾರ್ ಸಂದೇಶವನ್ನು ಕಳಿಸಿದ್ದಾರೆ ಚಿತ್ರದುರ್ಗದಿಂದ. ಇನ್ನು ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ಗೌರಮ್ಮ ಹಿರೇಕೇರೂರು ತಾಲೂಕು ಹಾವೇರಿ ಜಿಲ್ಲೆಯಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ಎನ್ ಜಿ ಬಸವರಾಜ್ ಅನ್ನಪೂರ್ಣ ಐಡಿಪಿ ಲೇಔಟ್ ಎಂಟನೇ ಕ್ರಾಸ್ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಇನ್ನು ಕೆಬಿ ಪಾಲಯ್ಯ ಚಿರತಗುಂಡು ಕೂಡ್ಲಿಕ್ಕಿ ತಾಲೂಕಿನಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ನಾಗವೇಣಿ ಸತೀಶ್ ರೋಹಿತ್ ಕನ್ನಿಕಾ ರಸ್ತೆ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ಸಿಎಲ್ ಉಮಾಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರಾ ಬಯಲು ಚಿತ್ರದುರ್ಗದಿಂದ ಸಂದೇಶ ಕಳಿಸಿರುವಂಥದ್ದು. ಹಾಗೆ ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರು ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಸಂದೇಶ ಕಳಿಸಿದ್ದಾರೆ. ಯಶೋಧ ಯರಳನಾಯಕ ಚಿರತಗುಂಡುವಿನಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ ಸಂದೇಶ ಕಳಿಸಿರುವಂಥದ್ದು. ಇನ್ನು ಸುಬಾನ್ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸಂದೇಶ ಬಂದಿರುವಂಥದ್ದು. ಹಾಗೆ ಸಣ್ಣಬೋರಯ್ಯ ಬೋರಮ್ಮ ಬಚ್ಚಬೋರನಹಟ್ಟಿಯಿಂದ ಮುಂದಿನ ಸಂದೇಶ, ಅಮೃತ ರಮೇಶ್ ಚಿತ್ರದುರ್ಗದಿಂದ. ಹಾಗೆ ಬೋಪ ವೆಂಕಟೇಶ್ ಬೋಧನಾ ಹೊಸಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಇನ್ನು ಮೋನಿಕಾ ಭೂಮಿಕಾ ವಿಷ್ಣು ನಾಯಕ ಚಿರತಗುಂಡುವಿನಿಂದ, ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಹಾಗೆ ರಾಯಭಾಗ ತಾಲೂಕು ಮುಗುಳಗೂಡಿನಿಂದ ಶಿವಲಿಂಗಯ್ಯ ಕಲಾವತಿ ಅಭಿಷೇಕಯ್ಯ ಹಿರೇಮಠ್ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿಯವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ದಾವಣಗೆರೆ ತಾಲೂಕು ಗುಮ್ಮನೂರಿನಿಂದ ಟೈಲರ್ ಚನ್ನಪ್ಪ, ಲತಾ ಸುಹಾಸ್ ಹೊಸಕೋಟೆಯಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ ಸಂದೇಶ ಕಳಿಸಿರುವಂಥದ್ದು. ಶಿಲ್ಪಾ ವಿದ್ಯಾನಗರದಿಂದ, ಎಂಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ಡಾಕ್ಟರ್ ಪ್ರಭಯ್ಯ ವಿಎಸ್ ಮತ್ತು ಕುಟುಂಬ ಅಂತ ಹೇಳ್ತಾ ಇದ್ದಾರೆ, ಬಸವೇಶ್ವರ ನಗರ ಬಳ್ಳಾರಿ ಅಂತೇಳಿ ಹೇಳಿರುವಂಥದ್ದು. ಓಕೆ, ಹಾಗೆ ಮುಂದಿನ ಸಂದೇಶ, ನಾಗರಾಜರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ತಿಪ್ಪಣ್ಣ ಕೋಳಿಹಾಳ ಕುದುರೆ ಮೋತಿ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ವಿಭಾ ದೀಪಕ್ ಬೆಂಗಳೂರಿನಿಂದ, ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ, ಹಾಗೆ ಜೆ ಪ್ರಸನ್ನಕುಮಾರ್ ಗೊರ್ಲಡ್ಕು ಹಿರಿಯೂರು ತಾಲೂಕಿನಿಂದ.

ಸಂದೇಶ ಕಳಿಸಿದ್ದಾರೆ. ಇನ್ನು ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಜ್ ಸಂದೇಶವನ್ನ ಕಳಿಸಿರುವಂತದ್ದು. ಹಾಗೆ ಬೋಕನಕೆರೆ ವಿಜೇಂದ್ರ ಮೈಸೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಶಕುಂತಲಮ್ಮ ಶ್ರೀನಿವಾಸಮೂರ್ತಿ ರೂಪಾ ರಾಘವೇಂದ್ರ ಶಬರೀಶ್ ಚಿಕ್ಕನಾಯಕನಹಳ್ಳಿಯಿಂದ ಶಕುಂತಲಮ್ಮ ಓಕೆ ಅವರದ್ದು ಸಂದೇಶ ಓದಿದ್ದೇನೆ. ಇನ್ನು ಟೈಲರ್ ಹನುಮಂತಪ್ಪ ದೇವರಕೊಟ್ಟದಿಂದ ಸಂದೇಶ ಕಳಿಸಿದ್ದಾರೆ. ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಮಹಂತೇಶ್, ಜಗಳೂರು ತಾಲೂಕು ಜಮ್ಮಾಪುರ ಗ್ರಾಮದಿಂದ ಜೆಸಿಬಿ ಶಿವು ಅವರು ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಓಕೆ ಚಂದ್ರಶೇಖರ್ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕಿನಿಂದ, ಚಿಕ್ಕಪ್ಪ ಶಾರದ ರಾಮೇಶ್ವರ್ ಶಿವಮೊಗ್ಗದಿಂದ, ಇನ್ನು ಪ್ರಭಾಕರಯ್ಯ ಚೈತ್ರ ಎನ್ ಮಠದ್ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕಿನಿಂದ, ಉಮಾ ಮೋಹನ ಮುರುಳಿ ಚಿತ್ರದುರ್ಗದಿಂದ, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ, ರಜನಿ ಶ್ರೀಕಂಠನ್ ಓಕೆ, ಸಚಿನ್ ಭಾಸ್ಕರ್ ಜಿಎಚ್ಆರ್ ಲೇಔಟ್ ಚಿತ್ರದುರ್ಗದಿಂದ, ಇನ್ನು ಚಿತ್ರದುರ್ಗದ ಮುನಿಸಿಪಾಲ್ ಕಾಲೋನಿಯಿಂದ ರಘು ಸಂದೇಶ ಕಳಿಸಿದ್ದಾರೆ. ಹಾಗೆ ಪ್ರತಿಭಾ ರಾಘವೇಂದ್ರ ಚೋರನೂರಿನಿಂದ, ಹರಪನಹಳ್ಳಿ ತಾಲೂಕು ಚಿಕಟೇರಿಯಿಂದ ಕೆಂಚನಗೌಡರ ರಮೇಶ್, ಇನ್ನು ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆಯಿಂದ, ಇನ್ನು ಶ್ರೀಕಂಠಮೂರ್ತಿ ಸ್ಕಂದನ್ ಭಾಸ್ಕರ್ ಅನಂತಲಕ್ಷ್ಮಿ ಟ್ರೇಡರ್ಸ್ ಮೆದೇಹಳ್ಳಿ ರಸ್ತೆ ಚಿತ್ರದುರ್ಗದಿಂದ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಇನ್ನು ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಹಾಗೆ ಶಿವಣ್ಣ ಪಿ ಓಬನಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ, ಕೆ ಶಿವಾನಂದಪ್ಪ ಎನ್ ಚಂದ್ರಮ್ಮ ಸವಳಂಗ ನ್ಯೂ ಇಂದಿರಾ ಕಾಲೋನಿ ದಾವಣಗೆರೆ ಜಿಲ್ಲೆಯಿಂದ ಕಳಿಸಿರುವಂಥದ್ದು. ಹಾಗೆ ಮುಂದಿನ ಸಂದೇಶ ಹೊನ್ನೂರಲ್ಲಿ ಹನುಮಂತಪುರ ಜಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ ಮುಂದಿನ ಸಂದೇಶ ಓಕೆ ಡಾಕ್ಟರ್ ಶಿವರಾಮ್ ಸಂದೇಶವನ್ನು ಕಳಿಸಿರುವಂಥದ್ದು. ಓಕೆ ಇವರ ಹೆಸರನ್ನು ಸರಿಯಾಗಿ ತಿಳಿಸಿಲ್ಲ. ಇನ್ನು ಮುಂದಿನ ಸಂದೇಶ ಋಷಭೇಂದ್ರಪ್ಪ ಹೆಚ್ ವಾಲ್ಮೀಕಿ ನಗರ ಚಳ್ಳಕೆರೆಯಿಂದ, ಹಾಗೆ ಪ್ರೇಮಾ ನಟರಾಜ್ ನಾಯಕನಹಟ್ಟಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ ಸ್ನೇಹಿತರೆ, ಸಂದೇಶವನ್ನು ಕಳಿಸಿ ಉತ್ತರವನ್ನು ತಲುಪಿಸುವಂತಹ ಪ್ರಯತ್ನ ಮಾಡಿದಂತಹ ನಮ್ಮೆಲ್ಲ ಕೇಳುಗರಿಗೂ ಕೂಡ ಧನ್ಯವಾದ ಹೇಳ್ತಾ, ಕೇಳಿದಂತಹ ಪ್ರಶ್ನೆಗೆ ಉತ್ತರ ಏನು ಅಂದರೆ, ಆಂಧ್ರಪ್ರದೇಶದ ಕರ್ನೂಲು ಜಿಲ್ಲೆಯ ಜೊನ್ನಗಿರಿ ಎಂಬಲ್ಲಿ ನಮ್ಮ ದೇಶದ ಮೊದಲ ಖಾಸಗಿ ಚಿನ್ನದ ಗಣಿಯನ್ನು ಆರಂಭ ಮಾಡಲಾಗಿದೆ ಅಂತೆ ಸ್ನೇಹಿತರೆ. ಓಕೆ ಪ್ರಶ್ನೆಗೆ ಉತ್ತರ ಗೊತ್ತಾಯ್ತಲ್ಲ ಸ್ನೇಹಿತರೆ, ಆಂಧ್ರಪ್ರದೇಶ ರಾಜ್ಯದ ಕರ್ನೂಲು ಜಿಲ್ಲೆಯ ಜೊನ್ನಗಿರಿ ಎಂಬುದು ಸರಿಯಾದ ಉತ್ತರವಾಗಿತ್ತು. ಓಕೆ ಸಂದೇಶ ಕಳಿಸಿದ ಸ್ನೇಹಿತರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ, ಉಲ್ಲಾಸ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಭಾವಗೀತೆಯನ್ನು.

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕೆಲವರೆ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿರುವ ಗೀತೆಗಳು ಪ್ರೀತ್ಸೆ ಚಿತ್ರದಿಂದ

0: ಗೆಜ್ಜೆನಾದ ಚಿತ್ರದಿಂದ ಪರಮಾತ್ಮ ಚಿತ್ರದಿಂದ
1: ಕತ್ತಲಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋಕೆ ಯಾವತ್ತು ಹೋಗ್ಬಾರ್ದು ರೇ.
0: ಈ ಗೀತೆಗಳು ಪ್ರಸಾರವಾಗಲಿವೆ. ಈ ಗೀತೆಗಳಲ್ಲಿ ನಿಮ್ಮ ಮೆಚ್ಚಿನ ಗೀತೆಯ ಬಗ್ಗೆ ಅನಿಸಿಕೆ ಅಭಿಪ್ರಾಯವಿರುವ ಸಂದೇಶಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ಕಳುಹಿಸಿಕೊಡಬಹುದು. ನಿಮ್ಮ ಸಂದೇಶಗಳನ್ನು ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳಲಾಗುವುದು. ಕೇಳಿ ಇಂದು ಸಂಜೆ 5 ಗಂಟೆಗೆ ನಿಮ್ಮ ಚಿತ್ರದುರ್ಗ ಎಫ್ಎಂನಿಂದ. ಉಲ್ಲಾಸ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಕರುಣಾಳು ಬಾಬಿಳಕ್ಕೆ.
2: ಆಕಾಶವಾಣಿ ಕರುಣಾಳು ಬಾಬಿಳಕ್ಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
3: ಈಶ್ವರ ಚಂದ್ರ ವಿದ್ಯಾಸಾಗರ್ ಅವರು ನಮ್ಮ ದೇಶ ಕಂಡಂಥ ಶ್ರೇಷ್ಠ ಸಮಾಜ ಸುಧಾರಕರು. ಅವರು ಜ್ಞಾನಕ್ಕಾಗಿ ವಿನಯಕ್ಕಾಗಿ ತುಂಬ ಪ್ರಸಿದ್ಧರಾದವರು. ಎಂದಿಗೂ ತಮ್ಮ ಜ್ಞಾನದ ಪ್ರದರ್ಶನ ಮಾಡದೆ ಎಲ್ಲರಲ್ಲೂ ತುಂಬ ವಿಶ್ವಾಸ ತೋರಿಸ್ತಾ ವಿನಯವನ್ನೇ ತೋರಿಸ್ತಿದ್ದಂಥ ಈಶ್ವರ ಚಂದ್ರರು ಬದುಕಿದಾಗಲೇ ದಂತಕಥೆ ಆದಂಥವ್ರು. ಇದೊಂದು ಘಟನೆ ನನ್ನ ಮನಸ್ಸಲ್ಲಿ ಬಹಳ ಅಚ್ಚಳಿದೆ ಕೂತ್ಕೊಂಡ್ಬಿಟ್ಟಿದೆ. 1856 ಭಾರತ ದೇಶದಲ್ಲಿ ಭಾರೀ ಬರಗಾಲ ಬಂತಂತೆ. ಎಂಥ ಬವಣೆ ಅಂದರೆ ಎಲ್ಲೆಲ್ಲ ಹಾಹಾಕಾರ, ಬಡಜನರ ಬವಣೆ ಹೇಳೋಕ್ಕಾಗಲ್ಲ, ಒಂದು ಹೊತ್ತಿನ ಊಟ ಸಿಕ್ಕರೆ ಸಾಕು ಅಂತ. ಅಂಥ ಸ್ಥಿತಿಯಲ್ಲಿ ಒಂದು ದಿವಸ ಈಶ್ವರ ಚಂದ್ರ ವಿದ್ಯಾಸಾಗರ್ ಅವರು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿದ್ದಾರೆ. ಸುತ್ತಮುತ್ತಲ ನೋಡ್ತಾರೆ, ಎಲ್ಲಿ ನೋಡಿದಲ್ಲಿ ಕಂಗೆಡಿಸುವಂಥ ವಾತಾವರಣ, ಎಲ್ಲಿ ನೋಡಿದಲ್ಲಿ ಬಡತನ, ಎಲ್ಲಿ ನೋಡಿದಲ್ಲಿ ಭಿಕ್ಷುಕರು, ಈ ಥರ ಇತ್ತು. ಒಪ್ಪುಟ್ಟ ಹುಡುಗ ನಿಂತು ಕೈ ಮುಗಿದಂತೆ. ಅವನು ನೋಡಿದ್ರೆ ದೈನ್ಯತೆ ಎದ್ದು

ಬಂದಂಥ ಮನುಷ್ಯ ಆತ. ಅವನು ನೋಡಿ ಏನಪ್ಪ ಮಗು ಅಂದರು. ಆ ಹುಡುಗ ಹತ್ತಿರ ಬಂದು, ಸ್ವಾಮಿ ಒಂದು ಕಾಸು ಕೊಡ್ತೀರ ಸ್ವಾಮಿ ನನಗೆ, 2 ದಿವಸದಿಂದ ಏನೂ ತಿಂದಿಲ್ಲ ಅಂದ. ಅವನು ಉಪವಾಸ ಇದ್ದಾನೆ ಅಂತ ಮುಖ ನೋಡಿದರೆ ಗೊತ್ತಾಗ್ತಾ ಇತ್ತು. ಆಗ ಈಶ್ವರಚಂದ್ರ ಕೇಳಿದ್ರಂತೆ, ನಾನು ಒಂದು ಕಾಸು ಕೊಡೋದಿಲ್ಲ ಮಗು, 4 ಕಾಸು ಕೊಡ್ತೇನೆ, ಅದನ್ನು ಹೇಗೆ ಬಳಸ್ತೀ ಅಂದರು. ಆ ಹುಡುಗ ಹೇಳಿದ, ತಮಾಷೆ ಮಾಡಬೇಡಿ ಸ್ವಾಮಿ, ನಾವು ಬಡವರು, 4 ಕಾಸು ಯಾರು ಕೊಡ್ತಾರೆ ಭಿಕ್ಷೆ ಅಂದ. ಈಶ್ವರಚಂದ್ರ ಹೇಳಿದರು, ಇಲ್ಲಪ್ಪ ನಾನು ತಮಾಷೆ ಮಾಡ್ತಾ ಇಲ್ಲ, ಗಂಭೀರವಾಗಿ ಹೇಳ್ತಾ ಇದ್ದೀನಿ, ಹೇಳಿ ಏನು ಮಾಡ್ತೀ.

0: ಮತ್ತೆ ಕೇಳಿದ್ರು, ಈ ನಾಲ್ಕು ಕಾಸಿನ ಬದಲು ಎರಡು ಹಣೆ ಕೊಟ್ಟರೆ ಏನು ಮಾಡ್ತೀಯಾ ಅಂದರು. ಆ ಹುಡುಗ ಮುಖ ಊದಿಸ್ಕೊಂಡು ಹೊರಟೇ ಬಿಟ್ಟ. ಅಲ್ಲಿ ಇಲ್ಲೇ ಇಲ್ಲ, ಈ ಮನುಷ್ಯ ಬರೀ ಮಾತಾಡ್ತಾನೆ, ದುಡ್ಡು ಕೊಡೋದಿಲ್ಲ ಅಂತ ಅನಿಸಿರ್ಬೇಕು ಅವನಿಗೆ. ಈಶ್ವರಚಂದ್ರ ಅವನು ಹಿಂದೆ ಹೋದರು, ನಿಲ್ಲಿಸಿದ್ರು. ಮಗು, ನೀನು ಕಿಟ್ಲೆ ಮಾಡಬೇಕು ಅಂತ ಇಲ್ಲಪ್ಪ ನನ್ನ ಮನಸ್ಸು, ನಿಜವಾಗ್ಲೂ ಎರಡು ಹಣೆ ಕೊಟ್ಟರೆ ಏನು ಮಾಡ್ತೀಯಾ ನೀನು ಅಂದರು. ಆ ಹುಡುಗ, ಆಯಿತು ಸ್ವಾಮಿ, ಒಂದು ಹಣೆ ಒಳಗೆ ಹೊಟ್ಟೆ ತುಂಬ ಆಹಾರ ತೊಗೊಂಡು ತಿಂತೇನೆ, ಮತ್ತೆ ಏನು ಸಿಗ್ತದೋ ಗೊತ್ತಿಲ್ಲ, ಇನ್ನೊಂದು ಹಣೆನ ನನ್ನ ಅಬ್ಬನಿಗೆ ಕೊಡ್ತೇನೆ ಅಂದ. ಹೌದಾ, ಹಾಗಾದ್ರೆ ತಗೋ, ಎರಡು ಹಣೆ ಅಲ್ಲ ನಾಲ್ಕು ಹಣೆ ತಗೋ ಅಂತ ಜೇಬಿನ ತೆಗೆದು ಕೊಟ್ಟರು ಈಶ್ವರಚಂದ್ರು. ಈ ಹೇಳು ಮಗು, ಈ ನಾಲ್ಕು ಹಣೆಯನ್ನು ಹೇಗೆ ಬಳಸ್ತೀ ಅಂತ ಕೇಳಿದರು. ಆ ಹುಗ್ಗಿನಿಂದ ಹುಡುಗ ಸಂತೋಷದ ಮುಖ ಅರಳಿಸ್ಕೊಂಡು ಹೇಳಿದ, ಒಂದು ಹಣೆಯಿಂದ ಆಹಾರ ತಗೋತೇನೆ ಸರ್, ಇನ್ನೊಂದು ಹಣೆಯನ್ನು ತಾಯಿ ಕೊಡ್ತೇನೆ, ಇನ್ನು ಎರಡು ಹಣೆಯಿಂದ ಮಾವಿನ ಹಣ್ಣು ಕೊಂಡ್ಕೊಂಡು ಅದನ್ನು ವ್ಯಾಪಾರ ಮಾಡಿ ಸ್ವಲ್ಪ ಹಣ ಗಳಿಸ್ತೇನೆ, ನಿಧಾನಕ್ಕೆ ನಿಷ್ಠೆಯಿಂದ ಬದುಕ್ತೇನೆ ಅಂದ. ಈಶ್ವರ ಚಂದ್ರವರು ಹುಡುಗನ ಕೈಯಲ್ಲಿ ಕೊಟ್ಟಿದ್ರಲ್ಲ ನಾಲ್ಕು ಹಣೆಯನ್ನು, ಅದನ್ನು ಕಿತ್ಕೊಂಡ್ರು. ಅದರ ಬದಲಾಗಿ ಒಂದು ರೂಪಾಯಿ ನಾಣ್ಯ ಕೊಟ್ಟರು. ದೇವ್ರು ಒಳ್ಳೇದು ಮಾಡಲಿ ಮಗು ನಿನಗೆ ಅಂತ ಹಾರೈಸಿದರು. ಹುಡುಗ ದೊಡ್ಡ ನಿಧಿ ಸಿಕ್ಕ ಹಾಗೆ ಎದೆಗೆ ಅವಚಿಕೊಂಡು ಓಡಿದ. ನಾಲ್ಕು ವರ್ಷ ಆಗಿರಬೇಕು, ಐದು ವರ್ಷ ಆಗಿರಬೇಕು. ಈಶ್ವರ ಚಂದ್ರ ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಒಬ್ಬ ಯುವಕ ಬಂದು, ಸ್ವಾಮಿ ನಿಂತ್ಕೊಳ್ಳಿ ಅಂದು ಕಾಲು ಮುಟ್ಟು ನಮಸ್ಕಾರ ಮಾಡಿದ್ದಂತೆ. ಯಾರಪ್ಪ ನೀನು ಅಂದರು. ಸ್ವಾಮಿ, ನಿಮ್ಮ ಹೆಸರು ನನಗೆ ಗೊತ್ತಿಲ್ಲ, ನಾನು ಯಾರು ಅಂತ ನಿಮ್ಗೆ ನೆನಪಿರೋಕೆ ಸಾಧ್ಯ ಇಲ್ಲ, ಇಲ್ಲಿ ಬನ್ನಿ ದಯವಿಟ್ಟು, ಇದು ನಿಮ್ಮ ಅಂಗಡಿ. ಈ ಅಂಗಡಿ ಏನು ತೋರಿಸಿದ, ಹಣ್ಣಿನ ಅಂಗಡಿ. ನಂದು ಹೆಂಗಪ್ಪ ಅಂಗಡಿ ಅಂತ ಕೇಳಿದರು. ಇಲ್ಲ ಸ್ವಾಮಿ, ಇದು ಬಂಡವಾಳ ನೀವೇ ಕೊಟ್ಟಿದ್ದು ಅಂತ ಹೇಳಿ ಹೇಳಿದ. ಅವತ್ತೊಂದು ರೂಪಾಯಿ ಕೊಟ್ಟಿದ್ರೆ ನೆನಪಿದೆಯಾ ಸ್ವಾಮಿ ನನಗೆ? ನಾನು ಎರಡು ಹಣೆಯಲ್ಲಿ ಊಟ ಮಾಡಿ ಎರಡು ಹಣೆ ಅಮ್ಮನಿಗೆ ಕೊಟ್ಟು ಉಳಿದು ಎಂಟು ಹಣೆಯಲ್ಲಿ ಮಾವಿನ ಹಣ್ಣು ತೊಗೊಂಡು ಮಾರಿದೆ, ಸ್ವಲ್ಪ ದುಡ್ಡು ಬಂತು, ಅದನ್ನು ಉಳಿಸ್ಕೊಂಡು ಮಾಡಿ ಮಾಡಿ ಮಾಡಿ ಮಾಡಿ ಇವತ್ತೊಂದು ಅಂಗಡಿ ಹಾಕ್ಕೊಂಡಿದ್ದೀನಿ ಸ್ವಾಮಿ ಅಂತ ಹೇಳಿದ. ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಸಂತೋಷದಿಂದ ಹುಡುಗನ ಅಪ್ಪಿಕೊಂಡು ಹತ್ರಂತೆ. ಅವ್ರು ಬರೀತಾರೆ, ಒಳ್ಳೆಯ ಭಾವನೆಯಿಂದ ಕೊಟ್ಟಂಥ ಒಂದು ಪುಟ್ಟ ಕಾಣಿಕೆ ಕೂಡ ಒಂದು ಮನೆಗೆ ಬೆಳಕಾಗ್ತದೆ, ಒಂದು ಜೀವನಕ್ಕೆ ದಾರಿ ದೀಪ ಆಗ್ತದೆ ಅಂತ. ಅದರಿಂದ ನಾವು ಏನಾದರೂ ಕೈ ಎತ್ತಿ ಕೊಡೋ ಪ್ರಸಂಗ ಬಂದಾಗ ಆ ಭಾವನೆಯಿಂದ ಕೊಡೋಣ. ಈ ಕೊಟ್ಟ ದುಡ್ಡು ಇವತ್ತು ಖಾಲಿ ಆಯಿತು ಅಂತ ಅನ್ಕೋಬೇಡಿ. ಈ ದುಡ್ಡಿಂದ ಯಾರಿಗೋ ಮನೆ ಬೆಳಗುತ್ತದೆ, ಯಾರೋ ಜೀವನಕ್ಕೆ ಒಂದು ಉದ್ದೇಶ ಆಗ್ತದೆ. ಅದರಿಂದ ಕೊಡುವಾಗ ಆ ಮನಸ್ಸಿನ ಕೊಡೋಣ ಅಂತ ಹೇಳಿದಂಥ ಈಶ್ವರಚಂದ್ರ ವಿದ್ಯಾಸಾಗರ್ ಅವರಿಗೆ ನಮ್ಮ ಕೃತಜ್ಞತೆಗಳು ಎಂದೆಂದಿಗೂ ಸಲ್ಲಬೇಕು.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಕೆ, ನಿರ್ವಹಣೆ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.

0: ಕೇಳುಗರೆ, ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿರುವ ಗೀತೆಗಳು ಪ್ರೀತ್ ಸೈ ಚಿತ್ರದಿಂದ. ಗೆಜ್ಜೆನಾದ ಚಿತ್ರದಿಂದ. ಹಾಗೆ ಪರಮಾತ್ಮ ಚಿತ್ರದಿಂದ.
1: ಕತ್ತಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತು ಹೋಗ್ಬಾರ್ದು ರೇ.
0: ಈ 3 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಈ ಗೀತೆಗಳಲ್ಲಿ ನಿಮ್ಮ ನೆಚ್ಚಿನ ಗೀತೆಯ ಬಗ್ಗೆ ಅನಿಸಿಕೆ ಅಭಿಪ್ರಾಯವಿರುವ ಸಂದೇಶಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ಕಳುಹಿಸಿಕೊಡಬಹುದು. ನಿಮ್ಮ ಸಂದೇಶಗಳನ್ನು ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳಲಾಗುವುದು. ಕೇಳಿ, ಇಂದು ಸಂಜೆ 5 ಗಂಟೆಗೆ ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಿಂದ ಉಲ್ಲಾಸ ಕಾರ್ಯಕ್ರಮದಲ್ಲಿ ಕೇಳೋಣ ಆರೋಗ್ಯ ಬಿಂದು. ಕಿಡ್ನಿ ಸ್ಟೋನ್ ಅಥವಾ ಮೂತ್ರನಾಳದ

0: ಕಲ್ಲುಗಳು. ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ದಿವ್ಯಲಕ್ಷ್ಮಿ.
1: ಕೆಲವು ದಿನಗಳ ಹಿಂದೆ ನಮ್ಮ ಚಿಕಿತ್ಸಾಲಯಕ್ಕೆ ಒಬ್ಬ ವ್ಯಕ್ತಿ ಮಂದಗತಿಯಲ್ಲಿ ನಡೆಯುತ್ತಾ ಬಂದ. ಮುಖದ ಮೇಲೆ ನೋವಿನ ಛಾಯೆ ಇತ್ತು. ಬಂದ ವಿಷಯದ ಬಗ್ಗೆ ವಿಚಾರಿಸಿದಾಗ ಆತ ಹೇಳಿದ ರೀತಿ ಹೀಗಿತ್ತು. 4-5 ದಿನದಿಂದ ಬಿಟ್ಟು ಬಿಟ್ಟು ಹೊಟ್ಟೆ ನೋವು ಬರ್ತಾ ಇದೆ ಡಾಕ್ಟ್ರೆ. ಒಂದೊಂದು ಸಲ ನೋವು ಸೊಂಟ ಮತ್ತು ಬೆನ್ನು ಹೊಟ್ಟೆಯಿಂದ ಕಾಲಿನವರೆಗೆ ಹರಡ್ತಾ ಇದೆ. ವಾಂತಿ ಕೂಡ ಆಗ್ತಾ ಇದೆ. ಮೂತ್ರ ವಿಸರ್ಜನೆಯ ಸಮಯದಲ್ಲಿ ಉರಿ ಆಗ್ತಾ ಇದೆ. ಏನೋ ತಿಂದಿದ್ದು ಜೀರ್ಣ ಆಗಿಲ್ಲ ಅಂತ ಮನೆ ಬಂದು ಮಾಡಿದ್ದಾಯ್ತು. ಆದ್ರೂ ನೋವು ಹಾಗೇ ಇದೆ. ನಾನೇ ಸ್ಕ್ಯಾನಿಂಗ್ ಮಾಡಿಸ್ಕೊಂಡೆ. ಮೂತ್ರ ಮಾರ್ಗದಲ್ಲಿ ಕಲ್ಲಿದೆ ಅಂತ ಗೊತ್ತಾಯ್ತು. ಈಕೆ ನನ್ನ ಹೆಂಡತಿ. ನನಗೆ ಔಷಧಿ ಕೊಡುವುದರ ಜೊತೆಗೆ ಸ್ವಲ್ಪ ನಿಗಾ ವಹಿಸಿ ತಿನ್ನುವ ಆಹಾರದಲ್ಲಿನ ಕಲ್ಲು ಕಡ್ಡಿಯನ್ನು ಆರಿಸಿ ಹಾಕಿ ಅಡುಗೆ ಮಾಡೋದು ಹೇಗೆ ಅಂತ ಮನದಟ್ಟು ಆಗುವ ಹಾಗೆ ಹೇಳಿ ಇವಳಿಗೆ. ಈ ಘಟನೆಯಿಂದ ತಿಳಿದು ಬರುವಂತಹ ಎರಡು ಮಹತ್ತರವಾದ ವಿಷಯಗಳೇನೆಂದರೆ, ಮೊದಲನೆಯದಾಗಿ ಮೂತ್ರಕೋಶ ಅಥವಾ ಮೂತ್ರ ಜನಕಾಂಗ ಅಥವಾ ಮೂತ್ರ ಮಾರ್ಗದಲ್ಲಿ ಕಂಡು ಬರುವಂತಹ ಕಲ್ಲಿನ ತೊಂದರೆಯಿಂದ ಆಗುವಂತಹ ಲಕ್ಷಣಗಳು. ಎರಡನೆಯದಾಗಿ ತಿನ್ನುವ ಆಹಾರದಲ್ಲಿನ ಕಲ್ಲನ್ನು ಸೇವಿಸಿದಾಗ ಅದು ಮೂತ್ರ ಮಾರ್ಗವನ್ನು ಪ್ರವೇಶಿಸಿ ತೊಂದರೆಯನ್ನುಂಟು ಮಾಡುತ್ತದೆ ಎನ್ನುವುದು ಒಂದು ತಪ್ಪು ಗ್ರಹಣೆ. ಅಶ್ಮ ಎನ್ನುವ ಸಂಸ್ಕೃತ ಪದದ ಅರ್ಥ ಕಲ್ಲು. ಮೂತ್ರಾಶ್ಮರಿ ಎಂದರೆ ಮೂತ್ರ ನಾಳಗಳು ಅಥವಾ ಮೂತ್ರಕೋಶ, ಇವುಗಳಲ್ಲಿ ಕಂಡು ಬರುವಂತಹ ಕಲ್ಲು. ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಅಶ್ಮರಿ ರೋಗವನ್ನು 8 ಮಹಾರೋಗಗಳಲ್ಲಿ ಸೇರ್ಪಡೆ ಮಾಡಲಾಗಿದೆ. ಈ ಅಶ್ಮರಿ ರೋಗದ ಕಾರಣಗಳು ಯಾವುದು ಅಂದ ಬಗ್ಗೆ ಗಮನಹರಿಸೋಣ. ಮೊದಲನೆಯದಾಗಿ ಬಿಸಿಲಿನಲ್ಲಿ ಅತಿಯಾಗಿ ಅಡ್ಡಾಡುವುದು. ಎರಡನೆಯದಾಗಿ ಬಹಳ ದೂರದವರೆಗೂ ನಡೆದುಕೊಂಡು ಹೋಗುವುದು ಬಿಸಿಲಿನಲ್ಲಿ. ಇವುಗಳ ಜೊತೆಯಲ್ಲಿ ನೀರನ್ನು ಕುಡಿಯದೇ ಇರುವುದು ಮತ್ತು ಋತುವಿಗೆ ಅನುಗುಣವಾಗಿ ಶೋಧನ ಕರ್ಮಗಳನ್ನು ಮಾಡಿಕೊಳ್ಳದಿರುವುದು. ಮತ್ತೊಂದು ಮಹತ್ತರವಾದ ಕಾರಣ ಅಂದ್ರೆ ಶೀತ, ಮಧುರ ರಸ ಅಥವಾ ಸಿಹಿಯಾದ ಮತ್ತು ಜಿಡ್ಡಿನಿಂದ ಕೂಡಿದಂತಹ ವಸ್ತುಗಳ ಅತಿ ಸೇವನೆ ಮತ್ತು ಬೆಳಗಿನ ಹೊತ್ತು ನಿದ್ದೆ ಮಾಡುವುದು. ಮೂತ್ರ ವಿಸರ್ಜನೆ ಮಾಡಬೇಕೆಂಬ ಅನುಭೂತಿಯನ್ನು ತಡೆಹಿಡುವ ಅಭ್ಯಾಸವಿರುವವರು ಇವರಿಗೆಲ್ಲರಿಗೂ ಈ ಮೂತ್ರಾಶ್ಮರಿಯ ತೊಂದರೆ ಕಾಡುವುದು ನಿಶ್ಚಿತ. ಶತಮಾನಗಳ ಹಿಂದೆ ಯಾವ ಸ್ಕ್ಯಾನಿಂಗ್ ಸೌಲಭ್ಯವೂ ಇರಲಿಲ್ಲ. ಆದರೂ ನಮ್ಮ ಪೂರ್ವಜರು ಮೂತ್ರಾಶ್ಮರಿ ಅಂತ ಖಚಿತವಾಗಿ ತಿಳಿದುಕೊಳ್ಳಲು ಆಯಾಸಾತ್ ಅತಿರುಕ್ ಭವೇತ್ ಅಂದರೆ ಅತಿರೇಕವಾಗಿ ಸಂಚರಿಸುವುದು ಅಥವಾ ಅತಿಯಾಗಿ ಯಾನ ಮಾಡುವುದು ಅಂದರೆ ಅಶ್ವ, ಗಜ ಅಥವಾ ಒಂಟೆಯ ಮೇಲೆ ಯಾನ ಮಾಡುವುದರಿಂದ ನೋವು ಉಲ್ಮಣಗೊಳ್ಳುತ್ತದೆ ಎಂದು ತಿಳಿಸಿದ್ದಾರೆ. ಮೂತ್ರಾಶ್ಮರಿಗೆ ಸಂಬಂಧಪಟ್ಟ ನೋವು ಹೊಟ್ಟೆಯ ಯಾವ ಭಾಗದಲ್ಲಿದೆ ಎಂದು ತಿಳಿದಾಗ ಮೂತ್ರಾಶ್ಮರಿ ಮೂತ್ರ ಮಾರ್ಗದ ಯಾವ ಭಾಗದಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳಬಹುದು. 8 ಮಹಾರೋಗಗಳಲ್ಲಿ ಒಂದಾದ ಮೂತ್ರಾಶ್ಮರಿ ಸುಲಭವಾಗಿ ಚಿಕಿತ್ಸೆಗೆ ಬಗ್ಗುವಂತಹದ್ದಲ್ಲ. ಇತ್ತೀಚೆಗೆ ಉತ್ಪತ್ತಿಯಾದ ಕಲ್ಲು ಅಥವಾ 5-6 mm ಪ್ರಮಾಣದಲ್ಲಿದ್ದರೆ ಮಾತ್ರ ಔಷಧೋಪಚಾರ ಸಾಧ್ಯ. ಕಲ್ಲು ಹಳೆಯದಾಗುತ್ತಾ ಮತ್ತು ಅದರ ಪ್ರಮಾಣ ದೊಡ್ಡದಾದಂತೆಲ್ಲ, ಅಂದರೆ 6 mm ಜಾಸ್ತಿ ಆದಂತೆಲ್ಲ, ಲಿಥೋಟ್ರಿಪ್ಸಿ ಮತ್ತು ಶಸ್ತ್ರಚಿಕಿತ್ಸೆಯ ಇತರ ವಿಧಾನಗಳು ಅದರ ಜೊತೆಗೆ ಔಷಧೋಪಚಾರದ ಪ್ರಯೋಗ ಅವಶ್ಯಕತೆ ಇದೆ. ಆಯುರ್ವೇದ ವೈದ್ಯ ಪದ್ಧತಿಯ ಮೂಲ ಗ್ರಂಥಗಳಾದ ಚರಕ ಸಂಹಿತ, ಸುಶ್ರುತ ಸಂಹಿತ ಮತ್ತು ಅಷ್ಟಾಂಗ ಹೃದಯ, ಇವುಗಳಲ್ಲಿ ಮೂತ್ರಾಶ್ಮರಿಗೆ ಶಸ್ತ್ರಚಿಕಿತ್ಸೆ ಬಗ್ಗೆ ಬಹಳ ದೀರ್ಘವಾಗಿ ವಿವರಣೆ ಕಂಡು ಬಂದಿದೆ. ಈ ಶಸ್ತ್ರಚಿಕಿತ್ಸೆಯ ವಿವರಣೆಯಲ್ಲಿ ಮೂತ್ರ ಜನಕಾಂಗಗಳ ಸುತ್ತಮುತ್ತಲಿನ ಯಾವ ಅಂಗಗಳಿಗೆ ತೊಂದರೆಯಾಗದಂತೆ ಒಂದು ಶಸ್ತ್ರಚಿಕಿತ್ಸೆಯನ್ನು ನಡೆಸಬೇಕು ಎಂಬುದನ್ನು ಬಹಳ ಖಚಿತವಾಗಿ ತಿಳಿಸಲಾಗಿದೆ. ಮತ್ತು ಈ ಶಸ್ತ್ರಚಿಕಿತ್ಸೆ ಮಾಡುವ ಮೊದಲು ರಾಜಾಜ್ಞೆಯನ್ನು ಪಡೆಯಬೇಕು ಎಂದು ತಿಳಿಸಿರುವುದು ಇಂದಿನ ಶಸ್ತ್ರಚಿಕಿತ್ಸೆಯ ಮೊದಲು ನಾವೆಲ್ಲರೂ ಸಹಿ ಮಾಡುವ ಕನ್ಸೆಂಟ್ ಫಾರ್ಮ್ಗೆ ಅನುಗುಣವಾಗಿದೆ. ಇನ್ನು ಚಿಕಿತ್ಸೆಯ ಮುಂದಿನ ಭಾಗಕ್ಕೆ ಬಂದಾಗ ಮೂತ್ರದ ಉತ್ಪತ್ತಿಯನ್ನು ಜಾಸ್ತಿ ಮಾಡುವಂತಹ ಅಥವಾ ಮೂತ್ರಕೋಶದ ಶೋಧಕವಾಗಿ ಕೆಲಸ ಮಾಡುವಂತಹ ಔಷಧ ದ್ರವ್ಯಗಳ ಪ್ರಯೋಗ ಅಂದರೆ ಗೋಕ್ಷುರ ಅಥವಾ ನೆಗ್ಗಿಲು ಮುಳ್ಳು, ಪಾಷಾಣಭೇದ, ಮೂಲಂಗಿ, ದರ್ಬೆ ಹುಲ್ಲಿನ ರಸ, ಕಬ್ಬಿನ ರಸ, ಬೂದುಗುಂಬಳದ ರಸ, ಹಳೆಯ ಬೆಲ್ಲ ಇತ್ಯಾದಿ, ಇವುಗಳು ಮೂತ್ರ ಮಾರ್ಗದಲ್ಲಿರುವ ಸಣ್ಣ ಕಲ್ಲುಗಳನ್ನು ಮೂತ್ರದ ಜೊತೆಯಲ್ಲಿ ಹೊರಹಾಕಲು ಪ್ರಯೋಜನಕಾರಿಯಾಗಿವೆ. ನಮ್ಮ ನಿಮ್ಮೆಲ್ಲರ ಮನೆಗಳಲ್ಲಿ ಹುರುಳಿಯಂತೂ ಸರ್ವೇ ಸಾಮಾನ್ಯವಾಗಿ ಸಿಗುತ್ತದೆ. ಈ ಹುರುಳಿಯನ್ನು ಗಂಜಿ ಅಥವಾ ಸೂಪ್ ಲೆಕ್ಕದಲ್ಲಿ ಸೇವಿಸುವುದು ಬಹಳ ಪ್ರಯೋಜನಕಾರಿ. ಇದು ಮೂತ್ರಾಶ್ಮರಿಗೆ ಒಂದು ರಾಮಬಾಣ. ಬಾರ್ಲಿ ನೀರಿನ ಸೇವನೆ, ಬಾಳೆ ದಿಂಡಿನ ಸೇವನೆ ಬಹಳ ಪ್ರಯೋಜನಕಾರಿ. ಇದೆಲ್ಲದರ ಜೊತೆಗೆ ಕುಂಬಳಕಾಯಿ ಬೀಜವನ್ನು ನುಣ್ಣಗೆ ಅರೆದಿಟ್ಟುಕೊಂಡು ತುಳಸಿ ಬೀಜ 5-7 gram ಅನ್ನು ನೀರಿನಲ್ಲಿ ನೆನೆಸಿ ನಂತರ ಇವೆರಡನ್ನು ಬೆರೆಸಿ ಸ್ವಲ್ಪ ಸಕ್ಕರೆಯೊಡನೆ ಸೇವಿಸುವುದು ಬಹಳ ಪ್ರಯೋಜನಕಾರಿಯಾಗಿದೆ. ಹುರಳಿ, ಗೋಧಿ, ಬಾರ್ಲಿ, ಶುಂಠಿ, ಹೆಸರುಬೇಳೆ, ಹಳೆಯ ಅಕ್ಕಿ, ಬಲಿತ ಬೂದುಗುಂಬಳ, ಪಡವಲಕಾಯಿ, ಸೌತೆಕಾಯಿ, ಎಳನೀರು, ಪೆಟ್ಟದ ನೆಲ್ಲಿಕಾಯಿ ಇತ್ಯಾದಿ ಬಹಳ ಮುಖ್ಯ. ಇನ್ನು ಅಪಥ್ಯ ಅಂದರೆ ಯಾವುದನ್ನು ಪ್ರಯೋಗ ಮಾಡಬಾರದು ಎಂಬುದರ ಬಗ್ಗೆ ನೋಡೋಣ. ಈ ಸೆಡೆಂಟರಿ ಲೈಫ್ ಸ್ಟೈಲ್ ಅಂದರೆ ಆಲಸ್ಯ ಸಹಿತವಾದ ಒಂದು ಜೀವನ ಶೈಲಿ ಮತ್ತು ಬಿಸಿಲಿನಲ್ಲಿ ಅತಿಯಾಗಿ ಅಡ್ಡಾಡುವುದು ಅಥವಾ ಅತಿಯಾಗಿ ವ್ಯಾಯಾಮವನ್ನು ಮಾಡುವುದು, ಇವೆಲ್ಲರ ಜೊತೆಗೆ ನೀರನ್ನು ಸರಿಯಾಗಿ ಸೇವಿಸದೆ ಇರುವುದು ಮತ್ತು ಬಾಯಾರಿಕೆಯಾದಾಗ ನೀರನ್ನು ಸೇವಿಸದೇ ಇರುವುದು, ಮೂತ್ರ ವಿಸರ್ಜನೆ ಮಾಡಬೇಕೆಂಬ ಅನುಭೂತಿ ಇದ್ದಾಗ ಕಾರಣಾಂತರಗಳಿಂದ ತಡೆಹಿಡಿಯುವಂತಹ ಒಂದು ಅಭ್ಯಾಸ, ಮತ್ತು ತೇವಾ

0: ಅಂಶವಿಲ್ಲದ ರೂಕ್ಷ ಪದಾರ್ಥಗಳ ಅತಿಸೇವನೆ, ಇವುಗಳೆಲ್ಲದರ ಜೊತೆಗೆ ಖರ್ಜೂರ, ಬೇಲದ ಹಣ್ಣು, ಜಂಬು ನೇರಳೆ ಹಣ್ಣು ಮತ್ತು ಒಗರು ರುಚಿ ಇರುವಂತಹ ಪದಾರ್ಥಗಳನ್ನು ಸೇವನೆ ಮಾಡುವುದು ನಿಷಿದ್ಧ. ಈಗ ಬಿಸಿಲಿನ ತಾಪ ಶುರುವಾಗ್ತಾ ಇದೆ, ಇನ್ನೂ ಹೆಚ್ಚು ಬಿಸಿಲಿನ ಪರಿಸ್ಥಿತಿ ಕಾಣಲು ಸಿಗುತ್ತದೆ. ಆದ ಕಾರಣ ನಮ್ಮ ದೇಹದಲ್ಲಿನ ನೀರಿನ ಪದಾರ್ಥವು ಬೆವರಿನ ರೂಪದಲ್ಲಿ ಹೊರಬರುತ್ತದೆ. ಹೀಗಿರುವಾಗ ನಮ್ಮ ದೇಹಕ್ಕೆ ಬೇಕಾದಷ್ಟು ಪ್ರಮಾಣದಲ್ಲಿ ನೀರನ್ನು ಸೇವನೆ ಮಾಡುವುದು ಅಗತ್ಯ. ಅಥವಾ ಬಾಯಾರಿಕೆ, ಸುಸ್ತು ಈ ಅನುಭವ ಆದಂತೆ ನೀರಿನ ಸೇವನೆ ಅತಿ ಅಗತ್ಯ. ಇಲ್ಲವಾದಲ್ಲಿ ಮೂತ್ರಾಶ್ಮರಿ ಎದುರಾಗುವುದು ಖಂಡಿತ. ಮೂತ್ರಾಶ್ಮರಿ ಉತ್ಪತ್ತಿ ಆಗದಂತೆ ಪಾಲಿಸಬೇಕಾದಂತಹ ಮುಖ್ಯ ಮೂರು ಸೂತ್ರಗಳ ಬಗ್ಗೆ ನೋಡೋಣ. ಮೊದಲನೆಯದಾಗಿ ದಿನಚರ್ಯ, ಅಂದರೆ ಒಂದು ಆರೋಗ್ಯವಂತ ದಿನಚರಿ. ಎರಡನೆಯದಾಗಿ ಋತುಚರ್ಯ, ಅಂದರೆ ಋತುವಿಗೆ ಅನುಗುಣವಾಗಿ ಆಹಾರ ಮತ್ತು ವಿಹಾರವನ್ನು ಪಾಲಿಸುವುದು ಮತ್ತು ಋತುವಿಗೆ ಅನುಗುಣವಾಗಿ ಮಾಡಿಕೊಳ್ಳಬೇಕಾದಂತಹ ಶೋಧನ ಕರ್ಮಗಳು. ಮೂರನೆಯದಾಗಿ ಮತ್ತು ಮುಖ್ಯವಾದದ್ದೇನೆಂದರೆ ಮೂತ್ರ ವಿಸರ್ಜನೆ ಮಾಡಬೇಕೆಂಬ ಒಂದು ಅನುಭೂತಿಯನ್ನು ತಡೆ ಹಿಡಿಯುವುದು ಮಾಡಬಾರದು ಮತ್ತು ನೀರನ್ನು ಅವಶ್ಯಕತೆಗೆ ತಕ್ಕಷ್ಟು ಸೇವಿಸುವುದು. ಈ ತ್ರೀ ಸೂತ್ರಗಳನ್ನು ಪಾಲಿಸಿ ಮೂತ್ರಾಶ್ಮರಿಯಿಂದ ದೂರವಿರಿ.
1: ಕಿಡ್ನಿ ಸ್ಟೋನ್ ಅಥವಾ ಮೂತ್ರನಾಳದಲ್ಲಿ ಕಲ್ಲುಗಳು, ಈ ಕುರಿತು ಡಾಕ್ಟರ್ ದಿವ್ಯಲಕ್ಷ್ಮಿ ಅವರಿಂದ ಮಾಹಿತಿ ಕೇಳಿದಿರಿ. ಇದಾಗಿತ್ತು ಆರೋಗ್ಯ ಬಿಂದು. ಉಲ್ಲಾಸ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ

0: ಇದುವರೆಗೂ ಉಲ್ಲಾಸ ಕಾರ್ಯಕ್ರಮದಲ್ಲಿ ಬಿಆರ್ ಛಾಯಾ ಹಾಡಿರುವ ಭಾವಗೀತೆಗಳು, ಕರುಣಾಳು ಬಾವಿಳಕ್ಕೆ ಹಾಗೂ ಆರೋಗ್ಯ ಬಿಂದುವನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ 2 ಗಂಟೆಗೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ನಂತರ 2:15ಕ್ಕೆ ಹಿಂದಿಯಲ್ಲಿ ವಾರ್ತೆಗಳು, ಆ ನಂತರ 2:30ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.
1: This is Akashwani and I am Valsa Williams with the Midday News. The headlines. President Draupadi Murmu to present gallantry awards at Rashtrapati Bhavan in New Delhi this evening. 3-decade pending Yamuna water sharing project between Haryana and Rajasthan gets approval today. Supreme Court refuses urgent hearing on PIL seeking court-monitored probe into alleged financial irregularities in Ram Mandir donations case. CBSE exempts current Class 10 batch from three-language policy. Government introduces improvement notice mechanism to promote ease of doing business.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಪೆರು ದೇಶದೊಂದಿಗೆ ರಾಜ್ಯ ಸರ್ಕಾರ ಸಿಸ್ಟರ್ ಸಿಟಿ ಒಪ್ಪಂದ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಚನ್ನಪಟ್ಟಣದಲ್ಲಿ ರೈಲ್ವೆ ರಸ್ತೆ ಮೇಲ್ಸೇತುವೆ ಉದ್ಘಾಟಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಿಸುವಂತೆ ಸಚಿವ ಎಂಬಿ ಪಾಟೀಲ್ ಮನವಿ. ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ರಾಜ್ಯ ಸರ್ಕಾರದ ಆಕ್ಷೇಪಕ್ಕೆ ಚುನಾವಣಾ ಆಯೋಗ ಉತ್ತರ ನೀಡಿಲ್ಲ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯಸಭಾ ಸದಸ್ಯರಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಮಾಣವಚನ ಸ್ವೀಕಾರ. ರಾಜ್ಯದಲ್ಲಿ ಬರದ ಭೀತಿಯ ನಡುವೆ ತಮಿಳುನಾಡಿಗೆ ಪ್ರತಿದಿನ 2,000 ಕ್ಯೂಸೆಕ್ ನೀರು ಬಿಡುಗಡೆ, ಬಿಜೆಪಿ ಆರೋಪ. ಪೆರು ದೇಶದೊಂದಿಗೆ 10

0: ಬಿಲಿಯನ್ ಡಾಲರ್ ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ಐತಿಹಾಸಿಕ ಸಿಸ್ಟರ್ ಸಿಟಿ ಒಪ್ಪಂದ ಮಾಡಿಕೊಳ್ಳಲು ರಾಜ್ಯ ಸರ್ಕಾರ ಅತ್ಯಂತ ಉತ್ಸುಕವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಭಾರತ ಮತ್ತು ಪೆರು ನಡುವಿನ 63 ವರ್ಷಗಳ ರಾಜತಾಂತ್ರಿಕ ಬಾಂಧವ್ಯ ಹಾಗೂ ಪೆರು ಗಣರಾಜ್ಯದ 205ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಆಯೋಜಿಸಲಾಗಿದ್ದ ಉನ್ನತ ಮಟ್ಟದ ರಾಜತಾಂತ್ರಿಕ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಭಾರತದ ಐಟಿ ಸಾಫ್ಟ್ವೇರ್ ಅಭಿವೃದ್ಧಿ ಮತ್ತು ಜೈವಿಕ ತಂತ್ರಜ್ಞಾನ ಉತ್ಪಾದನೆಯಲ್ಲಿ ರಾಜ್ಯವು ಶೇಕಡ 40%ಕ್ಕಿಂತ ಹೆಚ್ಚಿನ ಪಾಲನ್ನು ಹೊಂದುವ ಮೂಲಕ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಬೆಂಗಳೂರು ಮತ್ತು ಪೆರು ದೇಶದ ಪ್ರಮುಖ ನಗರಗಳ ನಡುವೆ ವ್ಯಾಪಾರ, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ನೇರ ಸಾಂಸ್ಥಿಕ ಸಹಯೋಗ ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಸಿಸ್ಟರ್ ಸಿಟಿ ಒಪ್ಪಂದವು ಅತ್ಯಂತ ಮಹತ್ವದ್ದಾಗಿದೆ ಎಂದು ತಿಳಿಸಿದರು. ಇದು ಭವಿಷ್ಯದಲ್ಲಿ ಉಭಯ ದೇಶಗಳ ನಡುವಿನ $10 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ಮುನ್ನುಡಿಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಸಂಪೂರ್ಣ ಸಹಕಾರ ನೀಡುತ್ತಿದೆ ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಚನ್ನಪಟ್ಟಣದ ಎಲೆಕೇರಿ ಸಮೀಪ ಲೆವೆಲ್ ಕ್ರಾಸಿಂಗ್ ಬದಲಿಗೆ ರಸ್ತೆ ಮೇಲ್ಸೇತುವೆ ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರು ಸುತ್ತಮುತ್ತ 140ಕ್ಕೂ ಹೆಚ್ಚು ಮೇಲ್ಸೇತುವೆ ನಿರ್ಮಾಣಕ್ಕೆ ಈಗಾಗಲೇ ಚಾಲನೆ ನೀಡಲಾಗಿದ್ದು, ಸುಮಾರು 46 ಲೆವೆಲ್ ಕ್ರಾಸಿಂಗ್ ಸ್ಥಳಗಳಲ್ಲಿ ಮೇಲ್ಸೇತುವೆ ನಿರ್ಮಿಸಲಾಗಿದೆ ಎಂದು ಹೇಳಿದ್ದಾರೆ.
1: ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು 100ಕ್ಕೆ 100 ಈ ಎಲ್ಸಿ ಗೇಟ್ಗಳಿಗೆ ಭಾರತ ಸರ್ಕಾರನೇ ಹಣ ಕೊಡಬೇಕು ಅಂತ ತೀರ್ಮಾನ ಆದ ಮೇಲೆ ರಾಷ್ಟ್ರದಲ್ಲಿ 14,000 ಮೇಲ್ಪಟ್ಟು ಎಲ್ಸಿ ಗೇಟ್ಗಳನ್ನ ಮುಗಿಸಿರ್ತಕ್ಕಂಥ ಇತಿಹಾಸ ರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು. ಅದು ಮೋದಿಯವರ ಸರ್ಕಾರದಲ್ಲಿ 700 ಗೇಟ್ಗಳನ್ನ ಮುಗಿಸಿದ್ದೀವಿ. ಇನ್ನು 2 ವರ್ಷದಲ್ಲಿ ಬೆಂಗಳೂರು ನಾಡಪ್ರಭು ಕೆಂಪೇಗೌಡರ ಬೆಂಗಳೂರಿನಲ್ಲಿ ಒಂದೇ ಒಂದು ಎಲ್ಸಿ ಗೇಟ್ ಇಲ್ದಾಗೆ ನಡ್ತಕ್ಕಂಥ ತೀರ್ಮಾನವನ್ನು ಭಾರತ ಸರ್ಕಾರ ಮಾಡ್ತಾ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ.
0: ರಾಜ್ಯದ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಬೆಂಗಳೂರು ಸುತ್ತಮುತ್ತಲ 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿನ ರೈಲು ಸಂಪರ್ಕವನ್ನು 4 ಪಥಗಳಿಗೆ ಮೇಲ್ದರ್ಜೆಗೇರಿಸಿದ್ದಲ್ಲಿ ಸ್ಯಾಟಲೈಟ್ ನಗರಗಳ ಅಭಿವೃದ್ಧಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈಗಿರುವ ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಳ ಮಾಡಬೇಕು ಹಾಗೂ ಬೆಂಗಳೂರು ಮತ್ತು ಚೆನ್ನೈ ನಡುವಿನ ಸೂಪರ್ ಸ್ಪೀಡ್ ಹಳಿಯನ್ನು ಮೈಸೂರಿನವರೆಗೆ ವಿಸ್ತರಣೆ ಮಾಡಬೇಕು ಎಂದು ಮನವಿ ಮಾಡಿದರು. ಇದೇ ವೇಳೆ ಇನ್ನು 2 ಸ್ಥಳಗಳಲ್ಲಿ ಮೇಲ್ಸೇತುವೆ ಮಾಡುವಂತೆ ರೈಲ್ವೆ ಸಚಿವರಿಗೆ ಶಾಸಕ ಸಿಪಿ ಯೋಗೇಶ್ವರ್ ಮನವಿ ಮಾಡಿದರು. ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸಹಕರಿಸುವಂತೆ ಚುನಾವಣಾ ಆಯೋಗ ಮನವಿ ಮಾಡಿದೆ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಮಾಹಿತಿ ಪರಿಶೀಲನೆ ಹಾಗೂ ನವೀಕರಣ ಕಾರ್ಯವನ್ನು ನಡೆಸಲಿದ್ದಾರೆ. ಮತದಾರರ ಪಟ್ಟಿಯ ಡೀಪ್ ಕ್ಲೀನಿಂಗ್ ಮತ್ತು ನಕಲಿ ಮತದಾರರನ್ನು ಪಟ್ಟಿಯಿಂದ ಕೈಬಿಡುವುದು ಪ್ರಮುಖ ಉದ್ದೇಶವಾಗಿದೆ. ನಾಳೆಯಿಂದ ಜುಲೈ 29ರವರೆಗೆ ಮನೆ ಮನೆ ಸಮೀಕ್ಷೆ, ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿಯನ್ನು ಆಯೋಗ ಪ್ರಕಟಿಸಲಿದೆ. ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ಹಕ್ಕು ಮತ್ತು ಆಕ್ಷೇಪಣೆಗಳ ಸಲ್ಲಿಕೆಗೆ ಅವಕಾಶ ನೀಡಲಾಗಿದೆ. ಅಕ್ಟೋಬರ್ 7ರಂದು ಆಯೋಗ ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸಲಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಬಗ್ಗೆ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗಕ್ಕೆ ಸರ್ಕಾರ 8ರಿಂದ 10 ಆಕ್ಷೇಪಣೆಗಳನ್ನು ಸಲ್ಲಿಸಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರದ ಆಕ್ಷೇಪಕ್ಕೆ ಆಯೋಗ ಇನ್ನೂ ಉತ್ತರ ನೀಡಿಲ್ಲ ಎಂದು ಹೇಳಿದ್ದಾರೆ. ಗೊಂದಲಗಳಿದ್ದರೆ ನ್ಯಾಯಮಂಡಳಿಯಲ್ಲಿ ಪ್ರಶ್ನಿಸಲು ಅವಕಾಶ ಮಾಡಿಕೊಡಬೇಕು. ದಾಖಲೆಗಳಲ್ಲಿ ಅಕ್ಷರಗಳು ತಪ್ಪಾದ ಮಾತ್ರಕ್ಕೆ ಮತದಾರರ ಹಕ್ಕು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ವಿಚಾರ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಭೂಮಿ ಕೊಡಿ ಎಂದು ಯಾವ ರೈತರಿಗೂ ಬಲವಂತ ಮಾಡುವಂತಿಲ್ಲ. ಯಾರು ಸ್ವ ಇಚ್ಛೆಯಿಂದ ಭೂಮಿ ಕೊಡುತ್ತಾರೋ ಅದನ್ನು ಪರಿಗಣಿಸಲಾಗುವುದು ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.

0: ರಾಜ್ಯಸಭಾ ಸದಸ್ಯರಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನವದೆಹಲಿಯಲ್ಲಿ ಇಂದು ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪ್ರತಿಜ್ಞಾವಿಧಿ ಬೋಧಿಸಿದರು. ಸಂವಿಧಾನದ ಪ್ರತಿ ಹಿಡಿದು ಮಲ್ಲಿಕಾರ್ಜುನ ಖರ್ಗೆ ಅವರು ಹಿಂದಿ ಭಾಷೆಯಲ್ಲಿ ಪ್ರಮಾಣವಚನ ಸ್ವೀಕರಿಸಿದರು. ಇದೇ ವೇಳೆ ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ, ಸಂಸದೆ ಪ್ರಿಯಾಂಕಾ ವಾದ್ರಾ, ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಮುಂಗಾರು ಕ್ಷೀಣಿಸಿದ್ದು ಬರದ ಭೀತಿ ಆವರಿಸಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಜನ ಕುಡಿಯುವ ನೀರಿಗೂ ಪರದಾಡುವ ಭೀಕರ ಪರಿಸ್ಥಿತಿ ಎದುರಾಗಿದೆ. ಆದರೆ ರಾಜ್ಯ ಸರ್ಕಾರ ಕದ್ದು ಮುಚ್ಚಿ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಕಳೆದ ಮೂರು ದಿನಗಳಿಂದ ಪ್ರತಿದಿನ 2,000 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಹರಿಸಲಾಗುತ್ತಿದೆ ಎಂದು ದೂರಿದ್ದಾರೆ. ಹೈಕಮಾಂಡ್ ಅಣತಿಯಂತೆ ರಾಜ್ಯ ಸರ್ಕಾರ ನಾಡಿನ ಜನತೆಯ ಹಿತ ಕಾಯದೆ ತಮಿಳುನಾಡಿನ ಜೊತೆ ರಾಜಿ ಮಾಡಿಕೊಳ್ಳುವುದು ಎಷ್ಟು ಸರಿ ಎಂದು ಆರ್ ಅಶೋಕ ಪ್ರಶ್ನಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರನ್ನು ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯ ಪದಾಧಿಕಾರಿಗಳ ನಿಯೋಗ ಇಂದು ವಿಧಾನಸೌಧದ ಕಾರ್ಯಾಲಯದಲ್ಲಿ ಸೌಹಾರ್ದಯುತವಾಗಿ ಭೇಟಿ ಮಾಡಿತು. ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕ್ರೀಡಾಭಿವೃದ್ಧಿ, ಯುವ ಪ್ರತಿಭೆಗಳಿಗೆ ಹೆಚ್ಚಿನ ಅವಕಾಶಗಳ ಸೃಷ್ಟಿ, ಕ್ರೀಡಾ ಮೂಲಸೌಕರ್ಯಗಳ ಬಲವರ್ಧನೆ ಹಾಗೂ ಒಲಿಂಪಿಕ್ ಕ್ರೀಡೆಗಳ ಉತ್ತೇಜನಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಸುದೀರ್ಘವಾಗಿ ಚರ್ಚೆ ನಡೆಯಿತು. ರಾಜ್ಯದ ಕ್ರೀಡಾ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಅಗತ್ಯ ಸಹಕಾರ ಹಾಗೂ ಬೆಂಬಲ ನೀಡುವುದಾಗಿ ಡಾ ಜಿ ಪರಮೇಶ್ವರ್ ಭರವಸೆ ನೀಡಿದರು. ಚಾಮರಾಜನಗರ ಜಿಲ್ಲಾ ನ್ಯಾಯಾಲಯಕ್ಕೆ ಮೂರನೇ ಬಾರಿ ಹುಸಿ ಬಾಂಬ್ ಬೆದರಿಕೆ ಇಮೇಲ್ ಸಂದೇಶವನ್ನು ಕಳುಹಿಸಲಾಗಿದೆ. ಇದರಿಂದ ವಕೀಲರು ಹಾಗೂ ಸಾರ್ವಜನಿಕರು ಕೆಲಕಾಲ ಆತಂಕಗೊಂಡಿದ್ದರು. ಅಂಬುನಾಥನ್ ಅರಿಯಪ್ಪನ್ ಎಂಬಾತನ ಹೆಸರಿನಲ್ಲಿ ಇಮೇಲ್ ಕಳುಹಿಸಲಾಗಿತ್ತು. ಇದೊಂದು ಹುಸಿ ಸಂದೇಶ ಎಂದು ಪೊಲೀಸರು ದೃಢಪಡಿಸಿದ ಬಳಿಕ ನ್ಯಾಯಾಲಯದ ಕಲಾಪ ಆರಂಭಗೊಂಡಿತು. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ರಾಷ್ಟೀಯ ಹೆದ್ದಾರಿಯಲ್ಲಿ 96 ಕಿಲೋಮೀಟರ್ ಮಾರ್ಗ ವಾಹನ ಸಂಚಾರಕ್ಕೆ ಮುಕ್ತವಾಗಿದೆ. ಇದರಲ್ಲಿ 71 ಕಿಲೋಮೀಟರ್ ಬೇತಮಂಗಲದಿಂದ ಆಂಧ್ರಪ್ರದೇಶದ ಬೈರೆಡ್ಡಿಪಲ್ಲಿ ನಡುವಿನ 25 ಕಿಲೋಮೀಟರ್ ಮಾರ್ಗವನ್ನು ಇತ್ತೀಚೆಗೆ ಲೋಕಾರ್ಪಣೆ ಮಾಡಲಾಗಿದೆ. ಇದರಿಂದ ಚಿತ್ತೂರು, ತಿರುಪತಿ ಮತ್ತು ಚೆನ್ನೈ ಸಂಪರ್ಕ ಇನ್ನಷ್ಟು ಸುಗಮವಾಗಿದೆ. ಎನ್ಜಿ ಹುಲ್ಲೂರು, ಸುಂದರಪಾಳ್ಯ, ಹೆಡಗಿನ ಬೆಲೆ, ಬೇತಮಂಗಲ ಬಳಿ ಎಕ್ಸ್ಪ್ರೆಸ್ ವೇಗೆ ಪ್ರವೇಶ ಮತ್ತು ನಿರ್ಗಮನಕ್ಕೆ ರಸ್ತೆಗಳನ್ನು ನಿರ್ಮಿಸಲಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ದಾವಣಗೆರೆಯಲ್ಲಿ ಪ್ರಸಕ್ತ ಸಾಲಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ವಿವಿಧ ಮುಂಗಾರು ಬೆಳೆಗಳ ವಿಮೆ ನೋಂದಣಿ ಪ್ರಕ್ರಿಯೆ ಚುರುಕಿನಿಂದ ನಡೆಯುತ್ತಿದೆ. ನೋಂದಣಿ ಮಾಡಿಸಲು ಜುಲೈ 31 ಕೊನೆಯ ದಿನವಾಗಿದೆ ಎಂದು ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀಧರಮೂರ್ತಿ ಡಿಎಂ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದ್ದು ಶೇಕಡ 95.15 ಗುರಿ ಸಾಧಿಸಲಾಗಿದೆ ಎಂದು ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಎಂ ಜಯಾನಂದ ಮಾಹಿತಿ ನೀಡಿದ್ದಾರೆ. ಬಾಗಲಕೋಟೆ ನವನಗರದ ಯೂನಿಟ್ 2ರಲ್ಲಿ 10 ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾಗಿರುವ ಬೃಹತ್ ಉದ್ಯಾನವನವನ್ನು ಶಾಸಕ ಉಮೇಶ್ ಮೇಟಿ ನಿನ್ನೆ ಲೋಕಾರ್ಪಣೆಗೊಳಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆರು ದೇಶದೊಂದಿಗೆ ರಾಜ್ಯ ಸರ್ಕಾರ ಸಿಸ್ಟರ್ ಸಿಟಿ ಒಪ್ಪಂದ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಚನ್ನಪಟ್ಟಣದಲ್ಲಿ ರೈಲ್ವೆ ಸೇತುವೆ ಮೇಲ್ಸೇತುವೆ ಉದ್ಘಾಟಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಿಸುವಂತೆ ಸಚಿವ ಎಂಬಿ ಪಾಟೀಲ್ ಮನವಿ. ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಸರ್ಕಾರದ ಆಕ್ಷೇಪಕ್ಕೆ ಚುನಾವಣಾ ಆಯೋಗ ಉತ್ತರ ನೀಡಿಲ್ಲ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯಸಭಾ ಸದಸ್ಯರಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಮಾಣವಚನ ಸ್ವೀಕಾರ. ರಾಜ್ಯದಲ್ಲಿ ಬರದ ಭೀತಿಯ ನಡುವೆ ತಮಿಳುನಾಡಿಗೆ ಪ್ರತಿದಿನ 2,000 ಕ್ಯೂಸೆಕ್ ನೀರು ಬಿಡುಗಡೆ, ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಕ್ಕೆ.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ 2:40:20. ಇದೀಗ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಉದ್ಯೋಗಂ ಪುರುಷ

ಲಕ್ಷಣಮಂತೆಲ್ಲ ಹಿಂದೆ ಹೇಳ್ತಾ ಇದ್ರು. ಈಗೇನಿದ್ರು ಹೆಣ್ಣು ಗಂಡು ಎಂಬ ಭೇದವಿಲ್ಲದೆ ಉದ್ಯೋಗಂ ಮಾನವ ಲಕ್ಷಣಂ ಎಂಬಂತಾಗಿದೆ. ಪ್ರತಿಯೊಬ್ಬರಿಗೂ ಇಂದಿನ ದಿನ ಒಂದಲ್ಲ ಒಂದು ಕೆಲಸ ಅನಿವಾರ್ಯ ಆಗಿರುವಂಥದ್ದು, ಕಾರಣ ಜೀವನ ನಿರ್ವಹಣೆ. ಹಾಗಾಗಿನೇ ಇಂದಿನ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೆಲಸ ಎಂಬ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತಾಡ್ತಾ ಹಾಡುಗಳನ್ನು ಪ್ರಸಾರ ಮಾಡ್ತೇನೆ ಸ್ನೇಹಿತರೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಗಿರಿಕನ್ಯೆ ಚಿತ್ರದ ಹಾಡನ್ನು.

ಸತ್ಯ ಎಂಬಿತ್ಯಾದಿ ಹೆಸರುಗಳಿಂದ ಕರೆಯಲಾಗುತ್ತೆ. ಕೆಲಸನ ಶ್ರದ್ಧೆಯಿಂದ ಶ್ರಮವಹಿಸಿ ಮಾಡೋದ್ರಿಂದ ಸ್ವಾವಲಂಬಿಗಳಾಗಬಹುದು. ಅದಕ್ಕೆ ಅಲ್ವಾ ಹಿರಿಯರು ಹೇಳೋದು, ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆ. ಕಷ್ಟಪಟ್ಟು ಮನಸ್ಸಿಟ್ಟು ದುಡಿದರೆ ಅಸಾಧ್ಯವನ್ನ ಕೂಡ ಸಾಧ್ಯವಾಗಿಸಬಹುದು. ಮನುಷ್ಯನ ಇಚ್ಛಾಶಕ್ತಿಗೆ ಕಲ್ಲನ್ನ ಕೂಡ ಕರಗಿಸುವಂತಹ ಶಕ್ತಿ ಇದೆ. ಮನಸ್ಸಿದ್ರೆ ಮಾರ್ಗ ಎಂಬ ಮಾತಿನಂತೆ ಮನಸ್ಸಿಟ್ಟು ಕೆಲಸ ಮಾಡಿದರೆ ಏನನ್ನಾದರೂ ಸಾಧಿಸಬಹುದು ಅನ್ನುವಂಥದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ. ಹಾಗೆ ಕೂತು ಕೊಳೆಯುವುದಕ್ಕಿಂತ ದುಡಿದು ಸವೆಯುವುದು ಲೇಸು ಎಂಬ ಹಿರಿಯರ ಮಾತಿನಂತೆ ಕೆಲಸ ಮಾಡೋದ್ರಿಂದ ಆರ್ಥಿಕವಾಗಿ ಸಬಲರಾಗೋದು ಅಷ್ಟೇ ಅಲ್ಲ, ಕೆಲಸದಲ್ಲಿ ನಮ್ಮ ಗಮನವನ್ನು ಕೇಂದ್ರೀಕರಿಸೋದ್ರಿಂದ ಮಾನಸಿಕ ಚಿಂತೆಗಳಿಂದ ಪಾರಾಗಬಹುದು. ಅಂದರೆ ದೈಹಿಕವಾಗಿ ಸದೃಢರಾಗೋದ್ರ ಜೊತೆಗೆ ಮಾನಸಿಕವಾಗಿ ಸಬಲರಾಗಬಹುದು, ಜೊತೆಗೆ ಅನ್ಯ ಚಿಂತೆಗಳಿಂದ ಕೂಡ ಮುಕ್ತರಾಗಬಹುದು. ಹಾಗಾಗಿನೇ ಕಾಯಕಯೋಗಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯವರು ಒಂದು ತತ್ವೋಪದೇಶವೂ ಕೂಡ ಅದೇ ಆಗಿರುವಂಥದ್ದು. ದುಡಿಮೆಯೇ ದೇವರು, ದುಡಿದಷ್ಟೇ ಗಳಿಸು ಎಂಬಂತಹ ತತ್ವವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಇವರ ಈ ತತ್ವೋಪದೇಶವನ್ನು ಎಂದೆಂದಿಗೂ ಕೂಡ ಪಾಲಿಸೋಣ. ಹಾಗೆ ಮನಸ್ಸಿದ್ರೆ ಮಾರ್ಗ ಎಂಬ ಮಾತಿನಂತೆ ಮನಸ್ಸಿಟ್ಟು ಕೆಲಸ ಮಾಡಿದರೆ ಏನನ್ನಾದರೂ ಸಾಧಿಸಬಹುದು ಎಂಬಂಥ ಸಾಲುಗಳಿರುವ ಗೀತೆಯನ್ನು ಈಗ ಕೇಳೋಣ. ಬಂಗಾರದ ಮನುಷ್ಯ ಚಿತ್ರದಿಂದ

ಓಕೆ ಕೇಳುಗರೆ, ವಿಷಯಾಧಾರಿತ ಕಾರ್ಯಕ್ರಮದಲ್ಲಿ ಕೆಲಸ ಎಂಬ ವಿಷಯದ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ದೆ. ಹೌದು, ಈ ಕೆಲಸವನ್ನ ಕಾಯಕ, ದುಡಿಮೆ,

ಸತ್ಯ ಇದ ನೆನಪಿಡಬೇಕು ನಿತ್ಯ ದುಡಿಮೆಯ ನಂಬಿ ಬದುಕು ದುಡಿಮೆಯ ನಂಬಿ ಬದುಕು ಅದರಲ್ಲಿ ದೇವರ ಹುಡುಕು ಬಾಳಲಿ ಬರುವುದು ಬೆಳಕು ನಮ್ಮ ಬಾಳಲಿ ಬರುವುದು ಬೆಳಕು ಆಗದು ಎಂದು

0: ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ.
1: ಹಾಡು ಹಳೆಯದಾದರೆ ಏನು, ಭಾವ ನವನವೀನ. ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ

0: ಓಕೆ ಕೇಳುಗರೆ, ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಮೂಡಿಬರಲಿರುವ ಗೀತೆಗಳು ಪ್ರೀತ್ಸೆ ಚಿತ್ರದಿಂದ. ಗೆಜ್ಜೆನಾದ ಚಿತ್ರದಿಂದ. ಪರಮಾತ್ಮ ಚಿತ್ರದಿಂದ.
1: ಕತ್ತಲಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋಕೆ ಯಾವತ್ತು ಹೋಗ್ಬಾರ್ದು ರೇ.
0: ಈ ಗೀತೆಗಳು ಪ್ರಸಾರವಾಗಲಿವೆ. ಈ ಗೀತೆಗಳಲ್ಲಿ ನಿಮ್ಮ ಮೆಚ್ಚಿನ ಗೀತೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವಿರುವ ಸಂದೇಶಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ಕಳುಹಿಸಿಕೊಡಬಹುದು. ನಿಮ್ಮ ಸಂದೇಶಗಳನ್ನು ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳಲಾಗುವುದು. ಕೇಳಿ ಇಂದು ಸಂಜೆ 5 ಗಂಟೆಗೆ ನಿಮ್ಮ ಚಿತ್ರದುರ್ಗ ಎಫ್ಎಂನಿಂದ. ಕೆಳಗರೆ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೆಲಸ ಎಂಬ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತಾಡ್ತಾ ಇದ್ದೆ. ಹೌದು, ವಿದ್ಯಾವಂತರ ಸಂಖ್ಯೆ ಹೆಚ್ಚಾಗ್ತಾ ಸಾಗಿದಂತೆ ನಿರುದ್ಯೋಗದ ಸಮಸ್ಯೆ ಹೆಚ್ಚಿರುವಂತಹ ಕಾಲಘಟ್ಟ ಇದು. ವಿದ್ಯಾಭ್ಯಾಸಕ್ಕೆ ತಕ್ಕ ಕೆಲಸನ ಹುಡುಕಬೇಕು ಎಂಬಂತ ಮನಸ್ಥಿತಿ ಇರೋರು ಒಂದೆಡೆಯಾದರೆ ತಮಗೆ ಸಿಕ್ಕ ಕೆಲಸನ ನಿರ್ವಹಿಸ್ತಾ ತಮ್ಮ ಜೀವನವನ್ನ ಅಚ್ಚುಕಟ್ಟಾಗಿ ರೂಪಿಸಿಕೊಂಡವರು ಇನ್ನೊಂದೆಡೆ. ಕೆಲಸ ಸಿಗಲಿ ಸಿಗದೇ ಇರಲಿ, ಹೊಸ ಕೆಲಸವನ್ನ ಸೃಷ್ಟಿಸಿ ನೂರಾರು ಜನರಿಗೆ ಕೆಲಸ ನೀಡಿದ ಸಾಧಕರು ನಮ್ಮಲ್ಲಿದ್ದಾರೆ. ಕೆಲಸ ಸಿಗಲಿಲ್ಲ ಎಂದು ಕೊರಗುವುದರ ಬದಲು ನಾವೇ

ಕೆಲಸ ಕಾರ್ಯಗಳನ್ನು ಸೃಷ್ಟಿಸಿಕೊಳ್ಳೋಣ, ನಿರುದ್ಯೋಗದ ಮಟ್ಟವನ್ನು ಕಡಿಮೆ ಮಾಡೋಣ. ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ವಚನದಂತೆ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಈ ಮಾತಿನೊಂದಿಗೆ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಮೇಯರ್ ಮುತ್ತಣ್ಣ ಚಿತ್ರದ ಹಾಡನ್ನು.

ಇದುವರೆಗೂ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಸಮಯ 3 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಸಂಜೆ 5 ಗಂಟೆಯವರೆಗೆ ಕೇಳುವಿರಿ. ಬಳಿಕ ನಮ್ಮ ನಿಲಯದಿಂದ ಸಂಜೆಯ ಚಂದ್ರವಳ್ಳಿ ಪ್ರಸಾರದ ಕಾರ್ಯಕ್ರಮಗಳು ಮೂಡಿಬರಲಿವೆ.

0: सखी सहेली
1: कार्यक्रम के प्रस्तुतकर्ता अनुश्री पाठक।

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ನಮ್ಮೆಲ್ಲ ಕೇಳುಗರಿಗೆಲ್ಲ ನಿಲಯದ ಚಂದ್ರವಳ್ಳಿ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ ಹಾಗೂ ಲತಾ ಆರ್ ಮಾಡುವ ನಮಸ್ಕಾರಗಳು. ಸಮಯ ಆಗಿದೆ 5:30. ಇದೀಗ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. ಓಕೆ ಸ್ನೇಹಿತರೆ, ಇಂದು ಯಾವೆಲ್ಲ ಹಾಡುಗಳು ಪ್ರಸಾರ ಆಗುತ್ತೆ ಅಂತ ಹೇಳಿ ಈಗಾಗಲೇ ತಿಳಿಸಿದ್ವಿ, ಹಾಗೆಯೇ ಮತ್ತೊಮ್ಮೆ ನೆನಪನ್ನ ಮಾಡ್ಕೊಂಡ್ಬಿಡೋಣ. ಮೊದಲಿಗೆ ಪ್ರೀತ್ಸೆ ಚಿತ್ರದಿಂದ

0: ಗೆಜ್ಜೆನಾದ ಚಿತ್ರದಿಂದ ಹಾಗೂ ಪರಮಾತ್ಮ ಚಿತ್ರದಿಂದ
1: ಕತ್ತಲಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತು ಹೋಗ್ಬಾರ್ದು ರೇ.
0: ಈ ಮೂರು ಹಾಡುಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗುತ್ತೆ. ಹಾಗಾಗಿ ಈ ಮೂರು ಹಾಡುಗಳಲ್ಲಿ ನಿಮಗೆ ಯಾವ ಹಾಡು ಇಷ್ಟ ಆಗುತ್ತೆ ಅಂತ ಹೇಳಿ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ನಿಮ್ಮ ಸಂದೇಶವನ್ನ ಕಳಿಸಬಹುದು. ಹಾಗೆ ನಿಮ್ಮ ಸಂದೇಶಕ್ಕೋಸ್ಕರ ನಾನು ಕೂಡ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ, ಹಾಗೇನೆ ಈಗಾಗಲೇ ಸಂದೇಶವನ್ನ ಯಾರೆಲ್ಲ ಕಳಿಸಿದ್ದಾರೆ, ಯಾವ ಹಾಡು ಇಷ್ಟ ಆಗಿದೆ ಅಂತ ತಿಳಿಸಿದ್ದಾರೆ ನೋಡ್ತಾ ಹೋಗೋಣ. ಮೊದಲಿಗೆ ಸಂದೇಶವನ್ನ ಕಳಿಸಿರೋದು ಸುಧಾ ಅವರು ತಾಳ್ಯದಿಂದ ಕಳಿಸ್ತಾ ಇದ್ದಾರೆ. ನೀವು ಕಳಿಸಿರುವ ಅಂದ್ರೆ ಎಲ್ಲಾ ಹಾಡುಗಳು ಚೆನ್ನಾಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ನಿರೂಪಕರಿಗೆ ಸಂಚಿಯ ಶುಭಾಶಯಗಳು. ಇವತ್ತಿನ ಸಿನಿಮಾ ಗೆಜ್ಜೆನಾದ ಇದರಲ್ಲಿ ಮಳ್ಳಿ ಮಳ್ಳಿ ಮಿಂಚುಳಿ ಹಾಡು ನಟ ರಾಮ್ಕುಮಾರ್ ಅವರು ಬಹಳ ಅದ್ಭುತವಾಗಿ ಮೊದಲನೇ ಬಾರಿಗೆ ನಟಿಸಿರುವ ಈ ಹಾಡಿನಲ್ಲಿ ಸುಂದರವಾದ ಚಿತ್ರೀಕರಣ ಮತ್ತು ಸಂಗೀತ ಸಾಹಿತ್ಯ ಬಹಳ ಆನಂದ ಆಗಿರುತ್ತೆ ಕೇಳೋದಕ್ಕೆ. ಅಂದ್ರೆ ಹೆಣ್ಣನ ಅಥವಾ ಪ್ರಕೃತಿಯನ್ನ ಹೋಲಿಸಿ ಹಾಡುವ ಕಾವ್ಯಾತ್ಮಕ ಜಾನಪದ ಶೈಲಿಯಾಗಿರುವಂತಹ ಈ ಹಾಡು ಗ್ರಾಮೀಣ ಭಾಷೆಯ ಚಮತ್ಕಾರ ಹಾಗೂ ಸೌಂದರ್ಯವನ್ನ ಎತ್ತಿ ಹಿಡಿಯುತ್ತೆ. ಇಂತಹ ಸಾಹಿತ್ಯ ಇರುವ ಈ ಹಾಡು ಇತ್ತೀಚೆಗೆ ಬಹಳ ಕಮ್ಮಿ ಆಗ್ತಾ ಇದೆ ಅಲ್ವಾ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹಾಗೇನೆ ಹೆಚ್ಚಿಗೆ ಈ ತರಹದ ಜಾನಪದ ಶೈಲಿ ಇರುವ ಹಳ್ಳಿಯ ಸೊಗಡಿನ ಸಾಹಿತ್ಯಕಾರರು ಬರೆದ್ರೆ ಹಳ್ಳಿಯ ಸೊಗಡಿಗೆ ಒಂದು ಬೆಲೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಇನ್ನು ಮುಂದಿನ ಸಂದೇಶ, ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿದೆ, ರಾಗ ತಾಳ ಪಲ್ಲವಿ ಸೊಗಸಾಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಎಲ್ಲ ಹಾಡುಗಳನ್ನ ಇಷ್ಟಪಟ್ಟು ಕೇಳ್ತೇನೆ ಅಂತ ಹೇಳ್ತಾ ಇರೋರು ಮಾದಪ್ಪ ಹಾಗೂ ಕೃಷ್ಣ, ಕೆ ಎಂ, ಕಮಂಡಲಗುಂದಿ, ಜಗಳೂರು.

ತಾಲೂಕಿನಿಂದ ಓಕೆ ಮುಂದಿನ ಸಂದೇಶ ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ ಕಳಿಸ್ತಾ ಇದ್ದಾರೆ. ನನಗೆ ಎಲ್ಲ ಹಾಡುಗಳು ಇಷ್ಟ ಆಗಿದೆ, ಸಾಹಿತ್ಯ ಸಂಗೀತ ಕೂಡ ಚೆನ್ನಾಗಿದೆ, ಹಾಗೆಯೇ ಎಲ್ಲ ಹಾಡುಗಳನ್ನ ಕೇಳ್ತೇನೆ, ಮರೆಯಲಾಗದ ಹಾಡುಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ ಮುಂದಿನ ಸಂದೇಶ ಶಾಂತಾಚಾರ ಬಿಡಿಗಿರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಕಳಿಸ್ತಾ ಇದ್ದಾರೆ. ಓಕೆ ಇವರಿಗೂ ಕೂಡ ಗೆಜ್ಜೆನಾದ ಚಿತ್ರದ ಹಾಡು ಇಷ್ಟ ಆಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ ಒಂದು ಕವನ ಕೂಡ ಬರೆದಿದ್ದಾರೆ, ಏನಂತ ನೋಡೋಣ. ಕೋಟೆನಾಡಿನ ಬಿಸಿಲು ಇಳಿದು ತಂಗಾಳಿ ಬೀಸಿದೆ, ಕಲ್ಲಿನ ನಾಡಿನಲ್ಲಿ ಇಂದಿನ ಸಂಜೆ ರಂಗೇರಿದೆ, ನಿರೂಪಕರ ಸುಮಧುರ ಮಾತುಗಳ ಹರಿವಿನಲ್ಲಿ ಸಹೃದಯರೆಲ್ಲರೂ ಸೇರಿದ್ದಾರೆ ಈ ವೇದಿಕೆಯಲ್ಲಿ. ಕಲ್ಲಿನ ಕೋಟೆಗೆ ಇಂದು ಜೀವಕಳೆ ಬಂದಿದೆ, ನಿಮ್ಮ ಮಾತುಗಳಿಂದಲೇ ಕಾರ್ಯಕ್ರಮ ಕಂಗೊಳಿಸಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ ಧನ್ಯವಾದ. ಇನ್ನು ಗೀತೆಯ ಕುರಿತು ಒಂದಷ್ಟು ಅನಿಸಿಕೆಯನ್ನು ತಿಳಿಸ್ತಾ ಇದ್ದಾರೆ, ನೋಡೋಣ ಏನು ಕಳಿಸಿದ್ದಾರೆ ಅಂಥೇಳಿ. ಕಾವ್ಯಾತ್ಮಕವಾಗಿ ವರ್ಣಿಸುವ ಸುಂದರ ಗೀತೆ, ಪೂರ್ವ ದಿಕ್ಕಿನಲ್ಲಿ ಕೆಂಪು ಹೊಂಬಣ್ಣ ಮೂಡ್ತಾ ಹೊಸ ದಿನದ ಆಗಮನವನ್ನು ಸೂಚಿಸುತ್ತೆ, ಹಾಗೆ ತಂಪಾದ ತಂಗಾಳಿ ಬೀಸ್ತಾ ಮರ ಗಿಡಗಳು ಮೆಲ್ಲಗೆ ತುಗ್ಗುತ್ತವೆ, ಹಕ್ಕಿಗಳ ಚಿಲಿಪಿಲಿ ಕಲರವದಿಂದ ಸುತ್ತಮುತ್ತಲಿನ ವಾತಾವರಣ ಜೀವಂತ ಆಗುತ್ತೆ, ಉದಯಿಸುತ್ತಿರುವ ಸೂರ್ಯನ ಬಂಗಾರದ ಕಿರಣಗಳು ಭೂಮಿಯನ್ನ ಬೆಳಗಿಸ್ತಾ ಹೊಸ ಭರವಸೆ ಉತ್ಸಾಹ ಮತ್ತು ಚೈತನ್ಯವನ್ನ ತುಂಬುತ್ತೆ. ಈ ಹಾಡು ಕೇವಲ ಪ್ರಕೃತಿಯ ಸೌಂದರ್ಯವನ್ನ ಮಾತ್ರ ಅಲ್ಲ, ಮನುಷ್ಯನ ಮನಸ್ಸಿನ ಭಾವನೆಗಳನ್ನ ಕೂಡ ಪ್ರತಿಬಿಂಬಿಸುತ್ತೆ. ಮುಂಜಾನೆಯ ಪ್ರಶಾಂತ ವಾತಾವರಣ ಜೀವನದಲ್ಲಿ ಹೊಸ ಆರಂಭವನ್ನ, ಹೊಸ ಕನಸುಗಳನ್ನ, ಹಾಗೆ ಹೊಸ ಆಕಾಶಗಳನ್ನ ಒಂದು ಹೊತ್ತು ತರುತ್ತೆ. ಪ್ರಕೃತಿಯೊಂದಿನ ನಂಟು ಮನಸ್ಸಿಗೆ ನೆಮ್ಮದಿ ಸಂತೋಷ ಹಾಗೂ ಆತ್ಮವಿಶ್ವಾಸವನ್ನ ನೀಡುತ್ತೆ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದ ಶಾಂತಾಚಾರ ಬಡಿಗೇರ ಅವರೇ. ಇನ್ನು ಮುಂದಿನ ಸಂದೇಶ ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಓಕೆ ಇವ್ರಿಗೂ ಕೂಡ ಗೆಜನಾದ ಚಿತ್ರದ ಹಾಡು ಇಷ್ಟ ಆಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಕಾರಣ ಈ ಗೀತೆ ಶ್ವೇತಾ ಹಾಗೂ ರಾಮ್ಕುಮಾರ್ ಅವರ ಅಭಿನಯ ಹಾಗೆ ಸಂಗೀತ ಸಂಯೋಜನೆ ತುಂಬಾ ಚೆನ್ನಾಗಿದೆ, ಹಾಗೆ ಗಾಯಕರು ಕೂಡ ಬಹಳ ಸುಮಧುರವಾಗಿ ಸುಶ್ರಾವ್ಯವಾಗಿ ಹಾಡಿರುವಂತದ್ದು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ಕೆ ಶಿವಾನಂದಪ್ಪ ಚಂದ್ರಮ್ಮ ಇಲ್ಲಿಂದ ಅಂತಂದ್ರೆ ಸವಳಂಗ ನ್ಯೂ ಇಂದಿರಾ ಕಾಲೋನಿ ನ್ಯಾಮತಿ ತಾಲೂಕು ದಾವಣಗೆರೆ ಜಿಲ್ಲೆಯಿಂದ ಕಳಿಸ್ತಾ ಇದ್ದಾರೆ. ಮೂರು ಚಿತ್ರದ ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ, ಹಾಗೆ ಕೇಳಲು ಇಷ್ಟ ಆಗತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ ಇದೀಗ ಮತ್ತಷ್ಟು ಸಂದೇಶಗಳನ್ನ ನೋಡೋಕೋ ಮುನ್ನ ಕೇಳೋಣ ಪ್ರೀತ್ ಸೇ ಚಿತ್ರದ ಹಾಡನ್ನ.

ಓಕೆ ಸ್ನೇಹಿತರೆ, ಮುಂದಿನ ಸಂದೇಶವನ್ನ ನೋಡೋಣ. ರಾಯಭಾಗ ತಾಲೂಕು ಮುಗುಳಕೋಡದಿಂದ ಶಿವಲಿಂಗಯ್ಯ ಕಲಾವತಿ ಅಭಿಷೇಕಯ್ಯ ಹಿರೇಮಠ ಅವರು ಕಳಿಸ್ತಾ ಇದ್ದಾರೆ. ಬೇರೆ ಬೇರೆ ಚಿತ್ರಗಳಿಂದ ಆಯ್ಕೆ ಮಾಡಿಕೊಂಡಿರುವ ಇಂದಿನ ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿವೆ. ರಾಗತಾಳ ಲಯ ಉತ್ತಮ ಉತ್ತಮ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಧನ್ಯವಾದ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ಹರಪನಹಳ್ಳಿ ತಾಲೂಕು ಚಿಕಟೇರಿಯಿಂದ ಕೆಂಚನಗೌಡರ ರಮೇಶ್ ಅವರು ಕೂಡ ಸಂದೇಶವನ್ನ ಕಳಿಸಿ, ಮೂರು ಹಾಡುಗಳು ತುಂಬಾ ಸುಮಧುರವಾಗಿದೆ, ಇಷ್ಟವಾದ ಗೀತೆ ಅಂತಂದ್ರೆ ಗೆಜ್ಜನಾದ ಚಿತ್ರದ ಹಾಡು ಸುಮಧುರವಾಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಮೀರಾನಾಡಿಗ್ ಉಪನ್ಯಾಸಕಿ ಇವರು ಚಿತ್ರದುರ್ಗದಿಂದ ಕಳಿಸ್ತಾ ಇದ್ದಾರೆ. ಮೂರು ಹಾಡುಗಳು ಸೊಗಸಾಗಿವೆ, ಅದರಲ್ಲೂ ಇಷ್ಟವಾದ ಹಾಡು ಅಂತಂದ್ರೆ ಪರಮಾತ್ಮ ಚಿತ್ರದ ಹಾಡು ಅಂತ ಹೇಳ್ತಾ ಇದ್ದಾರೆ. ಒಳ ಅರ್ಥ ನಿಜಕ್ಕೂ ಸತ್ಯತೆಯನ್ನ ಒಳಗೊಂಡಿದೆ. ಬದುಕಿನ ವಾಸ್ತವ ಸ್ಥಿತಿ ಹಾಗೂ ಕೊಂಚ ಏರುಪೇರು ಆದರೂ ಅನುಭವಿಸುವ ಗೊಂದಲ ಏನೆಂಬುದನ್ನು ಈ ಹಾಡು ತಿಳಿಸುತ್ತೆ. ಸುಂದರವಾದ ಈ ಗೀತೆಯ ಆಯ್ಕೆಗೆ ಧನ್ಯವಾದಗಳು ಮೇಡಮ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಇನ್ನು ಮುಂದಿನ ಸಂದೇಶ, ಸಂದೇಶವನ್ನು ಕಳಿಸ್ತಾ ಇರೋರು ಬಿ ಕೆ ನಾಗರಾಜ್, ಬಿ ಕೆ ಪದ್ಮಲತಾ, ಗಾಯತ್ರಿ ದಳಪತಿ ಹಾಗೂ ಕೆ ವಿ ರಘುನಂದನ್ ಚಳಕೆರೆಯಿಂದ ಕಳಿಸ್ತಾ ಇದ್ದಾರೆ. ಇವರಿಗೆ ಪ್ರೀತಿ ಚಿತ್ರದ ಹಾಡು ಇಷ್ಟ ಆಗಿದೆ ಅಂತೆ. ಓಕೆ, ಇದೀಗ ತಾನೇ ಪ್ರಸಾರ ಆಯಿತು, ಖುಷಿಯಾಗಿದೆ ಅಂತ ನಾನು ಕೂಡ ಭಾವಿಸ್ತೇನೆ. ಇನ್ನು ಈ ಹಾಡು ಜೀವನದಲ್ಲಿ ಸಿಗುವ ಪ್ರೀತಿ ಪ್ರೇಮ ಅನುರಾಗ ಸಂಬಂಧಗಳ ಮಧುರ ಬಾಂಧವ್ಯಗಳ ಒಂದು ಗೀತೆ ಅಂತ ಹೇಳ್ತಾರೆ. ಪ್ರೀತಿಯ ಉಯ್ಯಾಲೆಯಲ್ಲಿ ತೇಲಾಡುವ ಪ್ರತಿ ಕ್ಷಣವು ಅನುಗ್ರಹ ಹಾಗೂ ನಿತ್ಯ ಜೀವನದ ಮೌಲ್ಯಗಳನ್ನು ಪ್ರತಿನಿಧಿಸುವ ಅರ್ಥಗರ್ಭಿತವಾದ ಒಂದು ರಚಿಸಿರುವ ಹಾಡಾಗಿದೆ. ಯಾವಾಗಲೂ ಈ ಹಾಡನ್ನ ಕೇಳ್ತಾ ಇರ್ಬೋದು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ಇನ್ನು ಮುಂದಿನ ಸಂದೇಶ, ಹಾಯ್ ಹಲೋ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಅಮೃತ ರಮೇಶ್ ಚಿತ್ರದುರ್ಗದಿಂದ.

ಓಕೆ, ಗುಡ್ ಈವ್ನಿಂಗ್ ನಿಮಗೂ ಕೂಡ ಅಂತ ಹೇಳ್ತಾ, ಇನ್ನು ನೀವು ಕೊಟ್ಟಿರುವಂತಹ ಹಾಡುಗಳು ಒಂದಕ್ಕಿಂತ ಒಂದು ಸುಂದರವಾದ ಹಾಡುಗಳು, ಎಲ್ಲ ಹಾಡುಗಳು ಅವರವರ ಪಾತ್ರಗಳು ತುಂಬಾ ಚೆನ್ನಾಗಿದೆ, ಎಲ್ಲ ಹಾಡುಗಳನ್ನ ಕೇಳ್ತೇನೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ಹೀಗೆ ಹಾಡುಗಳನ್ನ ಕೇಳ್ತಾ ಇರಿ ಅಂತ ಹೇಳ್ತಾ ಮುಂದಿನ ಸಂದೇಶ ಬೆಳಗಾವಿಯಿಂದ ಅಶೋಕ್ ಭೀಮಸೇನ ನಲ್ಲವಳ್ಳೆ ಅವರು ಕಳಿಸ್ತಾ ಇದ್ದಾರೆ. ಇಷ್ಟವಾದ ಹಾಡು ಅಂತಂದ್ರೆ ಗೆಜ್ಜೆನಾದ ಚಿತ್ರದ್ದು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ಇನ್ನು ಮುಂದಿನ ಸಂದೇಶ ಶಿವಾನಂದ ಪ್ರಜ್ವಲ್ ಪ್ರಣತಿ ನೀಲಮ್ಮ ಮುಚ್ಚಂಡಿ ಇವರು ಸಾಂಗ್ಲಿ ಜಿಲ್ಲೆಯ ಜತಾ ತಾಲೂಕು ಸೋನ್ಯಾಳ ಗ್ರಾಮದಿಂದ ಸಂದೇಶವನ್ನ ಕಳಿಸಿ ಪರಮಾತ್ಮ ಚಿತ್ರದ ಹಾಡು ಇಷ್ಟ ಆಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಹಾಗೆ ಮುಂದಿನ ಸಂದೇಶವನ್ನ ನೋಡೋಣ. ಮೂರು ಹಾಡುಗಳು ಚೆನ್ನಾಗಿದೆ, ಅದರಲ್ಲಿ ಪರಮಾತ್ಮ ಚಿತ್ರದ ಹಾಡು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇರೋರು ಮುನ್ಸಿಪಲ್ ಕಾಲೋನಿಯ ಕೀರ್ತನಾ ಕುಮಾರ್, ನಿಶಾಂತ್ ಕುಮಾರ್ ಹಾಗೆ ಕಿಸಾನ್ ನಿಶ್ಚಿತ ಕುಮಾರ್ ಅವರು. ಓಕೆ, ಮುಂದಿನ ಸಂದೇಶವನ್ನ ಕಳಿಸ್ತಾ ಇರುವವರು ಯಾರಿದು, ಕವಿತಾ ಅವರು ನಾಯಕನಹಟ್ಟಿಯಿಂದ. ಗುಡ್ ಈವ್ನಿಂಗ್ ಮೇಡಮ್, ನಮಗೆ ಎಲ್ಲ ಹಾಡುಗಳು ತುಂಬ ಇಷ್ಟ, ಅದರಲ್ಲೂ ತುಂಬ ಇಷ್ಟ ಇರೋ ಹಾಡು ಗೆಜ್ಜೆನಾದ ಚಿತ್ರದ ಹಾಡು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ಈ ಹಾಡು ಕೂಡ ಪ್ರಸಾರ ಆಗುತ್ತೆ, ಕಾಯ್ತಾ ಇರಿ ಅಂತ ಹೇಳ್ತಾ ಇನ್ನು ಮುಂದಿನ ಸಂದೇಶ ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ ಕಳಿಸ್ತಾ ಇದ್ದಾರೆ. ಇಷ್ಟ ಆಗಿರೋ ಹಾಡು ಗೆಜ್ಜೆನಾದ ಚಿತ್ರದ್ದು, ಹಾಡಿಗಾಗಿ ಕಾಯ್ತಾ ಇದ್ದೇವೆ ಮೇಡಮ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಖಂಡಿತ ಹಾಡನ್ನ ಪ್ರಸಾರ ಮಾಡುವೆ ಇದೀಗ.

ಓಕೆ ಸ್ನೇಹಿತರೆ, ಮುಂದಿನ ಸಂದೇಶವನ್ನ ನೋಡೋಣ. ಹಾಯ್ ಮೇಡಮ್, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇರೋರು ಸಂಗೀತಾ ಈಶ್ವರ್ ಕೆಳಗೋಟೆ ಚಿತ್ರದುರ್ಗದಿಂದ. ಓಕೆ, ನಿಮಗೂ ಕೂಡ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಸುಮಧುರವಾದ ಓಕೆ ಸುಮಧುರಕ್ಕೆ ಇನ್ನೊಂದು ಹೆಸರೇ ನಮ್ಮ ಚಿತ್ರದುರ್ಗ ರೇಡಿಯೋ ಕನ್ನಡ ಗೀತೆಗಳು ಅಂತಲೇ ಹೇಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದ ಅಂತ ಹೇಳ್ತಾ ಇನ್ನು ಗುಡ್ ಈವ್ನಿಂಗ್ ಮೇಡಮ್ ಅಂತ ಹೇಳ್ತಾ ಇರೋರು ಆಲ್. ಓಕೆ, ಬಸವೇಶ್ವರ ನಗರ ಬಳ್ಳಾರಿಯಿಂದ ಡಾಕ್ಟರ್ ಪ್ರಭಯ್ಯ ವಿ ಎಸ್ ಅವರು ಕಳಿಸ್ತಾ ಇದ್ದಾರೆ. ಎಲ್ಲ ಹಾಡುಗಳು ಚೆನ್ನಾಗಿದೆ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಇನ್ನು ಜಗಳೂರು ತಾಲೂಕು ಜಮ್ಮಾಪುರದ ಜೆ ಸಿ ಬಿ ಶಿವು ಅಂತ ಹೇಳ್ತಾ ಇದ್ದಾರೆ, ಎಲ್ಲ ಹಾಡುಗಳು ಅದ್ಭುತ ಮೇಡಮ್, ಎಲ್ಲ ಹಾಡುಗಳು ಕೇಳ್ತಾ ಇದ್ದೇವೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಹಾಗೆ ಆತ್ಮೀಯ ಓಕೆ ನಿರೂಪಕರಿಗೆ ವಂದನೆಗಳು. ಮೂರು ಹಾಡುಗಳು ತುಂಬ ಚೆನ್ನಾಗಿದೆ, ಅದರಲ್ಲಿ ಗಿಜ್ಜನಾದ ಚಿತ್ರದ ಹಾಡು ಇಷ್ಟ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಭಾನುಪ್ರಕಾಶ್ ಅರಸೀಕೆರೆ ಹಾಸನ ಜಿಲ್ಲೆಯಿಂದ. ಓಕೆ, ಹಾಡು ಇದೀಗ ತಾನೇ ಪ್ರಸಾರ ಆಯಿತು, ಇಷ್ಟ ಆಗಿದೆ ಅಂತ ನಾನು ಕೂಡ ಭಾವಿಸ್ತಾ ಇನ್ನು ಮುಂದಿನ ಸಂದೇಶ. ಆತ್ಮೀಯ ಸಂಜೆಯ ನಿರೂಪಕರಿಗೆ ನಮಸ್ಕಾರ, ಹೇಗಿದ್ದೀರಾ ಅಂತ ಕೇಳ್ತಾ ಇರೋರು ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಿ? ಓಕೆ, ಗೆಜ್ಜನಾದ ಚಿತ್ರದ ಹಾಡು ಇಷ್ಟ, ಯಾಕೆಂದರೆ ಕೇಳದೆ ಎಷ್ಟೋ ದಿನಗಳಾಗಿತ್ತು ಇಂಥ ಅಪರೂಪದ ಒಂದು ಗೀತೆ. ಸಾಹಿತ್ಯ ಸಂಗೀತ ಕೂಡ ಅಷ್ಟೇ ಸುಂದರವಾಗಿದೆ, ಹಾಡಿಗಾಗಿ ನಾವು ಕೂಡ ಕಾತರದಿಂದ ಕಾಯ್ತಿದ್ದೇವೆ. ಪ್ರಸಾರ ಮಾಡ್ತಿರಲ್ವಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಪ್ರಸಾರ ಆಯ್ತಲ್ವಾ, ಖುಷಿ ಆಯ್ತಾ ನಿಮಗೆ ಅಂತ ಕೇಳ್ತಾ ಇನ್ನು ಮುಂದಿನ ಸಂದೇಶ. ಹೊಸ ಜೀವನ ಓಕೆ ಚಿತ್ರದ ಹಾಡನ್ನ ಹಾಕಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇದು ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮ ಅಂದರೆ ಈಗ ಪ್ರಸಾರ ಆಗ್ತಿರುವಂಥ ಹಾಡುಗಳಿಗೆ ನಿಮ್ಮ ಹಾಡು ಅಂದರೆ ಯಾವ ಹಾಡು ಇಷ್ಟ ಆಗಿದೆ ಅಂತ ಮಾತ್ರ ಹೇಳಿ ಅಂತ ಹೇಳ್ತಾ, ಹಾಗೆಯೇ ಜನರಂಜನೆ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ನೆಚ್ಚಿನ ಗೀತೆಯನ್ನು ಕೇಳ್ಬೋದು ಅಂತ ಹೇಳ್ತಾ, ಯಾರಿದು ನಿಮ್ಮ ಹೆಸರನ್ನು ಕಳಿಸಿಲ್ಲ, ನಂಬರ್ ಎಂಡಿಂಗ್ ವಿತ್ 855 ಲಾಸ್ಟ್ ಹೆಸರನ್ನು ಕಳಿಸಿ ಅಂತ ಹೇಳ್ತಾ, ಇನ್ನು ನಿಶಾಂತ್ ನಿಶ್ಚಿತ ನಿಂಗೇಶ್ ಕಲಾವತಿ ಕೆಳಗೋಟೆ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿ, ಎಲ್ಲ ಹಾಡುಗಳು ತುಂಬ ಸೊಗಸಾಗಿವೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಓಕೆ, ಈ ಹೊತ್ತಿನ ಕೊನೆಯ ಸಂದೇಶ ಅಂತ ಅನ್ಕೊಂತೀನಿ. ವಿದ್ಯಾನಗರ ಹರಿಹರದಿಂದ ಯಾರಿದು ಅಂತಂದ್ರೆ ಹೂವಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು ಕಳಿಸ್ತಾ ಇರುವಂತವರು. ನಮಸ್ತೆ ಮೇಡಮ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ನಿಮ್ಗೂ ಕೂಡ ನಮಸ್ತೆ ಅಂತ ಹೇಳ್ತಾ ಇನ್ನು ಇದೀಗ ಪರಮಾತ್ಮ ಚಿತ್ರದ ಹಾಡು.

ಓಕೆ ಸ್ನೇಹಿತರೆ, ಮತ್ತಷ್ಟು ಸಂದೇಶಗಳು ಬರ್ತಿವೆ. ಯಾರು ಇಲ್ಲಿಂದ ಕಳಿಸಿದ್ದಾರೆ ಅಂತ ನೋಡೋಣ. ಎವರ್ ಗ್ರೀನ್ ಸಾಂಗ್, ಅದರಲ್ಲಿ ಪ್ರೀತ್ ಸೇ ಚಿತ್ರದ ಹಾಡು ಇಷ್ಟ ಆಯಿತು ಅಂತ ಹೇಳಿರೋರು ಪುಷ್ಪ, ಇವರು ಸಿಂಗಾಪುರದಿಂದ ಕಳಿಸ್ತಾ ಇದ್ದಾರೆ. ಹಾಗೇನೆ ಅರ್ಥಪೂರ್ಣ ಹಾಡು ಪರಮಾತ್ಮ ಚಿತ್ರದ್ದು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಏನು ಹೂವಳೆ ಲಕ್ಷ್ಮಿ ಚಂದ್ರಶೇಖರ್ ಹರಿಹರದಿಂದ ಕಳಿಸ್ತಾ ಪರಮಾತ್ಮ ಸಿನಿಮಾದ ಹಾಡು ತುಂಬ ಇಷ್ಟ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಹಾಗೆ ಮುಂದಿನ ಸಂದೇಶ, ಎಲ್ಲ ಹಾಡುಗಳು ಚೆನ್ನಾಗಿದ್ದಾವೆ ಅಂತ ಹೇಳ್ತಾ ಇರೋರು ಸುಧಾ ಅವರು ತಾಳ್ಯದಿಂದ. ಇನ್ನು ನಂಬರ್ ಎಂಡಿಂಗ್ ವಿತ್ 855, ಓಕೆ, ಇವರು ತಿಪ್ಪಿರಮ್ಮ ಅಂತ ಹೆಸರು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ ಸ್ನೇಹಿತರೆ, ಇದುವರೆಗೂ ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನು ಈ ಇಂಪಾದ ಹೊತ್ತಲ್ಲಿ ಇಂಪಾದ ಗೀತೆಯನ್ನು ಕೇಳಬೇಕು ಅಂತ ಅನಿಸುತ್ತೆ ಅಲ್ವಾ? ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಒಂದು ಇಂಪಾದ ಗೀತೆ ಅಮೃತವರ್ಷಿಣಿ ಚಿತ್ರದಿಂದ.

0: ಇದುವರೆಗೂ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ ಆಗಿದೆ 5:12. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಚಿತ್ರದುರ್ಗ ಯುವತರಂಗ, ಯುವಜನರಿಗಾಗಿ ಕಾರ್ಯಕ್ರಮ.
2: ಇಂದಿನ ಯುವತರಂಗ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕಲಾವಿದೆ ಡಾಕ್ಟರ್ ಅನ್ನಪೂರ್ಣ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ನಿರಂಜನ ಮೂರ್ತಿ ಆರ್ ಪಂಡರಹಳ್ಳಿ.
3: ಕೇಳುಗರ ನಮಸ್ಕಾರ. ಇಂದಿನ ನಮ್ಮ ಯುವತರಂಗ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗದವರೇ ಆದಂತಹ ಭರತನಾಟ್ಯ ಕಲಾವಿದೆ ಅನ್ನಪೂರ್ಣ ಹೆಗಡೆ ಅವರು ನಮ್ಮೊಂದಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಇವರು ಸುಮಾರು ವರ್ಷಗಳಿಂದ ಭರತನಾಟ್ಯ ಅಭ್ಯಾಸವನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಭರತನಾಟ್ಯ ಸ್ಪರ್ಧೆಗಳಲ್ಲಿ ಕೂಡ ಭಾಗವಹಿಸಿ ಭರತನಾಟ್ಯ ಪ್ರದರ್ಶನವನ್ನು ಕೂಡ ನೀಡಿದ್ದಾರೆ. ಇವರ ಇಷ್ಟೆಲ್ಲ ಅನುಭವಗಳು ಯಾವ ರೀತಿ ಇದೆ ಅನ್ನೋದನ್ನ ಇಂದಿನ ಕಾರ್ಯಕ್ರಮದಲ್ಲಿ ಇವರೊಂದಿಗೆ ಕೇಳಿ ತಿಳಿದುಕೊಳ್ಳೋಣ. ಮೊದಲೇದಾಗಿ ಅನ್ನಪೂರ್ಣ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
4: ನಮಸ್ಕಾರ
3: ಅನ್ನಪೂರ್ಣ ಅವರೇ. ನಮ್ಮ ಕೇಳುಗರಿಗೆ ನಿಮ್ದೊಂದು ಕಿರು ಪರಿಚಯವನ್ನ ಮಾಡಿಕೊಡಿ.
4: ನನ್ನ ಹೆಸರು ಅನ್ನಪೂರ್ಣ ಹೆಗ್ಡೆ ಅಂತ. ನನ್ನ ತಂದೆ ದಯಾನಂದ್ ರಾಜ್ ಮತ್ತೆ ತಾಯಿ ಪದ್ಮಾವತಿ. ನಾನು ಇಲ್ಲೇ ಚಿತ್ರದುರ್ಗದಲ್ಲಿ ವಾಸವಾಗಿದ್ದೆ. ಸೊ ನನ್ನ ಸ್ಕೂಲ್ ಬಂದ್ಬಿಟ್ಟು ನಾನು ಎಲ್ ಕೆ ಜಿಯಿಂದ ಟೆಂತ್ವರೆಗೂ ನಾನು ಸಂತ ಜೋಸೆಫರ್ ಕಾನ್ವೆಂಟ್ ಶಾಲೆಯಲ್ಲಿ ಓದಿದ್ದು. ಆ ತದನಂತರ ನಾನು ಪಿ ಯು ಕಾಲೇಜ್ನ ನನ್ನ ಪಿ ಯು ಮುಗಿಸಿ ಈಗ ನಾನು ಎಂ ಬಿ ಬಿ ಎಸ್ ಮಾಡ್ತಾ ಇದ್ದೇನೆ. ದಾವಣಗೆರೆಯಲ್ಲಿ ನಾನು ಎಂ ಬಿ ಬಿ ಎಸ್ನ ಮಾಡ್ತಾ ಇದ್ದೇನೆ. ನಮ್ಮ ಫೈನಲ್ ಇಯರ್ ಸ್ಟೂಡೆಂಟ್ ನಾವು. ನನ್ನ ಕ್ಷೇತ್ರ ಈಗ ನಾನು ಮಾತಾಡಕ್ ಬಯಸಿರೋದು ಭರತನಾಟ್ಯ. ಭರತನಾಟ್ಯ ಅಂತ ಬಂದಾಗ ನಾನು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದ್ದು ನಾನು 8ನೇ ವರ್ಷ ಇದ್ದಾಗ, ಐ ಮೀನ್ 3rd standard ಇದ್ದಾಗ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ಇಲ್ಲಿಗೆ ಸುಮಾರು ನನಗೆ 15 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ನ ಗಳಿಸ್ಕೊಂಡಿದ್ದೇನೆ.
3: ಅಂದ್ರೆ ನಿರಂತರ 15 ವರ್ಷಗಳಿಂದ ಕೂಡ ತಾವು ಭರತನಾಟ್ಯವನ್ನ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀರಾ?
4: ಹೌದು.
3: ಕಷ್ಟ ಆಗ್ಲಿಲ್ವಾ ಇವಾಗ ತಾವು ಓದಿರೋದು ವಿಜ್ಞಾನ ಕ್ಷೇತ್ರದಲ್ಲಿ ತಮ್ಮದೇ ಆದಂತ ಪದವಿಯನ್ನ ಪಡೆದುಕೊಂಡು ಜೊತೆಗೆ ವೈದ್ಯಕೀಯ ಪದವಿಯನ್ನ ಅಭ್ಯಾಸ ಕೂಡ ಮಾಡ್ತಾ ಇದ್ದೀರಾ? ಭರತನಾಟ್ಯದ ಜೊತೆಗೆ ವೈದ್ಯಕೀಯ ಅಭ್ಯಾಸವನ್ನ ಮಾಡ್ಲಿಕ್ಕೆ ತಮ್ಗೆ ಯಾವ ರೀತಿ ಬಯಸ್ಕೊಂಡು ಬಂದ್ರಿ?
4: ಕಷ್ಟ ಅನ್ನೋದಕ್ಕಿಂತ ಐ ತಿಂಕ್ ನಾನು ಇದನ್ನ ತುಂಬಾ ಇಷ್ಟಪಟ್ಟು ಕಲ್ತಿದ್ದೇನೆ. ಮೊದಲನೇದಾಗಿ ನಾನು ಎಲ್ ಕೆ ಜಿಯಿಂದ ಅಷ್ಟೇ, ಐ ವಾಸ್ ವೆರಿ ಆಕ್ಟಿವ್. ನಂಗೆ ಡ್ಯಾನ್ಸ್ ಅಥವಾ ಏನಾದ್ರೂ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಮಾಡ್ಬೇಕಂದ್ರೆ ತುಂಬಾ ಇಂಟ್ರೆಸ್ಟ್ ಇರ್ತಿತ್ತು. ಅದನ್ನ ನಮ್ಮ ಸ್ಕೂಲ್ ಎಚ್ ಎಂ ಆಕ್ಚುಲಿ ಅದನ್ನ ರೆಕಗ್ನೈಸ್ ಮಾಡಿ ನಮ್ಮ ತಂದೆಗೆ ಹೇಳಿದ್ರು. ಅಲ್ಲಿ ನಮಗೆ ಮೈಕಲ್ ಫ್ರಾನ್ಸಿಸ್ ಅಂತ ಬರ್ತಾ ಇದ್ರು ಕೋರಿಯೋಗ್ರಾಫರ್. ಅವ್ರನ್ನ ತೋರಿಸ್ಬಿಟ್ಟು ಲೈಕ್ ಈ ತರ ಡ್ಯಾನ್ಸ್ ಕ್ಲಾಸ್ ನಡೆಸ್ತಾರೆ, ಸೊ ಅಲ್ಲಿಗೆ ಹೋಗಿ ಸೇರಿಸಿ ಅಂತ ಹೇಳಿದಾಗ ನಮ್ಮ ತಂದೆ ಡಿಸೈಡ್ ಮಾಡಿದ್ದೇನೆಂದ್ರೆ ಕಲಿಸೋದು ಕಲಿಸ್ತೀವಿ, ಅಟ್ಲೀಸ್ಟ್ ಭಾರತೀಯ ಶಾಸ್ತ್ರೀಯ ನೃತ್ಯನ

0: ಕಲಿಸಿದ್ರೆ ಇನ್ನೂ ಅತ್ಯುತ್ತಮವಾಗಿರುತ್ತೆ. ಅದರಲ್ಲಿ ನಾವು ಡಿಗ್ರೀಸ್ ಮಾಡಬಹುದು, ಅದರಲ್ಲಿ ಇನ್ನೂ ಕ್ಷೇತ್ರದಲ್ಲಿ ಬಹಳಷ್ಟು ನಾಲೆಜ್ ದೊರಕುತ್ತೆ ನಮ್ಮ ದೇಶದ ಬಗ್ಗೆ ಅಂತ ಡಿಸೈಡ್ ಮಾಡಿ ನಾನು ಭರತನಾಟ್ಯ ಜಾಯ್ನ್ ಮಾಡ್ಬೇಕಂತ ನನ್ನ ತಂದೆಯ ನಿರ್ಧಾರ ಅದು. ಸೊ ನಾನೇನಂತ ಲೈಕ್ ಮುಂಚಿಂದನು ಡ್ಯಾನ್ಸ್ ಸೇರ್ಬೇಕು ಆ ತರ ಕ್ರೇವಿಂಗ್ಸ್ ಇಟ್ಕೊಂಡೋಳೇನಲ್ಲ, ಬಟ್ ಡ್ಯಾನ್ಸ್ ಸೇರಿದ ಮೇಲೆ ಆ ಡ್ಯಾನ್ಸ್ ಮೇಲೆ ಬಂದಂತ ಒಲವು ಇಷ್ಟು ವರ್ಷಗಳಾದ್ರೂ 15 ವರ್ಷ ಆದ್ರೂ ನಂಗೆ ಅದು ಇನ್ನೂ ಸ್ವಲ್ಪನೂ ಕಡಿಮೆ ಆಗಿದೆ ಅಂತ ಅನಿಸ್ತಾ ಇಲ್ಲ. ಅದಕ್ಕಿಂತ ಜಾಸ್ತಿ ನಾನು ಐ ತಿಂಕ್ ದಿನ ದಿನ ಬರ್ತಾ ಬರ್ತಾ ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇದೆ ಆ ಒಂದು ಫೀಲ್ಡ್ ಮೇಲೆ ಇನ್ನೂ ಕಲಿಬೇಕು ಅನ್ನುವಂತ ಇಂಟ್ರೆಸ್ಟ್ ಜಾಸ್ತಿ. ಅದು ವಿಜ್ಞಾನ ಫೀಲ್ಡ್ನಲ್ಲಿ ಇದ್ದೀನಿ ಅಥವಾ MBBS ಮಾಡ್ತಾ ಇದ್ದೀನಿ ಅದಕ್ಕಾಗಲಿ ಅಥವಾ ನಾನು ಭರತನಾಟ್ಯ ಕಲಿತಿದ್ದೀನಿ ಅನ್ನೋದಕ್ಕಾಗಲಿ ಐ ತಿಂಕ್ ನಾನು ಯಾವುದೇ ರೀತಿ ಒಂದು ಲಿಂಕ್ ಇಟ್ಕೊಳ್ಳಲ್ಲ. ಬಿಕಾಸ್ ಎಜುಕೇಷನ್ ಗೋಸ್, ಅದು ನಾನು ಏನು ಓದ್ಬೇಕಂತಿದ್ದೀನಿ ಅದನ್ನ ಮಾಡ್ಬೇಕಂತಿದ್ದು ಮಾಡ್ತಿರ್ತೀನಿ, ಬಟ್ ಅಂದ್ರೂ ಭರತನಾಟ್ಯ ಅನ್ನೋದು ಅದೊಂಥರ ಅವಿಭಾಜ್ಯ ಅಂಗ ಆಗೋಗಿದೆ. ನನಗೇನದು ಸೆಪರೇಟ್ ಅಂತ ಏನು ಅನಿಸ್ತಿಲ್ಲ, ಅದು ನಾನು ಇಟ್ಸ್ ಅ ಪಾರ್ಟ್ ಆಫ್ ಲೈಫ್. ನಾನು ಸಾಯೋವರೆಗೂ ಅಂದ್ರೆ ಲೈಕ್ ಕೊನೆ ಟೈಮ್, ಯಾಕಂದ್ರೆ ಇದಕ್ಕೊಂದು ಏಜ್ ಇಲ್ಲ. ಇವಾಗ ಮೆಡಿಸಿನ್ ಅಂತ ಆಗಿರ್ಬೋದು, ಏನಾದ್ರೂ ಒಂದು ಪರ್ಟಿಕ್ಯುಲರ್ ಏಜ್ ಅಲ್ಲಿ ನಾವು ಮುಗಿಸ್ಬೇಕಾಗುತ್ತೆ. ಬಟ್ ಭರತನಾಟ್ಯ ಆಗಿರ್ಬೋದು ಅಥವಾ ಯಾವುದೇ ಶಾಸ್ತ್ರೀಯ ಒಂದು ಕಲೆ ಆಗಿರ್ಬೋದು ನಮ್ಮ ದೇಶದ್ದು, ಅದಕ್ಕೆ ಒಂದು ಪರ್ಟಿಕ್ಯುಲರ್ ವಯಸ್ಸು ಅಂತ ಇಲ್ಲ. ಸೊ ನಾನು 60 ವರ್ಷದ ಮುದುಕಿ ಆದ್ಮೇಲೂ ಕೂಡ ನಾನು ಈ ಡ್ಯಾನ್ಸ್ ಕಲಿಬಹುದು. ಸೊ ಅದಕ್ಕೆ ಅದರದೇ ಆದಂತ ಒಂದು ಇಂಡಿಪೆಂಡೆನ್ಸ್ ಇದೆ. ಸೊ ಅದನ್ನ ನಾನು ಎಂಜಾಯ್ ಮಾಡ್ತಾ ಅದನ್ನ ಕಲಿತಾ ಇದ್ದೀನಿ ಮತ್ತೆ ಇನ್ನೂ ಕಲಿತಾ ಇರ್ತೀನಿ ಅಂತ ಹೇಳಕ್ ಇಷ್ಟ.
1: ತಾವು ಹೇಳಿದ್ರಿ ತಮ್ಮ ಭರತನಾಟ್ಯವನ್ನ ಅಭ್ಯಾಸವನ್ನ ಮಾಡ್ಲಿಕ್ಕೆ ಅದು ತಮ್ಮ ತಂದೆಯವರ ನಿರ್ಧಾರ ಅಂತ. ಅನ್ನಪೂರ್ಣ ಅವರ ತಂದೆಯವರು ಏನ್ ಮಾಡ್ತಾರೆ ಮತ್ತು ತಂದೆ ತಾಯಿಗಳ ಕಿರು ಪರಿಚಯವನ್ನು ಕೂಡ ಮಾಡಿಕೊಡಿ.
0: ನನ್ನ ತಂದೆ BK ದಯಾನಂದರಾಜ್ ಹೆಗಡೆ. ನಮ್ಮ ತಾಯಿ ಹೋಮ್ ಮೇಕರ್, ಅವರು ಪರ್ಟಿಕ್ಯುಲರ್ ಏನು ಕೆಲಸ ಮಾಡ್ತಿಲ್ಲ, ಬಟ್ ಅಂದರೂ ಐ ತಿಂಕ್ ಭಾಳ ಅತ್ಯುತ್ತಮವಾದಂಥ ವ್ಯಕ್ತಿ ನಾನು ನನ್ನ ಲೈಫಲ್ಲಿ ಕಂಡಿರೋದು ನಮ್ಮ ತಾಯಿ. ಬಿಕಾಸ್ ನಾವು ಏನೇ ಆಗಿದ್ದೀವಿ ಇವತ್ತು ಫಿಸಿಕಲಿ ಮೆಂಟಲಿ, ಅದಕ್ಕೆ ತಂದೆ ತಾಯಿ ಇಬ್ಬರು ಬರ್ತಾರೆ. ಅದರಲ್ಲಿ ನನಗೆ ತಾಯಿ ಜಾಸ್ತಿ ಅಂತ ಹೇಳ್ತೀನಿ. ಬಿಕಾಸ್ ಪ್ರೊಫೆಷ್ನಲಿ ಅಪ್ಪ ಎಷ್ಟು ಇನ್ಸ್ಪೈರ್ ಮಾಡ್ತಾರೋ ಅಷ್ಟೇ ಪರ್ಸ್ನಲಿ ಅಮ್ಮ ಮಾಡ್ತಾರೆ. ನಾವು 4 ಜನ. ನಮ್ಮ ದೊಡ್ಡಕ್ಕ ಬಂದ್ಬಿಟ್ಟು ಕೃಷ್ಣವೇಣಿ ಹೆಗ್ಡೆ, ಅವರು ಈಗ MSc ಕೇರಳ ಯೂನಿವರ್ಸಿಟಿನಲ್ಲಿ ಮುಗಿಸಿ ಈಗ BEd ಮುಗಿಸಿ ಹೈಸ್ಕೂಲ್ ಟೀಚರ್ ಆಗಿದ್ದಾರೆ. ಎರಡನೇ ಅಕ್ಕ ಬಂದ್ಬಿಟ್ಟು ಗಾಯತ್ರಿ ಹೆಗ್ಡೆ, ಅವರು ಈಗ MTech NIT ವಾರಂಗಲ್ ಅಲ್ಲಿ ಮಾಡ್ತಾ ಇದ್ದಾರೆ. ಅವ್ರದ್ದು ಇನ್ನೇನು ಮುಗಿಯಿತು ಬರ್ತಿದೆ. ಸೊ ನನ್ನ ತಮ್ಮ ಅವನು ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ವಿಶ್ವೇಶ್ವರ UVC ಮುಗಿಸಿ ಈಗ ಅವನು ಕೂಡ ಜಾಬ್ ನಲ್ಲಿ ಇದ್ದಾನೆ. ಸೊ ನಾನೀಗ MBBS ಮಾಡ್ತಾ ಇದ್ದೆ.
1: ಒಳ್ಳೇದು ಅನ್ನಪೂರ್ಣ ಅವರೇ. ಅನ್ನಪೂರ್ಣ ಅವರೇ, ತಾವು ಮೂಲತಃ ಚಿತ್ರದುರ್ಗದವರು, ತಮ್ಮ ವಿದ್ಯಾಭ್ಯಾಸವನ್ನ ನಮ್ಮ ಚಿತ್ರದುರ್ಗದಲ್ಲಿ ಮಾಡಿದ್ರ, ಎಲ್ಲೆಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದ್ರಿ?
0: ವಿದ್ಯಾಭ್ಯಾಸ ಅಂತ ಬಂದಾಗ ನಾನು ಫಸ್ಟ್ ಇಂದನು ದುರ್ಗದಲ್ಲೇ ಇದ್ದಿದ್ದು, ಈಗ ನಾನು ದಾವಣಗೆರೆಯಲ್ಲಿ ಶಿಫ್ಟ್ ಆಗಿರೋದು MBBSಗೋಸ್ಕರ. ಸೊ ವಿದ್ಯಾಭ್ಯಾಸ ನಾನು ಸಂತ ಜೋಸೆಫರ ಕಾನ್ವೆಂಟ್ ಶಾಲೆಯಲ್ಲಿ ಮಾಡಿದ್ದು, LKG ಟೆಂತ್ ವರೆಗೂ ಅಲ್ಲೇ ಮಾಡಿದೆ. ಅದ ನಂತರ ನಾನು SRS PU ಕಾಲೇಜ್ನಲ್ಲಿ ನನ್ನ PUC ಮುಗಿಸಿದ್ದೀನಿ. ಸೊ ಎಜುಕೇಷನ್ ಅಂತ ಬಂದಾಗ ಮಾತಾಡೋದಾದ್ರೆ ಅಲ್ಲಿ ಲೈಕ್ ಎಲ್ಲ ತರ ಆಕ್ಟಿವಿಟೀಸ್ ನಲ್ಲಿ ನಾವು ಭಾಗಿಯಾಗಿದ್ವಿ. ಐ ತಿಂಕ್ ಐ ಆಮ್ ವೆರಿ ಲಕ್ಕಿ ಟು ಬಿ ಅ ಪಾರ್ಟ್ ಆಫ್ ಸೆಂಟ್ ಜೋಸೆಫ್ ಕಾನ್ವೆಂಟ್. ಬಿಕಾಸ್ ಅಲ್ಲಿ ತುಂಬಾ ನಮಗೆ ಬೇರೆ ಕರಿಕ್ಯುಲರ್ ಆಕ್ಟಿವಿಟೀಸ್ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ಗೂ ಕೂಡ ತುಂಬಾ ಪ್ರಾಮುಖ್ಯತೆ ಇರ್ತಿತ್ತು. ಅದರಿಂದ ನನಗೆ ನೋಡಿ, ನಾನು ಭರತನಾಟ್ಯಕ್ಕೆ ಹೋಗ್ತಾ ಇದ್ರು, ನಾನು ಸಂಗೀತ ಶಾಲೆಗೆ ಹೋದ್ರು, ಏನೋ ಅದೇನೋ ಒಂಥರ ನಂಗೆ ಡಿಫ್ರೆನ್ಸ್ ಅನಿಸಿಲ್ಲ. ಬಿಕಾಸ್ ಸ್ಕೂಲಲ್ಲೂ ಕೂಡ ಅಷ್ಟೊಂದು ಆಕ್ಟಿವಿಟೀಸ್ ಮಾಡಿಸ್ತಿದ್ರು, ಅದೊಂದು ಪ್ರೇರೇಪಣೆ ಇತ್ತು ನನಗೆ. ಮತ್ತೆ ಅದ್ರ ಜೊತೆಗೆ ಬಹಳಷ್ಟು ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸ್ ಎಲ್ಲ ಬರೆದ್ವಿ. ಒಲಂಪಿಯಾಡ್ ಬರ್ದೆ, ನವೋದಯ ಬರ್ದೆ, ಮುರಾರ್ಜಿ ಬರ್ದೆ, NMMS, NTSC, ಅದರಲ್ಲಿ NMMS, ಮುರಾರ್ಜಿ ಅವೆಲ್ಲ ಆಗಿದೆ. ಮತ್ತೆ ಮೌಲ್ಯಮಾಪನ ಎಕ್ಸಾಮಿನೇಷನ್ಸ್ ಎಲ್ಲ ಇರ್ತಿತ್ತು. ಮತ್ತೆ ಶಿವಮೊಗ್ಗ ಧರ್ಮಕ್ಷೇತ್ರದಲ್ಲಿ ನಂಗೆ ರಾಮಾಯಣ ಮಹಾಭಾರತ ಎಕ್ಸಾಮ್ಸ್ ಆ ತರ ಪೇಪರ್ಸ್ ಕೂಡ ಬರೆಸ್ತಿದ್ರು. ನಾನು ಟಾಪರ್ ಇರ್ತಿದ್ದೆ ಅವನು ಹುಡುಗರು ಅಂತ ಪೇಪರ್ಸ್ನಲ್ಲೆಲ್ಲ. ಸೊ ಏನಂದ್ರೆ, ಸ್ಕೂಲು ಒಂಥರ ಅದೇ ತರ ಎನ್ವೈರ್ಮೆಂಟ್ ಕೊಡ್ತು. ನಾವು ಬರೀ ಶೈಕ್ಷಣಿಕವಾಗಿ ಹೋಗೋದಲ್ದೇನೆ ನಾವು ಹೊರಗಡೆದ್ರ ಬಗ್ಗೆನೂ ತಿಳ್ಕೋಬೇಕು. ಸೊ ಆ ತರ ಬೇರೆ ಬೇರೆ ಎಕ್ಸಾಮ್ಸ್ಗಳಲ್ಲೆಲ್ಲ ಓಪನ್ ಆದ್ವಿ. ಅಲ್ಲೇನ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಎಲ್ಲ ಬರೆಸ್ತಿದ್ರು. ಮೇನ್ ಮೇನ್ ಎಕ್ಸಾಮ್ಸ್ ಎಲ್ಲ ನಮ್ದು ಸ್ಕೂಲ್ ಭಾಗಿ ಆಗ್ತಿತ್ತು. ಎಲ್ಲದಕ್ಕೂ ನಮಗೆ ಪ್ರೋತ್ಸಾಹ ಇರ್ತಿತ್ತು ಸ್ಕೂಲ್ ಅಂತ ಬಂದಾಗ ಆ ತರ. ಮತ್ತೆ 10th ಕೂಡ ನಂದು 95% ಆಗಿತ್ತು. ಸೊ ಆಮೇಲೆ ನನ್ನ PUC ನಂಗೆ ಸೈನ್ಸ್ ಅಂದ್ರೆ ನಂಗೆ MBBS ಹೋಗ್ಬೇಕಂತ ಒಂದು ಆಸಕ್ತಿ ಇದ್ದಿದ್ದರಿಂದ ನಾನು ಮತ್ತೆ PU ಕಾಲೇಜಲ್ಲಿ ಜಾಯ್ನ್ ಆದೆ. ನೀಟ್ ಟ್ರೈನಿಂಗು ಚೆನ್ನಾಗಾಯ್ತು. ಅಂಡ್ ದೆನ್ ಆಫ್ಟರ್ ಕಂಪ್ಲೀಟಿಂಗ್ PUC ನಾನು CET, NEET ಎಕ್ಸಾಮ್ಸ್ ಅವನ್ನೆಲ್ಲ ತಗೊಂಡ್ವಿ. ನೀಟಲ್ಲಿ ತೇರ್ಗಡೆ ಆಗ್ಬಿಟ್ಟು ಈಗ MBBS ಮಾಡ್ತಿದ್ದೀನಿ. ಸಾಮ್ನೂರ್ ಶಿವಶಂಕರಪ್ಪ ಕಾಲೇಜ್ನಲ್ಲಿ ಗೌರ್ಮೆಂಟ್ ಸೀಟ್ ತಗೊಂಡು ಈಗ ನೀಟ್ MBBS ಮಾಡ್ತಾ ಇದ್ದೀನಿ. ಐ ಆಮ್ ಫೈನಲ್ ಇಯರ್ ಸ್ಟೂಡೆಂಟ್.
1: MBBS ಅಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ?
0: ನನಗೆ ಫಸ್ಟ್ ಒಲವು ಬಂದಿದ್ದು ಅನಾಟಮಿ ಮೇಲೆ. ನನಗೆ ಅದೇನೋ ಗೊತ್ತಿಲ್ಲ, ತುಂಬಾ ಕ್ರೇಜಿಯಾಗಿ ಆ ಒಂದು ಡಿಸೆಕ್ಷನ್ ಮಾಡ್ಬೇಕಾಗಿರುವ ನಾವು ಸ್ಟಾರ್ಟಿಂಗ್ ಓತ್ ತಗೋಬೇಕಾರೆ, ಕೆಡವರಿ ಓತ್ ತಗೋಬೇಕಾರೆ ಏನೋ ಒಂಥರ ಕೌತೂಹಲತೆ ತುಂಬಾ ಜಾಸ್ತಿ ಇರ್ತಿತ್ತು. ನಮಗೆ ಇನ್ನೂ ಕಲಿಬೇಕು, ಇನ್ನೂ ಬಯೋಕೆಮಿಸ್ಟ್ರಿ ಫಿಸಿಯಾಲಜಿ ಅಂತ ಫಸ್ಟ್ ಇಯರ್ ಸಬ್ಜೆಕ್ಟ್ಸ್ ಏನಿರ್ತಾವಲ್ಲ ಅದೊಂಥರ ಬಿಗ್ ಬೇಸ್ಮೆಂಟ್ಸ್ MBBS. ಸೊ ಅದರಲ್ಲಿ ನನಗೆ ಅನಾಟಮಿ ಫೇವ್ರೇಟ್ ಇತ್ತು. ಈಗ ಫೈನಲ್ ಇಯರ್ ಅಲ್ಲಿ ನನಗೆ ಸರ್ಜರಿ ಮೆಡಿಸಿನ್ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟು ಒಂದೇ ಥರ ನೋಡ್ತಾ ಇದ್ದೀನಿ ಬಿಕಾಸ್ ಐ ಆಮ್ ನಾಟ್ ಎಟ್ ಡಿಸೈಡೆಡ್ ಇದೆ ಅಂತ ಬಟ್ ಸರ್ಜರಿ ಮೇಲೆ ಸ್ವಲ್ಪ ಜಾಸ್ತಿ ಒಲವಿದೆ ಮೆಡಿಸಿನ್ ಮತ್ತು ಸರ್ಜರಿ.
1: ಅನ್ನಪೂರ್ಣ ಅವರು ಭರತನಾಟ್ಯದ ಜೊತೆಗೆ ಇನ್ನ ಯಾವೆಲ್ಲ ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದೀರಾ?
0: ಭರತನಾಟ್ಯ 3ನೇ ಕ್ಲಾಸಿಂದ ಸ್ಟಾರ್ಟ್ ಆಯ್ತು ಸರಿ, ಬಟ್ ಭರತನಾಟ್ಯದಿಂದ ಬಹಳಷ್ಟು ಕಲಿತೆ. ಅಂದ್ರೆ ಲೈಕ್ ಭರತನಾಟ್ಯಕ್ಕೆ ಜಾಯ್ನ್ ಆದ್ವಿ, ಭರತನಾಟ್ಯದಲ್ಲಿ ಎಷ್ಟೊಂದು ಎಕ್ಸಾಮಿನೇಷನ್ಸ್ ಬರಿಬೇಕಂತಿರುತ್ತೆ ಅಂತ ನಮಗೊಂದು ಎಕ್ಸ್ಪೋಜರ್ ಆಯ್ತು. ಅದಾದ್ಮೇಲೆ ಗೊತ್ತಾಯ್ತು ಭರತನಾಟ್ಯಕ್ಕೆ ಸಂಗೀತ ಜ್ಞಾನನು ಬಹಳ ಇಂಪಾರ್ಟೆಂಟ್ ಅಂತ. ಸೊ ಅದಾದ ನಂತರ ನಾನು 5th

0: ಸ್ಟ್ಯಾಂಡರ್ಡ್ ಅಲ್ಲಿ ರಕ್ಮಾ ಸುರೇಶ್ ಅವ್ರ ಹತ್ರ ನಾನು ಸಂಗೀತ ಶಾಸ್ತ್ರೀಯ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಜಾಯ್ನ್ ಆದ. ಅದರಲ್ಲಿ ನಾನು ಮತ್ತೆ ಜೂನಿಯರ್ ಎಕ್ಸಾಮ್ ವರೆಗೂ ಮಾಡ್ಕೊಂಡೆ. ಈಗ ಸೀನಿಯರ್ ಪಾಠಗಳು ಆಗ್ತಾ ಇತ್ತು, ಬಟ್ ಈಗ ಟಚ್ ಅಲ್ಲಿ ಇಲ್ಲ ಸಂಗೀತ. ಅದಾದ್ಮೇಲೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಎಲ್ಲ ಮಾಡ್ತಿದ್ವಿ, ಅಥ್ಲೆಟಿಕ್ಸ್ ಅಲ್ಲೆಲ್ಲ ಇರ್ತಿದ್ದೆ. ಮತ್ತೆ ಐ ವಾಸ್ ಅ ಹಾಕಿ ಪ್ಲೇಯರ್, ನಾನು ಸ್ಕೂಲ್ ಟೈಮಲ್ಲಿ ಹೈಸ್ಕೂಲ್ ಅಲ್ಲಿ ಹಾಕಿ ಪ್ಲೇಯರ್ ಇದ್ದೆ. ಅದು ಬಿಟ್ಟರೆ ನಾನು ಎನ್ ಸಿ ಸಿ ನಲ್ಲೂ ಇದ್ದೆ, ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್. ಅದರಲ್ಲಿ ನಾನು ನ್ಯಾಷನಲ್ ಲೆವೆಲ್ ಕ್ಯಾಂಪ್ಸ್ನೆಲ್ಲ ಮಾಡಿದ್ದೀನಿ, ಥಾಲ್ಸೇನಾ ಕ್ಯಾಂಪ್, ಕೊಂಡಜಿ ತೋರಂಗಲ್ಲೆಲ್ಲ ಮಾಡಿದ್ದೀನಿ ಬಳ್ಳಾರಿನಲ್ಲಿ, ಮತ್ತೆ ಕಾಮನ್ ಎಂಟ್ರೆನ್ಸ್ ಕ್ಯಾಂಪ್, ಮತ್ತೆ ಆರ್ ಡಿ ಸಿ ರಿಪಬ್ಲಿಕ್ ಡೇ ಕ್ಯಾಂಪ್ ಕೂಡ ಟ್ರೈನಿಂಗ್ ಕ್ಯಾಂಪ್ಸ್ ಎಲ್ಲ ಅಟೆಂಡ್ ಮಾಡಿದ್ದೀನಿ. ಸೊ ನ್ಯಾಷನಲ್ ಲೆವೆಲ್ ಸರ್ಟಿಫಿಕೇಟ್ಸ್ ಇದೆ, ಎ ಗ್ರೇಡ್ ಕಂಪ್ಲೀಟ್ ಮಾಡಿದ್ದೀನಿ. ಅದು ಬಿಟ್ಟರೆ ನಾವು ಸಮ್ಮರ್ ವೆಕೇಷನ್ ಅಂತ ಬಂದಾಗ ಕರಾಟೆಗೆ ಹೋಗೋದು. ಇಲ್ಲೇ ಸರಸ್ವತಿ ಲಾ ಕಾಲೇಜಲ್ಲಿ ಕಾಳಿ ಸರ್ ಕರಾಟೆ ಕ್ಲಾಸ್ ಮಾಡ್ತಾ ಇದ್ರು, ಕರಾಟೆ ಕ್ಲಾಸ್ಗೂ ಹೋಗ್ತಾ ಇದ್ವಿ. ಒಂದೆರಡು ಲೈಕ್ ವೈಟ್ ಬೆಲ್ಟ್ ವರೆಗೂ ಎಕ್ಸಾಮ್ ಬರೆದಿದ್ದೆ. ಅದು ಬಿಟ್ಟರೆ ಲೈಕ್ ಅದೇ ಸ್ವಿಮ್ಮಿಂಗ್ ಸೆಷನ್ಸ್ ಹೋಗೋದು, ಲೈಕ್ ರಿಲ್ಯಾಕ್ಸೇಷನ್ಗೆ ಏನೇನು ಮಾಡಬೇಕು ಎಲ್ಲ ಮಾಡಿಸ್ತಿದ್ರು. ಮನೇಲಿ ಅಷ್ಟು ಪ್ರೋತ್ಸಾಹ ಇತ್ತು. ಸೊ ಜೊತೆ ಭರತನಾಟ್ಯ, ಸಂಗೀತ, ಬಿಟ್ಟರೆ ಹೈಸ್ಕೂಲಲ್ಲಿ ಎನ್ ಸಿ ಸಿ, ಆಮೇಲೆ ಕರಾಟೆ, ಮತ್ತೆ ಸ್ಕೂಲಲ್ಲಿ ನಾರ್ಮಲ್ ಆಗಿ ಎಲ್ಲ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ವಿ.
1: ಎಲ್ಲಾ ಕ್ಷೇತ್ರದಲ್ಲೂ ತಮ್ಮನ್ನ ತಾವು ತೊಡಸ್ಕೊಂಡಿದ್ದೀರಾ ಅಂತ ಹೇಳಕ್ ಇಷ್ಟಪಡ್ತೀರಾ. ಅನ್ನಪೂರ್ಣ ಅವರೇ, ಈಗ ತಾವು ಸಂಗೀತ ಅಭ್ಯಾಸವನ್ನು ಕೂಡ ಮಾಡಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಕೇಳುಗರಿಗೆ ನಿಮ್ಗೆ ಇಷ್ಟವಾದಂತ ಯಾವ್ದಾದ್ರು ಒಂದು ಭಕ್ತಿ ಗೀತೆಯನ್ನ ಹಾಡ್ತೀರಾ?
0: ಓಕೆ, ನನಗೆ ಇಷ್ಟವಾದಂದ್ರೆ ಒಂದು ಪುರಂದರ ದಾಸರದೊಂದು ದೇವರ ನಾಮ ಇದೆ, ಅದ್ರದ್ದೊಂದು ಎರಡು ಲೈನ್ ಹಾಡಕ್ಕೆ ಇಷ್ಟಪಡ್ತೀನಿ. ಯಾರು

0: ತುಂಬಾ ಚೆನ್ನಾಗಿ ಹಾಡಿದ್ರಿ ಅನ್ನಪೂರ್ಣ ಅವರೇ. ಅನ್ನಪೂರ್ಣ ಅವರೇ, ತಮ್ಮ ಸಂಗೀತ ಅಭ್ಯಾಸವನ್ನ ಎಲ್ಲಿ ಕಲ್ತ್ರಿ, ತಮ್ಮ ಮೊದಲ ಗುರು ಯಾರು, ಸಂಗೀತದ ಗುರು ಯಾರು?
1: ನಾನು ಇಲ್ಲೇ ದೊಡ್ಡಪೇಟೆನಲ್ಲಿ, ಚಿತ್ರದುರ್ಗದಲ್ಲೇ ದೊಡ್ಡಪೇಟೆನಲ್ಲಿ ರಕ್ಮಾ ಸುರೇಶ್ ಮ್ಯಾಮ್ ಸಂಗೀತ ಕ್ಲಾಸ್ ನಡೆಸ್ತಾರೆ, ಶಾಸ್ತ್ರೀಯ ಸಂಗೀತ. ಅಲ್ಲಿ ನಾನು ಲೈಕ್ ನಮ್ಮ ಸರ್ ಮುಖಾಂತರ ಗೊತ್ತಾಗಿ ಅಲ್ಲಿ ಹೋಗಿ ಜಾಯಿನ್ ಆದೆ. ನಾನು ಆಕ್ಚುಲಿ ಸಂಗೀತನ ಪರ್ಟಿಕ್ಯುಲರ್ ಆಗಿ ಅದರಲ್ಲಿ ಕೂಡ ಏನಾದ್ರು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಅಲ್ಲೇನು ಹೋಗಿರಲಿಲ್ಲ, ಯಾಕಂದ್ರೆ ಭರತನಾಟ್ಯಕ್ಕೆ ಬೇಕು ಸಂಗೀತ ಅಂತ ಹೋದೆ. ಬಟ್ ಅಲ್ಲಿ ಸೇರಿದ್ಮೇಲೆ ಲೈಕ್ ಸ್ವಲ್ಪ ಅದರಲ್ಲಿ ನಾಲೆಜ್ ಜಾಸ್ತಿ ಆಯಿತು, ಮತ್ತೆ ಅದರಲ್ಲೂ ತಿಳ್ಕೊಳೋದು ಭಾಳ ಇದೆ ಅಂತ ಅನಿಸ್ತು. ಸೇರಿದ್ದೀನಿ, ಇನ್ನೂ ಸ್ವಲ್ಪ ಅದ್ರ ಬಗ್ಗೆ ಇನ್ನೂ ಡೀಪಾಗಿ ತಿಳ್ಕೊಳೋಣ ಅಂತ ಹೋಗ್ತಾ ನಾನು ಸಂಗೀತದಲ್ಲಿ ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿ ಅಡಿಯಲ್ಲಿ ಜೂನಿಯರ್ ಎಕ್ಸಾಮ್ ಕೂಡ ಮುಗಿಸ್ತೆ.
0: ಜೂನಿಯರ್ ಕೂಡ ಕಂಪ್ಲೀಟ್ ಮಾಡಿದ್ದೀರಾ? ಸಂಗೀತ ಕ್ಷೇತ್ರದಲ್ಲಿ ಸಂಗೀತ ಅಭ್ಯಾಸವನ್ನ ಮಾಡ್ತಾ ಎಲ್ಲಾದರೂ ಸಂಗೀತ ಕಚೇರಿಗಳಲ್ಲಿ ಸಂಗೀತ ಹಾಡ ಗೀತೆಗಳನ್ನ ಹಾಡೋದಾಗಿರ್ಬೋದು, ಸ್ಪರ್ಧೆಗಳಲ್ಲಿ ಭಾಗವಹಿಸೋದಾಗಿರ್ಬೋದು ಮಾಡಿದ್ದೀರಾ?
1: ಬಹಳಷ್ಟು. ಯಾಕಂದ್ರೆ ಸಂತ ಜೋಸೆಫರ ಕಾನ್ವೆಂಟ್ ಶಾಲೆಯಿಂದನೇ ಎಲ್ಲಾ ಲೈಕ್ ಮೇನ್ ಮೇನ್ ಆಕ್ಟಿವಿಟೀಸ್ಗೆಲ್ಲ ಇಲ್ಲಿ ಚಿತ್ರದುರ್ಗದಲ್ಲಿ ಕರೆ ಆಗುತ್ತೆ. ಸೊ ಅದಕ್ಕೆ ಡಿಸಿ ಆಫೀಸ್ ನಲ್ಲಿ ಯಾವುದೇ ಗಾಂಧಿ ಜಯಂತಿ ಆಗಿರ್ಬೋದು, ರಿಪಬ್ಲಿಕ್ ಡೇ ಆಗಿರ್ಬೋದು, ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು, ಆ ಟೈಮಲ್ಲಿ ಪ್ಯಾಟ್ರಿಯೋಟಿಕ್ ಸಾಂಗ್ಸ್ ನೆಲ್ಲ ಹಾಡೋದಕ್ಕೆ ನಮ್ಮನ್ನ ಕರಿತಾ ಇದ್ರು. ಆಮೇಲೆ ಇಲ್ಲಿ ಕಬಡ್ಡಿ ಪ್ರೋಗ್ರಾಮ್ಸ್ ಎಲ್ಲ ಆದಾಗೆಲ್ಲ ಅಲ್ಲಿ ನಾಡಗೀತೆ ಹಾಡೋದಕ್ಕೆಲ್ಲ ಕರಿತಾ ಇದ್ರು. ಸೊ ಆ ತರ ಮೇನ್ ಮೇನ್ ಪ್ರೋಗ್ರಾಮ್ಸ್ ಎಲ್ಲ ಹೋಗ್ತಿದ್ದೆ. ಬಿಟ್ಟರೆ ಸ್ಕೂಲ್ ಅಲ್ಲಿ ಕಾಲೇಜ್ ಲೆವೆಲ್ ಅಲ್ಲಿ ಎಲ್ಲ ನಮ್ದು ಕಾಂಪಿಟೇಷನ್ಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಪಾರ್ಟಿಸಿಪೇಟ್ ಮಾಡಿ ನಾನು ಪ್ರೈಸ್ ತಗೊಂತೇನೆ.
0: ತಮ್ಮ ಮೊದಲ ಸಂಗೀತ ಅಭ್ಯಾಸವನ್ನ ಸಂಗೀತ ಹಾಡನ್ನ ತಾವು ಯಾವ ಕಾರ್ಯಕ್ರಮದಲ್ಲಿ ಹಾಡಿದ್ರಿ, ಹಾಗೂ ಸಂಗೀತ ಕಾರ್ಯಕ್ರಮದ ಜೊತೆಗೆ ತಮ್ಮ ಮೊದಲ ಭರತನಾಟ್ಯ ಸ್ಪರ್ಧೆ ಅಥವಾ ಭರತನಾಟ್ಯ ಪ್ರದರ್ಶನದ ಕಾರ್ಯಕ್ರಮವನ್ನ ಎಲ್ಲಿ ಕೊಟ್ರಿ, ಆ ಮೊದಲ ಕಾರ್ಯಕ್ರಮ ನೀಡಿದಾಗ ತಮ್ಮ ಅನುಭವ ಹೇಗಿತ್ತು, ಅದ್ರ ಬಗ್ಗೆ ಸ್ವಲ್ಪ ಹಂಚ್ಕೊಳ್ಳಿ.
1: ಮೊದಲು ನಾನು ಭರತನಾಟ್ಯಂ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಭರತನಾಟ್ಯ ಬಂದಾಗ ನಾನು ಥರ್ಡ್ ಇಯರ್ ಅಲ್ಲಿ ಸ್ಟಾರ್ಟ್ ಆಗಿದ್ದು, ಒಂದು 6 ಮಂತ್ ಆಗಿತ್ತಷ್ಟೇ. ಸರ್, ನಾನು ಲೈಕ್ ಫಾಸ್ಟ್ ಆಗಿ ಕಲಿತೀನಿ ಅಂತ ಹೇಳ್ಬಿಟ್ಟು ಒಂದು ಕಾಂಪಿಟೇಷನ್ ಇತ್ತು, ಡ್ಯಾನ್ಸ್ ಕಾಂಪಿಟೇಷನ್ ಇತ್ತು ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ. ಅದಕ್ಕಿಂತ ಮುಂಚೆ ಆಕ್ಚುಲಿ ಇಲ್ಲೊಂದು ನ್ಯೂ ಇಯರಾ ಸ್ಕೂಲ್ ಅಂತ ಇತ್ತು, ಅಲ್ಲಿ ಫಸ್ಟ್ ಪರ್ಫಾರ್ಮೆನ್ಸ್ ಕೊಡ್ರಿ ಅಂತ ಹೇಳಿದ್ರು. ನಾವು ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಒಂದು ಸಿಸ್ಟಮ್ ಇರುತ್ತೆ, ಫಸ್ಟ್ ಡ್ಯಾನ್ಸ್ ಇದನ್ನೇ ಕಲಿಬೇಕು, ಆಮೇಲೆ ಇದನ್ನ ಕಲಿಬೇಕು ಇದಂಗೆ. ನಾನು ತುಂಬಾ ಬೇಸಿಕ್ ಸ್ಟೂಡೆಂಟ್ ಆಗ ನನಗೆ ತುಂಬಾ ಜಲ್ದಿ ಕಲಿತೀನಿ ಅಂತ ಹೇಳ್ಬಿಟ್ಟು ಪೂಜಾ ಡ್ಯಾನ್ಸ್ ಅಂತ ಫಸ್ಟ್ ಹೇಳ್ಕೊಡ್ತಾರೆ. ಅದಾದ್ಮೇಲೆ

ದೇವರ ನಾಮಗಳು ಕೆಲವೊಂದು ಅಲರಿಪು ಆ ಥರ ಸ್ಟಾರ್ಟ್ ಮಾಡ್ತಾರೆ. ಸೊ ಅದ್ರ ಜೊತೆಗೆ ನಂಗೆ ದಾಸನ ಮಾಡಿಕೊ ಎನ್ನ ಆ ಸಾಂಗಿಗೆ ಕೂಡ ನನಗೆ ಹೇಳ್ಕೊಟ್ಟಿದ್ರು. ಬಟ್ ಅಲ್ಲಿ ನನಗೆ ಮಾಡಕ್ಕೆ ಹೇಳಿದ್ದು ಪೂಜಾ ಡ್ಯಾನ್ಸ್ನ. ಅಲ್ಲಿ ಏನಾಗ್ಬಿಡ್ತು, ನಾನು ಸ್ಟೇಜ್ ಮೇಲೆ ನಿಂತಿದ್ದೀನಿ ಆ್ಯಂಡ್ ಅವರು ಸಾಂಗ್ ಪ್ಲೇ ಮಾಡ್ತಾ ಇದ್ದಾರೆ, ಅದು ಪ್ಲೇ ಆಗ್ತಾ ಇಲ್ಲ. ಸೊ ಒಂದು ಸಿ ಡಿ ಕೊಟ್ಟಿದ್ರು ನಮ್ಮ ಸರ್, ಸರ್ ಬಂದಿರಲಿಲ್ಲ, ಅದು ಪ್ರಾಬ್ಲಮ್ ಆಗಿಬಿಡ್ತು ನನಗೆ. ನಾನಲ್ಲಿ ನಿಂತಿದ್ದೀನಿ, ಸ್ಟೇಜ್ ಮೇಲೆ ನಿಂತಿದ್ದೀನಿ, ಅದು ಸಾಂಗ್ ಪ್ಲೇ ಆಗ್ತಿಲ್ಲ. ಅದಕ್ಕೆ ಅವ್ರು ಏನು ಹೇಳಿದ್ರು, ಲೈಕ್ ಬೇರೆ ಯಾವ್ದಾದ್ರು ಸಾಂಗ್ ನೀವು ಕಲ್ತಿದ್ರೆ ಹೇಳಿ ಅದನ್ನ ಹಾಕ್ಬಿಡ್ತೀವಿ ಅಂತ. ಅದಕ್ಕೆ ನಾನು ಹೇಳಿದೆ, ನಾನು ದಾಸನ ಮಾಡಿಕೊನ್ನ ಕಲ್ತಿದ್ದೀನಿ, ಸೊ ಅದನ್ನೇ ಹಾಕಿ. ಸೊ ಅದನ್ನು ಹಾಕಿದ್ರು, ನಾನು ಮಾಡಿದೆ ಕೂಡ ತುಂಬ ಚೆನ್ನಾಗಿ ಬಂತು. ಆ್ಯಕ್ಚುಲಿ ದಟ್ ವಾಸ್ ಮೈ ಫಸ್ಟ್ ಪರ್ಫಾರ್ಮೆನ್ಸ್. ಅಂದರೆ ನಾನು

0: ನೀವು ಕಲ್ತಿದ್ರೆ ಹೇಳಿ ಅದನ್ನ ಹಾಕ್ಬಿಡ್ತೀವಿ ಅಂತ. ಅದಕ್ಕೆ ನಾನು ಹೇಳಿದೆ, ನಾನು ದಾಸನ ಮಾಡಿಕೊಂಡು ಕಲ್ತಿದ್ದೀನಿ, ಸೊ ಅದನ್ನೇ ಹಾಕಿ. ಸೊ ಅದನ್ನು ಹಾಕಿದ್ರು, ನಾನು ಮಾಡಿದೆ, ನಾನು ಮಾಡಿದೆ ಕೂಡ ತುಂಬ ಚೆನ್ನಾಗಿ ಬಂತು. ಆ್ಯಕ್ಚುಲಿ ದಟ್ ವಾಸ್ ಮೈ ಫಸ್ಟ್ ಪರ್ಫಾರ್ಮೆನ್ಸ್. ಅಂದರೆ ನಾನು ಕಾಸ್ಟ್ಯೂಮ್ ಹಾಕಿ ಮಾಡಿರಲಿಲ್ಲ, ಸುಮ್ಮನೆ ನಾರ್ಮಲ್ ಡ್ರೆಸ್ ಹಾಕಿ ಮಾಡಿದ್ದೆ. ದಟ್ ಈಸ್ ಮೈ ಫಸ್ಟ್ ಭರತನಾಟ್ಯಂ ಪರ್ಫಾರ್ಮೆನ್ಸ್. ಮಾಡಿ ನೆಕ್ಸ್ಟ್ ಡೇ ನಾನು ಡ್ಯಾನ್ಸ್ ಕ್ಲಾಸಿಗೆ ವಾಪಸ್ ಬಂದೆ. ಆ್ಯಕ್ಚುಲಿ ಸರ್ ನನಗೆ ಬೈದರು, ಯಾಕಂದರೆ ಈಗ ನಾನು ನಿನಗೆ ಹೇಳಿರೋದು ಪೂಜಾ ಡ್ಯಾನ್ಸ್ ಮಾಡೋದಕ್ಕೆ, ನೀನು ದಾಸನ ಮಾಡಿಕೊಂಡು ಮಾಡಬಾರ್ದಿತ್ತು. ಯಾಕಂತಂದರೆ ನಾವು ಯಾವ ರೀತಿ ನಿಮ್ಮನ್ನು ಗೈಡ್ ಮಾಡ್ತೀವೋ ಆ ರೀತಿ ನೀವು ಹೋಗಬೇಕು. ನಿಮ್ಮದೇ ನೀವು ಆಪ್ಷನ್ ತೊಗೋಬಾರ್ದು. ನನಗೆ ಕಾಲ್ ಮಾಡಬೇಕಿತ್ತು ಅಥವಾ ಏನಾದ್ರು ಒಂದು ಮಾಡಬೇಕಿತ್ತು ನೀವು ಅಥವಾ ಇನ್ನೊಂದು ಯಾರು ಸಿಸ್ಟಮ್ ನೋಡಬೇಕಿತ್ತು ಅಂತ ನನಗೆ ಕೇಳಿದ್ರು. ಅವಾಗ ನಂಗೆ ಸ್ವಲ್ಪ ವಿಯರ್ಡ್ ಅನಿಸ್ತು, ಯಾಕೆ ಸರ್ ನಂಗೆ ಬೈದರು, ನಾನು ಚೆನ್ನಾಗೇ ಮಾಡಿದ್ನಲ್ಲ, ಅಟ್ಲೀಸ್ಟ್ ನನಗೆ ಅದು ಬರಲಿಲ್ಲ ಅಂದರೆ ಇನ್ನೊಂದಂತ ಮಾಡಿದೆ ಅಂತ ನನಗೆ ಅನಿಸ್ತು. ಬಟ್ ಆಮೇಲೆ ಬರ್ತಾ ಬರ್ತಾ ಮೆಚುರಿಟಿ ಆದಾಗ ನನಗೆ ಇವತ್ತು ನಾನು ಅದು ನೆನೆಸ್ಕೊಂಡ್ರೆ ಆ್ಯಕ್ಚುಲಿ ನಂಗೆ ಸರ್ ನನಗೆ ಕರೆಕ್ಟಾಗಿರೋದೇ ಹೇಳ್ಕೊಟ್ಟಿದ್ದಾರೆ. ಆ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಏನನ್ಸುತ್ತಂದ್ರೆ, ಇವತ್ತು ನಾನು ನೆನೆಸ್ಕೊಂಡ್ರೆ ನಾನು ಎಲ್ಲೇ ಡ್ಯಾನ್ಸ್ ಪ್ರೋಗ್ರಾಮ್ ಮಾಡಲಿ, ನಾನು ಇಂಡಿವಿಜುವಲ್ ಆಗಿ ಇಂಡಿಪೆಂಡೆಂಟ್ ಆಗಿ ಮಾಡಿದ್ರು ನಾನು ಸರಿ ಕಾಲ್ ಮಾಡಿ ಹೇಳ್ತೀನಿ, ಸರ್ ಈ ಥರ ಒಂದು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀನಿ ಸರ್ ಮಾಡ್ಬೋದಾ, ಅದೇನಂದ್ರೆ ಅದೊಂದು ಗೌರವನ ನಾವು ಕನೆಕ್ಟ್ ಮಾಡ್ತೀವಿ. ನಾ ಗುರು ಅನ್ನೋದು ಹೌದು, ಆ ಒಂದು ಗೌರವ ಇರಬೇಕು. ಅವ್ರು ಏನು ಹೇಳ್ತಾರೋ ಹಾಗೆ ನಾವು ನಡಿಬೇಕು. ಆ ಒಂದು ಡಿಸಿಪ್ಲಿನ್ ಇದ್ರೆ ಲೈಫಲ್ಲಿ ಆ್ಯಕ್ಚುಲಿ ನಾವು ಏನು ಬೇಕಾದ್ರೂ ಸಾಧನೆ ಮಾಡೋದು. ಈ ಫೀಲ್ಡಿಗೆ ಬೇಕಾಗಿರೋದೇ ಅದು, ನಿಮಗೆ ಬೇಕಾಗಿರೋದು ಟ್ಯಾಲೆಂಟ್ ಅಲ್ಲ. ಟ್ಯಾಲೆಂಟ್ ಹೇಗೆ ಬರುತ್ತೆ? ಡಿಸಿಪ್ಲಿನ್ ಇಂದ ಬರುತ್ತೆ. ಆ ಡಿಸಿಪ್ಲಿನ್ ಹಾರ್ಡ್ ವರ್ಕ್ ಅವೆಲ್ಲ ಬರುತ್ತೆ ಸರಿ, ಬಟ್ ಅದೆಲ್ಲದಕ್ಕೂ ಮಿಗಿಲಾಗಿ ಏನಿರಬೇಕಂದ್ರೆ ನಿನಗೆ ರೆಸ್ಪೆಕ್ಟ್ ಇರಬೇಕು. ಆ ಫೀಲ್ಡಿಗೆ ಫಸ್ಟ್ ರೆಸ್ಪೆಕ್ಟ್ ಕೊಡು, ಆಮೇಲೆ ಅದು ನಿಂದಾಗೋದಕ್ಕೆ ಎಕ್ಸ್ಪೆಕ್ಟ್ ಮಾಡು. ಆ ರೀತಿ ಮೆಂಟಾಲಿಟಿ ಬರೋದಕ್ಕೆ ನಮ್ಮ ಸರ್ ಕಾರಣ ಅಂತ ಒಂದು ಕಡೆ ಹೇಳ್ತೇನೆ. ಬಿಟ್ಟರೆ ಸಂಗೀತ ಅಂದರೆ ನಾನು ಸ್ಕೂಲಲ್ಲೆಲ್ಲ ಹಾಡು ಹೇಳ್ತಿದ್ವಿ ಗ್ರೂಪ್ ಅಸೆಂಬ್ಲೀಸ್ನಲ್ಲೆಲ್ಲ, ಬಟ್ ಫಸ್ಟ್ ಕಚೇರಿ ಅಂತ ಮಾಡಿದ್ದು ಐ ಬಿಲೀವ್ ನಮ್ಮ ಸಂಗೀತ ಕ್ಲಾಸಿಂದ ಆವಿಷ್ಕಾರ ಅಂತ ಪ್ರೋಗ್ರಾಮ್ ನಡೀತಾ ಇತ್ತು ದುರ್ಗಾದಜನೋತ್ಸವ. ಆ ಪ್ರೋಗ್ರಾಮ್ನಲ್ಲಿ ನಾವೊಂದು ದೇವರ್ನಾಮನ ಹಾಡಿದ್ವಿ. ಅಂದರೆ ದೇವರ್ನಾಮ ಅಲ್ಲ, ಅದು ಆ್ಯಕ್ಚುಲಿ ಶಾಸ್ತ್ರೀಯ ಸಂಗೀತ, ಸರಸ್ವತಿ ಬಗ್ಗೆ ಒಂದು ಸಾಂಗ್ ಹಾಡಿದ್ವಿ. ಸೊ ಅದು ನನ್ನ ಫಸ್ಟ್ ಸಂಗೀತ ಪರ್ಫಾರ್ಮೆನ್ಸ್, ಅಂದರೆ ಆಫಿಷಿಯಲ್ ಆಗಿ ಹೋಗಿ ಗ್ರೂಪ್ ಜೊತೆ ಹೋಗಿ ಹಾಡಿದ್ದು ಆವಾಗ. ಬಿಟ್ಟರೆ ಸ್ಕೂಲಲ್ಲೆಲ್ಲ ಎಲ್ಲ ಪ್ರೋಗ್ರಾಮ್ಸಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ವಿ.
1: ಅನ್ನಪೂರ್ಣ ಅವರೇ, ಅಂದರೆ ತಮ್ಮ ಗುರುಗಳು ತಮಗೆ ಯಾವ ರೀತಿ ಸಪೋರ್ಟನ್ನು ಮಾಡ್ತಾ ಇದ್ರು, ಹಾಗೂ ತಾವು ಗುರುವಿಗೆ ಎಷ್ಟನ್ನು ಪ್ರಾಮುಖ್ಯತೆಯನ್ನು ನೀಡಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರಿ. ತಮ್ಮ ಗುರುಗಳೊಂದಿಗೆ ತಮ್ಮ ಬಾಂಧವ್ಯ ಯಾವ ರೀತಿ ಇತ್ತು? ಇವಾಗ ತಾವು ಯಾವುದಾದ್ರೂ ಕ್ಷೇತ್ರದಲ್ಲಿ ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದರೆ ತಮ್ಮ ಗುರುಗಳು ಯಾರು, ಅವರು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ.
0: ನನಗೆ ಗುರು ಅಂತ ಬಂದಾಗ ಫಸ್ಟ್ ನೆನಪಾಗೋದು ಆ್ಯಕ್ಚುಲಿ ನಮ್ಮ ತಂದೆ. ಬಿಕಾಸ್ ಯಾಕಂದರೆ ಅಪ್ಪನು ತುಂಬ ವರ್ಷ ಗೌರ್ಮೆಂಟ್ ಲೆಕ್ಚರ್ ಆಗಿ ಕೆಲಸ ಮಾಡಿ ಎಜುಕೇಷನ್ ಆಫೀಸರ್ ಆಗಿ ರಿಟೈರ್ಡ್ ಆಗಿದ್ದ. ಅವನು ಡಿಸಿಪ್ಲಿನ ಬೆಳೆಸಿದ್ರು ಮನೇಲಿ. ಮೊದಲನೇದಾಗಿ ನಾವೇನು ಓದಬೇಕಂದ್ರೆ ನಮ್ಮ ಪರ್ಟಿಕ್ಯುಲರ್ ಸ್ಟಡಿ ಚೇರ್ ಇರ್ತಿತ್ತು, ಅಲ್ಲೇ ಕೂತ್ಕೊಂಡು ಓದಬೇಕು, ಮತ್ತು ಅದೊಂದು ಸಿಸ್ಟಮ್ ಇರ್ತಿತ್ತು ಮನೇಲಿ. ಸೊ ಅವರು ನಮಗೊಂಥರ ಗುರು. ನಾವೇನೇ ನೋಟ್ಸ್ ಬರೆದ್ರು ಫಸ್ಟ್ ಅಪ್ಪನ ಹತ್ರ ಕರೆಕ್ಷನ್ ಮಾಡಿಸ್ತಿದ್ವಿ ಮನೆ. ಆಮೇಲೆ ಸ್ಕೂಲಿಗೆ ತೊಗೊಂಡೋಗಿ ತೋರಿಸಿದ್ರೆ ಬಿಡು ನಿಮ್ಮ ಅಪ್ಪ ಕರೆಕ್ಷನ್ ಮಾಡಿದ್ರೆಲ್ಲ ಮುಗೀತು ಅಂತ ಹೇಳ್ತಿದ್ರು ಟೀಚರ್ಸ್ ಕೂಡ. ಬಟ್ ಆ ಡಿಸಿಪ್ಲಿನ್ ಒಂದು ಮನೆಯಿಂದ ಕಲ್ತಿದ್ದೆ. ಬಟ್ ಭರತನಾಟ್ಯ ಕ್ಲಾಸಿಗೆ ಜಾಯ್ನ್ ಆದಮೇಲೆ ಅದೊಂಥರ ನನಗೆ ಡಿಫ್ರೆಂಟ್ ಕಲ್ಚರ್ ಅನಿಸ್ತು. ಯಾಕಂದರೆ ಮನೇಲಿ ತಂದೆ ತಾಯಿ ಕಾಲಿಗೆ ಬೀಳ್ತೀವಿ ಸರಿ, ಬಟ್ ಸ್ಕೂಲಲ್ಲಿ ಎಲ್ಲ ಟೀಚರ್ಸಿಗೆ ಕಾಲಿಗೆ ಬೀಳ್ತಿದ್ವಾ ಆ ಚಿಕ್ಕ ವಯಸ್ಸಲ್ಲಿ? ಅದು ಇಲ್ಲ. ಬಟ್ ಡ್ಯಾನ್ಸ್ ಕ್ಲಾಸ್ ಇದಾದ್ಮೇಲೆ ಫಸ್ಟ್ ಕಲ್ತಿದ್ದೆ ಅದು. ಹೋಗಿದ ತಕ್ಷಣ ಸರ್ ಕಾಲಿಗೆ ಬೀಳಬೇಕು, ಸರ್ ಕಾಲಿಗೆ ಬಿದ್ದು ಆಮೇಲೆ ಭೂಮಿ ತಾಯಿಗೆ ನಮಸ್ತೆ ಮಾಡಿ ನಮ್ಮ ಡ್ಯಾನ್ಸ್ನ ನಾವು ಸ್ಟಾರ್ಟ್ ಮಾಡ್ತೀವಿ. ಅದು ಫಸ್ಟ್ ಕಲ್ಚರ್ ನಾವು ಕಲಿತೀವಿ. ಸೊ ಅದು ಫಸ್ಟ್ ಒಂದು ಏನಂತಾರೆ ಬಾಂಡ್ ಬೆಳೆಯುತ್ತೆ ನಮ್ಮ ಗುರು ಮತ್ತು ಶಿಷ್ಯರ ಮಧ್ಯ. ಅದರಲ್ಲಿ ಕಿರಣ್ ಸರ್ ಬಗ್ಗೆ ಹೇಳೋದಾದರೆ ನಟರಂಜನ್ ನೃತ್ಯ ಕಲಾ ಕೇಂದ್ರದಲ್ಲಿ ನಾನು ಭಾಳ ಕಲ್ತಿದ್ದೀನಿ ಸರ್. ನನಗೆ ತುಂಬ ಪ್ರಾಮುಖ್ಯತೆ ಕೊಡ್ತಿದ್ರು, ಯಾಕಂದರೆ ನಾನು ಅಷ್ಟೇ ವಿಧೇಳಾಗಿರ್ತಿದ್ದೆ, ಅಷ್ಟೇ ಫಾಸ್ಟಾಗಿ ಕಲಿತಾ ಇದ್ದೆ ಕೂಡ. ನಂಗೆ ಗ್ರೂಪಲ್ಲಿ ಯಾವುದೇ ಸಾಂಗ್ ಇರಲಿ ನನಗೆ ಹೇಳ್ಕೊಡ್ತಿದ್ರು, ನನಗೆ ಅಂತ ಒಂದು ಬ್ಯಾಚ್ ಕೂಡ ಕಳಿಸ್ತಾ ಇದ್ರು. ಯಾಕಂದರೆ ಆ ಕಾನ್ಫಿಡೆನ್ಸ್ ಇರ್ತಿತ್ತು ಸರ್ಗೆ. ನಾನು ಸೇರಿ ಒಂದು ವರ್ಷ ಆಗಿತ್ತು ಅಷ್ಟೇ, ಅಷ್ಟೊತ್ತಿಗೆಲ್ಲ ಚಿಕ್ಕ ಚಿಕ್ಕ ಮಕ್ಕಳೇನೋ ಬರ್ತಿದ್ರು, ಅವ್ರಿಗೆಲ್ಲ ನಮಸ್ತೆ ಹೇಳ್ಕೊಡೋಕ್ಕೆಲ್ಲ ನನ್ನ ಕಲಿಸ್ತಾ ಇದ್ರು. ಸೊ ಒಂದು ಒಳ್ಳೆ ಬಾಂಡಿಂಗ್ ಇತ್ತು ನನ್ನ ಸರ್ ಮಧ್ಯದಲ್ಲಿ. ತುಂಬ ಜವಾಬ್ದಾರಿಯುತವಾಗಿ ನಮ್ಮನ್ನು ಬೆಳೆಸಿದ್ರು, ಯಾವುದೇ ಆಗಿರ್ಬೋದು. ಅಂದರೆ ಪ್ರೋಗ್ರಾಮ್ ಹೆಂಗೆ ಕಂಡಕ್ಟ್ ಆಗುತ್ತೆ, ಆಮೇಲೆ ನಾವು ಸೀನಿಯರ್ಸ್ ಆಗ್ತಾ ಆಗ್ತಾ ಆಗ್ತಾ ನಾವು ಜೂನಿಯರ್ಸ್ನ ಹೇಗೆ ಟ್ರೀಟ್ ಮಾಡಬೇಕು, ಅವ್ರನ್ನ ಯಾವ ರೀತಿ ಲೈಕ್ ಒಂದು ಲೈನಿಗೆ ತೊಗೊಂಬರ್ಬೇಕು. ಅಂದರೆ ಲೈಕ್ ಇವಾಗ ಒಂದು ಪ್ರೋಗ್ರಾಮ್ ಆಗ್ತಿದೆ ಅಲ್ಲಿ ಏನೇನು ಡಿಸಿಪ್ಲಿನರಿ ಆ್ಯಕ್ಷನ್ಸ್ ಇರುತ್ತೆ, ಅಲ್ಲಿ ಹೋಗಿದ ತಕ್ಷಣ ಯಾರನ್ನು ಭೇಟಿ ಮಾಡಬೇಕು, ನಾವೊಂದು ಕಾಸ್ಟ್ಯೂಮ್ ಹಾಕಿದ ತಕ್ಷಣ ನಮ್ಮ ಬಿಹೇವಿಯರಲ್ಲಿ ಎಷ್ಟು ಚೇಂಜಸ್ ಇರಬೇಕು ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ರು. ಸೊ ನಂದು ಫಸ್ಟ್ ಪರ್ಫಾರ್ಮೆನ್ಸ್ ಅಂದರೆ ಕಾಸ್ಟ್ಯೂಮ್ ಹಾಕಿ ಮಾಡಿದಂಥ ಫಸ್ಟ್ ಪರ್ಫಾರ್ಮೆನ್ಸಿಗೆ ಸರ್ರೇ ಮೇಕಪ್ ಮಾಡಿದ್ರು. ನಂಗೆ ಅದಿನ್ನೂ ನೆನಪಿದೆ, ಸರ್ ಮುಂದೆ ಕೂರಿಸ್ಕೊಂಬಿಟ್ಟು ನನಗೆ ಅದೇನು ಫೌಂಡೇಶನ್ ಹಚ್ತಾ ಹಚ್ತಾ ಹೇಳ್ತಿದ್ರು, ನೋಡು ಅನ್ನಪೂರ್ಣ ಎರಡು ಕಡೆ ಲೈಟಿಂಗ್ಸ್ ಇರುತ್ತೆ, ಮಧ್ಯದಲ್ಲಿ ಸ್ಟೇಜಲ್ಲಿ ಒಂದು ಪಟ್ಟಿ ಹಾಕಿರ್ತಾರೆ, ಅದೇ ಸೆಂಟರ್ ಆಗಿರುತ್ತೆ. ಲೈಕ್ ಅದು ಫಸ್ಟ್ ಟೈಮ್ ಏನೇ ಹೇಳ್ಕೊಟ್ಟಿರ್ತಾರಲ್ಲ ಅದೆಲ್ಲ ಇವಾಗೂ ಕೂಡ ಅದೊಂಥರ ಮೆಮೊರಿ ಥರ ಇದೆ. ಇವಾಗೂ ಹೋದಾಗೂ ಕೂಡ ನಾನು ಸ್ಟೇಜ್ ಮೇಲೆ ಹೋಗಿದ ತಕ್ಷಣ ಆ ಕಡೆ ಕಡೆ ಲೈಟ್ ನೋಡ್ತೀನಿ, ನಾನು ಸೆಂಟ್ರಲ್ಲಿ ನಿಂತಿದ್ದೀವೋ ಎಲ್ಲ ನೋಡ್ತೀನಿ. ಇವತ್ತೇ ಆಗಲಿ ಯಾವುದೇ ಸ್ಟೇಜ್ ಪರ್ಫಾರ್ಮೆನ್ಸ್ ಹೋದಾಗ ಸರ್ ಹೇಳಿದಂಥ ಫಸ್ಟ್ ಮಾತುಗಳು ನನಗೆ ನೆನಪಾಗುತ್ತೆ. ಸೊ ಅದೊಂಥರ ಆ ಬಾಂಡಿಂಗ್ ನಾನು ಹೆಂಗೆ ಹೇಳಬೇಕಂತ ನಂಗೆ ಗೊತ್ತಿಲ್ಲ, ಬಟ್ ಅಂದರೂ ತುಂಬ ಅದ್ಭುತವಾಗಿತ್ತು ಅಂತ ಹೇಳೋಕ್ಕೆ ಇಷ್ಟ. ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ಆಮೇಲೆ ಎಷ್ಟೊಂದು ಎಕ್ಸಾಮಿನೇಷನ್ಸ್ ಎಲ್ಲ ಮಾಡ್ತಾ ಹೋದ್ವಿ, ನಮ್ದೊಂದು ಕ್ವಾಲಿಫಿಕೇಶನ್ ಎಲ್ಲ ಆಗ್ತಾ ಬಂತು, ಆಮೇಲೆ ನಾವು ಸೀನಿಯರ್ ಸ್ಟೂಡೆಂಟ್ಸ್ ಇವಾಗ ಆಗಿದ್ದೀವಿ. ಸೊ ಈಗ ಅಷ್ಟೊಂದು ಕಟ್ಟಿಟ್ ಮಾಡಲ್ಲ. ನಾವು ಒಂದು ಕಾಲ್ ಮಾಡಿದಾಗೂ ಅಷ್ಟೇ, ನಂಗೆ ಎಷ್ಟೊಂದು ಸತಿ ಒಂದ್ಸತಿ ನಾನು ಕಾಲ್ ಮಾಡಿಬಿಟ್ಟು ಸರ್ ಡ್ಯಾನ್ಸ್ ಕ್ಲಾಸ್ ಎಷ್ಟೊತ್ತಿಗೆ ಬರಬೇಕು ಅಂತ ತಕ್ಷಣ ಕೇಳಿಬಿಟ್ಟೆ. ಅದಕ್ಕೆ ಅವರು ಅಲ್ಲ ಮಾ ನೀನು ಕಾಲ್ ಮಾಡಿದ್ಯಾ ಫಸ್ಟ್ ನಮಸ್ತೆ ಅಂತ ಹೇಳಬೇಕಾ,

0: ಗುಡ್ ಮಾರ್ನಿಂಗ್ ಅಂತ ಹೇಳ್ಬೇಕಾ, ಡೈರೆಕ್ಟ್ ಟೈಮ್ ಕೇಳ್ತಾ ಇದೆಯಲ್ಲ, ಕಟ್ ಮಾಡು ಫೋನು, ಇನ್ನೊಂದ್ಸತಿ ಮಾಡು ಕಾಲು ಅಂತ ಹೇಳಿದ್ರು. ನಾನು ಯಾಕೆ ಹಿಂಗ್ ಬೈತಾ ಇದ್ದಾರೆ ಅಂತ ನಂಗೆ ಫುಲ್ ಆಶ್ಚರ್ಯ ಆಗೋಯ್ತು. ಬಟ್ ಆಮೇಲೆ ನಾನು ಸಿಟ್ ಮಾಡ್ಕೊಂಡ್ಬಿಟ್ಟೆ, ನಾನು 5ನೇ ಕ್ಲಾಸ್ ಇದ್ದೆ ಅಷ್ಟೇ, ನಂಗೆ ಅಷ್ಟೊಂದೇನು ಅವಾಗ ಸರ್ ಅವಾಗೆಲ್ಲ ನಮ್ಗೆ ಅದೆಲ್ಲ ತಿಳಿಸ್ಬೇಕು ಅಂತ ಥರ ಎಲ್ಲ ಮಾಡ್ತಿದ್ರು. ನಾನು ಮನೇಲಿ ಜಗಳ ಆಡ್ಬಿಟ್ಟು ಬೈತಾ ಇದ್ದಾರೆ ಸರ್ ಸುಮ್ ಸುಮ್ಮನೆನ ಅಂತಂದಾಗ ನಮ್ಮ ತಂದೆ ಹೇಳಿದ್ರು, ಕಾಲ್ ಮಾಡು ಇವಾಗ, ನಮಸ್ತೆ ಹೇಳು, ಏನು ಆಗಲ್ಲ. ನಾನು ಕಾಲ್ ಮಾಡಿ ಮತ್ತೆ ನಮಸ್ತೆ ಸರ್ ಅಂತ ಹೇಳಿದೆ. ಅವಾಗ ಸರಿ ಇಷ್ಟೊತ್ತಿಗಿದೆ ಬಾ ಅಂತ ಕರೆದ್ರು. ಆಮೇಲೆ ಕ್ಲಾಸಿಗೆ ಬಂದಾಗ ಏನು ಬೈಲಿಲ್ಲ ಸರ್, ಕಾಲಲ್ಲಿ ಯಾಕಂಗೆ ಬೈದ್ರು, ಇವತ್ತು ನಾನು ಯಾರಿಗೆ ಕಾಲ್ ಮಾಡಿದ್ರು ಫಸ್ಟ್ ಹೇಳದೆ ನಮಸ್ತೆ. ಸೊ ಆ ಥರ ಒಂದು ಒಳ್ಳೊಳ್ಳೆ ವಿಷಯಗಳನ್ನೆಲ್ಲ ನಾವು ಕಲಿತಾ ಹೋದ್ವಿ. ಆ ಟೈಮಲ್ಲಿ ವಿಚಿತ್ರ ಅನಿಸ್ತಿತ್ತು, ಯಾಕಂದ್ರೆ ನಾವು ಚಿಕ್ಕೋರಿದ್ವಿ, ನಮ್ಗೆ ಅಷ್ಟೊಂದು ಮೆಚುರಿಟಿ ಇರಲಿಲ್ಲ. ಬಟ್ ಅಂದ್ರೂ ನಾವು ಅದನ್ನು ತಪ್ಪು ಭಾವನೆಯಲ್ಲಿ ಎಂದೂ ತಿಳ್ಕೊಳ್ಳಿಲ್ಲ, ಯಾಕಂದ್ರೆ ಆ ಒಂದು ಬಾಂಧವ್ಯ ಸರ್ ಜೊತೆ. ಸೊ ಅದನ್ನ ಬೆಳೆಸ್ತಾ ಹೋದ್ರು. ನಮ್ಮ ಅವರು ಮದುವೆ ಕೂಡ ಆಗಿಲ್ಲ, ನಮ್ಮನ್ನೇ ಸ್ವಂತ ಮಕ್ಕಳಿನ ತರ ನೋಡ್ಕೊತಾ ಇದ್ರು. ಸೊ ಅದ್ರ ಬಗ್ಗೆ ನಂಗೆ ಇಷ್ಟು ಚಿಕ್ಕದಾಗೆಲ್ಲ ಹೇಳ್ತಾ ಹೋದ್ರೆ ಆಗೋಲ್ಲ, ಸರ್ ಬಗ್ಗೆ ತುಂಬಾನೇ ಇದೆ ಹೇಳೋದಕ್ಕೆ.
1: ಅಂದ್ರೆ ತಮ್ಮ ಗುರುವಿನ ಬಗ್ಗೆ ಅಪಾರವಾದಂತಹ ಗೌರವವನ್ನ ಕೂಡ ತಾವು ಇಟ್ಕೊಂಡಿದ್ದೀರಾ, ಹಾಗೂ ಇವಾಗ ತಾವು ಸೀನಿಯರ್ ಆಗಿದ್ದೀರಾ. ಅಂದ್ರೆ ನಿಮ್ಮ ಶಾಲೆಯಲ್ಲಿ ನಿಮ್ಮ ನೃತ್ಯ ಕ್ಲಾಸಸ್ ಅಲ್ಲಿ ತಾವೇ ಸೀನಿಯರ್ ಆಗಿದ್ದೀರಾ. ನಿಮ್ಮ ಜೂನಿಯರ್ಸ್ ಗಳಿಗೆ, ಈಗ ನಾನು ಈಗ ತಾನೇ ಜಾಯಿನ್ ಆಗಿರ್ತಕ್ಕಂತ ಕಿರಿಯರಿಗೆ ತಾವು ಏನನ್ನ ಕಿವಿ ಮಾತನ್ನ ಹೇಳಕ್ ಇಷ್ಟಪಡ್ತೀರಾ?
0: ಕಿವಿ ಮಾತು ಅಂತ ಹೇಳೋದಾದ್ರೆ, ಅಂದ್ರೆ ನಾವು ಸೀನಿಯರ್ಸ್ ಆಗಿದ್ರು ಕೂಡ ಇವಾಗೂ ನಮ್ಮನ್ನ ನಾವು ಜೂನಿಯರ್ಸ್ ತರನೇ ನೋಡ್ತೀವಿ. ಏನಂತಂದ್ರೆ ಅಲ್ಲಿ ಹೋಗಿದ ತಕ್ಷಣ ನಾವು ಆ ಗ್ರೂಪ್ ಅಲ್ಲಿ ಒಬ್ಬರಾಗ್ತೀವಿ, ನಾವೇ ಲೀಡ್ ಮಾಡ್ತೀವಿ ಅನ್ನೋದಕ್ಕಿಂತ. ಈಗ ಮಕ್ಕಳು, ಚಿಕ್ಕ ಮಕ್ಕಳು ಒಂದೊಂದೇ ಸ್ಟೆಪ್ ಸ್ಟಾರ್ಟಿಂಗ್ ಬೇಸಿಕ್ ಸ್ಟೆಪ್ಸ್ ಕಲಿತಾ ಇದಾರೆ ಅಥವಾ ನಮಸ್ತೆ ಕಲಿತಾ ಇದಾರೆ, ಅಂದ್ರೆ ನಾವು ಅವ್ರ ಜೊತೆಗೆ ಹೇಳ್ತೀವಿ, ನಾವು ನಿಮ್ಮಂತ ವಿದ್ಯಾರ್ಥಿಗಳೇ ಅಂತ ಹೇಳಿ. ಮತ್ತೆ ನಾವು ಯಾವ್ಯಾವ ರೀತಿ ಲೈಕ್ ಸ್ಟಾರ್ಟಿಂಗ್ ಅವ್ರಿಗೆ ಇಂಟ್ರೊಡಕ್ಷನ್ ಹೇಗೆ ಕೊಡ್ತೀವಿ ಅನ್ನೋದಾದ್ರೆ, ನಮ್ಮ ಸರ್ ನಮ್ಗೆ ಏನ್ ಹೇಳ್ಕೊಟ್ಟಿದ್ರು ಅದೇ ರೀತಿ. ಅಂದ್ರೆ ಈಗ ಮಕ್ಳು ಏನಂತಂದ್ರೆ ಬರ್ತಾರೆ, ಲೈಕ್ ಈಗಿನ ಜನರೇಷನ್ ಹೇಗಿದೆ ಅಂತಂದ್ರೆ ಅವ್ರು ಅಷ್ಟು ಇಂಟ್ರೆಸ್ಟೆಡ್ ಕೊಟ್ಟು ಬರಲ್ಲ, ಏನೋ ಕಲಿಬೇಕು ಅಂತ ಬರ್ತಾರೆ, ಒಂದ್ 3-4 ತಿಂಗಳು ಬರ್ತಾರೆ ಆಮೇಲೆ ಬಿಟ್ಬಿಡ್ತಾರೆ. ಅಥವಾ 10th ಸ್ಟ್ಯಾಂಡರ್ಡ್ ಬಂತು ಅಂದ್ರೆ ಮುಗಿತು, 9th ಬಿಟ್ಟಿರ್ತಾರೆ ಆಲ್ರೆಡಿ, ಅದರಲ್ಲೂ ICSE ಸಿಲೆಬಸ್ EVS ಅಂದೇ ಬರೋದೇ ಇಲ್ಲ. ಸೊ ನಾವು ಅವರಿಗೆ ಏನ್ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀವಿ ಈಗ ಜಾಯಿನ್ ಆಗೋರ್ಗೆ, ಅಥವಾ ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್, ನಾನೇನು ಅಂತ ಸೀನಿಯರ್ ಏನಲ್ಲ, ಬಟ್ ಅಂದ್ರೆ ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಇಂದ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಮೊದಲು ಅದ್ರ ಮೇಲೆ ಒಂದು ಆಸಕ್ತಿನ ಹುಟ್ಟಿಸ್ಕೊಳ್ಳಿ. ಸುಮ್ಮನೆ ನಾನು ಬೇರೆಯವ್ರು ಯಾರೋ ಕಲಿತಿದ್ದೆ, ನನ್ನ ಫ್ರೆಂಡ್ ಕಲಿತಿದ್ದಾಳೆ ಅದಕ್ಕೆ ನಾನು ಕಲಿಯಕ್ಕೆ ಬರ್ತಿದ್ದೀನಿ ಆ ಥರ ಒಂದು ಉದ್ದೇಶದಲ್ಲಿ ಬರಬೇಡಿ. ನೀವು ನಿಮ್ಮ ಆ ಒಂದು ಫೀಲ್ಡಲ್ಲಿ ಒಂದು ಇಂಟ್ರೆಸ್ಟ್ನ ಬೆಳೆಸ್ಕೊಳ್ಳಿ. ಆ ಇಂಟ್ರೆಸ್ಟ್ ಹೇಗೆ ಬರುತ್ತೆ ಅಂದರೆ, ನೀವು ಪಂಕ್ಚುಯಲ್ ಆಗಿದ್ದಾಗ, ಯಾವಾಗ ಡ್ಯಾನ್ಸ್ ಕ್ಲಾಸ್ ಇದೆ ಕಂಟಿನ್ಯೂಸ್ ಆಗಿ ಹೋಗಿ, ಒಂದೇ ವರ್ಷದಲ್ಲಿ ಭರತನಾಟ್ಯಂ ಬಗ್ಗೆ ತಿಳ್ಕೊಳೋ ಸಾಧ್ಯತೆ ಇಲ್ಲವೇ ಇಲ್ಲ. ಯಾಕಂದ್ರೆ ನೀವು ಫಸ್ಟ್ ಇಯರಲ್ಲಿ ಏನು ಕಲಿತೀಯ, ಏನು ಕಲಿಯಲ್ಲ, ನೀನು ನಮಸ್ತೆ ಕಲಿತೀಯ, ಒಂದು ಹಸ್ತಮುದ್ರಿಕೆಗಳನ್ನು ಕಲಿತೀಯ, ಅಡವುಗಳನ್ನು ಕಲಿತೀಯ, ಭಂಗಿಗಳನ್ನು ಕಲಿತೀಯ, ನೀನು ಯಾವ ಡ್ಯಾನ್ಸ್ ಕಲಿತೀಯ, ನೀನು ಭರತನಾಟ್ಯದ ಬಗ್ಗೆ ಏನು ಗೊತ್ತೇ ಆಗೋಲ್ಲ. ನೀನು 1-2 ವರ್ಷದಲ್ಲೆಲ್ಲ ಆ ಒಂದು ಬೇಸಿಕ್ ನಾಲೆಜಲ್ಲಿ ನೀನು ಇದೇನು ಇಲ್ಲ ಕ್ಲಾಸಿಕಲ್ ಡ್ಯಾನ್ಸ್ ಅಥವಾ ನಂಗೆ ಇಂಟ್ರೆಸ್ಟ್ ಬರ್ತಿಲ್ಲ ಅನ್ನೋ ರೀತಿನಲ್ಲಿ ನೀನು ಹೋಗ್ಬಾರ್ದು. ಅದು ಆ್ಯಕ್ಚುಲಿ ಹಂಗೆ ಮಾಡೋದೇ ಇಲ್ಲ. ನೀನು ಆಸಕ್ತಿಯಿಂದ ಮಾಡಿ ಕಲಿತಿದ್ಯಾ ಅಂತಂದ್ರೆ ಒಂದು ಪ್ರತಿಯೊಂದಕ್ಕೂ ಒಂದು ಮೀನಿಂಗ್ ಇದೆ. ನೀನು ಒಂದು ಹಸ್ತಮುದ್ರಿಕೆ ಮಾಡ್ತೀಯ ಅನ್ನೋ ಅದಕ್ಕೂ ಒಂದು ಮೀನಿಂಗ್ ಇದೆ, ನೀನು ಭಂಗಿ ಮಾಡ್ತೀಯ ಅನ್ನೋದಕ್ಕೂ ಒಂದು ಮೀನಿಂಗ್ ಇದೆ. ಸೊ ದಟ್ ಏನಂತಂದ್ರೆ ಆ ಒಂದು ಮೀನಿಂಗ್ಫುಲ್ ವೇನಲ್ಲಿ ಹೋಗಿ, ಅಂದರೆ ಯಾವುದನ್ನು ಬ್ಲೈಂಡ್ ಆಗಿ ಕಲಿಬೇಡಿ, ಮತ್ತೆ ಎಲ್ಲದನ್ನು ಒಂದು ಆಸಕ್ತಿಯಿಂದ ಇಟ್ಕೊಂಡು ಕಲೀರಿ. ಮತ್ತೆ ಯಾವತ್ತು ಅದನ್ನ ಓಕೆ ನಾನು 10th ಸ್ಟ್ಯಾಂಡರ್ಡ್ ವರೆಗೂ ಕಲಿತು ಆಮೇಲೆ ಬಿಟ್ಬಿಡ್ತೀನಿ, ನಂಗೇನು ಬೇಸಿಕ್ ಸಾಕು, ಆ ಒಂದು ಮೈಂಡ್ ಸೆಟ್ ಇಂದ ಒಂದು ಬರಕ್ಕೆ ಹೋಗ್ಬೇಡಿ. ನೀವು ಕಲಿತಿದ್ದೀರಾ, ಕಲಿಯೋ ಮಕ್ಕಳಿಗೆ ಏನಿರಬೇಕು, ಕಲಿಬೇಕು ಅನ್ನೋ ಆಸಕ್ತಿ ಇರಬೇಕು, ಆ ಒಂದು ಹಂಗರ್ ಇರಬೇಕು, ಆ ಒಂದು ಆಸಕ್ತಿ ಇಟ್ಕೊಂಡು ಬಂದ್ರೆ ಐ ಥಿಂಕ್ ನಾವು ಅವ್ರಿಗೆ ಮುಂದೆ ಆಮೇಲೆ ಲೈಕ್ ಆ ಥಾಟೇ ಬರೋದಿಲ್ಲ, ಓಕೆ ಇವಾಗ 10th ಸ್ಟ್ಯಾಂಡರ್ಡ್ ಬಂತು ತುಂಬಾ ಕಷ್ಟ ಇರುತ್ತೆ, ಪಬ್ಲಿಕ್ ಎಕ್ಸಾಮ್ ಬಿಟ್ಬಿಡೋಣ, ಅಥವಾ PUC ಬಂದಿದೆ, ಅಯ್ಯೋ PUC ಓದ್ತಾ ಇದ್ದೀನಿ ನಾನು, ನಂಗೆ ನೀಟ್ ಬರಿಬೇಕು, ನಾನು MBBS ಮಾಡಿದೆ, ಅದಕ್ಕಂತ ನಾವು ಯಾವತ್ತು ಪ್ರೋಗ್ರಾಮ್ಸ್ ಕರೆದಾಗ ಇಲ್ಲ ಬರೋಕ್ಕಾಗಲ್ಲ ಸರ್ ಆ ಥರ ಏನು ಹೇಳಿಲ್ಲ. ಇಟ್ ವಾಸ್ ಲೈಕ್ ಅನ್ ಎಂಟರ್ಟೈನ್ಮೆಂಟ್ ಫಾರ್ ಅಸ್, ಯಾಕಂದ್ರೆ ಕರಿಕ್ಯುಲಮ್ ಹೋಗ್ತಾ ಇದೆ, ಓದ್ತಾ ಇದ್ದೀವಿ, ಬರಿತಾ ಇದ್ದೀವಿ, ಆಗ್ತಾ ಇದೆ, ಅದೆಲ್ಲ ಸರಿ. ಬಟ್ ನನಗೆ ಮೆಂಟಲ್ ಪೀಸ್ ಬೇಕಲ್ವಾ, ಮೆಂಟಲ್ ಹೆಲ್ತ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ನಾವು. ಅಂದರೆ ನಮ್ಮ ಈ ಸೊಸೈಟಿನಲ್ಲಿ ಏನಾಗ್ತಿದೆ ಇವಾಗ, ಎಲ್ಲ ಸ್ಟ್ರೆಸ್ಫುಲ್ ವರ್ಲ್ಡ್, ಯಾವ ಎಂಪ್ಲಾಯಿ ಆಗಿರ್ಬೋದು, ಒಬ್ಬ ಸ್ಟೂಡೆಂಟ್ ಆಗಿ, ಎಸ್ಪೆಷಲಿ ನಮ್ಮ ಪಾಪ್ಯುಲೇಷನಲ್ಲಿ ಯೂತ್ಸೇ ಜಾಸ್ತಿ, ಎಲ್ಲರೂ ಸ್ಟ್ರೆಸ್ಫುಲ್ ವರ್ಲ್ಡ್ನಲ್ಲಿ ಇದ್ದೀವಿ. ಸೊ ನಾವು ಸ್ಟ್ರೆಸ್ ಫ್ರೀ ಆಗಬೇಕು ಅಂತಂದರೆ ಅದಕ್ಕೆ ನಮಗೆ ಒಂದು ಪೀಸ್ ಬೇಕು. ಆ ಪೀಸ್ ಯಾವ್ದ್ರಿಂದ ದೊರಕುತ್ತೆ ಅಂದ್ರೆ, ಏನಾದ್ರೂ ಒಂದು ನಾವು ಡೈಲಿ ಮಾಡೋ ಆಕ್ಟಿವಿಟೀಸ್ ಬಿಟ್ಟು ಬೇರೆ ಏನಾದ್ರು ಮಾಡಿದ್ರೆ, ಆ ಥರದ್ರಲ್ಲಿ ತೊಡಗಿಸ್ಕೊಂಡ್ರೆ, ಸುಮ್ಮನೆ ಡಿಸ್ಟ್ರಾಕ್ಷನ್ಸ್ ಇಂದ ಅಥವಾ ಸುಮ್ಮನೆ ಡಿವಿಯೇಷನ್ ಮಾಡ್ಕೊಳೋದ್ರಿಂದ ಏನು ಬರೋದಿಲ್ಲ. ಸೊ ಆ ಒಂದು ಡಿವಿಯೇಷನ್ ಆಗದಲ್ಲೇನೆ ಇಂಥ ಫೀಲ್ಡ್ಸಿಗೆ ಹಾಕಿದ್ರೆ, ಯಾವುದೋ ಒಂದು ಆರ್ಟ್ ಕಲಿತ್ರೆ, ಇಂಥ ಕಲೆಗಳನ್ನು ಕಲಿತ್ರೆ ಏನಾಗುತ್ತೆ, ನಮಗೆ ಒಂದು ಮೆಂಟಲ್ ಹೆಲ್ತ್ ಅನ್ನೋದು ಸ್ಟೇಬಲ್ ಆಗಿರುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀನು ಫಿಸಿಕಲಿ ಎಷ್ಟು ಹೆಲ್ತ್ ಇದೆಯಾ, ಎಸ್ ಅದು ಇಂಪಾರ್ಟೆಂಟ್ ಆಗುತ್ತೆ, ಬಟ್ ಫಿಸಿಕಲ್ ಹೆಲ್ತ್ ಕೂಡ ಮೆಂಟಲ್ ಹೆಲ್ತ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನೊಬ್ಬ MBBS ಸ್ಟೂಡೆಂಟ್ ಆಗಿ ನನ್ನ ವ್ಯೂನ ಈ ರೀತಿ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಅದಕ್ಕೆ ಮೆಂಟಲ್ ಹೆಲ್ತ್ನ ನಾವು ಬ್ಯಾಲೆನ್ಸ್ ಮಾಡಬೇಕಂದ್ರೆ ನಮ್ಗೆ ಏನಾದ್ರು ಒಂದು ರಿಲ್ಯಾಕ್ಸೇಷನ್ ಬೇಕು. ಆ ರಿಲ್ಯಾಕ್ಸೇಷನ್ನ ಒಂದು ಕಲೆಯನ್ನಾಗಿ ಬದಲಾವಿಸ್ಕೊಳ್ಳಿ. ಆ ರಿಲ್ಯಾಕ್ಸೇಷನ್ ನಿಮಗೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದು ಅಥವಾ ಆ ಥರ ಒಂದು ಸೋಷಿಯಲ್ ಮೀಡಿಯಾಗೆ ಹೋಗೋದಕ್ಕಿಂತ ಈ ಥರ ಒಂದು ಕಲೆನ ಕಲಿತ್ರೆ ನಿಮಗದು ಲೈಕ್ ಲೈಫ್ ಟೈಮ್ ರಿಲ್ಯಾಕ್ಸೇಷನ್ ಆಗಿರುತ್ತೆ. ಯಾವ ನಾನು ಖುಷಿಯಾದರೂ ಡ್ಯಾನ್ಸ್ ಮಾಡ್ತೀನಿ, ದುಃಖ ಆದರೂ ಡ್ಯಾನ್ಸ್ ಮಾಡ್ತೀನಿ, ಸುಮ್ಮನೆ ಬೋರ್ ಹೊಡಿತಿದೆ ಅಂದ್ರೂ ಡ್ಯಾನ್ಸ್ ಮಾಡ್ತೀನಿ. ಡ್ಯಾನ್ಸ್ ಇಸ್ ಲೈಕ್ ನನ್ನ ಬಾಡಿನ ಎಂಜಾಯ್ ಮಾಡೋದಕ್ಕೆ ನನಗೆ ಪ್ರೇರೇಪಣೆ ಮಾಡುತ್ತೆ. ನಾನು ಪ್ರತಿಯೊಂದು ನಮ್ಮ ಮಿನಿಟ್ನ ಸೆಕೆಂಡ್ನ ನಾನು ಎಂಜಾಯ್ ಮಾಡ್ತೀನಿ, ನಾನು ಡ್ಯಾನ್ಸ್ ಮಾಡ್ತೀನಿ ಅಂದರೆ. ಬಿಕಾಸ್ ಕ್ಲಾಸಿಕಲ್ ಡ್ಯಾನ್ಸಲ್ಲಿ ಅಂತ ಏನು ಬ್ಯೂಟಿ ಇದೆ, ಬೇರೆ ಡ್ಯಾನ್ಸ್

0: ಅಸಲು ಜೀವ ಇದೆಯೋ ಇಲ್ಲೋ ಅದು ನಮ್ಮ ಪ್ರಶ್ನೆ. ನಾವು ಜೀವ ಹಾಕಿದ್ರೆ ಬರುತ್ತೆ, ಬಟ್ ಇದರಲ್ಲಿ ಜೀವ ಇದೆ. ಅದನ್ನ ನಾವು ಯಾವ ರೀತಿ ತೋರ್ಪಡಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರತಿಯೊಂದು ಮೂಮೆಂಟ್ ಅಲ್ಲೂ ಒಂದು ಮೀನಿಂಗ್ ಇದೆ. ಅದು ನಾವು ಹೆಂಗ್ ಮಾಡ್ತೀವಿ ಅಂದ್ರೆ, ನಾವು ಬಾಡಿ ಕಲಿಯುತ್ತೆ, ಮೈಂಡ್ ಥಿಂಕ್ ಮಾಡುತ್ತೆ, ಮುಖ ಎಕ್ಸ್ಪ್ರೆಷನ್ಸ್ ನ ತೋರಿಸುತ್ತೆ. ಸೊ ಅಲ್ಲಿ ಎಲ್ಲಾ ಸಿಸ್ಟಮ್ಗಳು ವರ್ಕ್ ಆಗ್ತಾ ಇದಾವೆ. ಸೊ ಈ ರೀತಿ ಕಲೆನ ಕಲಿದಲ್ಲೇ ಸುಮ್ನೆ ಟೈಮ್ ವೇಸ್ಟ್ ಮಾಡೋದು ಅಥವಾ ಸುಮ್ನೆ ಒಂದು 5 ವರ್ಷ ಕಲಿತು ಬಿಟ್ಬಿಡೋಣ ಅನ್ಕೊಳೋದು ಅದನ್ನೆಲ್ಲ ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಇದು ತುಂಬಾ
1: ತಮ್ಮ ಪ್ರಕಾರ ಭರತನಾಟ್ಯ ವಿದ್ಯೆಯನ್ನ ಸಂಪೂರ್ಣವಾಗಿ ಕಲಿಬೇಕಂದ್ರೆ ಎಷ್ಟು ಕಾಲಾವಕಾಶವನ್ನ ಬೇಕಾಗುತ್ತೆ?
0: ಐ ಡೋಂಟ್ ಥಿಂಕ್ ಇಷ್ಟು ವರ್ಷದಲ್ಲಿ ಕಂಪ್ಲೀಟ್ ಆಗಿ ಫಿನಿಶ್ ಮಾಡ್ಬೋದು ಅಂತ ಒಂದು ಟೈಮಿಂಗ್ ಇದೆ ಅಂತ. ಇದು ದೊಡ್ಡ ಸಮುದ್ರ. ಈಗ ನಾನು 15 ವರ್ಷ ಕಲ್ತಿದ್ದೀನಿ ಅಂತ ಹೇಳಿದೆ, ಎಷ್ಟು ಕಲ್ತಿದ್ದೀನಿ. ನನಗನ್ಸೋ ಮಟ್ಟಿಗೆ ಈ ಒಂದು ಫೀಲ್ಡ್ ನಲ್ಲಿ ನಾನು ಆ ಸಮುದ್ರದಲ್ಲಿ ಒಂದು ಹನಿನೂ ಅಲ್ಲ, ಅಷ್ಟೂ ಕಲ್ತಿಲ್ಲ. ಯಾಕಂದ್ರೆ ಅಷ್ಟು ದೊಡ್ಡದಿದೆ ಅದು. ನೀವು ಇದರ ಒರಿಜಿನ್ ಬಗ್ಗೆ ಮಾತಾಡೋದಾದ್ರೆ, ನಾಟ್ಯಶಾಸ್ತ್ರ ಬಗ್ಗೆ ಮಾತಾಡೋದಾದ್ರೆ, ನಮ್ಗೆ ಒಂದ್ಸತಿ ಪ್ರೋಗ್ರಾಮ್ ಮಾಡಿದ್ರು ಅಷ್ಟನಾಯಿಕ ಭಾವಾಭಿನಯ ಅಂತ. ಅಂದ್ರೆ 8 ನಾಯಕಿಯರು ಇರ್ತಾರೆ, ಬೇರೆ ಬೇರೆ ತರ ಭಾವಗಳು. ಅದ್ರ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಿದ್ರು. ಅದಕ್ಕೆ ಡಾಕ್ಟರ್ ನಂದಿನಿ ಶಿವಪ್ರಕಾಶ್ ಅವರು ಬಂದಿದ್ರು ಗೆಸ್ಟ್ ಆಗಿ. ಅವ್ರು ಹೇಳ್ತಾ ಇದ್ರು, ನಾಟ್ಯಶಾಸ್ತ್ರದಲ್ಲಿ ಎಷ್ಟು ಡೀಪ್ ಆಗಿದೆ ಅಂದ್ರೆ ಅದು ನೀವು ಯಾವ್ದಾದ್ರು ಡ್ಯಾನ್ಸ್ ಹೇಳಿ, ಲೈಕ್ ಯಾವ ಈ ವರ್ಲ್ಡ್ ನಲ್ಲಿರೋ ಯಾವ್ದಾದ್ರು ಡ್ಯಾನ್ಸ್ ಹೇಳಿ, ಅದನ್ನ ನಾನು ನಾಟ್ಯಶಾಸ್ತ್ರದಲ್ಲಿ ತೋರಿಸ್ತೀನಿ ಅಂತ. ನಮಗೆ ಅವಾಗ ಹೌದಾ, ಬೆಲ್ಲಿ ಡ್ಯಾನ್ಸ್, ಕಟಿ ಬಂದ್ರ ನೃತ್ಯ, ಬ್ಯಾಲೆಟ್ ಡ್ಯಾನ್ಸ್, ಪಾದ ಬೇರು ನೃತ್ಯ ಅಂದ್ರೆ ಎಲ್ಲದಕ್ಕೂ ಹೆಸರು ಹೇಳ್ತಿದ್ರು. ನಮ್ಗೆ ಹೌದಾ ನಿಜಾನ, ನಾವು ಡೌಟ್ ಪಡ್ತಿದ್ವಿ. ನಾವು 9th ಸ್ಟ್ಯಾಂಡರ್ಡ್ ಏನೋ ಇದ್ವಿ ಅವಾಗ ಆ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡ್ಬೇಕಾದ್ರೆ. ಬಟ್ ಇವಾಗ ನಾನು ಯಾವಾಗಾದ್ರು ಟೈಮ್ ಸಿಕ್ಕಾಗ ಸುಮ್ನೆ ನಮ್ಮ ಹಿಸ್ಟ್ರಿ ಏನು ಅಂದ್ರೆ ನಾವು ಎಕ್ಸಾಮ್ಸ್ ಬರೆದ್ವಲ್ಲ ಅವಾಗೆಲ್ಲ ಓದದ್ವಲ್ಲ, ಸೊ ಅವಾಗ ಸೋಹೋ ಇದು ಸಾಧಾರಣವಾದ ಕಲೆ ಅಲ್ಲ, ನಾವು ಆಕ್ಚುಲಿ ಕಲ್ತಿರೋದು. ತುಂಬಾ ನಾವು ಮಾಡಿರುವಂತ ಒಂದು ಬೆಸ್ಟ್ ಕೆಲಸ ಏನಂದ್ರೆ ಇದನ್ನ ನಮ್ಮ ಜೀವನದಲ್ಲಿ ಒಂದು ಭಾಗ ಆಗಿ ಮಾಡ್ಕೊಂಡಿರೋದು ಅಂತ ಅನಿಸ್ತು. ಯಾಕಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡಾಗ, ಸೊ ಅದಕ್ಕೆ ಜನರಿಗೆ ನಾಲೆಜ್ ಇಲ್ಲ. ಆ ನಾಲೆಜ್ ಬರಬೇಕು ಅಂತಂದ್ರೆ ಅದ್ರ ಮೇಲೆ ಇಂಟ್ರೆಸ್ಟ್ ತೋರಿಸ್ಬೇಕು, ಮತ್ತೆ ನಮ್ಮ ಕಲ್ಚರ್ನ ನಾವು ಬೆಳೆಸಬೇಕು. ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಕ್ಚುಲಿ
1: ತುಂಬಾ ಒಳ್ಳೇದು ಅನ್ಪೂರ್ಣ ಅವರೇ, ಭರತನಾಟ್ಯದ ಬಗ್ಗೆ, ತಮ್ಮ ವಿದ್ಯಾ ಬಗ್ಗೆ ಹಾಗೂ ನಮ್ಮ ನಾಡಿನ ಸಂಸ್ಕೃತಿ ಬಗ್ಗೆ ಕೂಡ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಹಾಗೂ ಗುರುವಿನ ಮಹತ್ವ ಎಂಥದ್ದು, ಅವರಿಗೆ ಎಷ್ಟೆಲ್ಲ ಅವಶ್ಯಕತೆ ಹಾಗೂ ಸ್ಥಾನಮಾನವನ್ನ ಕೊಡಬೇಕು ಅಂತ ಕೂಡ ಈಗಿನ ಯುವ ಪೀಳಿಗೆಗೆ ತಮ್ಮದೇ ಅನಿಸಿಕೆಗಳನ್ನು ಕೂಡ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಅನ್ಪೂರ್ಣ ಅವರೇ. ಹಾಗಾದ್ರೆ ಇದುವರೆಗೂ ಭರತನಾಟ್ಯದಲ್ಲಿ ಯಾವೆಲ್ಲ ಹಂತಗಳನ್ನ ಮುಗಿಸಿದಿರಾ, ಯಾವೆಲ್ಲ ಎಕ್ಸಾಮ್ಸ್ ಅನ್ನ ಪಾಸ್ ಮಾಡಿದಿರಾ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಭರತನಾಟ್ಯದಲ್ಲಿ ನಾನು ಮುಗಿಸಿರೋದ್ರಲ್ಲಿ ಅಂದ್ರೆ 2 ಬೋರ್ಡ್ ಇರ್ತವೆ, ಗಂಧರ್ವ ಮಹಾಮಂಡಳಿ ಬೋರ್ಡ್ ಎಕ್ಸಾಮ್ ಬೋರ್ಡ್, ಅದು ನ್ಯಾಷನಲ್ ಲೆವೆಲ್ ಬೋರ್ಡ್, ಮತ್ತೆ ಕರ್ನಾಟಕ ಸೆಕೆಂಡರಿ ಎಕ್ಸಾಮ್ ಸ್ಟೇಟ್ ಲೆವೆಲ್. ಸೊ ಗಂಧರ್ವ ಮಹಾಮಂಡಳಿನಲ್ಲಿ ನಾನು ಪ್ರಾರಂಭಿಕ, ಪ್ರವೇಶಿಕ ಪ್ರಾಥಮ, ಮತ್ತೆ ಪ್ರವೇಶಿಕ ಪೂರ್ಣ, ಮೂರನ್ನು ಮುಗಿಸಿದ್ದೀನಿ. ಮೂರಲ್ಲೂ ಡಿಸ್ಟಿಂಕ್ಷನ್ ತಗೊಂಡಿದ್ದೀನಿ. ಮತ್ತೆ ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿ ಅಡಿಯಲ್ಲಿ ಏನು ಬೋರ್ಡ್ ಎಕ್ಸಾಮ್ಸ್ ಮಾಡ್ತಾರೆ ಭರತನಾಟ್ಯದಲ್ಲಿ, ಅದರಲ್ಲಿ ಭರತನಾಟ್ಯ ಜೂನಿಯರ್ ಗ್ರೇಡ್ ಎಕ್ಸಾಮ್ ಮುಗಿಸಿದ್ದೀನಿ. ಅದು ದಾವಣಗೆರೆ ಸೆಂಟರ್ಲ್ಲಿ ನಡೆದಿತ್ತು. ಈಗ ದುರ್ಗದಲ್ಲೂ ಎಲ್ಲ ಕಡೆಯಲ್ಲೂ ಸೆಂಟರ್ಸ್ ಇದೆ, ಆಗ ದಾವಣಗೆರೆಯಲ್ಲಿ ಸೆಂಟರ್ ಇತ್ತು ನಮ್ಮದು ಸುತ್ತಮುತ್ತ ಡಿಸ್ಟ್ರಿಕ್ಸ್ಗೆ. ಸೊ ಸೆಂಟರ್ಗೆ ನಾನು ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದೆ ಡಿಸ್ಟಿಂಕ್ಷನ್. ಮತ್ತೆ ಭರತನಾಟ್ಯ ಸೀನಿಯರ್ ಎಕ್ಸಾಮ್ನಲ್ಲಿ ಅದು ಕೂಡ ದಾವಣಗೆರೆ ಸೆಂಟರ್ಲ್ಲಿ ಆಗಿತ್ತು. ನಾನು 10th ಸ್ಟ್ಯಾಂಡರ್ಡ್ ಇದ್ದೆ. ನಾನು ಪಬ್ಲಿಕ್ ಎಕ್ಸಾಮ್ ಮುಗಿಸಿ ಆನಂತರ ಸೀನಿಯರ್ ಗ್ರೇಡ್ ಎಕ್ಸಾಮ್, ಅದು ಒಂದು ಡಿಗ್ರಿ ಲೆವೆಲ್ ಎಕ್ಸಾಮ್. ಸೊ ಅದು ದಾವಣಗೆರೆ ಸೆಂಟರ್ಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದೆ. ಸೊ ಎಲ್ಲ ಸಲುವಾಗಿ ನಮಗೆ ಲಾಸ್ಟ್ಗೆ ಕರ್ನಾಟಕ ಸಂಸ್ಕೃತಿ ಇಲಾಖೆಯಿಂದ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿನಿ ಅಂತ 2018 ಅವಾರ್ಡ್ ಕೂಡ ಬಂದಿದೆ.
1: ಒಳ್ಳೇದು ಅನ್ಪೂರ್ಣ ಅವರೇ. ಅನ್ಪೂರ್ಣ ಅವರೇ, ನಮ್ಮ ಕೇಳುಗರಿಗೆ ಕಡೆಯದಾಗಿ ನಿಮ್ಗೆ ಇಷ್ಟ ಆದಂತ ಯಾವ್ದಾದ್ರು ಗೀತೆಯನ್ನ ಹಾಡಿ.

0: ತುಂಬಾ ಚೆನ್ನಾಗಿ ಆಡಿದ್ರಿ ಅನ್ನಪೂರ್ಣ ಅವರೇ. ಇದುವರೆಗೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕೇಳುಗರೊಂದಿಗೆ ತಮ್ಮ ಇಷ್ಟೆಲ್ಲ ಅನುಭವಗಳನ್ನ ಹಾಗೂ ತಮ್ಮ ಸಾಧನೆಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಹಾಗೂ ನಮಸ್ಕಾರ.
1: ನಮಸ್ಕಾರ. ಇದುವರೆಗೂ ಯುವತರಂಗ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕಲಾವಿದೆ ಡಾಕ್ಟರ್ ಅನ್ನಪೂರ್ಣ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ನಿರಂಜನ ಮೂರ್ತಿ ಆರ್ ಪಂಡರಹಳ್ಳಿ, ನಿರ್ವಹಣೆ ಶಿವಪ್ರಕಾಶ ಡಿಆರ್, ನಿಲಯದ ಕಾರ್ಯಕ್ರಮ ನಿರ್ವಾಹಕರು.
2: ಇದಾಗಿತ್ತು ನಮ್ಮ ಇಂದಿನ ಯುವತರಂಗ ಯುವ ಜನರಿಗಾಗಿ ಕಾರ್ಯಕ್ರಮ.

0: ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾ ಹರ್ಟ್ಸ್ಗಳು. ಸಮಯ ಸರಿಯಾಗಿ 6:05. ಇದೀಗ ಕೆಲವು ಪ್ರಕಟಣೆಗಳು.
1: ದೊರಕ ದೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
2: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
1: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
3: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
2: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
1: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆಯೇ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯಿದೆ, ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
0: ಕೆಲವರೆ ನಮ್ಮ ನಿಲಯದಿಂದ ಇಂದು ಸಂಜೆ 6:51 ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ಮೂಡಿಬರುವುದು. ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 97. ವಿಷಯ ಕೃಷಿಯಲ್ಲಿ ಪರ್ಯಾಯ ಬೆಳೆಗಳು. ಈ ಕುರಿತು ಭಾಗವಹಿಸುತ್ತಾರೆ ಎಂ ಶೋಭಾ ಅದ್ರಿಕಟ್ಟೆ, ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ ಆರಾಧ್ಯ ಸೋಮೇನಹಳ್ಳಿ. ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ನಾಳೆ ಸಂಜೆ 6:51 ಕಿಸಾನ್ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿನ ಅನುಭವಗಳನ್ನು ಕುರಿತು ದಾವಣಗೆರೆ ತಾಲೂಕು ತುರ್ಚಘಟ್ಟ ಗ್ರಾಮದ ರೈತ ಮಹಿಳೆ ಎಂಎಚ್ ಲಕ್ಷ್ಮೀದೇವಿ ಅವರೊಂದಿಗೆ ಸಂದರ್ಶನವನ್ನು ಆಲಿಸುವರು.

ಕೆಲವರೇ ಇದೊಂದು ಪ್ರಕಟಣೆ. ದಿನಾಂಕ 28/6/2026 ದಿನಾಂಕ 1/7/2026 ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ. 0-5 ವರ್ಷದ ಒಳಗಡಿನ ಎಲ್ಲಾ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕಲಾಗುತ್ತಿದ್ದು ಈ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಬಹುದು.

ಮಾನವಮತ ಕರಿಗೆ ಪ್ರಸಾರದಲ್ಲಿ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಕೃಷಿ ವೈದ್ಯೆ ಡಾಕ್ಟರ್ ದಾಕ್ಷಾಯಣಿ ರಾಮನಗೌಡರ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಇವರನ್ನ ಸಂದರ್ಶಿಸುತ್ತಾರೆ ಮಂಜುಳಾ ಪುರಣಿಕ. ಇನ್ನು ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಆಲಿಸುವಿರಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇದೀಗ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:15 ಜನಪದ ಸಂಗೀತ. ಹಿರಿಯೂರು ತಾಲೂಕು ಸೊಂಡೆಕೆರೆ ಗ್ರಾಮದ ಬಸವರಾಜಪ್ಪ ಹಾಗೂ ಸಂಘಟಕರಿಂದ ಭಜನೆ ಪದ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 97. ವಿಷಯ ಕೃಷಿಯಲ್ಲಿ ಪರ್ಯಾಯ ಬೆಳೆಗಳು. ಈ ಕುರಿತು ಭಾಗವಹಿಸುತ್ತಾರೆ ಎಂ ಶೋಭಾ ಅದ್ರಿಕಟ್ಟೆ, ಪಿಎಂ ಸುಮಾ ಅನಿವಾಳ, ಸಿ ಹೇಮಲತಾ ಹಾಗೂ ಹೆಚ್ ಮಲ್ಲಿಕಾರ್ಜುನ, ಆರಾಧ್ಯ ಸೋಮೇನಹಳ್ಳಿ. ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. 7:45 ಹಿಂದಿ ಚಿತ್ರಗೀತೆಗಳು. 8:00 ಜನರಂಜನೆ ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:45 ವಚನಗಳು. 9:15 ಭಾವಗೀತೆಗಳು. 9:30 ನಾಟಕ ಮುತ್ತಿನ ಬಲೆ, ರಚನೆ ಇಂದು ಹಾಸ್ ಔರ್, ನಿರ್ದೇಶನ ಡಾಕ್ಟರ್ ಶಶಿಧರ ನರೇಂದ್ರ. 10:00 ಮುಂಬೈ ವಿದ್ಭಾರತಿಯಿಂದ ಕಾರ್ಯಕ್ರಮಗಳನ್ನು ಆಲಿಸುವರಿ. ಇವಿಷ್ಟು ಈ ಸಂಜೆಯ ಕಾರ್ಯಕ್ರಮಗಳು. ನಾಳಿನ ದುರ್ಗೋದಯ ಪ್ರಸಾರದಲ್ಲಿ 6:10 ನಮ್ಮ ನಿಲಯದಿಂದ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಚಿಂತನ. ಎಫ್ಎಸ್ ಕಲ್ಲಪ್ಪಣ್ಣ ಮಠ ಅವರಿಂದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿ ಗೀತೆ. 6:40 ರೈತರಿಗಾಗಿ ಸಲಹೆ. 6:45 ಭಾವಗೀತೆ. 6:50 ಆರೋಗ್ಯ ಬಿಂದು. ವಿಷಯ ಪಾದಗಳ ಆರೈಕೆ. ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಉಜ್ಮಾನ ಹಿದ್. 7:15 ಭಾವತರಂಗ. 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಸರಣಿ 77. ಭಾಗವಹಿಸುತ್ತಾರೆ ಡಾಕ್ಟರ್ ವಿದ್ಯಾ. ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 ಹಾಗೂ 8:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:05 ಕಾಮನಬಿಲ್ಲು ಕಾರ್ಯಕ್ರಮ. ಭಾವಗೀತೆ ಜನಪದ ಗೀತೆ ಹಾಗೂ ಚಿತ್ರಗೀತೆಗಳನ್ನು ಆಲಿಸುವರಿ. 10:00 ಕನ್ನಡ ಚಿತ್ರಗೀತೆಗಳು. 11:00 ಜನಪದ ಗೀತೆ. ಇನ್ನು 11:30 ಮಾಹಿತಿ ಕಣಜ. ಸಾಹಿತಿಗಳ ಪರಿಚಯವನ್ನು ಆಲಿಸುವರಿ. ನಾಳೆ ಮಧ್ಯಾಹ್ನ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ ನಾಟಕ ಪೌನಾಯಣ, ರಚನೆ ಬಿಆರ್ ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಕೃಷಿ ವೈದ್ಯ ಡಾಕ್ಟರ್ ದಾಕ್ಷಾಯಿಣಿ ರಾಮನಗೌಡರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಪ್ರಧಾನಮಂತ್ರಿ ಉದ್ಯೋಗ ಖಾತ್ರಿ ಯೋಜನೆ ಕುರಿತ ಮಾಹಿತಿ. ಇನ್ನು ಈ ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 1:20 ನಮ್ಮ ನಿಲಯದಿಂದ ಕಾರ್ಯಕ್ರಮ ಉಲ್ಲಾಸ, ಕರುಣಾಳು ಬಾಬಳಿಕೆ, ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳು ಮೂಡಿಬರುವುದು. 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಮೂರು ಗಂಟೆಗೆ ಮುಂಬೈ ವಿದ್ಯಾರ್ಥಿಯಿಂದ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ನಾಳೆ ಸಂಜೆ ಚಂದ್ರವಳ್ಳಿ ಪ್ರಸಾರದಲ್ಲಿ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಮನಸ್ಸಿಗೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ, 5:30ಕ್ಕೆ ವಾಟ್ಸಪ್ ಆಧಾರಿತ ಒಗಟಿಗೊಂದು ಪದ ಕಾರ್ಯಕ್ರಮ, 6:15ಕ್ಕೆ ಜನಪದ ಸಂಗೀತ, ಹೊಳಲ್ಕೆರೆ ತಾಲೂಕು ಹಿರೇಕಂದವಾಡಿ ಗ್ರಾಮದ ಬೋರಮ್ಮ ಹಾಗೂ ಸಂಗಡಿಗರಿಂದ ಸಾಂಪ್ರದಾಯದ ಪದ, 6:30ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅವಲೋಕನ, 6:51ಕ್ಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಐಸಿಸಿ T20 ಮಹಿಳೆಯರ ಕ್ರಿಕೆಟ್ ವಿಶ್ವಕಪ್ 2026 ಇಂಗ್ಲೆಂಡ್ನ ಓವಿಎಲ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಲಂಡನ್ನಲ್ಲಿ ನಡೆಯುವ ವೆಸ್ಟ್ ಇಂಡೀಸ್ ಹಾಗೂ ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆಯುವ ಮೊದಲನೇ ಸೆಮಿಫೈನಲ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಯಲ್ಲಿ ಆಲಿಸುವಿರಿ. ಇನ್ನು ಉಳಿದಂತೆ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಕೇಳುವಿರಿ. 6:51ಕ್ಕೆ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿನ ಅನುಭವಗಳನ್ನು ಕುರಿತು ದಾವಣಗೆರೆ ತಾಲೂಕು ತುರ್ಚಘಟ್ಟ ಗ್ರಾಮದ ರೈತ ಮಹಿಳೆ ಎಂಎಚ್ ಲಕ್ಷ್ಮೀದೇವಿ ಅವರೊಂದಿಗೆ ಸಂದರ್ಶನ. 7:45ಕ್ಕೆ ಭಾಷಣ, ಮಳೆ ನೀರು ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಜಿಕೆ ಜಮದಾರ್. 8:00ಗೆ ಜನರಂಜನಿ ವಾಟ್ಸಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳು, 8:45ಕ್ಕೆ ವಚನಗಳು, 9:30ಕ್ಕೆ ಸಭೆ ನೆನಪು ಒಂದೇ ಚಲನಚಿತ್ರದ ಗೀತೆಗಳು, 10:00ಗೆ ಮುಂಬೈ ವಿದ್ಯಾರ್ಥಿಯಿಂದ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪಕ್ಷಿನೋಟ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 6:15:20 ಇದೀಗ ಜನಪದ ಸಂಗೀತ. ಹಿರಿಯೂರು ತಾಲೂಕು ಸೊಂಡೆಕೆರೆ ಗ್ರಾಮದ ಬಸವರಾಜಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳೋಣ.

ಇದುವರೆಗೆ ಜನಪದ ಸಂಗೀತದಲ್ಲಿ ಹಿರಿಯೂರು ತಾಲೂಕು ಸೊಂಡಕೆರೆ ಗ್ರಾಮದ ಬಸವರಾಜಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳಿದ್ರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾ ಪತ್ರ ಆಲಿಸುವಿರಿ.

ಆಕಾಶವಾಣಿ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳು ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಂಗಾರು ಮಳೆ ವಾಡಿಕೆಗಿಂತ ಕಡಿಮೆಯಾದ ಹಿನ್ನೆಲೆ ಜಿಲ್ಲೆಯ ನದಿಗಳಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿದ್ದು ಮುಂಗಾರು ಹಂಗಾಮಿನ ಕೃಷಿ ಚಟುವಟಿಕೆಗೆ ತುಸು ತೊಂದರೆಯಾಗಿದ್ದು ಬಿತ್ತನೆ ವಿಳಂಬವಾಗಿದೆ. ಬೆಳಗಾವಿ ನಗರ ಸೇರಿದಂತೆ ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಲ್ಲಿ ಹಲವೆಡೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಕೆಲವೆಡೆ ಟ್ಯಾಂಕರ್ ಮೂಲಕ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತಗಳು ಜನರಿಗೆ ಕುಡಿಯುವ ನೀರು ಸರಬರಾಜು ಮಾಡುತ್ತಿವೆ. ಹಿಡಕಲ್ ಜಲಾಶಯದಲ್ಲಿ ಮುಂದಿನ ಎರಡು ತಿಂಗಳಿಗೆ ಪೂರೈಸಬಹುದಾದ ನೀರಿನ ಸಂಗ್ರಹವಿದೆ. ನಗರ ಹಾಗೂ ಗ್ರಾಮೀಣ ಪ್ರದೇಶದ ಜನರ ಕುಡಿಯುವ ನೀರು ಪೂರೈಸಲು ಮಾತ್ರ ಬಳಸಬಹುದಾಗಿದೆ. ಜನರು ಆತಂಕಕ್ಕೆ ಈಡಾಗದಂತೆ ಬೆಳಗಾವಿ, ಧಾರವಾಡ ಹಾಗೂ ಹಾವೇರಿ ಜಿಲ್ಲೆಗಳ ತಾತ್ಕಾಲಿಕ ನೆರೆ ಮತ್ತು ಬರ ನಿರ್ವಹಣೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕೋರಿದ್ದಾರೆ. ಕೇಂದ್ರ ಪುರಸ್ಕೃತ ಕೃಷಿ, ಹಣಕಾಸು, ಆರೋಗ್ಯ, ವಿಜ್ಞಾನ, ತಂತ್ರಜ್ಞಾನ, ಬಾಹ್ಯಾಕಾಶ ಹಾಗೂ ರಕ್ಷಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳ ಜನಪರ ಯೋಜನೆಗಳು ಹಾಗೂ ಅನುಷ್ಠಾನದ ಕುರಿತು ವಿಶೇಷ ಮಾಹಿತಿ ಕಾರ್ಯಾಗಾರ ಜರುಗಿತು. ಬೆಳಗಾವಿಯ ಕೆಎಲ್ಇ ಜವಾಹರ್ಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಆವರಣದಲ್ಲಿ ವಿಜನ್ ಕರ್ನಾಟಕ 2026 ಪ್ರದರ್ಶಿನಿಯನ್ನು ಸಾವಿರಾರು ವಿದ್ಯಾರ್ಥಿಗಳು ಸೇರಿದಂತೆ ಸಾರ್ವಜನಿಕರು ವೀಕ್ಷಿಸಿ ಮಾಹಿತಿ ಪಡೆದರು. ರಾಷ್ಟೀಯ ಆದಾಯ ಮತ್ತು ಅರ್ಹತೆ ಆಧಾರಿತ ವಿದ್ಯಾರ್ಥಿ ವೇತನ ಎನ್ಎಂಎಂಎಸ್ ಪರೀಕ್ಷೆಯಲ್ಲಿ ಜಿಲ್ಲೆಯಿಂದ ಒಟ್ಟು 84 ಜನ ವಿದ್ಯಾರ್ಥಿಗಳು ಅರ್ಹತೆ ಪಡೆದಿದ್ದಾರೆ. ಬೆಳಗಾವಿ ಜಿಲ್ಲೆ ವಡಗಾವಿ ಹೆಣ್ಣು ಮಕ್ಕಳ ಸರ್ಕಾರಿ ಶಾಲೆಯ 31 ವಿದ್ಯಾರ್ಥಿನಿಯರು ಶಿಷ್ಯ ವೇತನಕ್ಕೆ ಆಯ್ಕೆಯಾಗಿರುವುದು ವಿಶೇಷವಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 421,869 ಮತದಾರರಿದ್ದು ಆ ಪೈಕಿ 38,22,990 ಜನ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ. ಶೇಕಡ 93% ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ. ಭಾರತೀಯ ಸಂಚಾರ ನಿಗಮ ನಿಯಮಿತ ಬಿಎಸ್ಎನ್ಎಲ್ ಜಿಲ್ಲೆಯ ಗ್ರಾಮೀಣ ಹಾಗೂ ದುರ್ಗಮ ಪ್ರದೇಶದಲ್ಲಿ ಸಂಪರ್ಕ ಸಾಧ್ಯವಾಗಿಸಲು 35 ಹೊಸ ಟವರ್ಗಳನ್ನು ಸ್ಥಾಪಿಸುತ್ತಿದೆ ಎಂದು ಪ್ರಧಾನ ಮಹಾಪ್ರಬಂಧಕ ವಿಕಾಸ್ ಜೈಕರ್ ತಿಳಿಸಿದ್ದಾರೆ. ಈಗ ಬೀದರ್ ಜಿಲ್ಲೆ ವಾರ್ತಾಪತ್ರ. ಕಳೆದ 2025 ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಹಾನಿ ಪರಿಹಾರ 246.9 ಕೋಟಿ ರೂಪಾಯಿ ಜಿಲ್ಲೆಯ ರೈತರ ಖಾತೆಗೆ ಜಮೆಯಾಗಿದೆ. ಪ್ರಸಕ್ತ ಹಂಗಾಮಿಗೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ 2,02,091 ರೈತರು ಹೆಸರು ನೋಂದಾಯಿಸಿದ್ದಾರೆ. 1,21,077 ಹೆಕ್ಟರ್ ಕೃಷಿ ಪ್ರದೇಶ ಬೆಳೆ ವಿಮೆ ವ್ಯಾಪ್ತಿಗೆ ಒಳಪಟ್ಟಿದೆ. ಈ ತಿಂಗಳ ಅಂತ್ಯದೊಳಗೆ 51 ಕೋಟಿ ರೂಪಾಯಿ ಬೆಳೆ ನಷ್ಟ ಪರಿಹಾರ ಜಿಲ್ಲೆಯ ಎಲ್ಲ ತಾಲೂಕುಗಳ ಅರ್ಹ ರೈತರ ಖಾತೆಗಳಿಗೆ ಹಂತ ಹಂತವಾಗಿ ಜಮೆಯಾಗುತ್ತಿದೆ. ಜಿಲ್ಲೆಯ ಮನ್ನಳ್ಳಿಯ ಖಾಸಗಿ ರಸಗೊಬ್ಬರ

0: ಮಳಿಗೆಯಲ್ಲಿದ್ದ 935,000 ರೂಪಾಯಿ ಮೌಲ್ಯದ 1,539 ರಸಗೊಬ್ಬರ ಚೀಲಗಳನ್ನು ಕೃಷಿ ಇಲಾಖೆಯ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಮನ್ನಳ್ಳಿ ಗ್ರಾಮದಲ್ಲಿ ರೈತರಿಗೆ ರಸಗೊಬ್ಬರವನ್ನು ನಿಗದಿತ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದ ಹಿನ್ನೆಲೆ ರಸಗೊಬ್ಬರ ನಿಯಂತ್ರಣ ಆದೇಶ 1983 ಕಲಂ 3 ಹಾಗೂ ಉಪಕಲಂ 3 ಅಡಿ ಉಲ್ಲಂಘನೆಯ ಪ್ರಕರಣ ದಾಖಲಾಗಿದ್ದು ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬ್ರಿಮ್ಸ್ ಆವರಣದಲ್ಲಿ 100 ಹಾಸಿಗೆಗಳ ಕಿದ್ವಾಯಿ ಪೆರಿಫೆರಲ್ ಕ್ಯಾನ್ಸರ್ ಚಿಕಿತ್ಸಾ ಘಟಕ ನಿರ್ಮಾಣಕ್ಕೆ ಸಚಿವ ಈಶ್ವರ್ ಖಂಡ್ರೆ ಭೂಮಿಪೂಜೆ ನೆರವೇರಿಸಿದರು. ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಯುಐಡಿಎಐ ನೂತನ ಆಧಾರ್ ಸೇವಾ ಕೇಂದ್ರವನ್ನು ಬೀದರ್ನ ಶಿವನಗರದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಉದ್ಘಾಟಿಸಿದರು. ಪ್ರಸ್ತುತ ರಾಜ್ಯದಲ್ಲಿ ಬೀದರ್ ಸೇರಿದಂತೆ ಒಟ್ಟು 7 ಆಧಾರ್ ಸೇವಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಇದುವರೆಗೆ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಕೆಎನ್ ದೊಡ್ಡಮನಿ ಹಾಗೂ ಕರಣ್ ಕುಮಾರ್ ಚಂದನ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ಸೇವಾ ಮಾಹಿತಿ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
1: ಕೇಳುಗರೆ, ಇದೊಂದು ಪ್ರಕಟಣೆ. 2026-27 ಸಾಲಿಗೆ ಚಿತ್ರದುರ್ಗ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖಾ ವ್ಯಾಪ್ತಿಯಲ್ಲಿ ಬರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಬಾಲಕ ಅಥವಾ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಹೊಸದಾಗಿ ಪ್ರವೇಶಾತಿ ಬಯಸುವ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸರ್ಕಾರಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳೊಂದಿಗೆ ದಿನಾಂಕ 30/6/2026 ಅಂದರೆ ಜೂನ್ 30ರವರೆಗೆ ಅವಕಾಶವನ್ನು ಕಲ್ಪಿಸಲಾಗಿರುತ್ತದೆ. ಈ ಸಂಬಂಧಪಟ್ಟ ಮೆಟ್ರಿಕ್ ಪೂರ್ವ ಮತ್ತು ನಂತರದ ಬಾಲಕ ಹಾಗೂ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಇಲಾಖಾ ಆನ್ಲೈನ್ ವೆಬ್ಸೈಟ್ನಲ್ಲಿ www.sw.kar.nic.in ಅರ್ಹ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಹಾಗೂ ಇತರೆ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟ ಆಯಾ ತಾಲೂಕು ಸಮಾಜ ಕಲ್ಯಾಣ ಇಲಾಖಾ ಸಹಾಯಕ ನಿರ್ದೇಶಕರ ಕಚೇರಿ ಅಥವಾ ಹತ್ತಿರದ ವಿದ್ಯಾರ್ಥಿ ನಿಲಯಗಳ ವಾರ್ಡನ್ನನ್ನು ಸಂಪರ್ಕಿಸಬಹುದಾಗಿರುತ್ತದೆ. ಪ್ರಕಟಣೆ ಆಲಿಸಿದಿರಿ. ಇದುವರೆಗೂ ಸೇವಾ ಮಾಹಿತಿ ಕೇಳಿದ್ರಿ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಆಲಿಸುವರಿ.
1: ಲವ್ ಸ್ಟೋರಿಯ ಮ್ಯಾಚ್ ಶುರುವಾಯ್ತು. ಇಬ್ರು ತಿಂದರು ಇಟಾಲಿಯನ್ ಕ್ವಿಸಿನ್, ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲೇ ಉಳಿದಿತ್ತು. ರಿಯಾಳ ಡಿಜಿಟಲ್ ಪಾವತಿ ಮಾಡಿತು ಅವಳನ್ನು ಕೂಲ್. ನೀವು QR ಕೋಡ್ ಸ್ಕ್ಯಾನ್ ಮಾಡಿ UPI ನಿಂದ ಪಾವತಿಸಿ, ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
2: ಭಾರತ ಡಿಜಿಟಲ್ ಪೇಮೆಂಟ್ ಮಾಡ್ತಿದೆ,
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪ.

0: ಕಳುಹಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

0: ಈ ಸುಗ್ಗಿ ತಂದವಳಾರಮ್ಮ.
1: ವಾವ್, ಏನ್ ತಾಜಾ ತರಕಾರಿ! ಯಾವ ರೈತ ಬೆಳೆದಿದ್ದೋ ಏನೋ?
2: ರೈತ ಬೆಳೆದಿದ್ದಲ್ಲ ಸ್ವಾಮಿ, ನಾನೇ ಬೆಳೆದಿದ್ದು.
1: ಹೌದಾ? ಹೇಗೆ?
2: ಟೆರೆಸ್ ಗಾರ್ಡನ್ ಮಾಡ್ತಾ ಇದ್ದೀನಿ, ಅಲ್ಲೇ ತರಕಾರಿ ಹೂವು ಹಣ್ಣು ಎಲ್ಲ ಬೆಳಿತೀನಿ ಗೊತ್ತಾ.
3: ಹೌದು ಸ್ನೇಹಿತರೆ, ತಾರಸಿ ಕೃಷಿ ಮಾಡೋದ್ರಿಂದ ತಾಜಾ ಹಣ್ಣು ತರಕಾರಿ ಜೊತೆಗೆ ನಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ನಾಳೆಯಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಬಿಎಲ್ಒಗಳಿಗೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ವಿದ್ಯುತ್ ಸರಬರಾಜು ಖಾಸಗೀಕರಣ ಮಾಡುವ ಪ್ರಶ್ನೆಯೇ ಇಲ್ಲ, ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಅರಣ್ಯ ವಾಸಿಗಳ ಹಕ್ಕುಗಳನ್ನು ಕಡೆಗಣಿಸದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ರಾಜ್ಯದ ನಗರ ಯೋಜನೆಗಳ ಕುರಿತು ಪೌರಾಡಳಿತ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸಭೆ. ಮಡಿಕೇರಿ ಸೇರಿದಂತೆ ಕೊಡಗಿನಲ್ಲಿ ಮುಂಗಾರು ಮಳೆ ಚುರುಕು, ರೈತರ ಮೊಗದಲ್ಲಿ ಮಂದಹಾಸ. ರಾಜ್ಯದಲ್ಲಿ ನಾಳೆಯಿಂದ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಲಿದೆ. ಈ ಸಂಬಂಧ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಪ್ರತಿಕ್ರಿಯಿಸಿದ್ದು, ರಾಜ್ಯದಲ್ಲಿ ಪ್ರಸ್ತುತ ಒಟ್ಟು 5,04,32,314 ಮತದಾರರಿದ್ದು ಎಲ್ಲರೂ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಒಳಪಡಲಿದ್ದಾರೆ. ಈಗಾಗಲೇ ಶೇಕಡಾ 91.61% ಮತದಾರರು ಮ್ಯಾಪಿಂಗ್ಗೆ ಒಳಪಟ್ಟಿದ್ದಾರೆ. 46,52,504 ಮ್ಯಾಪಿಂಗ್ನಿಂದ ಹೊರ ಉಳಿದಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಎಸ್ಐಆರ್ಗಾಗಿ ರಾಜ್ಯಾದ್ಯಂತ 59,050 ಬೂತ್ ಮಟ್ಟದ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ. 31 ಜಿಲ್ಲಾ ಚುನಾವಣಾಧಿಕಾರಿಗಳು, 4 ಅಪರ ಜಿಲ್ಲಾ ಚುನಾವಣಾಧಿಕಾರಿಗಳು, 224 ನೋಂದಣಾಧಿಕಾರಿಗಳು, 336 ಸಹಾಯಕ ನೋಂದಣಾಧಿಕಾರಿಗಳು ಹಾಗೂ ಬಿಎಲ್ಒಗಳನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಗಣತಿ ನಮೂನೆ ವಿತರಣೆ ಮಾಡಲಿದ್ದು, ಭರ್ತಿ ಮಾಡಿದ ನಮೂನೆಗಳನ್ನು ಡಿಜಿಟಲೀಕರಣಕ್ಕೆ ಕಳುಹಿಸಲಿದ್ದಾರೆ. ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಾಡಿ ಬಿಎಲ್ಒಗಳಿಗೆ ಹಿಂದಿರುಗಿಸುವಂತೆ ಮನವಿ ಮಾಡಿದ್ದಾರೆ.
1: ನಾನು ಮತದಾರರಿಗೆ ಪ್ರೀತಿಯಿಂದ ವಿನಂತಿ ಮಾಡಿಕೊಡ್ತೀನಿ, ಬಿಎಲ್ಒ ತಮ್ಮ ಎನ್ಯುಮರೇಷನ್ ಫಾರ್ಮ್ ಅನ್ನ ತಮ್ಮ ಮನೆಗೆ ಕೊಡುವ ಸಂದರ್ಭಗಳಲ್ಲಿ ದಯವಿಟ್ಟು ಹಳೆ ಫೋಟೋ ಇದ್ರೆ ಅದು ಬದಲಾಗಿ ಹೊಸ ಫೋಟೋ ಹಾಕಿಬಿಟ್ಟು ತಮ್ಮ ಮಾಹಿತಿಯನ್ನು ಅದರಲ್ಲಿ ಫಿಲ್ ಮಾಡಿ ಸಹಿ ಮಾಡಿ ಬಿಎಲ್ಒ ಹತ್ರ ವಾಪಸ್ ಕೊಡಿ ಅಂತ ಕೇಳ್ತೀನಿ ನಾನು. ಅಕಸ್ಮಾತ್ ಯಾರು ಕೆಲವರು ಮತದಾರರಿಗೆ ಒಂದಕ್ಕಿಂತ ಮೇಲ್ಪಟ್ಟು ಜಾಗದಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಹೆಸರಿದ್ರೆ ದಯವಿಟ್ಟು ಅವ್ರ ಹತ್ರ ವಿನಂತಿ ಮಾಡಿಕೊಡ್ತೀನಿ, ಯಾವುದೇ ಕಾರಣಕ್ಕೂ ತಾವು ಒಂದು ಕಡೆ ಮಾತ್ರ ಫಾರ್ಮ್ ಸೈನ್ ಮಾಡಿ ಕೊಡಬೇಕು, ಎಲ್ಲಿ ಬೇಕೋ ಅಲ್ಲಿ ತಾವು ಸೈನ್ ಮಾಡಿ, ಬಾಕಿ ಕಡೆ ಯಾವುದೇ ಕಾರಣಕ್ಕೂ ಫಾರ್ಮ್ ಸೈನ್ ಮಾಡಬೇಡ ಎಂದು ನಾನು ಕೋರಿಕೊಳ್ತೀನಿ.
0: ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ನಡೆಯಲಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಶೇಕಡಾ 76.32% ಮ್ಯಾಪಿಂಗ್ ಪೂರ್ಣಗೊಂಡಿದೆ ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಬ್ಬ ಮತದಾರರು ಗಣತಿ ನಮೂನೆಯನ್ನು ಅಗತ್ಯ ಮಾಹಿತಿ ಮತ್ತು ಸ್ವಯಂ ದೃಢೀಕರಿಸಿದ ದಾಖಲೆಗಳೊಂದಿಗೆ ಬಿಎಲ್ಒಗಳಿಗೆ ಕಡ್ಡಾಯವಾಗಿ ಸಲ್ಲಿಸುವಂತೆ ತಿಳಿಸಿದ್ದಾರೆ. ವಿದ್ಯುತ್ ಪೂರೈಕೆಯ ಹೊಣೆಯನ್ನು ಟಾಟಾ ಕಂಪನಿಗೆ ವಹಿಸುವ ಪ್ರಸ್ತಾವವನ್ನು ಮುಂಬರುವ ಸಚಿವ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ನೌಕರರ ಬೇಡಿಕೆಗಳಿಗೆ ಸಂಬಂಧಿಸಿದಂತೆ

ಸರ್ಕಾರ ನ್ಯಾಯಯುತ ತೀರ್ಮಾನ ಮಾಡಲಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ವಿದ್ಯುತ್ ಸರಬರಾಜು ಖಾಸಗೀಕರಣ ಮಾಡುವ ಪ್ರಶ್ನೆಯೇ ಇಲ್ಲ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಇಂಧನ ಇಲಾಖೆ ಬಲಿಷ್ಠವಾಗಿದ್ದು ಸರ್ಕಾರ ನೌಕರರ ಪರವಾಗಿದೆ ಎಂದು ಹೇಳಿದ್ದಾರೆ. ಇಂಧನ ಇಲಾಖೆ ದೂರದೃಷ್ಟಿಯ ಯೋಜನೆಗಳನ್ನು ಸಿದ್ದಪಡಿಸಿದ್ದು ಮುಂದಿನ 25 ವರ್ಷಗಳ ಅವಧಿಗೆ ವಿದ್ಯುತ್ ಭದ್ರತೆ ಒದಗಿಸಲು ಯೋಜನೆ ಸಿದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂಧನ ಇಲಾಖೆಯಿಂದ ಇನ್ನೂ ಹೆಚ್ಚಿನ ಯೋಜನೆಗಳು ಜಾರಿಯಾಗಲಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಮಾರಂಭದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಸಾವಿರಾರು ನೌಕರರು ಭಾಗವಹಿಸಿದ್ದರು. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ವಿಧಾನಸೌಧದಲ್ಲಿ ಇಂದು ಅರಣ್ಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರು, ರಸ್ತೆ, ವಿದ್ಯುತ್ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಆದ್ಯತೆ ನೀಡುವಂತೆ ನಿರ್ದೇಶನ ನೀಡಿದ್ದಾರೆ. ಬಾಕಿ ಇರುವ ಅರಣ್ಯ ಅನುಮತಿ ಪ್ರಕರಣಗಳನ್ನು ಜುಲೈ 15ರೊಳಗೆ ಇತ್ಯರ್ಥಪಡಿಸುವಂತೆ ತಿಳಿಸಿದ್ದಾರೆ. ಅರಣ್ಯ ಹಾಗೂ ಪ್ರಾಣಿ ಸಂಪತ್ತನ್ನು ಸಂರಕ್ಷಿಸುವ ಕೆಲಸ ಪರಿಣಾಮಕಾರಿಯಾಗಿ ಆಗಬೇಕು. ಈ ಹಿನ್ನೆಲೆಯಲ್ಲಿ ಪ್ರಾಣಿ

0: ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರು, ರಸ್ತೆ, ವಿದ್ಯುತ್ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಆದ್ಯತೆ ನೀಡುವಂತೆ ನಿರ್ದೇಶನ ನೀಡಿದ್ದಾರೆ. ಬಾಕಿ ಇರುವ ಅರಣ್ಯ ಅನುಮತಿ ಪ್ರಕರಣಗಳನ್ನು ಜುಲೈ 15ರೊಳಗೆ ಇತ್ಯರ್ಥಪಡಿಸುವಂತೆ ತಿಳಿಸಿದ್ದಾರೆ. ಅರಣ್ಯ ಹಾಗೂ ಪ್ರಾಣಿ ಸಂಪತ್ತನ್ನು ಸಂರಕ್ಷಿಸುವ ಕೆಲಸ ಪರಿಣಾಮಕಾರಿಯಾಗಿ ಆಗಬೇಕು. ಈ ಹಿನ್ನೆಲೆಯಲ್ಲಿ ಪ್ರಾಣಿ ಸಂಪತ್ತಿನ ಮೇಲೆ ನಿಗಾ ಇಡಲು ಥರ್ಮಲ್ ಡ್ರೋನ್ ವ್ಯವಸ್ಥೆ ಜಾರಿಗೆ ತರುವುದಾಗಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ನಗರ ಯೋಜನೆಗಳ ಕುರಿತು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಇಂದು ಪೌರಾಡಳಿತ ನಿರ್ದೇಶನಾಲಯದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ನಗರಗಳ ಸುಸ್ಥಿರ ಅಭಿವೃದ್ಧಿ, ವೈಜ್ಞಾನಿಕ ನಗರ ಯೋಜನೆ, ನಾಗರಿಕ ಸ್ನೇಹಿ ಮೂಲಸೌಕರ್ಯ ಹಾಗೂ ಭವಿಷ್ಯದ ಅಗತ್ಯಗಳಿಗೆ ಅನುಗುಣವಾಗಿ ನಗರಗಳನ್ನು ರೂಪಿಸುವ ನಿಟ್ಟಿನಲ್ಲಿ ಸಮಗ್ರ ಯೋಜನೆ, ಅವಶ್ಯಕ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಕುರಿತು ಸಭೆಯಲ್ಲಿ ಚರ್ಚಿಸಿದ್ದಾರೆ. ನಗರಾಭಿವೃದ್ಧಿ ಇಲಾಖೆಯ ಜಂಟಿ ಕಾರ್ಯದರ್ಶಿ ಕೃಷ್ಣಮೂರ್ತಿ, ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯ ಅಪರ ನಿರ್ದೇಶಕ ಶಶಿಕುಮಾರ್ ಸೇರಿದಂತೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯಲ್ಲಿ ಇಂದಿನಿಂದ ಮುಂಗಾರು ಮಳೆ ಚುರುಕಾಗಿದೆ. ಇಂದು ಮಧ್ಯಾಹ್ನದಿಂದಲೇ ಕಾವೇರಿ ನದಿ ಪಾತ್ರ ಸೇರಿದಂತೆ ಜಿಲ್ಲೆಯ ಬಹುತೇಕ ಕಡೆ ಉತ್ತಮ ಮಳೆಯಾಗುತ್ತಿದೆ. ಸಾಮಾನ್ಯವಾಗಿ ಕೊಡಗಿನಲ್ಲಿ ಜೂನ್ ಮೊದಲ ವಾರದಲ್ಲಿ ಆರಂಭವಾಗಬೇಕಾಗಿದ್ದ ಮುಂಗಾರು ಈ ವರ್ಷ ತಡವಾದ ಹಿನ್ನೆಲೆಯಲ್ಲಿ ರೈತಾಪಿಗಳಿಗೆ ಆತಂಕ ಉಂಟಾಗಿತ್ತು. ಇದೀಗ ಸುಮಾರು ಒಂದು ತಿಂಗಳು ತಡವಾಗಿ ಮುಂಗಾರು ಬಿರುಸಾಗಿರುವುದು ರೈತರಲ್ಲಿ ನೆಮ್ಮದಿ ಮೂಡಿಸಿದೆ. ಬೆಳಗಾವಿಯ ಗುರುದೇವ ರಾನಡೆ ಮಂದಿರದ ತುಲನಾತ್ಮಕ ತತ್ವಶಾಸ್ತ್ರ ಮತ್ತು ಧಾರ್ಮಿಕ ಅಕಾಡೆಮಿಯ ಶತಮಾನೋತ್ಸವ ಉದ್ಘಾಟನೆ ಹಾಗೂ ಗುರುದೇವ ರಾನಡೆ ಅವರ ಸಂಪೂರ್ಣ ಬರಹ ಒಳಗೊಂಡ 28 ಸಂಪುಟಗಳನ್ನು ಕೇಂದ್ರದ ಸಾಂಸ್ಕೃತಿಕ ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಇಂದು ಲೋಕಾರ್ಪಣೆಗೊಳಿಸಿದರು. ಈ ವೇಳೆ ಮಾತನಾಡಿದ ಅವರು, ಭಾರತ ತನ್ನ ದಾರ್ಶನಿಕ ಪರಂಪರೆಯ ಭವ್ಯ ಸಂಸ್ಕೃತಿಯ ಮೂಲಕ ಇಡೀ ಜಗತ್ತಿಗೆ ಮಾರ್ಗದರ್ಶನ ನೀಡುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಮನ್ರೇಗಾ ಯೋಜನೆಗೆ ಪರ್ಯಾಯವಾಗಿ ಜಾರಿಗೆ ತಂದಿರುವ ವಿಬಿಜಿ ರಾಮ್ಜಿ ಯೋಜನೆಗೆ ಅಧಿಕೃತವಾಗಿ ಬಳಸಲಾಗುವ ಲೋಗೋ ನೀಡಿದ ಕೀರ್ತಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ರಾಮ್ ಪ್ರಸಾದ್ ಕೆ ಅವರಿಗೆ ಸಂದಿದೆ. ವಿಬಿಜಿ ರಾಮ್ಜಿ ಯೋಜನೆಗೆ ಲೋಗೋ ವಿನ್ಯಾಸ ಮಾಡುವಂತೆ ದೇಶದ ಕಲಾವಿದರಿಗೆ ಅವಕಾಶ ನೀಡಲಾಗಿತ್ತು. ಸುಮಾರು 7,000 ಅಧಿಕ ಕಲಾವಿದರು ತಾವು ರಚಿಸಿದ ಲೋಗೋ ಕಳುಹಿಸಿಕೊಟ್ಟಿದ್ದರು. ಆದರೆ ಕನ್ನಡಿಗ ರಾಮ್ ಪ್ರಸಾದ್ ಕೆ ಕಳುಹಿಸಿದ ಲೋಗೋ ಆಯ್ಕೆಯಾಗುವ ಮೂಲಕ ಕರಾವಳಿಯ ಹಿರಿಮೆ ಹೆಚ್ಚಿಸಿದೆ. ಲೋಗೋ ಆಯ್ಕೆಯಾಗಿರುವ ಕುರಿತು ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿರುವ ರಾಮ್ ಪ್ರಸಾದ್ ಇದೊಂದು ಅದ್ಭುತ ಅವಕಾಶ ಎಂದು ತಿಳಿಸಿದ್ದಾರೆ.
4: ಕಾಂಟೆಸ್ಟ್ ನ ಕ್ರೈಟೀರಿಯಾ ಒಂದಿತ್ತು, ಯೋಜನೆ ಏನಿದೆ ಆ ಯೋಜನೆಗೆ ತಕ್ಕಂತಹ ಒಂದು ಕೋರ್ ವ್ಯಾಲ್ಯೂ ಅನ್ನು ಇಟ್ಕೊಂಡಿರ್ಬೇಕಾಗಿತ್ತು. ನನಗೊಂದು ಸಿಂಪಲ್ ಆದಂತ ಲೋಗೋ ಮತ್ತೆ ಸಿಕ್ಕಿಬಿಡ್ತು. 4 ನಾನು ಅದನ್ನು ಫೈನಲ್ ಮಾಡಿ ಅದೇ ದಿನ ಲಾಸ್ಟ್ ಒಂದು 10-15 ಇರುವಾಗ ಸಬ್ಮಿಷನ್ ಮಾಡಿರುವಂತದ್ದು. ಇದು ಖುಷಿ ಉಂಟು, ಈಗ ನನ್ನ ಕಾಂಟೆಸ್ಟ್ ಅಲ್ಲಿ ನಾನು ವಿನ್ ಆಗಿದ್ದೇನೆ. ಈಗ ಈ ಯೋಜನೆ ಏನಿದೆ ತುಂಬಾ ದೊಡ್ಡ ಮಟ್ಟದ್ದು, ಇಡೀ ಭಾರತಕ್ಕೆ ಒಂದು ಕಾಣಿಸಿಕೊಳ್ಳುವಂತ ಯೋಜನೆ ಇದು. ಅವಾಗ ವಿಕಸಿತ ಭಾರತ ಹೆಸರೊಟ್ಟಿಗೆ ನನ್ನ ಕ್ರಿಯೇಟ್ ಮಾಡಿರೋ ಲೋಗೋ ಇಡ್ತದೆ. ಖುಷಿ ಇದೆ ನನಗೆ ಈ ಕಾಂಟೆಸ್ಟ್ ವಿನ್ ಆಗಿರುವಂತದ್ದು.
0: ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆಯಡಿಯಲ್ಲಿ ಬೆಂಗಳೂರಿಗೆ ಮಂಜೂರಾದ 4,500 ಎಲೆಕ್ಟ್ರಿಕ್ ಬಸ್ಗಳನ್ನು ಖರೀದಿಸಲು ರಾಜ್ಯ ಸರ್ಕಾರ ವಿಳಂಬ ಮಾಡುತ್ತಿದೆ ಎಂದು ಸಂಸದ ತೇಜಸ್ವಿ ಸೂರ್ಯ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಯೋಜನೆ ಕಾರ್ಯಗತಗೊಳಿಸಲು ಏಕೆ ವಿಳಂಬ ಮಾಡುತ್ತಿದೆ ಎಂದು ದೂರಿದ್ದಾರೆ. ಬಸ್ ಖರೀದಿಸಲು ರಾಜ್ಯ ಸರ್ಕಾರ ಕನಿಷ್ಠ ಮೊತ್ತವನ್ನು ಮಾತ್ರ ನೀಡಬೇಕಾಗುತ್ತದೆ. ಪ್ರಸ್ತಾವಿತ ಸುರಂಗ ರಸ್ತೆಯಂತಹ ಯೋಜನೆಗಳಿಗೆ ಖರ್ಚು ಮಾಡಲು ಸರ್ಕಾರಕ್ಕೆ 1,000,000,000,000 ರೂಪಾಯಿ ಹಣವಿದೆ. ಆದರೆ ಸಾರ್ವಜನಿಕ ಸಾರಿಗೆಯಲ್ಲಿ ಹೂಡಿಕೆ ಮಾಡಲು ಹಣವಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ನಾಳೆಯಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಬಿಎಲ್ಒಗಳಿಗೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ.

0: ವಿದ್ಯುತ್ ಸರಬರಾಜು ಖಾಸಗೀಕರಣ ಮಾಡುವ ಪ್ರಶ್ನೆಯೇ ಇಲ್ಲ. ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಅರಣ್ಯವಾಸಿಗಳ ಹಕ್ಕುಗಳನ್ನು ಕಡೆಗಣಿಸದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ರಾಜ್ಯದ ನಗರ ಯೋಜನೆಗಳ ಕುರಿತು ಪೌರಾಡಳಿತ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸಭೆ. ಮಡಿಕೇರಿ ಸೇರಿದಂತೆ ಕೊಡಗಿನಲ್ಲಿ ಮುಂಗಾರು ಮಳೆ ಚುರುಕು, ರೈತರ ಮೊಗದಲ್ಲಿ ಮಂದಹಾಸ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆಕಾಶವಾಣಿ ಈಗ ಒಂದು
2: ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ.

0: ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇದೀಗ ಕೇಳಿ
1: ಆಕಾಶವಾಣಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ.
2: ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ
3: ಕೃಷಿಯಲ್ಲಿ ಪರ್ಯಾಯ ಬೆಳೆಗಳ ಅನಿವಾರ್ಯತೆ ಕುರಿತು
2: ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ.
4: ನಮಸ್ಕಾರ ತಾಯಿ, ಯಾವ ಕಡೆಗಾಯ್ತು ತಮ್ದು ಈ ಪ್ರಾಂತ್ಯಕ್ಕೆ ಹೊಸ ಮುಖ ಇದ್ದಂಗಿದೆ?
5: ಏನ್ ನಮಸ್ಕಾರವೋ ಯಾವ ಪ್ರಾಂತ್ಯವೋ ಬಿಡೋಣ, ಅದೇನ್ ಹೇಳೋದು, ಅದನ್ನೇನ್ ಕೇಳೋದು?
6: ಅದ್ಯಾಕ ತಾಯಿ ಶಾನೆ ಬೇಜಾರದಾಗಿದೆಯಾ? ಬೇಸರ ಮಾಡ್ಕಂಡ್ರೆ ಬವಣೆ ಬಗೆಯರ್ದತ್ತೇನ?
7: ಬಿಡವಾತ್ಲಗೆ, ನಮ್ದು ಅಷ್ಟು ಸುಲಭಕ್ಕೆ ಬಗೆಹರಿಯ ಭಂಗವೂ ಅಲ್ಲ. ನಿಮ್ಮಿಂದ ಅದನ್ನ ಬಗೆಹರಿಸೋಕೂ ಆಗಲ್ಲ.
4: ಕಷ್ಟ ತೊಂದ್ರೆನೆಲ್ಲ ಮನಸ್ಸಿನಲ್ಲಿಟ್ಕೊಂಡು ಕೊರಗಿದ್ರೆ ಮನುಷ್ಯರಾಗಕ್ಕಾಗತ್ತಾ? ಮಾತಾಡು, ಹಗುರಾಗು ಅಂತ ಕೇಳಿಲ್ವಾ? ಒಳಗೆ ಇಟ್ಕೊಂಡು ಚಿಂತೆ ಮಾಡಿದ್ರೆ ಒತ್ತಡದ ಕಾಯಿಲೆ ಬರುತ್ತೆ.
5: ಉರ್ಲಾರದಷ್ಟು ಭಾರ ಒತ್ಕೊಂಡು ಹಗುರಾಗದಂಗೆ ನೀನೇ ಹೇಳಣ.
6: ಈ ತಲೆ ಮೇಲಿನ ಹೊರೆ ಇಳಿಸಿ ದಣಿವಾರಿಸ್ಕೊಂಡು ಮುಂದುವರಿಯೋಕೆ ಅಂತ ಹಿಂದಿನ ಕಾಲದಲ್ಲಿ ದಾರಿಗಳ ಪಕ್ಕದಲ್ಲಿ ಒರೆಗಲ್ಗಳು ಅಂತಿರ್ತಿದ್ದು. ಮನಸ್ಸಿನ ಹೊರೆ ಇಳಿಸಿ ಉಸಿರಾಡಕ್ಕೆ ಒರೆಗಲ್ಗಳಂತಹ ಜನ ಸಮಾಜ ತುಂಬ ಇರ್ತಿದ್ರು.
7: ಹಂಗೇಳ್ರಿ ಮತ್ತೆ, ಈ ಕಾಲದಲ್ಲಿ ಅಭಿವೃದ್ಧಿಯ ಒಡೆತಕ್ಕೆ ಸಿಕ್ಕಿ ಒರೆಗಲ್ಗಳು ಇಲ್ಲ. ಅತಿ ಆಸೆಯ ನಾಗಲೋಕದಲ್ಲಿ ಒರೆಗಲ್ಗಳಂತ ಹೃದಯವಂತರು ಇಲ್ಲ.
4: ಅದ್ಯಾಕಂಗಂದಿಯ ಬಿಡ್ತಾಯಿ, ಒಬ್ಬ ಮನುಷ್ಯನಿಗೆ ಮತ್ತೊಬ್ಬ ಮನುಷ್ಯ ಕಿವಿ ಕಣ್ಣು ಆಗದೆ ಇದ್ರೆ ಮನುಷ್ಯತ್ವಕ್ಕೆ ಅರ್ಥ ಇರುತ್ತಾ ಹೇಳು?
5: ಎಲ್ಲೇ ಮಾತು ಬಿಡೋಣ, ಕಿವಿ ಇದ್ದು ಕಿವುಡ್ರು ಕಣ್ಣಿದ್ದು ಕುರುಡ್ರೆ ಹೆಚ್ಚಾಗಿರೋ ಪ್ರಪಂಚದಲ್ಲಿ ಕೇಳೋರ್ಯಾರು ಹೇಳೋರ್ಯಾರು? ಯಾರ ಕಷ್ಟ ಯಾರಿಗಂತ?
6: ನಿನ್ ಮಾತ್ನಲ್ಲೂ ಅರ್ಥ ಐತೆ ಕಣವ. ಒಡ ಬಿಡ್ತವ್ರಲ್ಲೇ ಒಡನಾಟ ಇಲ್ಲ. ಕಂಡವರು ಜೊತೆಗೆ ಇನ್ನೆಂತ ಬಾವಣಿಕೆ ಇದ್ದತ್ತು. ಆದ್ರೂ ಇರ್ಲಿ ಬಿಡವ, ಯಾವ ಸೀಮೆ ನಿಮ್ದು?
7: ನಮ್ದು ಅದೇ ಕಣವ, ಆ ಕಡೆ ಸೀಮೆ ನಿನಗೂ ಗೊತ್ತಿರ್ಬೋದು. ಆ ಕಡೆ ಸೀಮೆ ಹೆಸರು
4: ಗೊತ್ತಿಲ್ಲದೆ ಇರುತ್ತೇನವ. ಯಾವತ್ತಿನಿಂದಲೂ ಆಹಾರದ ಬೆಳೆ ಬೆಳೆದು ನಾಡಿಗೆಲ್ಲ ಪೂರೈಸ್ತಾ ಇದ್ದಂತ ಸಮೃದ್ಧವಾದ ಊರು ಅಂತ ಪ್ರಸಿದ್ಧಿಯಾಗೈತೆ.
5: ಹ್ಞೂ ಕಣಣ, ಎಂತ ಭೂಮಿ ನಮ್ದು, ಹೆಂಗಾರ ಬಿತ್ತಿದ್ರು ಹಂಗಂಗೆ ಬೆಳೆ ಬರೋದು.
6: ನಿಮ್ ಮಣ್ಣಲ್ಲಿ ಆ ಕಸೂದು ತುಂಬಿತ್ತು ತಾಯಿ. ನೀವು ಬೆಳೆಯೋ ಧಾನ್ಯದಲ್ಲಿ ಅದೇನೋ ರುಚಿ ಅದೇನೋ ಶಕ್ತಿ ತುಂಬಿರ್ತಿತ್ತು.
7: ಅದು ಅವತ್ತಿನ ಕತೆ ಕಣವ, ಈಗ ಅಂತ ರುಚಿ ಇಲ್ಲ ಶಕ್ತಿನೂ ಇಲ್ಲ. ಮತ್ತೊಬ್ರಿಗೆ ಬೆಳೆದು ಕೊಡೋ ಕಾಲ ಹೋಯ್ತು. ನಾವೇ ದಿನಸಿನೆಲ್ಲ ಅಂಗಡಿಯಿಂದ ಕೊಂಡು ತಂದು ತಿನ್ನೋ ಸ್ಥಿತಿ ಬಂದಿದೆ. ನಾವು ಮಾಡಿದ ತಪ್ಪಿಗೆ ಎಲ್ಲರೂ ದಂಡ ಕಟ್ಟಬೇಕಾದ ಪರಿಸ್ಥಿತಿ ಬಂದಿದೆ.
4: ಅಂಥದ್ದೇನಾಥವ ಈಗ ಯಾವುದಾದ್ರೂ ಯೋಜನೆಗೆ ನಿಮ್ಮ ಜಮೀನೆಲ್ಲ ಒಟ್ಟೋಯ್ತಾ ಹೆಂಗೆ?
5: ಯಾವ ಯೋಜನೆಗೂ ಹೋಗ್ಲಿಲ್ಲ ಕಣಣ್ಣ. ದುಡ್ಡು ಕೊಟ್ಟು ಚೌಡು ಬಿಡಿಸ್ಕೊಂಡ್ರು ಅಂದಂಗೆ ನಮ್ಮ ಕೈಯಾರೆ ನಾವೇ ಇಲ್ಲದ್ದು ಮಾಡ್ಕೊಂಡಿದ್ದೀವಿ.
6: ಅದೇನ್ ಮಾಡ್ಕೊಂಡ್ರವ ಅಂಥದ್ದು?

0: ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಬದಲಾಗೋಕ್ಕೆ ಅದೇನು ಷೇರುಪೇಟೆನಾ? ಭೂಮಿ ನಂಬಿ ಬೇಸಾಯ ಮಾಡಲಿಲ್ವಾ?
1: ಬರ್ತಾ ಬರ್ತಾ ವ್ಯವಸಾಯನೂ ಕೂಡ ಉದ್ದಿಮೆ ಆದಂಗೆ ಹಾಗಾಯ್ತೆ ಕಣ್ತಾಯಿ. ನಾವು ಮಾರಕ್ಕೆ ಅಂತ ಹೋದ್ರೆ ಇವತ್ತು 100 ರೂಪಾಯಿ ಇದ್ದಿದ್ದು ನಾಳೆ 1 ರೂಪಾಯಿಗೆ ಇಳಿಯುತ್ತೆ. ನಾವು ಕೊಂಡ್ಕೊಳ್ಳೋಕ್ಕೆ ಅಂತ ಹೋದ್ರೆ 1 ರೂಪಾಯಿ ಇದ್ದಿದ್ದು 100 ರೂಪಾಯಿ ಆಗಿರುತ್ತೆ.
2: ಅದೇನು ಸತ್ಯವೇ ಬಿಡು, ನಿನ್ನೆ ತಾನೆ ಪೈರು ಹಸಿರು ನೀರಾಡಿಗೆ ನಗನಗ್ತಾ ಇರುತ್ತೆ. ಬೆಳಗ್ಗೆ ಹೋಗಿ ನೋಡಿದ್ರೆ ಯಾವುದೋ ರೋಗ ಬಂದು ಇಡೀ ಹೊಲದ ಬೆಳೆ ನೋಡೋಕ್ಕಾಗಲ್ಲ ಹಂಗಾಗಿರುತ್ತೆ. ದುಡ್ಡು ಸಮಯ ಶ್ರಮ ಖರ್ಚು ಮಾಡಿ ಬೆಳೆದಿರ್ತೀವಿ, ಆದ್ರೆ ಏನ್ ಮಾಡೋದು, ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ ಅನ್ನೋ ಕತೆ.
3: ನಮ್ದು ಇಂಥದ್ದೇ ಕತೆ ನೋಡು. ಭಾರಿ ಕಾಲಕ್ಕೂ ನಮ್ಮವರೆಲ್ಲ ದವಸ ಧಾನ್ಯ ಬೆಳೀತಿದ್ರು, ಒಟ್ಟಿಗೂ ಬಟ್ಟಿಗೂ ಕೊರತೆ ಇರಲಿಲ್ಲ, ಒಳ್ಳೆ ಊಟ ಉತ್ತಮವಾದ ಆರೋಗ್ಯ.
0: ಭೂಮಿ ತಾಯಿ ಸೇವೆ ಮಾಡಿದ್ರೆ ಅಂಬ್ಲಿಗೂ ಕಂಬ್ಳಿಗೂ ಮೋಸವಿಲ್ಲ ತಾಯಿ. ಹೊಟ್ಟೆ ತುಂಬ ಇಟ್ಟು ಬಾಯಿ ತುಂಬ ಅನ್ನ ಉಂಟ್ಕೊಂಡು ಕಣ್ ತುಂಬ ನಿದ್ದೆ ಮಾಡ್ಬೋದು ಕಣ್ರವ.
1: ಒತ್ತಡ ತಲೆಬಿಸಿ ಧಾವಂತದ ಬದುಕು ಇಲ್ಲಿರಲ್ಲ. ನಮ್ಮ ಬುದ್ಧಿ ನಮ್ಮ ಆಸೆಗಳನ್ನು ನಿಯಂತ್ರಣದಲ್ಲಿಟ್ಕೊಂಡ್ರೆ ನೆಮ್ಮದಿಯಾಗಿ ಜೀವನ ಮಾಡ್ಬೋದು.
2: ಈ ಕಾಲದಲ್ಲಿ ಇದೆಷ್ಟು ಮಟ್ಟಿಗೆ ಸಾಧ್ಯ ಅನ್ನೋದು ಕೂಡ ಒಂದು ಪ್ರಶ್ನೆ ಕಣವ್ವ. ಇಂದಿನ ಕಾಲದಲ್ಲಿ ರೈತರ ಪ್ರಪಂಚ ತುಂಬ ಚಿಕ್ಕದಾಗಿ ಚೊಕ್ಕದಾಗಿತ್ತು. ಸಣ್ಣ ಸಣ್ಣ ಹಳ್ಳಿಗಳು, ರೈತರೆಲ್ಲ ಸ್ನೇಹ ವಿಶ್ವಾಸದಿಂದ ಬಾಳ್ಮೆ ಮಾಡ್ತಿದ್ರು.
3: ಜಾತಿ ಧರ್ಮ ಮನೇಲಿತ್ತು, ಮನಸ್ಸಿನಲ್ಲಿರಲಿಲ್ಲ. ಎಲ್ಲರೂ ಅಣ್ಣ ಅಕ್ಕ ಚಿಕ್ಕಪ್ಪ ದೊಡ್ಡಪ್ಪ ಅಂತ ಸಂಬಂಧಗಳನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ರು.
0: ಮನುಷ್ಯ ಅನ್ನೋ ಪ್ರಾಣಿ ಹೆಚ್ಚೆಚ್ಚು ಬುದ್ಧಿವಂತನಾದ. ಏನ್ ಮಾಡೋದು, ಆ ಬುದ್ಧಿವಂತಿಕೆ ಒಳ್ಳೇದಕ್ಕೆ ಬಳಕೆ ಆಗಿದ್ದು ಕಡಿಮೆ. ಪ್ರತಿಷ್ಠೆ ದುರಾಸೆ ಮೋಸ ವಂಚನೆ ಅಸೂಯ ಅಂತ ಕರುಣೆಗಳನ್ನೇ ಬದುಕಿನ ಮುಖ್ಯ ಭಾಗ ಮಾಡ್ಕೊಂಡ್ಬಿಟ್ಟ.
1: ಹೀಗೆ ದಲವ ಈ ಅಂದಾನುಕರಣೆ ಮಾಡಕ್ ಹೋಗಿದ್ಕೆ ಇವತ್ ನಾವ್ ಹಿಂಗಾಗಿದ್ದು.
2: ಅದ್ಯಾರನ್ ನೋಡಿ ಅನುಕರಣೆ ಮಾಡಿದ್ರಿ? ಏನು ಎತ್ತ ಅಂತ ಅಂತ ಅಗತ್ಯ ಏನತ್ತು ನಿಮಗೆ ಅಂತ ಸ್ವಲ್ಪ ಬಿಡಿಸಿ ಹೇಳ್ರವ.
3: ಇನ್ಯಾರನ್ನಣ್ಣ, ನಿಮ್ಮನ್ನೇ ಕಣಪ್ಪ ಅನುಸರಿಸಕ್ ಹೋಗಿದ್ದು. ನೀವಾದಂಗೆ ನಾವು ಆಗನ ಅಂತ ಪ್ರಯತ್ನ ಮಾಡಿದ್ವಿ.
0: ಎಲ್ಲಾದ್ರೂ ಉಂಟೇನವ್ವ, ಈಗ ತಾನೇ ಒಬ್ರ ಮುಖ ಒಬ್ರು ನೋಡ್ತಿದ್ದೀವಿ. ಅಂಥದ್ರಲ್ಲಿ ನೀನ್ ಹೇಳ್ತಾ ಇರೋದು ಕೇಳಿದ್ರೆ ಆಶ್ಚರ್ಯ ಆಗುತ್ತವ.
1: ಇನ್ನೊಬ್ಬರ ಪ್ರಭಾವಕ್ಕೆ ಒಳಗಾಗೋದಿಕ್ಕೆ ನೋಡ್ಲೇಬೇಕು ಮಾತಾಡ್ಲೇಬೇಕು ಅಂತ ಏನು ಇಲ್ವಲ್ಲ, ಅದು ಈ ಕಾಲದಲ್ಲಿ.
2: ಆಯ್ತು ಬಿಡು ತಾಯಿ, ನಿಮ್ಮ ಮಾತನ್ನೇ ಒಪ್ಪಿಕೊಂಡ್ವಂತೆ. ಆದ್ರೆ ನಮ್ಮನ್ನು ನೋಡಿ ಕಲಿಯೋದಕ್ಕೆ ನಾವೇನಷ್ಟು ಬುದ್ಧಿವಂತರು ಅಲ್ಲ, ದೊಡ್ಡ ಮನುಷ್ಯರು ಅಲ್ವಲ್ಲವ.
3: ಪ್ರಭಾವ ಬೀರೋಕೆ ಬುದ್ಧಿವಂತರು ದೊಡ್ಡ ಮನುಷ್ಯರೇ ಆಗ್ಬೇಕು ಅಂತ ಇಲ್ಲ ಕಣಣ್ಣ. ಅಷ್ಟಕ್ಕೂ ರೈತರಿಗಿಂತ ಬುದ್ಧಿವಂತರು ದೊಡ್ಡ ಮನುಷ್ಯರು ಇನ್ಯಾರಿದ್ದಾರೆ ಹೇಳು? ನಾವು ಅನುಸರಿಸಿದ್ರು ನಿಮ್ಮ ಬೆಳೆ ಪದ್ಧತಿ ಕಣಪ್ಪ. ಊಟಕ್ಕೆ ಮೇವಿಗೆ ಬೇಸಾಯ ಮಾಡ್ತಾ ಇದ್ದವರು ನಾವು.
0: ಇಲ್ಲ ಅಂದವ್ರು ಯಾರೀಗ? ಆಗ್ಲೇ ಹೇಳಲಿಲ್ವಾ, ನಿಮ್ಮ ಪ್ರಾಂತ್ಯ ಆಹಾರ ಧಾನ್ಯ ಬೆಳೆಗೆ ತುಂಬಾ ಹೆಸರುವಾಸಿಯಾಗಿದ್ದುದು ಅಂತ.
1: ಅದೇನೋ ನಿಜ ಬೇಕಣವ. ಆದ್ರೆ ನಾವು ಕೂಡ ಅಲ್ಲಿ ಇಲ್ಲಿ ನೋಡ್ಕೊಂಡು ಬಂದ್ವಿ. ಪತ್ರಿಕೆ ಟಿವಿ ಫೋನ್ನಲ್ಲಿ ಬರ್ತಾ ಇದ್ದುದನ್ನ ಗಮನಿಸ್ತಿದ್ವಿ. ಬರೀ ಇದನ್ನೇ ನಂಬ್ಕೊಂಡು ಕುತ್ಕೊಂಡ್ರೆ ಅಷ್ಟು ಸುಖ ಇಲ್ಲ ಅಂತ ಅನ್ಸುತ್ತೆ.
2: ಹಂಗಂತ ಏನಾರ ವ್ಯಾಪಾರ ಉದ್ಯೋಗ ಶುರು ಮಾಡಿದ್ರೇನವ್ವ?
3: ಅದಾರು ಆಗಿದ್ರೆ ಚೆನ್ನಾಗಿರೋದೇನೋ. ನಿಮ್ಮನ್ನು ನೋಡಿ ನಾವು ಕೂಡ ನೀವು ಬೆಳೆದ ತೋಟಗಾರಿಕೆ ಬೆಳೆ ಬೆಳೆಯೋಕೆ ನಿರ್ಧಾರ ಮಾಡಿದ್ವಿ.
0: ಯಾವ ಕಾಲದಿಂದನು ಪೂರ್ವಿಕರು ಬೆಳೆಸಿ ಉಳಿಸಿದ್ದನ್ನ ಬಿಟ್ಟು ಬೇರೆ ಬೆಳೆಗೆ ಯಾಕೋದ್ರೋ ನೀವು?
1: ಮಳೆ ಆಶ್ರಯದಲ್ಲಿ ಈ ಬೆಳೆ ಹಾಕ್ತಿದ್ವಿ. ಮಳೆ ಚೆನ್ನಾಗಿ ನಡೆಸಿದ್ರೆ 4 ಕಾಸು ಸಿಕ್ಕದು, ಮಳೆ ಕೈ ಕೊಟ್ರೆ ಅಲ್ಲಿಗಲ್ಲಿಗೆ ಸರಿಯಾಗದು.
2: ಅದೇ, 6 ಕಿರಲಿಲ್ಲ 3 ಕಿಳಿಲಿಲ್ಲ ಅನ್ನೋ ತರ ಜೀವನ ಅನ್ನವ.
3: ಹ್ಞೂ ಕಣ್ಣಣ್ಣ, ಇಷ್ಟೊಂದು ಕಷ್ಟಪಟ್ಟು ಬಿಸಿಲು ಮಳೆ ಅಂದಂಗೆ 3 ಹೊತ್ತು ಕೆಲಸ ಮಾಡಿದ್ರು ಕೂಡ ಮಾರಕ್ಕೋದ್ರೆ 3 ಕಾಸಿ ಕೇಳಿದ್ರು.
0: ಅದ ಹಂಗೆ ಕಣ್ತಾಯಿ, ರೈತ್ರ ಮಾಲು ಅಂದ್ರೆ ಬಲು ಸಸ್ತ. ಅದೇ ಒಂದು ಬೆಂಕಿ ಪಟ್ಟನೋ ಬಿಸ್ಕೊತ್ತೋ ಕೇಳಿದ್ರೆ ಅವ್ರು ಕೇಳಿದ್ದಕ್ಕಿಂತ 1 ಪೈಸೆ ಕಮ್ಮಿ ಕೊಡಲ್ಲ.
1: ಒಂದು ಒಳ್ಳೇದು ಉಣ್ಣಂಗಿಲ್ಲ ಊಡಂಗಿಲ್ಲ, ನಮ್ಮ ಕಾಲಕ್ಕೆ ಇದು ಸಾಕು. ಮುಂದಿನವರಾದ್ರೂ ಚೆನ್ನಾಗಿರ್ಲಿ ಅನ್ನೋ ಆಸೆ. ನೀವು ಬಂಗಾರ ಹಾಕಿದ್ರೆ ನಾವು ಬೆಳ್ಳಿನಾದ್ರೂ ಹಾಕೋದು ಬೇಡವೆ ಹೇಳು.
2: ಬೇಡ ಅಂದವ್ರು ಯಾರು ಹೇಳು, ನಮಗೇನು ಹೊಟ್ಟೆ ಕಿಚ್ಚೆ? ಅದಕ್ಕಾಗಿ ಪ್ರಯತ್ನ ಮಾಡ್ಬೇಕಲ್ವಾ.
3: ನಾವು ಅದನ್ನೇ ಕಣಪ್ಪ ಮಾಡಿದ್ದು. ಹಿಂಗೆಲ್ಲ

0: ಯಾವುದಾದ್ರೂ ಮದುವೆ ಮುಂಜಿ ಅಂತ ನಿಮ್ ಭಾಗಕ್ಕೆ ಬಂದಾಗ ಈ ಅಡಿಕೆ ಹಸಿರು ನೋಡಿ ಸಂತೋಷ ಪಡ್ತಿದ್ವೆ. ಆದ್ರೆ ಇದನ್ನ ನಾವು ಬೆಳಿಬೇಕು ಅಂತ ಯಾವತ್ತೂ ಯೋಚನೆ ಮಾಡಿರ್ಲಿಲ್ಲ.
1: ಒಂದೊಂದು ಪ್ರದೇಶದ ಮಣ್ಣು ಅವಾಗುಣ ಒಂದೊಂದು ಬೆಳೆಗೆ ಸೂಕ್ತವಾಗಿರುತ್ತೆ ಅಂತ ಭಾವಿಸಿದ್ದ ಕಾಲ ಅದು. ಅದರಲ್ಲಿ ತಪ್ಪೇನಿರ್ಲಿಲ್ಲ.
2: ನೋಡ್ತಾ ನೋಡ್ತಾ ಇದ್ರೆ ನಮಗಿಂತ ನೀವೇ ಹೆಚ್ಚು ಸುಖವಾಗಿದ್ದೀರ ಅನ್ನೋಕೆ ಪ್ರಾರಂಭವಾಯ್ತು.
3: ತಕ್ಕ ಮಟ್ಟಿಗೆ ಅದು ನಿಜಾನೂ ಆಗಿತ್ತಲ್ಲವ. ತೋಟದ ನೆರಳಲ್ಲಿ ಕೆಲಸ ಮಾಡ್ತಿದ್ವಿ, ಆದಾಯಕ್ಕೆ ತೀರಾ ಮೋಸ ಏನೂ ಇರಲಿಲ್ಲ.
0: ಒಂದ್ ಕಾಲದಲ್ಲಿ ಕಾಫಿ ತೋಟದ ಸೀಮೆಯವರು ಯಾವ ರೀತಿ ಇದ್ರು, ಬರ್ತಾ ಬರ್ತಾ ಅಡಿಕೆ ಬೆಳೆಗಾರರು ಆ ಮಟ್ಟಕ್ಕೆ ಬಂದ್ರು.
1: ಹ್ಞೂ ಕಣವ, ಅದೆಂಥದ್ದೋ ಏನೋ ಇದ್ರ ಬೆಲೆ ವಿಷ ಏರ್ದಂಗೆ ಏರ್ತಾ ಹೋಯ್ತು. ಆಳು ಬಿದ್ದ ತೋಟಗಳು ಹೊಸ ಕಳೆ ಬಂತು.
2: ಆ ಕಾಲದಲ್ಲಿ ಕಾಫಿ ತೋಟದವರು ಅಂದ್ರೆ ಮಹಾರಾಜರಿದ್ದಂಗಿದ್ರು. ಆದ್ರೂ ಅದು ಎಷ್ಟು ಜನಕ್ಕಲ್ಲಿ ಉದ್ಯೋಗ ಸಿಕ್ತಿತ್ತಪ್ಪ.
3: ನಾವು ಕೂಡ ಕಾಫಿ ತೋಟದಲ್ಲಿ ಕೆಲಸ ಮಾಡಿ ಬಂದವರೇ ತಾಯಿ. ಆವಾಗೆಲ್ಲ ಬಡತನ ಜಾಸ್ತಿ ಕಣವ. ಈಗಿನಂಗೆ ಕೊಳವೆ ಬಾವಿ, ತಂತಿಬೇಲಿ, ಹೂವು, ಹಣ್ಣಿನ ಬೆಳೆ ಅಂತ ಯಾವುದೂ ಇರಲಿಲ್ಲ. ನಾವು ಅಲ್ಲಿ ಇಲ್ಲಿ ದುಡಿದು ತೋಟ ತುಡಿಕೆ ಅಂತ ಮಾಡಿದ್ದು ಕಣವ.
0: ಆ ಕಾಫಿ ತೋಟಗಳಿಗೆ ಎಲ್ಲೆಲ್ಲಿಂದಲೋ ಜನಗಳು ಬರ್ತಾ ಇದ್ರು. ಅಲ್ಲೇನಣ್ಣ, ಎಲ್ರಿಗೂ ಆಶ್ರಯ ಕೊಟ್ಟು ಸಾಕ್ತಿತ್ತು ಆ ಕಾಫಿ ಸೀಮೆ.
1: ಬರ್ತಾ ಬರ್ತಾ ತೋಟಗಳ ವೈಭವ ಕಡಿಮೆ ಆಯ್ತು, ಬೆಲೆ ಬಿದ್ದೋಯ್ತು, ರೋಗ ರುಜಿನ ಜಾಸ್ತಿ ಆಯ್ತು.
2: ಕಾಲ ಬದಲಾದಂಗೆ ಬೇರೆ ಬೇರೆ ಉದ್ಯೋಗಗಳು ಹುಟ್ಕೊಂಡವು. ಕಾಫಿ ತೋಟ ಬಿಟ್ಟು ನಗರಗಳಿಗೆ ಜನ ಕೆಲ್ಸಕ್ಕೆ ಹೋಗೋ ಬೆಳವಣಿಗೆ ಪ್ರಾರಂಭವಾಯ್ತು.
3: ಹೌದೇಳವ್ವ, ಆ ಸಮಯದಲ್ಲಿ ವಿಪರೀತ ತಾಪತ್ರಯಗಳಾದವು. ಅದು ಕಾಫಿ ಬೆಳೆಗಾರರಿಗೆ ಅಗ್ನಿ ಪರೀಕ್ಷೆ ಅಂತ ಸಮಯ.
0: ಇತ್ತೀಚೆಗೆ ಸ್ವಲ್ಪ ಪರವಾಗಿಲ್ವಂತೆ ಕಣಣ್ಣ, ಒಳ್ಳೆ ಬೆಳೆ ಸಿಕ್ಕಿ ಅವರು ಕೂಡ ಉಸಿರಾಡಂಗಾಗೈತೆ.
1: ಈಗ ಅಡಿಕೆ ಸಮಯ, ಹತ್ತಿಗೊಂದು ಕಾಲ ಸಸಿಗೊಂದು ಕಾಲ ಅಂದಂಗೆ. ಆವಾಗ ಕಾಫಿ, ಇವಾಗ ಅಡಿಕೆ.
2: ವಿಷಯ ಇಲ್ಲಿದೆ ತಾಯಿ, ಇದನ್ನೆಲ್ಲ ನೋಡಿ ನಾವು ಕೂಡ ನಮ್ಮ ಸಾಂಪ್ರದಾಯಿಕ ಬೆಳೆ ಬೆಳೆಯೋದನ್ನ ಕೈ ಬಿಟ್ವಿ.
3: ನಾವು ಕೂಡ ಭತ್ತ ಬೆಳೆಯೋ ಜಾಗಕ್ಕೆಲ್ಲ ಅಡಿಕೆ ಹಾಕೊಂಡು ಕುತ್ಕೊಂಡಿಲ್ವಾ?
0: ನಿಮ್ದಿರ್ಲಿ, ನಮ್ ಕತೆ ಹೇಳೋಣ. ಸಾಲ ಸೂಲ ಮಾಡಿ ಕೊಳವೆ ಬಾವಿ ಕೊರೆಸಿದ್ವಿ, ಒಂದ್ರಲ್ಲಿ ನೀರು ಬರಲಿಲ್ಲ ಅಂದ್ರೆ ಮತ್ತೊಂದು ಅದಕ್ಕೆ ಮೋಟರು ಪೈಪು ಒಂದೆರಡಲ್ಲ.
1: ಹೊಲ ಸಿದ್ಧತೆ ಮಾಡ್ಕೋಬೇಕು, ಸಸಿ ತರಬೇಕು, ಗೊಬ್ಬರ, ಗೋಡು, ಹನಿ ನೀರಾವರಿ, ಒಂದಿಷ್ಟು ಖರ್ಚು ಬರುತ್ತೇನವ್ವ. ಅದಕ್ಕೆ ಹಂಗಂತ ನಿಮ್ಮನ್ನ ಅಡಿಕೆ ಬೆಳಿಬೇಡಿ ಅಂತ ಹೇಳೋದು ತಪ್ಪಲ್ವ? ಅದು ನಿಮ್ಮಿಷ್ಟ ಕಣವ.
2: ಇದ್ದ ಬದ್ದ ಜಮೀನೆಲ್ಲ ಬ್ಯಾಂಕಿಗೆ ಆಧಾರ ಮಾಡಿ ಸಾಲ ತಗೊಂಡಿದ್ದೀವಿ. ಅದನ್ನ ಸಾಲದು ಅಂತ ಬಂದ ಪೆಟ್ಟಿಗೆ ಒಳಗಿದ್ದ ಅಷ್ಟು ಇಷ್ಟು ಚಿನ್ನನ್ನು ಕೂಡ ಅಡ ಇಟ್ಟಿದ್ದೀವಿ. ಬಡ್ಡಿ ಸಾಲ, ಕೈ ಸಾಲ ಅಂತ ಲಕ್ಷಗಳು ಲೆಕ್ಕಕ್ಕಿಲ್ಲ.
3: 10 ರೂಪಾಯಿ ಲಾಗ್ತಾ ಇದ್ದ ಕೆಲಸಕ್ಕೆ 1,000 ರೂಪಾಯಿ ಖರ್ಚಾಗ್ತಾ ಐತಿ. ಸರಳವಾಗಿದ್ದು ವ್ಯವಸಾಯ ತುಂಬಾ ಸಂಕೀರ್ಣವಾಗ್ತಾ ಇದೆ. ಮಾತಾಡದಷ್ಟು ಸುಲಭ ಅಲ್ಲ ಬೇಸಾಯ ಮಾಡೋದು.
0: ಎಲ್ಲರೂ ಮಾಡಿದ್ದಾರೆ, ನಾವು ಕೂಡ ಯಾಕೆ ಸುಮ್ಮನಿರ್ಬೇಕು ಅಂತ ಮನಸ್ಸು ಮಾಡೇ ಬಿಟ್ಟು ಉಚ್ಚು ಕುದುರೆ ಬೆನ್ನೆತ್ತಿ ಪ್ರಯಾಣ ಮಾಡ್ದಂಗಾಗಿತಿ.
1: ತೋಟ ಬೆಳೆದ್ ನಿಂತಾಗ ಸುಂದರವಾಗಿ ಕಾಣುತ್ತೆ, ಆದ್ರೆ ಹಿಂದಿನ ಶ್ರಮ ಇದೆಯಲ್ಲ ಮಾಡಿದವ್ರಿ ಮಾತ್ರ ಗೊತ್ತಾಗುತ್ತೆ ಕಣ್ರವ. ಇದನ್ನ ಬೆಳಿಬೇಕು, ಇದನ್ನ ಬೆಳಿಬಾರ್ದು ಅಂತ ಹೇಳಕ್ಕೆ ನಾವ್ಯಾರು?
2: ಅವರು ಇವರು ಅಂತಲ್ಲ, ದೇಶಕ್ಕೆ ದೇಶವೇ ಅಡಿಕೆಯಿಂದೇ ಬಿದ್ದಿದೆ. ಎಷ್ಟು ಬೆಳೆದ್ರು ಧಾರಣೆ ಮಾತ್ರ ಕಡಿಮೆ ಆಗಲ್ಲ ಅಂತ ಕೆಲವು ಜನ ಧೈರ್ಯ ಹೇಳ್ತಾರೆ.
3: ಜನಕ್ಕೆ ಏನ್ ತಾಯಿ, ಧಾರಣೆ ಹೇರ್ತಾ ಇದ್ರೆ ಈಗಲೇ ಮಾರಬೇಡ, ಇನ್ನೂ ಹೆಚ್ಚಾಗುತ್ತೆ ಹಂಗ ಇಟ್ಕ ಅಂತಾರೆ. ಬೆಲೆ ಕಡಿಮೆ ಆದ್ರೆ ಏಯ್ ಅವಾಗಲೇ ಮಾರದಲ್ವೇ, ಇನ್ನೂ ಬೆಲೆ ಕಮ್ಮಿ ಆಗುತ್ತೆ ಹೊರತು ಹೆಚ್ಚಾಗಲ್ಲ ಅಂತಾರೆ.
0: ಒಟ್ಟಿನಲ್ಲಿ ಗುಂಪಿನಲ್ಲಿ ಗೋವಿಂದ ಅಂತ ಇರೋ ಬರೋ ನೆಲಕ್ಕೆಲ್ಲ ಅಡಿಕೆ ಹಾಕಿ ಕೈ ಖಾಲಿ ಮಾಡಿಕೊಂಡು ಸಾಲಗಾರರಾದ್ವಿ.
1: ಏ ಆಯ್ತು ಬಿಡವ, ಇವತ್ತಿನ ಬೆಲೆಯಲ್ಲಿ 2 ವರ್ಷಕ್ಕೆ ನೀನ್ ಮಾಡಿದ ಸಾಲ ತೀರಿ ಬ್ಯಾಂಕ್ನಲ್ಲಿ ಠೇವಣಿ ಇಡಬಹುದು, ಅಷ್ಟು ದುಡ್ಡು ಸಿಗುತ್ತೆ.
2: ನಾವು ಹಂಗೆ ಅಂದ್ಕೊಂಡಿದ್ದೀವಿ ಕಣವ. ಈಗ ನೋಡಪ್ಪ, ಮೊದಲೇ ಒಂಬಾಳೆ ಅರಳಿ ನಳನಳಿಸ್ತಾ ಇತ್ತು, ತೋಟಕ್ಕೆ ತೋಟವೆಯ ಗಮ್ಮಂತಿತ್ತು, ನೋಡಕ್ಕೆ 2 ಕಣ್ಣು ಸಾಲ್ದಾಗಿತ್ತು.
3: ಬಿಡು ಮತ್ತೆ ಚಿಂತೆ ಯಾಕವ್ವ ಮಾಡ್ತೀಯ, ಊರಿಗೆ ಬಂದು ನೀರಿಗೆ ಬರಲ್ವೇ ಅಂದಂಗೆ ಒಂಬಾಳೆ ಆಗಿದ್ದು ಕಾಯಿ ಬಿಡಲ್ವೇ?
0: ಅದೇ ಅಲ್ವೇನಣ್ಣ ಆಗಿದ್ದು ಸಮಸ್ಯೆ. ಈಗ ಊಟಕ್ಕಿಕ್ಕಿ ಗೋಮಾಳೆ ಇಟ್ಕೊಂಡಂಗಾಗೈತಿ.
1: ಅದೇನವ್ವ ಆಯ್ತು ಅಂಥದ್ದು, ತೋಟಕ್ಕೇನಾರ ರೋಗ

0: ಬಂತ? ಸಾಲ ಕೊಟ್ಟವರು ಈಗಲೇ ಬಂದು ವಾಪಸ್ಸು ಕೇಳ್ತಿದಾರ?
1: ಅದ್ಯಾವುದು ಅಲ್ಲ, ಈ ವರ್ಷದ ಮಳೆ ಕೈ ಕೊಡ್ತು ಕಣವ. ಅಶ್ವಿನಿ, ಭರಣಿ, ಕೃತಿಗೆ ಯಾವ್ದು ಬಂದರೂ ಕಾಪಾಡಲಿಲ್ಲ. ಹೋದ ವರ್ಷದ ಮಳೆಗಾಲ ಚೆನ್ನಾಗಿ ನಡೆಸ್ತು.
2: ಹೂ ಕಣವ, ಮಳೆಗಾಲ ಮುಗಿದ್ಮೇಲೂ ಮಳೆ ಬಂತು. ಮಳೆ ನಿಂತು 4 ತಿಂಗಳು ಆಗಿಲ್ಲ.
3: ಈಗಲೇ ನಮ್ಮ ಕೊಳವೆ ಬಾವಿಲಿ ನೀರು ನಿಂತೋಗೈತೆ ಕಣಣ್ಣ. ಮೇಲೆ ಉರಿಯೋ ಬಿಸಿಲು, ಕೆಳಗೆ ಕೆಂಡದಂಗೆ ಕಾದನೆಲ್ಲ.
0: ಅಡಿಕೆ ಬಲು ಸೂಕ್ಷ್ಮವಾದ ಬೆಳೆ ಕಣವ. ಬಿಸಿಲು ಉಷ್ಣ ಜಾಸ್ತಿ ಆದರೆ ಸ್ವಲ್ಪನೂ ತಾಡ್ಕೊಳಲ್ಲ. ಎಳೆ ಮಕ್ಕಳಿದ್ದಂಗೆ ಬಲು ಹುಷಾರಾಗಿ ನೋಡ್ಕೋಬೇಕು.
1: ನಾವೇನು ನೋಡ್ಕೊಳ್ಳೋದವ, ಪ್ರಕೃತಿ ಮನ್ಸು ಮಾಡಬೇಕಾಗಿತ್ತು, ಅದೇ ಮುನಿಸ್ಕೊಂಡು ಕುಂತೈತೆ.
2: ಇಲ್ಲಿ ತಾನೇ ಇನ್ನೇನು, ಏನೋ ಅಷ್ಟೋ ಇಷ್ಟೋ ಮಳೆ ನಡೆಸ್ತಾ ಇದೆ, ತೋಟ ಬದುಕಿದಾವೆ. ಆ ಕಡೆ ಬರೀ 10 ಮೈಲಿ ದೂರಕ್ಕೆ ಹೋದ್ರೆ ಟ್ಯಾಂಕರ್ನಲ್ಲಿ ನೀರು ತಂದು ಅಡಿಕೆ ತೋಟಕ್ಕೆ ಬಿಡ್ತಾ ಇದ್ದಾರೆ, ಗೊತ್ತಾ?
3: ಟ್ಯಾಂಕರ್ನಲ್ಲಿ ನೀರು ತಂದು ಪೂರೈಸೋದು ಅಂದ್ರೆ ಅದೇನು ಹುಡುಗಾಟದ ಮಾತೇನಣ. ಬಕಾಸುರನ ಒಟ್ಟಿಗೆ 3 ಕಾಸಿನ ಮಜ್ಜಿಗೆ ಹಾಕ್ದಂಗ ಆಗುತ್ತೆ.
0: 4-5 ವರ್ಷಕ್ಕೆ ಒಂದ್ ಸಾರಿ ಇದು ಇದ್ದುದ್ದೆ, 10 ವರ್ಷಕ್ಕೆ 2 ಸಾರಿ ಬರ ಬರ್ಲೇಬೇಕಲ್ಲ. ಇದನ್ನೆಲ್ಲ ಮೀರಿ ಉಳ್ಕೊಂಡದ್ದು ಉಳಿತು, ಹೋಗಿದ್ದು ಹೋಯ್ತು. ಎಷ್ಟು ಲಕ್ಷನಾದ್ರೂ ಖರ್ಚಾಗ್ಲಿ, ತೋಟ ಉಳಿಸ್ಕೊಂಡ್ರೆ ಸಾಕು ಅಂತೀವಿ.
1: ನೀವೇನೋ ಹಳೆ ತೋಟದವರು, ವರ್ಷ ವರ್ಷ ಆದಾಯ ತಗೊಂಡು ಗುಡ್ಡಿಗಿಟ್ಕೊಂಡಿದ್ದೀರ, ಖರ್ಚು ಮಾಡ್ತೀರಾ? ನಮ್ಮಂಥವರಿಂದ ಇದು ಸಾಧ್ಯವಾ? ಈಗಲೇ ಒದ್ದಾಡಿ ಹೋಗ್ತಿದ್ದೀವಿ.
2: ನಮ್ಮದಿನ್ನೇನ್ ತಾಯಿ, ಕೂಡಿಕ್ಕಿದ ಹಣವೆಲ್ಲ ಇದಕ್ಕೆ ಸಹಿ. ನಾವು ಗುಡ್ಡ ವಾರಾಣ್ಯಕ್ಕೆಲ್ಲ ಅಡಿಕೆ ಹಾಕ್ಯಂಗ್ ಕುತ್ಕೊಂಡಿದ್ದೀವಿ.
3: ಮಳೆ ಹೋಗಿ ಮುಗಿಲು ಸೇರೈತಿ, ಮೋಡ ಅನ್ನೋವು ಹಿಂಗ್ ಬರ್ತವೆ ಹಂಗ್ ಹೋಗ್ತವೆ. 1000 ಅಡಿ ಆಳಕ್ಕೋದ್ರೂ ಹನಿ ನೀರು ಸಿಕ್ತಿಲ್ಲ.
0: ಅಕೌಂಟ್ನಲ್ಲಿ ಹಣ ಇದ್ರೆ ದುಡ್ಡು ಸಿಗುತ್ತೆ, ಭೂಮಿ ಒಳಗೆ ನೀರಿದ್ರೆ ನೀರು ಸಿಗುತ್ತೆ. ಅಕೌಂಟ್ನಿಂದ ಹಣ ತೆಗೆಯೋದ್ರ ಜೊತೆಗೆ ಮತ್ತೆ ಹಣ ಸೇರಿಸ್ಬೇಕಲ್ಲ.
1: ಇದು ಕೂಡ ಹಂಗೆ ಅಲ್ವಾ? 1000 ವರ್ಷದಿಂದ ಭೂಮಿಯ ಒಳಗಿದ್ದ ನೀರನ್ನ, ನಿಕ್ಷೇಪವನ್ನು 10 ವರ್ಷಕ್ಕೆ ಖಾಲಿ ಮಾಡಿದ್ದೀವಿ. ನೀರು ಹೊರಗೆ ತೆಗೆದಿದ್ದೇ ಆಯ್ತು, ಒಳಗೆ ಇಂಗ್ಸೋ ಕೆಲಸ ಮಾಡಲೇ ಇಲ್ಲ.
2: ಅಡಿಕೆ ಅಂತ ಬೆಳೆಗಳು ಹೆಚ್ಚೆಚ್ಚು ನೀರು ಕೇಳ್ತವೆ. ಒಂದು ದಿವಸ ನೀರಿಲ್ಲ ಅಂದರೆ ತಾಳ್ಕೊಳ್ಳೋದು ಕಷ್ಟ. ಇಂಥ ಅನೇಕ ಬರಗಾಲಗಳಲ್ಲಿ ಹಳೆಯ ತೋಟಗಳು ಒಣಗೋಗಿದ್ದಾವೆ, ಮತ್ತೆ ಅದೇ ಜಾಗದಲ್ಲಿ ಹೊಸ ತೋಟಗಳು ಮತ್ತೆ ಎದ್ದು ನಿಲ್ತಾ ಇರ್ತವೆ.
3: ನಿಮ್ಮ ಪ್ರದೇಶದ ಮೂಲ ಬೆಳೆನೇ ಅಡಿಕೆ ಅಲ್ವೇನಣ್ಣ? ಈ ನೆಲಕ್ಕೆ ತುಂಬಾ ಸೂಕ್ತವಾದ ಬೆಳೆ ಇದು.
0: ಯಾವ ಭಾಗದಲ್ಲಿ ಯಾವ ಬೆಳೆ ಬರುತ್ತೆ, ಯಾವ್ದು ಬರೋದಿಲ್ಲ ಅನ್ನೋದು ನಮ್ಮ ಹಿರಿಯರಿಗೆ ಚೆನ್ನಾಗಿ ಗೊತ್ತಿತ್ತು. ಆಯಾ ಭಾಗಕ್ಕೆ ಆಯಾ ಬೆಳೆಗಳನ್ನ ಸೀಮಿತಗೊಳಿಸ್ಕೊಂಡಿದ್ರು.
1: ದಸರಾ ಹಬ್ಬದಲ್ಲಿ ನಮ್ಮ ದೇವರುಗಳು ಸೀಮೋಲ್ಲಂಘನ ಮಾಡಿದ ತರಕ್ಕೆ ಎಲ್ಲ ಬೆಳೆಗಳು ತಮ್ಮ ತಮ್ಮ ಸೀಮೆ ದಾಟಿ ಎಲ್ಲೆಲ್ಲೋ ನೆಲೆ ಕಾಣೋ ಪ್ರಯತ್ನ ಮಾಡಿದವಲ್ಲಮ್ಮ.
2: ಇದು ಒಂದು ರೀತಿಲಿ ರೈತರ ಸ್ವಾತಂತ್ರ್ಯ ಅಲ್ವೇನವ? ಹೊಸ ಹೊಸ ಪ್ರಯೋಗಗಳು ಆಗಲಿ ಬಿಡು, ಯಾರಾದರೂ ನಡೆದ್ರೆ ತಾನೇ ಹೊಸ್ದಾಗ ದಾರಿ ಆಗೋದು.
3: ಎಲ್ಲೋ ಇದ್ದ ತೆಂಗು ಎಲ್ಲ ಕಡೆನೂ ವಿಸ್ತಾರ ಆಯ್ತು, ಬಾಳೆ ಬೆಳೆ ಕೂಡ ಹೊಸ ಕ್ಷೇತ್ರ ಹುಡುಕಿಕೊಳ್ತು.
0: ಮೊದಲೆಲ್ಲ ತರಕಾರಿ ಬೆಳೆಯೋಕೆ ಇಂಥ ಜಿಲ್ಲೆನೇ ಆಗಬೇಕು, ಬೇರೆ ಎಲ್ಲೂ ಬರೋದೇ ಇಲ್ಲ ಅಂತಿದ್ರು. ಈಗ ಹಳ್ಳಿ ಹಳ್ಳಿಲೂ ತರಕಾರಿ, ನಗರದ ಮನೆಯ ಚಾವಣಿ ಮೇಲೂ ಕುಂಡಗಳಲ್ಲೂ ತರಕಾರಿ.
1: ಅದೇ ಥರ ಹತ್ತಿ ಬೆಳೆ ಕೆಲವು ಕಡೆ ಮಾತ್ರ ಇತ್ತು, ಇತ್ತೀಚೆಗೆ ಎಲ್ಲಿ ಬೇಕಾದರೂ ಬೆಳಿಬೋದು ಅನ್ನಂಗಾಗಿದೆ.
2: ಮೀನಿನ ಕೃಷಿದು ಅದೇ ಕತೆ ಕಣವ. ಮೊದಲು ದೊಡ್ಡ ದೊಡ್ಡ ಕೆರೆಗಳಲ್ಲಿ ಮೀನು ಸಾಕಣೆ ಮಾಡ್ತಾ ಇದ್ರು, ಈಗೀಗ ಕೃಷಿ ಹೊಂಡಗಳಲ್ಲೂ ಕೂಡ ಮೀನು ಸಾಕಿ ಮಾರಾಟ ಮಾಡ್ತಾ ಇದ್ದಾರೆ.
3: ನಾವು ಚಿಕ್ಕವರಾಗಿದ್ದಾಗ ಮನೆ ಹಿತ್ತಲಲ್ಲಿ ಅಲ್ಲೆಲ್ಲೋ ಯಾವುದೋ ಮೂಲೆನಲ್ಲಿ ಮನೆಗೆ ಬೇಕಾದ ಚೆಂಡು, ಮಲ್ಲಿಗೆ, ದಾಸವಾಳ ಹಾಕಿ ಬೆಳೀತಿದ್ವಿ.
0: ಹಬ್ಬಗಳಿಗೆ ಪಟ್ಟಣಕ್ಕೆ ಹೋಗಿ ಅಷ್ಟೋ ಇಷ್ಟೋ ಸೇವಂತಿಗೆ, ಕನಕಾಂಬರ ತರ್ತಾ ಇದ್ವಿ. ಈಗ ಹಳ್ಳಿ ಹಳ್ಳಿಲೂ ಎಲ್ಲ ಥರದ ಹೂವು ಬೆಳೆದು ನಗರಗಳಿಗೆ ಕಳಿಸ್ತಾರೆ.
1: ಏಲಕ್ಕಿ, ಲವಂಗ ಅಂದರೆ ಆಗ ನಮ್ಮ ಪಾಲಿಗೆ ಅದ್ಭುತವಾದ ಪದಾರ್ಥ. ಅದೇನು ಗಿಡವೋ ಮರವೋ ಒಂದು ಗೊತ್ತಾಗ್ತಿರ್ಲಿಲ್ಲ. ಇದೆಲ್ಲ ಹೆಂಗಪ್ಪ ಬೆಳೀತಾರೆ ಅಂತ ಆಶ್ಚರ್ಯವಾಗ್ತಿತ್ತು.
2: ಈಗೇನವ್ವ, ಸಾಂಬಾರ್ ಪದಾರ್ಥಗಳು ಕೂಡ ಸರ್ವವ್ಯಾಪಿಯಾಗಿವೆ.
3: ಚಕ್ಕೆ, ಮೊಗ್ಗು, ಜಾಯಿಕಾಯಿ ಕೂಡ ಊರೂರಿಗೆ ಬಂದು ಬೆಳಿತಿವೆ.
0: ಇದು ಒಂಥರ ವಿನಿಮಯ ಇದ್ದಂಗೆ. ನಿಮ್ಮೂರ ಬೆಳೆ ನಮ್ಮೂರಲ್ಲಿ, ನಮ್ಮೂರ ಪೈರು ಇನ್ನೊಂದೂರಲ್ಲಿ.
1: ಗುಲ್ಬರ್ಗ ಸೀಮೆಯಿಂದ ಮಲೆನಾಡಿಗೆ

0: ಆದ್ರಿಯಿಂದ ಬಯಲುಸೀಮಿಗೆ ಸಂಬಂಧ ಬೆಳೆಸ್ತಂಗೆ ಇದು ಕೂಡ ಕಣವ.
1: ತಿಪ್ಟೂರಿನ ತೆಂಗು ಧಾರವಾಡದಲ್ಲಿ ಬೆಳೀತು, ಧಾರವಾಡದ ಸಪೋಟ ಚಿಕ್ಕಮಗಳೂರಲ್ಲಿ ಬೆಳೀತು. ಮನುಷ್ಯರಂಗೆ ಬೆಳೆಗಳು ಕೂಡ ವಲಸೆ ಹೋಗಕ್ಕೆ ಪ್ರಾರಂಭ ಆಯ್ತು.
2: ಕಾಶ್ಮೀರ ಸೇಬು ಕೂಡ ನಮ್ಮೂರಲ್ಲಿ ಫಸಲು ಕೊಡಕ್ಕೆ ಶುರುವಾಯ್ತು.
3: ತಂಪು ಜಾಗದಲ್ಲಿ ಬೆಳೀತಿದ್ದ ಕೇಸರಿ ಬೆಳೆ ನಮ್ಮನೆಯ ಹವಾನಿಯಂತ್ರಣ ವ್ಯವಸ್ಥೆಯಲ್ಲೂ ಬಿಡಂಗಾಯ್ತು.
0: ಬಿಜಾಪುರದ ದ್ರಾಕ್ಷಿ, ಕೊಪ್ಪಳದ ದಾಳಿಂಬೆನ ಎಲ್ಲಾ ಕಡೆ ಬೆಳೆಯೋಕೆ ಪ್ರಾರಂಭವಾದ್ವಲ್ವಾ.
1: ಅಡಿಕೆ ಬೆಳ್ಕೊಂಡು ಆದಾಯ ನೋಡ್ತಾ ಇದ್ವು. ಈಗ ಅಡಿಕೆ ಒಳಗೆ ಕೋಕೋ, ಕಾಫಿ, ಮೆಣಸು, ಅರಿಶಿನ ಅಂತ ಒಂದರ ಜಾಗದಲ್ಲಿ ಹತ್ತು ಬೆಳೆ ಬೆಳೀತಾ ಇದ್ದೀವಿ.
2: ವರ್ಷಕ್ಕೊಂದ್ಸಾರಿ ಜಾತ್ರೆಯಲ್ಲಿ ಖರ್ಜೂರ ನೋಡ್ತಾ ಇದ್ದವರು ನಾವು.
3: ನಿಜ ಕಣವ, ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ, ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಬೆಳೆಗಳ ಪ್ರಯಾಣ ಆಯ್ತು. ಈಗ ವಿದೇಶಗಳಿಂದ ಕೂಡ ಬರೋ ತರ ಆಯ್ತಲ್ಲ.
0: ಹೌದಮ್ಮ, ಇಲ್ಲೇ ಖರ್ಜೂರ ಬೆಳೆದು ಈ ಕಿತ್ತು ಈಗ್ಲೇ ಮಾರ್ತಿದಾರಂತೆ.
1: ಅದ್ಯಂತದೋ ಈ ಡ್ರಾಗನ್ ಫ್ರೂಟ್ ಅಂತಪ್ಪ, ಅದನ್ನು ಕೂಡ ಇಲ್ಲೇ ನಮ್ಮೂರಲ್ಲೇ ಬೆಳೀತಾ ಇದ್ದಾರೆ.
2: ಇನ್ನೊಂದು ಮ್ಯಾಂಗೋಸ್ಟಿನ್ ಅಂತ, ಅದನ್ನು ಕೂಡ ಇಲ್ಲೇ ಬೆಳೀತಿದ್ದಾರೆ ಕಣಣ.
3: ಮೆಕಾಡೋಮಿಯಾ ಎನ್ನೋ ಒಣ ಹಣ್ಣಿನ ಬೆಳೆ ಕೂಡ ಫಸಲು ಕೊಡುತ್ತೆ.
0: ಇನ್ನೊಂದು ರಂಬೂಟಾನ್ ಅನ್ನೋ ಹಣ್ಣು ಕೂಡ ಎಲ್ಲಿಂದಲೋ ಬಂದಿದೆ.
1: ಅದು ಯಾವುದೋ ಮಿಯಾ ಜಾಕಿ ಮಾವಿನ ಹಣ್ಣು ಅಂತ ಕಣವ, ಕೆಜಿಗೆ ಲಕ್ಷಾಂತರ ರೂಪಾಯಿ ಅಂತ ಹೇಳ್ತಾರೆ. ಅದು ಕೂಡ ಇಲ್ಲಿ ಬೆಳೀತಾ ಐತೆ. ಥೈಲ್ಯಾಂಡ್ ಮಾವು, ಇನ್ನೂ ಯಾವ್ಯಾವ ದೇಶದ್ದು ಬಂದು ನಮ್ಮ ದೇಶದಲ್ಲೇ ಬೆಳೀತಾ ಇದ್ದಾವೆ.
2: ಯಾಕೋ ಇದೆಲ್ಲ ಒಂಥರ ಗೊಂದಲ ಮೂಡಿಸ್ತಾ ಇದೀಯಾ ಅಂತೀನಿ.
3: ಇದರಲ್ಲಿ ಗೊಂದಲ ಮಾಡ್ಕೊಳ್ಳೋಕ್ಕೆ ಕಾರಣ ಏನೈತಿ ಹೇಳವ? ಇದೆಲ್ಲ ಪ್ರಯೋಗಗಳು ನಮ್ಮ ಕೃಷಿಯ ಬೆಳವಣಿಗೆಗೆ ಪೂರಕವೇ ಅಲ್ವಾ?
0: ಇದರಲ್ಲಿ ಕೆಲವು ಈಗಾಗಲೇ ಸೋತು ಮಲಗಿವೆ, ಇನ್ನು ಕೆಲವು ಹೂವು ಕಾಯಿ ಬಿಡೋಕೆ ಪ್ರಾರಂಭ ಮಾಡಿದವೆ.
1: ಇದಕ್ಕೆಲ್ಲ ಉತ್ತರ ಸಿಗಬೇಕು ಅಂದರೆ ಇನ್ನೂ ಸ್ವಲ್ಪ ಸಮಯ ಬೇಕು. ಏನಾದರೂ ಆಗಲಿ, ನಮ್ಮ ಸ್ಥಳೀಯ ಬೆಳೆಗಳಿಗೆ ಯಾವ ತೊಂದರೆನೂ ಆಗದೆ ಇದ್ರೆ ಸಾಕಣವ.
2: ಹ್ಞೂ ಕಣಪ್ಪ, ಈಗಾಗಲೇ ಅನೇಕ ಮೂಲ ತಳಿಗಳನ್ನು ಕಳ್ಕೊಂಡಿದ್ದೀವಿ, ಇರೋದನ್ನಾದರೂ ಉಳಿಸ್ಕೋಬೇಕಲ್ಲ.
3: ಪಾರ್ಥೇನಿಯಮ್ಮು ಮುಳ್ಳು ಸಜ್ಜಿಗೆ ಬಂದು ಒಕ್ಕರಿಸಿ ನಮ್ಮ ಪೈರುಗಳಿಗೆ ಧಕ್ಕೆ ತರ್ತಾ ಇದಾವಲ್ಲ, ಹಂಗಾಗ್ದಿದ್ರೆ ಸಾಕು.
0: ಇದು ಮೊದಲಿನ ಕಾಲ ಅಲ್ಲ ತಾಯಿ. ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಯಾವ ದೇಶದಿಂದ ಯಾವ ಬೀಜ ಬೇಕಾದರೂ ಬರ್ಬೋದು. ಇದನ್ನೆಲ್ಲ ಎದುರಿಸಿ ಬೆಳೆದ್ರೆ ಮಾತ್ರ ನಮ್ಮ ಕೃಷಿ ಉಳಿಯೋದಿಕ್ಕೆ ಸಾಧ್ಯ.
1: ಪ್ರಪಂಚ ಚಿಕ್ಕದಾಗ್ತಾ ಇದೆ, ಸಾರಿಗೆಯಲ್ಲಿ ದೊಡ್ಡ ಕ್ರಾಂತಿನೇ ಆಗಿದೆ. ನಾವು ಕೂಡ ಬದಲಾವಣೆಗೆ ತಯಾರಾಗಲೇಬೇಕಲ್ಲ.
2: ಆದರೆ ಈಗ ನಮ್ಮ ಕತೆ ಆಗಿದೆಯಲ್ಲ, ಹಂಗಾಗದಿದ್ರೆ ಸಾಕು. ಹೊಟ್ಟೆಗೆ ತಿನ್ನೋಕೆ, ಅನ್ನ ಬೆಳೆಯೋಕೆ ಜಾಗ ಇಲ್ದಂಗೆ ಅಡಿಕೆ ಬೆಳೆ ಹಾಕಿದ್ದೀವಿ. ಸರಿಯಾದ ಸಮಯಕ್ಕೆ ಬರಗಾಲ ಬಂತು, ಅಡಿಕೆ ಮರ ಒಣಗೇ ಹೋಗ್ತಿದ್ದಾವೆ.
3: ಏ ಕಷ್ಟಪಟ್ಟು ಕೈಯಾರೆ ಬೆಳೆದ ಮರ ಫಸಲು ಕೊಡೋ ಸಮಯಕ್ಕೆ ಸರಿಯಾಗಿ ಕಣ್ಣೆದುರಿಗೆ ಒಣಗೋಗೋದನ್ನ ನೋಡೋಕ್ಕೆ ಬಲು ವ್ಯಥೆಯಾಗುತ್ತೆ ಕಣ್ರವ.
0: ಬರೀ ಒಣಗೋಗ್ತಿಲ್ಲ ಕಣವ, ಉರಿದು ಹೋಗ್ತಿವೆ. ಇದರಲ್ಲಿ ತಪ್ಪು ಯಾರ್ದಂತ ಗೊತ್ತಾಗ್ತಿಲ್ಲ ಶಿವಣ್ಣ.
1: ಸತ್ಯವಾದ ಮಾತು ಕಣವ, ಯಾರನ್ನ ಯಾರು ದೂರಕ್ಕಾಗತ್ತೆ. ನಾವು ಬೆಳೆದ ಬೆಳೆಗೆ ಸರಿಯಾದ ದರ ಸಿಕ್ಕಿ ಲಾಭ ಆದ್ರೆ ಬೇರೆ ಬೆಳೆಗೆ ಯಾರೂ ಹೋಗಲ್ಲ.
2: ವರ್ಷಗಟ್ಟಲೆ ಕಷ್ಟಪಟ್ಟು 10 ರೂಪಾಯಿಗೆ ಕೆಜಿ ಬಾಳೆಹಣ್ಣು ಅಂಗಡಿಗೆ ಕೊಟ್ಟು ಬರ್ತೀವಿ,
3: ನಮ್ ಕಣ್ಣೆದ್ರಿಗೆ ಅದನ್ನ 30 ರೂಪಾಯಿಗೆ ಮಾರಾಟ ಮಾಡ್ತಾರೆ. ಬೆಳೆದವನಿಗೆ ಬೆಲೆನೇ ಇಲ್ಲ.
0: ನಾವು ಬೆಳೆದ ಹತ್ತಿಗೆ ನಾವು ದರ ನಿಗದಿ ಮಾಡೋಕೆ ಅವಕಾಶ ಇಲ್ಲ. ಅದೇ ಹತ್ತಿ ಬಟ್ಟೆಯಾಗಿ ಬಂದ್ರೆ ಅವ್ರು ಹೇಳಿದ ಬೆಲೆಗೆ ನಾವು ಕೊಳ್ಬೇಕು.
1: ಇದು ಒಂದ್ ರೀತಿಯಲ್ಲಿ ವ್ಯವಸ್ಥೆಯ ವಿಪರ್ಯಾಸ. ಇದು ಕೇವಲ ರೈತ ಅಸಹಾಯಕತೆಯನ್ನ ಬಿಂಬಿಸೋದಿಲ್ಲ, ಸಂಬಂಧಿಸಿದವರ ವೈಫಲ್ಯ ಹೃದಯಹೀನತೆಯನ್ನು ಕೂಡ ತೋರಿಸುತ್ತೆ.
2: ನಾವು ಸ್ವಲ್ಪ ಒಳ್ಳೆಯ ಬದುಕು ಕೊಟ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ರೈತರು ಒಂದು ಬೆಳೆಯಿಂದ ಮತ್ತೊಂದು ಬೆಳೆಗೆ ವಲಸೆ ಹೋಗಂಗಾಗಿದೆ.
3: ರೈತರು ಅನ್ನದಾತರು ಅಂತ ಭಾಷಣ ಮಾಡಿದ್ರೆ ಸಾಲದು ಕಣವ. ಅವರ ಬದುಕನ್ನ ಕಟ್ಟಿಕೊಡಕ್ಕೆ ಸಮಾಜ ಮನಸ್ಸು ಮಾಡಬೇಕು.
0: ರೈತರು, ಕಾರ್ಮಿಕರು, ನೌಕರರು, ಯುವಕರು, ಸಾಮಾನ್ಯ ಜನಗಳು ಸುಖವಾಗಿದ್ರೆ ದೇಶವೇ ಸುಖವಾಗಿದ್ದಂಗೆ. ಉದ್ಯೋಗ ಅಭಿವೃದ್ಧಿ ಇಲ್ಲದ ಸಮಾಜ ದಿಕ್ಕು ತಪ್ಪಿ ಹೋಗೋದು ಸಾಧ್ಯತೆ ಜಾಸ್ತಿಯಾಗಿದೆ.
1: ರೈತರು ಯಾವುದೋ ಒಂದು ದುಡ್ಡಿನ ಬೆಳೆಯ ಬೆನ್ನು ಹತ್ತಿ ಹೋಗಬಾರದು. ಏಕ ಬೆಳೆ ಪದ್ಧತಿ ಯಾವತ್ತೂ ಒಳ್ಳೇದಲ್ಲ. ಅದೇ ವೆನಿಲಾ ಬೆಳೆ ವಿಷಯದಲ್ಲೂ ಕೂಡ ಹಿಂಗೆ ಆಗಿತ್ತಲ್ಲ.
2: ನಿಜ ಕಣಪ್ಪ, ಸ್ಥಳೀಯ ಬೆಳೆಗಳಿಗೆ ಮೊದಲ ಆದ್ಯತೆ ಕೊಡಬೇಕು.

0: ಬೇರೆ ಬೆಳೆಗಳನ್ನು ಅಗತ್ಯ ಪ್ರಮಾಣದಲ್ಲಿ ಮಾತ್ರ ಬೆಳೆದುಕೊಳ್ಬೇಕು.
1: ವಾಣಿಜ್ಯದ ಬೆಳೆ ಬೇಕೇ ಬೇಕು, ನಾವು ಕೂಡ ಮನುಷ್ಯರೇ ಅಲ್ವಾ, ಬರೀ ಒಟ್ಟಿಗೆ ಬಟ್ಟಿಗೆ ಸಾಕ ಅನ್ನೋ ಕಾಲವಲ್ಲ ಇದು.
0: ಚಿಕ್ಕದೇ ಆಗ್ಲಿ ಸುಸರ್ಜಿತವಾದ ಮನೆ ಬೇಕು, ಕಾಲಕ್ಕೆ ತಕ್ಕಂತೆ ಸೌಲಭ್ಯಗಳು ಹೊಂದಿರಬೇಕು,
2: ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಬೇಕು, ಅದಕ್ಕಾಗಿ ಕೂಡ ಸಾಕಷ್ಟು ಹಣ ಖರ್ಚು ಮಾಡಬೇಕಾಗತ್ತೆ.
0: ಮೊದಲಿನ ಕಾಲದ ತರ ಇದ್ದ ಹಳ್ಳಿಲೇ ಇರಬೇಕಾಗಿಲ್ಲ, ಪ್ರವಾಸ ಪ್ರಯಾಣ ಅಂತ ಮಾಡ್ತಾ ಇರಬೇಕು ಅಂತೆ. ಇದಕ್ಕೆ ಕೂಡ ದುಡ್ಡು ಬೇಕಾಗುತ್ತೆ.
1: ಟಿವಿ, ಫ್ಯಾನು, ಪತ್ರಿಕೆ ಅಂತ ಮಾಧ್ಯಮಗಳು ಅನಿವಾರ್ಯವಾಗಿದೆ, ಇದಕ್ಕೂ ಕೂಡ ಹಣ ಅಗತ್ಯ ಇದೆ.
0: ಹೀಗಾಗಿ ಆರ್ಥಿಕ ಭದ್ರತೆಗೆ ತೋಟಗಾರಿಕೆ ಬೆಳೆಗಳು ಅಗತ್ಯವಾಗಿ ಬೇಕು.
2: ಒಂದೇ ತಾಕಿನಲ್ಲಿ ಬೇರೆ ಬೇರೆ ಬೆಳೆಗಳ ಆಯೋಜನೆ ಮಾಡತಕ್ಕಂಥ ಬಗ್ಗೆ ಇಲಾಖೆಗಳು ತಜ್ಞರಿಂದ ಮಾರ್ಗದರ್ಶನ ಪಡೆಯಬೇಕು. ಮುಖ್ಯವಾಗಿ ಸ್ಥಳೀಯ ಹವಾಮಾನಕ್ಕೆ ಸೂಕ್ತವಾದಂಥ ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕು.
0: ಬೇಸಾಯ ಮಾಡೋಕೆ ಬುದ್ಧಿವಂತಿಕೆ ಬೇಕಾಗುತ್ತೆ. ಅಂದಾನುಕರಣೆಯಿಂದ ಬೆಳೆ ಬೆಳೆಯೋಕೋದ್ರೆ ಯಶಸ್ಸು ಸಿಕ್ಕೋದು ಕಷ್ಟ ಕಣಪ್ಪ.
1: ಹೌದು ಕಣವ, ಬೇರೆ ರೈತರನ್ನ ನೋಡಿ ಕಲಿಯೋದು ಸರಿ, ಆದರೆ ಅದರ ಆಧಾರದಲ್ಲಿ ನಮಗೆ ಸೂಕ್ತವಾದ ರೀತಿಯಲ್ಲಿ ಕೃಷಿ ಮಾಡಬೇಕೇ ಹೊರತು ಅವರು ಮಾಡಿದ್ದನ್ನೇ ನಾವು ಮಾಡೋದು ಸರಿನಾ ತಪ್ಪ ಯೋಚನೆ ಮಾಡಬೇಕು.
0: ಇಲ್ಲ ಅಂದ್ರೆ ಈಗ ನಾವು ತೊಂದರೆ ಪಡ್ತಾ ಇದ್ದೀವಲ್ಲ, ಹಂಗಾಗುತ್ತೆ. ಕಳೆದ 5-6 ವರ್ಷಗಳಿಂದ ಸಮೃದ್ಧವಾಗಿ ಮಳೆ ಬಂತು, ಆದರೆ ಬರೀ 4 ತಿಂಗಳು ಮಳೆ ಇಲ್ಲದಕ್ಕೆ ಕೊಳವೆ ಬಾವಿಗಳೇ ಬತ್ತಿ ಹೋಗಿದವಲ್ಲಣ್ಣ.
2: ಅಂದ್ರೆ ಭೂಮಿನಲ್ಲಿ ಸರಿಯಾಗಿ ನೀರನ್ನು ನಿಂಗಿಸೋದಕ್ಕೆ ನಮ್ಮಿಂದ ಆಗ್ತಾ ಇಲ್ಲ ಅಂತ ಅರ್ಥ. ಜೊತೆಗೆ ಈ ವರ್ಷ ಇಂಗಿದ ನೀರನ್ನ ಈ ವರ್ಷಕ್ಕೆ ಸಾಲದು ಅನ್ನೋ ತರ ಬಳಕೆ ಮಾಡ್ತಾ ಇದ್ದೀವಿ.
0: ನಮ್ಮ ಜಮೀನಲ್ಲಿ ಆಹಾರದ ಬೆಳೆ, ಮರಗಳು, ತೋಟಗಾರಿಕೆ, ಹಿಂಗೆ ಎಲ್ಲವನ್ನೂ ಚಿಕ್ಕದಾಗಿ ವ್ಯವಸ್ಥಿತವಾಗಿ ಮಾಡಿದ್ರೆ ನಮಗೆ ಈ ತರ ಗುಳೆ ಹೋಗೋ ಪರಿಸ್ಥಿತಿ ಬರ್ತಿರ್ಲಿಲ್ಲ.
1: ಈಗ ನೋಡವ, ದನ ಕರುಗಳನ್ನೆಲ್ಲ ಕೇಳ್ದಷ್ಟು ಕೊಟ್ಟು ವಯಸ್ಸಾದವ್ರನ್ನ ಮನೇಲಿ ಬಿಟ್ಟು ಹೊಟ್ಟೆ ಪಾಡಿಗೆ ಊರೂರು ಸುತ್ತಬೇಕಾಗಿರ್ಲಿಲ್ಲ.
0: ರೈತರು ಯಾರ್ಯಾರಿಗೋ ಹಿಂಬಾಲಕರಾಗಿ 10ರಲ್ಲಿ 11 ಬರ್ದು ಕಣವ, ನಾವು ಪ್ರಯೋಗಶೀಲರಾಗಬೇಕು.
2: ಸೃಜನಶೀಲತೆಗೆ ಮತ್ತೊಂದು ಹೆಸರೇ ಕೃಷಿ ಕಣ್ತಾಯಿ. ಪ್ರತಿನಿತ್ಯ ಹೊಸ ಹೊಸದರ ಹುಡುಕಾಟವೇ ವ್ಯವಸಾಯ ಅಲ್ವಾ? ರೈತಾಪಿ ಬದುಕು ನಿಂತು ನೀರಲ್ಲ, ಹರಿಯೋ ತೊರೆ ಆಗಬೇಕು.
0: ರೈತರು ಬುದ್ಧಿವಂತರಾಗಬೇಕು,
2: ಸಮಾಜ
3: ಹೃದಯವಂತರಾಗಬೇಕು.
4: ಇದುವರೆಗೂ ಕೃಷಿಯಲ್ಲಿ ಪರ್ಯಾಯ ಬೆಳೆಗಳ ಅನಿವಾರ್ಯತೆ ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಭಾಗವಹಿಸಿದವರು ಎಂ ಶೋಭಾ, ಆದ್ರಿಕಟ್ಟೆ, ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ.
5: ಇದುವರೆಗೂ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು.
6: ಶುಭ ಸಮಾರಂಭಗಳಿಗೆ ಉತ್ತಮ ದಿನಸಿ ಸಾಮಾನುಗಳಿಗಾಗಿ ಸಂಪರ್ಕಿಸಿ ನಿರಂಜನಾ ಸ್ಟೋರ್ಸ್, ಸಂತೆ ಹುಂಡದ ಬಳಿ, ಚಿತ್ರದುರ್ಗ. ಫೋನ್ ಸಂಖ್ಯೆ 9565150515.
7: ಇದೀಗ ಹವಾಮಾನ ವರದಿ. ಕರಾವಳಿ ಕರ್ನಾಟಕ ಮತ್ತು ಉತ್ತರ ಒಳನಾಡಿನಲ್ಲಿ ನೈಋತ್ಯ ಮಾನ್ಸೂನ್ ಸಾಮಾನ್ಯವಾಗಿತ್ತು ಮತ್ತು ದಕ್ಷಿಣ ಒಳನಾಡಿನಲ್ಲಿ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಉತ್ತರ ಒಳನಾಡಿನ ಹಲವೆಡೆ ಮತ್ತು ದಕ್ಷಿಣ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಮಂಕಿಯಲ್ಲಿ 10 ಸೆಂಟಿಮೀಟರ್, ಕುಮಟಾದಲ್ಲಿ 9 ಸೆಂಟಿಮೀಟರ್, ಅಂಕೋಲದಲ್ಲಿ 8 ಸೆಂಟಿಮೀಟರ್, ಕಾರವಾರದಲ್ಲಿ 8 ಹಾಗೂ ಗೋಕರ್ಣದಲ್ಲಿ 7 ಸೆಂಟಿಮೀಟರ್ ಮಳೆಯಾಗಿದೆ. ಕರಾವಳಿ ಕರ್ನಾಟಕದ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಕೆಲವು ಪ್ರದೇಶಗಳಲ್ಲಿ

0: ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 31 ಡಿಗ್ರಿ ಸೆಲ್ಸಿಯಸ್ ಹಾಗೂ 21 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಮುಂದಿನ 48 ಗಂಟೆಗಳಲ್ಲಿ ಮೋಡ ಕವಿದ ವಾತಾವರಣ ಇದ್ದು ಮಧ್ಯಾಹ್ನ ಅಥವಾ ಸಂಜೆಯ ವೇಳೆಗೆ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ ಆಗುವ ಸಾಧ್ಯತೆ. ಸಾಮಾನ್ಯವಾಗಿ ಕೆಲವು ಪ್ರದೇಶಗಳಲ್ಲಿ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 31 ಡಿಗ್ರಿ ಸೆಲ್ಸಿಯಸ್ ಹಾಗೂ 21 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಹೆಚ್ಚು. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದ್ರಿ.
1: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ.
2: ಅದೇ ಸಾಲದಿಂದ
1: ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ EMI ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ.
2: ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ.
1: ನೀವ್ಯಾರು?
3: RBI ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
0: ಇದೀಗ ಮಾರುಕಟ್ಟೆ ಧಾರಣೆ. ಚಳ್ಳಕೆರೆ ಮಾರುಕಟ್ಟೆ ಧಾರಣೆ ಹೀಗಿದೆ. ಶೇಂಗಾ, ಗೆಜ್ಜೆ ಕ್ವಿಂಟಲ್ಗೆ ಕನಿಷ್ಠ 5,109 ರಿಂದ ಗರಿಷ್ಠ 9,001 ರೂಪಾಯಿಗಳು. ಕಡಲೆಕಾಯಿ ಬೀಜ ಕ್ವಿಂಟಲ್ಗೆ ಕನಿಷ್ಠ 10,000 ರೂಪಾಯಿಗಳಿಂದ ಗರಿಷ್ಠ 11,620 ರೂಪಾಯಿಗಳು. ಭತ್ತ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2,850 ರೂಪಾಯಿಗಳು. ರಾಗಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2,900 ರೂಪಾಯಿಗಳು. ಹಿರಿಯರು ಮಾರುಕಟ್ಟೆ ಧಾರಣೆ ಹೀಗಿದೆ. ಕೊಬ್ಬರಿ ಕ್ವಿಂಟಲ್ಗೆ ಕನಿಷ್ಠ 9,800 ರೂಪಾಯಿಗಳಿಂದ ಗರಿಷ್ಠ 10,500 ರೂಪಾಯಿಗಳು. ಇದುವರೆಗೂ ಮಾರುಕಟ್ಟೆ ಧಾರಣೆ ಕೇಳಿದ್ರಿ. ಇದೀಗ ರೈತರಿಗಾಗಿ ಸಲಹೆ ಕೇಳೋಣ.
4: ಈಗಾಗಲೇ ಈ ಬೆಳೆ ವಿಮೆ ಏನಂತೀವಿ, PMFBY ಅಂತೇಳಿ ನಾವು ಆಂಗ್ಲ ಭಾಷೆಯಲ್ಲಿ ಅಂತೀವಿ, ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನ, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯ 2026 ಮುಂಗಾರಿಗೆ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ. ಈ ಅಧಿಸೂಚನೆ ಅನ್ವಯ ಈಗ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಬೆಳೀತಕ್ಕಂತಹ ಕೃಷಿ ಇರ್ಬೋದು, ತೋಟಗಾರಿಕಾ ಬೆಳೆಗಳು ಎಲ್ಲ ಸೇರಿಬಿಟ್ಟು ಒಟ್ಟು 36 ಬೆಳೆಗಳಿಗೆ ಕೃಷಿ ವಿಮೆಯನ್ನು ಮಾಡಿಸೋದಕ್ಕೆ ಅಧಿಸೂಚನೆಯನ್ನು ಈಗಾಗಲೇ ಹೊರಡಿಸಿರ್ತಾರೆ. ಇವು 2026-27 ಸಾಲಿನಿಂದ 2028-29 ಸಾಲಿನವರೆಗೆ ಈಗೇನು ನಾನು ಈ PMFBY ಅಂತ ಹೇಳಿದೆ, ಅದನ್ನು ಕಂಪ್ಲೀಟ್ ರಿಸ್ಕ್ ಟ್ರಾನ್ಸ್ಫರ್ ಮೆಕಾನಿಸಮ್ ಅಂತೇಳಿ ಹೇಳ್ತೇವೆ. ಆ ಮಾದರಿಯನ್ನು ಅಳವಡಿಸ್ಕೊಂಡು ಅನುಮೋದನೆಯನ್ನು ಈಗಾಗಲೇ ನೀಡಿದರೆ ಇದರನ್ವಯ ಈಗಾಗಲೇ ಅಧಿಸೂಚನೆಯನ್ನು ಹೊರಡಿಸಿರ್ತಾರೆ. ಈಗ ಬೆಳೆ ವಿಮೆಗೆ ಒಳಪಡ್ತಕ್ಕಂತಹ ಎರಡು ತರಹದ ರೈತರನ್ನು ನಾವು ಕಾಣಬಹುದಾಗಿದೆ. ಒಂದು ಸಾಲ ಪಡೆದಂತಹ ರೈತರು, ಎರಡನೇದು ಸಾಲ ಪಡೆಯದಂತಹ ರೈತರು. ಸಾಲ ಪಡೆದಂತಹ ರೈತರಿಗೆ ಬ್ಯಾಂಕ್ ವತಿಯಿಂದನೇ ಅವರಿಗೆ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳತಕ್ಕಂತಹ ಅವಕಾಶ ಇರುತ್ತೆ. ಯಾವ ಬ್ಯಾಂಕ್ನಲ್ಲಿ ಅವರು ಸಾಲವನ್ನು ಪಡೆದಿರ್ತಾರೋ ಅದೇ ಬ್ಯಾಂಕಿನ ಮುಖಾಂತರನೇ ಅವರು ನೋಂದಾಯಿಸ್ಕೊಳ್ಬೋದು. ಒಂದು ವೇಳೆ ಅವರಿಗೆ ಇಚ್ಛೆ ಇಲ್ಲ, ನಾನು ಅದರಲ್ಲಿ ಭಾಗವಹಿಸೋದಕ್ಕೆ ನನಗೆ ಇಚ್ಛೆ ಇಲ್ಲ ಅನ್ನುವುದೇನಾದರೂ ಅದರಲ್ಲಿ ಇದ್ದಲ್ಲಿ ಅವರು ಅಂತಿಮ ದಿನಾಂಕದ 7 ದಿನಗಳ ಒಳಗಾಗಿ, ಅಂದರೆ 7 ದಿನ ಅಥವಾ ಅದರ ಹಿಂದ್ಗಡೆಗೆ ಯಾವಾಗಾರ ಅವರು ಅದನ್ನು ಅವರಿಗೆ ಬ್ಯಾಂಕ್ನವರಿಗೆ ಮಾಹಿತಿಯನ್ನು ನೀಡಿದಲ್ಲಿ, ಅಂದರೆ ರಿಟರ್ನ್ ಮಾಹಿತಿಯನ್ನು ಕೊಡಬೇಕು ಅವರಿಗೆ ನೀಡಿದಲ್ಲಿ ಅವರ ವಿಮಾ ಕಂತಿನಲ್ಲಿ ಈ ಬೆಳೆ ವಿಮಾ ಮೊತ್ತವನ್ನು ಸೇರಿಸೋದು ಇಲ್ಲ, ಮತ್ತು ಅವರಿಗೆ ಕಟಾವಣೆಯನ್ನು ಮಾಡೋದಿಲ್ಲ, ಮತ್ತು ಅದಕ್ಕೆ ನೋಂದಾಯಿಸೋದು ಇಲ್ಲ. ಬಟ್ ಬೆಳೆ ಸಾಲವನ್ನು ಪಡೆದೇ ಇರತಕ್ಕಂಥ ರೈತರು ಸ್ವಇಚ್ಛೆಯಿಂದ ಮುಂದೆ ಬಂದುಬಿಟ್ಟು ಅವರು ನಮ್ಮ ಕಾಮನ್ ಸರ್ವಿಸ್ ಸೆಂಟರ್ ಇರ್ಬೋದು ಅಥವಾ ಗ್ರಾಮ ಒನ್ ಇರ್ಬೋದು ಅಥವಾ ಬ್ಯಾಂಕ್ಗಳಲ್ಲಿ ಅವರ ವ್ಯಾಪ್ತಿಯ ಬ್ಯಾಂಕ್ನಲ್ಲಿರ್ಬೋದು, ಈ ಮೂರು ಪ್ರದೇಶದಲ್ಲಿ ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ಹೋಗ್ಬಿಟ್ಟು ಅವರ FID ಅಂತೀವಿ, ಫಾರ್ಮರ್ ಐಡೆಂಟಿಟಿ ನಂಬರ್ ಅಂತ, ಅದು FID ಕಡ್ಡಾಯವಾಗಿ ಬೇಕಾಗುತ್ತೆ. FID ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ವಿಮೆಯನ್ನು ನೋಂದಾಯಿಸ್ಕೊಳ್ಳೋದಕ್ಕೆ ಬರೋದಿಲ್ಲ. FID ಕಡ್ಡಾಯವಾಗಿ ಬೇಕು. ಅವರ ಆ FID ಅಡಿಯಲ್ಲಿರ್ತಕ್ಕಂತಹ ಯಾವ ಸರ್ವೆ ನಂಬರ್ ಅಂತೇಳಿ ಅದರಲ್ಲಿರುತ್ತೆ, ಆ ಪಹಣಿ ಬೇಕಾಗುತ್ತೆ. ಮತ್ತು ಅವರ ಖಾತೆಯ ಒಂದು ಖಚಿತಪಡಿಸ್ಕೊಳ್ಳೋದಕ್ಕೋಸ್ಕರ ಅವರ ಬ್ಯಾಂಕ್ ಪಾಸ್ಬುಕ್ ಸಹ ಕೇಳ್ತಾರೆ. ಈ ಮೂರು ದಾಖಲೆಗಳನ್ನು ಇಟ್ಕೊಂಡ್ರೆ ಸಾಕು, ಅವ್ರು ಹೋಗ್ಬಿಟ್ಟು ಆ ಒಂದು ಬೆಳೆ ವಿಮೆಗೆ ಒಳಪಡಿಸೋದಕ್ಕೆ ರೈತರು ನೋಂದಾಯಿಸ್ಕೋಬಹುದು. ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಒಂದು 5-6 ಬೆಳೆಗಳು ಬರ್ತವೆ. ಆ ಬೆಳೆಗಳಿಗೆ ನೋಡೋದೇ ಆದರೆ ಈಗ ಹೆಸರು, ಮುಂಗಾರು ಪೂರ್ವದಲ್ಲಿ ನಾವು ಬೆಳಿತೀವಿ ಹೆಸರು ಮತ್ತು ಈರುಳ್ಳಿಯನ್ನು ನೀರಾವರಿಯಲ್ಲಿ ಬೆಳೀತಕ್ಕಂಥ

0: ಅದು ಕೂಡ ನಾವು ಮುಂಗಾರು ಪೂರ್ವದಲ್ಲೇ ಆಗಲೇ ಬಿತ್ತನೆ ಮಾಡಿರ್ತೇವೆ. ಈ ಎರಡು ಬೆಳೆಗಳಿಗೆ ಜುಲೈ 15ರವರೆಗೆ ಅದಕ್ಕೆ ಅವಕಾಶ ಇರುತ್ತೆ. ಇನ್ನು ಒಂದು ಅವಕಾಶ ಇರೋದ್ರಿಂದ ರೈತರು ಅದನ್ನು ಮಾಡ್ಕೋಬೋದು. ಎರಡನೇದಾಗಿ ಹೇಳ್ಬೇಕಂತಂದರೆ ಜೋಳ ಇರ್ಬೋದು, ಮುಸುಕಿನ ಜೋಳ ಇರ್ಬೋದು, ಸಜ್ಜೆ, ತೊಗರಿ, ಮತ್ತು ಸೂರ್ಯಕಾಂತಿ, ನೆಲಗಡಲೆ, ಹತ್ತಿ, ಟೊಮ್ಯಾಟೊ, ಮತ್ತು ಭತ್ತ, ರಾಗಿ, ನವಣೆ ಇವೆಲ್ಲವಕ್ಕೂ ಕೂಡ 31/7/2026 ಕಡೆಯ ದಿನಾಂಕವಿರುತ್ತೆ. ನಾಲ್ಕು ಬೆಳೆಗಳು ಅಂದರೆ ಭತ್ತ ನೀರಾವರಿಯಲ್ಲಿ ಬೆಳೀತಕ್ಕಂತಹದ್ದು, ರಾಗಿ ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು, ರಾಗಿ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥದ್ದು, ಮತ್ತು ನವಣೆ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥದ್ದು. ಈ ನಾಲ್ಕು ಬೆಳೆಗಳಿಗೆ ಮಾತ್ರ ಆಗಸ್ಟ್ 14ರವರೆಗೆ ಅವಕಾಶ ಇರುತ್ತೆ. ಉಳಿದಂಥ ಬೆಳೆಗಳೆಲ್ಲವೂ ಕೂಡ 31ಕ್ಕೆ ಕೊನೆಯಾಗುತ್ತೆ. ದಯವಿಟ್ಟು ರೈತ ಬಾಂಧವರು ಯಾವುದೇ ಒಂದು ಪ್ರಕೃತಿ ವಿಕೋಪಕ್ಕೆ ಒಳಗಾಗಿ ನಷ್ಟ ಆಗದೇ ಇರದ ರೀತಿಯಲ್ಲಿ ರೈತರು ತಾವೇ ಸ್ವಇಚ್ಛೆಯಿಂದ ಬಂದು ಈ ಬೆಳೆ ವಿಮೆಗೆ ಒಳಪಡಬೇಕು ಮತ್ತು ನೋಂದಾಯಿಸ್ಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ಮುಖ್ಯವಾಗಿ ಮುಸುಕಿನ ಜೋಳ ಮಳೆಯಾಶ್ರಿತ ಹೆಚ್ಚಿನ ಪ್ರದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬರುತ್ತೆ. ಇದಕ್ಕೆ 1 ಹೆಕ್ಟರ್ಗೆ ₹1,350 ರೈತರು ಕಟ್ಟಬೇಕಾಗುತ್ತೆ. ತೊಗರಿ ಮಳೆಯಾಶ್ರಿತಕ್ಕೆ ಬಂದಾಗ ₹1,152 ಕಟ್ಟಬೇಕಾಗುತ್ತೆ. ಮತ್ತು ಸೂರ್ಯಕಾಂತಿ ಬಂದಾಗ ₹964 ಪ್ರತಿ ಹೆಕ್ಟರಿಗೆ ಕಟ್ಟಬೇಕಾಗುತ್ತೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಮತ್ತು ಹೆಚ್ಚಿನ ಪ್ರದೇಶದಲ್ಲಿ ಬರ್ತಕ್ಕಂಥ ನೆಲಗಡಲೆ, ಶೇಂಗಾ ಏನಂತೀವಿ, ಆ ಮಳೆಯಾಶ್ರಿತ ಇದಕ್ಕೆ ₹1,308 ಕಟ್ಟಬೇಕಾಗುತ್ತೆ. ಮತ್ತು ಸ್ವಲ್ಪ ತಡ ಮುಂಗಾರಿನಲ್ಲಿ ಬಿತ್ತತಕ್ಕಂತಹ ರಾಗಿ ಬೆಳೆಗೆ ₹998 ಪ್ರತಿ ಹೆಕ್ಟರ್ಗೆ ಕಟ್ಟಬೇಕಾಗುತ್ತೆ. ಅದಕ್ಕೆ ಸರಿಯಾಗಿ ವಿಮಾ ಮೊತ್ತವನ್ನು ಕೂಡ ಅದರಲ್ಲಿ ನಮೂದಿಸಿರ್ತಾರೆ. ಅದರ ಪ್ರಕಾರ ಅವರು ರೈತರ ಕಂತು ಏನಿರುತ್ತೆ ಅದನ್ನು ಕಟ್ಟಬೇಕಾಗುತ್ತೆ. ಇಲ್ಲಿ ಒಟ್ಟಾರೆ ಹೇಳಬೇಕಂತಂದರೆ ಶೇಕಡ 2%ಷ್ಟೇ ನಮ್ಮ ರೈತನು ಪಾವತಿಸ್ತಾನೆ. ಉಳಿದಂಥ 8% ಏನಿರುತ್ತೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮುಖಾಂತರ ಪಾವತಿಯಾಗುತ್ತೆ, ರೈತನ ಪರವಾಗಿ ಪಾವತಿಯಾಗುತ್ತದೆ. ಹಾಗಾಗಿ ಕೇವಲ 2%ಗೆ ಲೆಕ್ಕಾಚಾರ ಮಾಡಿದಾಗ ಈ ಮೊತ್ತ ಬರೋದ್ರಿಂದ ಈ ಮೊತ್ತವನ್ನು ಅವರು ಪಾವತಿಸಬೇಕಾಗುತ್ತೆ.
1: ರೈತರಿಗಾಗಿ ಸಲಹೆ ಕೇಳಿದ್ರಿ.

0: ಜನಪದ ಗೀತೆ ಆಲಿಸಿದಿರಿ.
1: ಇದುವರೆಗೂ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ.
0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ರಾಷ್ಟೀಯ ವಾರ್ತೆಗಳು.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ನೂತನವಾಗಿ ಆಯ್ಕೆಯಾದ 8 ರಾಜ್ಯಸಭಾ ಸದಸ್ಯರಿಂದ ಪ್ರಮಾಣ ವಚನ ಸ್ವೀಕಾರ. ಯಮುನಾ ಜಲ ಒಪ್ಪಂದಕ್ಕೆ ಹರಿಯಾಣ ರಾಜಸ್ಥಾನ ಸರ್ಕಾರಗಳು ಸಹಿ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ಗೆ ಬೆಳ್ಳಿ. ವಾರ್ತೆಗಳ ವಿವರ. ರಾಷ್ಟಪತಿ ಭವನದಲ್ಲಿ ಇಂದು ಸಂಜೆ ನಡೆದ 2ನೇ ರಕ್ಷಣಾ ಹೂಡಿಕೆ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಏರ್ ಮಾರ್ಷಲ್ ತರುಣ್ ಚೌಧರಿ, ಲೆಫ್ಟಿನೆಂಟ್ ಜನರಲ್ ನೀರಜ್ ವರ್ಷ್ನಿ, ಲೆಫ್ಟಿನೆಂಟ್ ಜನರಲ್ ವಿಕಾಸ್ ರೋಹೆಲ್ಲಾ, ಲೆಫ್ಟಿನೆಂಟ್ ಜನರಲ್ ಹರ್ಬೀಂದರ್ ಸಿಂಗ್ ವಂದ್ರಾ ಮತ್ತು ಲೆಫ್ಟಿನೆಂಟ್ ಜನರಲ್ ಮೋಹಿಂದರ್ ಪಾಲ್ ಸಿಂಗ್ ಅವರಿಗೆ ಅತಿ ವಿಶಿಷ್ಟ ಸೇವಾ ಪದಕ ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಕೇಂದ್ರ ಸಚಿವರು ಮತ್ತು ಸಶಸ್ತ ಪಡೆಗಳ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಶಸ್ತ ಪಡೆಗಳು, ಕೇಂದ್ರ ಸಶಸ್ತ ಪೊಲೀಸ್ ಪಡೆಗಳು ಮತ್ತು ಇತರ ಭದ್ರತಾ ಸಂಸ್ಥೆಗಳ ಸಿಬ್ಬಂದಿಯ ಅಸಾಧಾರಣ ಶೌರ್ಯ ಕಾರ್ಯಗಳನ್ನು ಗುರುತಿಸಿ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಉಪರಾಷ್ಟಪತಿ ಮತ್ತು ರಾಜ್ಯಸಭಾ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ನವದೆಹಲಿಯ ಸಂಸತ್ ಭವನದಲ್ಲಿ ಇಂದು ನೂತನವಾಗಿ ಆಯ್ಕೆಯಾದ ಮತ್ತು ಮರು ಆಯ್ಕೆಯಾದ 8 ಮಂದಿ ರಾಜ್ಯಸಭಾ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಿದರು. ಈ ಸದಸ್ಯರಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕರ್ನಾಟಕದಿಂದ ಬಿಜೆಪಿಯ ಎಂ ನಾಗರಾಜ, ಪಂಜಾಬ್ನಿಂದ ತರುಣ್ ಚುಕ್, ಗುಜರಾತ್ನಿಂದ ಮಾನ್ಸಿಂಗ್ ಮೆರಾಮನ್, ಪರ್ಪಾರ್ ಮತ್ತು ಜಿತೇಂದರ್ ಮೇಘಜಿ ಭಾಯ್ ಕಂಜಾರಿಯಾ, ರಾಜಸ್ಥಾನದಿಂದ ಡಾ ಅಲ್ಕಾ ಸಿಂಗ್, ಮಣಿಪುರದಿಂದ ಅಧಿಕಾರಿ ಮಾಯುಂ ಶಾರದಾದೇವಿ ಮತ್ತು ಮಹಾರಾಷ್ಟದಿಂದ ಎನ್ಸಿಪಿ ನಾಯಕ ರಾಜೇಂದ್ರ ಹೀರಾಲಾಲ್ ಜೈನ್ ಸೇರಿದ್ದಾರೆ. ಈ ವೇಳೆ ರಾಜ್ಯಸಭಾ ಉಪಸಭಾಪತಿ ಹರಿವಂಶ್, ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಸದನದ ನಾಯಕ ಹಾಗೂ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಉಪಸ್ಥಿತರಿದ್ದರು. ತಮ್ಮ ಸೆಷಲ್ಸ್ ಭೇಟಿಯು ಭಾರತ ಸೆಷಲ್ಸ್ ಸ್ನೇಹವನ್ನು ಹೆಚ್ಚಿಸುವ ಮಹತ್ವದ ಫಲಿತಾಂಶಗಳಿಂದ ಕೂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಕಳೆದ 50 ವರ್ಷಗಳಲ್ಲಿ ಎರಡೂ ದೇಶಗಳ ನಡುವಿನ ಸಂಬಂಧವು ಆಳವಾದ ನಂಬಿಕೆ ಮತ್ತು ಹಂಚಿಕೆಯ ಪ್ರಗತಿಯಿಂದ ಗುರುತಿಸಲ್ಪಟ್ಟಿದೆ. ಮುಂದಿನ 50 ವರ್ಷಗಳು ನಾವೀನ್ಯತೆ, ಸುಸ್ಥಿರತೆ ಮತ್ತು ಹಂಚಿಕೆಯ ಬದ್ದತೆಯಿಂದ ವ್ಯಾಖ್ಯಾನಿಸಲ್ಪಡುತ್ತದೆ ಎಂದು ತಿಳಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಹರಿಯಾಣ ಮತ್ತು ರಾಜಸ್ಥಾನ ಸರ್ಕಾರಗಳು ನವದೆಹಲಿಯಲ್ಲಿ ಇಂದು ಯಮುನಾ ಜಲ ಯೋಜನೆಯ ನಿರ್ಮಾಣ ಮತ್ತು ಅನುಷ್ಠಾನ ಒಪ್ಪಂದಕ್ಕೆ ಸಹಿ ಹಾಕಿವೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಅಮಿತ್ ಶಾ, ಹರಿಯಾಣ ಮತ್ತು ರಾಜಸ್ಥಾನದ ಜನರು ಎದುರಿಸುತ್ತಿರುವ ಸುಮಾರು 3 ದಶಕಗಳಷ್ಟು ಹಳೆಯದಾದ ನೀರಿನ ಸಂಬಂಧಿತ ಸಮಸ್ಯೆಯನ್ನು ಈ ಒಪ್ಪಂದ ಪರಿಹರಿಸಿದೆ. ಈ ಒಪ್ಪಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂವಾದದ ಮೂಲಕ ಪರಿಹಾರ ಎಂಬ ಮಂತ್ರಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಹೇಳಿದರು. ಈ ಒಪ್ಪಂದದಡಿ ಮುಂದಿನ ತಿಂಗಳಿನಿಂದ ಅಕ್ಟೋಬರ್ವರೆಗೆ ಯಮುನಾ ಕಾಲುವೆಯಿಂದ ರಾಜಸ್ಥಾನಕ್ಕೆ ಸುಮಾರು 580 ದಶಲಕ್ಷ ಕ್ಯೂಬಿಕ್ ಮೀಟರ್ ನೀರನ್ನು 3 ಭೂಗತ ಪೈಪ್ಲೈನ್ಗಳ ಮೂಲಕ ಪೂರೈಸಲಾಗುವುದು. ಈ ಪೈಪ್ಲೈನ್ಗಳು ರಾಜಸ್ಥಾನ ಮತ್ತು ಹರಿಯಾಣ ಎರಡೂ ರಾಜ್ಯಗಳ ಜನರಿಗೆ ಕುಡಿಯುವ ನೀರನ್ನು ಒದಗಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದರು. ಈ ಒಪ್ಪಂದವು ಹಣಕಾಸಿನ ಜವಾಬ್ದಾರಿಗಳು, ವೆಚ್ಚ ಹಂಚಿಕೆ, ನೀರು ಹಂಚಿಕೆ, ನೀರು ಬಿಡುಗಡೆ, ಶಿಷ್ಟಾಚಾರಗಳು ಮತ್ತು ನಿರ್ವಹಣಾ ವ್ಯವಸ್ಥೆಗಳನ್ನು ಎಚ್ಚರಿಕೆಯಿಂದ ಪರಿಹರಿಸಿದೆ ಎಂದು ಸಚಿವ ಅಮಿತ್ ಶಾ ತಿಳಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ನವದೆಹಲಿಯಲ್ಲಿ ಕಾರ್ಯತಂತ್ರದ ಸಂಶೋಧನೆ ಮತ್ತು ಅಭಿವೃದ್ದಿ ಯೋಜನೆಗಳ ದಕ್ಷತೆ, ಹೊಣೆಗಾರಿಕೆ ಮತ್ತು ಸಕಾಲಿಕ ಅನುಷ್ಠಾನವನ್ನು ಹೆಚ್ಚಿಸುವ ಪ್ರಮುಖ ಸುಧಾರಣೆಯಾದ ಡಿಆರ್ಡಿಒಗೆ

0: ಯೋಜಿತ ಆರ್ಥಿಕ ಅಧಿಕಾರ ಡಿಎಫ್ಪಿ 2026 ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ರಾಜನಾಥ್ ಸಿಂಗ್, ಡಿಎಫ್ಪಿ 2026 ಉದ್ಯಮ ಮತ್ತು ಶೈಕ್ಷಣಿಕ ವಲಯದೊಂದಿಗೆ ಬಲವಾದ ಸಹಯೋಗವನ್ನು ಬೆಳೆಸುತ್ತದೆ. ಆತ್ಮನಿರ್ಭರ ಭಾರತದ ದೃಷ್ಟಿಕೋನವನ್ನು ಬಲಪಡಿಸುತ್ತದೆ. ರಕ್ಷಣಾ ತಂತ್ರಜ್ಞಾನಗಳಲ್ಲಿ ಹೆಚ್ಚಿದ ಸ್ವಾವಲಂಬನೆಗೆ ಕೊಡುಗೆ ನೀಡುತ್ತದೆ ಮತ್ತು ರಾಷ್ಟದ ರಕ್ಷಣಾ ಸನ್ನದ್ದತೆಯನ್ನು ಬಲಿಷ್ಠಗೊಳಿಸುತ್ತದೆ ಎಂದು ಹೇಳಿದರು. ಡಿಎಫ್ಪಿ 2026 ರಕ್ಷಣಾ ಇಲಾಖೆಯೊಳಗೆ ವಿವಿಧ ಹಂತಗಳಲ್ಲಿ ಕ್ರಿಯಾತ್ಮಕ ಸಬಲೀಕರಣವನ್ನು ಗಮನಾರ್ಹವಾಗಿ ಹೆಚ್ಚಿಸುವ ಗುರಿ ಹೊಂದಿದೆ. ಇದು ಹಲವಾರು ನಿರ್ಣಾಯಕ ಅವಶ್ಯಕತೆಗಳನ್ನು ಪೂರೈಸುತ್ತದೆ. ಇದರಲ್ಲಿ ಪ್ರಾಯೋಗಿಕ ಅಭಿಯಾನಗಳು, ಪರೀಕ್ಷೆಗಳು ಮತ್ತು ಮೌಲ್ಯಮಾಪನ ಚಟುವಟಿಕೆಗಳು ಹಾಗೂ ಇತರ ಕಾರಣಗಳಿಗೆ ಮೀಸಲಾದ ಹಣಕಾಸು ನಿಬಂಧನೆಗಳು ಸೇರಿವೆ ಎಂದು ರಕ್ಷಣಾ ಸಚಿವಾಲಯ ಹೇಳಿದೆ. ಈ ಸಂದರ್ಭದಲ್ಲಿ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಎನ್ಎಸ್ ರಾಜಾ ಸುಬ್ರಹ್ಮಣಿ, ಡಿಆರ್ಡಿಒ ಅಧ್ಯಕ್ಷ ರಾಜೇಶ್ ಕುಮಾರ್ ಸಿಂಗ್ ಉಪಸ್ಥಿತರಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ತ್ರಿಭಾಷಾ ನೀತಿಗೆ ಸಂಬಂಧಿಸಿದಂತೆ ಮಾರ್ಗಸೂಚಿ ಪ್ರಕಟಿಸಿದೆ. ಪ್ರಸ್ತುತ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹೊಸ ಭಾಷಾ ಸೂತ್ರ ಅನ್ವಯವಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಅದೇ ರೀತಿ 7, 8 ಹಾಗೂ 9ನೇ ತರಗತಿಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ 10ನೇ ತರಗತಿಗೆ ಬಂದಾಗ 3ನೇ ಭಾಷೆಯಲ್ಲಿ ಬೋರ್ಡ್ ಪರೀಕ್ಷೆ ಬರೆಯುವ ಅಗತ್ಯವಿಲ್ಲ ಎಂದು ತಿಳಿಸಿದೆ. ಈ ತರಗತಿಗಳಲ್ಲಿ ಈಗಾಗಲೇ 2 ವಿದೇಶಿ ಭಾಷೆಗಳನ್ನು ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳು ಅದೇ ಆಯ್ಕೆಯನ್ನು ಮುಂದುವರಿಸಬಹುದು. ಜೊತೆಗೆ 1 ಹೆಚ್ಚುವರಿ ಸ್ಥಳೀಯ ಭಾರತೀಯ ಭಾಷೆ ಕಲಿಯಲು ಅವಕಾಶ ನೀಡಲಾಗುವುದು. ಅಧ್ಯಯನ ಸಾಮಗ್ರಿಗಳನ್ನು ಕಾಲಮಿತಿಯೊಳಗೆ ಲಭ್ಯವಾಗುವಂತೆ ಮಾಡಲಾಗುವುದು ಎಂದು ಸಿಬಿಎಸ್ಇ ಹೇಳಿದೆ. ಬ್ರಿಕ್ಸ್ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ ನಿಯೋಗ ಇಂದು ನವದೆಹಲಿಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿತು. ಬ್ರಿಕ್ಸ್ ಮತ್ತು ಬ್ರಿಕ್ಸ್ ಪ್ಲಸ್ ಪರಿಸರ ವ್ಯವಸ್ಥೆಯಾದ್ಯಂತ ಉದ್ಯಮ ನೇತೃತ್ವದ ಜಾಗತಿಕ ತೊಡಗಿಸಿಕೊಳ್ಳುವಿಕೆ ಮತ್ತು ಸಹಯೋಗವನ್ನು ನಾವೀನ್ಯತೆ, ಸ್ಟಾರ್ಟ್ಅಪ್ಗಳು, ಉದಯೋನ್ಮುಖ ತಂತ್ರಜ್ಞಾನ, ಸಂಶೋಧನಾ ಸಹಯೋಗ ಮತ್ತು ಉದ್ಯಮಶೀಲತೆಯ ಮೂಲಕ ಬಲಪಡಿಸುವತ್ತ ಸಭೆ ಗಮನಹರಿಸಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾ ಜಿತೇಂದ್ರ ಸಿಂಗ್, ಜಾಗತಿಕ ನಾವೀನ್ಯತೆ ಕೇಂದ್ರವಾಗಿ ಭಾರತ ಬೆಳೆಯುತ್ತಿರುವ ಸ್ಥಾನಮಾನ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಅದರ ನಾಯಕತ್ವವು ರಾಷ್ಟೀಯ ಬೆಳವಣಿಗೆ ಮತ್ತು ಜಾಗತಿಕ ಅಭಿವೃದ್ಧಿಗೆ ಕೊಡುಗೆ ನೀಡುವ ಬಲವಾದ ಅಂತಾರಾಷ್ಟೀಯ ಪಾಲುದಾರಿಕೆಗಳನ್ನು ನಿರ್ಮಿಸಲು ಕೈಗಾರಿಕಾ ಸಂಸ್ಥೆಗಳಿಗೆ ಸೂಕ್ತ ಅವಕಾಶವನ್ನು ಒದಗಿಸುತ್ತದೆ ಎಂದು ಹೇಳಿದರು. ಬಾಹ್ಯಾಕಾಶ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ, ಪರಮಾಣು ಶಕ್ತಿ ಮತ್ತು ಆಳವಾದ ತಂತ್ರಜ್ಞಾನದಂತಹ ಕ್ಷೇತ್ರಗಳಲ್ಲಿ ಭಾರತ ಗಮನಾರ್ಹ ಪ್ರಗತಿ ಕಂಡಿದೆ ಮತ್ತು ಜಾಗತಿಕ ಸಹಯೋಗಕ್ಕೆ ಹೊಸ ಮಾರ್ಗಗಳನ್ನು ತೆರೆಯುತ್ತವೆ ಎಂದು ಅವರು ತಿಳಿಸಿದರು. ಜಗತ್ತು ಅತ್ಯಂತ ಕೆಟ್ಟ ಇಂಧನ ಬಿಕ್ಕಟ್ಟನ್ನು ಎದುರಿಸಿದಾಗಲೂ ಪ್ರಧಾನಿ ನರೇಂದ್ರ ಮೋದಿಯವರು ನೇತೃತ್ವದಲ್ಲಿ ಭಾರತ ಇಂಧನ ಗ್ರಾಹಕರನ್ನು ಯಾವುದೇ ನಕಾರಾತ್ಮಕ ಪರಿಣಾಮಗಳಿಂದ ಪರಿಣಾಮಕಾರಿಯಾಗಿ ರಕ್ಷಿಸಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಲೇಖನವೊಂದರಲ್ಲಿ ಸಚಿವರು, ಇಂದು ಸಂಗ್ರಹಣಾಗಾರಗಳು ತುಂಬಿವೆ. ಪ್ರಸ್ತುತ ಭಾರತ 41 ದೇಶಗಳಿಂದ ಕಚ್ಚಾ ತೈಲ ಆಮದು ಮಾಡಿಕೊಳ್ಳುತ್ತಿದೆ. ಹರ್ಮೋಜ್ ಜಲಸಂಧಿ ಬಂದ್ ಆಗಿದ್ದಾಗ ಪರಿಸ್ಥಿತಿಯನ್ನು ನಿಭಾಯಿಸಲು ಕೇಂದ್ರ ಸರ್ಕಾರ ವಿವಿಧ ಕ್ರಮಗಳನ್ನು ತೆಗೆದುಕೊಂಡಿತ್ತು ಎಂದು ತಿಳಿಸಿದ್ದಾರೆ. ಶ್ರೀಲಂಕಾದಲ್ಲಿ ನಡೆದ ಭದ್ರತಾ ಸಮ್ಮೇಳನದ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಸಂವಾದ ನಡೆಸಿವೆ ಎಂಬ ವರದಿಗಳನ್ನು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ತಳ್ಳಿಹಾಕಿದ್ದಾರೆ. ಸಂವಾದದ ವರದಿಗಳ ಕುರಿತಾದ ಪ್ರಶ್ನೆಗೆ ಉತ್ತರಿಸಿದ ಅವರು, ಅಂತಹ ಯಾವುದೇ ಸಂವಾದಗಳು ನಡೆದಿಲ್ಲ. ಭಾರತ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಇಂತಹ ಕಾರ್ಯಕ್ರಮಗಳಲ್ಲಿ ಯಾವುದೇ ಅಧಿಕೃತ ಭಾಗವಹಿಸುವಿಕೆ, ಬೆಂಬಲ ಅಥವಾ ಒಳಗೊಳ್ಳುವಿಕೆ ಇಲ್ಲ ಎಂದು ತಿಳಿಸಿದರು. ಪಾಕಿಸ್ತಾನದ ಭದ್ರತಾ ಪಡೆಗಳು ನಿನ್ನೆ ರಾತ್ರಿ ಅಫ್ಘಾನಿಸ್ತಾನದ ಗಡಿಯಲ್ಲಿ ಪಕ್ತಿಯಾ, ಪಕ್ತಿಕಾ ಮತ್ತು ಕುನಾರ್ ಪ್ರಾಂತ್ಯಗಳ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ವಾಯುದಾಳಿ ನಡೆಸಿವೆ. ದಾಳಿಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ 36 ನಾಗರಿಕರು ಸಾವನ್ನಪ್ಪಿದ್ದು 163 ಜನರು ಗಾಯಗೊಂಡಿದ್ದಾರೆ ಎಂದು ಅಫ್ಘಾನ್ ಸರ್ಕಾರದ ಉಪವಕ್ತಾರ ಅಬ್ದುಲ್ಲಾ ಫ್ರೀಪತ್ ತಿಳಿಸಿದ್ದಾರೆ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಇಂದು ಭಾರತದ ಶೆಟ್ಲರ್ ಕಿಡಂಬಿ ಶ್ರೀಕಾಂತ್ ಬೆಳ್ಳಿ ಪದಕ ಗೆದ್ದಿದ್ದಾರೆ.

0: ಸಾಧಿಸಿದ್ದಾರೆ. ಫೈನಲ್ ಪಂದ್ಯದಲ್ಲಿ ರನ್ನರ್ ಅಪ್ ಆಗುವ ಮೂಲಕ ಅವರು ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. ಫೈನಲ್ನಲ್ಲಿ ಚೈನೀಸ್ನ ತೈಪೇಯ ಸೂಲಿ ಯಾಂಗ್ ವಿರುದ್ದ ಸೆಣಸಿದ ಶ್ರೀಕಾಂತ್ 15-21, 21-16, 9-21 ಅಂತರದಿಂದ ಸೋಲು ಅನುಭವಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ನೂತನವಾಗಿ ಆಯ್ಕೆಯಾದ 8 ರಾಜ್ಯಸಭಾ ಸದಸ್ಯರಿಂದ ಪ್ರಮಾಣ ವಚನ ಸ್ವೀಕಾರ. ಯಮುನಾ ಜಲ ಒಪ್ಪಂದಕ್ಕೆ ಹರಿಯಾಣ ರಾಜಸ್ಥಾನ ಸರ್ಕಾರಗಳು ಸಹಿ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ಗೆ ಬೆಳ್ಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾ ಹರ್ಟ್ಸ್ಗಳು. ಸಮಯ ಆಗಿದೆ 7:45:10. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ ಆಗಿದೆ 7:45:10. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಫನ ಚಿತ್ರದ ಹಾಡು.

ಇದುವರೆಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹೆರ್ಟ್ಸ್ಗಳು. ಸಮಯ ಆಗಿದೆ 8:35. ಇದೀಗ ಕೇಳಿ

ಜನರಂಜನಿ ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸ್ನೇಹಿತರೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇನ್ನು ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳಬೇಕಾ? ಹಾಗಾದ್ರೆ ಪತ್ರದ ಮುಖೇನ ನಿಮ್ಮ ನೆಚ್ಚಿನ ಗೀತೆಯನ್ನ ಕೇಳಬಹುದು. ಹಾಗಾದ್ರೆ ಪತ್ರ ಬರೆಯಲು ವಿಳಾಸ ಹೀಗಿದೆ: ಜನರಂಜನಿ ನಿಲಯದ ನಿರ್ದೇಶಕರು, ಜನರಂಜನಿ ವಿಭಾಗ, ಆಕಾಶವಾಣಿ, ಕೆಳಗೋಟೆ. ಈ ಒಂದು ವಿಳಾಸಕ್ಕೆ ನಿಮ್ಮ ನೆಚ್ಚಿನ ಗೀತೆಗಳನ್ನ ಕೇಳಲು ಪತ್ರದ ಮೂಲಕ ಬರೀಬಹುದು ಅಂತ ಹೇಳ್ತಾ, ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ಯಾರು ಪತ್ರವನ್ನ ಬರೆದಿದ್ದಾರೆ, ಯಾವ ಗೀತೆಯನ್ನ ಮೆಚ್ಚಿ ಈ ಪತ್ರವನ್ನ ಬರೆದಿದ್ದಾರೆ ಅಂತ ನೋಡೋಣ. ಬಂಧನ ಚಿತ್ರದ ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳಿ ಕೋಟೆ ಓಬಳಾಪುರದಿಂದ ಡಿ ಆರ್ ಜಗದೀಶ್ ಅವರು ಪತ್ರವನ್ನ ಬರಿತಾ ಇದ್ದಾರೆ. ಸಾನಿಕ, ರುದ್ರಮ್ಮ, ಹುಗ್ಗಿ ಮಲ್ಲಮ್ಮ ಇವರೆಲ್ಲರಿಗೋಸ್ಕರ ಈ ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳಿ ಪತ್ರದಲ್ಲಿ ತಿಳಿಸಿದ್ದಾರೆ. ಖಂಡಿತ ಈ ಹಾಡನ್ನ ಇವರೆಲ್ಲರಿಗಾಗಿ ಕೇಳೋಣ. ಈ ಗೀತೆಯನ್ನ ಹಾಡಿದ್ದಾರೆ ಕೆ ಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ರಚನೆಗೆ ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಮುಂದಿನ ಪತ್ರ ಯಾರು ಬರೆದಿದ್ದಾರೆ ಅಂತ ನೋಡೋದಾದ್ರೆ ಜಗಳೂರು ತಾಲೂಕು ಸಾಗಲಗಟ್ಟೆಯಿಂದ ಜೆಸಿ ಶಿವಕುಮಾರ್ ಅವರು ಪತ್ರವನ್ನು ಬರೆದು ವನಿತಾ ಸುನಿತಾ ಯಶಸ್ವಿನಿ ಬಾಳೆ ಬಸಪ್ಪ ಚಂದ್ರು ತರುಣ್ ಹಾಗೂ ಹೊನೂರಲಿ ಇವರೆಲ್ಲರಿಗೋಸ್ಕರ ಹಾಡನ್ನು ಪ್ರಸಾರ ಮಾಡಿ ಎರಡು ಕನಸು ಚಿತ್ರದಿಂದ ಅಂತ ಹೇಳಿ ಪತ್ರದಲ್ಲಿ ತಿಳಿಸ್ತಾ ಇದ್ದಾರೆ. ಖಂಡಿತ ಈ ಗೀತೆಯನ್ನು ಇದೀಗ ಕೇಳೋಣ.

ಓಕೆ ಸ್ನೇಹಿತರೆ, ಮುಂದಿನ ಗೀತೆ ಯಾವುದು ಅಂತಂದ್ರೆ ಮೂರು ಜನ್ಮ ಚಿತ್ರದ ಹಾಡು. ಈ ಹಾಡಿಗಾಗಿ ಪತ್ರವನ್ನ ಬರೆದಿರೋದು ನಳಿನಿ ಸತೀಶ್ ಇವರು. ಓಕೆ, ಸಂಗಮೇಶ್ವರ ಲೇಔಟ್ ನಿಂದ ಅರ್ಪಿತಾ ಸುಮಂತ್, ಅಭಿಷೇಕ್ ವೈಷ್ಣವಿ, ಸೋನು ಡಾಲಿ ಹಾಗೆ ಬೇಬಿ ಕರ್ಣ ಇವರೆಲ್ಲರಿಗಾಗಿ ಈ ಗೀತೆನ ಪ್ರಸಾರ ಮಾಡಿ ಅಂತ ಹೇಳಿ ಪತ್ರದಲ್ಲಿ ತಿಳಿಸ್ತಾ ಇದ್ದಾರೆ. ಖಂಡಿತ ಇವರೆಲ್ಲರಿಗಾಗಿ ಈ ಹಾಡು.

ಇಷ್ಟಾದ್ರೆ ನೀವು ಕೇಳ್ತಾ ಇದ್ದೀರಿ ಜನರಂಜನಿ ಕೇಳುಗರ ಮೆಚ್ಚಿನ ಪಾತ್ರಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾ ಹರ್ಟ್ಸ್ಗಳಲ್ಲಿ. ಓಕೆ ಸ್ನೇಹಿತರೆ, ಮುಂದಿನ ಪತ್ರವನ್ನ ಬರಿತಾ ಇರುವವರು ಹೊಸಕೋಟೆ ತಾಲೂಕು ಎಸ್ ನಾರಾಯಣಕೆರೆ ಇಲ್ಲಿಂದ ಆಕಾಶ್, ಶ್ಯಾಮಲಾ, ಅಶ್ವಿನಿ ರಮೇಶ್ ಹಾಗೂ ನಾಗರಾಜಾಚಾರಿ, ವೆಂಕಟಾಚಾರಿ, ಜಯಮ್ಮ, ಮುರಳಿ, ಭಾಗ್ಯ ಹಾಗೆ ಹರ್ಷಿತಾ ಮತ್ತು ಮುನಿರತ್ನಮ್ಮ ಇವರೆಲ್ಲರೂ ಸೇರಿ ಪತ್ರವನ್ನು ಬರಿತಾ ಇದ್ದಾರೆ. ಯಾವ ಗೀತೆಗಾಗಿ ಅಂತಂದರೆ ಸ್ವಪ್ನ ಚಿತ್ರದ ಹಾಡಿಗಾಗಿ.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर
1: ಓಕೆ ಸ್ನೇಹಿತರೆ, ಮುಂದಿನ ಗೀತೆ ಯಾವುದು ಅಂತ ಹೇಳೋದಾದ್ರೆ ಅಗ್ನಿಕನ್ಯೆ ಚಿತ್ರದಿಂದ ಈ ಗೀತೆಯನ್ನ ಹಾಡಿದ್ದಾರೆ, ಸಂಗಡಿಗರೊಂದಿಗೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ರಚನೆಗೆ ಸಂಗೀತ ಸಂಯೋಜಿಸಿದ್ದಾರೆ ಶಂಕರ್ ಗಣೇಶ್. ಈ ಗೀತೆಗಾಗಿ ಪತ್ರವನ್ನ ಬರೆದಿರೋರು ಶಿಕಾರಿಪುರ ತಾಲೂಕು ಹೊಸೂರಿನ ಎಚ್ ಮಹೇಶ್ ಅವರು. ಅವರ ಮನೆಯವರಿಗೆಲ್ಲರಿಗೋಸ್ಕರ ಈ ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳಿ ಪತ್ರದಲ್ಲಿ ತಿಳಿಸಿದ್ದಾರೆ.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವ್ಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ

ಓಕೆ ಸ್ನೇಹಿತರೆ, ಮುಂದಿನ ಹಾಡು ಯಾವುದು ಅಂತ ಹೇಳೋದಾದ್ರೆ, ಮೊದಲ ಮಳೆ ಚಿತ್ರದಿಂದ ಈ ಗೀತೆಗಾಗಿ ಪತ್ರವನ್ನ ಬರೆದಿದ್ದಾರೆ ಸಿರಿಗೆರೆಯ ಮಂಜುನಾಥ್ ಆಚಾರಿ. ಜಯಮ್ಮ, ಮೀನಾಕ್ಷಮ್ಮ, ವಿನಯ್ ಕುಮಾರ್, ವರ್ಷ ಹಾಗೂ ವೀರೇಶ್ ಆಚಾರ್ಯ ಇವರೆಲ್ಲರಿಗಾಗಿ ಗೀತೆನ ಪ್ರಸಾರ ಮಾಡಿ ಅಂತೇಳಿ ಪತ್ರದಲ್ಲಿ ತಿಳಿಸಿದ್ದಾರೆ. ಖಂಡಿತ ನಿಮ್ಮ ನೆಚ್ಚಿನ ಗೀತೆ ಇದೀಗ

ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಜನರಂಜನಿ ಕೇಳುಕರ ಮೆಚ್ಚಿನ ಪತ್ರಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳಲ್ಲಿ. ಸಮಯ ಆಗಿದೆ 8:51. ಮುಂದಿನ ಪತ್ರ ದಾವಣಗೆರೆಯ ಉಮೇಶ್ ಅವರು ಬರಿತಾ ಇದ್ದಾರೆ. ರಕ್ಷಿತ್, ಗಣೇಶ್, ಗಗನ್ ಹಾಗೆ ಭೂಮಿಕಾ, ಮೋನಿಕಾ ಹಾಗೂ ಸೋನಿಕಾ ಅವರೆಲ್ಲರಿಗಾಗಿ ಸಿದ್ದು ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ. ಖಂಡಿತ ಇವರ ನೆಚ್ಚಿನ ಗೀತೆ ಇದೀಗ

0: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
1: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
0: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
2: ಕಪ್ಪ, ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
0: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.
3: ಓಕೆ ಸ್ನೇಹಿತರೆ, ಮುಂದಿನ ಗೀತೆ ಯಾವುದು ಅಂತ ಹೇಳೋದಾದ್ರೆ ವೇದ ಚಿತ್ರದಿಂದ. ಈ ಗೀತೆಗಾಗಿ ಪತ್ರವನ್ನ ಬರೆದಿರೋದು ಚಳ್ಳಕೆರೆ ತಾಲೂಕು ದೊಡ್ಡವಳಾರ್ತಿಯಿಂದ ನಾಗೇಂದ್ರ ಅವರು. ಸೃಷ್ಟಿ, ಸೃಜನಾ, ಪ್ರದೀಪ್ ಹಾಗೆ ಅಂಜಿನಪ್ಪ ಎರಳನಾಯಕ ಹಾಗೂ ಗೆಳೆಯರಿಗಾಗಿ ಈ ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಖಂಡಿತ ಇದೀಗ ಮಂಗ್ಲಿ ಅವರ ಧ್ವನಿಯಲ್ಲಿ ಈ ಹಾಡು

ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ರತ್ನ ಚಿತ್ರದ ಹಾಡನ. ಈ ಹಾಡಿಗಾಗಿ ಪತ್ರವನ್ನ ಬರೆದಿರೋರು ಸಿರಿಗೆರೆಯ ಮಂಜುನಾಥ್ ಅವರು, ಪುನೀತ್ ಮಹಾಂತೇಶ್, ಸಂದೀಪ್, ರಾಘವೇಂದ್ರ, ಸಹನಾ ಹಾಗೂ ಗಾಯತ್ರಿ ಇವರೆಲ್ಲರಿಗಾಗಿ ಗೀತನ ಅವರ ಸರ ಮಾಡಿ ಅಂತ ಹೇಳಿ ತಿಳಿಸಿದ್ದಾರೆ. ಖಂಡಿತ ಇವರೆಲ್ಲರ ನೆಚ್ಚಿನ ಹಾಡು.

ಇದುವರೆಗೂ ಜನರಂಜನೆ ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಪತ್ರವನ್ನ ಬರೆದಂತ

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾ ಹರ್ಟ್ಸ್ಗಳು. ಸಮಯ ಆಗಿದೆ 8:26. ಇದೀಗ ವಚನಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ವೀರ ಸಂಗಯ್ಯ ಅವರ ವಚನ ಹಾಡಿದ್ದಾರೆ ದೇವೇಂದ್ರ ಕುಮಾರ್ ಮಧ್ವಾಳ.

ಗಂಟೆ 45:26 ಇದೀಗ ವಚನಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ವೀರ ಸಂಗಯ್ಯ ಅವರ ವಚನ ಹಾಡಿದ್ದಾರೆ ದೇವೇಂದ್ರ ಕುಮಾರ್ ಮಧ್ವಾಳ.

0: ಕ್ಷಣದೊಳಗೂ ವಚನಗಳ ಕಾರ್ಯಕ್ರಮ ಆಲಿಸಿದರೆ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಸಮಯ 9 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ಗುಡ್ ಈವ್ನಿಂಗ್, ದಿಸ್ ಇಸ್ ಆಕಾಶವಾಣಿ ಅಂಡ್ ಐ ಆಮ್ ಸಾಯಿರ ಮುಷ್ತಬಾ ವಿತ್ ದ ನ್ಯೂಸ್ ಅಟ್ 9. The headlines. President Draupadi Murmu confers gallantry awards at defense investiture ceremony in Rashtrapati Bhavan. Prime Minister

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾ ಹರ್ಟ್ಸ್ಗಳು. ಸಮಯ ಆಗಿದೆ 9:30. ಇದೀಗ ಕೇಳಿ
1: ನಾಟಕ ಮುತ್ತಿನ ಬಲೆ. ಬರೆದವರು ಇಂದುಹಾಸ್ ಜೇವೂರ್, ನಿರ್ದೇಶನ ಡಾಕ್ಟರ್ ಶಶಿಧರ ನರೇಂದ್ರ. ಕೇಳಿ ನಾಟಕ ಮುತ್ತಿನ ಬಲೆ.

0: ஏ கரையா
1: ஏ தனரே
0: மோதிக்கு நாகவா வளகதாளனே இத கரையில வரக
1: ஏ ஏபே நாகவா வளகதே நீபே
2: யாரே
1: பார்பே வரக சன்ன பவுடரு தனியார் வந்தார் பே முதுக்கி
2: பரி பரி தனரே பரி வளக பரி கம்பளே ஆஸ்தினோ குந்து கொடுறே
0: சே சே சே அதேனோ ஏ பேட நனக நா ஹேளிது கெல்ச எல்லிக பந்து ವರ್ಷದ ಹಬ್ಬ ಸನೇಕ ಬಂತಲ್ಲ ಅದನ್ನ ನೆನಪ್ ಮಾಡಾಕ ಬಂದೆ ನಾನು.
1: ಯಾಕ ಮೊಮ್ಮಗಳ ರೇಣುಕ ಸಾಲಿಗೆ ಹೋಗೋದಿಲ್ಲ?
2: ಇಲ್ಲಿ ಸಾಲಿ ಮುಗಿತಲ್ಲೋ ಕಾರಣ, ಅಲ್ಲೇ ಶಾರದಾಗ ಕಾಲೇಜ್ ಹೋಗ್ಕಾಳು.
0: ಲೇಖಾಳ
1: ಹ್ಞೂನ್ರಿ
0: ತಾರ್ಲೆ ತಾರ್ಲೆ ಅಮ್ಮನಿಗೆ ತಾರ್ಲೆ ಇಲ್ಲ
1: ತಗೋರ್ರಿ.
0: ಏ ಉಡಿ ಒಡ್ ಉಡಿ ಒಡ್ ತಗೋ
2: ತಣ್ಣಾರ ಒಂದಿಟ ತಡ್ಕೊಡ್ರಿ ಅಪ್ಪ. ಅಲ್ಲ ರೇಣುಕ ಕಾಲೇಜಿನ ತಿರುಗಿ ಬರು ಹಂಗ ಹ್ಯಾಂಗ್ ಮಾಡುದು ಅಂತ ಧ್ಯಾನ ಸಾಕತ್ತೇನ್ರಿ.
0: ಅದನ್ನೇನು ಮಾಡ್ಬೇಕು ಅನ್ನೋದು ನಾ ಹೇಳ್ತೇನೆ. ಬಾಯ್ ಹತ್ರ ಬಾ ಕಿವಿ ಕೊಡ.
2: ಹ್ಞೂ
0: ಅದು ಹಿಂಗ್ ಮಾಡ್ಬೇಕು
2: ಅಂದ್ರೆ
0: ತಿಳಿತಿಲ್ಲ.
2: ಹೌದ್ರಿ ದಣ್ಣರ ಹಿಂಗ ಮಾಡುದ ಪಾಡ್ ಕಾಣ್ತೈತ್ರಿ. ಮನ್ಯಾಗ ಎಲ್ಲಾರ್ ಕಿವಿ ಚುರುಕದಾವ್ರಿ. ನಾನು ತೋಟದ ಕಡೆ ಹೋಗಿ ಮಗ ನಾಗಪ್ಪ ಮುಂದ ಎಲ್ಲ ತಿಳಿಸಿ ಮಾತಾಡ್ತೀನಿ.
0: ಅಷ್ಟ್ ಮಾಡ ನಾವು ಬರ್ತೇವ.
2: ಆತ್ರಿ ದಣ್ಣರ
0: ಬಾರ್ರಿ ಹೋಗಂ ಬಾರ್ಲೆ ಬಾ.
3: ಯಾಕ ಬೇಯವ್ವ ತಲೆಬಾಗಲ್ದಾಗ ನಿಂತು ದುಃಖಸ್ ದುಃಖಸ್ ಕಣ್ಣೀರ್ ಹಾಕಾಕತ್ತಿಯಲ್ಲ ಬೇ?
2: ಬಾರ ದಿವಿರಿ ಬಾ. ನನ್ನ ಮಗಳು ರೇಣುಕ ಬಂಗಾರದತ್ತ ಹುಡುಗಿಯ.
3: ಹೌದ ಮಲ್ಲವ್ವ, ಯಾರ ಅಲ್ಲಂದವ್ರೀಗ? ಅದಕ್ಕೇನಾತೀಗ?
2: ಏನಾಗಿಲ್ಲ ದೇವಿರಿ, ಆದ್ರ ನನ್ನ ಎದ್ಯಾಗ ಯಾಕೋ ಡವ ಡವ ಅನ್ನಕತ್ತೈತೆ.
3: ಯಾಕ ಯವ್ವ ಅಂಥದ್ದೇನಾತೀಗ
2: ದೇವಿರಿ? ಅದ ಆ ಚನ್ನಪ್ಪಗೌಡ ಬಂದಿದ್ದ ಯವ್ವ.
3: ನಿನ್ನ ಮಗಳ ಮ್ಯಾಲೆ ಕಣ್ಣು ಬಿತ್ತೇನ ಯವ್ವ ರಣ ಹದ್ದಿಂದು? ಆ ಕುಂಟು ಕಾಳ್ಯಾನು ಬಂದಿದ್ನೇನಬೇ?
2: ಹೂನ ಯವ್ವ ಅವನು ಬಂದಿದ್ದ. ನಮ್ ಅತ್ತಿ ಕೂಡ ಕಿವಿ ಕಚ್ಚಾಡ್ಕೊಂತ ಏನೇನೋ ಮಾತಾಡಿ ಆ ಅತ್ತೆವನ್ ಉಡಿ ಒಳಗ ಹಿಡಿ ಹಿಡಿ ನೋಟ್ ಹಾಕಿ ಮುಂದಿನ ಖರ್ಚು ನಾ ಎಲ್ಲ ನೋಡ್ಕೊಂತೀನಿ ಅಂತ ಹೇಳಿದ್ನ ಯವ್ವ. ಬಾಗಲ್ ಸಂಜಾಗ್ ನಿಂತು ಕಣ್ಣಾರ ಕಣ್ಣೆ ಸುಳ್ಳಾದ್ರ ಆ ಕುಲದೇವ್ರ ಅಣ್ಣೋಡ ಹ್ಯಾಗ ಮಾಡ್ಲೇ ದೇವಿರಿ? ನಾ ಯಾ ದೇವ್ರಿಗೆ ಹರಕಿ ಬರ್ಲೇ ದೇವಿರಿ?
3: ಅಯ್ಯೋ ಇದೇನಾತ ಯವ್ವ ಮಲ್ಲವ್ವ, ನನ್ನ ಬಾಳಿಗೂ ಇದ ರಣಹದ್ದ ಬೆಂಕಿ ಹಾಕಿತ್ತ ಯವ್ವ. ನಾನೀಗ ದೇವರಿಗೆ ಬಿಟ್ಟಾಕಿ ಜೋಗತಿಯಾಗಿ ಜೀವ ಸವಸಬೇಕಾಗೈತಿ.
2: ಯಾಕ ಯವ್ವ ದೇವಿರಿ, ನಿನಗೇನಾಗೈತಿ? ಎಂಥ ಚಂದ ಕಾಣ್ತಿ, ನಾಕ್ ಮಂದಿ ಕಣ್ಣು ಕುಕ್ಕು ಹಂಗ್ ಕಾಣ್ತಿ ನೋಡು.
3: ಇದ ರೂಪಕ್ಕ ನಾ ಬಲಿಯಾದ್ನೆ ತಾಯಿ, ಈ ರಾಕ್ಷಸ ನನ್ ಹರ್ಕೊಂಡು ತಿಂತಾನ ಯವ್ವ. ಪರಕಾರ ಹೋಗಿ ಪತ್ಲು ಬಂತು, ಪ್ಯಾಟಿ ಊರಾಗಿನ ಸ್ನೋ ಬಂತು, ಪೌಡರ್ ಬಂತು, ಕಣ್ಣಿಗೆ ಕಾಡಿಗೆ ಬಂತು, ತುಟಿಗೆ ರಂಗ್ ಬಂತು. ಆದ್ರ ನನ್ನ ಎದೆಯಾಗಿನ ಪ್ರೀತಿ ಮಣ್ಣು ಪಾಲಾಗುವತ್ತ ಯವ್ವ.
2: ಯಾಕೆ ಕಣ್ಣೀರ್ ಹಾಕ್ತೀಯ ದೇವಿರಿ? ಈ ಹಂದಿ ಮಾರಿ ಗೌಡನ್ನ ಹ್ಯಾಂಗ ಮೆಟ್ಟಿ ಮಣ್ಣು ಕಾಣಿಸ್ಲಿ ಅಂತ ಧ್ಯಾನಿಸ್ತೀರ ನೋಡ ದೇವಿರಿ. ಈಗ ನನ್ನ ಮಗಳನ್ನ ಹ್ಯಾಂಗ ಬದುಕಿಸ್ಲಿ ಅಂತ ಚಿಂತತ್ತೈತೆ ಯವ್ವ, ನನಗ್ ಚಿಂತತ್ತೈತಿ.
3: ಏನಾರ ಮಾಡೋಣ ತಡಿಯ ಯವ್ವ, ಏನಾರ ಮಾಡೋಣ.
0: ಮಲ್ಲಿ ಏ ಮಲ್ಲಿ, ಅದೇನು ಒಳಗ?
3: ಅದೀನಿ.
0: ಒಂದಿಟ್ಟು ಕುಡಿಯಾಕ ನೀರು ತೊಂಬಾ ಇಲ್ಲ?
1: ಬಂದ್ ಬಂದೆ.
2: ಅಯ್ಯ ಮಲ್ಲವ್ವ, ಆ ನೀರು ರಾಡ್ ಅದಾವು, ಒಂದಿಟ್ಟ ಹಳ್ಳಕ್ ಹೋಗಿ ಬ್ಯಾರೆ ನೀರ್ ತಗೊಂಡ್ ಬಾ.
3: ಹಂಗ ಆಗ್ಲಿ ಅತ್ತೆವ್ವ, ಹೋಗೀಗ ಹಳ್ಳದಾಗ ನೀರ್ ತೊಂಬರ್ತೀನಂತ.
2: ಆಟ್ ಮಾಡೇವ, ಗಡಾನ ಬಂದ್ಬಿಡು.
4: ಅವ್ವ ಅಲ್ಲ ಅಕ್ಕಿ ಮುಂದ ಇದೆಲ್ಲ ಮಾತಾಡು ಚಂದ ಕಾಣೋದಿಲ್ಲ ಅಂತ ಹಳ್ಳಕ್ ಕಳಿಸಿದೇನ ಕಿನ್ನ? ಇರ್ಲಿ ಮಾತುಕತಿ ಏನಾತ ಮತ್ತ?
2: ಅದ ದಣಿ ಬಂದಿದ್ದ, ಕೈ ತುಂಬಾ ರೊಕ್ಕ ಕೊಟ್ಟಾನು, ಇದು ಬೋಣಿಗಿ ಅಂತ ಹೇಳ್ಯಾನವ, ನಮ್ದೆಲ್ಲ ಬಡ್ತಾನ ಹಿಂಗಿಸ್ತಾನು.
4: ಅಲ್ಲ ಹಂಗಾದ್ರ ಮುಂದೆ ಏನಾಗತೈತವ್ವ, ಮತ್ತ ಈಗ ನಾವರಿ ಏನ್ ಮಾಡ್ಬೇಕು ಅಂತ?
2: ಒಮ್ಮೆ ರೇಣುಕಾ ಬಂದು ಮನಿ ಸೇರಿದ್ರ ಸಾಕ,

0: ಮುಂದಿಂದೆಲ್ಲಾ ಹಗರಾಕೈತಿ.
1: ಆದ್ರ ಅದ ಹ್ಯಾಂಗ ಅಂತೀನಿ? ಆ ಅಲ್ಲ, ರೇಣು ಏನ ಸಣ್ಣ ಕೂಸೇನವ?
0: ಉಚ್ಪ್ಯಾಲಿ ಗಿಣಿ ಪಂಜರದಾಗ ಬಿದ್ದಂಗಂತ ತಿಳ್ಕೊ. ಹೊರಗ ಗೌಡ್ರ ಆಡಿಂದು ಸರ್ಪ ಕಾವಲಿ ಇರ್ತೈತಿ, ಮಿಸ್ಗಾಡಕ್ ಸಹಿತ ಬರಹಣಿಲ್ಲ.
1: ಹೌದ್ ಹೌದ್ ಹೌದ್, ಅದೆಲ್ಲಾ ಖರೆ. ಆದ್ರ ಅವ್ವ, ಗಿಡದಾಗಿನ ಗಿಣಿ ಪಂಜರದಾಗ ಹಾಕೋದ್ ಹ್ಯಾಂಗ ಅಂತೀನಿ? ಮತ್ತ ಈ ಮಲ್ಲಿಗೆ ಏನ್ ಹೇಳೋದು?
0: ಅಯ್ಯಯ್ಯೋ, ಆಕೆಗೆ ಮರು ಅಂದ್ರೆ ಏನು ಹೇಳ್ಬೇಡ ನಾಗ್ಯಾ. ಇಲ್ಲ, ನಾ ಒಂದಿಟ್ಟು ಹೇಳ್ತೇನೆ ನಿನ್ ಕಿವ್ಯಾಗ. ನೋಡಿಲ್ಲೇ ಏನು ನಂಗೆ ಕರ್ಕೊಂಡ್ ಬಂದು ಇದನ್ ಮಾಡು. ಹಂಗ ಮಲ್ಲವ್ವ ಬಂದ್ಲು ಅಂತ ಕಾಣ್ತೈತಿ, ಹೇಳಿದ ಗೊತ್ತಾತಿಲ್ಲ.
1: ಹಂಗ್ ಮಾಡ್ತೇನೆ, ಹಂಗ್ ಮಾಡ್ತೇನೆ. ಮಲ್ಲಿ, ನೀರ್ ತಂದ್ಯಾ?
2: ತಂದಿನಿ, ಒಳಗ ಚರ್ಗಿ ತುಂಬಿ ತರ್ತೀನಿ ತಡಿ.
1: ತೊಂಬಾ ತೊಂಬಾ.
3: ಅವ್ವಾ,
4: ಅಯ್ಯೋ ರೇಣು, ಪಾರ ನನ್ ಮಗಳ ಜೀವ ನೆನ್ಸಾಕತ್ತಿತ್ ನೋಡ, ಬಂದದ್ದು ಪಾಡ್ ಅತ್ ಬಿಡು.
3: ಅಲ್ಲ ಹಿರಿಯ, ನೀ ಉಳ್ಳಾಗಡ್ಡಿ ಸಂತಿಗ್ ಹೋಗಿದ್ದಿ, ಮತ್ ರೇಣು ಎಲ್ ಸಿಕ್ಕಳ ನಿನಗ?
1: ಅಲ್ಲ, ದಲಾಲಿ ಅಂಗಡ್ಯಾಗ ಉಳ್ಳಾಗಡ್ಡಿಗಳ ಸಂಬಂಧ ಲೆಕ್ಕ ಹಾಕಿದ್ನಿ. ಹ್ಯಾಂಗು ಶುಕ್ರವಾರ ಕಾಲೇಜ್ ಅಂತೂ ಮುಗೀತು, ಮತ್ ಶನಿವಾರ ಅರ್ಧ, ಮುಂದ ಆದಿತ್ವಾರ ಸೂಟಿ, ಅದಕ್ ಹಾಸ್ಟೆಲ್ ಕಡೆ ಹೋಗಿ ರೇಣಿನ ಭೇಟಿಯಾಗಿ ಊರಿಗೆ ಕರ್ಕೊಂಡು ಬಂದೆ. ಪಾಡಾತಿಲ್ಲೋ
0: ಅಯ್ಯಯ್ಯ ರೇಣು.
5: ಅಜ್ಜಿ
0: ಬಾರ ಬಾರ ನನ್ ಕಂದ, ಯಾವಾಗ ಬಂದೆ ನನ್ ಗೌರಿ?
5: ಈಗ ಬಂದೆ ಅಜ್ಜಿ.
0: ಬಂದದ್ದು ಬಾಳ ಪಾಡಾತ್ ಬಿಡೇವ.
5: ಏನ್ ಪಾಡಾತ್ ಬಿಡ್ಬೆ?
0: ಅಯ್ಯೋ ಯಾಕ
5: ಅಪ್ಪ ದಾನಲ್ಲ, ನನ್ನ ಗಾಬರಿ ಮಾಡ್ಬಿಟ್ಟಿದ್ದ. ಏನ್ ಹೇಳ್ದ ಕೇಳ ಅವನ್ನ.
1: ಅಲ್ಲ ರೇಣವ್ವ, ಹಾಂಗ್ ಹೇಳಿದ್ದಿಲ್ಲ ಅಂದ್ರ ನೀ ಹೆಂಗ್ ಗಡುಬಡಿಸಿ ಬರ್ತಿದ್ದೇನ?
5: ಅಯ್ಯ ನೋಡ್ ನಮ್ಮ ಅಪ್ಪನ್ನ, ನಿಮ್ಮ ಅಜ್ಜಿಗೆ ಕೆಂಡದಂತಹ ಜ್ವರ ಬಂದಾವು, ಬಡಬಡ್ಸಕ್ ಹತ್ತಾಳ, ನಿನ್ನ ನೆನ್ಸಕತ್ತಾಳ ಅಂದ. ಇಲ್ಲಿ ಬಂದ್ ನೋಡಿದ್ರ ಗೊತ್ತಾತು, ಸುಳ್ಳೊಂದು ಸೊಟ್ಟೊಂದು ಹೇಳಿ ಕರ್ಕೊಂಬಂದ ನೋಡ.
1: ರೇಣವ್ವ, ಹಾಂಗ್ ಮಸಲತ್ತು ಮಾಡಿದ್ದಿಲ್ಲ ಅಂದ್ರ ನೀ ಎಲ್ಲಿ ಬರ್ತಿದ್ಯ ಮಳ್ಳಿ?
0: ಬಂದದ್ದು ಬಾಳ ಪಾಡಾತ್ ಬಿಡು ಮಗಳ. ನಿನ್ ಮಾರಿ ನೋಡಿ 6 ತಿಂಗಳಾಗಿತ್ತು. ನಡಿ, ಒಳ ನಡಿಯವ.
5: ನಡಿ ನಡಿ ಅಜ್ಜಿ.
3: ಅಲ್ಲ ಹಿರಿಯ, ನನಗ್ ಹೇಳಿದ್ದೆ ಇಲ್ಲಲ್ಲ ನೀ ಹಿಂಗ ಅಂತ.
1: ಮುದ್ದಾಮ್ ಹೇಳಿದ್ದಿಲ್ಲ ಮಲ್ಲಿ, ನನಗೂ ಮಗಳನ್ನ ಕರ್ಕೊಂಡು ಬರಬೇಕು ಅಂತ ಅನ್ಸಾಕ್ ಹತ್ತಿತ್ತು, ಮತ್ತ ನೀ ಎಲ್ಲಿ ಬ್ಯಾಡ ಅಂತೀಯೋ ಅಂತ ಹೆದರಿ ಗಪ್ ಚುಪ್ ಹೋಗಿ ಕರ್ಕೊಂಡು ಬಂದ್ಬಿಟ್ಟೆ.
5: ಅಯ್ಯ ನಾ ಯಾಕ್ ಬ್ಯಾಡ ಅಂದೇನ್ ಹೇಳು? ಆದ್ರ ಹಿಂಗ ಒಮ್ಮಿಕ್ಕಿಲೆ ಹೇಳ್ದ ಕೇಳ್ದ ಕರ್ಕೊಂಡು ಬಂದೆಲ್ಲ, ಅದಕ್ಕಂದೆ. ಮತ್ತ ಕಾಲೇಜ್ ಸೂಟಿ ಇಲ್ಲ ಏನಿಲ್ಲ ಅಲ್ಲ, ಅವ್ರೇನ್ ಅನ್ನೋದಿಲ್ಲನು.
1: ಹಗ್ಗ ನಿನ್ನ ಅಲ್ಲ, 4 ದಿನ ತಪ್ಪಿಸಿದ್ರ ಕಾಲೇಜ್ ಏನು ಓಡಿ ಹೋಗಾಣಿಲ್ಲ, ಯಾಕ್ ಕಾಳಜಿ ಮಾಡ್ತಿ? ನಾನ ಕಳಿಸಿ ಬರ್ತೀನಿ ಆತಿಲ್ಲೋ.
5: ಆದ್ರೂ ನನಗ್ ಯಾಕೋ ಪಾಡ್ ಅನ್ಸಾಣಿಲ್ಲ, ಎದ್ಯಾಗ ಹುಳು ಹುಳು ಅನ್ಸಾಕತ್ತೈತಿ, ಎಡಗಂಡ ಬ್ಯಾರೆ ಅದ್ರದಂಗ ಆಕತ್ತೈತಿ. ದೇವ್ರ ಮುಂದ ದೀಪ ಹಚ್ತೇನಂತ.
1: ನೀ ಏನೇನಾರ ವಿಚಾರ ಮಾಡ್ತಿ ಬಿಡ ನಿನ್ನ.
6: ನೀ ಯಾವಾಗ ಬಂದ್ಯೋ ನಾಗಪ್ಪ?
1: ಅಯ್ಯೋ ಇದ ಈಗ ಬಂದ್ಯೋ ಕಳಪಣ.
6: ಹೌದಾ? ಅಲ್ಲೋ ಹೋದ ಕೆಲ್ಸ ಏನಾತ ಹಣ್ಣು ಕಾಯೋ?
1: ಸೌಕ ಶೋಮಾರ ಎಮ್ಮೆಲ್ಲ ಮಾತಾಡು, ಮನ್ಯಾಗ ಇನ್ನೂ ಯಾರಿಗೂ ಈ ಸುದ್ದಿ ಹಚ್ಚಿಲ್ಲ ನಾನು.
6: ಹೌದಾ?
1: ಮತ್ತು ಸುಮ್ನ ಮುಂಜಾನೆ ಮುಂಜಾನೆ ಎದ್ದು ನೀನು ರಾಧಾ ಅಂತ ಮಾಡ್ಬೇಡ ಮರಾಯ.
6: ಹಂಗಂತಿ ಹಂಗ ಮಾಡುವೆ ನಂದೇನ ಬಿಡ ನೀನ.

0: ಯಪ್ಪ
1: ತಮ್ಮ ವಾಡದ ಕಡೆನ ಹೊಂಟಿದ್ರಿ ನಾನು.
2: ನೀವ ಎದ್ರಿಗ್ ಬಂದ್ರಲ್ರಿ
0: ಅಂತ ಹಸ್ರಿ ಏನಿತ್ತಲೆ ಕಳೆ
1: ದಣಿ ಗಿಣಿ ಬಂದೈತ್ರಿ ಗಿಣಿ ನಾಗವನ ಮೊಮ್ಮಗಳು.
0: ಹೌದನಲಿ ಮುಂಜಾನೆ ಎದ್ದು ನಿನಗೆ ಯಾರು ಹೇಳಿದ್ರು ಈ ಸುದ್ದಿನ?
1: ನಾಗೇನ ಬಾಯಿ ಬಿಟ್ಟು ಹೇಳೇನ್ರಿ ಮಗಳನ್ ಕರ್ಕೊಂಡು ಬಂದೇನಂದಾನೆ.
0: ಹೌದನಲಿ ಪಾತ್ ಬಿಡ ಹಂಗಾರ ಇನ್ನೇನು ಚಿಂತಿಲ್ಲಲ್ಲ.
1: ಹಂಗಲ್ರಿ ದಣಿ ಇವತ್ ಬಿಟ್ರ ನಾಳೆ ಆಯ್ತಾರ ಮತ್ತ ಸೋಮವಾರ ಬಂತಂದ್ರೆ ಕಾಲೇಜ್ ಶುರು ಆಕತ್ತಲ್ರಿ.
0: ಕಾಲೇಜ್ ಶುರು
1: ಹ್ಞೂನ್ರಿ
0: ಕಾಲೇಜ್ ಶುರು ಆದ್ರೆ ನಮಗೇನು
1: ಆಟ್ರಾಗ ಅರಿಗಿಣಿ ಪುರ್ರ ಮತ್ ಬರೋದ್ ಯಾವಾಗ ಏನ
0: ಇವ್ರ ಹಿಂಗೈತನ ಇದು ಹಕ್ಕಿಕ್ಕ.
1: ಹ್ಞೂನ್ರಿ ದಣಿ ಅದಕ್ಕ ಅಂದೆ ಈಗ ಏನಿದ್ರು ಗಿಣಿ ಪುರ್ರ ಆಗ್ಬಾರ್ದು.
0: ಒಂದರ ದಿನದಾಗ ಹೆಂಗಲಿ ಅಪ್ಪ
1: ಹ್ಯಾಂಗರ ಮಾಡಕ ಬೇಕ್ರಿ. ಕೈಯಾಗಿನ ಗಿಣಿ ಬಿಟ್ರ ಹೋತಂತ ತಿಳಿರಿ. ಮತ್ತ ಒಳಗಿನ ಮಾತಂದ್ರ ಆ ಹುಡುಗಿ ಅವ್ವಗೆ ಮಸಲತ್ತ ಇದೇನೇನೇನು ಗೊತ್ತಿಲ್ರಿ.
0: ಅಂದ್ರೆ ಏನಲೆ
1: ಹ್ಞೂನ್ರಿ
0: ಮುದಕ್ ಹೇಳಿಲ್ಲನ ಆಕೆಗೆ ಆಕೆ ಕೈಯಾಗ ಝಣ ಝಣ ಅಂತ ರೊಕ್ಕ ಎಣಿಸಿಲ್ಲ.
1: ಅದೆಲ್ಲ ಕರೆ ಆತು ಬಿಡ್ರಿ ದಣಿ. ಆದ್ರ ಆ ಹುಡುಗಿ ಅವ್ವಗ ಇದು ಯಾವ್ದಕ್ಕೂ ಗೊತ್ತೇ ಇಲ್ರಿ. ಮತ್ತು ಸುದ್ದಿ ಗೊತ್ತಾದ್ರೆ ಎಲ್ಲ ಹದಗೆಟ್ಟ ಹೋಗತ್ರಿ. ಮಲ್ಲವ್ವ ಇದನ್ನ ಮಾಡಕ್ಕೆ ಕೊಡುದಿಲ್ಲ.
0: ಹಿಂಗೈತನಿ.

0: ಸಿಕ್ಕೊಂಡ್ರೆ ಒಳ್ಳೆ ಪೇಚಿಗೆ ಸಿಕ್ಕೊಂಡ್ವಲ್ಲ ನಾವು ಅಲ್ಲ ಮತ್ ಒಂದಾರು ದಿನದಾಗ ವ್ಯವಸ್ಥೆ ಹೆಂಗಾಗ್ಬೇಕು?
1: ದೌಡ ಹಮ್ಮಿಣಿ ಹೊರಗ್ ಬರ್ಲಿ ಧಣಿ.
0: ತಡದಾರ ತಡಿಲಿ ಅಪ್ಪ, ಮೊದಲ ನಾಗ್ಯಾನ್ ಕೂಡ ಮಾತಾಡ್ಯಾರ ಬರ್ತೇನಿ.
1: ಅದಕ್ಕೆಲ್ಲ ಪುರ್ಸತ್ ಇಲ್ರಿ ಧಣ್ಯಾರ, ಹೇಳಾಕತ್ತೇನಿ. ಎಲ್ಲ ಲಗೂಟ್ ಆಗ್ಬೇಕಲ್ರಿ, ಮತ್ತೆ ದೇವಿರಿ ಎಲ್ಲ ತಯಾರಿ ಮಾಡ್ಕೋಬೇಕಲ್ರಿ ಅಪ್ಪ.
0: ಹಂಗಂದ್ರೆ ಹೆಂಗಲೆ, ಈಗ ಯಾಕೆ ರೊಕ್ಕ ಬೇಕು?
1: ಮುತ್ತ ಕಟ್ಟಾಕ, ಮುತ್ತಿನ ಗೊಂಡೆ, ಮುತ್ತಿನ ಹಾರ, ಬಾಸಿಂಗ, ಎರಡು ಹೊಸ ಕಿರ್ಗಿ, ಜೋಡ ಕಣ ಹುಡುಗಿಗೆ, ಮತ್ ಎಲ್ಲ ಮುತ್ತೈದೆಯರಿಗೆ ಹಸಿರು ಸೀರಿ, ಕಣ, ಮೇಲುಪಚಾರದ ಜ್ವಾಡ್ನಿ, ಬೆಳ್ಳಿ ಕಾಲುಂಗರ, ಎಲ್ಲರಿಗೂ ಕೈ ತುಂಬ ಹಸಿರು ಬಳಿ, ಮರುತುಂಬ ಸೀದಾ, ತಾಂಬೂಲ, ದಕ್ಷಿಣಿ, ಎಲ್ಲ ತಯಾರಿ ಮಾಡಕ್ ರೊಕ್ಕ ಬೇಡನ್ರಿ ದೇವಿರಿಗೆ. ತೆಗೀರಿ ರೊಕ್ಕ, ತೆಗೀರಿ
0: ರೊಕ್ಕ. ನಾಳೆ ಮುಂಜಾನೆ ಅನ್ನೋದ್ರಾಗ ಎಲ್ಲಾ ಸಜ್ಜಾಗಬೇಕು.
1: ಹ್ಞೂನ್ರಿ ದಣೆ, ನಾ ಮೊದಲು ಬಿಡೋದ್ ಬಿಟ್ಟು ದೇವಿರ ಮನಿಗೆ ಹೋಗ್ತೇನ್ರಿ. ನೀವು ಕೊಟ್ಟ ರೊಕ್ಕ ಆಕಿಗೆಲ್ಲ ಕೊಟ್ಟು ಬಿಡ್ತೇನ್ರಿ, ಯಾವುದಕ್ಕೂ ಕೊರತೆ ಆಗ್ಬಾರ್ದು ನೋಡ್ರಿ. ಮತ್ತೆ ಆಕಿಗೂ ಎಲ್ಲ ಹೊಂದಿಕೆ ಮಾಡ್ಕೊಳಕ್ ವೇಳ ಬೇಕಲ್ರಿ ದಣೆ. ಹಿಂಗ ದಣಿ ಇಲ್ಲೋಡ್ರಿ, ಮತ್ ಬಾಳ ಜಪ್ಪಿಸಿ ಹುಷಾರಿಲೆ ಮಾಡ್ಬೇಕ್ರಿ. ಮತ್ತ ಮಲ್ಲವ್ಗ ನಿಮ್ಮ ಮಾತಿನ ವಾಸನೆ ಬಡಿಬಾರ್ದ್ರಿ, ಹಂಗೆ ರಾತಂದ್ರಿ ಎಲ್ಲ ಹದಗೆಟ್ಟ ಹೋಗತ್ರಿ.
0: ಆತಳಪ್ಪ ಹಂಗ ಮಾಡ್ತೇನಿ. ಆತಿಲ್ಲ
1: ಹ್ಞೂ ಅನ್ನಲ್ರಿ ಧಣಿ, ಏನಾರ ಅಡವಾಸ್ನಿ ಬಡದು ಗಿಣಿ ಹಾರಿ ಹೋಗದಂಗ ನಾಗಪ್ಪನ ಮನೆ ಮುಂದೆ ಕಾವಲದ ಆಳು ಹಾಕಬೇಕು ಅಂತೇನ್ರಿ.
0: ಬೇಸ್ ಹೇಳಿದ್ ನೋಡ ಲೇಖಾಳ್ಯ, ಆ ರುದ್ರ್ಯ ಮತ್ತ ಕೆಂಚನ ಕರೆದು ನಾಗ್ಯಾನ ಮಗಳು ರೇಣುನ ಮೇಲೆ ನೆದರಿ ಇಡ್ರಿ ಅಂತ ಹೇಳಲೆ ಅವ್ರಿಗೆ.
1: ಮತ್ತ ಹೇಳಕಬೇಕಲ್ಲ,
0: ಹೇಳ, ನಾ ಬರ್ತೇನಿ.
1: ಧಣಿ ಅಂತೂ ಅತ್ತಾಗ ಹೋದ್ರಲ್ಲ ಬೇಸತ್. ಈಗ ಮೊದಲು ನೋಟ್ ಎಣಸಿ ಬಿಡ್ತೇನೆ. ಇದ್ರಾಗ ಅರ್ಧ ಪಾಲು ನಂದು, ಉಳಿದ ಅರ್ಧ ಪಾಲು ದೇವಿರಿಗೆ ಕೊಡ್ಬೇಕು. ಹೌದಲ್ಲ, ಈಗ ಬರಬ್ಬರೇ ಆತ ನೋಡ್. ಏನ್ ವ್ಯವಸ್ಥೆ ಮಾಡ್ಕೋಬೇಕು ಅದನ್ನು ಎಲ್ಲ ತಿಳಿಸಿ ಹೇಳಿ ಬಿಡ್ತೇನೆ ಆಕಿಗೆ.
2: ಎಲ್ ಹೋಕ್ಕಿಯೋ ಕುಂಟ್ಕಾಳ್ಯ, ಇಲ್ಲೇ ಅದೀನಿ. ಏನು ನಡ ರಸ್ತೆದಾಗ ಒಬ್ನ ನಿಂತು ಏನೇನೋ ಒಟಗೂಡಾಕತ್ತೀಯಲ್ಲ.
1: ಯಾಕ ದೇವಿರಿ ನಗಬಾರ್ದು ಎಂದಾನ?
2: ಏ ಕಾಳ್ಯ ನೋಡ, ಮತ್ತ ನಡ ರಸ್ತೆದಾಗ ನನ್ ನೋಡಿ ಕಾಳಪ್ಪ ಕಿಸಿ ಕಿಸಿ ನೊಕ್ಕ ಅಂತ ಗೌಡಿಗ್ ಹೇಳಿದೆ ಅಂದ್ರ ನಿನ್ನೊಂದ್ ಕಾಲ್ ಮುರಿದು ಕೈಯಾಗ ಕೊಡ್ತಾನು.
1: ನಿಂದು ದಿಮಾಕ ಬಾಳ ಆತು ಬಿಡವ. ಇಲ್ಲೋಡ ಈಗ ದಣ್ಯಾರು ನನ್ನ ನಿನ್ ಕಡೆನ ಕಳಿಸ್ಯಾರ ತಿಳಿತಿಲ್ಲ. ಇಲ್ನೋಡ ರೊಕ್ಕ ತಗೋ, ದಣೆ ಯಾರು ಕೊಟ್ಟು ಕಳ್ಸ್ಯಾರ ನಿನ್ ಕೊಡ ಅಂತ ಕೊಟ್ಟಾರ ತಗೋ.
2: ಇಲ್ಲ ಕಾಳಪ್ಪ, ಇಷ್ಟೊಂದ್ ರೊಕ್ಕ ಒಮ್ಮಕ್ಕಲೆ ದಣಿ ಯಾಕೆ ಕೊಟ್ಟ?
1: ದೇವಿರಿ ಕೇಳಿಲ್ಲೆ, ನಿನಗೊಂದು ದೊಡ್ಡ ಕೆಲಸ ಐತಿ, ಅದು ನಾಳೆ ಬೆಳಗ್ ಹರಿಯುದ್ರಾಗ ಎಲ್ಲ ತಯಾರಾಗ್ಬೇಕು. ಬೇ ನಾ ಎಲ್ಲ ಹೇಳ್ತೇನೆ ಬಾಯಿಲೆ
2: ಬಾಯ್. ಅಪ್ಪ
3: ನಾಟ್ ಹೋಗಿ ಕಾಳಪ್ಪನ್ ಭೇಟಿಯಾಗಿ ಬರ್ತೀನಿ. ಹೋಗಿ ಬರ್ತೀನಿ.
2: ಆಯ್ತಪ್ಪ. ಅವ್ವ
4: ಹಾ,
2: ಈ ಹೊತ್ನಾಗ ಅಪ್ಪ ಕಾಳಪ್ಪನ್ ಕಡೆ ಯಾಕ
4: ಕೇಳು ಅತ್ತೆವನ್ನ ಯಾಕ ಅಂತ ಎಲ್ಲ ಕತಿ ಹೇಳ್ತಾಳು.
2: ಆ ಕಾಳ್ಯಾನ ಮಾರಿ ಮಣ್ಣಾಗಡಗ್ಲಿ ನನ್ನ ಮನಿ ಮುರಿದಿಟ್ಟಾನ. ಅವಗಂತೂ ಮನಿ ಇಲ್ಲ, ಹೆಂಡ್ರಿಲ್ಲ, ಮಕ್ಳಿಲ್ಲ, ತಾನೂ ಕುಡ್ದು ನಿಮ್ಮಪ್ಪಗೂ ಕುಡಿಸಿ ಹೌದುಗಡಿಸಿಟ್ಟಾನ.
5: ಏನ್ ಹೇಳ್ಯವ ರೇಣು, ಇನ್ನು ನಡ್ರಾತ್ರಿ ಆದ್ಮೇಲೆ ಮನಿ ಬರ್ತಾನ ನಿಮ್ಮಪ್ಪ.
4: ನಾಗವತಿ, ನಾಗವತಿ.
5: ಯಾರು ದೇವೇರಿನ? ಬಾಯ್ ಬಾ.
2: ಇಲ್ಲೇ ಅದಿಯಲ್ಲ, ಪಾಡತ್ ಬಿಡು. ನಿನ್ನ ಕಡೆನ ಬಂದಿದ್ನಿ, ಒಂದ್ ಕೆಲಸ ಹರಕತ್ ಆಗೈತಿ. ದೇವ್ರ ಕಾರ್ಯಕ್ಕ ನಾಳೆ ಮುಂಜಾನೆ ಬೆಳಗ್ ಹರಿಯೋದ್ರಾಗ ಎಲ್ಲಮ್ಮನ ಫೋಟೋ ಬೇಕಾಗೈತಿ.
5: ಅಯ್ಯ ಅಲ್ಲ ತಾಯಿ, ನನ್ನ ಹಂತಕ್ಕೆಲ್ಲೈತಿ?
2: ನಾ ಹೇಳ್ತೀನಿ, ನಿಂಗವನ್ ಮನ್ಯಾಗ ಐತಿ, ಆದ್ರ ನಾ ಕೇಳಿದ್ರ ಅಕ್ಕಿ ಕೊಡಾಣಿಲ್ಲ. ನಿಂಗಿ ಗೊತ್ತೈತಲ್ಲ ನನಗೂ ಅಕ್ಕಿಗೂ ಹೊಂದಾಣಿಕೆ ಇಲ್ಲ. ನೀ ಆದ್ರ ಕೆಲಸ ಆಕೈತಿ, ಈ ಕಾರ್ಯಕ್ ಬೇಕು ಅಂತ ಕೇಳಿದ್ರ ನಿನಗ ಇಲ್ಲ ಅನ್ನಾಣಿಲ್ಲ. ಮತ್ತ ಕಾರ್ಯಕ್ಕ ಎಲ್ಲಮ್ಮನ್ ಫೋಟೋ ಬೇಕಾ ಬೇಕಲ್ಲ ಅತ್ತವ್ವ?
5: ಹಿಂಗಂತೀಯ ದೇವೇರಿ?
2: ಹೂನ, ನಾ ಎಲ್ಲ ನಿನ್ ಜೋಡಿ ಬರ್ತಿದ್ನಿ, ಆದ್ರ ನಿಂಗವ್ವ ಮಹಾ ಹಂಡಬೇರಿಕ ಅದಾಳು, ಆಕಿಗೆ ಸಂಶಯ ಬಂತಂದ್ರ ಎಲ್ಲ ಕೆಲಸ ಹದಗೆಡ್ತೈತಿ.
5: ಆತ್ ಬಿಡ, ಹೋಗಿ ನಾನೇ ತಗೊಂಡ್ ಬಂದ್ಬಿಡ್ತೀನಿ ಆತ.
2: ನೀ ಬರೋ ಮಟ ನಾ ಇಲ್ಲೇ ಇರ್ತೀನಿ.
5: ಲಗೂನೇ ಬಂದ್ಬಿಡ್ತೀನ.
6: ಈ ದೇವೇರಕ್ಕ ಏನ್ ಅಕ್ಕಿ ಕತ್ ಹೇಳ, ಏನ್ ಮಸಲತ್ ನಡ್ದೈತಿ?
4: ಅಕ್ಕಿನೇನ್ ಕೇಳ್ತಿ? ನನಗೂ ಗೊತ್ತಾಗೈತಿ.
6: ಹಾ, ಏನ್ ಗೊತ್ತಾಗೈತಿ ಹೇಳಯ್ಯವ್ವ?
4: ಈ ಮುದುಕಿನ ಈ ಮನಿ ಹಾಳ್ ಮಾಡಕ್ ನಿಂತಾಳ, ನನಗೇನು ಗೊತ್ತಿಲ್ಲಂತ ಮಾಡ್ಯಾಳ. ಆ ಬೇವರ್ಸಿ ಗೌಡ ಮನ್ ಬಂದಿದ್ದ, ಮತ್ತ ಇವತ್ ಮುಂಜಾನೆ ಬಂದಾಗ ಬಾಕ್ಲ ಹಿಂದ ನಿಂತು ಇವ್ರ ಮಾತ್ ಕೇಳಿನಿ, ಮತ್ತ ಮುದುಕಿ ಸರಿಗೆ ನೋಟಿನ್ ಕಟ್ ಹಾಕಿದ್ದು ನೋಡಿನಿ, ಮತ್ತ ನನ್ ಮುಂದ ಸಾಚ ಅಂತ ನಾಟಕ ಮಾಡ್ತಾಳ, ಸೋಗ್ ಮಾಡ್ತಾಳ ಈಕಿ.
6: ಮತ್ತ

0: ಅದಾನ್ಬೆ?
1: ಏನಪ್ಪ ಹುಣಸಿ ಕೊಪ್ಪ, ಕಾಳ್ಯಾನ್ ಹಿಂಬಾಲೆ ಕುಡ್ತಕ್ ಬಿದ್ದು ಮನಿ ಮುರಿಯಕ್ ನಿಂತಾನ ಅಂದೆ.
0: ಅಯ್ಯಯ್ಯಪ್ಪ, ಅಪ್ಪನು?
1: ಹೌದ ರೇಣು, ನಿಮ್ಮಪ್ಪ ಮತ್ತಿ ಮುದುಕಿ ಅಕ್ಕುಂಟ್ ಕಾಳ್ಯ ಎಲ್ಲಾರು ಶಾಮಿಲಾಗಿ ನಿನ್ನ ಬಲಿ ಕೊಡಕ್ ನಿಂತಾರ ಮಗಳ. ನಾವು ಒಬ್ಬಂಟ್ಯಾಗಿ ನಿನ್ನ ಬಾಳೆ ಹ್ಯಾಂಗ್ ಜೋಪಾನ್ ಮಾಡ್ಲೆ ಮಗಳ?
0: ನಾವು ಅಲ್ಲೇ ನನ್ನ ಯಾರು ಬದುಕಿಸ್ರು, ನಾ ಏನ್ ಮಾಡ್ಲಿ ದೇವೇರಕ್ಕ?
2: ಏ ತಡಿಯ ತಡಿಯ ರೇಣು. ಏ ಮಲ್ಲವ್ವ, ಯಾಕೆ ಅಳತಿ? ತಡ್ಕೋ ತಡ್ಕೋ. ಈಗ ನಾ ಯಾಕೆ ಬಂದೆ ನೀ ಗೊತ್ತಾತಿಲ್ಲೋ?
0: ಮತ್ತೇನ್ ಗೊತ್ತಾಗುದೈತಿ? ಎಲ್ಲಮ್ಮನ ಫೋಟೋ ತಗೊಂಡ್ ಬಾ ಅಂತ ಮುದುಕಿನ ಓಡಿಸಿದೆಲ್ಲ. ನಾಳೆ ದೇವ್ರ ಕಾರ್ಯ ಮಾಡ್ಸಕ ನೀನ ಮುಂದಾಗಾಕಿ, ಅದಕ್ಕ ಎಲ್ಲಾ ಜ್ವಾಡ್ನಿ ಮಾಡಾಕ್ ಬಂದಿ.
2: ಅದಕ್ಕಲ್ಲೇ ರೇಣು, ನಾನು ನಿಮ್ಮವ್ವ ಕೂಡಿ ನಿನ್ನ ಹ್ಯಾಂಗ್ ಬದುಕಿಸ್ಬೇಕು ಅಂತ ಹವಣಕಿ ಹಾಕಬೇಕಾಗೈತಿ ಮಲ್ಲವ್ವ. ಎಲ್ಲಾ ಮೈ ಮ್ಯಾಗ ಬಂದೈತಿ. ನಾಳೆ ಬೆಳಗ್ ಹರಿಯೋದ್ರಾಗ
0: ಏನ ದೇವರಕ್ಕ?
2: ಎಲ್ಲಾ ತಯಾರಿ ಮಾಡು, ಮುತ್ತ ಕಟ್ಟುದೈತಿ ಅಂತ ಹೇಳಾನ ಕುಂಟ ಕಾಳ್ಯ. ಅದಕ್ಕ ದಡಬಡಿಸಿ ಓಡಿ ಬಂದೇನ ಮಲ್ಲವ್ವ. ಅದಕ್ಕಂತ ಈ ಮುದುಕಿನ

0: ಆ ಕೂಡಿ ನಿನ್ನ ಹ್ಯಾಂಗ್ ಬದುಕಿಸ್ಬೇಕು ಅಂತ ಹವಣಕಿ ಹಾಕಬೇಕಾಗೈತಿ ಮಲ್ಲವ್ವ, ಎಲ್ಲಾ ಮೈ ಮ್ಯಾಗ ಬಂದೈತಿ. ನಾಳೆ ಬೆಳಗ್ ಹರಿಯೋದ್ರಾಗ
1: ಏನ ದೇವರಕ್ಕ
0: ಎಲ್ಲಾ ತಯಾರಿ ಮಾಡು, ಮುತ್ತ ಕಟ್ಟುದೈತಿ ಅಂತ ಹೇಳಾನ ಕುಂಟ ಕಾಳ್ಯ. ಅದಕ್ಕ ದಡಬಡಿಸಿ ಓಡಿ ಬಂದೇನ ಮಲ್ಲವ್ವ, ಅದಕ್ಕಂತ ಈ ಮುದುಕಿನ ಅತ್ತಾಗ ಓಡಿಸಿದೆ. ಈಗ ಗಡಾನ ಏನಾರ ಬೇತು ಹಾಕಾಕ ಬೇಕು, ಇಲ್ಲಾಂದ್ರ ಮಗಳು ಬಾಳು ಏನಿಲ್ಲದ ಹಾಳಾದಿತ್ತು. ನಾ ಹ್ಯಾಂಗ ಮಾಡ್ಲೆ ದೇವಿರಿ? ಮೊದಲ ಮುದುಕಿ ಬರೋದ್ರಾಗ ಏನಾರ ಮಾಡ್ಬೇಕು. ಏ ರೇಣು, ನಿಮ್ ಕಾಲೇಜ್ಗೆ ಹ್ಯಾಂಗರ ಸುದ್ದಿ ಮುಟ್ಟಿಸ ತಂಗಿ?
1: ಏನನ್ ಸುದ್ದಿ ಮುಟ್ಟಿಸ್ಲೆ ಅಕ್ಕ, ಮತ್ತ ಯಾರಿಗೆ?
0: ಹಿಂಗಿನ ಮಾತು ಹಿಂಗೈತಿ, ನನ್ ಹ್ಯಾಂಗರ ಬದುಕಿಸ್ರಿ ಅಂತ ಹೇಳು. ನನ್ ಮಾನ ನಿಮ್ ಕೈಯಾಗೈತಿ, ಬೆಳಗ್ ಹರಿಯೋದ್ರಾಗ ಬಂದು ನನ್ ಕಾಪಾಡ್ರಿ ಅಂತ ಎಲ್ಲಾರ್ಗೂ ಹೇಳು.
2: ಹೇಳ ರೇಣು.
1: ನಾನು ರಾತ್ರೋ ರಾತ್ರಿ ಊರಿಗೆ ಓಡ್ ಹೋಗ್ತೀನಿ. ಮುದುಕಿನೂ ಹೋಗೈತಿ, ಅಪ್ಪನು ಕುಡಿಯಕ್ ಹೋಗ್ಯಾನ. ಯಾರಿಗ್ ಮುದ್ದು ಕಟ್ತಾರೋ ಕಟ್ಲಿ.
0: ಏ ಹುಡುಗಿ ನಿಂದ್ರಿಲ್ಲೆ, ಅಲ್ಲೇ ಹೊರಗ ಆ ಹರಾಮಿ ಗೌಡನ ಬಂಟ್ರು ಸರ್ಪ ಗಾವಲ್ ಕುಂತಾರ. ನೀ ಏನ್ರ ಹೊರಗ್ ಹೋದ್ರ ಹೆಡಮುರ್ಗಿ ಕಟ್ಟಿ ಒಳಗ್ ಹಾಕಿ ಕೀಲಿ ಜಡಿತಾರು ಆಟ.
1: ಹೌದಲ್ಲ ದೇವರಕ್ಕ? ಹಾ, ನಾನು ಮಸಲತ್ ಮಾಡ್ತೀನ್ ತಡಿ.
0: ಹೋಗ್ ಹೋಗು, ಏನಾರ ಮಾಡು. ಎಂಥ ಬಂಗಾರದಂತ ಮಗಳು, ನಿನ್ ಗಂಡಗರ ತಿಳಿಬಾರ್ದೇನವೇ ಮಲ್ಲವ್ವ?
2: ಯಾರ್ ಹೇಳ್ಬೇಕ ದೇವಿರಕ್ಕ, ಈ ಮುದುಕಿ ಮೊಮ್ಮಗಳನ್ನ ದೇವ್ರಿಗೆ ಬಿಟ್ಟು ರೊಕ್ಕ ಗಳಿಸಾಕ ಹವಣಿಸ್ತಾಳ. ಈ ಗಂಡ ಆ ಕುಂಟ ಕಾಳೆ ಹಿಂದ್ ಬಿದ್ದು ಚಟಕ್ ಹಾಳಾಗತ್ತಾನೆ. ಯವ್ವ,
0: ಏ ರೇಣು, ಏನ್ ಮಾಡಕತ್ತೀಯ ತಂಗಿ?
1: ಬನ್ನೆ ಅಕ್ಕ, ನೀನು ನನ್ ಕಡೆ ಅದಿಯಲ್ಲ, ನಾನು ಗಟ್ಟಿಯಾಗ್ ನಿಂದಿರ್ತೀನಿ. ನೀ ಏನು ಗೊತ್ತಿಲ್ದಂಗ ಎಲ್ಲ ತಯಾರಿ ಮಾಡ್ಕೋ, ಆತಿಲ್ಲೋ?
0: ಹಂಗ ಆಗ್ಲೆ ಯವ್ವ.
3: ದೇವೇರಿ, ಏ ದೇವೇರಿ, ದೇವಿ ಫೋಟೋ ಸಿಕ್ತಿ ನೋಡೇವ.
0: ನಾಗವತ್ತಿ ತಂದ್ಯ ಫೋಟೋ? ಪಾಡತ್ ಬಿಡ್ಬೇಕು ಪಾಡತ್. ನಾ ಎಲ್ಲಿ ಆ ನಿಂಗಿ ಕೊಡ್ತಾಳೋ ಇಲ್ಲೋ ಅಂತ ಮಾಡಿದ್ನಿ.
3: ಹೂ ನಾಯವ್ವ, ಆ ನಿಂಗಿ ಮಿಜಿಮಿ ಮಾಡಾಕತ್ತಿದ್ಲ, ನಾನ ತಂದು ಕೊಡ್ತೀನಿ ನಿಂಗವ್ವ, ದೇವ್ರ ಕಾರ್ಯಕ್ಕೆ ಅಡ್ಡ ಮಾಡ್ಬೇಡ ಅಂತ ಅನ್ನಿ ಕೊಟ್ಟ ನೋಡೇವ. ನಾವೊಂದಿಟ್ಟೆ ಒಳಗ್ ಹೋಗಿ ನೀರ್ ಕುಡಿದ್ ಬರ್ತೀನಿ ಅಯ್ಯವ್ವ.
0: ಕೆಲಸ ಹಗರಾಗಿ ಚಿಂತೆ ಕಡಿಮೆ ಆತ್ ನೋಡ್ಬೇ. ನಾ ಹೋಗ್ ಬರ್ತೇನೆ ಅಮ್ಮಲ್ಲವ್ವ.
1: ನಿಂದ್ರ ಅಕ್ಕ, ನಾನು ಕುಂಕುಮ ತರ್ತೀನಿ.
2: ಹ್ಯಾಂಗ್ ಮಾಡೋಣ ಮಗಳ ರೇಣು, ಈಗ ಹ್ಯಾಂಗ್ ಮಾಡೋಣ?
1: ನೀ ಸುಮ್ನಿರ ಅಯ್ಯವ್ವ. ಅಕ್ಕ, ನೀ ಏನು ಗೊತ್ತಿಲ್ದಂಗ ಗಪ್ಚುಪ್ ಎಲ್ಲ ಸಜ್ಜ ಮಾಡ್ಕೊಂಡ್ ಬಾ, ನಾ ಮುಂದೇನ್ ಅನ್ನೋದು ಮುಂಜಾನೆ ನಿಮಗ ಗೊತ್ತಾಗ್ತೈತಿ.
0: ಬಹಳ ಹುಷಾರಿಲೆ ಮಾಡ ತಂಗಿ, ನಾನು ಮತ್ ನಿಮ್ಮವ್ವ ಇಬ್ರು ನಿನ್ ಬೆನ್ನಿಗದೀವಿ.
1: ಹೌದ ಅಕ್ಕ, ಗೊತ್ತೈತಿ, ಬಹಳ ಹುಷಾರಿಲೆ ಮಾಡ್ತೀನಿ, ನೀವು ನೋಡ್ಯಾರ ನೋಡ್ರಿ.
0: ಆಗ್ಲಿಲ್ಲವ್ವ.
3: ಹಡಲಿಗೆ
0: ಹಸಿರು ಬಳಿ ಮತ್ತ ಸೀರಿ ಉಡಿಸ್ಬೇಕಲ್ಲ. ಮೊದಲ ವಿಳೆದೆಲೆ ಮೇಲೆ ಬೆಟ್ಟಡಿಕೆ ಇಟ್ಟು ಅರಿಶಿನ ಕುಂಕುಮ ಹೂ ಹಾಕಿ ಬೆನಕನ್ ಪೂಜಾ ಮಾಡಿ ಉತ್ತತ್ತಿ ನೈವೇದ್ಯ ಮಾಡಯ್ಯವ.
3: ಹೌದಯ್ಯವ, ಹೌದು ದೇವೇರಿ. ಆಮೇಲೆ ಹಡಲಿ ತುಂಬಿ ಭಂಡಾರ ಇರ್ಸುನು ಕೆಲ ಮತ್ತ ಮುತ್ತಿನ ಮಂಡಳಿ ಎಲ್ಲ ಕಾಣವಂತಲ್ಲ.
0: ಅಲ್ಲೇ ಹಡಲ್ಗಿ ಮುಂದಿನ ತಟ್ಟಾಗ ಎಲ್ಲ ಸಜ್ಜ ಮಾಡಿಟ್ಟಿನಿ. ಮುತ್ತಿನ ಮಾಂಡೋಳಿ ಐತಿ, ಮತ್ತ ಹಳದಿ ದಾರದಾಗ ಪೋಣಿಸಿದ ಅರಿಶಿಣ ಬೇರಿನ ಮುತ್ತಿನ ಸರಾನು ಐತಿ ನೋಡು.
3: ಹೌದಯ್ಯವ, ಎಲ್ಲ ಐತಿ. ಚೌಡಿಕಿ ಪಾರ್ಸ್ಬೇ, ಮುತ್ತೈದರೆಲ್ಲಾರು ಹಂಗ ಕುಂತ್ ಬಿಟ್ಟಿರ್ಲ, ಎಲ್ಲ ಮನ ಹಾಡ ಶುರು ಮಾಡ್ರಿ.

0: ಏನ್ ಮಾಡಕತ್ತಿಲೆ ಮಲ್ಲಿ?
1: ಯಾಕ್ ಗಡ್ಬಡ ಮಾಡ್ತೀಯ ಬದುಕಿ? ಬರ್ಲಿ ಸಾವಕಾಶ ಬರ್ಲಿ.
0: ಏ ಮಲ್ಲಿ, ಕಿವಿ ಕೇಳ್ತಾವ ಇಲ್ಲೋ? ಹೊರಗ ಬಾ ಅಂದೆ. ಹ,
2: ನಾನೇ ಒಳಗ್ ಹೋಗಿ ಕರ್ಕೊಂಡ್ ಬರ್ತೀನಿ.
1: ಏನಲೇನಾಗ್ಯಪ್ಪ? ಏನ್ ಮಾಡಿ
0: ಅಪ್ಪ?
1: ನನ್ನ ಮಳ್ ಮಂಗ್ಯಾನ್ ಮಾಡಿ ಹಿಂಗ ತಿನ್ಸ್ಬೇಕಂತ ಮಾಡಿ
0: ಇಲ್ಲಪ್ಪ?
1: ನಿನ್ನ ಚರ್ಮ ಸುಲ ತೋರ್ನ ಕಟ್ಟೇನು? ಏನಂತ ತಿಳ್ಕೊಂಡಿ ನೀನನ್ನ?
0: ಇಲ್ಲೋ ಅಪ್ಪ, ನನಗೂ ಖಾಬ್ರೆಗೆ ದಣಿ. ಇಲ್ಲೇ ಮನೆಯಾಗಿದ್ಲು, ಹೊರಗಂತೂ ಬಿಟ್ಟಿಲ್ಲ. ಹೆಂಗ್ ತಪ್ಪಿಸ್ಕೊಂಡ್ಲು ಏನು ಅಂತೀನಿ ದಣಿ, ನನಗ್ ಗೊತ್ತಿಲ್ಲ. ನನಗ್ ಗೊತ್ತಿಲ್ಲರಿ ದಣಿ.
2: ನನ್ನ ಮುಂದೆ ಚೌಕ್ಯಾಗ ಮಲಗಿದ್ಲ ಅಪ್ಪ, ಈಗ ಅಲ್ಲಿಲ್ಲ ಅಂದ್ರೆ ಏನಾಗೈತೇನೋ ಅಂತೀನಿ. ಅಲ್ಲ ಅಪ್ಪ, ಅದು ಹೆಂಗ್ ಮಠ ಮಾಯ ಆಗ್ಯಾಳು ಅಂತೀರು? ಏನ್ ಮಾಡಿದೆ ಮಲ್ಲಿ, ಏನ್ ಮಾಡ್ದಿ?
3: ನಾ ಏನ್ ಮಾಡೀನಿ ಅತ್ತೆವ್ವ? ನನಗಂತೂ ಏನೂ ಗೊತ್ತಿಲ್ಲ. ನಾನು ಅದ್ರಾಗೂ ಇಲ್ಲ, ಇದ್ರಾಗೂ ಇಲ್ಲ. ನನ್ನ ಸುತ್ತ ಬರಬೇಡ ನೀನು.
2: ಏ ಮಲ್ಲಿ,
3: ಖರೇಂದ್ರ ಮಗಳು ಪಾರಾಗ್ ಹೋದ್ಲು, ಪಾಡಾತು. ನಿಮ್ ಹವಣಿಕಿ ಮಣ್ಣು ಗೂಡ್ತಿಲ್ಲ, ಸಂತೋಷ ಆತು.
0: ಏನಾರ ಮಾತಾಡಿದ್ರೆ
3: ಹೌದು ಬಿಡ. ನಾನು ಶೂರ ದೊಡ್ಡ ಗಂಡಸಾಗ್ಯಾನ. ಗಂಡಸ ನೀನು? ಮಗಳ ತಲೆ ಹಿಡಿದು ಅಕ್ಕಿ ಮರ್ಯಾದಿ ಊರ್ ಮಂದಿಗೆ ಮಾರಾವ ಗಂಡಸ ನೀನು?
0: ಮಲ್ಲಿ ಬಾಲಿಗೆ ಹರಿ ಬಿಡತಿ, ಧನ್ಯಾರ ಮುಂದು ಏನಾರ ಮಾತಾಡ್ತಿ? ಮನೋಡ್ ಮಾತ್ ನೀನ್
3: ನೆಟ್ಟಗ್ ನಿಂದ್ರಾಕ್ ಬರೋಣಿಲ್ಲ. ಕುಡಿದು ಜೋಲಿ ಹೊಡಿಯಾಕತ್ತಿದಿ, ಮತ್ತ ನನ್ನ ಹೊಡಿಯಾಕ ಬರ್ತೀಯ?
0: ಏನ್ ಮಾಡಕತ್ತೀನಿ ಹುಡುಗೋಲು? ಅತ್ತಾಗಿಲ್ಲ ಅತ್ತಾಗ
3: ಅಟ್ಟ ಬಂದ್ರ ನೋಡ ನಿನ್ನ, ನಿನ್ನ ಬಿದ್ದಲ್ಲೇ ಅಟ್ಟ ಕಡಿದು ದಂಡಿ ಕಟ್ಟಿ ಬಿಡ್ತೀನಿ. ಹಾ
2: ಬಿಡ್ರಿ,
1: ತಪ್ಪಿಸ್ಕೊಂಡು ದಣರ ತಗೊಳ್ರಿಕಿನ
3: ರೇಣಿ
1: ಬಸ್ ಹತ್ತಾಕ್ ಹೊಂಟಿದ್ದ ದಣರ, ನಾವ ಗಪ್ಪನ
4: ಹಿಡ್ಕೊಂಬಂದ್ರೆ ಮಸ್ತ್ ಕೆಲಸ ಮಾಡಿರಿ. ಏನಾಗ ನೋಡಿದ್ಯಲ್ಲ ನಿನ್ನ ಮಗಳ ಕರಾಮತಿನ?
2: ಏ ಮೂಳಿ, ಇದನ್ನೇನ್ ಮಾಡ್ದಲೇ? ಮನಿ ಮಂದಿ ಮೂಗ್ ಕೊಯ್ಯೋ ಕೆಲಸ ಮಾಡ್ದಲ್ಲ ರೇಣಿ.
4: ಏ ಮದಕೆ, ಬಾಯಿ ಮುಚ್ಕೊಂಡು ಸುಮ್ಮನೆ ಕುಂಡ್ರಿ ನೀನ. ಮುಂದೆಂದೆಲ್ಲ ನಾ ನೋಡ್ಕೊಂತೇನಿ. ಲೇರುದ್ರ ಕಟ್ಲೆ ಕಂಬಕ್ಕ
3: ನನ್ನ ಕೈಯಾಗ ಕುಡುಗೋಳ ಐತಿ. ಬೀಡ್ರೋಲೆ ಅಕ್ಕಿನ ನಿಮ್ಮ ಚಂಡ ಹಾರಿಸ್ತೀನಿ. ಬೇವರ್ಸಿಗಳ ನಿಮ್ಮ ಮಕ್ಕಳು ಅತ್ತಂಗಿಯರಿಗೆ ಹಿಂಗ ಮಾಡ್ತೀನಿ. ನಾಚಿಕೆ ಬರಾಡಿಲ್ಲೇನಲೆ ಯಾವಲೆ ನನ್ನ ಮಗಳನ್ನ ಕಟ್ಟವ? ನನ್ನ ಮಗಳ ಪಾಲಿಗೆ ಉಚನಾಯಿ ಬಂದು ಹತ್ತದಂಗ ಹತ್ತಿರಿ ಆ ಮಕ್ಕಳ. ಏ ಹಿರಿಯ, ನೀ ಎಂತ ಹಿರಿಯ ಮನಿ ಮುರಿಯ? ಮಗಳ ಬಾಳು ಮೂರಾವಟ್ಟಿ ಮಾಡಕ್ ನಿಂತಿದಿ, ಅವ್ರಿಗೇನ ಅನ್ನೋದು? ನಿನಗ್ ನಾಚಿಕೆ ಬರಾಡಿಲ್ಲ?
2: ಅಯ್ಯೋ ಅಯ್ಯೋ ಮಗನ, ಏನಾತೋ ಅಪ್ಪ, ಏನಾತೋ? ಏ ಮಲ್ಲಿ, ಏನ್ ನಡೆಸಿಯಲ್ಲ? ಮನಿ ಕಾರ್ಯಕ್ಕ ಅಡ್ಡ ಬರಬಾರ್ದಂತ ಗೊತ್ತಿಲ್ಲ ಮಲ್ಲಿ ನಿನಗ?
3: ಮನಿ ಕಾರ್ಯನ ನಿನ್ನು ನಿನ್ನು ಅಡ್ಡ ಕೆಳವಿ ಹೊಟ್ಟೆ ಹರಿದಿನ ಅತ್ತವ ನಿಂತ್ರ?
2: ಅಯ್ಯಯ್ಯೋ ಅಯ್ಯಯ್ಯೋ, ಬದುಕಿದ್ರ ನನ್ನ ಸಹಾಯ ಬೆಳಿತಾಡ್ರಿ.
3: ಮಗ ಕೂಡಿ ನಮ್ಮ ಮಗಳನ್ನ ಸಹಾಯ ಬಿಡಿ ಯಾಕೆ ನಿಂತಿರಿ? ಅಕ್ಕಿ ಬಾಳೆ ನುಂಗಾಕ್ ಕೂತಿರಿ
2: ಮಲ್ಲಿ,
3: ಮತ್ತ ನಿಮ್ಮನ್ನ ಹಂಗ ಬಿಡ್ಲ? ಮತ್ತ ನಿಮ್ಮನ್ನ ಗದಿ ಗಾಣಿಸಿ ಬಿಡ್ತೀನಿ ಬೇಕಾದಾಗ್ಲಿ. ಏ ಕುಂಟ ಕಾಳ್ಯ ಬೇವರ್ಸಿ ಸರಿ ಅಂತಾಗ ನೋಡ, ಮತ್ತ ನಿನ್ನ ಇನ್ನೊಂದು ಕಾಲಕ್ ಮುರಿದು ಕೈಯಾಗ ಕೊಟ್ಟು ಬಿಟ್ಟೇನೆ. ಹುಷಾರ್
4: ರುದ್ರ, ಓಡಲೆ ಓಡಿ ಹೋಗಿ ಬಂದು ಕತ್ಕೊಂಡು ಬಾಕೊಂಡು ಬರೋದ್ಲೆ. ಯಾರ ಅಡ್ಡ ಬರ್ತಾರ ನಾನು ನೋಡೇ ಬಿಡ್ತೇನೆ.
3: ಆ ವನಿಕಿ ತಾಯಿಲ್ಲ. ಏ ರುದ್ರ, ಹೆಜ್ಜೆ ಮುಂದಿಟ್ರ ನಿನ್ ಸೊಂಟನ ಮುರಿತೀನಿ. ನಿಮ್ ಮನ್ಯಾಗಿನ ಅಕ್ಕ ತಂಗ್ಯಾರ್ನ ಗೌಡ್ರ ಹಾಸ್ಗೆ ಕರ್ಕೊಂಡು ಹೋಗ್ತೀರೇನ್ರಲೇ ಭಂಡ ನನ್ನ ಮಕ್ಕಳ.
1: ಏ ದೇವೇರಿ ಅಕ್ಕ, ಏನಂತಿ? ನಿನ್ನ ತಲೆ ಹೊಡೆದೇನು ಹುಷಾರ್?
3: ಏ ಮತ್ತೇನಲೆ, ಈ ರೇಣವ್ವ ನಿನ್ ತಂಗಿ ಸಮಾನಲ್ಲೇನ ಅಕ್ಕಿ ಬಾಳೆ ಹಾಳ್ ಮಾಡ್ತೀಯ? ಹೆಜ್ಜೆ ಮುಂದಿಟ್ರ ನೋಡ ವನಕಿ ಐತಿ ಕೈಯಾಗ. ನಿನ್ನ

0: ಹಾಕೌಡ ಏನಾತು ಬಂದೂಕ್ ತಗೊಂಡ್ ಬರ್ರಿ ಬೇಡ ತೋಫಾ ತಗೊಂಡ್ ಬರ್ರಿ ನಾ ಎಲ್ಲಾ ವ್ಯವಸ್ಥೆ ಮಾಡೇ ಬಿಟ್ಟಿನಿ ಲಗುನ ಬಂದೂಕ್ ತರ್ಸಾಕ ಈ ಕುಂಟ್ ಕಾಳನ್ ಕಳಸ್ರಿ ಓಡಪ್ಪ ಕಾಳ ಎದ್ರಿಗೆ ನಿಮ್ಮನ್ನ ಮಾವನ್ ಮನೆ ಹಿಡ್ಕೊಂಡ್ ಹೋಗಾಕ ನಮ್ ಪ್ರಿನ್ಸಿಪಾಲ್ ನಿರ್ಮಲಾ ಮೇಡಮ್ ಇನ್ಸ್ಪೆಕ್ಟರ್ ಪೊಲೀಸರು ಎಲ್ಲಾರು ಬಂದಾರ ಬರ್ರಿ ನಿರ್ಮಲಾ ಮೇಡಮ್
1: ಗೌಡ್ರ ನೀವ ಹೌದಿಲ್ಲ ಈ ಊರ್ ಹಾಳ್ ಮಾಡೋ ಕೆಲ್ಸ ಹಬ್ಬಿಸ್ದವ್ರು
2: ಬಯರ ಬಯರ ಇದು ನಮ್ಮೂರ್ ಪದ್ಧತಿ ಐತ್ರಿ ಹಂಗ ಬಿಡಾಕ್ ಬರುದಿಲ್ಲ
1: ಇನ್ಸ್ಪೆಕ್ಟರ್
3: ಮೇಡಮ್
1: ಇವ್ರನ್ನೆಲ್ಲ ಅರೆಸ್ಟ್ ಮಾಡ್ರಿ
2: ಅರೆಸ್ಟ್
3: ಏ ಗೌಡ ನಿಮ್ ಊರು ದೇಶ ಬಿಟ್ಟು ಹೊರಗೈತನ
0: ನನ್ನ ಬಾಳು ನನ್ ತಂಗಿ ಬಾಳು ಹಾಳ್ ಮಾಡ್ದವ ಇದ ಬಿಕ್ನಾಶಿ ನುಣ್ಣಗ್ರೊಬ್ರಿ ಏನಂದು ಬಿಡ್ಬೇಡ್ರಿ ಇವನ ಮನಿ ಕುಲದೇವ್ರ ನೆನಪಾಗೋ ಹಂಗ ರೂಬ್ರಿ ಏ ಕುಂಟ ಈ ಕುಂಟಲ್ ಗಿತ್ತಿ ಕೆಲಸ ಮಾಡ್ದವ ನೀನ ಹೌದಲ್ಲ ಬಿಡ್ಬೇಡ್ರಿ
3: ತಡಿರಿ ದಯವಿಟ್ಟು ಉಳಿದವರು ಕಾಯ್ದೆ ಕೈಯಾಗಿ ತಗೋಬೇಡ್ರಿ ಮುಂದಿಂದೆಲ್ಲ ನಾವು ನೋಡ್ಕೋತೀವಿ ದಯವಿಟ್ಟು ನೀವೆಲ್ಲ ಹಿಂಸರಿರಿ
1: ರೇಣು ಮೇಡಮ್ ಬಹಳ ಒಳ್ಳೆ ಕೆಲಸ ಮಾಡಿದ್ ಬಿಡು ದೇವ್ರ ಹೆಸರಿನಾಗ ತಮ್ಮ ಹೊಲಸ ಕೆಲ್ಸಕ್ಕೆ ಕೈ ಹಾಕಿ ಸಮಾಜ ಹಾಳ್ ಮಾಡುವಂತ ಗೌಡ್ರು ಅವ್ರಿಗೆ ಕುಮ್ಮಕ್ ಕೊಡೋ ಕಾಳ್ಯಾನಂತ ತಲೆ ಹಿಡಕ್ರು ಚಟಕ್ ಬಿದ್ದು ಮಗಳ ಬಾಳೆ ಹಾಳ್ ಮಾಡೋ ನಾಗಪ್ಪನಂತ ಪಾಪಿ ಅಪ್ಪಂದ್ರು ಮತ್ತ ಗೊಡ್ಡ ಸಂಪ್ರದಾಯದ ಹೆಸರಿನಾಗ ರೊಕ್ಕದ ಆಶಾಕ ಮನಿ ಮಕ್ಕಳನ್ನ ದೇವ್ರಿಗೆ ಬಿಡ್ತೀವಿ ಅಂತ ಸೂಳಿಗಾರಿಕೆಗೆ ನೂಕುವಂತ ನಾಗಮ್ಮನಂತ ಅನಪೋಡ ಹೆಣ್ಮಕ್ಳು ಇವರೆಲ್ಲ ಸಮಾಜಕ್ಕ ಕಂಟಕ
3: ಹೌದು ಹೌದ್ರಿ ಮೇಡಮ್
1: ಇನ್ಸ್ಪೆಕ್ಟರ್
3: ಮೇಡಮ್
1: ಇವರೆಲ್ಲರಿಗೂ ಶಿಕ್ಷೆ ಕೊಡಿಸ್ರಿ
3: ಎಸ್ ಮೇಡಮ್ ಹಂಗೆ ಆಗ್ತದೆ
1: ದೇವ್ರ ಹೆಸರಿನಾಗ ಡಂಭಾಚಾರ ಮೂಢನಂಬಿಕೆಯಿಂದ ಅಮಾಯಕರ ಮೇಲೆ ಆಗುವಂತ ಮೋಸ ಅತ್ಯಾಚಾರ ಇಂಥವನ್ನೆಲ್ಲ ನಾವು ತೊಡೆದು ಹಾಕಬೇಕು ಇಂಥ ಸಮಾಜ ಸುಧಾರಣಾ ಕಾರ್ಯಕ್ರಮಕ್ಕೆ ದೇವೇರಿ ಮಲ್ಲವ್ವ ರೇಣುಕಾನಂತವ್ರು ಯಾವಾಗಲೂ ಮಾದರಿ ಈ ಒಳ್ಳೆ ಕಾರ್ಯಕ್ಕೆ ಇವರನ್ನೆಲ್ಲರನ್ನೂ ನಾನು ಅಭಿನಂದಿಸ್ತೀನಿ
4: ಇದುವರೆಗೆ ಮುತ್ತಿನ ಬಲೆ ನಾಟಕ ಕೇಳಿದಿರಿ ಬರೆದವರು ಇಂದುಹಾಸ್ ಜೇವೂರ್ ಭಾಗವಹಿಸಿದವರು ಚನ್ನಪ್ಪಗೌಡ ಬಸವರಾಜ್ ತಿರ್ಲಾಪುರ್ ಕಾಳಪ್ಪ ಮನೋಹರ್ ಕುಲಕರ್ಣಿ ನಾಗಪ್ಪ ಅಶೋಕ್ ಜೋಶಿ ನಾಗವ್ವ ವಿಷಯ ಜೇವೂರ್ ದೇವೇರಿ ಶಿಲ್ಪಾ ಪಾಂಡೆ ಮಲ್ಲವ್ವ ಸ್ನೇಹಾ ಜೋಶಿ ರುದ್ರ ನಾರಾಯಣ ಭಾದ್ರಿ ರೇಣುಕಾ ಶೈಲಜಾ ರಾಜ್ಕುಮಾರ್ ನಿರ್ಮಲಾ ಮಂಜುಳಾ ಪುರಾಣಿಕ್ ಇನ್ಸ್ಪೆಕ್ಟರ್ ಪಾತ್ರ ವಹಿಸಿ ಈ ನಾಟಕವನ್ನು ನಿರ್ದೇಶಿಸಿದವರು ಡಾಕ್ಟರ್ ಶಶಿಧರ ನರೇಂದ್ರ
5: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಸಮಯ 10 ಗಂಟೆ ಆಗುತ್ತಲಿದೆ ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿಯಿಂದ ಕಾರ್ಯಕ್ರಮಗಳನ್ನು ಆಲಿಸುವಿರಿ

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 11:05. ಇದುವರೆಗೂ ಚಂದ್ರವಳ್ಳಿ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳಿದ್ರಿ. ಇಲ್ಲಿಗೆ ಚಂದ್ರವಳ್ಳಿ ಪ್ರಸಾರ ಮುಗಿಸುತ್ತೇವೆ.